ಇದು ಆಕಾಶವಾಣಿ ಚಿತ್ರದುರ್ಗ. ನಮ್ಮೆಲ್ಲ ಕೇಳುಗರಿಗೆ ದುರ್ಗೋದಯ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ಆಷಾಢ ಮಾಸದ 27ನೇ ದಿನ, ಅಂದರೆ 2026ನೇ ಇಸವಿ.

ತಿಂಗಳ 18ನೇ ತಾರೀಕು ಶನಿವಾರ. ಈಗ ವೇಳೆ ಸರಿಯಾಗಿ 5:58:40. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಮುಂಜಾನೆಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಇದೀಗ ಸ್ಟುಡಿಯೋದಲ್ಲಿ ಇರೋದು ನಾನು, ನಿಮ್ಮೂರಿನ ಗೆಳತಿ ವಿಜಯಕಲಾ ಜಗಲೂರ್. ಕಠಿಣ ಪರಿಶ್ರಮ, ಶ್ರದ್ಧೆ ಮತ್ತು ಬದ್ಧತೆಯಿಂದ ಅಡ್ಡ ಬರುವ ಬಂಡೆಯನ್ನ ಮೇಲೇರುವ ಮೆಟ್ಟಿಲನ್ನಾಗಿ ಪರಿವರ್ತಿಸಬಹುದು. ಇದು ಇಂದಿನ ನುಡಿಕಿರಣ.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯದ ಪಟ್ಟಿ ಇಂತಿದೆ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಕೊರೋನಾ ಸರಸ್ವತಿ ಪ್ರಕಾಶ್ ಅವರಿಂದ, 6:35 ದೇಶಭಕ್ತಿಗೀತೆಯೊಂದನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ, 6:40 ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲು ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಗೊಬ್ಬರದ ಪಾತ್ರ ಕುರಿತು ಇರುವಕ್ಕಿಯ ಕೃಷಿ ವಿಜ್ಞಾನಗಳ ವಿದ್ಯಾಲಯದ ಕಲ್ಲೇಶ್ ನಾಗರಾಜ್ ಡಿ ಅವರಿಂದ ಮಾಹಿತಿ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. 6:45 ರೈತರಿಗೆ ಸಲಹೆ, 6:50 ಆರೋಗ್ಯ ಬಿಂದು ಕಾರ್ಯಕ್ರಮದಲ್ಲಿ ಯೋಗದ ಪರಿಚಯ ಕುರಿತು ಡಾಕ್ಟರ್ ಹೆಚ್ ಜಿ ಮಂಜುನಾಥ್ ಅವರು ಮಾಹಿತಿ ನೀಡಲಿದ್ದಾರೆ. 7:00 ದಿನಚರಿ, 7:15 ಭಾವತರಂಗದಲ್ಲಿ ಭಾವಗೀತೆಗಳನ್ನು ಕೇಳ್ತೀರಿ. 7:30 ಸೇವಾ ಮಾಹಿತಿ, 7:45 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 8:30 ಬಾನುಲಿ ನೆನಪಿನಂಗಳ, ಆಕಾಶವಾಣಿಗೆ 90 ವಸಂತಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. 9:05 ನಲ್ನುಡಿ ಬದುಕಿಗೊಂದು ಹಿತ ನೋಡಿ ಮಲ್ಲಿಕಾರ್ಜುನ ಎಂವಿ ಅವರಿಂದ. 9:10 ಕಾರ್ಯಕ್ರಮ ಕಾಮನಬಿಲ್ಲು, 9:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ತಮ್ಮ ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ ಮೂಡಿಬರಲಿದೆ. 11:00 ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ, 11:30 ಮಾಹಿತಿ ಕಣಜ ಪ್ರಸಾರವಾಗಲಿದೆ. ಇವಿಷ್ಟು ಮುಂಜಾನೆ ದುರ್ಗೋದಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳಾದರೆ, ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮ ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಪ್ರಸಾದ್ ಬಿ ಹೆಗಡೆ. ಈ ಕಾರ್ಯಕ್ರಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿ ಆತ್ಮನಿರ್ಭರ್ ನಿಧಿ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 11:20 ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾಳ ಬಾಬೆಳಕೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯ ಬಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳು, 3:00 to 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇವೆಷ್ಟು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇನ್ನು ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15 ಜನಪದ ಸಂಗೀತ ಕಾರ್ಯಕ್ರಮ.

0: ದಲ್ಲಿ ಮೈಲಾರು ಲಿಂಗಪ್ಪ ದೇವರ ಪದ ಕೇಳ್ತೀರಿ. ಚಳ್ಳಕೆರೆ ತಾಲೂಕು ಓಬನಹಳ್ಳಿಯ ಲಕ್ಕಮ್ಮ ಮತ್ತು ತಂಡದವರಿಂದ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ನಮ್ಮ ನಿಲಯದಿಂದ ಸೇವ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂಜಿ ಪ್ರಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳ ಸಿದ್ದೇಶ್. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 8:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 8:45 ವಚನಗಳು ಬಿತ್ತರಗೊಳ್ಳಲಿವೆ. 9:15 ಭಾವಗೀತೆಗಳನ್ನು ಕೇಳ್ತೀರಿ. 9:30 ಯುವವಾಣಿಯಲ್ಲಿ 2026 ಸಾಲಿನ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ ಜಿಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 to 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾರಣಾಸಿಯ ಡಿಯೋಬ್ರಾಟ್ ಮಿಶ್ರಾ ಅವರಿಂದ ಸಿತಾರ್ವಾದನ ಆಲಿಸುವಿರಿ. ಇವಿಷ್ಟು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇದುವರೆಗೂ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಸರಬ್ಜೀತ್ ಕೌರ್. Prime Minister Narendra Modi virtually inaugurated 75 redeveloped railway stations across 20 states from Jalandhar in Punjab last evening. These stations have been modernized under the Amrit Bharat Station Scheme, ABSS, which is one of the world's largest station redevelopment programs. Developed at a cost of about 1,570 crore rupees, these stations have been transformed into modern passenger-friendly facilities. Redeveloped in the spirit of Virasat Bhi, Vikas Bhi, the stations incorporate elements reflecting local culture, heritage and architecture. Speaking on the occasion, Mr. Modi said, inauguration of 75 redeveloped railway stations reflect the rapid transformation that Indian Railways has undergone over the past few years.

0: India-Estonia Business Forum in the presence of Mr. Shakna, Mr. Goel said, combining India's digital capabilities and scale with world-class manufacturing supported by the India-EU FTA framework can further boost bilateral ties and strengthen the India-EU partnership. In badminton, star Indian shuttler and two-time Olympic medalist PV Sindhu will face world number 4 Shen Yufei of China in the women's singles semi-finals of Japan Open in Tokyo this morning. Sindhu advanced to last 4 after former world champion Nozomi Okuhara of Japan withdrew from their quarter-final match yesterday. In FIFA World Cup, European rivals France and England will lock horns in the third place playoff match at the Miami Stadium tonight. The match is scheduled to begin at 2:30 a.m. Indian Standard Time. The third place playoff match has been part of the World Cup since 1934, the second edition of the tournament, with the 1950 edition being the only exception. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಇವತ್ತು ಶನಿವಾರ ಮತ್ತೊಂದು ರಾಮಚರಿತ ಮಾನಸದ ಕಥೆಯನ್ನು ಹೇಳೋದಕ್ಕೆ ನಾನು ತಯಾರಾಗಿದ್ದೇನೆ ಇವತ್ತು ಯಾವ ಕಥೆಯನ್ನು ಹೇಳ್ತೇನೆ ಅಂತ ನೋಡ್ತಾ ಹೋಗೋಣ ನಮಗೆಲ್ರಿಗೂ ಗೊತ್ತಾಗಿದೆ ಕಳೆದ ಭಾರತದಲ್ಲಿ ಹನುಮಂತ ಸೀತೆಯನ್ನು ಭೇಟಿಯಾಗ್ತಾನೆ ಅಶೋಕವನದಲ್ಲಿ ಹಾಗೆ ಅಶೋಕವನದಲ್ಲಿ ಜಗನ್ಮಾತೆ ಸೀತೆಯ ದರ್ಶನ ಮಾಡಿದಂತಹ ಹನುಮಂತನಿಗೆ ಒಂದು ಕ್ಷಣ ನೆಮ್ಮದಿಯ ನಿಟ್ಟುಸರನ್ನು ಬಿಟ್ಟಂತಾಗತ್ತೆ ತಾಯಿಯ ಆಶೀರ್ವಾದ ಪಡೆದ ಹನುಮಂತನಿಗೆ ಅತೀವ ಹಸಿವು ಕೂಡ ಆಗತ್ತೆ ಈ ಹಸಿವು ಕೇವಲ ಹೊಟ್ಟೆಗೆ ಸಂಬಂಧಿಸಿದ್ದಲ್ಲ ಅಧರ್ಮದ ನೆಲೆಪೀಡಾದಂತಹ ಲಂಕೆಯ ಅಹಂಕಾರವನ್ನು ಮರ್ದಿಸುವಂತಹ ಹಸಿವು ಹನುಮಂತನಿಗೆ ಆಗಿರುತ್ತೆ ಸೀತೆಯ ಅಪ್ಪಣೆ ಪಡೆದು ಹಣ್ಣುಗಳನ್ನು ತಿನ್ನೋದಕ್ಕೆ ಆರಂಭ ಮಾಡ್ತಾನೆ ನೋಡ್ತಾ ಇದ್ದಂತೆ ಅಶೋಕವನವನ್ನೇ ರಣರಂಗವಾಗಿ ಬದಲಿಸ್ತಾನೆ ದೊಡ್ಡ ದೊಡ್ಡ ಮರಗಳನ್ನು ಕಿತ್ತೆಸೆದು ರಾವಣನ ಹೆಮ್ಮೆಯ ವನವನ್ನು ಧ್ವಂಸಗೊಳಿಸ್ತಾನೆ ಇದನ್ನು ತಡೆಯೋದಕ್ಕೆ ಬಂದಂತಹ ಸಾವಿರಾರು ಕಿಂಕರರು ಮತ್ತು ಪ್ರಹಸ್ತನ ಪುತ್ರ ಜಾಂಬುಮಾಲಿಯನ್ನು ಹನುಮಂತ ಕ್ಷಣಾರ್ಧದಲ್ಲಿ ಮಣ್ಣು ಮುಕ್ಕಿಸ್ತಾನೆ ಮುಂದೇನಾಗತ್ತೆ ಕಿರುಣ ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಭಕ್ತಿಗೀತೆ

ಸುದ್ದಿ ಕೇಳಿದಂತಹ ರಾವಣ ಕ್ರೋಧದಿಂದ ಕೆಂಡವಾಗ್ತಾನೆ. ವಾನರನ ಬಂಧಿಸಬೇಕು ಅಂತ ಹೇಳಿ ಸಾಹಸಿ ಪುತ್ರ ಅಕ್ಷಯ ಕುಮಾರನನ್ನು ಕಳಿಸ್ತಾನೆ. ಅಕ್ಷಯ ಕುಮಾರ ದಿವ್ಯ ರಥದ ಮೇಲೆ ಕುಳಿತುಕೊಂಡು ಅಲಂಕಾರದಿಂದ ಬಿಲ್ಲು ಹೂಡಿ ಬಾಣಗಳ ಮಳೆಯನ್ನೇ ಸುರಿಸ್ತಾನೆ. ಆದರೆ ಹನುಮಂತನಿಗೆ ಆ ಬಾಣಗಳು ಕೇವಲ ಹೂವಿನಂತೆ ಕಾಣಿಸ್ತವೆ. ಹನುಮಂತ ಒಂದು ಭೀಕರ ಅಟ್ಟಹಾಸ ಮಾಡ್ತಾ ಆಕಾಶಕ್ಕೆ ಜಿಗಿತಾನೆ. ಗರ್ಜಿಸುತ್ತಾ ಅಕ್ಷಯ ಕುಮಾರನ ರಥದ ಮೇಲೆ ಬಿದ್ದು ಅದನ್ನು ಚೂರ್ ಚೂರು ಮಾಡ್ತಾನೆ. ಆ ಪ್ರಸಂಗವನ್ನು

ದಾಸರು ಹೀಗೆ ಹೇಳ್ತಾರೆ, ಕಪಿ ಅಚ್ಚಯ್ಯ ಕುಮಾರ ಹಿ ಮಾರ ಲಹಪಟ ಚಪಟ ಗಾಲಿ ಮಹಿ ಪಾರ ಅಂತ. ಹನುಮಂತ ಅಕ್ಷಯ ಕುಮಾರನನ್ನ ಹಿಡಿದು ಬಲವಾಗಿ ನೆಲ ಕಪ್ಪಳಿಸಿ ಸಂಹಾರ ಮಾಡ್ತಾನೆ. ತನ್ನ ಮಗನ ಸಾವಿನಿಂದ ರಾವಣ ಶೋಕ ಮತ್ತು ಕೋಪದಲ್ಲಿ ಸಿಲುಕುತ್ತಾನೆ. ಕೊನೆಗೆ ಮೇಘನಾದನು ಅಂದರೆ ಇಂದ್ರಜಿತು ರಂಗಪ್ರವೇಶ ಮಾಡ್ತಾನೆ. ಭೀಕರ ಯುದ್ಧದ ನಂತರ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಹನುಮಂತನಿಗೆ ಬ್ರಹ್ಮಾಸ್ತ್ರವನ್ನು ವಿಫಲಗೊಳಿಸುವ ಶಕ್ತಿ ಇದ್ದರೂ ಬ್ರಹ್ಮದೇವನ ಮೇಲಿನ ಗೌರವಕ್ಕಾಗಿ ಮತ್ತು ರಾವಣನನ್ನು ನೇರವಾಗಿ ಎದುರಿಸುವ ಉದ್ದೇಶದಿಂದ ಮತ್ತೆ ಆ ಅಸ್ತ್ರಕ್ಕೆ ಶರಣಾಗ್ತಾನೆ. ಮುಂದೇನಾಗತ್ತೆ ಹೇಳ್ತೀನಿ. ಇದೀಗ ಗುರು ಜಗನ್ನಾಥ ದಾಸರು ರಚನೆಯ ಈ ಕೀರ್ತನೆಯನ್ನು ಕೇಳಿ ಬರೋಣ, ಸಂಗೀತ ಕಟ್ಟಿ ಅವರ ಸ್ವರದಲ್ಲಿ.

ಇಡೀ ವಿಶ್ವದ ಸಂಪತ್ತಿನಿಂದ ಜಗಮಗಿಸ್ತಾ ಇರತ್ತೆ. ದೇವತೆಗಳು ರಾವಣನಿಗೆ ಹೆದರಿ ಕೈಮುಗಿದು ನಿಂತಿರ್ತಾರೆ. ಅಂಥ ಭಯಾನಕ ಸಭೆಯೊಳಗೆ ಹನುಮಂತನ ಬಂದಿಯಾಗಿದ್ದರೂ ಕೂಡ ಅವನ ಮುಖದಲ್ಲಿ ಕಿಂಚಿತ್ತೂ ಭಯ ಇರಲಿಲ್ಲ. ಸಿಂಹದ ಎದುರು ನಿಂತಹ ಮತ್ತೊಂದು ಸಿಂಹದಂತೆ ಗಾಂಭೀರ್ಯ ಇತ್ತು. ರಾವಣನು ಅಟ್ಟಹಾಸದಿಂದ, ಎಲೆ ವಾನರನೆ, ಯಾರು ನೀನು? ಯಾರ ಬಲದಿಂದ ನೀನು ನನ್ನ ಪುತ್ರನನ್ನು ಕೊಂದೆ ಮತ್ತು ನನ್ನ ವನವನ್ನು ಹಾಳು ಮಾಡಿದೆಯಲ್ಲ ಅಂತ ಕೇಳ್ತಾನೆ. ಹನುಮಂತ ನಿರ್ಭಯದಿಂದ ರಾವಣನ ಕಣ್ಣಲ್ಲಿ ಕಣ್ಣಿಟ್ಟು, ರಾವಣನೇ ಕೇಳು, ಯಾರ ಬಲದಿಂದ ಈ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿದೆಯೋ, ಯಾರ ಆಜ್ಞೆಯಿಂದ ನೀನು ಈ ಜಗತ್ತನ್ನು ಆಳ್ತಾ ಇದೆಯೋ ಆ ಪರಬ್ರಹ್ಮ ಶ್ರೀರಾಮಚಂದ್ರನ ದೂತ ನಾನು. ನಿನಗೆ ಸಾವನ್ನು ಹತ್ತಿರಕ್ಕೆ ಕರೆತರುವಂತಹ ಕಾಲದೂತ ನಾನು ಅಂತ ಹೇಳಿ ಹೇಳ್ತಾನೆ. ಹನುಮಂತ ಕಿಂಚಿತ್ತು ಅಹಂಕಾರವಿರಲಿಲ್ಲ ಅವನ ಮಾತುಗಳಲ್ಲಿ, ಬದಲಾಗಿ ಸತ್ಯದ ತೇಜಸ್ಸಿರುತ್ತೆ. ನೀನು ಎಷ್ಟೇ ಬಲಿಷ್ಠನಾದರೂ ಕೂಡ ಸೀತಾದೇವಿಯನ್ನು ಅಪಹರಿಸುವ ಮೂಲಕ ನಿನ್ನ ಸರ್ವನಾಶಕ್ಕೆ ನೀನೇ ಅಡಿಪಾಯ ಹಾಕ್ಕೊಂಡಿದೀಯ ಅಂತ ಹೇಳಿ ಹೇಳ್ತಾನೆ. ಕಾಲ ಇನ್ನು ಮಿಂಚಿಲ್ಲ, ಅಹಂಕಾರವನ್ನು ಬಿಟ್ಟು ರಾಮನ ಪಾದಗಳಿಗೆ ಶರಣಾಗು. ಹನುಮಂತ ಆ ರೀತಿಯಾದಂತಹ ವಚನಗಳನ್ನು, ಹಿತವಚನವನ್ನು ರಾವಣನಿಗೆ ನೀಡ್ತಾನೆ. ಸಂಕಷ್ಟದ ಸಮಯದಲ್ಲಿ ಶತ್ರುವಿನ ಸಭೆಯಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಧೈರ್ಯ ಇರಬೇಕು, ಸ್ಥಿತಪ್ರಜ್ಞನಾಗಿರಬೇಕು ಅನ್ನೋದಕ್ಕೆ ಹನುಮಂತನ ಈ ಪ್ರಸಂಗ ಸಾಕ್ಷಿಯಾಗತ್ತೆ. ಸಜ್ಜನರು ಸಾವಿಗೂ ಹೆದರದೆ ಸತ್ಯವನ್ನು ಹೇಳ್ತಾರೆ ಅನ್ನುವಂಥದ್ದು ಇಲ್ಲಿ ಸಾಬೀತಾಯಿತು. ರಾವಣನ ದರ್ಪದ ಮುಂದೆ ಹನುಮಂತನ ಭಕ್ತಿ ಶಕ್ತಿ ಎದ್ದು ನಿಲ್ಲುತ್ತೆ. ಹಾಗೆಯೇ ನಾವು ಕೂಡ ಸರಿಯಾದ ದಾರಿಯಲ್ಲಿ ನಡೆಯುವಾಗ ನಮ್ಮಲ್ಲಿ ಯಾವುದೇ ಅಳುಕು ಇರೋದಿಲ್ಲ. ಯಾವ ಸ್ಥಳದಲ್ಲಿ ಯಾರ ಮುಂದೆ ಬೇಕಾದರೂ ನಿಂತು ಅಧಿಕಾರಕ್ಕೆ ಅಂಜದೆ ಅವರ ಸಂಪತ್ತನ್ನು ಕಂಡು ಬೆರಗಾಗದೆ ನಮ್ಮ ತನವನ್ನು ಉಳಿಸಿಕೊಳ್ಳುವಂತಹ ಸ್ಥಿತಪ್ರಜ್ಞೆ ನಮ್ಮಲ್ಲಿರುತ್ತೆ. ನಾವು ಮತ್ತೊಬ್ಬರ ಹಣ, ಅಧಿಕಾರ, ಉಪಕಾರದ ಹಂಗಿಗೆ ಬೀಳದಿದ್ದಾಗ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೂಡ ನಾವು ತಲೆ ಎತ್ತಿ ನಡೆಯಬಹುದು, ಬದುಕಬಹುದು ಅನ್ನುವಂಥದ್ದು ಈ ಕಥೆಯಿಂದ ತಿಳಿದು ಬರುವಂತಹ ನೀತಿ. ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ನಾನು ಭಾವಿಸ್ದೆ. ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಕೇಳಿಬರೋಣ. ಸದಾಶಿವ ಪಾಟೀಲ್ ಅವರ ಧ್ವನಿಯಲ್ಲಿ ಜೇಡರ ದಾಸಿಮಯ್ಯ ಅವರ ವಚನ.

ಯಾವಾಗ ಹನುಮಂತ ಶರಣ ಆಗ್ತಾನೋ ಆ ಅಸ್ತ್ರಕ್ಕೆ ರಾಕ್ಷಸರು ಹನುಮಂತನನ್ನ ನಾಗಪಾಶದಿಂದ ಬಂಧಿಸ್ತಾರೆ. ಅವನನ್ನ ಕರ್ಕೊಂಡು ಎಳ್ಕೊಂಡು ರಾವಣನ ಸಭೆಗೆ ಕರ್ಕೊಂಡು ಬರ್ತಾರೆ. ರಾವಣನ

0: ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.
1: ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂಬ ಗೋಪಾಲಕೃಷ್ಣ ಅಡಿಗರ ಸಾಲುಗಳು ಮಾನವನ ಬದುಕಿನ ಪಯಣದ ಚಿತ್ರವನ್ನು ನೀಡುತ್ತದೆ. ಮನುಷ್ಯನು ಎಷ್ಟೇ ಸಂಪತ್ತನ್ನು, ಅಧಿಕಾರವನ್ನು, ಕೀರ್ತಿಯನ್ನು ಗಳಿಸಿದರೂ ಅವನಿಗೆ ಸಂತೃಪ್ತಿ ಎಂಬುದಿಲ್ಲ. ತನ್ನಲ್ಲಿ ಇನ್ನೇನಿಲ್ಲ ಎಂಬುದನ್ನು ನಿರಂತರ ಹುಡುಕುತ್ತಿರುತ್ತಾನೆ. ಸಂತೃಪ್ತಿ ಎಂಬುದು ಮಾನವ ಬದುಕಿನ ಅತ್ಯಂತ ಆರಾಮದಾಯಕ ಸ್ಥಿತಿ, ತನ್ನಲ್ಲಿರುವುದನ್ನು ಒಪ್ಪಿಕೊಂಡು ಕೃತಜ್ಞತೆಯಿಂದ ಬದುಕುವ ಮನೋಭಾವ. ಅತಿಯಾದ ಬಯಕೆಗಳು, ಹೋಲಿಕೆಗಳು ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ. ತನ್ನ ಪರಿಶ್ರಮದಿಂದ ದೊರೆತ ಫಲದಲ್ಲಿ ಖುಷಿಪಟ್ಟು ಜೀವನವನ್ನು ಅನುಭವಿಸಿದಾಗ ಅವನಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ. ತೃಪ್ತಿ ಎಂಬುದು ಒಂದು ಮಾನಸಿಕ ಸ್ಥಿತಿ. ಮಾನವ ಬಯಕೆಗಳು ಅಪರಿಮಿತ, ಸಂತೃಪ್ತಿ ಎಂಬುದು ಪೂರ್ಣ ವಿರಾಮವಿಲ್ಲದ ಸ್ಥಿತಿ. ಮನುಜನಿಗೆ ಉಣ್ಣುವ ಬಯಕೆ ಈಡೇರಿದರೆ ಉಡುವ ಬಯಕೆ, ಉಡುವ ಬಯಕೆ ಈಡೇರಿದರೆ ಉಳಿದುಕೊಳ್ಳುವ ಬಯಕೆ, ಹೀಗೆ ಬಯಕೆಗಳ ಬೆನ್ನತ್ತಿ ಸಾಗುವವನಿಗೆ ಎಲ್ಲವೂ ಬೇಕು. ತೃಪ್ತಿ ಎಂಬ ಪದವೇ ಅವನಿಗೆ ಬೇಡ ಎನ್ನುವಷ್ಟು ಅತೃಪ್ತಿ ಅವನನ್ನು ಕಾಡುತ್ತಿರುತ್ತದೆ. ಇಂದು ಇಡೀ ಜಗತ್ತು ಪ್ರೀತಿ ವಿಶ್ವಾಸಕ್ಕಾಗಿ ಹಪಹಪಿಸುತ್ತದೆ. ರಕ್ತ ಮೂಳೆ ಮಾಂಸಗಳಿಂದ ತುಂಬಿದ ಮನುಷ್ಯನನ್ನು ಯಂತ್ರಗಳು ಆಳುತ್ತಿರುವುದು ವಿಪರ್ಯಾಸ. ಮಹಾನಗರಗಳಲ್ಲಿ ಪ್ರತಿ 10 ಜನರಲ್ಲಿ ಒಬ್ಬ ಮಾನಸಿಕವಾಗಿ ಖಿನ್ನನಾದ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಕಾರಣ ಅವನಲ್ಲಿ ಜೀವನ ಪ್ರೀತಿ, ಸಂತೃಪ್ತಿಯ ಭಾವ ಇಲ್ಲದಿರುವುದೇ ಆಗಿದೆ. ತನ್ನ ಬಂಧು ಬಳಗದ ಮಧ್ಯೆಯೇ ಬದುಕಿದ್ದರೂ ಬೇರು ಕಿತ್ತ ಭಾವ ಆತನನ್ನು ಕಾಡುತ್ತಿದೆ. ಬರೇ ಹಣ ಹಣ ಎಂದು ಹಾತೊರೆದರೆ ಅಮೂಲ್ಯವಾದ ಸುಂದರ ಬದುಕನ್ನು ಅದು ಕಸಿದುಕೊಳ್ಳುತ್ತದೆ. ನಾವೆಲ್ಲರೂ ನಮ್ಮ ನಮ್ಮ ಬದುಕಿನಲ್ಲಿ ಹಲವಾರು ಸ್ಥಾನಮಾನ, ಧ್ಯೇಯ, ಧೋರಣೆಗಳ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಏನೇನೋ ಆಗಬೇಕೆಂದು ಕನಸು ಕಂಡಿದ್ದೇವೆ. ಈ ತರದ ಕನಸುಗಳು ಗಗನ ಕುಸುಮಗಳಾದದ್ದನ್ನೂ ಕಂಡಿದ್ದೇವೆ. ಹಾಗೆಂದು ಕನಸು ಕಾಣುವುದು ತಪ್ಪಲ್ಲ. ಕನಸುಗಳು ಮನಸ್ಸಿಗೆ ಅವ್ಯಕ್ತ ಬಯಕೆಗಳನ್ನು ವ್ಯಕ್ತ ರೂಪದಲ್ಲಿ ಮೂಡಿಸಿ ಯಾವುದೋ ರೀತಿಯಲ್ಲಿ ಸಂತೃಪ್ತಿಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ಸುಖ ಬಂದಾಗ ಸಂತಸ ಪಡುವುದು ಮತ್ತು ಕಷ್ಟ ಬಂದಾಗ ದುಃಖಿಸುವುದು ಮನುಷ್ಯನ ಸಹಜ ಪ್ರವೃತ್ತಿ. ಆದರೆ ಬುದ್ಧಿವಂತನಾದ ಮಾನವನು ಕೆಲವೊಮ್ಮೆ ಅಕಾರಣವಾಗಿ ದುಃಖಿಸುವುದೂ ಇದೆ. ಇಲ್ಲಿ ಅವನ ಭಾವನೆಗಳೇ ಇಂತಹ ದುಃಖಕ್ಕೆ ಕಾರಣವಾಗಿ ಬಿಡುತ್ತದೆ. ಕೆಲವರಿಗೆ ಕೆಲವೊಂದು ವಸ್ತುಗಳ ಕೊರತೆಯೇ ದುಃಖಕ್ಕೆ ಕಾರಣವಾಗಿ ಕಾಡುವುದಿದೆ. ಅತೃಪ್ತತೆಗೆ ಕಾರಣ ಹುಡುಕುತ್ತಾ ಹೋದಾಗ ಅವು ವಿಭಿನ್ನವಾಗಿರುತ್ತದೆ. ವಿಶೇಷವಾಗಿ ಆರ್ಥಿಕತೆಯ ವಿಚಾರದಲ್ಲಿ ಹೀಗಾಗುವುದಿದೆ. ಒಬ್ಬ ಬಡವನಿಗೆ ಹಣದ ಕೊರತೆ ಕಾಡುತ್ತಿದ್ದರೆ ಅತಿಯಾಗಿ ಹಣವನ್ನು ಸಂಗ್ರಹಿಸಿಟ್ಟುಕೊಂಡವನಿಗೆ ಕಳ್ಳಕಾಕರ ಭಯ, ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ಇಡುತ್ತಾರೆ ಎಂಬ ಅಂಜಿಕೆಯಿಂದ ನಿದ್ದೆಗೆಟ್ಟು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ. ಇನ್ನು ಕೆಲವು ಮನಸ್ಥಿತಿ ಹೇಗೆಂದರೆ ತಮಗಿಂತ ಹೆಚ್ಚು ಸಂಪತ್ತು ಇನ್ನೊಬ್ಬರಲ್ಲಿದೆ ಎಂದು ಇವರಿಗೆ ಜೀರ್ಣಿಸಿಕೊಳ್ಳಲಾಗದೆ ಕೊರಗುತ್ತಾರೆ. ಈ ತೆರನಾದ ಈರ್ಷ್ಯೆ ಮತ್ಸರ ಅತ್ಯಂತ ಅಪಾಯಕಾರಿಯಾದುದು. ತನ್ನಲ್ಲಿರುವ ಸಂಪತ್ತಿನಿಂದ ಸಂತೃಪ್ತರಾಗದೆ ಇತರರೊಂದಿಗೆ ತನ್ನನ್ನು ಹೋಲಿಸಿಕೊಂಡು ದುಃಖಿಸುವವರ ಮಾನಸಿಕ ವ್ಯಾಧಿಗೆ ಮದ್ದಿಲ್ಲ ಎನ್ನಬಹುದು. ಈ ಮಣ್ಣಿನಲ್ಲಿ ಮನುಜ ತಾನು ಮಾಡಿದ ಕರ್ಮಗಳಿಗನುಸಾರವಾಗಿ ಫಲವನ್ನು ಪಡೆಯುತ್ತಾನೆ ಎಂದು ಬಲವಾಗಿ ನಂಬಿದವರು ನಾವು. ಅಂತೆಯೇ ಸತ್ಕಾರ್ಯಗಳನ್ನು ಮಾಡಿದರೆ ಬದುಕಿನಲ್ಲಿ ಸತ್ಫಲಗಳನ್ನು ಪಡೆದು ಸಂತೃಪ್ತಿಯ ಜೀವನ ಸಾಗಿಸುತ್ತಾನೆ. ಹೀನ ಕೃತ್ಯಗಳಿಂದ ಹೀನ ಬದುಕನ್ನು ಅನುಭವಿಸುತ್ತಾನೆ. ದುಃಖಿತರಿಗೆ ನೆರವು, ಬಡಬಗ್ಗರಿಗೆ ದಾನ ಧರ್ಮ ಪರೋಪಕಾರ ಇತ್ಯಾದಿಗಳಿಂದ ಪುಣ್ಯ ಸಂಪಾದನೆಯಾಗುತ್ತದೆ ಎಂಬ ನಂಬಿಕೆ ಜನಮಾನಸದಲ್ಲಿ ಗಾಢವಾಗಿದೆ. ಉತ್ತಮ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋದಂತೆ ದೊರೆಯುವ ಸತ್ಫಲಗಳು ಸಂತೃಪ್ತ ಜೀವನಕ್ಕೆ ಹಾದಿಯಾಗುತ್ತದೆ, ಆತ್ಮಾನಂದಕ್ಕೆ ದಾರಿಯಾಗುತ್ತದೆ. ಇರಲಿ ಆದ್ಯತೆ ಪಟ್ಟಿ ದಿನದಾಗು ಹೋಗಿನಲಿ, ಯಾವುದನುಚಿತವೋ ಅದು ಬರೀ ಕಾಲಹರಣ. ಮಾಡಬೇಕಾದುದನ್ನು ಮೊದಲು ಪಟ್ಟಿಯ ಮಾಡು, ಅದನ್ನು ವರ್ಗೀಕರಿಸು, ಆದ್ಯತೆಯ ಮೇಲೆ ಕೈಗೆತ್ತಿಕೊಂಡದನು.

0: ಕನಸು ಅತಿನಿಷ್ಠೆಯಲ್ಲಿ ಬಿಡು ಹಗಲ ಕನಸ ಎಂಬ ಕವಿಯ ಸಾಲುಗಳು ಸಂತೃಪ್ತಿಯ ಕಡೆಗೆ ಸಾಗಬೇಕಾದವನು ಯಾವ ಮಾರ್ಗದಲ್ಲಿ ಸಾಗಬೇಕು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ನಿಷ್ಠೆ, ಪ್ರಾಮಾಣಿಕತೆ, ಸತತ ಪ್ರಯತ್ನ ಬದುಕನ್ನು ಖುಷಿಯಾಗಿಡುತ್ತದೆ. ಯೋಜಿಸಿದಂತೆ ಯೋಚಿಸಿದಂತೆ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರುವುದು ಜಾಣತನ. ಹಾಗಾದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ ಅಲ್ಲವೇ?
1: ಇದುವರೆಗೆ ಡಾಕ್ಟರ್ ಕೋರನಾ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ನೀವು ಟ್ಯೂನ್ ಮಾಡಿರೋದು 102.6 ಮೆಗಾ ಹರ್ಟ್ಸ್ಗಳು ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತಾ ಇದಾವೆ. ಇದೀಗ ಒಂದು ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಒಂದು ದೇಶಭಕ್ತಿ ಗೀತೆಯೊಂದನ್ನ ಕೇಳಿಬರೋಣ. ದರಾ ಬೇಂದ್ರೆ ಅವರ ರಚನೆ ಜೈ ಜೈ ಭೂಮಾತೆ.

0: ದೇಶಭಕ್ತಿ ಗೀತೆಯೊಂದನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕೇಳ್ತಾ ಇದ್ದೀರಿ ಕಾರ್ಯಕ್ರಮಗಳನ್ನು. ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ನೀವು ಟ್ಯೂನ್ ಮಾಡಿರೋದು 102.6 ಮೆಗಾ ಹರ್ಟ್ಸ್ಗಳು. ಇದೀಗ ನಮ್ಮ ಕಾರ್ಯಕ್ರಮ
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀರಿನ ಹೂಡಲು ಮಾಡಿಸಬೇಕು.
2: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಲೇಶ್ ನಾಗರಾಜ್ ಡಿ, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. ನಾವು ಇವತ್ತು ತೋಟಗಾರಿಕಾ ಬೆಳೆಗಳಿಗೆ ವರದಾನವಾದ ಜೈವಿಕ ಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಜೈವಿಕ ಗೊಬ್ಬರಗಳು ಹೆಂಗಂದ್ರೆ ಇದರಲ್ಲಿ ಸೂಕ್ಷ್ಮಾಣುಜೀವಿಗಳಿಂದ ಸಿದ್ಧವಾಗಿರ್ತವೆ. ಇದ್ರ ಪ್ರಕೃತಿಯಲ್ಲಿ ಹಲವಾರು ಉಪಯುಕ್ತವಾದ ಮಣ್ಣಿನ ಸೂಕ್ಷ್ಮಾಣುಗಳು ಜೀವಿಗಳಿವೆ. ಆದರೆ ಅವುಗಳು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಸೂಕ್ಷ್ಮ ಜೀವಿಗಳನ್ನು ಆರಿಸಿ ಅವುಗಳನ್ನು ಬೆಳೆಸಿ ನೇರವಾಗಿ ಅಥವಾ ಬೀಜೋಪಚಾರದ ಮೂಲಕ ಮಣ್ಣಿಗೆ ಸೇರಿಸಿ ಕೃಷಿಯಲ್ಲಿ ಅವುಗಳನ್ನು ಬಳಸಿಕೊಳ್ಳಬಹುದು. ಈಗ ಏನಂದ್ರೆ ರಾಸಾಯನಿಕ ಗೊಬ್ಬರಗಳ ಬೆಲೆ ಪ್ರತಿ ವರ್ಷ ಹೆಚ್ಚಾಗ್ತಾ ಇದ್ದು ಇವುಗಳು ಏನಾಗ್ತಿದೆ ಅಂದ್ರೆ ಗಿಡಗಳು ಅವುಗಳನ್ನು ಹೀರ್ಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕಾಗಿ ಈಗ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಜೈವಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ. ಈಗ ಹೆಚ್ಚಾಗಿ ಇವುಗಳನ್ನು ಬಳಸ್ತಕ್ಕಂಥರು ಅಡಿಕೆ ಬೆಳೆಗಾರರಿಗೆ ಮಾತ್ರ ಈ ಜೈವಿಕ ಗೊಬ್ಬರಗಳು ಗೊತ್ತು, ಅದು ಕೆಲವು ಮಾತ್ರ. ಈ ಜೈವಿಕ ಗೊಬ್ಬರಗಳ ಪ್ರಾಮುಖ್ಯತೆ ಏನಂದ್ರೆ ಇದು ಮಣ್ಣಿನ ರಚನೆ ಮತ್ತು ಸಸ್ಯಗಳ ಇಳುವರಿಯನ್ನು ಸುಧಾರಿಸುತ್ತದೆ. ಇವು ರೋಗಕಾರಕಗಳನ್ನು ಅಭಿವೃದ್ಧಿಪಡಿಸಲು ಅನುಮತಿಸುವುದಿಲ್ಲ. ಇವು ಪರಿಸರ ಸ್ನೇಹಿ ಮತ್ತು ಪರಿಣಾಮಕಾರಿ. ಇವು ಸಸ್ಯ ರೋಗಗಳಿಗೆ ಕಾರಣವಾಗುವ ಮಣ್ಣಿನಲ್ಲಿ ರೋಗಕಾರಕಗಳನ್ನು ನಾಶಪಡಿಸುತ್ತವೆ. ಜೈವಿಕ ಗೊಬ್ಬರಗಳ ಅರೆ ಶುಲ್ಕ ಪರಿಸ್ಥಿತಿಗಳಲ್ಲಿಯೂ ಪರಿಣಾಮಕಾರಿಯಾಗಿವೆ. ಈ ಜೈವಿಕ ಗೊಬ್ಬರಗಳಲ್ಲಿ ವಿಧಗಳಿವೆ. ಏನಂದ್ರೆ ಇವು ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಿವೆ, ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳಿವೆ, ಮತ್ತೆ ವ್ಯಾಮ್ ಇದೆ, ವಿಸಿಕ್ಯುಲರ್ ಆರ್ಬಿಸಿಕ್ಯುಲರ್ ಮೈಕ್ರೋರೈಜಾ ಅಂತ ಇದೆ, ಮೈಕ್ರೋಬಿಯಲ್ಸ್ ಕನ್ಸರ್ಷಿ ಅಂತ ಇದೆ. ಈ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಲ್ಲಿ ಏನಾಗುತ್ತಂದ್ರೆ ಗಾಳಿಯಲ್ಲಿರ್ತಕ್ಕಂಥ ಅನಿಲ ರೂಪದಲ್ಲಿರುವ ಸಾರಜನಕವನ್ನು ಮಣ್ಣಿಗೆ ಘನರೂಪಕ್ಕೆ ಪರಿವರ್ತಿಸಿ ಬೆಳೆಗಳಿಗೆ ಒದಗಿಸುತ್ತವೆ. ಇವುಗಳನ್ನು ಮಾಡುವ ಜೈವಿಕ ಜೀವಾಣುಗಳೆಂದರೆ ಅಜೆಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರುಲಮ್. ಇದನ್ನು ಹೆಚ್ಚಾಗಿ ಗೋಧಿ ಮತ್ತು ಇತರೆ ಬೆಳೆಗಳಲ್ಲಿ ಉಪಯೋಗಿಸುತ್ತಾರೆ. ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು ಯಾವು ಎಂದರೆ ಬ್ಯಾಸಿಲಸ್ ಪಾಲಿಮಿಕ್ಸಿಸ್, ಬ್ಯಾಸಿಲಸ್ ಮೆಗಿಟೇರಿಯಂ, ಸೂಡೋಮೋನಸ್, ಆಸ್ಪರ್ಜಿಲಸ್ ಅವಮೋರಿ ಇತ್ಯಾದಿಗಳು. ಮತ್ತು ವ್ಯಾಮ್. ವ್ಯಾಮ್ ಇತ್ತೀಚೆಗೆ ಕಂಡು ಬಂದಂತ ಜೈವಿಕ ಗೊಬ್ಬರ. ಇದು ಮಣ್ಣಿನ ಗುಣಾತ್ಮಕತೆ, ನೀರು ಉಣಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಪೋಷಕಾಂಶಗಳ ಸುಲಭವಾಗಿ ದೊರೆಯುವಂತೆ ಮಾಡುತ್ತದೆ. ಮೈಕ್ರೋಬಿಯಲ್ ಕನ್ಸರ್ಷಿಯಾ, ಇದು ಸಾರಜನಕವನ್ನು ಸ್ಥಿರೀಕರಿಸುವ, ರಂಜಕ ಮತ್ತು ಸತುವನ್ನು ಕರಗಿಸುವ ಹಾಗೂ ಸಸ್ಯ ಬೆಳವಣಿಗೆಗೆ ಪ್ರಚೋದಿಸುವ ದಕ್ಷ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ. ಇದರಲ್ಲಿ ಏನೇನಿರುತ್ತಂದ್ರೆ ಅಜೆಟೋಬ್ಯಾಕ್ಟರ್, ಬ್ಯಾಸಿಲಸ್ ಮತ್ತು ಸೂಡೋಮೋನಸ್ ಇರುತ್ತದೆ. ಶೇಕಡ 10-15% ಇಳುವರಿಯನ್ನು ಹೆಚ್ಚಿಸುತ್ತದೆ. ಬೀಜಗಳು ಬೇಗನೆ ಮೊಳಕೆಯೊಡೆಯಲು, ಸಸ್ಯದ ದೃಢತೆಯನ್ನು ಹೆಚ್ಚಿಸಲು ಮತ್ತು ಬೆಳವಣಿಗೆಯನ್ನು ವೃದ್ಧಿಸಲು ಸಹಕರಿಸುತ್ತದೆ. ಇದನ್ನು ಶಿಫಾರಸು ಹೇಗೆ ಮಾಡೋದಂದ್ರೆ ವಾರ್ಷಿಕ ಬೆಳೆಗಳಿಗೆ ಪ್ರತಿ ಎಕರೆಗೆ ಅಜೋಸ್ಪೈರಿಲಮ್, PSB ಮತ್ತು ಅಜೆಟೋಬ್ಯಾಕ್ಟರ್ ಅನ್ನು 2 kg ಹಾಗೂ ಮೈಕ್ರೋಬಿಯಲ್ ಕನ್ಸರ್ಷಿಯನ್ನು 5 kg, 1 ton ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಬಳಸಬೇಕು. ಈ ಬಹುವಾರ್ಷಿಕ ಬೆಳೆಗಳಾದ ಅಡಿಕೆ ಇವುಗಳಿಗೆ ಬಳಸೋದಾದ್ರೆ ಪ್ರತಿ ಗಿಡಕ್ಕೆ ಅಜೋಸ್ಪೈರಿಲಮ್, ಅಜೆಟೋಬ್ಯಾಕ್ಟರ್, ಮೈಕ್ರೋಬಿಯಲ್ ಕನ್ಸರ್ಷಿಯಾ ಮತ್ತು PSBಗಳನ್ನು 25 g ಹಾಗೂ ವ್ಯಾಮ್ ಅನ್ನು 50 g, 1 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಬಳಸಬೇಕು. ಈ ಜೈವಿಕ ಗೊಬ್ಬರವನ್ನು ಬಳಸಬೇಕಾದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಬೇಕಾಗುತ್ತದೆ. ಅವುಗಳು ಯಾವೆಂದ್ರೆ ಜೈವಿಕ ಗೊಬ್ಬರಗಳನ್ನು ತಂಪು ಮಾಡಿದ ಅಂಟು ದ್ರಾವಣಕ್ಕೆ ಮಿಶ್ರಣ ಮಾಡುವುದು ಅಗತ್ಯವಿರುತ್ತದೆ, ಮತ್ತು ನೇರ ಬಿಸಿಲು ಮತ್ತು ಬೆಂಕಿಯ ಶಾಖ ಮತ್ತು ಅತಿ ತಂಪಾದ ಸ್ಥಳಗಳಲ್ಲಿ ಜೈವಿಕ ಗೊಬ್ಬರಗಳನ್ನು ಶೇಖರಿಸಿ ಇಡಬಾರದು. ಲಕೋಟೆಯ ಮೇಲೆ ನಮೂದಿಸಿರುವ ಬೆಳೆಗಳಿಗೆ ಮಾತ್ರ ಉಪಯೋಗಿಸಬೇಕು. ಅವಧಿ ಮುಗಿಯೋದ್ರೊಳಗೆ ಅವುಗಳನ್ನು ಉಪಯೋಗಿಸಬೇಕು. ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕದೊಂದಿಗೆ ಮಿಶ್ರಣ ಮಾಡಿ ಗಿಡಗಳಿಗೆ ಹಾಕಬಾರದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ನನ್ನ ದೂರವಾಣಿ ಸಂಖ್ಯೆ 7892222269. ಧನ್ಯವಾದಗಳು.
2: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ

0: ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
1: ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ 102.6 ಮೆಗಾ ಹರ್ಟ್ಸ್ಗಳಲ್ಲಿ, ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಇದೀಗ ಒಂದು ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇದೀಗ ರೈತರಿಗೆ ಸಲಹೆ.
5: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತಿನ ಕೃಷಿ ಮಾಹಿತಿಯಲ್ಲಿ ತೋಟದ ಬೆಳೆಗಳಲ್ಲಿ ನಾವು ಯಾವ ರೀತಿ ಗಿಡಗಳನ್ನ ಸಂರಕ್ಷಣೆ ಮಾಡ್ಕೋಬಹುದು ಅಂತ. ಸೊ ಬಹಳ ಮುಖ್ಯವಾಗಿ ನಮ್ಗೆಲ್ಲ ಗೊತ್ತಿದ್ದಾಗೆ ಈ ಒಂದು ಬೇಸಿಗೆ ಬಂದಾಗ ಕಂಪ್ಲೀಟ್ ಡ್ರೈ ವೆದರ್ ಆಯ್ತು ಅಂತಂದ್ರೆ ಭೂಮಿಯಲ್ಲಿ ತೇವಾಂಶ ಕಾಪಾಡೋದೇ ಒಂದು ದೊಡ್ಡ ಸಮಸ್ಯೆ. ಸೊ ಅದನ್ನ ಕಾಪಾಡಲಿಲ್ಲ ಅಂತಂದ್ರೆ ಗಿಡಗಳು ಸ್ಟ್ರೆಸ್ ಅಂತ ಏನ್ ಕರಿತೀವಿ, ಸುಸ್ತಾಗುವಂಥದ್ದು, ಹಳದಿ ಆಗುವಂಥದ್ದು, ಕಾಲಕ್ರಮೇಣ ಇಳುವರಿ ನಷ್ಟ ಆಗುವಂಥದ್ದು, ಗಿಡಗಳು ಸತ್ತೋಗುವಂತ ಸ್ಥಿತಿಗೆ ಹೋಗುವಂಥದ್ದು. ಸೊ ಈ ಮುಂದುವರೆದ ಬದಲಾವಣೆ ವಾತಾವರಣದಲ್ಲಿ ಈ ಒಂದು ಡ್ರೈ ಬರ ಪರಿಸ್ಥಿತಿಯಲ್ಲಿ ನಾವು ಇರುವಂತ ತೋಟದ ಬೆಳೆಗಳಿಗೆ ತೇವಾಂಶ ಕಾಪಾಡೋದು ಬಹಳ ಮುಖ್ಯ. ಆದ್ದರಿಂದ ರೈತರು ಹೆಚ್ಚಾಗಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿರೋರಿಗೆ ಹನಿ ಮುಖಾಂತರ ನೀರು ಕೊಡೋದ್ರಿಂದ, ಬೇರಿಗೆನೆ ನೀರು ಸಿಗೋದ್ರಿಂದ, ನೀರು ಸಂರಕ್ಷಣೆ ಜೊತೆಗೆ ಸೂಕ್ತವಾಗಿ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಸಿಗ್ತಿರುತ್ತೆ. ಕೆಲವು ಸತಿ ನಾವು ಫ್ಲಡ್ ಇರಿಗೇಷನ್ ಅಂತ ಹೇಳ್ತೀವಿ, ಹಾಯೋ ನೀರು ಪದ್ಧತಿ ಮಾಡ್ತಿರ್ತೀವಿ. ಅಂತ ಟೈಮಲ್ಲಿ ನಮ್ಗೆ ಜಾಸ್ತಿ ನೀರು ಬೇಕಾಗತ್ತೆ. ಈ ಒಂದು ಸ್ಥಿತಿಯಲ್ಲಿ ನಾವು ಅಂತ ನೀರು ಕೊಟ್ಟಾಗ ನಮ್ಗೆ ನಷ್ಟ ಜಾಸ್ತಿ, ಯಾಕಂದ್ರೆ ಸಾಕಷ್ಟು ನೀರು ಹಾವೇ ಆಗೋಗ್ತಿರುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ನೀರಿಗೆ ಒತ್ತು ಕೊಟ್ಟು ಗಿಡಗಳಿಗೆ ಸಂರಕ್ಷಣೆ ಮಾಡೋದಾದ್ರೆ ನಾವು ಹೆಚ್ಚಾಗಿ ನಾವು ಮಲ್ಚಿಂಗ್ ಮಾಡಿ ಅಂತ ಹೇಳ್ತೀವಿ ಗಿಡಗಳಿಗೆ. ಯಾಕಂದ್ರೆ ಭೂಮಿ ಮೇಲೆ ಹೊದಿಕೆ ಇವತ್ತು ಬಹಳ ಮುಖ್ಯ. ಆ ಹೊದಿಕೆಯಲ್ಲಿ ಒಣಗಿದ್ದು ಹೊದಿಕೆ ಆಗಿರ್ಬೋದು, ಹಸಿ ಹೊದಿಕೆ ಆಗಿರ್ಬೋದು. ಸೊ ಈ ಒಂದು ಸ್ಥಿತಿಯಲ್ಲಿ ನಮ್ಗೆ ಹೆಚ್ಚಾಗಿ ಒಣಗಿದ ಹೊದಿಕೆ ತುಂಬಾ ಕೆಲಸ ಮಾಡಿಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ತೋಟದ ಬೆಳೆಗಳಾದಂತ ಅಡಿಕೆ, ತೆಂಗು ಅಥವಾ ಹಣ್ಣಿನ ತೋಟದ ಬೆಳೆಗಳಾಗಿರ್ಬೋದು, ಯಾವುದೇ ಗಿಡಗಳಿದ್ರು ನೀವೇನು ಡ್ರಿಪ್ ಸಿಸ್ಟಮ್ ಅಡಾಪ್ಟ್ ಮಾಡಿರ್ತೀರೋ ಅಥವಾ ಆಯ ನೀರು ಕೊಡ್ತೀವೋ ಅಂತ ಸಮಯದಲ್ಲಿ ನೀರು ಕೊಟ್ಟಾದ ನಂತರ ಆ ಒಂದು ಬುಡಭಾಗದಲ್ಲಿ 3 ಅಥವಾ 2 ಅಗಲ ನಾವು ಅದಕ್ಕೆ ಭೂಮಿ ಮೇಲೆ ಒಣ ಹೊದಿಕೆಯನ್ನು ಹೊಚ್ಚಿಕೊಡೋದ್ರಿಂದ ಎಲ್ಲೋ ಒಂದ್ ಕಡೆ ಭೂಮಿಯಿಂದ ನೇರವಾಗಿ ತೇವಾಂಶ ಹಾವೆ ಆಗೋದನ್ನ ಕಾಪಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ತದನಂತರ ನೀರನ್ನ ಸ್ವಲ್ಪ ಗಿಡಗಳಿಗೆ ಮಿತವಾಗಿ ಬಳಸ್ಕೊಳೋದಕ್ಕೂ ಸಪೋರ್ಟ್ ಆಗುತ್ತೆ. ಇದ್ರ ಜೊತೆಗೆ ನಮ್ಗೆ ಎರಡನೇದಾಗಿ ಈ ಒಂದು ಹೊದಿಕೆ ಮಾಡೋದ್ರಿಂದ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಕೂಡ ವೃದ್ಧಿ ಆಗ್ತವೆ. ಆ ವೃದ್ಧಿ ಆಗೋದ್ರಿಂದ ಉಸಿರಾಟದ ಸಮಸ್ಯೆನೂ ಚೆನ್ನಾಗಿದ್ದು ಗಿಡಗಳ ಬೆಳವಣಿಗೆಗೆ ಮತ್ತೆ ನೀರಿನ ಅಭಾವ ಇಲ್ದಂಗೆ ಗಿಡಗಳನ್ನ ಸಂರಕ್ಷಣೆ ಮಾಡೋದಕ್ಕೂ ಸಪೋರ್ಟ್ ಆಗ್ತಿರುತ್ತೆ. ಆ ನಿಟ್ಟಿನಲ್ಲಿ ತೋಟದ ಬೆಳೆಗಳಲ್ಲಿ ಈ ಒಂದು ಹಂತದಲ್ಲಿ ಸಾಕಷ್ಟು ಹೊದಿಕೆಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಂತ ಕಡೆಯೆಲ್ಲ ಈ ಹೊದಿಕೆಯನ್ನು ಮಾಡಿಕೊಟ್ಟು ನೀರನ್ನ ಕಾಪಾಡುವಂತ ಸ್ಥಿತಿ ಮಾಡಿ ನಮ್ಮ ಬೆಳೆಗಳನ್ನ ಉಳಿಸ್ಕೋಬೇಕಾಗಿ ನಾವು ಕೇಳ್ಕೊತೀವಿ. ಧನ್ಯವಾದ.
1: ರೈತರಿಗೆ ಸಲಹೆ ಕೇಳಿದಿರಿ. ಮತ್ತೆ ರೈತರಿಗೆ ಸಲಹೆಯನ್ನ ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕೇಳಬಹುದು. ಹಾಗೆ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂಜಿ ಪ್ರಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ತಪ್ಪದೇ ಕೇಳಿ ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು. ಆಕಾಶವಾಣಿ ಚಿತ್ರದುರ್ಗ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇದೀಗ ಆರೋಗ್ಯ ಬಿಂದು. ಯೋಗದ ಪರಿಚಯ ಕುರಿತು ಡಾಕ್ಟರ್ ಹೆಚ್ ಜಿ ಮಂಜುನಾಥ್ ಅವರು ಮಾಹಿತಿ ನೀಡಲಿದ್ದಾರೆ.
6: ಪ್ರಾಚೀನ ಭಾರತದ ಅನೇಕ ವಿದ್ಯೆಗಳಿಗೆ ಮಹತ್ವವಿದೆ. ಅವುಗಳಲ್ಲಿ ಯೋಗಕ್ಕೆ ವಿಶೇಷ ಸ್ಥಾನವಿದೆ. ಯೋಗದಲ್ಲಿ ಅಡಗಿರುವ ಆಧ್ಯಾತ್ಮಿಕ

ಹಾಗೂ ವೈಜ್ಞಾನಿಕ ವಿಷಯಗಳಿಂದಾಗಿ ವಿದೇಶಿಯರು ಸಹ ಇದರ ಪ್ರಾಮುಖ್ಯತೆಯನ್ನು ಅರಿತುಕೊಂಡು ಅಧ್ಯಯನ ನಡೆಸಲು ಪ್ರಾರಂಭಿಸಿದ್ದಾರೆ. ಯೋಗ ಅನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಅನ್ನುವ ಪದದಿಂದ ಬಂದಿದ್ದು, ಯುಜ್ ಎಂದರೆ ನೊಗಕ್ಕೆ ಕಟ್ಟು, ಬಂಧಿಸು, ಕೇಂದ್ರೀಕರಿಸು ಎಂದು ಅರ್ಥ ಎಂದು ಶಬ್ದಾರ್ಥ ಕೋಶವು ನಮಗೆ ತಿಳಿಸುತ್ತದೆ. ಅಂದರೆ ಯೋಗ ಎನ್ನುವ ಪದದ ಅರ್ಥ ಏಕಾಗ್ರತೆ ಎಂದಾಯಿತು. ಆತ್ಮನನ್ನು ಪರಮಾತ್ಮನಲ್ಲಿ ಲೀನಗೊಳಿಸುವುದೇ ಯೋಗ. ಯೋಗೋ ಚಿತ್ತವೃತ್ತಿ ನಿರೋಧ ಎಂದು ಹೇಳಲ್ಪಟ್ಟಿದೆ. ಅಂದರೆ ಮನುಷ್ಯನ ಮನಸ್ಸು ಚಂಚಲ ಪ್ರವೃತ್ತಿಯನ್ನು ಹೊಂದಿದೆ. ಇದರ ಚಂಚಲತೆಯನ್ನು ಹೋಗಲಾಡಿಸಿ ಮನಸ್ಸನ್ನು ನಿಯಂತ್ರಿಸಿ ಕೇಂದ್ರೀಕರಿಸುವುದೇ ಯೋಗ ಎನ್ನಲ್ಪಟ್ಟಿದೆ. ಒಂದು ನಿಮಿಷ ಕಣ್ಣು ಮುಚ್ಚಿ ಕುಳಿತರೆ ಎಷ್ಟೊಂದು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಓಡಾಡುತ್ತವೆ ಎಂಬುದನ್ನು ನಾವೆಲ್ಲರೂ ಅರಿತಿದ್ದೇವೆ. ಆ ಓಟಕ್ಕೆ ಕಡಿವಾಣ ಹಾಕಿ ನಿಯಂತ್ರಿಸುವುದೇ ಯೋಗ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಯೋಗಾಭ್ಯಾಸದಿಂದ ಮನಸ್ಸನ್ನು ಹೇಗೆ ನಿಯಂತ್ರಿಸಬಹುದೆಂದು ವಿವರವಾಗಿ ತಿಳಿಸಲ್ಪಟ್ಟಿದೆ. ಮೂಲತಃ ಯೋಗ ಇರುವುದು ಮೋಕ್ಷ ಸಾಧನೆಗಾಗಿ. ಅಂದರೆ ಆತ್ಮವು ಹುಟ್ಟು, ಸಾವು, ಮರುಹುಟ್ಟು ಎಂಬ ಜನ್ಮಾಂತರ ವರ್ತುಲದಿಂದ ಕಳಚಿಕೊಂಡು ಎಲ್ಲಾ ಬಂಧನಗಳಿಂದ ಮುಕ್ತಿ ಹೊಂದಿ ಮೋಕ್ಷವೆಂಬ ಸದ್ಗತಿಯನ್ನು ಕಾಣುವುದೇ ಆಗಿದೆ. ಯೋಗಾಭ್ಯಾಸ ಅಂದ ತಕ್ಷಣ ಅನೇಕರು ಅನೇಕ ವಿಧದಲ್ಲಿ ಅಭ್ಯಾಸವನ್ನು ತಿಳಿಸುತ್ತಾರಾದರೂ ಸುಮಾರು 2000 ವರ್ಷಗಳ ಹಿಂದಿನ ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗವೇ ಇವುಗಳಲ್ಲಿ ಪ್ರಾಚೀನ ಹಾಗೂ ಪ್ರಮುಖವಾಗಿ ಕಾಣಿಸುತ್ತದೆ. ಈ ಅಷ್ಟಾಂಗ ಯೋಗದ ಬಗ್ಗೆ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪಡೆದರೆ ಉಳಿದ ರೀತಿಯ ಅಭ್ಯಾಸಗಳು ಈ ಅಷ್ಟಾಂಗ ಯೋಗದ ಕೆಲವು ಹಂತಗಳಿಂದ ಮುಂದಕ್ಕೆ ಮುಂದುವರಿಯುತ್ತಿರುವುದನ್ನು ಗಮನಿಸಿ ತಿಳಿದುಕೊಳ್ಳಬಹುದಾಗಿದೆ. ಪತಂಜಲಿಯು ಆತ್ಮ ಸಾಧನೆಗಾಗಿ ಅಷ್ಟ ಅಂದರೆ 8 ಅಂಗಗಳಿರುವ ಯೋಗವನ್ನು ಹೇಳಿದ್ದಾನೆ. ಅವು ಯಾವುವೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಯಮ ಮತ್ತು ನಿಯಮಗಳು ಸಾರ್ವತ್ರಿಕ ನಿಯಮಾವಳಿಗಳು. ಇವು ಯೋಗಿಯ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳನ್ನು ನಿಗ್ರಹಿಸಿ ಸಮಾಜದಲ್ಲಿನ ಇತರರೊಡನೆ ಸಮರಸವಾಗಿರುವಂತೆ ಮಾಡುತ್ತವೆ. ಯಮದಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 5 ಅಂಶಗಳಿದ್ದು, ಹಿಂಸೆ ಮಾಡದಿರುವುದು, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಬ್ರಹ್ಮಚರ್ಯವನ್ನು ಪಾಲಿಸುವುದು ಮತ್ತು ಅನಗತ್ಯ ವಸ್ತು ದ್ರವ್ಯಗಳನ್ನು ಸಂಗ್ರಹ ಮಾಡದಿರುವುದನ್ನು ಪಾಲಿಸುವುದೇ ಯಮ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಎಂಬ 5 ಅಂಶಗಳೇ ನಿಯಮ. ಅಂದರೆ ಅಂತರಂಗ ಹಾಗೂ ಬಹಿರಂಗ ಶುದ್ಧಿ, ಮನಸ್ಸನ್ನು ತೃಪ್ತಿ ಸಂತೋಷದಲ್ಲಿಡುವುದು, ತಪಸ್ಸನ್ನು ಆಚರಿಸುವುದು, ತನಗೆ ತಾನೇ ಅಧ್ಯಯನ ನಡೆಸುವುದು ಹಾಗೂ ಸಂಪೂರ್ಣ ಸಮರ್ಪಣಾ ಮನೋಭಾವ ಬೆಳೆಸಿಕೊಳ್ಳುವುದೇ ನಿಯಮ ಎಂದು ಪತಂಜಲಿ ತಿಳಿಸಿದ್ದಾನೆ. 3ನೇ ಅಂಗ ಆಸನ. ಇದು ನಮ್ಮ ಶರೀರದ ಅಂಗಗಳಿಗೆ ನಿಲುವು, ಆರೋಗ್ಯ ಹಾಗೂ ಲಘುತ್ವವನ್ನು ನೀಡುತ್ತದೆ. ಇದು ಕೇವಲ ಶರೀರಕ್ಕಷ್ಟೇ ಸೀಮಿತವಾಗಿರದೆ ಮನೋದೈಹಿಕ ವ್ಯಾಯಾಮವಾಗಿದೆ. ಯೋಗಾಸನಗಳ ಅಭ್ಯಾಸದಿಂದ ಮನಸ್ಸಿನ ಚಂಚಲತ್ವವನ್ನು ನಿವಾರಿಸಿ ಅದಕ್ಕೆ ದೃಢತ್ವವನ್ನು ಕೊಡುತ್ತದೆ. ದೇಹವೆಂಬುದು ಮೋಟಾರು ವಾಹನದಂತೆ, ಆತ್ಮವೆಂಬುದು ಅದರ ಚಾಲಕ, ಇಂಧನವು ಯೋಗ ಸಾಧನೆ, ಮಾರ್ಗವೆಂಬುದು ಗುರು ಎಂದು ಹೇಳಲಾಗಿದೆ. ಆದ್ದರಿಂದ ಮೋಟಾರು ವಾಹನವನ್ನು ಕಾಲಕಾಲಕ್ಕೆ ಶುಚಿ ಹಾಗೂ ದುರಸ್ತಿಗೊಳಿಸಿ ಸುಸ್ಥಿತಿಯಲ್ಲಿರಿಸಿಕೊಳ್ಳುವಂತೆ ಈ ದೇಹವನ್ನು ಸುಸ್ಥಿತಿಯಲ್ಲಿರಿಸಿ ಪರಮಾತ್ಮನೆಡೆಗೆ ಆತ್ಮದ ಪಯಣಕ್ಕೆ ಸಜ್ಜುಗೊಳಿಸಲು ಇರುವುದೇ ಈ ಆಸನ, ಪ್ರಾಣಾಯಾಮಗಳೆಂಬ ಸಾಧನೆ. ಇವುಗಳಿಂದ ಯೋಗಿಗೆ ದೇಹದ ಮೇಲೆ ಸಂಪೂರ್ಣ ಹತೋಟಿ ಬಂದು ದೇಹದ ಗುಲಾಮನಾಗುವುದನ್ನು ತಪ್ಪಿಸಬಹುದಾಗಿದೆ. ದೇಹವು ಮೋಕ್ಷ ಸಾಧನೆಗೆ ಅನುಕೂಲವಾದ ಸಾಧನವಾಗಿದೆ. ದೇಹ, ಆತ್ಮ, ಗುರು, ಯೋಗ ಸಾಧನೆ, ಇವುಗಳ ಲಭ್ಯತೆ ಹಾಗೂ ಸರಿಯಾದ ಹೊಂದಾಣಿಕೆಯಿಂದ ಮಾತ್ರ ಮೋಕ್ಷ ಸಾಧಿಸಬಹುದಾಗಿದೆ. ಆಸನಗಳ ಹೆಸರು ವಿಕಾಸ ತತ್ವವನ್ನು ಸೂಚಿಸುವ ಅರ್ಥಗಳನ್ನು ಹೊಂದಿದೆ. ಕೆಲವು ಆಸನಗಳು ಸಸ್ಯಗಳ ಹೆಸರಿನಿಂದ, ಕೆಲವು ಕ್ರಿಮಿಕೀಟಗಳ ಹೆಸರಿನಿಂದ, ಕೆಲವು ಜಲಚರಗಳ ಹೆಸರಿನಿಂದ, ಕೆಲವು ಪಕ್ಷಿಗಳ ಹೆಸರಿನಿಂದ, ಕೆಲವು ಪ್ರಾಣಿಗಳ ಹೆಸರಿನಿಂದ, ಕೆಲವು ಪೌರಾಣಿಕ ವ್ಯಕ್ತಿಗಳ ಹೆಸರಿಂದ, ಕೆಲವು ಋಷಿಗಳ ಹೆಸರಿನಿಂದಲೂ ಕರೆಯಲ್ಪಟ್ಟಿದೆ. ಎಲ್ಲವೂ ಸಮಾನ ಎಂಬ ತತ್ವ ಇಲ್ಲಿ ಬಿಂಬಿಸಲ್ಪಟ್ಟಿದೆ. 4ನೇ ಹಂತ ಪ್ರಾಣಾಯಾಮ. ಪ್ರಾಣಾಯಾಮವೆಂದರೆ ಸರಳವಾಗಿ ಉಸಿರಿನ ನಿಗ್ರಹಣೆ ಎನ್ನಬಹುದು. ಯೋಗಾಭ್ಯಾಸದ ಗುರಿ ಮನಸ್ಸನ್ನು ನಿಗ್ರಹಿಸುವುದು ಎಂದಾದ ಮೇಲೆ ಯೋಗಿ ಉಸಿರಾಟವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುತ್ತಾನೆ. ಇದು ಇಂದ್ರಿಯಗಳನ್ನು ನಿಗ್ರಹಗೊಳಿಸಲು ಸಹಾಯಕವಾಗಿದೆ. ಪ್ರಾಣಾಯಾಮದಿಂದ ಮನಸ್ಸಿನ ಚಂಚಲತೆ, ಭಾವೋದ್ರೇಕ ಶಮನವಾಗುತ್ತವೆ. ವ್ಯಕ್ತಿ ದೀರ್ಘಾಯುಷಿಯೂ ಆಗುತ್ತಾನೆ. ಯಾವನು ಉಸಿರಾಟವನ್ನು ದೀರ್ಘವಾಗಿ ಮಾಡುತ್ತಾನೋ ಅವನು ದೀರ್ಘಾಯುಷಿ ಎಂದು ಹೇಳಲ್ಪಟ್ಟಿದೆ. 5ನೇ ಹಂತ ಪ್ರತ್ಯಾಹಾರ, ಅಂದರೆ ಇಂದ್ರಿಯಗಳ ನಿಗ್ರಹಣೆ. ಉಸಿರನ್ನು ಸರಿಯಾಗಿ ನಿಗ್ರಹಿಸಿದರೆ ಇಂದ್ರಿಯಗಳು ಹೊರಗಿನ ವಿಷಯಗಳ ಕಡೆ ಹರಿಯದೆ ಅಂತರ್ಮುಖವಾಗುತ್ತವೆ. ಆಗ ಯೋಗಿಯು ಇಂದ್ರಿಯಗಳ ಹಿಡಿತದಿಂದ ತಪ್ಪಿಸಿಕೊಂಡು ಮುಂದಿನ ಸಾಧನೆಗೆ ಅಣಿಯಾಗುತ್ತಾನೆ. 6ನೇ ಹಂತ ಧಾರಣ. ಧಾರಣದಲ್ಲಿ ಯೋಗಿಯು ಒಂದೇ ವಸ್ತು

0: श्रीशाह अद्य जुमा गाच नगरस्य सीमाचौकी इत्यत्र बीएसएफ इत्यस्य अष्टादशमं बटालियन इत्यस्य भ्रमणं करिष्यति। बैडमिंटन क्रीडायां भारतीय क्रीडिका तथा द्विवारं ओलंपिक पदक विजेत्री पीवी सिंधु अद्य प्रातः टोक्यो नगरे जापान ओपन क्रीडायाः महिला एकलस्य उपांत्य चक्रीय स्पर्धायां चीन देशस्य चेन युफेई सम्मुखी करिष्यति इति वार्ताः।
1: आकाशवाणी चित्रदुर्ग ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 102.6 ಮೆಗಾ ಹರ್ಟ್ಸ್ಗಳನ್ನು ಟ್ಯೂನ್ ಮಾಡಿ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕೆಳಗೆ 8:30 ಬಾನುಲಿ ನೆನಪಿನಂಗಳ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30 ಬಾನುಲಿ ನೆನಪಿನಂಗಳ ಹಾಗೆ 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯನ್ನ ನಮ್ಮ ಕೇಳುಗರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹೇಗೆ ಅಂತ ಹೇಳಿದ್ರೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನ ಕಳಿಸೋ ಮೂಲಕ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9488640273 9448640273ಗೆ ಸಂದೇಶವನ್ನು ಕಳಿಸೋ ಮೂಲಕ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಭಾಗವಹಿಸಬಹುದು. ಹಾಗೆ ಕೆಳಗರೆ 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪದದ ಸುಳುಹು ಕೂಡ ಪ್ರಸಾರವಾಗುತ್ತೆ. ಅದರಲ್ಲೂ ಕೂಡ ನೀವು ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇದುವರೆಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಮೂಡಿ ಬರಲಿದೆ ಧಾರವಾಡ ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
1: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೂಟೋದು ಬೇಡ.

0: ನಾಲ್ಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
1: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ ಶೇಕಡ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಈಗ ವಾರ್ತೆಗಳ ವಿವರ. ದಶಕದ ಹೊಸ್ತಿಲಲ್ಲಿರುವ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ 7ನೇ ಘಟಿಕೋತ್ಸವ ಇಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿತವಾಗಿದೆ. ಧಾರವಾಡ ಐಐಟಿಯ ಮೊದಲ ಗೌರವ ಡಾಕ್ಟರೇಟ್ ರಾಜ್ಯಸಭಾ ಸಂಸದರಾದ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಡಾ ಸುಧಾಮೂರ್ತಿಯವರಿಗೆ ಪ್ರದಾನಿಸಿ ಗೌರವಿಸಲಾಗುತ್ತಿದೆ. ಹೊಸದಿಲ್ಲಿಯ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮಸಿಂಗ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ 2 ಚಿನ್ನದ ಪದಕ 10 ಬೆಳ್ಳಿ ಪದಕಗಳನ್ನು ನೀಡಲಾಗುವುದು ಎಂದು ಧಾರವಾಡ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಗಣತಿ ನಮೂನೆಗಳನ್ನು ವಿತರಿಸಿ ಶೇಕಡ 96.99% ಗುರಿ ಸಾಧಿಸಲಾಗಿದೆ ಎಂದು ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೇಕಡ 46.67% ಅರ್ಜಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು.
1: ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ ಏನಿದೆ ಅದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಇದ್ದಾಗೆ ಇದು ಎಲ್ಲಾನು ಕೂಡ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಅರ್ಜಿದಾರರು ಏನಾದ್ರೂ ಮಾಹಿತಿಯನ್ನ ಸರಿಯಾಗಿ ಫಿಲ್ ಮಾಡಿಲ್ಲ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂದ್ರೆ ಆ ಮತದಾರರಿಗೆ ನಾವು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್ ನಮ್ಮ ಬಿಎಲ್ಒಗಳು 8 ಆಗಸ್ಟ್ ವರ್ಗೂ ಮನೆ ಮನೆಗೆ ಹೋಗಿ ಫಾರ್ಮ್ಸ್ ಗಳನ್ನ ಕೊಟ್ಟು ಅದನ್ನ ವಾಪಸ್ ಕೂಡ ತೆಗೆದುಕೊಳ್ತಾರೆ. ಆದರೆ ಈ ಫಾರ್ಮ್ಸ್ ಗಳು ಏನ್ ಅವರು ಫಿಲ್ ಮಾಡಿ ಕೊಟ್ಟಿರ್ತಾರಲ್ಲ ಅವುಗಳ ಪರಿಷ್ಕರಣೆ ಆಗಿ ಡ್ರಾಫ್ಟ್ ಮತದಾರರ ಪಟ್ಟಿ 17 ಆಗಸ್ಟ್ ಗೆ ಪಬ್ಲಿಷ್ ಆಗುತ್ತೆ. 17 ಆಗಸ್ಟ್ ರಿಂದ 16.09 ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಒಂದು ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಅವರು ಏನಾದ್ರೂ ತಿದ್ದುಪಡಿಗಳನ್ನ ಮಾಡಬೇಕಿದ್ರೆ ಮತದಾರರು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ನ್ಯೂಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿರುವಂತಹ ಮಾಹಿತಿಯಲ್ಲಿ ಲೋಪದೋಷಗಳಿದ್ರೆ ನಮ್ಮ ಇಆರ್ಒ ಏನಿರ್ತಾರೆ ಚುನಾವಣಾ ಅಧಿಕಾರಿಗಳೇನಿರ್ತಾರೆ ಅವರು ಅವರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಕಳಿಸ್ಕೊಡ್ತಾರೆ. ನೋಟಿಸ್ ಗೆ ಅವರು ಉತ್ತರ ಕೊಡುವಾಗ ಅವರು ಕೆಲವೊಂದು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ದಾಖಲೆಗಳೇನಿದೆ ಅದೆಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಡಲಾಗುತ್ತದೆ.
0: ಅಮೃತ ಯೋಜನೆ ಅಡಿ ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳ ಪೈಕಿ ಕೊಪ್ಪಳ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರಾಬಾದ್ ಕಾಡ ಅಧ್ಯಕ್ಷ ಹಸೇನ್ ಸಾಬ್ ದೋಟಿಹಾಳ ಹಾಗೂ ಪದ್ಮಶ್ರೀ ಭೀಮವ್ವ ಸಿಳ್ಳೆಖ್ಯಾತ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಹಾಗೂ ನೈಋತ್ಯ ರೈಲ್ವೆ ಪರವಾಗಿ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಮೇಲ್ದರ್ಜೆಗೇರಿಸಲಾದ ಅಮೃತ್ ಭಾರತ್ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ತಿನ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ಯೋಜನೆ ಅಡಿ ಪುನರ್ ಅಭಿವೃದ್ಧಿಪಡಿಸಲಾದ ದೇಶದ 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆಗುಂಬೆ ಘಟ್ಟದ ರಸ್ತೆ ಹಾಗೂ ಸುರಂಗ ಮಾರ್ಗ ಯೋಜನೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ

0: ಅಧಿಕಾರಿಗಳು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದು ರಸ್ತೆಯ ವಿಸ್ತರಣೆಗೆ 420 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಜೀವ ವೈವಿಧ್ಯ, ಖನಿಜ ಸಂಪನ್ಮೂಲ, ಕಡಲ ಜೀವಶಾಸ್ತ್ರದ ವಸ್ತು ಪ್ರದರ್ಶಿನಿ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃತಕ ಬುದ್ಧಿಮತ್ತೆಯೊಂದಿಗೆ ಸಮನ್ವಯ ಸಾಧಿಸುವುದೊಂದೇ ಮಾರ್ಗ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ನಗರ ಡಾ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ, ಮೌಂಟ್ ಕಾರ್ಮೆಲ್ ಡೀಮ್ಡ್ ವಿಶ್ವವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಸ್ಟಡೀಸ್ ಸಹಯೋಗದಲ್ಲಿ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ AI ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ವಿಷಯದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಸಂಘರ್ಷದಿಂದ ಸಹಕಾರ ಮತ್ತು ಸಹಭಾಗಿತ್ವದ ಹಂತ ದಾಟಿ ಇದೀಗ ಸ್ಪರ್ಧೆಯ ಘಟ್ಟ ತಲುಪಿದೆ. 2045 ವೇಳೆಗೆ ಮಾನವ ಯಂತ್ರ ಏಕರೂಪತೆಯ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಸ್ಥಗಿತಗೊಂಡಿವೆ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಗದಗ್ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿ ಗ್ರಾಮದ ರೈತರ ಹೊಲಗಳಿಗೆ ತೆರಳಿ ಬರ ಪರಿಶೀಲಿಸಿ ಅವರು ಮಾತನಾಡಿದರು. ಬೆಳೆಗಳು ಒಣಗುತ್ತಿವೆ, ರಾಜ್ಯಾದ್ಯಂತ ಬರ ಆವರಿಸಿದೆ, ಅನೇಕ ಕಡೆ ರೈತರು ಬಿತ್ತನೆಯನ್ನೇ ಕೈಗೊಂಡಿಲ್ಲ, ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ, ಇನ್ನೂವರೆಗೂ ಪ್ರಾಥಮಿಕ ಸಮೀಕ್ಷೆಯನ್ನು ನಿಗದಿತ ಮಾನದಂಡಗಳಡಿ ರಾಜ್ಯ ಸರ್ಕಾರ ಆರಂಭಿಸಿಲ್ಲ, ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆಗ್ರಹಿಸಿದರು. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ತಮ್ಮ ಕೃಷಿ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಹಿತ ಕಾಯುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ದ್ವಿಮಾರ್ಗ ಯೋಜನೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿ, ಜಿಲ್ಲೆಯ ರೈಲ್ವೆ ಮಾರ್ಗ ಯೋಜನೆಗೆ ಅಗತ್ಯವಿರುವ 1405 ಎಕರೆ ಭೂಮಿ ಪೈಕಿ 1211 ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದರು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಯೋಗ್ಯಾಸ್ ಘಟಕ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ನಬಾರ್ಡ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಡಾ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಬಾರ್ಡ್ ಪ್ರಾದೇಶಿಕ ಕಚೇರಿಯಲ್ಲಿ 45ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ 6300 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಿಸಿ ದಕ್ಷತೆ ಹೆಚ್ಚಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗಿದ್ದು ಉದ್ಯೋಗಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೋರಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ತಲೆದೋರಿರುವ ಹಿನ್ನೆಲೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿ 500,000 ರೂಪಾಯಿವರೆಗಿನ ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಪ್ರಾವಧಾನ ಕಲ್ಪಿಸಲಾಗಿದೆ. ಆಸಕ್ತರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಸ್ತಾವ ಸಲ್ಲಿಸಬಹುದು ಎಂದರು. ರಾಜ್ಯದ ವಿವಿಧ

0: ಇಲಾಖೆಗಳ 72,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ 2% ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಮೀಸಲಿಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಈಗಾಗಲೇ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆ ಎದುರುಗುದಿಯ ಪ್ರಸಾರದಲ್ಲಿ ನೀವು ಟ್ಯೂನ್ ಮಾಡಿರೋದು 102.6 ಮೆಗಾ ಹರ್ಟ್ಸ್ಗಳು. ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಅಂಬಿಕಾತನಯ ದತ್ತ ಅವರ ರಚನೆಯ ಈ ಭಾವಗೀತೆಯನ್ನ. ಅದಕ್ಕಿಂತ ಮುಂಚೆ ಕೆಲವು ಪ್ರಕಟಣೆಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆರಂಭದಲ್ಲಿ ಕೇಳೋಣ ಅಂಬಿಕಾತನಯ ದತ್ತ ಅವರ ರಚನೆ ಈ ಭಾವಗೀತೆಯನ್ನು.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದೀಗ ಕೇಳೋಣ ಡಾಕ್ಟರ್ GS ಶಿವರುದ್ರಪ್ಪ ಅವರ ರಚನೆಯ ಈ ಭಾವಗೀತೆಯನ್ನು.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆ ಎದುರುಗುತ್ತಿಗೆ ಪ್ರಸಾರದಲ್ಲಿ ನೀವು ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳು. ಇದೀಗ ಸೇವಾ ಮಾಹಿತಿ.

0: ಕಿತ್ತೇ. ಸಮಸ್ತ ಕೇಳುಗರಿಗೆ ಗುರು ಪೌರ್ಣಿಮೆಯ ಶುಭಾಶಯಗಳು. 29/7/2026 ಬುಧವಾರದಂದು ಗುರು ಪೌರ್ಣಿಮೆಯ ಪ್ರಯುಕ್ತ ಶ್ರೀ ಸಾಯಿ ಸಂಕಲ್ಪ ಸೇವಾ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆಯವರೆಗೆ ಭಕ್ತರಿಂದ ಬಾಬಾ ಅವರಿಗೆ ಕ್ಷೀರಾಭಿಷೇಕ, ಬಳಿಕ ಸಿಂಹಾಸನ ಪ್ರಭಾವಳಿ, ಕಿರೀಟ, ಪಾದುಕೆ, ಗೋಪುರದ ಕಳಸ ಮಾಡಿಸಲು ದಂಪತಿಗಳ ಸಂಕಲ್ಪದೊಂದಿಗೆ ಸೇವಾ ಶುಲ್ಕ 1,503 ರೂಪಾಯಿ ಪಾವತಿಸಿ ಲೋಹ ಸಮರ್ಪಣಾ ಕಾರ್ಯಕ್ರಮ ಇದ್ದು ಸೇವೆಗೆ ಬೇಕಾದ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಸಮಿತಿಯೇ ಒದಗಿಸುತ್ತದೆ. ಸೇವಾಕರ್ತರು ರಸೀದಿಯನ್ನ ತರತಕ್ಕದ್ದು. ಆ ದಿನ ಸಂಜೆ 5:30 ಸುಗಮ ಸಂಗೀತ ಕಾರ್ಯಕ್ರಮ, ನಂತರ ಮಹಾಮಂಗಳ ಆರತಿ ಜರುಗಲಿದೆ. ಸ್ಥಳ ಶ್ರೀ ಸಾಯಿ ಸಂಕಲ್ಪ ಸಮಿತಿ, ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜ್ಯೋಲ ಸಂತೆಪೇಟೆ, ಚಿತ್ರದುರ್ಗ. ಕೆಳಗಿರೆ ಇನ್ನು ಮುಂದೆ 8:30 ನಮ್ಮ ನಿಲಯದಿಂದ ಬಾನುಲಿ ನೆನಪಿನ ಅಂಗಳ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಬಹುದು. ಕಳೆದ ವಾರ ಮಾಡಿದಂತಹ ಕೇಳುಗರು ಬಿಟ್ಟು ಉಳಿದಂತಹ ಕೇಳುಗರು ನಮ್ಮೊಟ್ಟಿಗೆ ಮಾತನಾಡಬಹುದು, ನಿಮ್ಮ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಬಹುದು. ಅದಕ್ಕಿಂತ ಮುಂಚೆ ಒಬ್ಬರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ಮಾತನಾಡ್ತಾರೆ, ತದನಂತರದಲ್ಲಿ ನೀವು ಮಾತನಾಡಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಪ್ಪದೆ ಕೇಳಿ 8:30 ಬಾನುಲಿ ನೆನಪಿನಂಗಳ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೆಳಗಡೆ 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಜೊತೆಗೆ ಪದದ ಸುಳುಹನ್ನು ಕೂಡ ಕೊಡಲಾಗುತ್ತೆ. ಆ ಪದದ ಸುಳುಹಿಗೆ ನೀವು ಉತ್ತರಗಳನ್ನು ಹುಡುಕಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273, 9448640273 ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
4: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಕೇಳಿದ್ರೆ ಹಾಗೆ ಈ ಬೆಳಗ್ಗೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ ಇಂದು ಬೆಳಗ್ಗೆ 10 ಗಂಟೆಗೆ. ಸೇವಾ ಮಾಹಿತಿ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಸಮಯ ಆಗ್ತಾ ಇದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ

ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಘಟ್ ಬಿಎಸ್ಎಫ್ ಮೇಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆ ಪಂಜಾಬ್ನ ಜಲಂಧರ್ನಿಂದ ವರ್ಚುವಲ್ ಮೂಲಕ ದೇಶದ 20 ರಾಜ್ಯಗಳ 75 ಪುನರಾಭಿವೃದ್ದಿಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದರು. ವಿಶ್ವದ ಅತಿದೊಡ್ಡ ನಿಲ್ದಾಣ ಪುನರಾಭಿವೃದ್ದಿ ಯೋಜನೆಗಳಲ್ಲಿ ಒಂದಾದಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ ಈ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಸುಮಾರು 1,570 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣಗಳನ್ನು ಪ್ರಯಾಣಿಕ ಸ್ನೇಹಿ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಮರು ರೂಪಿಸಲಾಗಿದೆ. ಪರಂಪರೆಯೊಂದಿಗೆ ಅಭಿವೃದ್ದಿ ಎಂಬ ಪರಿಕಲ್ಪನೆಯೊಂದಿಗೆ ಈ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇವುಗಳಲ್ಲಿ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ವಾಸ್ತುಶಿಲ್ಪದ ಸೊಗಡನ್ನು ಉಳಿಸಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಕರ್ತೋಲಿ ಅಂಬಾಲಾ ರೈಲು ಸೇವೆಗೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ದೇಶದ 2 ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾದಂತಹ ಅಮೃತಸರ ಮತ್ತು ವಾರಾಣಸಿ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಸಂತ ರವಿದಾಸ್ ಎಕ್ಸ್ಪ್ರೆಸ್ ರೈಲಿಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ನಿನ್ನೆ ಜಲಂಧರ್ನಲ್ಲಿ ಅವರು ಒಟ್ಟು 5,470 ಕೋಟಿಗೂ ಅಧಿಕ ಮೌಲ್ಯದ ರೈಲು ಮತ್ತು ರಸ್ತೆ ಮೂಲಸೌಕರ್ಯ ಯೋಜನೆಗೆ ಚಾಲನೆ ನೀಡಿದರು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾಘಟ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಬಿಎಸ್ಎಫ್ ಯೋಧರೊಂದಿಗೆ ಸಂವಾದ ನಡೆಸಲಿದ್ದು ಪ್ರಹರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು ಬಿಎಸ್ಎಫ್ಗೆ ಸಂಬಂಧಪಟ್ಟಂತಹ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಸಿಲಿಗುರಿಯ ಬಾಲ್ಗೋದ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಾಗತಿಸಿದರು. ಇಂದು ಮಧ್ಯಾಹ್ನ ಗೃಹ ಸಚಿವರು ಸಿಲಿಗುರಿಯಲ್ಲಿ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದು ರಾಜ್ಯದ ಗಡಿ ನಿರ್ವಹಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಪರಾಮರ್ಶೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿ ಮತ್ತು ಜನನ ಮತ್ತು ಮರಣ ನೋಂದಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಸಚಿವರು ಇಂದು ಸಂಜೆ ಕೋಲ್ಕತ್ತಾಗೆ ತೆರಳಲಿದ್ದಾರೆ. ನಾಳೆ ಗೃಹ ಸಚಿವರು ಪಶ್ಚಿಮ ಬಂಗಾಳದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಂತರ ಕೋಲ್ಕತ್ತಾದ ರಾಷ್ಟೀಯ ಗ್ರಂಥಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ವರ್ಲ್ಡ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಿರುವ ಅವರು ಅಮೂಲ್ ಬೆಂಗಾಲ್ ಡೈರಿಯ ಹೊಸ ಮೊಸರು ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಐಐಎ ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಂತಹ 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಮಾವೇಶದಲ್ಲಿ ಭಾರತ, ಥೈಲ್ಯಾಂಡ್, ಇಸ್ರೇಲ್, ಆಸ್ಟ್ರಿಯಾ, ಬ್ರಿಟನ್, ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟಗಳ ಶಿಕ್ಷಣ ತಜ್ಞರು, ಶಸ್ತ್ರಚಿಕಿತ್ಸಕರು ಮತ್ತು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು. ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ತಜ್ಞರು ಇಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಜಂಟಿ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಎಐಐಎ ಸಂಸ್ಥೆ ಐಐಟಿ ದೆಹಲಿ ಜೊತೆಗಿನ ತನ್ನ ಒಪ್ಪಂದವನ್ನು ಮುಂದಿನ 5 ವರ್ಷಗಳ ಅವಧಿಗೆ ನವೀಕರಿಸಿದೆ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದ ಜೊತೆಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಸೌಶ್ರುತಂ 2026 ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತಹ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಪಾನ್ ಈ 20 ರೈಲು ಸರಣಿಯನ್ನು ಭಾರತಕ್ಕೆ ಒದಗಿಸಲಿದೆ. ಆದರೆ ಈ ರೈಲು ಇನ್ನೂ ಅಭಿವೃದ್ಧಿಯ ಹಂತದಲ್ಲಿ ಇರುವುದರಿಂದ 2030 ಅವಧಿಯಲ್ಲಿ ಮಾತ್ರ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಹೈಸ್ಪೀಡ್ ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು ಮೊದಲ ಹಂತದ ಕಾರ್ಯಾಚರಣೆ 2027 ಆರಂಭವಾಗಲಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ಭಾರತೀಯ ಹೈಸ್ಪೀಡ್ ರೈಲಿನೊಂದಿಗೆ ಸೇವೆ ಆರಂಭಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದಾರೆ. ಚಾಬಹಾರ್ ಬಂದರು ಕುರಿತು ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಅಮೆರಿಕ ನೀಡಿದ ವಿನಾಯಿತಿ ಅವಧಿ ಕೆಲವು ಸಮಯದ ಹಿಂದೆ ಅಂತ್ಯಗೊಂಡಿದೆ.

0: ಸಂಬಂಧಪಟ್ಟಂತೆ ಈ ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕುರಿತು ಸಂಬಂಧಪಟ್ಟ ಎಲ್ಲಾ ಪಕ್ಷಗಳೊಂದಿಗೆ ಸಚಿವಾಲಯ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಚಾಬಹಾರ್ ಬಂದರಿನ ಮೇಲೆ ನಡೆದಿರುವುದಾಗಿ ವರದಿಯಾಗಿರುವಂತಹ ದಾಳಿಯಿಂದ ಟರ್ಮಿನಲ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವಂತಹ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನು ಭಯೋತ್ಪಾದನಾ ನಿರೋಧಕ ಕಾಯ್ದೆಯಡಿ ನಿಷೇಧಿಸಿ ಅದರ ನಾಯಕರನ್ನ ಬಂಧಿಸಿರುವ ಪಾಕಿಸ್ತಾನದ ಕ್ರಮವನ್ನು ವಿಶ್ವಸಂಸ್ಥೆ ಟೀಕಿಸಿದೆ. ನಾಗರಿಕ ಚಳವಳಿಯನ್ನು ಹತ್ತಿಕ್ಕುವುದು ಮತ್ತು ಸಾರ್ವಜನಿಕ ಸಭೆ ಹಾಗೂ ಅಂತರ್ಜಾಲ ಸಂಪರ್ಕದ ಮೇಲೆ ನಿರ್ಬಂಧ ಹೇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಸಿರುವ ಓಲ್ಕರ್ ಟರ್ಕ್ ತಕ್ಷಣವೇ ಅಂತರ್ಜಾಲ ಮರುಸ್ಥಾಪಿಸುವಂತೆ ಮತ್ತು ಬಂಧಿತರಿಗೆ ಕಾನೂನು ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗತ್ ತಸ್ಕನ್ಕನ ಅವರನ್ನ ಭೇಟಿಯಾಗಿ ವ್ಯಾಪಾರ ಹೂಡಿಕೆ ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಯಶಸ್ವಿಯಾಗಿ ಮುಕ್ತಾಯದ ನಂತರ ಲಭ್ಯವಾಗಲಿರುವಂತಹ ನೂತನ ಅವಕಾಶಗಳ ಕುರಿತು ಉಭಯ ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು. ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್ ಭಾರತದ ಡಿಜಿಟಲ್ ಸಾಮರ್ಥ್ಯ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಚೌಕಟ್ಟು ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿನ ಪಾರದರ್ಶಕ ಮತ್ತು ಸ್ಪರ್ಧಾತ್ಮಕ ವಾಣಿಜ್ಯ ಪರಿಸರವನ್ನು ಉಲ್ಲೇಖಿಸಿದ ಅವರು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಎಸ್ಟೋನಿಯಾದ ಉದ್ಯಮಗಳಿಗೆ ಆಹ್ವಾನ ನೀಡಿದರು. ಡಿಜಿಟಲ್ ಮೂಲಸೌಕರ್ಯ, ಇ ಆಡಳಿತ, ಬಂದರು, ಕೃಷಿ ಹಾಗೂ ರಕ್ಷಣಾ ತಂತ್ರಜ್ಞಾನ ವಲಯಗಳಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ ಎರಡನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ನಿವೃತ್ತಿ ವೇತನ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವಂತಹ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಟ್ಪಥ ರಸ್ತೆ ಹಾಗೂ ಹಟ್ಸ್ಪರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಮತ್ತು ತಲೆಗಾಂವ್ ಚಾಕನ್ ಶಿಕ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗವನ್ನು ನೀಡಲಿವೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಇಂದು ಟೋಕಿಯೋದಲ್ಲಿ ನಡೆಯುತ್ತಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಚೆನ್ ಯುಫೆಯನ್ನು ಎದುರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳಿಗೆ ಉದ್ಘಾಟನೆ. ಮೂರು ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ರಿ. ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:45:30. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಇವತ್ತು ಶನಿವಾರ, ಶನಿವಾರದಂದು ಪದದ ಸುಳುಹನ್ನ ಕೂಡ ಕೊಡುವಂತಹ ಹೊತ್ತು. ಹಾಗಾದ್ರೆ ಪದದ ಸುಳುಹು ಏನಿರುತ್ತೆ ಅನ್ನುವಂತಹ ಕಾತರ ನಿಮ್ಮದಾದರೆ ಇದೀಗ ಒಂದೆರಡು ಪ್ರಕಟಣೆಗಳನ್ನು ಕೇಳಿ ಬರೋಣ. ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
4: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೆಳಗ್ರೆ ನೀವೆಲ್ಲರೂ ಕೂಡ ತಯಾರಾಗಿದ್ದೀರಿ ಅನ್ನುವಂಥದ್ದು ವಾಟ್ಸಪ್ ಸಂದೇಶಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ. ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಿ. ಮತ್ತೊಂದು ವಿಶೇಷ ರೀತಿಯಾದಂತಹ ಪದದ ಸುಳುಹನ್ನು ಕೊಡ್ತೇನೆ, ನೋಡೋಣ ಯಾರೆಲ್ಲ ಗುರುತಿಸ್ತೀರಿ ಅಂತ ಹೇಳಿ. ಮೊದಲನೇ ಪದದ ಸುಳುಹು, ಒಮ್ಮೆ ಕರೆದ್ರೆ 7 ಧ್ವನಿಸುವ ಕಟ್ಟಡವಿರುವ ಊರಿದು. 5 or 4 ಅಕ್ಷರಗಳುಳ್ಳ ಪದ ಅಂತ ಅಂದ್ಕೊಳ್ಳಿ. 5 or 4 ಅಕ್ಷರ ಹೇಗಾದರೂ ಬರೀರಿ. ಒಮ್ಮೆ ಕರೆದ್ರೆ 7 ಧ್ವನಿಸುವ ಕಟ್ಟಡವಿರುವಂತಹ ಊರಿದು. ಇನ್ನು ಎರಡನೇ ಪದದ ಸುಳುಹು, ಪಕ್ಷಿಧಾಮವಿರುವ ಈ ಊರಿಗೆ ತುಂಗಾ ನದಿಯ ಶ್ರೀರಕ್ಷೆ ಇದೆ. ಪಕ್ಷಿಧಾಮವಿರುವ ಈ ಊರಿಗೆ ತುಂಗಾ ನದಿಯ ಶ್ರೀರಕ್ಷೆ ಇದೆ. 4 ಅಕ್ಷರಗಳುಳ್ಳ ಪದ. ಮೊದಲನೇದು 4 or 5 ಅಕ್ಷರಗಳುಳ್ಳ ಪದ ಆಗಿರುತ್ತೆ, ಎರಡನೇದು 4 ಅಕ್ಷರಗಳುಳ್ಳ ಪದ. ಇನ್ನೊಮ್ಮೆ ಹೇಳಿಬಿಡ್ತಾನೆ, ಒಮ್ಮೆ ಕರೆದರೆ 7 ಧ್ವನಿಸುವ ಕಟ್ಟಡವಿರುವ ಊರಿದು. 4 or 5 ಅಕ್ಷರಗಳುಳ್ಳ ಪದ. ಎರಡನೇ ಪದದ ಸುಳುಹು, ಪಕ್ಷಿಧಾಮವಿರುವ ಈ ಊರಿಗೆ ತುಂಗಾ ನದಿಯ ಶ್ರೀರಕ್ಷೆ ಇದೆ. 4 ಅಕ್ಷರಗಳುಳ್ಳ ಪದ. ಈ ಎರಡು ಪದದ ಸುಳುಹಿಗೆ ನಿಮ್ಮ ಉತ್ತರಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273, 9448640273. ಈ ಸಂಖ್ಯೆಗೆ ನೀವು ಉತ್ತರವನ್ನು ಕಳಿಸಬೇಕು. ಹಾಗೆ ನಿಮ್ಮ ಉತ್ತರಗಳು, ನಾನು ಹೇಳಿದ್ದೀನಿ, ಉತ್ತರವನ್ನು ಅಂತೂ ಕಳಿಸ್ಲೇಬೇಕು. ಉತ್ತರಕ್ಕೆ ಕಳಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಹಿಂದು ಮುಂದು ಇಲ್ಲ. ನೀವು ಉತ್ತರವನ್ನು ಕಳಿಸ್ಲೇಬೇಕು, ಸರಿಯಾಗ್ಬೋದು ಅಥವಾ ತಪ್ಪಾಗ್ಬೋದು. ಉತ್ತರವನ್ನು ಕಳಿಸುವ ಪ್ರಯತ್ನವಂತೂ ಇರಬೇಕು. ಒಂದೇ ಸಾಲಿನಲ್ಲಿ ನಿಮ್ಮ ಹೆಸರು, ಊರಿನ ಹೆಸರು, ಉತ್ತರವನ್ನು ಕಳುಹಿಸಿಕೊಡಿ. ಹಾಗೆ ಒಂದೇ ಸಂದೇಶದಲ್ಲಿ ತುಂಬ ಹೆಸರುಗಳನ್ನು ಬರೀತೀರಿ, ಆ ಹೆಸರುಗಳಿಗೆ ನಿಮ್ಮ ಮನೆತನದ ಹೆಸರು, ಇನಿಷಿಯಲು ಎಲ್ಲ ಸೇರಿಸಿರ್ತೀರಿ. ದಯಮಾಡಿ ಅದನ್ನು ಮಾಡಬೇಡಿ, ನೀವೇ ಅಂತ ಗೊತ್ತಾಗತ್ತೆ ಅನ್ನುವಂಥದ್ದು. 2-3 ಸಂದೇಶಗಳನ್ನು ಕಳುಹಿಸಬೇಡಿ ಅನ್ನುವಂತಹ ನಿಯಮದೊಂದಿಗೆ ಇದೀಗ ನಾಗಮಂಡಲ ಚಿತ್ರದ ಗೀತೆ, ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ, ಸಾಹಿತ್ಯ ಗೋಪಾಲ್ ಯಾಜ್ಞಿಕ್ ಅವರದು, ಸಂಗೀತ

ಕೆಳಗಡೆ ಒಂದು ಹಾಡಿನ ಕಾಲಾವಕಾಶ ಮುಕ್ತಾಯ ಆಯ್ತು. ನೀವೆಲ್ಲರೂ ಕೂಡ ಆ ಕಟ್ಟಡವನ್ನ ಹೆಸರಿಸ್ತಾ ಇದ್ದೀರಿ. ಬೇಡ, ನನಗೆ ಊರಿನ ಹೆಸರಿಗೆ ನಾನು ಅದನ್ನ ಸುಳುಹು ಕೊಟ್ಟಿರೋದು ಯಾವ ಊರು ಅನ್ನುವಂಥದ್ದನ್ನ ಹಾಗೆ 4-3 ಮೆಸೇಜ್ಗಳನ್ನ ಕಳಿಸಿದ್ದೀರಿ. ದಯಮಾಡಿ ಓದೋದಕ್ಕೆ ತುಂಬಾ ಕಷ್ಟವಾಗುತ್ತೆ, ಅರ್ಥ ಮಾಡಿಕೊಡಿ. ಒಂದೇ ಸಂದೇಶದಲ್ಲಿ ಎಲ್ಲವನ್ನು ಕಳಿಸಿ ಅಂತ ನಾವು ಸಾಕಷ್ಟು ಬಾರಿ ಎಲ್ಲ ಉದ್ಘೋಷಕರು ಹೇಳ್ತೇವೆ, ಆದರೂ ಕೂಡ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನ ಮಾಡಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಒಮ್ಮೆ ಊಹಿಸ್ಕೊಳ್ಳಿ ಅಂತ. ಬದಲಾಯಿಸಿ ನಿಮ್ಮ ಇದನ್ನ ಏನು ಸಂದೇಶ ಕಳಿಸೋ ರೀತಿ ಇದೆಯಲ್ಲ, ಅದನ್ನು ಬದಲಾಯಿಸ್ಕೊಳ್ಳಿ, ನಮಗೆ ಅನುಕೂಲವನ್ನು ಮಾಡಿಕೊಡಿ ಅನ್ನುವಂಥ ವಿನಂತಿ ನಮ್ಮಲ್ಲಿ. ನಾವು ನಿಮಗೆ ಕೇಳ್ಕೊಳ್ಳುವಂತಹ ವಿನಂತಿನ ನೀವು ಸ್ವೀಕರಿಸಿ ನಮಗೆ ಸಹಕರಿಸಿ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶೃಂಗಾರ ಕಾವ್ಯ ಚಿತ್ರದಿಂದ ಇದ ಈ ಗೀತೆಯನ್ನು ಕೇಳಿ ಬರೋಣ. ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಗಳಲ್ಲಿ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಎರಡು ಹಾಡುಗಳ ಕಾಲಾವಕಾಶ ಮುಗಿದಿದೆ. ನೀವು ಸುಳುಹುಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಅನ್ನುವಂಥದ್ದು, ಅವಸರ ಜಾಸ್ತಿ ಇರುತ್ತೆ, ನನ್ನ ಹೆಸರು ಮೊದಲೇ ಬರಲಿ ಅನ್ನುವಂಥದ್ದು. ನೇತ್ರ ನಟರಾಜ್ ಅವರೇ, ಯಾವಾಗಲೂ ನೀವು ನಿಮ್ಮ ಉತ್ತರವನ್ನು ಹಾಗೆ ಕಳಿಸಿರ್ತೀರಿ, ಯಾಕೆ ಕೇಳಿಸ್ಕೊಳ್ಳಲ್ಲ, ಅದನ್ನು ಸರಿಯಾಗಿ ಯಾಕೆ ಟೈಪ್ ಮಾಡಲ್ಲ ಅನ್ನುವಂಥದ್ದು. ಮೊದಲನೇದಾಗಿ ಹೆಸರು ಬರುತ್ತೆ ಅನ್ನೋದು ಒಂದಲ್ಲ, ಆ ಉತ್ತರಗಳನ್ನು ಅಟ್ಲೀಸ್ಟ್ ಇಷ್ಟು ಚೆನ್ನಾಗಿ ತುಂಬ ಸೂಕ್ಷ್ಮವಾಗಿದೆ, ಹಾಗೆ ತುಂಬ ಸುಲಭವಾಗಿ ಕೂಡ ಇದೆ, ಯಾಕೆ ಹಾಗೆ ಉತ್ತರವನ್ನು ಕಳಿಸ್ತೀರಿ ಅನ್ನುವಂಥದ್ದು. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಾಪುರದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿಯಿಂದ, ಗೌರಮ್ಮ ಹಿರೇಕೆರೂರಿನಿಂದ, ಸುರೇಶ್ ಬೆಣ್ಣಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ, ಶ್ರೀಶೈಲ ಆದಿತ್ಯ ಶಿವಲೀಲತೆಯಲ್ಲಿ ಮನೆಯವರು, ನಳಿನ ಸಣ್ಣಣ್ಣ ಹುರುಳಿಹಳ್ಳಿಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥದಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಹಂಪಣ್ಣ ನ್ಯಾಮತಿಯಿಂದ ಚಿತ್ರದುರ್ಗದ ಪಂಡಾಳಿ ರವಿಯವರು, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ, ಅನನ್ಯ ಅಕುಲ್ ಬಿ ವಿ ಕೆ ಎಸ್ ಲೇಔಟ್, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐ ಯು ಡಿ ಪಿ ಲೇಔಟ್ನಿಂದ, ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಗೀತಾ ಶಶಿಧರ್ ಶಿವಗಂಗದಿಂದ, ಲೀಲಾ ಉಮೇಶ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗ ಅಂತ ಅಂದ್ಕೊಳ್ತೇನೆ. ಊರ ಹೆಸರು ಬರೆದು ಬರೆಯದೆ ನೀವು ಬರೀ ಏರಿಯಾ ಹೆಸರು ಬರೆದ್ರೂ ಕೂಡ ನಮಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗ, ಪೂರ್ಣಿಮಾ ಮಹಾಂತೇಶ ಅನುರಾಗ್ ಕಣಮಪ್ಪ ಲೇಔಟ್ ಚಿತ್ರದುರ್ಗ, ತಾರಾ ನಾಗರಾಜ್ ಅತ್ತಿಗೆರೆ, ಎಲ್ಲಿಂದ ರೀ ಇದು, ಅತ್ತಿಗೆರೆ ಎಲ್ಲಿ ಬರುತ್ತೆ? ಓಕೆ, ಧನ್ಯವಾದಗಳು. ಹೊಸ ಸಂದೇಶ ಡಾಕ್ಟರ್ ಆಶಾ ಜಿ ಬಿ ಹೊಸ ದ್ಯಾಮವನಹಳ್ಳಿ, ಡಾಕ್ಟರ್ ಅನಂತರಾಮು ಲತಾ ಚಂದನ ಅಯ್ಯಣ್ಣರಪೇಟೆ ಚಿತ್ರದುರ್ಗದಿಂದ, ಇವರು ಕೂಡ ಹೊಸಬ್ರು. ಹರಪನಹಳ್ಳಿ ತಾಲೂಕು ಚಿಗಟೇರಿ ಆದಿಶೆಟ್ಟರು ಬಸವರಾಜ ಅವರು, ಅಶ್ವಿನಿ ರಾಜು, ಕೆ ಬಿ ರಾಜು, ಆನಂದ ಭಾಸ್ಕರ್, ಅಚ್ಯುತ್ ಸೂರ್ಯ, ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಜಿ ಎಸ್ ಚಂದನ ತರಳಬಾಳು ನಗರದಿಂದ, ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಎನ್ ಮೋಹನ್ ಕುಮಾರ್ ಎನ್ ಜಿ ಹಳ್ಳಿ ಕಬ್ಬಾಳ ಗ್ರಾಮದಿಂದ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಎನ್ ಜಿ ಬಸವರಾಜ ಅನ್ನಪೂರ್ಣ ಐ ಯು ಡಿ ಪಿ ಲೇಔಟ್ ಚಿತ್ರದುರ್ಗದಿಂದ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರ್ನ ಹಟ್ಟಿಯಿಂದ, ಕೆ ಬಿ ಪಾಲಯ್ಯ ಚಿರತಗುಂಡಿನಿಂದ, ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆ ಚಿತ್ರದುರ್ಗದಿಂದ, ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗ, ವೇದ ರಮೇಶ್ ಮೈತ್ರಿ ಈಶ್ವರ್ ಬಡಾವಣೆ ಚಿತ್ರದುರ್ಗದಿಂದ, ರಾಘವ್ ಚಳ್ಳಕೆರೆಯಿಂದ, ಶ್ರೀನಿಧಿ ರಮೇಶ ಸುಷ್ಮಿತಾ ಚಿತ್ರದುರ್ಗದಿಂದ, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರ್ಗಿಯಿಂದ, ಶಿವಲಿಂಗಪ್ಪ ಭಾಗ್ಯಜ್ಯೋತಿ ಭದ್ರೆ ಬಂಧುಗಳು, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಕೆಳಗೋಟೆ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹನುಮಂತಪ್ಪ ಮಡಿವಾಳಾರ್ ಜಗಳೂರಿನಿಂದ, ಹರ್ಷಿತಾ ಆರ್ ಓಬಳೇಶ್ ವಕೀಲರು ಕೊಂಡುಕುರಿನಾಡು ಜಗಳೂರು ತಾಲೂಕಿನಿಂದ, ಉಮಾ ಮಹಾಂತೇಶ ಹನುಮಂತನಗರ ಚಿತ್ರದುರ್ಗದಿಂದ, ಮನೋಜ್ ಇವರು ಕೂಡ ಹೊಸಬರು, ಧನ್ಯವಾದಗಳು. ಮನೋಜ್ ಕುಮಾರ್ ಉಪಾರ್ ಗೋನೂರು ಬೊಮ್ಮೇನಹಳ್ಳಿಯಿಂದ, ಧನ್ಯವಾದಗಳು. ಹೊಸ ಸಂದೇಶ ಷಡಕ್ಷರ ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಆದ್ಯಂತ್ ಮತ್ತು ಹರ್ಷಿತಾ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ವಿಜಯಪುರದಿಂದ, ಪ್ರಣಯರಾಣಿ ಪ್ರೇಮಾ ಪ್ರಣಯರಾಜ್ ತುರುನೂರಿನಿಂದ, ಸಮನ್ವಿತ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ಮೀನಾ ತಿಪ್ಪೇಸ್ವಾಮಿ ತಳುಕು ಕೋಡಿಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ಸಚಿನ್ ಭಾಸ್ಕರ್ ರಜನಿ ಜಿ ಎಚ್ ಆರ್ ಲೇಔಟ್ ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರತಾಲ್

ತಾಲೂಕು ಉಮೇಶ್ ಖಂಡೇನಹಳ್ಳಿ ಹಿರಿಯೂರು ತಾಲೂಕು ನಮನ ಗಣೇಶ್ ಕಾರ್ಕಳ ಬಜಗುಳಿಯಿಂದ, ಮಹಾಂತೇಶ್ ಆರ್ ಆಚಾರ್ ಓಬವ್ವ ನಾಗತಿಹಳ್ಳಿಯಿಂದ, ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ಪುಷ್ಪ ಬೆಂಗಳೂರಿನಿಂದ ವಾಣಿ ಸತೀಶ್, ವಾಣಿ ಶಾಂತಕುಮಾರ್, ಸೃಜನ್ ಸಾರಿಕಾ, ಚಳ್ಳಕೆರೆಯಿಂದ ಸಂಧ್ಯಾ ಪ್ರಸನ್ನಕುಮಾರ್, ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ ವಿಜಯ್, ಎನ್ ನಾಗರಾಜ್ ಜಿಂಗಾಡೆ ಬಸವಪಟ್ಟಣ ಚನ್ನಗಿರಿ ತಾಲೂಕಿನಿಂದ, ಮೊದಲು ಯಾವತ್ತೂ ಕೂಡ ನೀವು ಉತ್ತರವನ್ನು ಕಳಿಸಬೇಡಿ, ಮೊದಲು ಯಾವತ್ತೂ ಕೂಡ ನಿಮ್ಮ ಹೆಸರು ಮತ್ತು ಊರಿನ ಹೆಸರು ಇರಲಿ ಅನ್ನುವಂಥದ್ದು ಹೊಸ ಸಂದೇಶ, ಹಾಗಾಗಿ ತಗೊಂಡಿದ್ದೀನಿ, ಧನ್ಯವಾದಗಳು. ಲತಾ ಸುಹಾಸ್ ಹೊಸಕೋಟೆಯಿಂದ, ಸಿ ತಿಪ್ಪೇಸ್ವಾಮಿ, ವೈಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ ಚಿತ್ರದುರ್ಗದಿಂದ, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಲಕ್ಷ್ಮಣ್ ರೆಡ್ಡಿ ರಾವಣ ರಾವಲಕುಂಟೆ ಮೊಳಕಾಲ್ಮೂರು ತಾಲೂಕು, ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಮನೋಜ್ ಜಿಎಸ್ ಹುಲ್ಲೆಹಾಳ್ ಚಿತ್ರದುರ್ಗದಿಂದ, ಛಾಯಾ ನಕುಲ್ ಗುಳೇದಗುಡ್ಡ ಬಾಗಲಕೋಟೆ ಜಿಲ್ಲೆಯಿಂದ, ಭಾನುಪ್ರಕಾಶ ಭಾಗೀರಥಿ ಶ್ರೇಯಸ್ ಚಿಂತನ ಅರಸೀಕೆರೆಯಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಗಣೇಶ್ ಕೊಂಡ್ಲಹಳ್ಳಿ ಬಿಜಾಪುರದಿಂದ, ಗಣೇಶ್ ಕೊಂಡ್ಲಹಳ್ಳಿಯಿಂದ ಓಕೆ, ಶಾಂತಕುಮಾರ್ ತಾಯಕನಹಳ್ಳಿಯಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ರೂಪ ಪರಮೇಶ್ ರಶ್ಮಿತಾ ಧನ್ಯ ಪಿಎಸ್ಎಂ ಲೇಔಟ್ ಚಿತ್ರದುರ್ಗ, ಶಿಲ್ಪಾ ವಿದ್ಯಾನಗರ ಎ ಚಿದಾನಂದ ಟಿಎನ್ ಕೋಟೆಯಿಂದ, ರಂಜಿತಾ ಕೆಪಿ ಯಶಸ್ವಿ, ಋತ್ವಿಕಾ ಒಬವ್ವ ನಾಗತಿಹಳ್ಳಿಯಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ, ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಸರ್ವೇಶ್ ಮುತ್ತಿಗಾರಹಳ್ಳಿಯಿಂದ, ಸರ್ವೇಶ್ ಅವರು ಎಷ್ಟು ವರ್ಷದಿಂದ ಸಂದೇಶ ಕಳಿಸ್ತಾ ಇದ್ದೀರಿ, ಮೊದಲನೇದಾಗಿ ನಿಮ್ಮ ಉತ್ತರವನ್ನು ಕಳಿಸ್ಬೇಕಾ ಅಥವಾ ನಿಮ್ಮ ಹೆಸರನ್ನು ಕಳಿಸ್ಬೇಕಾ ಹೇಳಿ ನೋಡೋಣ. ಅನಿತಾ ಅನಂತರಾಜು ಗೊರ್ಲಾಡ್ಕು ಹಿರಿಯೂರು ತಾಲೂಕಿನಿಂದ, ಗಾಯತ್ರಿ ಸಂಜಯ್ ತೃಪ್ತಿ ರಾಧಾಬಾಯಿ ರಾಣೆಬೆನ್ನೂರಿನಿಂದ, ನರಸಿಂಹಮೂರ್ತಿ ಉತ್ತರಾದಿ ಮಠ ಚಿತ್ರದುರ್ಗದಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸ ಗೊಲ್ಲರಹಟ್ಟಿಯಿಂದ, ಶಾಂತಿನಿ ಹಾಸನದಿಂದ, ರಾಘವೇಂದ್ರ ಎಳೆಹೊಳೆ ಶಶಿಕಲಾ ಸ್ಫೂರ್ತಿ ಸಾರಥಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಓಕೆ. ನಾಗರತ್ನ ಮಲ್ಲಿಕಾರ್ಜುನ ನಿವೃತ್ತ ಶಿಕ್ಷಕರು ಬಸವೇಶ್ವರ ನಗರ ಚಿತ್ರದುರ್ಗದಿಂದ, ಮೀರಾನಾಡಿ ಚಿತ್ರದುರ್ಗದಿಂದ, ನಿರ್ಮಲಮೂರ್ತಿ ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಸಿ ನಾಗರತ್ನ ಜವಾಹರ್ ನವೋದಯ ವಿದ್ಯಾಲಯ ಬಾಳೆಹೊನ್ನೂರಿನಿಂದ, ವಿನಾಯಕ ಮತ್ತು ಕನ್ನಿಕಾ ಚೋರ್ನೂರಿನಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಯಾರಪ್ಪ ಇದು ನಾಲ್ಕು ಸಂದೇಶವನ್ನು ಕಳಿಸಿರೋರು ಯಾಕ್ರಿ, ನಾಗೇಶ್ ಪಿ ಎನ್ ಮತ್ತು ನಾಗರಾಜ್ ಪಿ ಟಿ ಅವರೇ ಒಂದೇ ಸಂದೇಶದಲ್ಲಿ ಎಲ್ಲವನ್ನೂ ಕಳಿಸ್ಬೇಕು, ಹೊಸ ಸಂದೇಶ ಆಗಿರೋದ್ರಿಂದ ಇದನ್ನು ತಗೊಂಡಿದ್ದೀನಿ. ವಿಸ್ಮಯ ಮತ್ತು ವಿಕ್ರಾಂತ್ ಬೆಂಗಳೂರಿನಿಂದ, ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಸಾವಿತ್ರಿ ಹಾಸನದಿಂದ ಹಾಸನದ ರಾಜಘಟ್ಟದಿಂದ, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ರಾಜೇಶ್ವರಿ ಲೋಕೇಶ್ ಜೈನ್ ಕೋಟೆಯಿಂದ, ನೀವು ಕೂಡ ಮೊದಲನೇದಾಗಿ ಉತ್ತರವನ್ನು ಕಳಿಸ್ಬಾರ್ದ್ರಿ. ಅನುರಾಧ ಬಸವರಾಜ ರೆಡ್ಡಿ IUDP ಲೇಔಟ್ ಚಿತ್ರದುರ್ಗದಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಅನಂತಲಕ್ಷ್ಮಿ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಲಿಂಗರಾಜು ಕಮಲಾಪುರ ಹರಿಹರ ತಾಲೂಕಿನಿಂದ, ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ಸರಳ ಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗ, ಶಿಲ್ಪಾ ಗಾರ್ಲಪೇಟ್ ಅಮೂಲ್ಯ ಗಾರ್ಲಪೇಟ್ ನೆಹರು ನಗರ ತರಳಬಾಳು ನಗರ ಓಕೆ ನೆಹರು ನಗರ ಹೋಯ್ತೇನ್ರಿ, ವೀಣಾ ನಾಗರಾಜ್ ಚಿತ್ರದುರ್ಗದಿಂದ, ಭಾಮಿನಿ ಶ್ರೀವೇದ ಗೌತಮ್ ಚಿತ್ರದುರ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗುಂದಿಯಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ, ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ನಾಗರತ್ನಮ್ಮ ಕುಂಬಾರಬೀದಿ ಚಿತ್ರದುರ್ಗದಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಅವರು ಬಿಂದು ಅವರು, ಶಿವ ಭೀಮಸಮುದ್ರದ ಶಿವ ಸರ್ವೋತ್ತಮ ದವಳಗಿರಿ ಬಡಾವಣೆಯಿಂದ, ಗುಡ್ವಿ ಶಿವಮೊಗ್ಗ ಶರತ್ ಎನ್ ಎಲ್ಲಿಂದ ಕಳಿಸ್ತಾ ಇದ್ದೀರಿ, ಏನು ಕಳಿಸ್ತಾ ಇದ್ದೀರಿ, ಆಹಾ ದಿವಾಕರ್ ಪ್ರಣವಿ ಚಾರುಣ್ಯ ಹುಲಿತೊಟ್ಲು ಹಿರಿಯೂರು ತಾಲೂಕಿನಿಂದ, GS ಭೋಜರಾಜ್ ಸುಧಾ ನಿಶ್ಚಿತ ನಿಖಿಲ್ಗೌಡ ಕುಶಲ್ ಗೌಡ ಸೋಮಶೆಟ್ಟಿಹಳ್ಳಿಯಿಂದ, ರುದ್ರೇಶ್ ನಾಯ್ಕ ಕೆ ಹಾಗೂ ಕಮಲ IUDP ಲೇಔಟ್ನಿಂದ, ನ್ಯಾಮತಿ ಗಾಂಧಿ ರಸ್ತೆ ವಿಜಯಕುಮಾರ್ ಅವರು, ಹಾಗೆ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಸುಮಾ ಮತ್ತು ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಮೃದನ್ ಕೆಳಗೋಟೆಯಿಂದ, ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನದ ಎದುರು, ಶಿಲ್ಪಾ ಚಂದ್ರು ನಿಸರ್ಗ ಎಂ ಕಟ್ಟೆಮನೆ ಚಿತ್ರದುರ್ಗದಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರದಿಂದ,
ಶಿವಮೊಗ್ಗ ಕೃಷಿ ನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು, ಹಾಗೆ ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಒನಕೆ ಓಬವ್ವನ ತವರೂರು.

0: ಕುಡೆ ಕುಟೆಯಿಂದ ಅಂಗಡಿ ತಿಪ್ಪೇಶ್, ಚೈತ್ರ, ಸೋನು, ಪ್ರಜ್ವಲ್ ಅವರು. ಚರಿತ್ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ, ಭರತೇಶ್ ಕುಮಾರ್, ಅನಿತಾ ವೇದಾನಂದ ಐಯುಡಿ ಪ್ಲೇಔಟ್ ಚಿತ್ರದುರ್ಗದಿಂದ, ಶಿಲ್ಪಾ ನಾಗರಾಜ್ ಜಸ್ವಿತ್ ಕೋನಸಾಗರದಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಡಿಜಿ ಲಕ್ಷ್ಮಣ ಶೆಟ್ಟಿ ಲೋಕಮಾತಮ್ಮ, ಸುಧಾಮಣಿ ರಮೇಶ್ ಬಾಬು ಚಿತ್ರದುರ್ಗದಿಂದ, ಇಂದ್ರಜಿತ್ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಧನುಷ್ ದೀಕ್ಷಿತ್ ಸುಧಾಮಣಿ ರಮೇಶ್ ಬಾಬು ಹೆಚ್ ಎಲ್ ಕೆ ರಸ್ತೆ ಚಿತ್ರದುರ್ಗದಿಂದ, ಮಂಜುಳಾ ಸಿ ವಿ ರವಿ ಒಬವನಾಗ್ತಿಹಳ್ಳಿಯಿಂದ, ಸಲ್ಮಾನ್ ನಿರ್ಮಲಾ ಟೀಚರ್ ತರೀಕೆರೆಯಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ್ರು ರಮೇಶ್ ಅವರು, ಚಳ್ಳಕೆರೆ ಟೌನ್ ಕಾಟಪ್ಪನಹಟ್ಟಿಯಿಂದ ಕೌಶಿಕ್ ಪಾಳೆಗಾರ ಅವರು, ಶಶಿಧರ್ ಹಳ್ಳಿ ಕುಸುಗೂರು ಹಾವೇರಿ ಜಿಲ್ಲೆಯಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು, ಕೊಂಡ್ಲಹಳ್ಳಿಯಿಂದ ನಾಗಮ್ಮ, ವಿಜಯಕುಮಾರ್ ಪಿಳ್ಳೆಕರ್ನ ಹಳ್ಳಿಯಿಂದ, ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿ ಹೊಸಪೇಟೆ, ಮೋಹನ ಉಮಾಮೋಹನ್ ಮುರಳಿ ಚಿತ್ರದುರ್ಗದಿಂದ, ಮಾಳಪ್ಪನಟ್ಟಿ ಅಂಗಡಿ ಮಹೇಶ್ ಸರೋಜಾ ಧನ್ಯ ಅವರು, ರಾಯಭಾಗ ತಾಲೂಕು ಮುಗುಳುಕೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು. ಸಂದೇಶವನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು. ಹಾಗೆ ಉತ್ತರವನ್ನು ಹೇಳುವಂತಹ ಸಮಯ ನನ್ನದಿದೀಗ. ಎಷ್ಟು ನಿಯಮಗಳನ್ನು ಹಾಕಿದಾಗಿಯೂ ನಿಯಮಗಳನ್ನು ಮೀರ್ತಿರಲ್ಲ. ನಾವು ಹೇಗೆ ಓದಬೇಕು ಅನ್ನುವಂಥದ್ದು ಎಷ್ಟು ಕಷ್ಟ ಆಗುತ್ತೆ. ಆ ಸಮಯವನ್ನು ಉಳಿತಾಯ ಮಾಡೋದನ್ನು ನೀವು ಕೂಡ ಕಲ್ತ್ಕೊಳ್ಬೇಕಾಗತ್ತೆ ನಮ್ಮೊಟ್ಟಿಗೆ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಉತ್ತರವನ್ನ ಹೇಳ್ಬಿಡ್ತೇನೆ. ಒಮ್ಮೆ ಕರೆದರೆ ಏಳು ಬಾರಿ ಧ್ವನಿಸುವ ಕಟ್ಟಡವಿರುವ ಊರು ವಿಜಯಪುರ ಅಥವಾ ಬಿಜಾಪುರ ಅಂತ ಹೇಳಿದ್ದೆ. ವಿಜಯಪುರ ಇತ್ತೀಚೆಗೆ ಆಗಿರುವಂತಹ ಊರಾಗಿರೋದ್ರಿಂದ ನಾಲ್ಕು ಅಥವಾ ಐದು ಅಕ್ಷರಗಳಂತ ಹೇಳಿದೆ. ಹಾಗೆ ಪಕ್ಷಿಧಾಮವಿರುವ ಈ ಊರಿಗೆ ತುಂಗಾ ನದಿಯ ಶ್ರೀರಕ್ಷೆ ಇದೆ ಅಂತ ಹೇಳಿದ್ದೆ. ನಾಲ್ಕು ಅಕ್ಷರಗಳುಳ್ಳ ಪದ ಮಂಡಗದ್ದೆ. ನೀವು ರಂಗನತಿಟ್ಟು ಅದೆಲ್ಲ ಬರೆದಿದ್ದೀರಿ. ನಾನು ಹೇಳಿದೆ ತುಂಗಾ ನದಿ ಅಂತ ಹೇಳಿ. ತುಂಗಾ ನದಿ ಎಲ್ಲಿ ಬರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು ಅನ್ನುವಂಥದ್ದು. ಓಕೆ, ಹಾಗೆ ಉತ್ತರಗಳನ್ನು ಸರಿನೋ ತಪ್ಪೋ ಕಳಿಸ್ಬಿಟ್ರೆ ಆಯಿತು ಅನ್ನುವಂಥದ್ದು ಇದೆಯಲ್ಲ, ಇದು ಬೇಡ. ಆದಷ್ಟು ಉತ್ತರಗಳನ್ನು, ಸರಿಯಾದ ಉತ್ತರವನ್ನು ಹುಡುಕೋದಕ್ಕೆ ಪ್ರಯತ್ನಿಸಿ ಅನ್ನುವಂಥದ್ದು ನಮ್ಮ ಕಳಕಳಿ. ಯಾಕೆ ಅಂತ ಹೇಳಿದ್ರೆ ನಿಮಗೊಂದಷ್ಟು ಜ್ಞಾನ ಹೆಚ್ಚಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಪ್ರಶ್ನೆಗಳು ನಿಮಗಾಗಿರುತ್ತೆ. ಹುಡುಕಿ ಉತ್ತರವನ್ನು ಕಳಿಸಿ. ನನ್ನ ಹೆಸರೇ ಮೊದಲೇ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಮ್ಮ ಹೆಸರುಗಳನ್ನು ಕಳುಹಿಸಬೇಡಿ. ಇದೀಗ ಜಾಕಿ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಿ ಬರೋಣ, ಗೀತೆಯೊಂದನ್ನು ಕೇಳಿ ಬರೋಣ. ಸಂದೇಶವನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 8:15. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್.

0: ಅಣ್ಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ನಮಸ್ಕಾರ ಸರ್.
1: ನಮಸ್ತೆ.
0: ಇವತ್ತು ನಾವು ಬಾನುಲಿ ನೆನಪಿನಂಗಳ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ, ವಿಶೇಷ ಕಾರ್ಯಕ್ರಮ ನಮ್ಮ ಆಕಾಶವಾಣಿಯಿಂದ ಪ್ರಸಾರ ಆಗ್ತಾ ಇದೆ ಸರ್. ಈ ಕಾರ್ಯಕ್ರಮದಲ್ಲಿ ನಾವು ಆಕಾಶವಾಣಿಯ ನೆನಪುಗಳು, ಹಾಗೆ ನೀವು ಕೇಳಿ ಬಂದಂತಹ ಆಕಾಶವಾಣಿ ಹೇಗಿತ್ತು, ಯಾವ ರೀತಿಯ ರೇಡಿಯೋದಲ್ಲಿ ನೀವು ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ, ಹಾಗೆ ನಿಮ್ಮ ಒಡನಾಟ ಆಕಾಶವಾಣಿಯೊಂದಿಗೆ ಹೇಗಿತ್ತು ಅನ್ನುವಂಥದ್ದನ್ನ ಇವತ್ತು ನಮ್ಮೊಟ್ಟಿಗೆ ಹಂಚ್ಕೊಳ್ಬಹುದು ಸರ್.
1: ತೊಂಬತ್ತರ ವರ್ಷ ಕಳೆದು, 90 ವರ್ಷ ಕಳೆದಿದ ಆಕಾಶವಾಣಿ ನನ್ನ ಜೀವನದಲ್ಲಿ 60ರ ದಶಕದಲ್ಲಿ ಅತ್ಯಂತ ಸ್ಮರಣೀಯವಾದಂತ ಕ್ಷಣಗಳನ್ನ ನಾನು ಅನುಭವಿಸಿದ್ದೇನೆ. ನನ್ನ ಸಾಹಿತ್ಯಿಕ ಸಾಂಸ್ಕೃತಿಕ ವ್ಯಕ್ತಿತ್ವದ ಮೇಲೆ ದಟ್ಟವಾದ ಪ್ರಭಾವವನ್ನ ಆಕಾಶವಾಣಿ ಬೀರಿದೆ. ಈ ಹೊತ್ತಿನ ಮಾಧ್ಯಮಗಳ ಹಾವಳಿಗಳ ಮಧ್ಯೆ ನನ್ನ ಆ ದಿನಗಳನ್ನ ನೆನಪು ಮಾಡಿಕೊಂಡ್ರೆ ಆಕಾಶವಾಣಿ ಹೇಗೆ ನಮ್ಮ ಆರೋಗ್ಯಕರವಾದಂತ ಸುಸಂಸ್ಕೃತವಾದಂತ ಅಭಿರುಚಿಗಳನ್ನ ವಿಕಾಸ ಮಾಡುವಲ್ಲಿ ಜವಾಬ್ದಾರಿಯುತವಾದ ಕೆಲಸವನ್ನು ಹೇಗೆ ನಿರ್ವಹಿಸಿತ್ತು ಅನ್ನೋದನ್ನ ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದೇನೆ. ರಾಜರತ್ನಮ್ಮವರ ಚಿಂತನೆಗಳಿರ್ಬೋದು, ಪ್ರತಿ ವಾರ ಬರತಕ್ಕಂತ ಹೊಸ ಹೊಸ ಭಾವಗೀತೆಗಳ ರಾಗ ಸಂಯೋಜನೆಯ ಹಾಡುಗಳಾಗಿರ್ಬೋದು, ಬೇಂದ್ರೆಯಂತ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಹೊತ್ತಿನಲ್ಲಿ ಧಾರವಾಡ ಆಕಾಶವಾಣಿಯ ನಿಲಯದ ನಿರ್ದೇಶಕರು ಸಂದರ್ಶನ ಮಾಡಿದ ಬೇಂದ್ರೆಯವರ ಮಾತುಗಳು ಇವತ್ತು ಕೂಡ ನನಗೆ ಹಸಿರಾಗಿದೆ. ನಮ್ಮ ಎಲ್ಲ, ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರಿಂದ ನನ್ನ ಸಾಹಿತ್ಯದ ವ್ಯಕ್ತಿತ್ವದ ಮೇಲೆ, ನನ್ನ ಅಭಿರುಚಿಯ ಮೇಲೆ, ನನ್ನ ಸಂಗೀತ ಜ್ಞಾನದ ಮೇಲೆ ಅದು ಬೀರಿದ ಪ್ರಭಾವ ಅದ್ಭುತವಾದದ್ದು. ನಮ್ಮ ಸ್ನೇಹದ ಗುಂಪು ಅದನ್ನ ನಾವು ಕೇಳಿಸ್ಕೊಳ್ತಾ ಇದ್ದೋ. ಎಷ್ಟೋ ಬಾರಿ ಯುವ ಕಾರ್ಯಕ್ರಮಗಳನ್ನ ಸಂಜೆ ಹೊತ್ತಿನಲ್ಲಿ ನಾವು ಎಲ್ಲೋ ಬೇರೆ ಕಡೆ ಇದ್ದಾಗ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಅಲ್ಲಿ ಆಕಾಶವಾಣಿಯನ್ನ ಹಾಕಿಸಿ ಆ ಯುವ ಕಾರ್ಯಕ್ರಮಗಳನ್ನ ಕೇಳುವ ಒಂದು ಸಂತೋಷ ಕೂಡ ಆ ದಿನಗಳಲ್ಲಿ ಜೀವಂತವಾಗಿತ್ತು. ಈ ಹೊತ್ತಿನಲ್ಲಿ ಸ್ವಲ್ಪ ಬೇಸರ ಆಗುತ್ತೆ. ಮಾಧ್ಯಮಗಳ ಹಾವಳಿ ವಿಚಿತ್ರವಾಗಿದೆ, ವಿಕಾರವಾಗ್ತಾ ಇದೆ. ಆದ್ರೆ ಈ ಹೊತ್ತಿಗೂ ಕೂಡ ಆಕಾಶವಾಣಿ ತನ್ನ ಒಂದ್ ರೀತಿಯ ಅಸ್ತಿತ್ವವನ್ನ ಆರೋಗ್ಯಕರವಾದಂತ ಒಂದು ಮನಸ್ಥಿತಿಯನ್ನ ಉಳಿಸ್ಕೊಳ್ತಾ ಜನಸಾಮಾನ್ಯರಿಗೆ ಒಳ್ಳೆಯ ಅಭಿರುಚಿಯನ್ನ ವಿಕಾಸ ಮಾಡುವ ಹಾದಿಯಲ್ಲಿ ಮುನ್ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಚಿತ್ರದುರ್ಗ ಆಕಾಶವಾಣಿಯ ಒಡನಾಟವನ್ನು ನೆನಪು ಮಾಡ್ಕೊಳ್ಳಕ್ಕೆ ಇಚ್ಛೆ ಪಡ್ತೇನೆ. ಡಿ ಎಸ್ ನಾಗಭೂಷಣ್ ಅವರು ನಿಲಯದ ನಿರ್ದೇಶಕರಾಗಿದ್ದ ಹೊತ್ತಿನಲ್ಲಿ ನನ್ನ ಒಡನಾಟ ವಿಶೇಷವಾಗಿತ್ತು. ಅವರ ಅವಧಿಯಲ್ಲಿ ಚಿತ್ರದುರ್ಗದ ಆಕಾಶವಾಣಿ ರಾಜ್ಯದಲ್ಲೇ ಪ್ರಾದೇಶಿಕ ಕೇಂದ್ರವಾಗಿ ಪ್ರಥಮ ಸ್ಥಾನವನ್ನ ಗಳಿಸಿತ್ತು. ಆಗ ಇಡೀ ಆಕಾಶವಾಣಿಯ ಇರತಕ್ಕಂತ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಬಹಳ ಕ್ರಿಯಾಶೀಲವಾಗಿದ್ರು. ಯಾವುದೇ ಕಾರ್ಯಕ್ರಮ ಆಗಿರಲಿ ಅದು ಪ್ರಾದೇಶಿಕ ಪ್ರತಿಭೆಗಳ ಪ್ರತಿನಿಧಿಯಾಗಬೇಕು ಅನ್ನೋ ಹಂಬಲ ಇತ್ತು. ಅದು ನಮ್ಮ ಜಿಲ್ಲೆಯ ದನಿ ಇಲ್ಲದವರ, ಅಲಕ್ಷಿತ ವರ್ಗಗಳ ದನಿಯಾಗಿ, ಮಹಿಳೆಯರ ನೋವಿನ ಜಗತ್ತಿನ ಸ್ಪಂದನೆಯಾಗಿ, ಬುಡಕಟ್ಟು ಸಂಸ್ಕೃತಿಯನ್ನು ಅನಾವರಣಗೊಳಿಸಿದ ವಿವೇಕದ ದನಿಯಾಗಿ, ಯುವ ಹಿರಿಯ ಪ್ರಾದೇಶಿಕ ಪ್ರತಿಭೆಗಳಿಗೆ ಆಸರೆಯಾಗಿತ್ತು. ಸಾಮಾಜಿಕ ಅರಿವನ್ನ, ಜ್ಞಾನವನ್ನ ಪ್ರಜ್ಞೆಯಾಗಿಸುವ ಕಾರ್ಯಕ್ರಮಗಳು ನಮ್ಮ ಅರಿವಿನ ಪ್ರಪಂಚವನ್ನ ಪ್ರಜ್ಞೆಯ ಹಂತಕ್ಕೆ ತೆಗೆದುಕೊಂಡು ಹೋಗಿ ಅನುಭವದಲ್ಲಿ ಅರಳಿಸುವ ಕಾರ್ಯಕ್ರಮಗಳು ಬಹಳ ಮೆಚ್ಚುಗೆಯನ್ನು ಪಡೀತಾ ಇತ್ತು. ಎಲ್ಲ ವರ್ಗದ ಜನರ ಅಭಿರುಚಿಯ ಮಟ್ಟವನ್ನ ಪರಿಷ್ಕರಿಸಿದ ಹೆಮ್ಮೆಯ ಕೇಂದ್ರ

ಇಪ್ಪತ್ತು ವರ್ಷ ತುಂಬುತ್ತಿರುವ ಆಕಾಶವಾಣಿಯ ಈ ಮಾಧ್ಯಮ ಕೆಲವು ಸಾರ್ಥಕ ಕ್ಷಣಗಳನ್ನ ನನಗೆ ಕೊಟ್ಟಿದೆ. ಅದರಲ್ಲಿ ಕೆಲವನ್ನ ನೆನೆಯುವುದಾದ್ರೆ, ಕೆಲವು ಪ್ರಯೋಗ ಮಾಡ್ತು ಚಿತ್ರದುರ್ಗದ ಆಕಾಶವಾಣಿ ಬಾಬಾ ಬಾನುಲಿ. ಈ ಕಾರ್ಯಕ್ರಮ ಚಿತ್ರದುರ್ಗದ ಗೃಹಗಳಲ್ಲಿ ಸಾಹಿತ್ಯಿಕವಾದಂತ ವಿಶೇಷವಾದಂತ ಅಭಿರುಚಿ ಇರತಕ್ಕಂತ ಜನರ ಮನೆಗಳಲ್ಲಿ ಈ ಕಾರ್ಯಕ್ರಮ ಇರ್ತಾ ಇತ್ತು. ಹೀಗಾಗಿ ಪ್ರತಿ ತಿಂಗಳು ಈ ಕಾರ್ಯಕ್ರಮ ಬೇರೆ ಬೇರೆ ಬೇರೆ ಚಿತ್ರದುರ್ಗದಲ್ಲಿ ವಿಸ್ತರಿಸಿಕೊಳ್ತಾ ಇಡೀ ಚಿತ್ರದುರ್ಗವನ್ನೇ ಸಾಂಸ್ಕೃತಿಕವಾದಂತ ಚಾಲಕ ಶಕ್ತಿಯಾಗಿ ಜೀವಂತಿಕೆಯನ್ನು ತಂದುಕೊಟ್ಟಿದ್ದು ಬಹಳ ವಿಶೇಷ. ಆಮೇಲೆ ಸಾಹಿತ್ಯಿಕ ಚರ್ಚೆ ಆಗಿರ್ಬೋದು, ಪ್ರಾದೇಶಿಕವಾಗಿ ಐತಿಹಾಸಿಕ ಮಹತ್ವವನ್ನು ಹೇಳುವ ಕಾರ್ಯಕ್ರಮ ಆಗಿರ್ಬೋದು. ಒಂದು ವಿಶೇಷ ಅಂದ್ರೆ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನೇ ಸಾಮಾನ್ಯ ಓದುಗರಿಗೆ ಅನುಕೂಲವಾಗುವ ಹಾಗೆ ಹಲವು ಕಂತುಗಳಲ್ಲಿ ಪ್ರಸಾರ ಮಾಡಿದ ಏಕೈಕ ಕೇಂದ್ರ ಚಿತ್ರದುರ್ಗ. ಇನ್ನೊಂದು ವಿಶೇಷ ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಬುಡಕಟ್ಟು ಸಂಸ್ಕೃತಿಯ ಆಗರ. ಬುಡಕಟ್ಟು ಸಂಸ್ಕೃತಿಯನ್ನ ಕುರಿತು 10 ರೂಪಗಳು ಪ್ರಸಾರ ಆಯ್ತು. ವಿಶೇಷವಾಗಿ ಇಲ್ಲಿರುವ ಗೊಲ್ಲ ಮತ್ತೆ ಮ್ಯಾಸಬೇಡರ ಬುಡಕಟ್ಟಿನ ಅವರ ಎಲ್ಲ ಸಾಂಸ್ಕೃತಿಕ ಸೂಕ್ಷ್ಮಗಳನ್ನ ಅದು ತೆರೆದು ತೋರಿಸ್ತು. ಈ ದೃಷ್ಟಿಯಿಂದಲೂ ಕೂಡ ಇಡೀ ರಾಜ್ಯಕ್ಕೆ ಇದು ವಿಶಿಷ್ಟವಾದಂತ ಕಾರ್ಯಕ್ರಮ ಆಗಿದೆ. ಆಮೇಲೆ ಮಹಾಕಾದಂಬರಿ ದುರ್ಗಾಸ್ತಮಾನ ತಾರಾಸುವವರದು ಪ್ರತಿದಿನ ದುರ್ಗಾಸ್ತಮಾನವನ್ನು ವಾಚನ ಮಾಡುವ ಆಕಾಶವಾಣಿಯ ಒಂದು ಕಾರ್ಯಕ್ರಮ. ಆ ವಾಚನ ಹೇಗಿತ್ತು ಅಂತ ಹೇಳಿದ್ರೆ, ಅದರ ಭಾವಪೂರ್ಣವಾದಂತ ಆ ಕಾದಂಬರಿಗೆ ನ್ಯಾಯ ಒದಗಿಸುವ ಹಾಗೆ ಓದುವ, ನಾವೇ ಕಾದಂಬರಿಯನ್ನು ಓದ್ತಾ ಇದ್ದೀವೇನೋ ಅನ್ನುವ ಅನುಭವದ ಹಾಗೆ ಆ ಕಾದಂಬರಿ ವಾಚನ ಮೂಡಿ ಬಂದದ್ದು. ಆಮೇಲೆ ಮಹಿಳೆಯರ ಕಾರ್ಯಕ್ರಮ ಹೇಳಿದೆಯಲ್ಲ, ಅದು ಎಂಥ ವಿಶೇಷವಾಗಿತ್ತು ಅಂತ ಹೇಳಿದ್ರೆ, ಅವರ ಸಂಕಟಗಳನ್ನ ಅವರ ನೋವುಗಳನ್ನ ಅದು ಸಾಮಾನ್ಯ ಮಹಿಳೆಯರ ಅವ್ರದ್ದೇನಿದೆ ಮನಸ್ಥಿತಿಗಳನ್ನೆಲ್ಲ ಸಾಮಾನ್ಯ ಹೃದಯಗಳಿಗೆ ಮುಟ್ಟಿಸುವ ಕಾರ್ಯಕ್ರಮಗಳಾಗಿತ್ತು. ಇನ್ನೊಂದು ವಿಶೇಷ ಅಂದ್ರೆ ತಿಪ್ಪೇಸ್ವಾಮಿ ಜಾತ್ರೆ ಚಳ್ಳಕೆರೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲೇ ಇಡೀ ಕರ್ನಾಟಕದಲ್ಲೇನೆ ವಿಶೇಷವಾದಂಥದ್ದು. ಆ ಜಾತ್ರೆಯ ಕ್ಷೇತ್ರ ಕಾರ್ಯದ ಮೂಲಕ ರೂಪಕವನ್ನ ತಯಾರಿಸಿಕೊಟ್ಟಿದ್ದು ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರ. ಆಮೇಲೆ ಜಾನಪದ ಪ್ರತಿಭೆಗಳನ್ನ, ಅದು ರೈತರ ಕಾರ್ಯಕ್ರಮ ಆಗಿರ್ಬೋದು, ಅದರ ಮಧ್ಯೆ ಜಾನಪದ ಪ್ರತಿಭೆಗಳನ್ನ ಸಂದರ್ಶನ ಮಾಡುವುದರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಜಾನಪದ ಶ್ರೀಮಂತಿಕೆ ಎಷ್ಟಿದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಆಮೇಲೆ ಸಾಮಾನ್ಯ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮಗಳು ಕೂಡ ಅಭಿರುಚಿಯ ಮಟ್ಟವನ್ನ ಏರಿಸುವಲ್ಲಿ ಸಹಾಯಕ ಆಗ್ತಾ ಇತ್ತು. ವಿಶೇಷ ಅಂದ್ರೆ ಹಿರಿಯರ ಸಾಹಿತಿಗಳ ಸಂದರ್ಶನಗಳ ಮೂಲಕ ಅವರಿಗೆ ಮೆಚ್ಚುಗೆಯಾಗುವ ಚಲನಚಿತ್ರಗಳನ್ನ ಪ್ರಸಾರ ಮಾಡುವ ಕಾರ್ಯಕ್ರಮ. ಹೇಗೆ ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಚಲನಚಿತ್ರಗಳಿದು ಹೇಗೆ ಮೂಡಿ ಬರ್ತಾ ಇತ್ತು ಅನ್ನೋದನ್ನ ಅವರೇ ಹೇಳ್ಕೊಳ್ತಾ ಇದ್ರು. ಹೀಗಾಗಿ ಒಂದು ರೀತಿಯಲ್ಲಿ ಚಲನಚಿತ್ರದ ಕಾರ್ಯಕ್ರಮಗಳು ಕೂಡ ಸಾಂಸ್ಕೃತಿಕ ಘನತೆಯನ್ನ ಉಳಿಸುವಲ್ಲಿ ಬೆಳೆಸುವಲ್ಲಿ ಸಹಾಯಕ ಆಗ್ತಾ ಇತ್ತು. ಈ ರೀತಿಯಾಗಿ ಪ್ರಾದೇಶಿಕ ಸಂಸ್ಕೃತಿಗಳ ಜೀವಂತಿಕೆಯನ್ನ ಪ್ರಸುರಪಡಿಸಿ ಆರೋಗ್ಯಕರವಾದ ಸಾಂಸ್ಕೃತಿಕ ವಾತಾವರಣವನ್ನ ನಿರ್ಮಿಸುವಲ್ಲಿ ಮತ್ತೆ ಅದು ಚಿತ್ರದುರ್ಗದ ಆಕಾಶವಾಣಿ ಸಂಗಾತಿಯಾಗಿ, ಸ್ನೇಹಿತನಾಗಿ, ಅಲಕ್ಷಿತ ಬದುಕಿನ ಬದುಕುಗಳಿಗೆ ಆಸರಿಯಾಗಿ. ನಾನು ಒಂದ್ಸತಿ ಒಂದು ಹಟ್ಟಿಗೆ ಹೋಗಿದ್ದೆ. ಅಲ್ಲಿ ದನ ಮೇಯಿಸ್ತಾ ಇದ್ರು. ದನ ಮೇಯಿಸುವವರು ಟ್ರಾನ್ಸಿಸ್ಟರ್

0: ಕೊಂಡಿದ್ರು. ಅಲ್ಲಿ ಚಿತ್ರದುರ್ಗದ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಅವರ ಕಾಯಕದಲ್ಲಿ ತೊಡಕೊಂಡಿದ್ರು. ಇದು ಹೇಗೆ ಅನಕ್ಷರಸ್ಥರ ವಲಯದನ್ನು ಪ್ರವೇಶ ಮಾಡಿ ಕುಗ್ರಾಮದ ಮಧ್ಯೆ ಆ ಯಾರೋ ದನ ಕಾಯುವ ಕುರಿ ಕಾಯುವರನ್ನ ಮನಸ್ಸಿಗೆ ಹತ್ತಿರವಾಗುವ ಆಕಾಶವಾಣಿ ಬಹಳ ಇಷ್ಟ ಆಗ್ತಾ ಇತ್ತು.
1: ಅದೆಷ್ಟೊಂದು ವಿಷಯಗಳನ್ನ ನಮ್ಮ ಒಟ್ಟಿಗೆ ಹಂಚ್ಕೊಂಡ್ರಿ. ಚಿತ್ರದುರ್ಗ ಆಕಾಶವಾಣಿ ಎಷ್ಟೊಂದು ಮೊದಲುಗಳನ್ನ ಮಾಡಿದೆ ಅನ್ನುವಂತ ನೆನಪುಗಳನ್ನ ಈವರೆಗೂ ಇಟ್ಕೊಂಡು ನಮ್ಮ ಕೇಳುಗರಿಗೂ ಕೂಡ ಕೇಳಿಸಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು ಸರ್ ತಮಗೆ.
0: ಧನ್ಯವಾದಗಳು ಮೇಡಮ್, ನಾವು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದ ಸರ್. ಕೇಳಿದ್ರೆ ಈವರೆಗೂ ನೀವು ಕೇಳಿದ್ರಿ ಬಿ ಪಿ ವೀರೇಂದ್ರ ಅವರ ಮಾತುಗಳನ್ನ. ಇವರು ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥವರು. ಇಂಥವರ ಮಾತುಗಳನ್ನು ಕೇಳಿದ ಮೇಲೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು ನಾವು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಕೂಡ ಅತ್ಯಗತ್ಯ ಅನ್ನುವಂಥದ್ದನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಇದೀಗ ನೀವುಗಳು ಕರೆ ಮಾಡಬಹುದು ನಮ್ಮ ಕೇಳುಗರು. ಕೇಳುಗ ಪ್ರಭುಗಳಿಗಾಗಿಯೇ ಈ ಸಮಯ, ಹಾಗಾಗಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹೋಗಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಹಾಗೆ 9141970272, ಹಾಗೆ ಸ್ಥಳೀಯ ದೂರವಾಣಿ ಸಂಖ್ಯೆ ಕೂಡ ಇದೆ 295649 ಎಸ್ಟಿಡಿ ಕ್ರಮಾಂಕ 08194. ಯಾರೆಲ್ಲ ಕಳೆದ ವಾರ ಕರೆ ಮಾಡಿದ್ರಿ ಅವರನ್ನು ಬಿಟ್ಟು ಉಳಿದಂಥವರು ಇವತ್ತು ಕರೆ ಮಾಡಿ ನಿಮ್ಮ ನೆನಪುಗಳು, ಹಾಗೆ ಆಕಾಶವಾಣಿಯೊಟ್ಟಿಗೆ ನಿಮ್ಮ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದನ್ನು ಹಂಚಿಕೊಳ್ಳಿ.

0: ಕೆಳಗಡೆ ಒಂದ್ ಕರೆ ಬಂದಿದೆ ನೋಡೋಣ, ಯಾರು ಮಾತಾಡ್ತಾರೆ ಅಂತ. ಹಲೋ ನಮಸ್ತೆ.
1: ನಮಸ್ತೆ, ಗುಡ್ ಮಾರ್ನಿಂಗ್ ಮೇಡಮ್ ಅವರೇ.
0: ನಮಸ್ತೆ, ಕೇಳಿಸ್ತಾ ಇದೆಯಾ? ನಿಮ್ ಹೆಸರು? ಹೇಳಿ ವೇದಮೂರ್ತಿ ಅವರೇ. ಹೇಳಿ.
1: ನಾನು ಬಹಳ ದಿವಸದಲ್ಲಿ ಕೇಳ್ತಾ ಇದ್ದೀನಿ. ಸುಮಾರು 78ನೇ ಇಸ್ವಿಯಿಂದಲೂ ಊರಲ್ಲಿ ಇದ್ದಾಗ ಚಿಕ್ಕಾಯಕ್ಕೆ ಹೋದಾಗ ರೇಡಿಯೋ ತಗೊಂಡು ಹೋಗ್ತಾ ಇದ್ವಿ. ರೇಡಿಯೋ ತಂಗಿ ಬಂದ್ರೆ ಮತ್ತೆ ರೊಟ್ಟಿ ಚಟ್ನಿ ರೊಟ್ಟಿನ, ಯಾಕಂದ್ರೆ ಹೊಲಗಳ ಮೇಲೆ ಹೆಚ್ಚು ಇದು ಬರಿ ಬೆಳೆಸ್ಕೊಂಡು ಹೋಗ್ಬೇಕಲ್ಲ, ಬೇಜಾರಾಗಲ್ಲ ಮೇಡಮ್ ಅದೇ. ಹಂಗಾಗಿ ಅವ್ರ ರೊಟ್ಟಿ ತಿಂದ ರೇಡಿ ಕೇಳೋದು ಟೈಮ್ ಪಾಸ್ ಮಾಡ್ರೆ ರೊಟ್ಟಿ ಎಷ್ಟು ಮೈಸ್ಕರ್ಸ ರೇಡಿ ಕೇಳ ಜಾಸ್ತಿ ಎಷ್ಟೋ ಸರಿ ಎತ್ತುಗಳನ್ನು ಹೊಲ್ದ ಬಿಟ್ಟು ಬೈಸ್ಕೊಂಡದ್ದು ಇದೆ. ಯಾಕಂದ್ರೆ ಒಬ್ಬ ಚಿತ್ರಗೀತೆ ಬಂದ್ರೆ ಕಾಕನ್ ಕಿವಿ ಗೊತ್ತೆ ಕೇಳ್ತಾ ಇದ್ವಿ. ಮಜಾ ಅಂದ್ರೆ ಮಜಾ, ಈಗ ಮನೇಲಿ ಬಿಡ್ರಿ ಏನೇ ಇದ್ರು ಸೌಕರ್ಯ.
0: ಈಗ ಅವಾಗ ರೇಡಿಯೋ ಕೇಳ್ತಾ ಇದ್ರಲ್ಲ, ಹೇಗ್ ಕೇಳ್ತಾ ಇದ್ರಿ ವೇದಮೂರ್ತಿ ಅವ್ರೆ?
1: ಹೇಗೆ ಅಂದ್ರೆ ಅಲ್ಲ ಆಕರ್ಷಣೆ ಮಾಡ್ಬಾರ ಕೇಳ್ಬೇಕು ಅನ್ನೋದು ಬಹಳ ಇಂಟ್ರೆಸ್ಟ್. ಯಾಕಂದ್ರೆ ಅಪರೂಪ ಅಲ್ಲ ರೇಡಿಯೋ, ಅಪರೂಪ. ಅವಾಗ
0: ಹೌದು,
1: ಯಾಕಂದ್ರೆ ಯಾರೋ ಮನೆಯಲ್ಲಿ ಅಲ್ಲಿ ಹೋಗಿ ಕೇಳ್ತಾ ಇದ್ವಿ. ಸ್ವಲ್ಪ ನಾವು ಕಾಲೇಜಿಂದ ಹೋದ್ಮೇಲೆ ಸ್ವಲ್ಪ ಇಲ್ಲೆಲ್ಲ ಕೇಳ್ತಾ ಇದ್ವಿ. ಅವ ಫುಟ್ಬಾಲ್ ನಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ವಿ. ಆ ಹುಚ್ಚ ಇತ್ತಲ್ಲ, ಹಾಗಾಗಿ ಊರು ಹೋದ್ಮೇಲೆ ಏನ ಕಷ್ಟಪಟ್ಟು ಒಂದು 250 ರೂಪಾಯಿ ಕೊಟ್ಟು ಬಹಳ ರೇಡಿಯೋ ತಗೊಂಡು ಒಂದು ರೇಡಿಯೋನ ಅದು ಎತ್ತ ಹೋಗ್ಲೇಬೇಕಲ್ಲ, ಇಲ್ಲಿ ಹೋಗ ಮನೆಗೆ ಕಷ್ಟ ಅಲ್ಲ, ಅವಾಗ ಕೃಷಿ ಕೆಲಸ ಮಾಡ್ಬೇಕಲ್ಲ, ಅವಾಗ ರೇಡಿಯೋ ಅಭ್ಯಾಸ ಅವಾಗಿಂದ ರೂಢಿ ಆಯ್ತು.
0: ಈಗ ಹೇಗ್ ಕೇಳ್ತಾ ಇದ್ದೀರಿ ವೇದಮೂರ್ತಿ ಅವರು? ಈಗ ಹೇಗ್ ಕೇಳ್ತಾ ಇದ್ದೀರಿ?
1: ಈಗ ಮೊಬೈಲ್ ಮೇಡಮ್, ಅಲ್ಲ
0: ಮೊಬೈಲ್ ಅಲ್ಲಿ ಅಲ್ವಾ? ಅಷ್ಟು ದೊಡ್ಡ ರೇಡಿಯೋ ಇದ್ದು ಈಗ ಕೈ ಬೆರಳಿನಲ್ಲಿ
1: ಏನ್ ತಗೊಳ್ಳೋದು ಅಂತ ಹೇಳಿ ಅದೇ ಒಂದೆರಡು ಮೊಬೈಲ್ ಇಟ್ಕೊಳ್ತಾನೆ, ಅವರ ರೇಡಿ ಮತ್ತೆ ಬಳಸ್ತೇವೆ ಒಟ್ಟಿಗೆ. ಯಾವಾಗ್ಲೂ ಒಂದ್ ಹಾಕ ಒಂದ್ ರೆಡಿ ಇರುತ್ತೆ ಅವಾಗ.
0: ತುಂಬಾ ಸಂತೋಷ ಆಯ್ತು,
1: ಕಾರ್ಯಕ್ರಮ ಮೊದ್ಲೇ ಆಯ್ತು ಬಿಡ್ತೀನಿ ನಾನು.
0: ಓಕೆ, ತುಂಬಾ ಸಂತೋಷ ಆಯ್ತು ವೇದಮೂರ್ತಿ ಅವರೇ, ಸದಾ ನಮ್ಮ ಜೊತೆಗಿರಿ.
1: ಯಾಕಂದ್ರೆ ಅದರಲ್ಲೂ ಚಿತ್ರದುರ್ಗ ಪ್ರೋಗ್ರಾಮ್ ಅಂತೂ ಮೇಡಮ್ ಅದೇ ಸೂಪರ್ ಆಗಿರ್ತಾವೆ. ನಮ್ದು ಕೊಟ್ಟಿದ್ರು
0: ಖಂಡಿತ
1: ನಿಜವಾಗ್ಲೂ ನಮ್ಮೂರು, ಆಮೇಲೆ ಬೇರೆ ಊರು.
0: ಧನ್ಯವಾದಗಳು.

0: ವೇದಮೂರ್ತಿ ಅವರ ಸ್ಟೇಟ್ಯೂನ್
1: ತಮ್ಮತ್ತು ನಮ್ಮ ಕಾರ್ಯಕ್ರಮ
0: ಕಾರ್ಯಕ್ರಮ ಬಿಟ್ಟು ಹೋಗಂಗೆ ಇರಲ್ಲ ರೀ, ಅಷ್ಟು ಚೆನ್ನಾಗಿರ್ತವೆ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮ.
1: ಹೇಳ್ಬೇಕು
0: ಹೌದು ಹೌದು ಹೌದು ಓಕೆ.
1: ಕೇಳ್ತಲ್ಲ 99% ಕೇಳ್ತಾ ಇದ್ದೀನಿ, ಹಾಗಾಗಿ ಟಿವಿ ಬಿಟ್ಟು ಪೇಪರ್ ರೇಡಿಯೋ.
0: ಓಕೆ, ಧನ್ಯವಾದಗಳು ವೇದಮೂರ್ತಿ ಅವರೇ ಕರೆ ಮಾಡಿದಕ್ಕಾಗಿ.
1: ಧನ್ಯವಾದ.
0: ಹಲೋ ನಮಸ್ತೆ.
2: ನಮಸ್ತೆ
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಹೊಸದುರ್ಗ ದಯಾನಂದ.
0: ಹೇಳಿ ದಯಾನಂದ ಅವರೇ.
2: ಮೇಡಮ್, ನಾನು 73ನೇ ಇಸ್ವಿನಿಂದ ರೇಡಿಯೋ ಚೆನ್ನಾಗಿ ಜ್ಞಾಪಕ ಇದೆ. 1965ರಲ್ಲಿ ಒಂದು ಮೊನ್ನೆ ಡಾಕ್ಯುಮೆಂಟ್ ಶುರು ಒಂದು ರಸೀತಿ ಸಿಕ್ತು. ದಾವಣಗೆರೆ ಈಶ್ವರ್ ರೇಡಿಯೋದವರು ನಮ್ಮ ಅಪ್ಪಾಜಿಗೊಂದು ಕಾಗದ ಬರೆದಿದ್ದಾರೆ, ಸರ್ ನೀವು ಬುಕ್ ಮಾಡದಂತ ರೇಡಿಯೋ ಬಂದಿದೆ, ಬಂದು ತಗೊಂಡು ಹೋಗಿ. ಆಗ ಆ ಟೈಪ್ ಇತ್ತು.
0: ಓಕೆ,
2: ₹450 ಒಂದು ಫಿಲಿಪ್ಸ್ ರೇಡಿಯೋ ತಗೊಂಡಿದ್ದು. ಅದು ಇತ್ತೀಚಿನವರೆಗೂ ಇತ್ತು, ಮನೆ ಬದಲಾಯಿಸೋ ಟೈಮಲ್ಲೆಲ್ಲ ಮಿಸ್ ಆಯ್ತದು. ನಾನು 79ರಲ್ಲಿ ಒಂದು ಮರ್ಫಿ ಸ್ಟ್ರಾಕ್ಸಿಸ್ಟ್ ಇತ್ತು ಮನೆಯಲ್ಲಿ. ನಾನು ಓದಕ್ ಹೋದಾಗ ದಾವಣಗೆರೆಗೂ ತಗೊಂಡೋಗಿದ್ದೆ ಅದನ್ನ. ಆನಂತರ ತುಮಕೂರು ಹೋದಾಗ ಒಂದು ಪಾಕೆಟ್ ರೇಡಿಯೋ ತಗೊಂಡಿದ್ದೆ. ಅವಾಗ್ಲೂ FM ರೇಡಿಯೋ ಕೇಳ್ತಾ ಇದ್ದೆ. ಇತ್ತೀಚೆಗೆ FM ಮಿಸ್ ಆಯ್ತು ಹೊಸದುರ್ಗದಲ್ಲಿದ್ದಾಗ. ಇದ್ರು 2008ರಲ್ಲಿ ಬಂದಾಗಿಂದ ಪ್ರತಿ ದಿವಸ FM ಕೇಳ್ತಾ ಇದ್ದೀನಿ. 2010ರಲ್ಲಿ ನಮ್ಗೆ ನಿಮ್ಮ ಆಕಾಶವಾಣಿ ವಿಶಾಲತಾ ಅಂತ ಡೈರೆಕ್ಟರ್ ಇದ್ರು, ಅವರು ನನಗೆ ಒಂದು ಯಾವ್ದೋ ಅಂಡಮಾನ್ ನಿಕೋಬಾರ್ ಟೂರ್ ಹೋಗ್ಬಿಟ್ಟಿದ್ದೆ, ಅದ್ರ ಬಗ್ಗೆ ಒಂದು ಏನೋ ನಿಮ್ಮ ಕಾರ್ಯಕ್ರಮದಲ್ಲಿ ಹಿಂಗೆ ಮಾತಾಡಿದ್ದೆ, ಬಂದು ಆಕಾಶವಾಣಿ ನಿಲಯಕ್ಕೆ ಬಂದು ಸಂದರ್ಶನ ಮಾಡ್ಬೇಕು ಅಂತ ಹೋಗಿದ್ದೆ ಮೇಡಮ್. ಅದು ಸಂದರ್ಶನ ಮಾಡಿ ಅರ್ಧ ಗಂಟೆ ಪ್ರಸಾರ ಮಾಡಿದ್ರು. ಆ ನಂತರ ಒಂದು 700 ರೂಪಾಯಿ ನಿಮ್ಮ ಆಕಾಶವಾಣಿಯಿಂದನೂ ನನಗೆ ಫೀಸ್ ಅಂತೇನೋ ಕೊಟ್ಟಿತ್ತು. ನಾನು ಆಗ್ಲಿಂದನು 2008ರಿಂದ ಕಂಟಿನ್ಯೂಸ್ ಕೇಳ್ತಾನೆ ಇದ್ದೀನಿ. ಇತ್ತೀಚೆಗಂತೂ ನೀವು ವಾಟ್ಸ್ಆಪ್ ಮಾಡಿದ್ಮೇಲಂತೂ ತುಂಬಾ ಅನುಕೂಲ ಆಗಿದೆ. ಫೋನ್ ಮಾಡ್ಬೇಕಿತ್ತು, ಲೈಫ್ ಸಿಕ್ಕಿರ್ಲಿಲ್ಲ, ಕಷ್ಟ ಆಗೋದು. ಈಗಂತೂ ವಾಟ್ಸ್ಆಪ್ ಇರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಆಮೇಲೆ ನಿಮ್ಮ ರೇಡಿಯೋ ಚಿತ್ರದುರ್ಗ ಆಕಾಶವಾಣಿ ಇದ್ದು ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ತಾ ಇದೆ ಜನಗಳಿಗೆ. ಈಗ ಲೈಫ್ ಸಿಕ್ಕಿದ್ರು ತುಂಬಾ ಸಂತೋಷ
0: ಆಯ್ತು. ಧನ್ಯವಾದಗಳು ದಯಾನಂದ ಅವರೇ. ಮತ್ತೊಂದ್ ಕರೆ ಇದೆ ನೋಡೋಣ ಕೆಳಗಿರಿ. ಹಲೋ ನಮಸ್ತೆ.
3: ಹಲೋ ನಮಸ್ಕಾರ ಮೇಡಮ್ ರೀ.
0: ನಮಸ್ಕಾರ ರೀ, ತೆಲಿಯವರು?
3: ಹೌದು ಮೇಡಮ್, ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೀನಿ ರೀ. ಬೆಳಗಾವಿ ಜಿಲ್ಲೆ 15ನೇ ತಾಲೂಕು ಚಿಕ್ಕೂರ ಗ್ರಾಮದಿಂದ ರೀ.
0: ಹೇಳಿ ತೇಲಿ.
3: ಆಕಾಶವಾಣಿಯ 90ರ ಸಂಭ್ರಮದ ಈ ಕಾರ್ಯಕ್ರಮಗಳು ಬಹಳ ಒಂದು ವಿಶೇಷವಾಗಿ ಮೂಡಿ ಬರ್ತಾ ಇವೆ. ನಾನು ಕೂಡ ಆಕಾಶವಾಣಿ ಅಂದ್ರೆ ಮೇಡಮ್ ಸುಮಾರು 1992 ಅಥವಾ 1993ನೇ ಸಾಲಿನಿಂದ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ರೀ. ಒಂದಿಷ್ಟು ಬಹಳ ವಿಶೇಷವಾಗಿ ಗಮನ ಸೆಳೆತಕ್ಕಂತ ಆಕಾಶವಾಣಿ ನಾನು ಕೇಳಿದ ಅನುಭವ ಅಂದ್ರೆ ಮೇಡಮ್, ಈಗ ನಮ್ಮ ಗಡಿನಾಡಿನಗಳಲ್ಲಿ, ಯಾಕಂದ್ರೆ ಈಗ ಗಡಿ ಜಿಲ್ಲೆಗಳಲ್ಲಿ ಬೆಳಗಾವಿ ಆಗ್ಲಿ ಅಥವಾ ವಿಜಯಪುರ ಆಗ್ಲಿ, ಈ ಕಡೆ ನಮ್ಮ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮೊದಲೆಲ್ಲ ಸ್ಟಾರ್ಟಿಂಗ್ ಅಥವಾ ಪ್ರಥಮದಲ್ಲಿ ಸ್ಟಾರ್ಟ್ ಆದಾಗ ಎಲ್ಲ ಮರಾಠಿ ಚಾನೆಲ್ಗಳು ಜಾಸ್ತಿ ಬರ್ತಾ ಇದ್ರಿ ಮೇಡಮ್. ಯಾಕಂದ್ರೆ ಈ ಕಡೆ ಎಲ್ಲ FM ಸ್ಟಾರ್ಟ್ ಆಗಿದ್ದು, ಆಕಾಶವಾಣಿ ಸ್ಟಾರ್ಟ್ ಆಗಿದ್ದು, ಮರಾಠಿ ಚಾನೆಲ್ಗಳು ಬಹಳಷ್ಟು ಇದ್ರಿ ಮೇಡಮ್ ಮೊದಲ್ರಿ. ಅವಾಗ ಇಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿ ಅದೆಲ್ಲ ನಮ್ಮ ಕರ್ನಾಟಕದಲ್ಲಿ ಗಡಿ ಭಾಗದಲ್ಲಿ ನೀವು ಮರಾಠಿ ಪ್ರಸಾರ ಮಾಡುವುದರ ಜೊತೆಗೆ ಕನ್ನಡವನ್ನು ಒಂದು 2 ಗಂಟೆ ಅಥವಾ 1 ಗಂಟೆ ಕಾರ್ಯಕ್ರಮಗಳನ್ನ ಪ್ರತಿದಿನ ಕೇಳುಗರೆ ಪ್ರಸಾರ ಮಾಡಬೇಕಂತ ಆಗ್ರಹ ಮಾಡಿದಾಗ 93-94ನೇ ಸಾಲಿನಲ್ಲಿ ನಮ್ಮ ಆಕಾಶವಾಣಿ ಕೊಲ್ಲಾಪುರ ಸ್ಟಾರ್ಟ್ ಆದಾಗ ಮತ್ತು ಸಾಂಗ್ಲಿ ಕೇಂದ್ರಗಳು ಪ್ರಸಾರ ಆದಾಗ ಕನ್ನಡವನ್ನ ಪ್ರತಿದಿನ ಮಧ್ಯಾಹ್ನ 1-2 ಗಂಟೆ ಎಲ್ಲ ಪ್ರಸಾರ ಮಾಡ್ತಾ ಇದ್ರಿ ಮೇಡಮ್. ಅದು ತುಂಬಾ ನಮಗೆ ವಿಶೇಷ ಆಗಿತ್ತು ಆಕಾಶವಾಣಿ ಕೇಳುವಾಗಲೇ. ಅದಕ್ಕಿಂತ ಮುಂಚಿತವಾಗಿ ಧಾರವಾಡ ಆಕಾಶವಾಣಿ ಅಂತ ನಮಗೆ ಸ್ಪಷ್ಟವಾಗಿ ಅಥವಾ ಕ್ಲಿಯರ್ ಆಗಿ ಬರ್ತಾ ಇದ್ರಿ ಮೇಡಮ್, ಇಲ್ಲಿವರೆಗೆ ಎಲ್ಲ ಕಾರ್ಯಕ್ರಮ ಬರ್ತಾ ಇದ್ರಿ, ಆ ಕಾರ್ಯಕ್ರಮವನ್ನು ಜಾಸ್ತಿ ಕೇಳ್ತಾ ಇದ್ರಿ ಮೇಡಮ್. ಅದ ನಂತರ ಈಗ FM ಕೇಂದ್ರಗಳು ಸ್ಟಾರ್ಟ್ ಆದಾಗ ನಮಗೆ ಹತ್ತಿರದಲ್ಲಿ ವಿಜಯಪುರ ಆಕಾಶವಾಣಿ ಸ್ಟಾರ್ಟ್ ಆಯ್ತು ರೀ ಮೇಡಮ್. ಆಕಾಶವಾಣಿ ವಿಜಯಪುರ ಸ್ಟಾರ್ಟ್ ಆದಾಗ ಈ ಕಾರ್ಯಕ್ರಮಗಳು ಕನ್ನಡದಲ್ಲಿ ಬರ್ತಾ ಇದ್ದಾಗ ಸಾಕಷ್ಟು ಒಂದು ಕೇಳುಗರು ಕೂಡ ಅಲ್ಲಿ ಕಾರ್ಯಕ್ರಮ ಕೇಳಿಕೆ ಅವಕಾಶ ಸಿಕ್ತೀರಿ ಮೇಡಮ್. ಹಾಗೇನೇ ಈಗ ಒಂದು ಮೊಬೈಲ್ ಮುಖಾಂತರನೇ ಎಲ್ಲಾ ಆಕಾಶವಾಣಿ ಕೇಂದ್ರಗಳು ಮೂಡಿ ಬರ್ತಾ ಇರುತ್ತೆ ಮೇಡಮ್. ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ಕನ್ನಡ ಚಾನೆಲ್ಗಳನ್ನ ಕೇಳಿ ಕನ್ನಡ ಆಕಾಶವಾಣಿಗಳನ್ನ ಕೇಳಿಕ್ಕೆ ತುಂಬಾ ಒಂದು ಖುಷಿ ಅನಿಸಿದ್ರೆ ಮೇಡಮ್. ಚಿತ್ರದುರ್ಗ ಆಕಾಶವಾಣಿ ಅಂತೂ ನಿರಂತರವಾಗಿ ಕೇಳ್ತಾ ಇರ್ತೀರಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತೀರಿ ಮೇಡಮ್. ಆ ಕಾರ್ಯಕ್ರಮಗಳು ಕೂಡ ತುಂಬಾ ಇಷ್ಟ ಆಗುತ್ತೆ.
0: ತುಂಬಾ ಸಂತೋಷ ಆಯ್ತು ತೇಲಿ ಅವರೇ, ನಿಮ್ಮ ಈ ಅಭಿಮಾನದ ಮಾತುಗಳನ್ನ ಕೇಳಿ. ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನ ಸದಾ ಕೇಳ್ತಾ ಇರಿ ಅನ್ನುವಂತ ಮಂತ್ರದೊಂದಿಗೆ ಧನ್ಯವಾದಗಳು ನಿಮ್ಗೆ.
3: ಥ್ಯಾಂಕ್ ಯು ಮೇಡಮ್.
0: ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ನಮಸ್ತೆ.

0: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
0: ಶಿವರುದ್ರಪ್ಪ ಪಂಡ್ರಳ್ಳಿ.
1: ಯಾರು?
0: ಶಿವರುದ್ರಪ್ಪ ಪಂಡ್ರಳ್ಳಿ.
1: ಶಿವರುದ್ರಪ್ಪ ಅವರು ಪಂಡ್ರಳ್ಳಿಯಿಂದ. ಓಕೆ ಓಕೆ, ಹೇಳಿ ಶಿವರುದ್ರಪ್ಪ ಅವರೇ.
0: ಮೇಡಮ್
1: ಹೇಳಿ, ಇವತ್ತು ನಾವು ಬಾನುಲಿ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದೀವಲ್ಲ, ನಿಮ್ಮ ನೆನಪುಗಳು ಹೇಗಿತ್ತು?
0: ಬಹಳ ಚೆನ್ನಾಗಿತ್ತು ಮೇಡಮ್. ಈಗ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಅದರಲ್ಲೂ 35 ವಸಂತ ಕಳೆದಿದೆ. ತುಂಬಾ ಖುಷಿ ಆಗ್ತದೆ. ಆಲ್ ಇಂಡಿಯಾ ರೇಡಿಯೋ 90 ಇದು ಹೆಂಗಂದ್ರೆ ನಮ್ಮ ರೇಡಿಯೋದ ಕಡೆಗೆ ಎಲ್ಲಾ ಕಾರ್ಯಕ್ರಮ ಬರ್ತಾರೆ ಮೇಡಮ್. ಅದರಲ್ಲೂ ನಮ್ಮ ಚಿತ್ರದುರ್ಗ ತುಂಬಾ ಹೆಮ್ಮೆ ಮೇಡಮ್. ನೀವು ಪ್ರತಿಯೊಬ್ಬ ಉದ್ಘೋಷಕರು ಬಹಳ ಚೆನ್ನಾಗಿ ನೀವು ನಿರೂಪಣೆ ಮಾಡ್ತೀರಿ ಮೇಡಮ್, ತುಂಬಾ ಖುಷಿ ಆಗುತ್ತೆ.
1: ಧನ್ಯವಾದಗಳು ಎಲ್ಲ ನಿರೂಪಕರ.
0: ಹೌದು ಮೇಡಮ್, ಕಾರ್ಯಕ್ರಮ ಮೊದ್ಲು ಒಟ್ಟಿನ ಇದು ಇದ್ರದ್ ಬಂತಲ್ಲ ಮೇಡಮ್, ದುರ್ಗಾಸ್ತಮಾನದ್ದು ಎಷ್ಟು ಚೆನ್ನಾಗಿ ಓದ್ತಿದ್ವಿ ಅಂದ್ರೆ ನಾವೇ ಓದ್ತಿದ್ವಿ ಅಂದ್ರೆ ನಾವೇ ನಿಂತು ಇದು ಮಾಡ್ತೀವಿ ಅಂತ ಅಷ್ಟು ಅನುಭವ ಆಗ್ತಿತ್ತು ಮೇಡಮ್. ತುಂಬಾ ಚೆನ್ನಾಗಿ ಬರೋದು. ನಾವು ಸುಮಾರು ಈಗ 85 ಕೇಳ್ತಿದ್ವಿ ಮೇಡಮ್ ರೇಡಿಯೋನ. ಇವತ್ತಿಗೂ ಸಮೇತ ನಮ್ ಟಿವಿ ಅಷ್ಟು ಇಷ್ಟಪಡಲ್ಲ. ಏನ್ ಕಾರ್ಯ ರೇಡಿಯೋನೇ ಆನ್ ಮಾಡ್ಕೊಂತ ಬೆಳಗ್ಗೆ ತಕ್ಷಣ ರೇಡಿಯೋನೇ ಸಾಯಂಕಾಲದವರೆಗೂ ರಾತ್ರಿವರೆಗೂ ಬರ್ತೀವಿ ಮೇಡಮ್. ಮೊದಲೆಲ್ಲ ನಾಟಕ, ಈಗಲೂ ಸಹ ನಾಟಕಗಳು ತುಂಬಾ ಚೆನ್ನಾಗಿ ಬರ್ತವೆ. ಆಮೇಲೆ ಕವಿಗೋಷ್ಠಿ ಮಾಡಿದ್ರಿ, ಬಹಳ ಖುಷಿ ಆಯ್ತು. ನಾವಂತೂ 3-4 3 ಬಂದೀಗ ಆಕಾಶವಾಣಿಗೆ. ಆಮೇಲೆ ಅಲ್ಲಿ ಕಾರ್ಯಕ್ರಮ ಮಠದಲ್ಲಿ ಅಲ್ಲೆಲ್ಲ ಕೊಟ್ಟಿವಲ್ಲ, ಅವನ್ನೆಲ್ಲ ನೀವು ಟೆಲಿಕಾಸ್ಟ್ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು ಮೇಡಮ್. ನಮಗೆ ಒಂಥರ ಹೆಮ್ಮೆ, ನಮ್ಮ ಫ್ರೆಂಡ್ಗಳೆಲ್ಲ ಕೇಳಿಸ್ಕೊಂಡು ನಮಗೆ ಫೋನ್ ಮಾಡೋರು, ತುಂಬಾ ಚೆನ್ನಾಗಿ ಬಂತು ನಿಮ್ದು ಅಂತಂದು
1: ಖುಷಿ ಆಗತ್ತಲ್ಲ
0: ಒಂದ್ಸರಿ. ಹೌದು ಮೇಡಮ್, ಕವನ ವಾಚನಕ್ಕೆ ನಾವು ದೂರ ಆಗಿದ್ದೆ. ನಾನು ಋಷಿಕೇಶದಲ್ಲಿದ್ದೆ ಮೇಡಮ್, ಅಲ್ಲಿ ಸಿಕ್ತು ಲೈನು. ಬಹಳ ಪಾಪ ನೀವ್ ಹೇಳಿದ್ರೆ ಅಲ್ಲಿ ಹೋಗ್ತಾ ನೋಡಿದ್ವಿ ಅಂತ ಲೈನ್ ಸಿಗ್ಲಿಲ್ಲ. ಅವಾಗ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ನೀವು ಅರ್ಧಕ್ಕೆ ಕಟ್ ಆಗ್ಬಿಡ್ತಾವ್ ನೀವ್ ಅಂದ್ರಿ. ಅಯ್ಯೋ ಚೆನ್ನಾಗ್ ಬರ್ತಿತ್ತು, ಅರ್ಧಕ್ಕೆ ಕಟ್ ಆಯ್ತು ಅಂದ್ರೆ ಅದು ಬಿಡ್ಲಿಲ್ಲ ಮೇಡಮ್. ಟ್ರೈ ಮಾಡಿ ನೋಡಿ ಇಲ್ಲಿ ಮಾಡಿದ್ವಿ. ಅಲ್ಲಿಂದ ಬಂದಲ್ಲಿ ನಮ್ಮ ಫ್ರೆಂಡ್ಸ್ ಅವ್ರನ್ನ ತುಂಬಾ ಏನಪ್ಪ ಅಷ್ಟು ದೂರ ಇದ್ರು ನೀನು ಆಕಾಶವಾಣಿ ಭಾಗವಹಿಸ್ಬಿಟ್ಟೆ ಅಂತಂದು ತುಂಬಾ ಖುಷಿ ಪಟ್ರು ಮೇಡಮ್.
1: ನೋಡಿ, ಬಿಡದ ಬಾಂಧವ್ಯ ಆಕಾಶವಾಣಿ ಅಲ್ವಾ?
0: ನಿಮ್ದು
1: ಹೌದು ಅಂತ ಏನು ಸಂಬಂಧವನ್ನ ನೀವು ಯಾವತ್ತೂ ನಿರಂತರವಾಗಿ ಇಟ್ಕೊಂಡಿರ್ಬೇಕು ಅನ್ನುವಂಥದ್ದು, ಮುಂದಿನ ಪೀಳಿಗೆಗೂ ಕೂಡ ಅದನ್ನ ನಾವು ಕೊಟ್ಟು ಹೋಗಬೇಕು.
0: ಹೌದು, ಉಳಿಸಿ ಬೆಳೆಸ್ಕೊಂಡು ಹೋಗಕ್ಕೆ. ಯಾಕಂದ್ರೆ ಬೆಳಿಗ್ಗೆಯಿಂದ ಒಂದಲ್ಲ ಚಿಂತನೆ ಬರುತ್ತೆ, ಭಕ್ತಿಗೀತೆ ಬರುತ್ತೆ, ಆಮೇಲೆ ಆರೋಗ್ಯದ ಬಗ್ಗೆ ಬರುತ್ತೆ, ರೈತರ ಬಗ್ಗೆ ಬರುತ್ತೆ. ಒಂದ ಎರಡ ಮೇಡಮ್, ಇದು ಹೇಳ್ಬೇಕಂದ್ರೆ ವರ್ಣನಾತೀತ ಮೇಡಮ್ ಇದು
1: ಅಲ್ವಾ? ತುಂಬಾ ಸಂತೋಷ, ನಿಮ್ಮ ಈ ಅಭಿಮಾನ ಪ್ರೀತಿ ಸದಾ ಚಿತ್ರದುರ್ಗ ಆಕಾಶವಾಣಿ ಮೇಲೆ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಶಿವರುದ್ರಪ್ಪ ಅವರೇ.
0: ಇಲ್ಲ ಮೇಡಮ್, ನಿಮ್ಮರಿದಾರಲ್ಲ, ಎಲ್ಲರೂ ಒಂಚೂರು ಬೇಸರ ಮಾಡ್ಕೊಂಡಂಗ ನೀವು ಉತ್ತರಿಸ್ತಾರ, ಹಂಗೆ ಇದ್ ಮಾಡ್ತಾರ, ಅದಕ್ಕೆ ಬಹಳ ಅದು ಎಲ್ಲರಿಗೂ ಆತರ ಭಾವನೆ ಇರಲ್ಲ.
1: ಕೆಲವೊಮ್ಮೆ ನಮ್ಮನ್ನ ಬೈದಿರ್ತೀರಿ. ಓಕೆ, ಧನ್ಯವಾದಗಳು ಶಿವರುದ್ರಪ್ಪ ಅವರೇ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ನಮಸ್ತೆ. ಅರೆ ಅರೆ, ಕರೆ ತುಂಡಾಗಿದೆಯಲ್ಲ. ಹಲೋ ಹಲೋ. ಹೌದು, ಕೆಳಗ್ರೆ ನೀವೆಲ್ಲರೂ ಕೂಡ ಅಷ್ಟೊಂದು ಮೆಚ್ಕೊಳ್ತೀರಿ, ಕಾರ್ಯಕ್ರಮಗಳನ್ನು ಕೇಳ್ತೀರಿ, ಹಾಗೆ ಸ್ಪಂದಿಸ್ತೀರಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸೋ ಮೂಲಕ ಒಮ್ಮೊಮ್ಮೆ ಬೈದಿರ್ತೀರಿ, ಒಮ್ಮೊಮ್ಮೆ ಹೊಗಳಿರ್ತೀರಿ, ಒಮ್ಮೊಮ್ಮೆ ಸಲಹೆಗಳನ್ನು ಕೊಟ್ಟಿರ್ತೀರಿ. ಇಂಥ ಎಲ್ಲ ಸಲಹೆಗಳನ್ನು ಚಿತ್ರದುರ್ಗ ಆಕಾಶವಾಣಿ ಸದಾ ಸ್ವೀಕರಿಸುತ್ತೆ ಅಂತ ಹೇಳ್ತಾ ಮತ್ತೊಂದು ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಕೆಳಗುಟ್ಟೆಯಿಂದ ರಾಜೇಶ್ವರಿ ಅಂತ ಹೇಳಿ.
1: ಹೇಳಿ ರಾಜೇಶ್ವರಿ ಅವರು, ಇವತ್ತೇ ಫಸ್ಟ್ ಕರೆ ಮಾಡಿರೋದು ಅಂತ ಭಾವಿಸ್ತೇನೆ.
2: ಇಲ್ಲ ಮೇಡಮ್, ಬೇರೆ ಪ್ರೋಗ್ರಾಮ್ ನಲ್ಲೆಲ್ಲ ಮಾಡ್ತೀನಿ, ಇವತ್ತು ಲೈನ್ ನಿಮ್ದ್ರಲ್ಲಿ ಸಿಕ್ತಾರೆ ನಿಮ್ಮ.
1: ಹೇಳಿ ರಾಜೇಶ್ವರಿ ಅವರೇ.
2: ಮೊದಲಿಗೆ ಎಲ್ಲರಿಗೂ ನಿರೂಪಕರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ನಾನು ಚಿಕ್ಕೋಳು ಅಂದ್ರೆ ನಾನು 5-6 ಇದ್ದಾಗಿಂದ ನಾನು ದಾವಣಗೆರೆಯಲ್ಲಿ ಇದ್ದೀನಿ ನಾವು ಮೊದಲು. ಅಲ್ಲಿ ಇದ್ದಾಗ ಅಲ್ಲಿ ರೇಡಿಯೋ ಒಂದು ನಾಗ್ತಾಲ್ ಅಂತೇಳಿ ಒಂದು ಕಂಪ್ನಿ ಇದ್ರು, ನಮ್ಮ ತಂದೆ ರೇಡಿಯೋ ತಂದಿಟ್ಟಿದ್ರು. ಅದು ಅವಾಗನೇ ನಮ್ಗೆ ಅಭ್ಯಾಸ ಇತ್ತು ಅಂದ್ರೆ, ನಮ್ಮ ತಂದೆ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣನೇ 6:55 ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಹಾಕ್ಬಿಡೋರು, ಹಾಕಿ ನಮ್ನ ಎದ್ದವರು. ಅದರಲ್ಲಿ ಒಂದು ಸಂಸ್ಕೃತ ವಾರ್ತೆ ಬರ್ತಿತ್ತು, 5 ಇತಿವಾತ ಅಂತ. ಅದನ್ನ ನಾವು ಅವ್ರು ಹೇಳಿದ ಮುಂಚೆ ನಾವು ಅವ್ರ ಜೊತೆ ಹೇಳ್ತಾ ಇದ್ವಿ. ಅದು ಒಂದು ತುಂಬಾ ನೆನಪಿದೆ ಮೇಡಮ್ ನಮ್ಗೆ. ಮತ್ತೆ ನಮ್ಮ ಇದ್ರಲ್ಲಿ ಅದು ಸಂಜೆ ಒಂದು ರೈತರಿಗೆ ಸಲಹೆ ಅಂತ ಬಂದಾಗ ಅದು ಒಂದು ಮ್ಯೂಸಿಕ್ ಇತ್ತು, ಈಗೂ ಆ ಮ್ಯೂಸಿಕ್ ಅಷ್ಟು ತಲೆ ಒಳಗೆ ನಮ್ಗೆ ಕೂತ್ ಬಿಡಿದೆ ನೋಡ್ರಿ.
1: ಯಾವ ಮ್ಯೂಸಿಕ್
2: ಅದು? ಒಂದು ಹೇಳಕ್

0: ಹಾಕ್ಲಾದು ಒಂದು ಅಂದ್ರೆ ರೈತ ಹಿಂಗೆ ಇದನ್ನ ಹೊಡ್ಕೊಂಡು ನೇಗ್ಲಿ ಇಟ್ಕೊಂಡು
1: ಅಂತೇಳಿ
0: ಅದು ಮುಂದಕ್ ಬರ್ತಾ ಇತ್ತು ಅವಾಗ. ಅದು ತುಂಬಾ ನೆನಪಿದೆ ಮೇಡಮ್ ನಮ್ಗೆ. ಮತ್ತೆ ನಾನು ಇಲ್ಲಿಗ್ ಬಂದಾದ ಮೇಲೆ ಅಲ್ಲಿ ಧಾರವಾಡ ಅದೆಲ್ಲ ಬರ್ತಿತ್ತು ನಾನು ದಾವಣಗೆರೆಯಲ್ಲಿ ಇದ್ದಾಗ. ಚಿತ್ರದುರ್ಗಕ್ಕೆ ನಾನು ಮದ್ವೆ ಆಗಿ ಬಂದಾದ ಮೇಲೆ ನಾವು ಮದ್ವೆ ಆಗಿ ಹೊಸ ಬಂದಾಗ ನಾವ್ ಇನ್ನು ಟಿವಿ ಇದೀವಿ ಏನು ತಗೊಂಡಿದ್ದಿಲ್ಲ. ಫಸ್ಟ್ ಖರೀದಿ ಮಾಡಿದ್ದು ಒಂದು ರೇಡಿಯೋ, ಚಿಕ್ಕದೊಂದು ಒಂದು 600 ರೂಪಾಯಿನ ಕೊಟ್ಟು ಒಂದು ಚಿಕ್ಕದ ರೇಡಿಯೋ ತಗೊಂಡ್ವಿ ನಾವು. ಅದೇ ನಮಗೆ ದಿನಾ ಟೈಮ್ ಪಾಸ್ ಆಗೋದು ಅದೇ ನಮ್ಗೆ. ಅದು ಒಂದ್ ಮೇಡಮ್. ಮತ್ತೆ ಇನ್ನೊಂದು ಏನ್ ಮಾಡಿದ್ವಿ ಅಂದ್ರೆ ನಮ್ ಚಿಕ್ಕಪ್ಪ ಮೊನ್ನೆ ಒಂದು 2010 ಗೃಹ ಪ್ರವೇಶ ಮಾಡಿದ್ರು. ಏನ್ ಬೇಕು ಅಂತ ಕೇಳುವಾಗ ನಾನು ಒಂದು ರೇಡಿಯೋ ಗಿಫ್ಟ್ ಕೊಡ್ರಿ ಅಂತ ಹೇಳಿ ರೇಡಿಯೋ ಗಿಫ್ಟ್ ತಗೊಂಡ್ಬಂದು ಇವಾಗೂ ಇಟ್ಕೊಂಡಿದ್ದೀನಿ ನಾನು.
1: ಓಕೆ, ಸೂಪರ್ ಅಲ್ಲ.
0: ನೆನಪು ಮೇಡಮ್, ಅಡಿಗೆ ಮನೇಲಿ ಇಟ್ಕೊಂಡಿದ್ದೀನಿ ನಾನು ಅದನ್ನ. ಯಾವಾಗ್ಲೂ ನಾ ಬೆಳಿಗ್ಗೆ 7 ನಾನು ಕ್ಲಾಸ್ಗೆ ಹೋಗ್ತೀನಲ್ಲ, ಕ್ಲಾಸ್ಗೆ ಹೋಗಿ ಬಂದು 7:30 ಸ್ಟಾರ್ಟ್ ಆದ್ರೆ ನಾನು ಹೊರಗಡೆ ಹೋದ್ರೆ ಮಾತ್ರ ಅಷ್ಟೇ ಆಫ್ ಆಗೋದು. ಅಷ್ಟು ಆಮೇಲೆ ಎಲ್ಲಾ ನಿರೂಪಕರು ಒಬ್ರು ನಿಮ್ಗೆ ಯಾರು ಬರ್ತಿದಾರೆ ಅಂದ್ರೆ ನಿಮ್ ವಾಯ್ಸ್ ಕೇಳಿದ್ರೆ ನಾವ್ ಇಂಥ ಹೆಸರು ಅಂತಾನೆ
1: ಹೇಳ್ತೀವಿ.
0: ಆಮೇಲೆ ಟೈಮಿಂಗ್ಸ್ ಒಂದು ಗೊತ್ತಾಗ್ತಿದೆ ಮೇಡಮ್, ಈ ಕಾರ್ಯಕ್ರಮ ಬಂತು ಅಂದ್ರೆ ಇದೇ ಟೈಮಿಂಗ್ಸ್ ಅಂತ ಹೇಳ್ತೀವಿ
1: ಅಲ್ವಾ? ವಾಚ್ ನೋಡೋದೇ ಬೇಡ.
0: ಹೌದೌದು, ವಾಲ್ಕ್ಲಕ್ ಬೇಡ. ಇದು ಬರ್ತಾ ಇದೆ ವಾರ್ತೆ ಬಂತು ಅಂದ್ರೆ ಎಷ್ಟೊತ್ತಿ ಸ್ಟಾರ್ಟ್ ಆಗುತ್ತೆ? ಸಂಜೆ ನೀವು ಇದ್ರದ್ ಬರುತ್ತಲ್ಲ ರೈತರಿಗೆ ಅದು ಬಂದ್ರಿ ಅವಾಗೆ. ಮಧ್ಯಾಹ್ನ ಆರೋಗ್ಯದ ಬಂತು ಅಂದ್ರೆ 12:30 ಆಗಿದೆ. ಹಂಗಾಗಿ ಟೈಮ್ ನೋಡೋದ್ ಕಲ್ತಿ, ಸುತ್ತಮುತ್ತ ಕ್ಲಾಕ್ ಇಲ್ದನೆ ಟೈಮ್ ಹೇಳೋದ್ ಕಲ್ತಿದೀವಿ. ಆಮೇಲೆ ಎಲ್ಲ ವಿಷಯಗಳು ತುಂಬಾ ಚೆನ್ನಾಗ್ ಬರ್ತಿದೆ ಇವಾಗಂತೂ. 10 ಗಂಟೆಗೆ ಬರುತ್ತಲ್ಲ, 10 ಗಂಟೆಗೆ ಅಷ್ಟೊತ್ತಿಗೆ ನಮ್ದೆಲ್ಲ ಕೆಲಸ ಆಗಿರುತ್ತೆ, ಕುತ್ಕೊಂಡ್ಬಿಡ್ತೀವಿ, ಲೈನ್ ಹುಡುಕಾಡ್ತಿರ್ತೀವಿ. ಪ್ರತಿಯೊಬ್ರು ಪ್ರತಿಯೊಂದು ವಿಷಯಗಳನ್ನ ತುಂಬಾ ಕೇಳ್ಕೊಂಡಿದೀವಿ ಮೇಡಮ್, ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಟಿವಿ ಆದ್ರೆ ನಾವ್ ಅಲ್ಲೇ ಕುತ್ಕೋಬೇಕಾಗತ್ತೆ, ಈಗ ಹಂಗಲ್ಲ, ನಾವ್ ಕೆಲಸ ಮಾಡ್ಕೊತಾನೆ ನಾವು ಕೇಳ್ತಾ ಹೋಗ್ಬೋದಿದ್ದ. ಆರೋಗ್ಯದ ಬಗ್ಗೆ ಆಗ್ಲಿ, ಮಕ್ಕಳ ವಿಷಯ ಬಗ್ಗೆ ಆಗ್ಲಿ, ಮತ್ತೆ ಈ ಊರಲ್ಲಿ ಏನ್ ಕಾರ್ಯಕ್ರಮಗಳು ನಡೀತಿದಾವೆ ಅನ್ನೋದನ್ನ ಸತ್ಕೋ ಪ್ರಸಾರ ಮಾಡ್ತಾರೆ. ಅವನ್ ಕೇಳ್ಕೊಂಡ್ರು ಈಗ ನನ್ನ ಆರೋಗ್ಯದ ಬಗ್ಗೆ ಉಚಿತ ತಪಾಸಣೆ ಇಂತ ಇದೆ ಅಂತ ಹೇಳಿದ್ರೆ ಎಷ್ಟೋ ಸಲ ನಾನು ಅದನ್ನ ಕೇಳ್ಕೊಂಡು ಹೋಗಿದ್ದೀನಿ.
1: ಹೌದು, ಈಗ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಅದನ್ನ ಸ್ಪಾಟ್ ಲೆಕ್ಕದಲ್ಲಿ ನಮಗೆ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಮುಂದೆ ಬಂದರೆ ಚಿತ್ರದುರ್ಗ ಆಕಾಶವಾಣಿಯನ್ನು ಮತ್ತಷ್ಟು ಮಗದಷ್ಟು ಬೆಳೆಸಬಹುದು ಅಂತ. ಇರುವಂಥ ಎಲ್ಲ ಬಿಸ್ನೆಸ್ ಮನ್ಗಳು ಅಥವಾ ನಿಮ್ಮ ಮನೆಯಲ್ಲಿ ಒಂದು ಹುಟ್ಟದ ಹಬ್ಬ ಇರುತ್ತೆ ಅಥವಾ ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ ಅಥವಾ ಗೃಹ ಪ್ರವೇಶ ಇರುತ್ತೆ ಅಥವಾ ಮತ್ತು ಇನ್ನೇನೋ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀರಿ, ಅಂಥದಕ್ಕೆ ಒಂದು ವಿಶಸ್ ಕೋರುವಂತಹ ಒಂದು ಅಡ್ವರ್ಟೈಸನ್ನು ಕೊಟ್ಟರೆ ಖಂಡಿತ ಚಿತ್ರದುರ್ಗ ಆಕಾಶವಾಣಿಯ ಗುಣಮಟ್ಟ ಮತ್ತಷ್ಟು ಎತ್ತರಿಸಬಹುದು ಅನ್ನುವಂಥದ್ದು. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ.
0: ಕೂತ್ಕೊಂಡಿದ್ದಾಗ ಕೇಳ್ತಿದ್ವಲ್ಲ ಮೇಡಮ್, ಅದ್ರ ಮುಂದ್ಗಡೆ ಕುತ್ಕೊಂಡು ಇದರಲ್ಲಿ ಹೆಂಗ್ ಬರ್ತಾರೆ ಜನ ಅಂತ ಹುಡುಕಾಡ್ತಿದ್ವಿ ನಾವು. ಇದ್ರಲ್ಲಿ ಹೆಂಗ್ ಬಂದು ಹೋಗ್ತಾರ, ಅದ್ರಲ್ಲಿ ರೇಡಿಯೋದಲ್ಲಿ ಹೆಂಗ್ ಬರ್ತಾ ಅಂದ್ರೆ ಅಷ್ಟು ಕೇಳಿಕೆ ಇದ್ದಿಲ್ಲ. ಅದ್ರಲ್ಲಿ ಹೆಂಗ್ ಬಂದು ನಿರೂಪಣೆ ಮಾಡಿ ಹೋಗ್ತಾರ, ಅವ್ರು ಎಷ್ಟೊತ್ತಿಗೆ ಹೋಗ್ತಾರೆ, ಎಲ್ಲಿಂದ ಬರ್ತಾರ ರೇಡಿಯೋದಲ್ಲಿ ಅಂತ ಹುಡುಕಾಡ್ತಿದ್ವಿ
1: ಅಲ್ವಾ? ಆ ಅನುಭವ ನನ್ನದು ಕೂಡ. ರಾಜೇಶ್ವರಿ ಅವ್ರು ಏನ್ ಮಾಡ್ತಾರೆ?
0: ಯೋಗ ಕ್ಲಾಸ್ ಕಲಿಸ್ತೀನಿ, ಹೋಗ್ತಾ ಇದೀನಿ, ಕಲಿತಾ ಇದೀನಿ, ಮತ್ತೆ ಮನೆಯಲ್ಲಿನೇ ಇದೀನಿ.
1: ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ರಾಜೇಶ್ವರಿ ಅವರೇ.
0: ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು.
1: ಕೇಳಿದ್ರೆ ಕೇಳಿದ್ರ ಮಾತನ್ನು ಕೂಡ ಕೇಳಿದ್ರಿ, ಹಾಗೆ ಸಂಪನ್ಮೂಲ ವ್ಯಕ್ತಿಯಾದಂತಹ ಬಿ ಪಿ ವೀರೇಂದ್ರ ಕುಮಾರ್ ಅವರ ಮಾತುಗಳನ್ನು ಕೂಡ ಕೇಳಿದ್ರಿ. ಹೇಗನ್ನಿಸ್ತು ಕಾರ್ಯಕ್ರಮ ಅನ್ನುವಂಥದ್ದನ್ನು 9:30 ನಿಮಿಷಕ್ಕೆ ನಿಮ್ಮ ಸಂದೇಶಗಳ ಮೂಲಕ ತಿಳಿಸಿ.

0: ಇದುವರೆಗೂ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ನಮ್ಮ ನಿಲಯದಿಂದ ಬಾನುಲಿ ನೆನಪಿನಂಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಕೆಲವು ಪ್ರಕಟಣೆಗಳು.
1: ಶ್ರೀ ರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಕೆಳಗರೆ ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ ಇಂದು ಬೆಳಗ್ಗೆ 10 ಗಂಟೆಗೆ, ಹಾಗೆ ಮಧ್ಯಾಹ್ನ 1:20, ಹಾಗೆ 2:40 ನೀವು ಕಾರ್ಯಕ್ರಮಗಳನ್ನು ಕೇಳಿದ್ರೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಮೂಡಿಬರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಾವು ಕೊಡುವಂತಹ 3 ಗೀತೆಗಳನ್ನು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ಯಾವುದು ಗೀತೆ ಇಷ್ಟವಾಗುತ್ತೆ, ಹೇಗೆ ನಿಮಗೆ ಕನೆಕ್ಟ್ ಆಗಿದೆ ಅನ್ನುವಂತಹ ಅಭಿಪ್ರಾಯಗಳನ್ನು ಬರೆದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಅವುಗಳನ್ನು ನಾವು 5 ಗಂಟೆಗೆ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ತೇವೆ. ಹಾಗೆ 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕಾರ್ಯಕ್ರಮದಲ್ಲಿ ನಾವು ಹೇಳುವಂತಹ ಅರ್ಧ ಕಥೆಗೆ ಮಕ್ಕಳು ಪೂರ್ಣಗೊಳಿಸಬೇಕು. ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೈಲಾರ ಲಿಂಗಪ್ಪ ದೇವರ ಪದ ಕೇಳ್ತೀರಿ, ಚಳ್ಳಕೆರೆ ತಾಲೂಕು ಓಬನಹಳ್ಳಿ ಗ್ರಾಮದ ಲಕ್ಕಮ್ಮ ಮತ್ತು ತಂಡದವರಿಂದ.

0: ಆರುಗಂಟೆ 51 ನಿಮಿಷಕ್ಕೆ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂಜಿ ಪ್ರಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ತಪ್ಪದೇ ಕೇಳಿ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನ ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಸಮಯ ಸರಿಯಾಗಿ 9:05. ಇದೀಗ ನಲ್ನುಡಿ ಬದುಕಿಗೊಂದು ಹಿತನುಡಿ ಮಲ್ಲಿಕಾರ್ಜುನ ಎಂವಿ ಅವರಿಂದ.
1: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತನುಡಿ, ಅದುವೇ ನಲ್ನುಡಿ.
2: ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕಾಗಿದೆ. ಪ್ರತಿದಿನ ಮುಂಜಾನೆ ಪೇಟೆಯ ಹಾದಿ ಬೀದಿಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನಿಗೆ ಭಾರವಾದ ಚೀಲಗಳನ್ನು ಹಾಕಿಕೊಂಡು ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ಆಟೋಗಳನ್ನು ಹತ್ತುವುದು, ಬಸ್ಗಳನ್ನು ಹತ್ತುವುದು, ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರ ಕೈ ಹಿಡಿದು ನಡೆದು ಶಾಲೆಗೆ ಹೋಗುವ ಚಿತ್ರಣ ಸಹಜವಾದುದು ಇಂದು. ಆದರೆ ಮಕ್ಕಳು ಅಲ್ಲಿಗೆ ಏಕೆ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ, ಏನು ಕಲಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆ ಸದಾ ನಮ್ಮ

0: ಸ್ವಪ್ನ ಕಾಡುತ್ತಲೇ ಇರುತ್ತದೆ. ಒಂದು ಕಾಲದಲ್ಲಿ ಅಂದರೆ ಸುಮಾರು 30-40 ವರ್ಷಗಳ ಹಿಂದೆ ಇದ್ದ ಶಾಲೆಗಳ ಚಿತ್ರಣವೇ ಬೇರೆ, ಇಂದಿನ ಶಾಲೆಗಳ ಚಿತ್ರಣವೇ ಬೇರೆಯಾಗಿದೆ. ಆದರೆ ಮಕ್ಕಳು ಮಾತ್ರ ಒಂದೇ, ಆದರೆ ಅವರು ಕಲಿಯುತ್ತಿರುವ ವಿಧಾನ ಮಾತ್ರ ಬೇರೆ ಬೇರೆಯಾಗುತ್ತಿದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿಗೆ ಶಾಲೆಗೆ ಹೋಗುವುದೇ ದೊಡ್ಡ ಮಾತಾಗಿತ್ತು. ಅದರಲ್ಲಿ ಹುಡುಗಿಯರು ಹೈಸ್ಕೂಲ್ ವರೆಗೆ ಓದಿದರು ಎಂದರೆ ಅದು ಹೆಚ್ಚಿನ ಮಾತಾಗಿತ್ತು. ಇನ್ನು ಯುವಕರಲ್ಲಿ SSLC ಪಾಸ್ ಮಾಡಿದರೆ ದೊಡ್ಡ ವಿಜಯವನ್ನು ಸಾಧಿಸದಂತೆ ಆಗುತ್ತಿತ್ತು. ಆದರೆ ಇಂದಿನ ಚಿತ್ರಣವೇ ಸಂಪೂರ್ಣವಾಗಿ ಬೇರೆಯಾಗಿದೆ. ಮಕ್ಕಳು ಶಾಲೆಗೆ ಹೋಗಿ ಉತ್ತಮ ಅಂಕಗಳನ್ನು ತೆಗೆಯಬೇಕು ಎನ್ನುವ ಹಪಹಪಿ ತಂದೆ ತಾಯಿಗಳಲ್ಲಿ ನಿರಂತರವಾಗಿ ಕಾಡುತ್ತಿದೆ. ಮಕ್ಕಳು ಎಷ್ಟೇ ಅಂಕಗಳನ್ನು ತೆಗೆದರೂ ತಂದೆ ತಾಯಿಗಳಿಂದ ಬರುವ ಉತ್ತರ, ಇನ್ನೂ ಒಂದಷ್ಟನ್ನು ಏಕೆ ತೆಗೆಯಲಿಲ್ಲ ಎನ್ನುವುದು. ಒಂದು ಕಾಲಕ್ಕೆ ಪಾಸ್ ಆಗುವುದೇ ದೊಡ್ಡ ವಿಷಯವಾಗಿದ್ದರೆ ಇಂದು 95 ಅಂಕಗಳಿಗಿಂತಲೂ ಹೆಚ್ಚು ತೆಗೆಯುವುದೇ ಸಾಮಾನ್ಯ ವಿಷಯವಾಗಿದೆ. ಹಾಗಾದರೆ ಒಂದು ಮಗು 99 ಅಂಕಗಳನ್ನು ತೆಗೆದಿದ್ದರೂ ಅವರ ತಂದೆ ತಾಯಿಗಳಿಂದ ಬರುವ ಮೊದಲ ಪ್ರಶ್ನೆ ಎಂದರೆ ಇನ್ನೂ ಒಂದು ಅಂಕ ಎಲ್ಲಿ ಹೋಯಿತು ಎಂದು. ಇದು ಒಂದು ರೀತಿಯದ್ದಾದರೆ ತಮ್ಮ ಮಕ್ಕಳನ್ನ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸುವುದು. ಎಷ್ಟೋ ವೇಳೆ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸಿದಾಗ ತನ್ನ ಮಗು ನೊಂದುಕೊಳ್ಳುತ್ತದೆ ಎನ್ನುವ ಸಾಮಾನ್ಯ ಜ್ಞಾನವನ್ನು ಎಷ್ಟೋ ವೇಳೆ ಪೋಷಕರು ಮಾಡುವುದೇ ಇಲ್ಲ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾದುದು. ಈ ಸೂಕ್ಷ್ಮವಾದ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹ ಎಷ್ಟು ಪ್ರಮಾಣದಲ್ಲಿ ನೊಂದುಕೊಳ್ಳುತ್ತದೆ ಎನ್ನುವುದನ್ನ ಸದಾ ತಂದೆ ತಾಯಿಗಳು ಯೋಚಿಸಬೇಕು. ಈ ಹಿಂದಿನ ಕಾಲದಲ್ಲಿ ಕುಟುಂಬಗಳ ಗಾತ್ರ ದೊಡ್ಡದಾಗಿತ್ತು. ಅವಿಭಕ್ತ ಕುಟುಂಬಗಳಿದ್ದ ಕಾಲಕ್ಕೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಸೋದರ ಮಾವ, ಅತ್ತೆ, ಸೊಸೆ, ಈ ಎಲ್ಲ ಸಂಬಂಧಗಳು ಒಂದೇ ಕಡೆ ಸಿಗುತ್ತಿದ್ದವು. ತನ್ನ ಕಷ್ಟಗಳನ್ನ ಹೇಳಿಕೊಳ್ಳಲು ಸಾಕಷ್ಟು ಮನಸ್ಸುಗಳು ಅವರ ಜೊತೆಯಲ್ಲಿ ಇರುತ್ತಿತ್ತು. ಆದರೆ ಇಂದು ಆಗಿರುವುದೇನು? ತಂದೆ ತಾಯಿಗಳು ಜೊತೆಯಾಗಿದ್ದರೆ ಅದನ್ನ ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಎಂದು ಕರೆಯಬಹುದಾದ ಹಂತದಲ್ಲಿ ನಾವು ನೀವು ಇದ್ದೇವೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ಇರುವ ಮಕ್ಕಳ ಸಂಖ್ಯೆಯಾದರೂ ಎಷ್ಟು? 1 ಅಥವಾ 2? ಹಾಗಾದ್ರೆ ತನ್ನ ನೋವುಗಳನ್ನ, ನಲಿವುಗಳನ್ನ ಹಂಚಿಕೊಳ್ಳಲು ಈ ಹಿಂದೆ ಇದ್ದ ಮನಸ್ಸುಗಳು ಇಂದಿಲ್ಲ. ತನಗೆ ಏನೇ ನೋವಾದರೂ, ಏನೇ ಸಂತೋಷವಾದರೂ ತಂದೆ ತಾಯಿಗಳ ಜೊತೆಗೆ ಹಂಚಿಕೊಳ್ಳಬೇಕು. ಆ ತಂದೆ ತಾಯಿಗಳು ಸಹ ಒತ್ತಡದ ಜೀವನವನ್ನ ನಡೆಸುತ್ತಿದ್ದರೆ ಈ ಅವಕಾಶದಿಂದಲೂ ಸಹ ಮಕ್ಕಳು ವಂಚಿತರಾಗುತ್ತಾರೆ. ಹಾಗಾದ್ರೆ ಮಕ್ಕಳನ್ನ ಜೋಪಾನವಾಗಿ ಕಾಯಬೇಕಾದ, ಕಾಪಾಡಬೇಕಾದ, ಸಾಕಬೇಕಾದ ಕಲೆಗಾರಿಕೆ ಇಂದು ತಂದೆ ತಾಯಿಗಳಿಗೆ ಅಗತ್ಯವಾಗಿ ಬೇಕಾಗಿದೆ. ಮಕ್ಕಳನ್ನು ಹೆರುವುದು ಎಷ್ಟು ಮುಖ್ಯವೋ ಅವರನ್ನು ಜೋಪಾನ ಮಾಡುವುದು ಅಷ್ಟೇ ಮುಖ್ಯ ಎನ್ನುವ ಅಂಶವನ್ನ ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಆದರೆ ಆಧುನಿಕ ಕಾಲದೊಳಗೆ ಬದುಕುತ್ತಿರುವ ನಾವು ನೀವು ಮಕ್ಕಳನ್ನ ನೋಡಿಕೊಳ್ಳುವ ಸಮಯದಲ್ಲಿ ಅವರಿಗೆ ಒಂದಷ್ಟು ಉಪಕರಣಗಳನ್ನ, ಯಾಂತ್ರಿಕವಾಗಿರುವಂತಹ ವಸ್ತುಗಳನ್ನ ಕೊಟ್ಟು ಸುಮ್ಮನಾಗುತ್ತಿದ್ದೇವೆ ಎಂಬುದನ್ನ ಗಮನಿಸಬೇಕು. ತುಂಬಾ ಅಳುತ್ತಿರುವ, ರಗಳೆ ಮಾಡುತ್ತಿರುವ ಮಗುವನ್ನು ಸಮಾಧಾನ ಪಡಿಸಲು ಹಿಂದಿನ ಕಾಲದಲ್ಲಿ ಹಾಡುಗಳನ್ನು, ಜೋಗುಳವನ್ನು, ಇನ್ಯಾವುದೋ ದೇಸೀಯ ಕ್ರೀಡೆಗಳನ್ನ ಆಡಲು ಪ್ರೋತ್ಸಾಹಿಸುತ್ತಿದ್ದರೆ ಇಂದು ನಾವು ನೀವು ಮಾಡುತ್ತಿರುವ ಕೆಲಸ ಮಕ್ಕಳ ಕೈಗೆ ಮೊಬೈಲ್ ಅನ್ನು ಕೊಡುವ ಮೂಲಕ ನಮ್ಮ ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೇವೆ. ಹಾಗಾದರೆ ಮೊಬೈಲ್ ಯಾವ ರೀತಿಯ ಸಂಗಾತಿಯಾಗಿ ಮಗುವಿನ ಜೊತೆಗೆ ಇದೆ ಎಂಬುದನ್ನ ಒಮ್ಮೆ ಯೋಚಿಸಬೇಕು. ಆ ಮೊಬೈಲ್ನಲ್ಲಿ ನೋಡುತ್ತಿರುವ ಕಾರ್ಯಕ್ರಮಗಳಾದರೂ ಎಂತಹವು ಎಂಬುದನ್ನ ಗಮನಿಸಬೇಕಾದ ಅನಿವಾರ್ಯತೆ, ಅಗತ್ಯತೆ ಇದೆ. ಆರಂಭದಲ್ಲಿ ಈ ಮೊಬೈಲ್ ಕೊಡುವ ಕ್ರಿಯೆ ಸಹಜವಾದದ್ದು, ಸರಳವಾದದ್ದು ಎಂದು ಎನಿಸಿದರೂ ಬರಬರುತ್ತಾ ಈ ಮಗು ಮೊಬೈಲ್ನ ಜೊತೆಗೆ ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಎನ್ನುವ ಸೂಕ್ಷ್ಮ ಅರಿವು ನಮ್ಮ ಪೋಷಕರಿಗೆ ಇರಬೇಕು.
1: ನಲ್ನುಡಿ ಬದುಕಿಗೊಂದು ಹಿತ ನೋಡಿ ಮಲ್ಲಿಕಾರ್ಜುನ MV ಅವರಿಂದ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ನ್ಯೂ ಟ್ಯೂನ್ ಮಾಡಿರೋದು 102.6 MHz ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:30 ಇದೀಗ ಕಾರ್ಯಕ್ರಮ ಕಾಮನಬಿಲ್ಲು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆ ಹಾಗೆ ಹಿಂದಿ ಚಿತ್ರಗೀತೆಯನ್ನು ಕೇಳೋಣ. ಆರಂಭದಲ್ಲಿ ಒಂದು ಭಾವಗೀತೆಯನ್ನು ಕೇಳಿ ಬರೋಣ.

0: ಕೈಗೆ ಬ್ಯಾಂಡೇಜು
1: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇದೀಗ ಒಂದು ಜನಪದ ಗೀತೆಯೊಂದನ್ನು ಕೇಳಿಬರೋಣ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ.

0: ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇನ್ನು ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ದಿವಾರ್ ಹಿಂದಿ ಚಿತ್ರಗೀತೆಯೊಂದನ್ನು ಕೇಳಿ ಬರೋಣ.

ಇನ್ನು ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಒಂದು ಕನ್ನಡ ಚಿತ್ರಗೀತೆಯಿಂದ ಕೇಳಿಬರೋಣ. ಚಿತ್ರ ಅದೇ ರಾಗ ಅದೇ ಹಾಡು ಚಿತ್ರದಿಂದ ಇದೆ ಈ ಗೀತೆ.

ಇದುವರೆಗೂ ಕಾಮನಬಿಲ್ಲು ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮೂಡಿಬಂತು.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:40. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಟ್ಟೊಟ್ಟಿಗೆ ನಿಮ್ಮ ಸಂದೇಶಗಳನ್ನ ಓದುವಂತಹ ಸಮಯ ಕೂಡ ಇದು. ಬೆಳಗಿನಿಂದ ಪ್ರಸಾರವಾದಂತಹ ಎಲ್ಲ ಕಾರ್ಯಕ್ರಮಗಳನ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಬರೆದು ತಿಳಿಸಿದ್ದೀರಿ, ಅವುಗಳನ್ನ ಓದುವಂತಹ ಹೊತ್ತು ಕೂಡ ಆಗಿದೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದೀರಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊನ್ನುಡಿ ಅಂತ ಹೇಳಿ ಸಂಬಂಧ ಮತ್ತು ವಿಶ್ವಾಸ ಎರಡೂ ಕೂಡ ಸ್ನೇಹಿತರಿದ್ದಂತೆ, ಸಂಬಂಧ ಇರಲಿ ಇಲ್ಲದೆ ಇರಲಿ ವಿಶ್ವಾಸದಿಂದ ಇರೋದು ಉತ್ತಮ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ವಿಶ್ವಾಸ ಇರುತ್ತೋ ಅಲ್ಲಿ ಸಂಬಂಧಗಳು ತಾವಾಗೆ ಹುಟ್ಕೊಳ್ತವೆ ಅಲ್ವೇ ಅಂತ ಕೇಳಿದ್ದಾರೆ. ಹೌದು ಅನ್ನುವಂಥ ಮಾತನ್ನು ಹೇಳ್ತಾ ಮುಂದಿನ ಸಂದೇಶಗಳು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾತೆಲಿ ಮನೆಯವರು, ಆತ್ಮೀಯ ನಿರೂಪಕರಾದಂಥ ವಿಜಯಕಲಾ ಮೇಡಮ್ ಅವರಿಗೆ ಶುಭ ಮುಂಜಾನೆ, ನಮಸ್ಕಾರ. ಬೆಳಗಿನ ನವನ ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಹಾಡಿನ

ಜೊತೆ ರಾಮಚರಿತ ಮಾನಸದ ಕತೆ ತುಂಬಾ ಇಷ್ಟವಾಯಿತು. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ, ನಿಮ್ಮ ನಿರೂಪಣೆಯಲ್ಲಿ ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಮೀನಾಕ್ಷಿ ಮಲ್ಲಿಕಾರ್ಜುನ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಇವರು ಮಲ್ಲಿಕಾರ್ಜುನ ಅಂತ ಹೇಳಿ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೇನೆ, ನನಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವ ಹವ್ಯಾಸ. ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಆಮೇಲೆ ಸುಶೀಲ, ಪಿ ಬಿ ಶ್ರೀನಿವಾಸ್, ಕೆ ಎಸ್ ಚಿತ್ರ, ಹಾಗೆ ಕೆ ಜೆ ಯೇಸುದಾಸ್, ವಾಣಿ ಜಯರಾಮ್ ಮುಂತಾದ ಗಾಯಕರು ಹಾಡಿದ ಗೀತೆಗಳನ್ನು ಕೇಳೋದು ನನ್ನ ಒಂದು ಚಟ ಅನ್ನುವಂಥದ್ದನ್ನು ಬರೆದು ಕಳಿಸಿದ್ದಾರೆ. ಇಂದಿಗೂ ಕೂಡ ಹಾಡು ಕೇಳಿಯೇ ನಾನು ಮಲಗೋದು ಅನ್ನುವಂಥದ್ದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಈ ಅಭಿರುಚಿಗೆ ಅಂತ ಹೇಳ್ತಾ ಮುಂದಿನ ಸಂದೇಶ. ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಅನನ್ಯ, ಅಕುಲ್ ಮಹೇಶ್ ಚಂದ್ರ, ಬಿವಿಕೆಎಸ್ ಲೇಔಟ್ ಶುಭೋದಯ ವಿಜಯಕಲಾ ಮೇಡಮ್, ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಚರಿತ ಮಾನಸದ ಆಂಜನೇಯ ಲಂಕೆಯ ಅಶೋಕವನಕ್ಕೆ ಪ್ರವೇಶಿಸಿದ್ದು, ಹಾಗೆ ಅದರ ಬಗ್ಗೆ ನೀಡಿದಂತಹ ವಿವರ ಮಾಹಿತಿ ಪೌರಾಣಿಕ ಹಿನ್ನೆಲೆ ತುಂಬ ವಿವರವಾಗಿ ಅರ್ಥಪೂರ್ಣವಾಗಿ ಮೂಡಬಂತು. ಭಕ್ತಿಗೀತೆಗಳು 7:50 ಚಿತ್ರಗೀತೆಗಳು ತುಂಬ ಮಧುರವಾಗಿ ಮೂಡಬಂದ್ವು. 8:30 ಆಕಾಶವಾಣಿಗೆ 90 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಡೆಸಿದ ಫೋನ್ ಇನ್ ಸಂದರ್ಶನದಲ್ಲಿ ನನಗೂ ಫೋನ್ ಕರೆ ಸಿಕ್ಕು, ನಿಮ್ಮೊಂದಿಗೆ ಮಾತನಾಡಿದ್ದು ತುಂಬ ಖುಷಿಯಾಯಿತು. 9:10 ಪ್ರಸಾರವಾದಂತಹ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ, ಹಿಂದಿ ಚಿತ್ರಗೀತೆಗಳು ತುಂಬ ಮಧುರವಾಗಿ ಮೂಡಬಂದ್ವು, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಮತ್ತೊಂದು ಸಂದೇಶವನ್ನ ಓದಿ ಈ ಗೀತೆಯನ್ನ ಕೇಳೋಣ. ಜಿ ಎಸ್ ಚಂದನ, ತಳಬಾಳು ನಗರ, ಚಿತ್ರದುರ್ಗ. ಶುಭ ಮುಂಜಾನೆ ಮೇಡಮ್. ಇಂದು ಬೆಳಗ್ಗೆ ದುರ್ಗೋದಯ ಪ್ರಸಾರದಲ್ಲಿ ನಮನ ಕಾರ್ಯಕ್ರಮದಲ್ಲಿ ನೀತಿಪೂರ್ಣವಾದಂತಹ ಹನುಮಂತನ ಕಥೆ, ಹಾಗೆ ಚಿಂತನದ ನುಡಿಗಳು, ನೇಗಿಲ ಮಿಡಿತ ಮತ್ತು ಉಪಯುಕ್ತವಾದಂತಹ ರೈತರಿಗೆ ಸಲಹೆ, ಆರೋಗ್ಯವಿಂದು, ಯೋಗದ ಬಗ್ಗೆ, ಹಾಗೆ ಭಾವಗೀತೆಗಳು, 7:45 ಪದಬಂಧ, ಬಾನುಲಿ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಅನುಭವದ ರೇಡಿಯೋ ಬಗ್ಗೆ ಮಾತುಗಳು, ನಲ್ನುಡಿಯಲ್ಲಿ ಮಕ್ಕಳು ಮತ್ತು ಪೋಷಕರ ಬಗ್ಗೆ ಅರ್ಥಪೂರ್ಣವಾದಂತಹ ಮಾತುಗಳು, ಕಾಮನಬಿಲ್ಲುನಲ್ಲಿ ಮೂಡಬಂದಂತಹ ಗೀತೆಗಳು ಸುಮಧುರವಾಗಿದ್ದವು. ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇರುವ ತಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ಓದ್ತೀನಿ ಅವುಗಳನ್ನು. ಇದೀಗ ಒಂದು ಗೀತೆಯನ್ನು ಕೇಳಿಬರೋಣ. ಮಿಸ್ಟರ್ ಎಕ್ಸ್ ಇನ್ ಬಾಂಬೆ ಚಿತ್ರದಿಂದ ಇದ್ದ ಗೀತೆಯನ್ನು

ಕೇಳಿದ್ರೆ ಮತ್ತಷ್ಟು ಸಂದೇಶಗಳು ನಮ್ಮನ್ನ ತಲುಪಿವೆ, ನೋಡೋಣ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಹೇಳಿ. ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಪ್ರೀತಿಯ ನಿರೂಪಕರಿಗೆ ಹಾಗೆ ಕೇಳಿಗರಿಗೆ ಶುಭೋದಯ. ಈ ದಿನದ ದುರ್ಗೋದಯದ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿಬರ್ತಾ ಇದೆ. ನಮನದಲ್ಲಿ ಭಕ್ತಿಗೀತೆಗಳು ಹಾಗೂ ಚಿಂತನದಲ್ಲಿ ಮಿತಿ ಇಲ್ಲದ ಆಸೆ ಮತ್ತು ಬಯಕೆ ಕುರಿತಾದ ಮಾತುಗಳು ಅರ್ಥಪೂರ್ಣವಾಗಿತ್ತು. ಯೋಗದ ಕುರಿತ ಆರೋಗ್ಯ ಬಿಂದು ಹಾಗೂ ಮಕ್ಕಳ ಯೋಗಕ್ಷೇಮ ಮತ್ತು ಮಗುವನ್ನು ಬೆಳೆಸುವಲ್ಲಿ ಪೋಷಕರ ಪಾತ್ರ ಕುರಿತ ಮಲ್ಲಿಕಾರ್ಜುನ್ ಅವರ ನಲ್ಲುಡಿ ಉತ್ತಮವಾಗಿತ್ತು. ಬಣ್ಣ ಬಣ್ಣದ ಗೀತೆಗಳ ಕಾಮನಬಿಲ್ಲು ಕಾರ್ಯಕ್ರಮ ಮೂಡಿಬರ್ತಾ ಇದೆ, ಕೇಳ್ತಾ ಇದ್ದೀವಿ. ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರ್ತಾ ಇದೆ. ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಈಗಾಗಲೇ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೂಡ ಪ್ರಸಾರವಾಗ್ತಾ ಇದೆ. ತಂಪಾದ ವಾತಾವರಣದಲ್ಲಿ ಇಂಪಾದ ಕಾರ್ಯಕ್ರಮದಲ್ಲಿ ವಿಧ ಬಗೆಯ ಮನ ಮುಟ್ಟುವ ಮನರಂಜನೆಯಲ್ಲಿ ಕೇಳುತ್ತಾ ನಾವುಗಳು ಸಾಗುವೆವು. ಇಲ್ಲಿ ಮಧುರವಾದ ಧ್ವನಿಯಲ್ಲಿ ಕೇಳುಗರಿಗೊಂದಿಷ್ಟು ಬಿಸಿ ಮುಟ್ಟಿಸುವಲ್ಲಿ ತಮ್ಮದೇ ಶೈಲಿಯ ಮಾತುಗಾರಿಕೆ ಜವಾಬ್ದಾರಿ ವಹಿಸಿ ನಮ್ಮ ಮನಸ್ಸಿಗೆ ಮುದ ನೀಡುವಲ್ಲಿ ಇವರ ಲೀಲಾಜಾಲ ನಿರೂಪಣೆಯಲ್ಲಿ ಕಾರ್ಯಕ್ರಮ ಕೇಳುವೆವು ನಾವು ದುರ್ಗದ ಬಾನುಲಿಯಲ್ಲಿ ಅಂತ ಹೇಳಿ ಕವನದ ರೂಪದಲ್ಲಿ ಬರೆದಿದ್ದಾರೆ ನೇರ್ಲಗುಂಡಿ ಚಂದ್ರಿಕಾ ಜಗನ್ನಾಥ್ ಅವರು. ಧನ್ಯವಾದಗಳು ಚಂದ್ರಿಕಾ ಅವರೇ. ಹಾಗೆ ನಾನು ಪ್ರತಿ ಸಾರಿ ನಿಮ್ಗೆ ಹೇಳ್ತಾ ಇರ್ತೀನಿ, ಕವನಗಳನ್ನೆಲ್ಲ ಒಂದು ಪುಸ್ತಕ ಮಾಡೋ ರೀತಿಯಲ್ಲಿ ನೀವು ಬರೆದಿಟ್ಕೊಳ್ಳಿ ಅನ್ನುವಂಥದ್ದು. ಮೇಡಮ್ ನಮಸ್ತೆ, ಬೆಳಗಿನ ಶುಭೋದಯ. ಬದುಕಿಗೆ ಒಂದು ಹಿತ ನೋಡಿ ಚೆನ್ನಾಗಿತ್ತು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಥರ ಥರ ಹಾಡುಗಳು ಚೆನ್ನಾಗಿದ್ವು. ನಿಮ್ಮ ನಿರೂಪಣೆಯಲ್ಲಿ ಬಂದಂತಹ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆಸಿಕೊಟ್ರಿ ಮೇಡಮ್ ಅಂತ ಹೇಳಿ ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಚಿತ್ರದುರ್ಗದ ಪಂಡ್ರಾಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಹಲವಾರು ವಿಷಯಗಳನ್ನು ತಿಳಿದು ಕಾಮನಬಿಲ್ಲುನಲ್ಲಿ ಗೀತೆಗಳ ಮೂಲಕ ಹಿಂದಿ ದೀವಾರ್ ಸಾಂಗ್ ಕೇಳ್ತಾ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಸಿಕೊಡ್ತಾ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಶುಭ ದಿನ ಅಂತ ಹೇಳಿ ಹೇಳಿದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಬೆಳಗಿನ ಕಾರ್ಯಕ್ರಮ ಹನುಮನ ಬಗ್ಗೆ ತುಂಬ ವಿವರಣೆ ನೀಡಿದ್ರಿ, ಮತ್ತು ಬಿ ಪಿ ವೀರೇಂದ್ರ ಕುಮಾರ್ ಸರ್ ನಮಗೂ ಕೂಡ 1994-95 ಚಳ್ಳಕೆರೆ HPPC ಕನ್ನಡ ಕಾಲೇಜ್ನಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದರು, ಉತ್ತಮ ಉಪನ್ಯಾಸಕರು. ಅವರೊಂದಿಗೆ ಆಕಾಶವಾಣಿ ಬಗ್ಗೆ ಮಾತನಾಡಿಸಿದ್ದು ತುಂಬ ಖುಷಿಯಾಯಿತು. ಒಳ್ಳೆಯ ಚಿತ್ರಗೀತೆಗಳನ್ನು ಕೇಳಿಸಿದ್ರಿ, ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿತ್ತು. ನಿಮಗೂ ಆಕಾಶವಾಣಿ ಕೇಳುಗರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶ, ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ ನೆಚ್ಚಿನ ನಿರೂಪಕರಿಗೆ ಬೆಳಗಿನ ಶುಭೋದಯ. ಮೇಡಮ್, ನಿಮ್ಮ ನಿರೂಪಣೆ ಮೂಡಿ ಬಂದಂತಹ ಎಲ್ಲ ಕಾರ್ಯಕ್ರಮಗಳು ಅದ್ಭುತ. ನಾವು ಶನಿವಾರ ಬಂತು ಅಂತ ಹೇಳಿದ್ರೆ ನಿಮ್ಮ ನಿರೂಪಣೆ ಕೇಳೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತವೆ ಅಂತ. ಓಕೆ, ಧನ್ಯವಾದಗಳು ನಿಮ್ಮ ಪ್ರೀತಿಗೆ. ಹಾಗೆ ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ಶುಭೋದಯ. ನಮಸ್ತೆ ಮೇಡಮ್, ಬಾಗೇನಹಳ್ಳಿಯಿಂದ ರಮ್ಯಾ, ನಿತಿನ್, ಸುರೇಶ್, ಯಶವಂತ್. ಬೆಳಗ್ಗೆ ನುಡಿಕಿರಣ ಸೊಗಸಾಗಿತ್ತು. ನಮನ ಭಕ್ತಿಗೀತೆಗಳು, ನೀವು ಹೇಳಿದ ಕಥೆ ಇಷ್ಟವಾಯಿತು. ಹಾಗೆ ಚಿಂತನ ಕಾರ್ಯಕ್ರಮದಲ್ಲಿ ಸಂತೃಪ್ತಿ ಬಗ್ಗೆ ಹೇಳಿದ ಮಾಹಿತಿ ಅರ್ಥಪೂರ್ಣವಾಗಿತ್ತು. ಆರೋಗ್ಯ ಬಿಂದುವಿನಲ್ಲಿ ಹೇಳಿದಂತಹ ಮಾಹಿತಿ ಉಪಯುಕ್ತವಾಗಿತ್ತು. ಇವತ್ತಿನ ಪ್ರಶ್ನೆಗಳು ತುಂಬ ಸೊಗಸಾಗಿದ್ವು. ಹಾಗೆ ನಲ್ನುಡಿ ಕೂಡ ಈಗಿನ ಬದುಕಿಗೆ ಅನ್ವಯಕ್ಕೆ ಬಹಳ ಉಪಯುಕ್ತ ಮಾಹಿತಿ. ಕಾರ್ಯಕ್ರಮಗಳು ಎಲ್ಲ

ಕಾರ್ಯಕ್ರಮಗಳು ನಿಮ್ಮ ನಿರೂಪಣೆಯೊಂದಿಗೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮತ್ತಷ್ಟು ಸಂದೇಶಗಳು ಇವೆ, ಓದ್ತೇನೆ. ಇದೀಗ ಕೇಳಿ ಬರೋಣ. ಬಡೇ ಮಿಯಾ ಛೋಟೇ ಮಿಯಾ ಚಿತ್ರದಿಂದ ಆಯ್ದ ಗೀತೆ ಇದು, ಹಳೆಯ ಹಿಂದಿ ಚಿತ್ರಗೀತೆ ಕೇಳೋಣ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ನಿಮ್ಮ ಸಂದೇಶಗಳು ಕೂಡ ನಮ್ಮನ್ನು ತಲುಪಿವೆ. ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಚಿಗಟೇರಿಯಿಂದ ಆದಿಶೆಟ್ಟರ್ ಬಸವರಾಜ್ ಅವರು, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿಬರ್ತಾ ಇವೆ ತಮಗೆ ಮತ್ತೆ ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳಿ ಒಂದು ಸ್ಪಂದನೆಯನ್ನು ಕೊಟ್ಟಿರ್ತೀರಿ. ಬೆಳಗಿನ ಶುಭೋದಯ ವಿಜಯಕಲಾ ಮೇಡಮ್, ನಮ್ಮ ಚಿತ್ರದುರ್ಗದ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿಬರ್ತಾ ಇವೆ, ಎಲ್ಲ ನಿರೂಪಕರು ಚಂದವಾಗಿ ನಡೆಸಿಕೊಡ್ತಾರೆ. ನಲ್ನುಡಿ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಅವರ ಮಾತುಗಳು ಅಂದು ಇಂದು ಮಕ್ಕಳ ಬಗ್ಗೆ ಸವಿಸ್ತಾರವಾದಂತಹ ಅರ್ಥಪೂರ್ಣವಾಗಿ ಹೇಳಿದ್ರು. ಮೆಹಬೂಬ್ ಹಿಂದಿ ಸಾಂಗ್ ಸೂಪರ್, ಧನ್ಯವಾದಗಳು ಅಂತ ಹೇಳಿ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ನಿಮಗೂ ಕೂಡ. ಹಾಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ ಅವರು ಸಂದೇಶ ಕಳಿಸಿದ್ದಾರೆ. ಒಂದು ಅಟೆಂಡೆನ್ಸ್ ಅಂತೂ ಹಾಕ್ತಾರೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಂತ. ಮಿಸ್ಟರ್ ಎಕ್ಸ ಇನ್ ಬಾಂಬೆ ಚಿತ್ರದ ಒಳ್ಳೆ ಚಿತ್ರ ಅದು. ಕಿಶೋರ್ ಕುಮಾರ್ ಕುಂಕುಮ ನಟನೆ ಚಿತ್ರ ಸೂಪರ್ ಇದೆ. ಹಾಡುಗಳು ತುಂಬ ಚೆನ್ನಾಗಿವೆ. ಹಾಡು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಹಾಡನ್ನು ಕೇಳಿ ಮೆಚ್ಚಿದ್ದೀರಿ. ರೂಪಾ ಪರಮೇಶ್, ರಶ್ಮಿತಾ ಧನ್ಯ, ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗದಿಂದ ನಮಸ್ತೆ. ಶುಭೋದಯ ವಿಜಯಕಲಾ ಮೇಡಮ್, ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದೀರಿ. ನಾನು ಚೆನ್ನಾಗಿದ್ದೀನಿ ರೀ. ಶುಭೋದಯ ಬೆಳಗಿನಿಂದ ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ನಲ್ಲುಡಿ ಬದುಕಿಗೊಂದು ಹಿತ ನೋಡಿ, ತುಂಬ ಚೆನ್ನಾಗಿತ್ತು ಮೇಡಮ್. 7:45 ಗೀತೆಗಳು ಓಂ ಹೇಗವೆ ತುಂಬ ಇಷ್ಟ ಆಯಿತು. ಪ್ರಸಾರ ಮಾಡ್ತಾ ಇರುವಂತಹ ಹಿಂದಿ ಚಿತ್ರಗೀತೆಗಳು ಕೂಡ ಸೂಪರ್ ಆಗಿವೆ. ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ಧನ್ಯವಾದಗಳು. ಬನ್ನಿ ಟಿಫನ್ ಮಾಡೋಣ. ಟೊಮೊಟೊ ಕಾಯಿ ಚಟ್ನಿ, ಅರೆ ಬರೀ ಟೊಮೊಟೊ ಕಾಯಿ ಚಟ್ನಿ ತಿಂತೀರೇನ್ರಿ? ನನಗಿಷ್ಟ. ಅದ್ರ ಜೊತೆ ರೊಟ್ಟಿ ಆದರೆ, ಜೋಳದ ರೊಟ್ಟಿ ಆದರೆ ಇನ್ನೂ ಸಖತ್ತಾಗಿರತ್ತೆ ಕಣ್ರಿ. ಬರ್ತೇನೆ ನಿಮ್ಮ ಮನೆಗೆ ಒಂದಿನ ಅಂತ ಹೇಳ್ತಾ ಧನ್ಯವಾದಗಳು. ಈವರೆಗೂ ಬಂದಂತಹ ಎಲ್ಲ ಸಂದೇಶಗಳನ್ನು ನಾನು ಓದಿದ್ದೇನೆ ಅಂತ ಹೇಳ್ತಾ ಇವಾಗ ವಿವಾಹ್ ಚಿತ್ರದಿಂದ ಇದ್ದ ಈ ಗೀತೆಯನ್ನು ಕೇಳಿ ಬರೋಣ.

ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಗಳಲ್ಲಿ ಕೇಳ್ತಾ ಇದ್ದೀರಿ. ವಿವಾಹ ಚಿತ್ರದಿಂದ ಇದ್ದ ಗೀತೆಯನ್ನ ಸಾಹಿತಿಯ ರವೀಂದ್ರ ಜೈನ್, ಸಂಗೀತವು ರವೀಂದ್ರ ಜೈನ್ ಅವರದು.

ಕೇಳಿರಿ, ಮತ್ತೆರಡು ಸಂದೇಶಗಳಿವೆ, ಓದ್ಬಿಡ್ತೇನೆ. ನಮಸ್ಕಾರ, ಆಕಾಶವಾಣಿಗೆ ಶುಭೋದಯ. ನಿರೂಪಕರಾದ ವಿಜಯಕಲಾ ಮೇಡಮ್ಗೂ ಹಾಗೂ ಕೇಳುಗರಿಗೂ ಬೆಳಗ್ಗೆ ಪ್ರಸಾರವಾಗುವ ಶುಭ ನುಡಿ ನಮನ ಭಕ್ತಿಗೀತೆ ಭಾವಗೀತೆ. ನೀವು ಹೇಳಿದಂತಹ ಆಂಜನೇಯ ದೇವರ ಕಥೆ ತುಂಬ ಅದ್ಭುತವಾಗಿತ್ತು. ಕಾಮನಬಿಲ್ಲು ಹಾಗೂ ರಾತ್ರಿವರೆಗೂ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿವೆ, ಚೆನ್ನಾಗಿರ್ತವೆ ಅನ್ನುವಂಥದ್ದನ್ನು ಹೇಳಿ ಧನ್ಯವಾದಗಳು ಮೇಡಮ್ ಅಂತ ಹೇಳಿದ್ದಾರೆ. ಮಾಳಪ್ನಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ, ಮುದಿ ಮಲ್ಲಪ್ಪ, ಕಸ್ತೂರಮ್ಮ ಅವರು, ಓಕೆ, ಧನ್ಯವಾದಗಳು. ಹಾಗೆ ರೂಪಾ ಪರಮೇಶ್ ಅವರು, ಸಾರಿ ಮೇಡಮ್, ಟೊಮೆಟೊ ಕಾಯಿ ಚಟ್ನಿ, ರೊಟ್ಟಿ, ಹೆಸರುಕಾಳು ಪಲ್ಯ, ಮೊಸರು ಇಷ್ಟೆಲ್ಲ ಬರೆದಿದ್ದೆ ಮೇಡಮ್, ನಾನು ಅದು ಬಂದಿಲ್ಲ, ಬನ್ನಿ ಮೇಡಮ್, ಟಿಫನ್ ಮಾಡೋಣ ಅಂತ ಕರಿತಾ ಇದ್ದಾರೆ. ಓಕೆ, ಟೊಮೆಟೊ ಕಾಯಿ ಚಟ್ನಿ, ರೊಟ್ಟಿ, ಬಾಯಲ್ಲಿ ನೀರು ಬರ್ತಾ ಇದೆ, ಬರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಮ ಆಹ್ವಾನಕ್ಕೆ. ಹಾಗೆ ನಮಸ್ಕಾರ ಮೇಡಮ್ ಪ್ರತಿಭಾ ರಾಘವೇಂದ್ರ, ಚಿತ್ರಗೀತೆಗಳು ಚೆನ್ನಾಗಿದ್ವು, ಕೇಳಿದ್ರ ರೇಡಿಯೋ ಅನಿಸಿಕೆಗಳು ಕೇಳಿ ನಾವು ಸಹ ನಮ್ಮ ಹಳೆಯ ದಿನಕ್ಕೆ ಜಾರಿದ್ವಿ. ನಾನು ನೋಡಿ ತುಂಬ ಅರ್ಥಗರ್ಭಿತವಾಗಿತ್ತು ಪ್ರಸಾರಕ್ಕೆ, ಧನ್ಯವಾದಗಳು ನಿಮಗೆ. ಗಾದೆ ಮಣ್ಣಿನಿಂದ ಮಣ್ಣಿಗೆ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಹಾಗೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಅನುಮೋದನೆ ನೀಡಿದಂತಹ ದಿನ ಇವತ್ತು, ಬ್ರಿಟಿಷ್ ಸಂಸತ್ತು ಭಾರತಕ್ಕೆ ಸ್ವಾತಂತ್ರ್ಯ ನೀಡುವ ಮಸೂದೆಗೆ ಅನುಮತಿ ನೀಡಿದಂಥ ದಿನ ಅಂತ ಹೇಳಿ ಕಳಿಸಿದ್ದಾರೆ. ಕನ್ನಡದ ವಿಷಯವಾಗಿ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ತಾತ ಶ್ರೀನಿವಾಸ ಸಾಮಗರು ಯಕ್ಷಗಾನದ ಭಾಗವತಿಕೆಯಲ್ಲಿ ಪ್ರಸಿದ್ಧರಾಗಿದ್ದರು, ಮನೆಯಲ್ಲೇ ಚಂಡಮದ್ದಳೆ ನುಡಿಸ್ತಾ ಇದ್ರಂತೆ ಅಂತ ಬರೆದಿದ್ದಾರೆ. ಓಕೆ, ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು, ಸಂದೇಶವನ್ನು ಕಳಿಸಿದ್ದೀರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾ ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಬರೋಣ. ಬಾರ್ಡರ್ 2 ಚಿತ್ರದಿಂದ ಇದ್ದ ಈ ಗೀತೆ

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆ ಎದುರುಗುದಿಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:15. ಇದೀಗ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಇಂದು ವಿಶ್ವಮಾನ್ಯ ಛಾಯಾಗ್ರಾಹಕರು ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರವಾಗಿ ಮಾತುಕತೆಯನ್ನು ಆಡೋಣ. ಇವತ್ತು ಎಸ್ ತಿಪ್ಪೇಸ್ವಾಮಿಯವರು ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ ಇದ್ದಾರೆ. ಕೆಳಗರೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ನಿಮ್ಮ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ನೀವು ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತು ಎಸ್ ತಿಪ್ಪೇಸ್ವಾಮಿಯವರು, ಇವರು ವೈಲ್ಡ್ ಫೋಟೋಗ್ರಫಿ ಅಂತ ಏನು ಕರಿತೀವಿ ಇವತ್ತು ಆ ವೃತ್ತಿಯನ್ನು ಮಾಡಿಕೊಳ್ತಾ ತಮ್ಮ ಉಳಿದಂತಹ ಜೀವನವನ್ನು ಅವರು ಸಾಗಿಸ್ತಾ ಇರುವಂಥವರು. ಹೇಗೆ ಅವರು ವಿಶ್ವಮಾನ್ಯ ಛಾಯಾಗ್ರಾಹಕರು ಆದರೂ

0: ಹೇಗೆ ಅವ್ರ ಕೈಯಲ್ಲಿ ಒಂದು ಕ್ಯಾಮರಾ ಬಂತು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣಲ್ಲ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಸರ್, ಇವತ್ತು ನಾವೆಲ್ಲರೂ ಕೂಡ ಫೋಟೋವನ್ನು ಒಂದು ಮೊಬೈಲ್ನಲ್ಲಿ ತೆಗಿತೇವೆ. ಆ ರೀತಿಯಾಗಿ ಬೆಳವಣಿಗೆಯನ್ನು ನಾವು ಕಂಡುಕೊಂಡಿರುವಂಥವ್ರು ಎಲ್ಲರೂ ಕೂಡ ಫೋಟೋಗ್ರಾಫರ್. ಆದರೆ ನಿಮ್ಮನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸಿದೆ, ಹೇಗೆ ಸಾಧ್ಯವಾಯಿತು, ನೀವು ಹೇಗೆ ಇದಕ್ಕೆ ಬಂದ್ರಿ ಅನ್ನುವಂಥದ್ದನ್ನು ನಮ್ಮ ಕೇಳುಗರೊಟ್ಟಿಗೆ ಹಂಚಿಕೊಳ್ಳಿ ಸರ್.
1: ಇದು ಒಂದು ಒಳ್ಳೆಯ ಪ್ರಶ್ನೆ. ಯಾತಕ್ಕಂತ ಹೇಳಿದ್ರೆ, ನಾನು ಚಿತ್ರದುರ್ಗದವನು. ಚಿತ್ರದುರ್ಗದಲ್ಲೇ ನಾನು PUCಯಿಂದ BSCವರೆಗೂ ಓದಿದ್ದವನು. ಚಿತ್ರದುರ್ಗದಲ್ಲಿ 1960 ಹಿಡಿದು 1965ರವರೆಗೂ ನಾನು ಇಲ್ಲಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ PUCಯಿಂದ BSCವರೆಗೂ ಅಭ್ಯಾಸ ಮಾಡಿದವನು. ನನಗೆ ಈ ಕ್ಯಾಮ್ರಾ ಹುಚ್ಚು ಅಥವಾ ಕ್ಯಾಮ್ರಾ ಒಂದು ಕಲೆ ಹೇಗೆ ಪ್ರಾರಂಭ ಆಯಿತು ಅಂತ ತಾವು ಕೇಳ್ಬೋದು. ನಾನು ನಿಜ ಹೇಳಬೇಕಂದ್ರೆ, ನಾನು ಚಿತ್ರದುರ್ಗ ಕಾಲೇಜಿನಲ್ಲಿ ಓದಬೇಕಾದ್ರೆ ನಾನು ನಮ್ಮ ಒಬ್ಬ ಚಿತ್ರದುರ್ಗದಲ್ಲಿ ನನ್ನ ಸಂಬಂಧಿಕರು ಡಾಕ್ಟರ್ AG ವೀರಣ್ಣ ಅಂತ ಚರ್ಚ್ ಎಕ್ಸ್ಟೆನ್ಷನ್ನಲ್ಲಿದ್ದರು. ಅವರ ಶ್ರೀಮತಿ ಸರಸ್ವತಿ, ಇವರ ಒಂದು ಅನುಗ್ರಹದಿಂದ ಅವರ ಮನೆಯಲ್ಲಿ ನಾನು ವಾಸವಾಗಿದ್ದು, ಅವರ ಒಂದು ನೆರವಿನಿಂದ ನಾನು BSC ಡಿಗ್ರಿ ಓದೋಕ್ಕೆ ಅನುಕೂಲ ಆಯಿತು. ಒಂದೇನಪ್ಪ ಅಂದರೆ, ನಾನು ಅವ್ರ ಮನೆಯಲ್ಲಿದ್ದಾಗ ಅವರ ಅಣ್ಣ ಅಮೆರಿಕಕ್ಕೆ ಹೋಗಿದ್ದರು, ಡಾಕ್ಟರ್ AG ವೀರಣ್ಣರಣ್ಣ. ಅವ್ರದ್ದು ಒಂದು ಕ್ಯಾಮ್ರಾವನ್ನು ಅವರಿಗೆ ಬಳುವಳಿಯಾಗಿ ಕೊಟ್ಟಿದ್ದರು. ಬಟ್ ಆ ಕ್ಯಾಮ್ರಾ ಏನಾಯಿತು ಅಂದರೆ, ಅವ್ರಿಗೆ ಯಾರಿಗೂ ಉಪಯೋಗಿಸೋಕೆ ಬರ್ತಿರಲಿಲ್ಲ. ನನಗೆ ಕುತೂಹಲ ತಡೀಲಿಲ್ಲ. ಆದ್ದರಿಂದ ನಾನು ಆ ಕ್ಯಾಮ್ರಾ ತಗೊಂಡು ಇದರಲ್ಲಿ ಯಾವುದಾದ್ರು ಚಿತ್ರಗಳು ತೆಗಿಬೇಕು ನಾನು ಅನ್ನೋ ಒಂದು ಅಭಿಪ್ರಾಯದಿಂದ ನಾನೇನು ಮಾಡಿದೆ, ಆ ಕ್ಯಾಮ್ರಾದ ಒಂದು ಗೈಡ್ ಇತ್ತು, ಅದನ್ನು ತಗೊಂಡು ಫಿಲಮನ್ನು ಹೇಗೆ ಲೋಡ್ ಮಾಡೋದು, ಯಾವ ರೀತಿ ಛಾಯಾಚಿತ್ರ ತೆಗಿಬೇಕು, ಏನು ಎಲ್ಲ ಅನ್ನೋದನ್ನು ಕಲ್ತ್ಕೊಂಡೆ. ಜೊತೆಗೆ ನಾನು ಪ್ರಾರಂಭ ಮಾಡಿದ್ದು ಯಾವುದಪ್ಪ ಅಂದರೆ, ನನ್ನ ಇನ್ಸ್ಪಿರೇಷನ್ ಚಿತ್ರದುರ್ಗದ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ ನನಗೆ ಸ್ಫೂರ್ತಿ ನೀಡಿದಂಥ ತಾನ. ಯಾತಕ್ಕಂದ್ರೆ ನಾನು BSC ಓದ್ಬೇಕು, ನನ್ನ ಸ್ನೇಹಿತರನ್ನೆಲ್ಲ ಚಿತ್ರದುರ್ಗ ಕೋಟೆಗೆ ಕರ್ಕೊಂಡೋಗಿ ಅಲ್ಲಿ ಆ ಕೋಟೆಯ ಹಿನ್ನೆಲೆಯಲ್ಲಿ ನಮ್ಮ ಸ್ನೇಹಿತರನ್ನೆಲ್ಲ ನಿಲ್ಲಿಸಿ ಛಾಯಾಚಿತ್ರ ತೆಗೆಯೋಕ್ಕೆ ಪ್ರಾರಂಭ ಮಾಡಿದೆ. ನಿಜ ಹೇಳಬೇಕಂದ್ರೆ ಅದು ಅದ್ಭುತವಾಗಿ ಛಾಯಾಚಿತ್ರಗಳು ಮೂಡ್ತಾ ಬಂದವು. ಆಮೇಲೆ ಇಲ್ಲಿ ನೋಡಿದಂಥ ನನ್ನ ಸ್ನೇಹಿತರೆಲ್ಲ, ಅಯ್ಯೋ ಎಷ್ಟು ಚೆನ್ನಾಗಿ ತೆಗಿತಾಯಿದೆಯಾ ಅಂತ ಅಂದರು. ಜೊತೆಗೆ ನನಗೆ ಇಲ್ಲಿ ಕೆಲವು ಸ್ಟುಡಿಯೋ ಕೃಷ್ಣಪ್ಪ ಅಂತ ಇದ್ದರು, ಕಲ್ಪನಾ ಸ್ಟುಡಿಯೋ, ಇವರೆಲ್ಲ ಅಲ್ಲಿ ಹೋಗಿ ಡೆವಲಪ್ಮೆಂಟ್ ಪ್ರಿಂಟ್ ಮಾಡಿಸ್ತಿದ್ದೆ. ಸರ್, ನೀವು ಭಾಳ ಚೆನ್ನಾಗಿ ತೆಗಿತೀರಿ, ಇದರಲ್ಲ ಯಾತಕ್ಕೆ ನೀವು ಮುಂದುವರಿಬಾರ್ದು ಅಂತ ಅಂದರು. ಜೊತೆಗೆ ಏನಾಯಿತು ಅಂತಂದ್ರೆ, ನಾನು BSC ಓದಿದ ನಂತರ ನಾನು ಫರ್ದರ್ MSc ಅಥವಾ ಇನ್ಯಾವುದೋ ಕೋರ್ಸ್ಗೆ ಹೋಗ್ಬೋದಾಯ್ತು. ನಾನು BSCನಲ್ಲಿ ಬಾಟ್ನಿ ಜುವಾಲಜಿ ನಂದು ಮೇಜರು, ಕೆಮಿಸ್ಟ್ರಿ ಮೈನರು. ಆದರೆ ನಾನು BSC ಓದಬೇಕಾದ್ರೆ ನನಗೆ ಯಾವಾಗ ಈ ಫೋಟೋಗ್ರಫಿ ಹವ್ಯಾಸವನ್ನು ಬೆಳೆಸ್ಕೊಂಡು ಇದರಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಮೂಡಿದ್ದು ಆ ಚಿತ್ರದುರ್ಗದ ಕೋಟೆ ಮತ್ತು ತಾರಾಸು ಅವರ ಕಾದಂಬರಿಗಳೆಲ್ಲ ಓದ್ತಿದ್ದೆ ನಾನು. ಅವಾಗ ರಕ್ತರಾತ್ರಿ, ಕಂಬನಿ ಕೊಯ್ಲು, ವಿಜಯೋತ್ಸವ, ದುರ್ಗದ ಇವೆಲ್ಲ ಓದಿದಾಗ ನನಗೊಂದು ಸ್ಫೂರ್ತಿ ಬರ್ತಿದ್ದಾರೆ. ಚಿತ್ರದುರ್ಗದ ಕೋಟೆ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ರು ಆ ಕಾಲದಲ್ಲಿ, ಮತ್ತು ನಮ್ಮ ತಾರಾಸು ಅವರು ಬರೆದಿರೋ ಕಾದಂಬರಿಗಳೆಲ್ಲ ಮೈ ರೋಮಾಂಚನವಾಗ್ತಾ ಇತ್ತು. ಅದೆಲ್ಲ ನೋಡಿದಾಗ ನಾನು ಚಿತ್ರದುರ್ಗಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ನಾನು ಅವ್ರ ರೀತಿಯಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕು ಅನ್ನೋ ಒಂದು ಛಲದಿಂದ BSC ಓದಿದ ನಂತರ ನಾನು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಲ್ಲಿ ನಾನು ಸಿನಿಮಾಟೋಗ್ರಫಿ ಅನ್ನೋ ಒಂದು ಕೋರ್ಸ್, ಎಷ್ಟೋ ಜನಕ್ಕೆ ಸಿನಿಮಾಟೋಗ್ರಫಿ ಅನ್ನೋ ವಿಷಯನೇ ಗೊತ್ತಿಲ್ಲ. ಇಡೀ ಸೌತ್ ಏಷ್ಯಾದಲ್ಲಿ ಸಿನಿಮಾಟೋಗ್ರಫಿ ಅನ್ನೋ ಕೋರ್ಸು ಪ್ರಾರಂಭವಾಗಿದ್ದು ಬೆಂಗಳೂರಿನ SJ ಪಾಲಿಟೆಕ್ನಲ್ಲಿ. ಅದು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ಡಾಕ್ಟರ್ SR M ವಿಶ್ವೇಶ್ವರಯ್ಯನವರ ಒಂದು ನೆರವಿನ ಒಂದು ಮುಂದಾಲೋಚನೆಯ ಇದರಿಂದಾಗಿ ಆ ಕೋರ್ಸು ಸೌತ್ ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ಪ್ರಾರಂಭವಾದಂತಹ ಒಂದು ಕೋರ್ಸ್ ಸಿನಿಮಾಟೋಗ್ರಫಿ. ಸೊ ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲಿ ಯಾರೇ ಒಬ್ಬರು ಸಿನಿಮಾ ದೂರದರ್ಶನ ಮತ್ತು ಯಾವುದೇ ಒಂದು ಸರ್ಕಾರಿ ನೌಕರಿಗಾದ್ರೂ ಸಿನಿಮಾಟೋಗ್ರಫಿ ಕೋರ್ಸ್ ಓದಲೇಬೇಕಾಯಿತು. ಅಂತಹ ಕೋರ್ಸ್ ಇದ್ದದ್ದು ನಾವು ಪುಣ್ಯವಂತರು. ನಾವು ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದ್ದರಿಂದ ನಮಗೆಲ್ಲ ಒಬ್ಬ ನಾನು ಸಾಧಾರಣ ಒಬ್ಬ ರೈತರ ಮಗನಾಗಿ ನನಗೆ ಬೆಂಗಳೂರಿನಲ್ಲಿ ಒಂದು ಹತ್ರನೇ ಇರುವಂಥ ಸ್ಥಳದಲ್ಲಿ ನನಗೆ ಸಿನಿಮಾಟೋಗ್ರಫಿ ಓದುವ ಒಂದು ಅವಕಾಶ ಸಿಕ್ತು. ನಾನು ಅಲ್ಲಿ 3 ವರ್ಷಗಳ ಕಾಲ ಸಿನಿಮಾಟೋಗ್ರಫಿಯನ್ನು

0: ಅಭ್ಯಾಸ ಮಾಡಿದೆವು. ತದನಂತರ ನಾನು ಸಿನಿಮಾಟೋಗ್ರಫಿ ಆದ ತಕ್ಷಣ ಸುಮಾರು 10 ಚಿತ್ರಗಳಿಗೆ 10 ಸಿನಿಮಾಗಳಿಗೆ ನಾನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದೆ.
1: ಸರ್, ಅದಕ್ಕಿಂತ ಮುಂಚೆ ಹೌದು, ನೀವು ಕ್ಯಾಮ್ರಾ ಹಿಡಿದ್ರಲ್ಲ, ಆ ಮೊದಲನೆಯ ಫೋಟೋ ನಿಮ್ಮ ಹತ್ರ ಈಗಲೂ ಇದೆಯಾ, ಅಥವಾ ಅದು ನೆನಪಿದೆಯಾ ಯಾವ ಸ್ಥಳವನ್ನ ನೀವು ತೆಗೆದಿದ್ರಿ ಅಂತ?
0: ಇಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೆ, ನಾನು ತೆಗೆದಿದ್ದೆ ಚಿತ್ರದುರ್ಗದ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ ನನಗೆ ಕಲ್ಲಾಗಿ ನಿಲ್ಲಕ್ಕೆ ಅನುಕೂಲ ಮಾಡ್ತು, ಅದನ್ನ ಮರೆಯಂಗೇ ಇಲ್ಲ ಬಿಡಿ. ಅದು ನಾನು ಆರ್ಟಿಕಲ್ ಬರೆದೆ ಚಿತ್ರದುರ್ಗದ ಬಗ್ಗೆ, ಕೋಟೆ ಕೊತ್ತಲಗಳ ಬಗ್ಗೆ, ಉದಯವಾಣಿ ದೀಪಾವಳಿ ಸಂಚಿಕೆಗೆ ಚಿತ್ರದುರ್ಗ ಕೋಟೆ ಮತ್ತು ಛಾಯಾಚಿತ್ರ ಮತ್ತು ಅದರ ಸಂಬಂಧಪಟ್ಟ ಹಾಗೆ ವಿವರವನ್ನು ನೀಡಿದ್ದು ನಾನು ಮೊದಲು ಉದಯವಾಣಿ ದೀಪಾವಳಿ ಸಂಚಿಕೆಯಲ್ಲಿ.
1: ಹೌದು, ನೀವು ಇಷ್ಟೆಲ್ಲ ಕ್ಯಾಮ್ರಾವನ್ನ ಹಿಡ್ಕೊಂಡು ಓಡಾಡಿದ್ರಿ, ಕೋಟೆ ಎಲ್ಲ ಸುತ್ತಿದ್ರಿ, ಅದೇನು ಹುಟ್ಟದಾಗಿಂದ ಬಂದಿದ್ದ ಅಥವಾ ನಿಮಗೆ ಬೆಳೀತಾ ಬೆಳೀತಾ ಅದು ಹುಟ್ಟುಕೊಂಡಿದ್ದ, ಹೇಗೆ ಅದೊಂದು ಹವ್ಯಾಸ?
0: ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗೂ ಹುಟ್ಟಿದಾಗ ಬಂದಿದ್ದಲ್ಲ. ಯಾತಕ್ಕಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳು ವ್ಯವಸಾಯಗಾರರು, ಅವರಿಗೆ ಯಾವುದು ಇಬ್ರು ಹೆಬ್ಬೆಟ್ಟು ಗುರ್ತು ನಮ್ಮ ತಂದೆ ತಾಯಿ ಅಂತದ್ರಲ್ಲಿ ನಾನು ನಮ್ಮ ಡಾಕ್ಟರ್ ಎ ಜಿ ವೀರಣ್ಣನವರಿಂದ ಅವ್ರ ಮನೆಯಲ್ಲಿ ಇದ್ದಾಗ ಆ ಕ್ಯಾಮ್ರಾ ನನಗೆ ಸ್ಫೂರ್ತಿ ಕೊಡ್ತು. ಆ ಕ್ಯಾಮ್ರಾದಿಂದ ನಾನು ಛಾಯಾಚಿತ್ರ ತೆಗಿತಾ ಅದರ ಅಂದ ಚಂದ ನೋಡ್ಬಿಟ್ಟು ನಾನು ಒಳ್ಳೆ ಫೋಟೋಗ್ರಾಫರ್.
1: ಹೇಗಿತ್ತು ಅದು ಕ್ಯಾಮ್ರಾ, ಹೇಗಿತ್ತು ಆವಾಗಿನ ಕ್ಯಾಮ್ರಾ, ರೀಲ್ ಹಾಕೋದಲ್ಲ ಅದು?
0: ಹೌದೌದು, ಆಗ ಆ ಕ್ಯಾಮ್ರಾದಲ್ಲಿ ಕೇವಲ 12 ಚಿತ್ರಗಳನ್ನು ಮಾತ್ರ ತೆಗಿಬೇಕಾಯ್ತು. 12 ಚಿತ್ರ ತೆಗೆದ್ಮೇಲೆ ಅದು ರಿವೈಂಡ್ ಮಾಡಿ ಡೆವಲಪ್ ಮಾಡಿ ಪ್ರೊಸೆಸ್ ಮಾಡಿ ನೋಡ್ಬೇಕಾಯ್ತು. ಆ ರೀತಿಯ ಕ್ಯಾಮ್ರಾ ಅದು, ತುಂಬಾ ಕಷ್ಟ ಆಯ್ತು. ಅವಾಗ ಎಲ್ಲ ಮ್ಯಾನ್ಯಲ್ ಕ್ಯಾಮ್ರಾಗಳು, ನಾವು ಪ್ರಾರಂಭ ಮಾಡಿದಾಗ ಈಗಿನ ತರ ಡಿಜಿಟಲ್ ಕ್ಯಾಮ್ರಾಗಳಲ್ಲ, ಎಲ್ಲ ಮ್ಯಾನ್ಯಲ್ ಕ್ಯಾಮ್ರಾಗಳು. ಆದ್ರಿಂದ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಂಡರ್ ಆದ್ರು ಓವರ್ ಆದ್ರು ಛಾಯಾಚಿತ್ರ ನಿಜವಾಗ್ಲು ವೇಸ್ಟ್ ಆಗ್ತಾ ಇತ್ತು. ಅಂತಹದ್ರಲ್ಲಿ ನಾನು ಆದಷ್ಟು ಬಿಗಿನಿಂಗ್ನಿಂದಲೂ ಒಳ್ಳೆ ಚಿತ್ರಗಳು ಮೊದಲು ಇದ್ದೇ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ನಾವು ಛಾಯಾಚಿತ್ರ ತೆಗೆದಾಗ ಕೆಲವು ತಪ್ಪುಗಳು ಆಗ್ತಾವಿಲ್ಲ ಅಂತ ನಾನು ಹೇಳಲ್ಲ, ನಾನು ಎಕ್ಸ್ಪರ್ಟ್ ಅಂತ ಹೇಳಲ್ಲ. ಕಾಲಕ್ರಮೇಣ ನಾನು ಅದನ್ನ ರೂಢಿಸ್ಕೊಂಡೆ, ಒಳ್ಳೆ ಚಿತ್ರಗಳು ತೆಗಿಯೋಕ್ಕೆ ಶುರು ಮಾಡಿದೆ. ನನ್ನಲ್ಲಿರುವ ನ್ಯೂನತೆ ಏನು, ತಪ್ಪು ಇದೆ, ಎಲ್ಲಿ ಸರಿ ಮಾಡಬೇಕು, ಇದೆಲ್ಲವನ್ನು ಅರಿತುಕೊಂಡೆ. ಬಟ್ ನಾನು BSc ಓದಬೇಕಾದ್ರೆ ನಾನು ಸಾಕಷ್ಟು ಒಳ್ಳೆ ಚಿತ್ರಗಳನ್ನು ತೆಗಿಯೋಕ್ಕೆ ಶುರು ಮಾಡಿದೆ. ಅದರಿಂದಾಗಿ ನಾನು ಸಿನಿಮಾಟೋಗ್ರಫಿ ಫರ್ದರ್ ನಾನು MSc ಅಥವಾ ಇನ್ನೇನೋ ಕೆಲವು ಕೋರ್ಸ್ಗೆ ಹೋಗ್ಬೋದಾಯಿತು, ಬೇಡ ನಾನು ಇದರಲ್ಲೇ ಏನಾದರೂ ಪರಿಣತಿ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಬೆಂಗಳೂರಿನ ಶ್ರೀಜಯ ಚಾಮರಾಜೇಂದ್ರ ಪಾಲಿಟೆಕ್ನಲ್ಲಿ ನಾನು.
1: ಯಾರು ತಿಳಿಸಿದ್ರು ಅದೊಂದು ಕೋರ್ಸ್ ಇದೆ ಅನ್ನುವಂಥದ್ದನ್ನು ನಿಮಗೆ ಹೇಳಿದ್ದಾರು?
0: ಇಲ್ಲ, ನನಗೆ ನಾನು ಪೇಪರ್ನಲ್ಲಿ ಓದ್ತಾ ಇದ್ದೆ, ಮತ್ತೆ ನನಗೆ ಕೆಲವು ಸ್ನೇಹಿತರಿದ್ದರು. ಹಾಗಾಗಿ ನನ್ನ ಕ್ಲಾಸ್ಮೇಟೇ ಇಲ್ಲೊಬ್ಬ UMM ಶರೀಫ್ ಅಂತ ಇದ್ದ, ಇಲ್ಲಿ ನನ್ನ BSc ಓದ್ಬೇಕಾದ್ರೆ ಅವನು ಹೇಳ್ತಾ ಇದ್ದ ಬೆಂಗಳೂರಿನಲ್ಲಿದೆ ಸಿನಿಮಾಟೋಗ್ರಫಿ ಓದಬೇಕು ಅಂತ. ಅವನು ಒಳ್ಳೆ ಛಾಯಾಚಿತ್ರ ತೆಗಿತಿದ್ದ. ಏನಂದರೆ ನಾವಿಬ್ಬರು, ನಾನು BSc ಓದಿ ಸಿನಿಮಾಟೋಗ್ರಫಿ ಬೆಂಗಳೂರಿನ ಶ್ರೀಜಯ ಚಾಮರಾಜೇಂದ್ರ ಪಾಲಿಟೆಕ್ನಲ್ಲಿ ಓದಿದೆ, ಅವನು ಪೂನಾ ಫಿಲಮ್ ಇನ್ಸ್ಟಿಟ್ಯೂಟ್ ಅಂದರೆ ನಮ್ಮ ಬೆಂಗಳೂರಿನ SJP ಪಾಲಿಟೆಕ್ನಿಕ್ ಪ್ರಾರಂಭವಾಗಿ 20 ವರ್ಷದ ನಂತರ ಪೂನಾದಲ್ಲಿರೋ ಫಿಲಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಆಯಿತು. ಅಲ್ಲಿವರೆಗೂ ಯಾವ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ ಇರಲಿಲ್ಲ. ಸೊ ವಿ ಆರ್ ಲಕ್ಕಿ, ನೀವು ಇಡೀ ವಿಶ್ವ ಇಡೀ ಭಾರತ ದೇಶದಲ್ಲಿ ಯಾವ ದೂರದರ್ಶನಕ್ಕೂ ಹೋಗಲಿ ನಮ್ಮವರೇ ಛಾಯಾಗ್ರಾಹಕರು, ನಮ್ಮವರೇ ಕ್ಯಾಮ್ರಾಮನ್ನು, ಯಾವ ಫಿಲಮ್ ಇಂಡಸ್ಟ್ರಿಗೆ ಹೋಗ ನಮ್ಮವರೇ ಕ್ಯಾಮ್ರಾಮನ್ಸು. ಹಾಗಾಗಿ ನಾವು ಹೆಮ್ಮೆ ಪಟ್ಕೋಬೇಕು, ಯಾಕೆಂದರೆ ನಮಗೆ ಇಡೀ ಭಾರತದಲ್ಲಿ ಅಷ್ಟು ಜನ ಸಿನಿಮಾಟೋಗ್ರಫಿ ಮಾಡಿದಾಗ ಒಂದು ಉದ್ಯೋಗ ಒದಗಿಸಿದಂಥ ಒಂದು ಸಂಸ್ಥೆ. ಸುಮಾರು ಅಲ್ಲಿ ಎಸ್ಟೇ ಪಾಲಿಟೆಕ್ನಲ್ಲಿ 18 ಕೋರ್ಸ್ಗಳು ಪ್ರಾರಂಭ ಆದವು. ರೇಡಿಯೋ, ಸೌಂಡ್ ಇಂಜಿನಿಯರಿಂಗು, ಆಟೋಮೊಬೈಲ್, ಸಿವಿಲ್ಲು, ಮೆಕ್ಯಾನಿಕಲ್, ಈ ರೀತಿ ಆ್ಯಕ್ಚುಲಿ ಸರ್ಎಂ ವಿಶ್ವೇಶ್ವರಯ್ಯ ಮತ್ತು ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಮುಂದಾಲೋಚನೆ ಮಾಡಿ ಅಂತಹ ಒಂದು 18 ಕೋರ್ಸ್ಗಳನ್ನು, ಇಡೀ ಭಾರತ ದೇಶದಲ್ಲಿ ಎಲ್ಲೂ 18 ಕೋರ್ಸ್ಗಳು ಇರಲಿಲ್ಲ, ಅಂತಹ ಕೋರ್ಸನ್ನು ಪ್ರಾರಂಭ ಮಾಡಿದ್ದು. ಮೊದಲಿಗೆ ಅದು ಶ್ರೀಜಯ ಚಾಮರಾಜೇಂದ್ರ ಆಕ್ಯುಪೇಷನಲ್ ಇನ್ಸ್ಟಿಟ್ಯೂಟ್ ಅಂತದ್ದು. ಯಾತಕ್ಕೆ ಆಕ್ಯುಪೇಷನಲ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದರು ಅಂತ ಹೇಳಿದ್ರೆ, ಇಲ್ಲಿ ಓದಿದಂಥವರು ಯಾರು ನಿರುದ್ಯೋಗಿಗಳಾಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಆಕ್ಯುಪೇಷನಲ್ ಇನ್ಸ್ಟಿಟ್ಯೂಟ್ ಮಾಡಿದರು. ನಿಜ ಹೇಳ್ಬೇಕಂದ್ರೆ ಇವತ್ತಿಗೂ ನಿರುದ್ಯೋಗಿಗಳಿಲ್ಲ ಸಿನಿಮಾಟೋಗ್ರಫಿ ಸೌಂಡ್ ಇಂಜಿನಿಯರಿಂಗ್ ಮಾಡಿದ್ರೆ, ಒಳ್ಳೊಳ್ಳೆ ಹೆಸರು ಮಾಡಿದ್ದಾರೆ. ಹಾಗಾಗಿ ಅದು ವಿಶ್ವ ದಾಖಲೆ ಆಗೋಯ್ತು. ನಂತರ ಪೂನಾ ಇನ್ಸ್ಟಿಟ್ಯೂಟ್ ಬಂತು, ಕಲ್ಕಟ್ಟಾದಲ್ಲಿ ಸತ್ಯಜಿತ್ ರಾಯ್ ಫಿಲಮ್ ಇನ್ಸ್ಟಿಟ್ಯೂಟ್ ಬಂತು, ಒರಿಸ್ಸಾದಲ್ಲಿ ಫಿಲಮ್ ಇನ್ಸ್ಟಿಟ್ಯೂಟ್ ಬಂತು, ಚೆನ್ನೈನಲ್ಲಿ ಬಂತು. ಬಟ್ ಪ್ರಥಮ ಬಾರಿಗೆ ಪ್ರಾರಂಭವಾಗಿದ್ದು ಬೆಂಗಳೂರಿನ ಶ್ರೀಜಯ ಚಾಮರಾಜೇಂದ್ರ ಪಾಲಿಟೆಕ್ನಿಕ್. ಇದು ಮುಂದಾಲೋಚನೆಯ ಡಾಕ್ಟರ್ ಸರ್ಎಂ ವಿಶ್ವೇಶ್ವರಯ್ಯ ಮತ್ತು ಜಯಚಾಮರಾಜೇಂದ್ರ ಒಡೆಯರ್ ಅವರ ಒಂದು ಮುಂದಾಲೋಚನೆಯಿಂದ ಪ್ರಾರಂಭವಾದಂತಹ ಒಂದು ಕೋರ್ಸ್ ಅದು.

0: ಹೌದು, ಇಷ್ಟೆಲ್ಲ ಮಾಡ್ತಾ ಬಂದ್ರೆ ಆಯ್ಕೆ ಏನೋ ಗೊತ್ತಾಯ್ತು. ಈಗ ಸಿನಿಮಾಟೋಗ್ರಫಿ ಅಲ್ಲಿಂದ ಒಂದು ವಿದ್ಯಾಭ್ಯಾಸವನ್ನ ಪಡ್ಕೊಂಡ್ರಿ, ಹಾಗೆ ಇದು ನನ್ನ ಆಯ್ಕೆಯಪ್ಪ, ಇದನ್ನ ಇದರಲ್ಲೇ ಮುಂದುವರಿಬೇಕು ಅನ್ನುವಂಥದ್ದು ನೀವು ದೃಢ ನಿರ್ಧಾರ ಮಾಡಿದ್ರ ಅಲ್ಲೇನೆ?
1: ಹೌದೌದು, ನಾನು ಸಿನಿಮಾಟೋಗ್ರಫಿ, ನನ್ನ ಉದ್ದೇಶ ಏನಪ್ಪ ಅಂದ್ರೆ ಸಿನಿಮಾಟೋಗ್ರಫಿ ಮಾಡಿದ್ಮೇಲೆ ನಾನು ಒಳ್ಳೆಯ ಸಿನಿಮಾ ಕ್ಯಾಮ್ರಾಮನ್ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾನು ಹೋಗಿದ್ದು. ಹಾಗಾಗಿ ನಾನು ಮೊಟ್ಟ ಮೊದಲೇ ಮಣ್ಣಿನವಾಗ ಅಂತ ಡಾಕ್ಟರ್ ರಾಜ್ಕುಮಾರ್ ಕಲ್ಪನೆ ಮಾಡಿರೋದು. ಸೊ ಅದು ಗೀತಪ್ರಿಯ ನಿರ್ದೇಶನ ಮಾಡಿದ್ದು. ಆ ಚಿತ್ರಕ್ಕೆ ನಾನು ಸಂಪೂರ್ಣವಾಗಿ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದೆ.
0: ಮೊದಲಿಗೆ ನೀವು ಆರಂಭ ಮಾಡಿದ್ದು ಚಲನಚಿತ್ರದ ಮೂಲಕ
1: ಮಣ್ಣಿನ ಮಗ.
0: ಓಕೆ,
1: ನಿಜವಾಗ್ಲೂ ಅದು ಸೂಪರ್ ಹಿಟ್ ಆಗೋಯ್ತು. ಅದನಂತರ ಕಂಠೀರವ ಸ್ಟುಡಿಯೋದಲ್ಲಿ ಅಲ್ಲಿ ಕೊನೆಯ ನನ್ನ ಚಿತ್ರ ಸಾಕ್ಷಾತ್ಕಾರ, ಪುಟ್ಟಣ್ಣ ಕಣಗಾಲ್ ನಿರ್ದೇಶನ ಮಾಡಿದಂತ ಸಾಕ್ಷಾತ್ಕಾರ. ಅದರಲ್ಲಿ ರಾಜ್ಕುಮಾರ್, ಪೃಥ್ವಿರಾಜ್ ಕಪೂರ್, ಜಮುನಾ ಇವರೆಲ್ಲ ಮಾಡಿದ್ರು. ಶ್ರೀಕಾಂತ್ ಕ್ಯಾಮ್ರಾಮನ್, ಅವರ ಒಂದು ಗೈಡೆನ್ಸ್ ನಲ್ಲಿ ಒಳ್ಳೆ ಕ್ಯಾಮ್ರಾಮನ್ ಆಗ್ಬೇಕು ಅಂತ ಮಾಡಿದೆ. ಸುಮಾರು 10 ಸಿನಿಮಾಗಳಿಗೆ ನಾನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿ ಒಳ್ಳೆ ಹೆಸರು ಮಾಡಿದೆ.
0: ಹೌದು, ಹಾದಿ ಹೇಗಿತ್ತದು ಅಂದ್ರೆ, ಆ ಚಲನಚಿತ್ರಗಳಿಗೆ ನೀವು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಾಗ್ಯೂ ಕೂಡ ನಿಮ್ಮ ಜೀವನದ ಹಾದಿ ನಡಿಬೇಕಲ್ಲ, ಹೇಗಿತ್ತದು?
1: ಒಂದೇ ಕೊರತೆ ಯಾತಕ್ಕಂತ ಹೇಳಿದ್ರೆ, ಸಿನಿಮಾ ರಂಗ ನೋಡ್ಲಿಕ್ಕೆ ಒಂದು ಬಣ್ಣ ಬಣ್ಣವಾಗಿರುತ್ತೆ ಅಷ್ಟೇ, ಅದ್ರ ಒಳಹೋಗ್ ನೋಡಿದಾಗ ಅದ್ರ ಕಷ್ಟ ಸುಖ ಏನು ನನಗೆ ಗೊತ್ತಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಆಗ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಜೀವನ ಮಾಡಿ ನಾನು ನಮ್ಮ ಸಂಸಾರ ಸಾಗಿಸ್ಬೇಕನ್ನೋದು ಬಹಳ ಕಷ್ಟ ಇತ್ತು. ಈವನ್ ಚೆನ್ನೈನಿಗೂ ಹೋಗಿ ನಾನು ಒಂದು ಚಿತ್ರಕ್ಕೆ ಸಹ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದೆ. ಅಲ್ಲಿಯ ವೆದರು, ಅಲ್ಲೇ ಒಂದು ಇದು ವಾತಾವರಣ ನಾನು ಹಿಡಿಸ್ಲಿಲ್ಲ. ಅಲ್ಲಿಂದ ವಾಪಸ್ ಬಂದೆ ನಾನು. ನಾನು ಸಾಕ್ಷಾತ್ಕಾರ ಮಾಡಿದ ನಂತರ ನಾನು ವಿವಾಹವಾದೆ 1969. ನಮ್ಮ ಊರಿನ ಹುಡುಗಿನೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು 69. ಮದುವೆ ಮಾಡಿಕೊಂಡು ಮದುವೆ ಆದ ನಂತರ
0: ಅವರು ಕೂಡ ಆಲೂರಿನವರೇ,
1: ನಮ್ಮೂರವರೇ, ಆಲೂರಿನವರೇ. ಸೊ ಹಾಗಾಗಿ ಮದುವೆ ಆದ ನಂತರ ಮತ್ತೆ ನನ್ನ ಜೀವನ ಸಾಗಿಸ್ಬೇಕು.
0: ಹೌದು,
1: ಆ ದೃಷ್ಟಿಯಿಂದ ಸಿನಿಮಾ ರಂಗಕ್ಕೆ ನಾನು ಗುಡ್ ಬೈ ಹೇಳ್ಬೇಕಾಯ್ತು. ಯಾಕೆಂತ ಹೇಳಿದ್ರೆ ಅದರಿಂದ ಜೀವನ ಮಾಡೋದು ತುಂಬಾ ಕಷ್ಟ ಆಯ್ತು. ಕೇವಲ ಆಗ ನೀವು ನಂಬ್ತಿರೋ ಇಲ್ಲ, ಒಂದು ಶೆಡ್ಯೂಲ್ ಒಂದು 8 ಗಂಟೆ ಕೆಲಸ ಮಾಡಿದ್ರೆ 6 ರೂಪಾಯಿ ಕೊಡೋರು ನಮ್ಗೆ. ಅವಾಗ ಈ 6 ರೂಪಾಯಿನಾಗ ಎಂತ ಜೀವನ ಮಾಡೋದು? ಓವರ್ ಟೈಮ್ ಮಾಡಿದರೆ ಒಂದು 16 ರೂಪಾಯಿ ಸಿಗೋದು, 12 ರೂಪಾಯಿ, 16 ರೂಪಾಯಿ ಸಿಗೋದು. ಜೀವನ ದುಸ್ತರವಾಗೋಯ್ತು. 1969 ಮದುವೆ ಆದಮೇಲೆ ಏನಾಯ್ತು ಯೋಚನೆ ಮಾಡಿದೆ, ಓ ಇದ್ಯಾಕೋ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಿ ನೌಕರನಾಗಿ ಕೆಲಸ ಮುಂದುವರಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಮೈಸೂರು ಮೆಡಿಕಲ್ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದೆ, ಅಲ್ಲಿ ಕೆಲಸ ಸಿಕ್ತು. ಸೊ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಫೋಟೋಗ್ರಾಫರ್ ಆಗಿ ಸೇರ್ಕೊಂಡೆ 1970. ಸುಮಾರು 9.5 ವರ್ಷಗಳ ಕಾಲ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ, ನಾನು ಮೈಸೂರಿಗೆ ಹೋದಾಗ ನಾನೇನು ಒಬ್ಬಂಟಿಗನಾಗಿ ಹೋಗಿದ್ದೀನಿ ಹಾಗೆ ಹಂಗಿತ್ತು, ಅಷ್ಟರಲ್ಲಿ ಮದುವೆನೇ ಹೋಗಿತ್ತು. ನನಗೆ ನೀವು ನಂಬ್ತಿರೋಬಿಡ್ತಿರ್ತೀನಿ, ನನಗೆ ಸಂಬಳ ಬರ್ತಿದ್ದು 350. 350 ನನ್ನ ಸಂಸಾರ ಶುರು ಮಾಡಿದೆ ಮೈಸೂರಲ್ಲಿ. ಮನೆ ನಮ್ಮ ನಮ್ಮ ಶ್ರೀಮತಿ, ಆಗ ನನಗೆ ಒಬ್ಬ ಗಂಡು ಮಗು ಆಗಿತ್ತು. ಇವತ್ತು ಹಿಂತಿರುಗಿ ನೋಡಿದಾಗ ನಾನು ಹೇಗೆ ಆ ರೀತಿಯ ಜೀವನವನ್ನು ಪ್ರಾರಂಭಿಸಿದೆ ಅನ್ನೋದೇ ನನಗೆ ಒಂದು ದೊಡ್ಡ ಯೋಚನೆ ಆಯಿತು. ಸೊ ಮೆಡಿಕಲ್ ಕಾಲೇಜಿನಲ್ಲಿದ್ದಾಗ ಏನಾಯಿತು, ಶುರು ಮಾಡಿದೆ. ಅಲ್ಲಿ ಒಂದು ಅನುಕೂಲ ಪರಿಸ್ಥಿತಿ ಏನಪ್ಪ ಅಂದರೆ, ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಓದುವ ಪ್ರತಿಯೊಬ್ಬ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಗೆ ಡೆಸರ್ಟೇಷನ್ಗೆ ತಿಪ್ಪೇಸ್ವಾಮಿ ಬಿಟ್ಟರೆ ಯಾರೂ ಮಾಡೋಂಗಿರಲಿಲ್ಲ ಫೋಟೋಗ್ರಾಫ್ಸ್. ಯಾತಕ್ಕಂತ ಹೇಳಿದ್ರೆ, ಮೈಕ್ರೋ ಫೋಟೋಗ್ರಫಿ, ಮ್ಯಾಕ್ರೋ ಫೋಟೋಗ್ರಫಿ, ಎಕ್ಸ್ರೇ ಕಾಪಿಂಗು, ಪೇಪರ್ ಪ್ರೆಸೆಂಟೇಷನ್ಗೆ ಎಲ್ಲ ನಾನೇ ಮಾಡಿಕೊಡ್ಬೇಕಾಯಿತು. ಸೊ ನನ್ನ ಜೀವನ ಚೇತರಿಸ್ಕೊಳ್ತು. ಅದರಿಂದ ನನಗೆ ಸಾಕಷ್ಟು ಸಂಬಳಕ್ಕಿಂತ ಹೆಚ್ಚಾಗಿ ನನ್ನ ಡೆಸರ್ಟೇಷನ್ ವರ್ಕಿಗೆ ನನಗೆ ಹಣ ಬರೋಕ್ಕೆ ಶುರುವಾಯಿತು. ನನ್ನ ಜೀವನ ಸುಗಮ ಆಯಿತು. ಎರಡನೇದಾಗಿ ಏನಪ್ಪ ಅಂದರೆ, ನಾನು ಅದಕ್ಕೆ ಆ ಸಂದರ್ಭದಲ್ಲಿ ನಾನು ಅನೇಕ ಪತ್ರಿಕೆಗಳಿಗೆ ಛಾಯಾಚಿತ್ರ ಒದಗಿಸ್ತಾ ಬಂದೆ. ಇದು ತುಂಬಾ,
0: ಇದೆಲ್ಲ ನೀವು ಸಿನಿಮಾ ರಂಗವನ್ನ ಬಿಟ್ಟ ನಂತರದಲ್ಲಿ ಆದಂತ. ಓಕೆ,
1: ಮೆಡಿಕಲ್ ಕಾಲೇಜ್ ಇದ್ದಾಗ ಕೆಲವು ಪತ್ರಿಕೆಗಳು ಒಂದು ಯಾವುದು ಫಿಲಂ ಮ್ಯಾಗಜಿನ್ಸ್ ಮಾಡ್ಬೇಕನ್ನೋ ಮಣಿಪಾಲ್ ಪ್ರಶ್ನರು ರೂಪತಾರ ಶುರು ಆಯ್ತು. ಆಗ ರೂಪತಾರಕ್ಕೆ ಒಬ್ಬ ಫೋಟೋಗ್ರಾಫರ್ ಬೇಕಾಯ್ತು. ಮತ್ತೆ ಸಂಯುಕ್ತ ಕರ್ನಾಟಕದ ಚಿತ್ರದೀಪ ಅಂತ ಅವರು ಶುರು ಮಾಡಿದರು. ಸೊ ಇದಕ್ಕೆಲ್ಲ ನನಗೆ, ನನ್ನ ಸ್ನೇಹಿತರೇ ರಿಪೋರ್ಟರ್ ಆಗಿದ್ದರಿಂದ ಅವರೆಲ್ಲ ನನಗೆ ತಿಪ್ಪೇಸ್ವಾಮಿನೇ ಇರಲಿ ಫೋಟೋಗ್ರಾಫಿ ಚೆನ್ನದ ಮಾಡ್ತಾರೆ ಅಂತ ಹೇಳಿದರು. ಸೊ ಹಾಗೆ ಏನಾಯಿತು, ನನಗೆ ಒಂದು ಸಿನಿಮಾ ರಂಗ ಬಿಟ್ಟರು ಸಿನಿಮಾ ನಟ ನಟಿಯರ

0: ಸಂಘ ಬಿಡ್ಲಿಲ್ಲ,
1: ಬಾಂಧವ್ಯ
0: ಬಾಂಧವ್ಯ ಅದು ಇನ್ನೂ ಹತ್ರ ಆಗ್ಬಿಡುತ್ತೆ. ಯಾತಕ್ಕಂತಂದ್ರೆ ಚಿತ್ರದೀಪ ರೂಪತಾರ ಶುರುವಾದಾಗ ಎಲ್ಲ ಪ್ರತಿಯೊಬ್ಬ ಸಿನಿಮಾ ನಟ ನಟಿ ತಾಂತ್ರಿಕ ವರ್ಗ ನಿರ್ದೇಶಕ ಎಲ್ಲರ ಛಾಯಾಚಿತ್ರ ನಾನೇ ತೆಗಿಬೇಕಾಯ್ತಾಗ. ಕರ್ನಾಟಕದಲ್ಲಿ ಹೈಯೆಸ್ಟ್ ಈ ಯಾವುದು ಸಿನಿಮಾ ಪತ್ರಿಕೆಗಳಿಗೆ ಛಾಯಾಚಿತ್ರ ಒದಗಿಸ್ತೇವೆ ನಾನು. ಹಾಗಾಗಿ ಪ್ರತಿಯೊಂದು ರೂಪತಾರ ಮೊದಲೇ ಪತ್ರಿಕೆ ಡಾಕ್ಟರ್ ರಾಜ್ಕುಮಾರು ಮೊದಲೇ ಸಂಚಿಕೆ ಮುಖಪಡ್ತಾರೆ ಬಂದವರು. ಆಮೇಲೆ ಜಯಂತಿ, ಆರತಿ, ಭಾರತಿ, ಲಕ್ಷ್ಮಿ, ಅನಂತ್ನಾಗ್, ಶಂಕರ್ನಾಗ್, ವಿಷ್ಣುವರ್ಧನ್, ಶ್ರೀನಾಥ್, ಎಲ್ಲ ರಜನಿಕಾಂತ್ ಎಲ್ಲರ ಚಿತ್ರಗಳನ್ನು ನಾನೇ ತೆಗಿತಾ ಬಂದೆ. ಎಲ್ಲರದ್ದು ಕವರ್ ಪೇಜ್ ನಂದೆ. ಅದಾದಮೇಲೆ ಸುಧಾದಲ್ಲೂ ನನ್ನ ಚಿತ್ರಗಳು ಪ್ರಾರಂಭ ಆಯಿತು. ಸುಧಾದಲ್ಲಿ ಆಲ್ಮೋಸ್ಟ್ ಸಿನಿಮಾದವ್ರದ್ದು ಸಿನಿಮಾ ಒಂದೇ ಅಲ್ಲ ಸಾಹಿತಿಗಳದು. ಆಗ ಎಂ ಬಿ ಸಿಂಗ್ ಅಂತ ಇದ್ದರು, ಅವ್ರು ನನಗೆ ಹೇಳಿದರು ನೀನು ಈ ಕೆಲಸ ಮಾಡ್ತಾಯಿದ್ದೆ ಅದು ಬಿಟ್ಟು ಬಂದ್ಬಿಡು, ನಿನಗೆ ಮೂರರ ಸಂಬಳ ನಾನು ಕೊಡಿಸ್ತೀನಿ. ಸುಧಾ ಪ್ರಜಾವಾಣಿಗೆ ಬಂದುಬಿಟ್ರೆ ನೀ ಏನು ಗೌರ್ಮೆಂಟ್ ಸಂಬಳ ತಗೊಂಡ್ರೆ ಅದ್ರ ಮೂರರಷ್ಟು ನಾನು ಸಂಬಳ ಕೊಡಿಸ್ತೀನಿ ಬನ್ನಿ ಅಂದರು. ನಾನು ಇಲ್ಲ, ನಾನು ಸರ್ಕಾರಿ ನೌಕರರು, ಜೊತೆಗೆ ನನಗೆ 10 ಪತ್ರಿಕೆಯಲ್ಲಿ ನನ್ನ ಕೈನಲ್ಲಿದ್ದು ಅವಾಗ 10 ಪತ್ರಿಕೆ. ಹಾಗಾಗಿ ಏನಾಯಿತು, ನಾನು ಒಂದು ಸಂಸ್ಥೆ ಮಾಡೋ ಬದಲು 10-6 ಸಂಸ್ಥೆ ಮಾಡೋದು ಅನುಕೂಲ. ಆದ್ದರಿಂದ ನಾನು ಇಲ್ಲ ಬರೋಲ್ಲ ಸರ್, ನಾನು ಮೈಸೂರು ಬಿಟ್ಟು ನಾನು ಎಲ್ಲೂ ಬರೋಲ್ಲ, ಐ ಆಮ್ ಸೋ ಹ್ಯಾಪಿ ಇನ್ ಮೈಸೂರು ಅಂತ ಹೇಳಿ ಪ್ರಾರಂಭ ಮಾಡಿದೆ. ಸೊ ರೂಪ್ತಾರ ಆಯಿತು, ತರಂಗ ಆಯಿತು, ಪ್ರಜಾಮತ ಕವರ್ ಪೇಜ್, ಲಂಕೇಶ್ ಪತ್ರಿಕೆ, ದೆನ್ ವಿಜಯ ಚಿತ್ರ, ವನಿತಾ. ವಿಜಯ ಚಿತ್ರ ವನಿತಾ ವಿಶೇಷ ಏನಪ್ಪ ಅಂದರೆ ಅದು 3 ಲ್ಯಾಂಗ್ವೇಜಲ್ಲಿ ಪಬ್ಲಿಷ್ ಆಗೋದು. ಅವಾಗ ವಿಜಯ ಚಿತ್ರ ಕನ್ನಡ, ವಿಜಯ ಚಿತ್ರ ತೆಲುಗು, ಬೊಂಬೈ ಅಂತ ತಮಿಳು. ಅದೇ ರೀತಿ ವನಿತಾ ಅಂತ ವುಮೆನ್ಸ್ ಮ್ಯಾಗ್ಝಿನ್, ಅದು ವುಮೆನ್ಸ್ ಮ್ಯಾಗ್ಝಿನ್ ವನಿತಾ ತೆಲುಗು, ವನಿತಾ ಕನ್ನಡ, ಮಂಗೈ ಅಂತ ತಮಿಳಲ್ಲಿ ಬರೋದು. ಮತ್ತು ಅವ್ರದ್ದೇ ಹೆರಿಟೇಜ್ ಅಂತ ಮಾನ್ಯುಮೆಂಟ್ಸ್ ಬಗ್ಗೆ ಬರೋದು. ಸೊ ಎಲ್ಲ ಸೇರಿ 10 ಪತ್ರಿಕೆಗಳಿಗೆ ನಾನು ಸತತವಾಗಿ 30 ವರ್ಷ ಛಾಯಾಚಿತ್ರಗಳನ್ನು ಒದಗಿಸ್ತಾ ಮುಂದೆ. ಅಂದರೆ ಯೋಚನೆ ಮಾಡಿದ್ದೀನಿ, ನನಗೆ ಸಂಬಳ ಏನೂ ಅಲ್ಲ, ನನ್ನ ಹೆಚ್ಚಿನ ದುಡಿಮೆ ಬಂದಿದ್ದು ನನಗೆ ಮ್ಯಾಗ್ಝಿನ್ನಿಂದ. ಹೆಸರು ಬಂತು, ಕೀರ್ತಿ ಆಯ್ತು, ಬಂತು, ಹಣನೂ ಬಂತು ನನಗೆ.
1: ನಾನು ಈಗ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನಂತೇಳಿದ್ರೆ, ನೀವು ಅವಾಗಲೇ ಹೇಳಿದ್ರಿ ಯಾರೆಲ್ಲ ಸಿನಿಮಾಟೋಗ್ರಫಿ ಒಂದು ಕೋರ್ಸನ್ನು ಮಾಡ್ಕೊಳ್ತಾ ಇರ್ತಾರೆ ಅವ್ರು ಯಾರೂ ಕೂಡ ದುಡಿಮೆ ಇಲ್ಲದೆ ಇರೋರು ಆಗೋದಕ್ಕೆ ಚಾನ್ಸೇ ಇಲ್ಲ, ನಿರುದ್ಯೋಗಿಗಳಾಗಲ್ಲ ಅನ್ನುವಂಥದ್ದು ಈಗ ನನಗೆ ಅರಿವಿಗೆ ಬಂತು ಅನ್ನುವಂಥದ್ದು.
0: ಖಂಡಿತವಾಗುವ, ಯಾಕಂತ ಹೇಳಿದ್ರೆ ಇವತ್ತು ಸಿನಿಮಾಟೋಗ್ರಫಿ ಮಾಡೋದು ನಾನು ಅನ್ಎಂಪ್ಲಾಯ್ಡ್ ತುಂಬ ಕಡಿಮೆ ನಾನು ನೋಡಿರೋದು. ಎಲ್ಲ ಒಳ್ಳೊಳ್ಳೆ ಕ್ಯಾಮ್ರಾಮನ್ಸ್ ಆಗಿದ್ದಾರೆ ಕನ್ನಡದಲ್ಲಿ, ದೂರದರ್ಶನದಲ್ಲಿದ್ದಾರೆ, ವಾರ್ತಾಲಯಕ್ಕಿದ್ದಾರೆ, ಪ್ರೆಸ್ನಲ್ಲಿದ್ದಾರೆ, ಆಮೇಲೆ ಗೌರ್ಮೆಂಟ್ ಆರ್ಗನೈಸೇಷನ್ ಇದ್ದಾರೆ. ಅನ್ಎಂಪ್ಲಾಯ್ಡ್ ಇಲ್ಲ, ಯಾವುದೂ ಇಲ್ವಾ, ಒಂದು ಸ್ಟುಡಿಯೋ ಹಾಕೊಂಡಾದ್ರೂ ದುಡಿತಾನೆ ಅವನು, ಅಥವಾ ಯಾವ ಮದುವೆ ಮುಂಜಿ ಇನ್ನು ಸಮಾರಂಭಗಳಾದ್ರೂ ತೆಗೆದು ಅವನು ದುಡ್ಡು ಮಾಡ್ತಾನೆ, ಅವನು ಅನ್ಎಂಪ್ಲಾಯ್ಡ್ ಆಗಕ್ಕೆ ಸಾಧ್ಯತೆನೇ ಇಲ್ಲ.
1: ಹೌದು, ಇಷ್ಟೆಲ್ಲ ಅಂದ್ರೆ ಬೇರೆ ಬೇರೆ ರಂಗದಲ್ಲಿ ನೀವು ಕೆಲಸ ಮಾಡಿರುವಂತ, ಯಾವ ರಂಗ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಅನ್ನೋ?
0: ನನಗೆ ಅದು ಮುಂದೆ ಹೇಳ್ತೀನಿ, ಯಾಕೆ ಅಂತ ಹೇಳಿದ್ರೆ ಆಯ್ತು ಮೆಡಿಕಲ್ ಕಾಲೇಜಲ್ಲಿ ಹೇಳ್ತೀನಿ ಕತೆ, ನೀವು ಕೇಳಬೇಕು. ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸುಮಾರು 10 ವರ್ಷ ಕೆಲಸ ಮಾಡಿದೆ. ಅಷ್ಟರಲ್ಲಿ ನಮ್ಮ ಪತ್ರಿಕೋದ್ಯಮದಲ್ಲಿ ನಾನು ಒಳ್ಳೆ ಹೆಸರು ಮಾಡಿಬಿಟ್ಟಿದ್ದೆ. 10 ಮ್ಯಾಗ್ಝಿನ್ ಅಂದ್ರೆ ಯೋಚನೆ ಮಾಡಿ, 10 ಮ್ಯಾಗ್ಝಿನ್ 30 ವರ್ಷ ಮಾಡಿದ್ರೆ ನಾನು ಒಬ್ಬನೇ. ಕರ್ನಾಟಕದಲ್ಲಿ ಅಷ್ಟು ಸುಲಭ ಅಲ್ಲ. ಅದು ಏನಂದ್ರೆ ಫಿಲಂನಲ್ಲಿ 3 ವಿಧ ಅದ, ಕಪ್ಪು ಬಿಳುಪು, ವರ್ಣಚಿತ್ರ, ವರ್ಣ ಪಾರದರ್ಶಿಕೆ ಅಂತ. ಈ ವರ್ಣ ಪಾರದರ್ಶಿಕೆಯ ಏನಪ್ಪ ವಿಶೇಷ ಅಂದ್ರೆ, ಯಾವುದೇ ಪತ್ರಿಕೆಗಳ ಮುಖಪುಟದಲ್ಲಿ ಬರಬೇಕಾದ್ರೆ ವರ್ಣ ಪಾರದರ್ಶಿಕೆಯನ್ನೇ ಉಪಯೋಗಿಸಿ ಚಿತ್ರ ತೆಗಿಬೇಕಾಯ್ತು. ಅದೇನಪ್ಪ ಅಂದ್ರೆ ಅದು ವರ್ಣ ಪಾರದರ್ಶಿಕೆ ಅಂದ್ರೆ ಸ್ವಲ್ಪ ಅಂಡರ್ ಆದರೂ ಹೋಯ್ತು, ಸ್ವಲ್ಪ ಓವರ್ ಆದ್ರೂ, ಪರ್ಫೆಕ್ಷನ್ ಇರ್ಬೇಕದ್ರಲ್ಲಿ. ಆಮೇಲೆ ಆಗೆಲ್ಲ ನಾವು ಉಪಯೋಗಿಸಿದ ಮ್ಯಾನ್ಯುಯಲ್ ಕ್ಯಾಮ್ರಾಗಳು. ಸೊ ಅದನ್ನ ನಮ್ಮ ತಲೆಯಲ್ಲಿ ಯಾವ್ಯಾವ ಅಪರ್ಚರು, ಯಾವ್ಯಾವ ಸಂದರ್ಭಕ್ಕೆ, ಯಾವ್ಯಾವ ಲೈಟ್ಗೆ, ಯಾವ ರೀತಿ ಅಪರ್ಚರ್ ಇರಬೇಕು, ಯಾವ ರೀತಿ ಶಟ್ಟರ್ ಇರಬೇಕು ಅನ್ನೋದನ್ನ ಪರಿಜ್ಞಾನ ಒಬ್ಬನಿಗೆ ಪಕ್ಕ ಇರಬೇಕು. ಆಗಿದ್ದಾಗ ಅವನು ಒಳ್ಳೆ ಚಿತ್ರ ತೆಗಿಬಲ್ಲ. ಜೊತೆಗೆ ಅದು ಮೊದಲು ವರ್ಣ ಪಾರದರ್ಶಿಕೆ ಅನ್ನೋ ಒಂದು ಫಿಲಮ್ಮು ನಮ್ಮ ದೇಶದಲ್ಲಿ ಪ್ರೊಸೆಸ್ ಆಗ್ತಿರ್ಲಿಲ್ಲ. ಚಿತ್ರ ತೆಗೆದ್ಮೇಲೆ ಅದು ಅಮೇರಿಕ ಅಥವಾ ಇಂಗ್ಲೆಂಡಿಗೆ ಕಳಿಸ್ಬೇಕಾಯ್ತು. ಅಲ್ಲಿ ಪ್ರೊಸೆಸ್ ಆಗಿ ಬರೋದಕ್ಕೆ ನಾನು ಏನು ತೆಗೆದಿದ್ದೀನಿ ಅನ್ನೋದು ನನಗೇ ಗೊತ್ತಾಗ್ತಿರ್ಲಿಲ್ಲ. ಬಂದಮೇಲೆ ಖಾತ್ರೆ, ಏನು ನಾನು ತೆಗೆದಿರೋ ಚೆನ್ನಾಗಿದೆಯೋ ಇಲ್ಲೋ ಅನ್ನೋದು ನಾನು ಬಂದಮೇಲೆ ಅದನ್ನ ನೋಡಿದ್ಮೇಲೆ ನನಗೆ ಪಕ್ಕ ಮನಸ್ಸಿಗೆ ಸಮಾಧಾನ ಆಗಿದೆ. ಜೊತೆಗೆ ನನಗೆ ನನ್ನನ್ನೇ ನಂಬ್ಕೊಂಡಿರೋದು ಕವರ್ ಪೇಜಸ್ಗೆಲ್ಲ, ನಿಜ ಹೇಳ್ಬೇಕಂದ್ರೆ ನನಗೆ ಟೆನ್ಷನ್ ಆಗಿರೋದು ಎಷ್ಟೋ ಸಾರಿ, ಏಕೆ ರಾಜ್ಕುಮಾರ್ ನೆಕ್ಸ್ಟ್ ಇಶ್ಯೂ ಆಗಬೇಕು, ಹೃದಯ ಕುಮಾರ್ದು ಹಾಕ್ಬೇಕು, ಕಲ್ಯಾಣ್ ಕುಮಾರ್ದು ಹಾಕ್ಬೇಕು, ಗೀತಾದ ಹಾಕ್ಬೇಕು, ಭಾರತೀದ ಹಾಕ್ಬೇಕು, ಮುಂಜೆ ಇದೆಲ್ಲ ತೆಗಿತಾ ಇದ್ದೆ. ತೆಗೆದು ನಾನು ಸಕಾಲಕ್ಕೆ ಬರೆದ್ರೆ ನನಗೆ ಟೆನ್ಷನ್ ಶುರುವಾಗುತ್ತೆ, ನೆಕ್ಸ್ಟ್ ಇಶ್ಯೂ ಅವ್ರದೇ.

ಹಾಕ್ಬೇಕು ಅಂತ ಅಂದರು. ನನಗೆ ಅಂದರೆ ಲಕ್ಕಿಲಿ ಇಲ್ಲ, ಎಲ್ಲ ಸಕಾಲದಲ್ಲಿ ಬಂದು ಕೆಲವು. ಹಾಗಾಗಿ ನನಗೆ ನನ್ನ ಚಿತ್ರಗಳು, ನೀವು ಒಂದು ಟೈಮ್ನಲ್ಲಿ ಒಂದು ಅಂಗಡಿ ಒಂದು ಬುಕ್ ಸ್ಟಾಲ್ಗೆ ಹೋದರೆ ಹತ್ತು ಮ್ಯಾಗ್ಝಿನ್ ಒಂದೇ ಕಾಲ್ ಪೇಜು ಆ ರೀತಿಯಾಗಿ ನೀವು ವೀಕ್ಷಿಸ್ಬೋದಾಯಿತು. ತುಂಬ ಜನಕ್ಕೆ ತಿಪ್ಪೇಸ್ವಾಮಿ ಯಾರು ಅನ್ನೋದು ಅವಾಗ ಎಲ್ಲರಿಗೂ ಪರಿಚಯ ಇತ್ತು, ಯಾಕೆಂದರೆ ಅಷ್ಟು ನಾನು ಪಾಪ್ಯುಲರ್ ಆಗಿದ್ದು ಪತ್ರಿಕೋದ್ಯಮದಲ್ಲಿ. ಹಾಗಾಗಿ ಕೊನೆಗೆ 9.5 ವರ್ಷಕ್ಕೆ ಬಂದೆ ಮೆಡಿಕಲ್ ಕಾಲೇಜಲ್ಲಿ. ಆಗ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮದಲ್ಲಿ ಒಂದು ಛಾಯಾಗ್ರಹರ ಒಂದು ಪೋಸ್ಟ್ ಕಾಲ್ಫರ್ ಆಯಿತು. ನನಗೆ ಸ್ವಲ್ಪ ಪತ್ರಿಕೋದ್ಯಮ ಅಂದರೆ ಆಗಾಗಲೇ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನನಗೆ. ಸೊ ಜೊತೆಗೆ ಮಾನಸ್ ಗಂಗೋತ್ರಿಗೆ ಹೋದರೆ ವಿಶೇಷ ಏನಪ್ಪ ಅಂದರೆ ನಾನ್ ಟ್ರಾನ್ಸ್ಫರಬಲ್ ಜಾಬ್, ಪಕ್ಕ ಮೈಸೂರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಅದೊಂದು ಖಾತ್ರಿ ಇತ್ತು. ನಾನೇ ಮಾಡಿದೆ, ಮೈಸೂರು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ಗೆ ನಾನು ಒಂದು ಅಪ್ಲಿಕೇಶನ್ ಹಾಕಿದೆ. ಸೊ ಅಲ್ಲೇನಾಯಿತು, ಅವಾಗ ಪಿ ಎಸ್ ರಾಮಂಜನ್ ಅಂತ ಐ ಪಿ ಎಸ್ ಆಫೀಸರ್, ಅವರು ರಿಜಿಸ್ಟ್ರಾರು, ಡಿ ವಿ ಆರ್ಸು

0: ಹೀಗೆ ಮನ್ಸ್ ಗಂಗೋತ್ರಿಗೆ ಹೋದ್ರೆ ವಿಶೇಷ ಏನಪ್ಪ ಅಂದ್ರೆ ನಾನ್ ಟ್ರಾನ್ಸ್ಫರಬಲ್ ಜಾಬ್, ಪಕ್ಕ ಮೈಸೂರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಅದೊಂದು ಖಾತೆ ಖಾತ್ರಿ ಇತ್ತು. ನಾನೇ ಮಾಡಿದೆ, ಮೈಸೂರು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ಗೆ ನಾನು ಒಂದು ಅಪ್ಲಿಕೇಶನ್ ಹಾಕಿದೆ. ಸೊ ಅಲ್ಲೇನಾಯ್ತು, ಅವಾಗ ಪಿ ಎಸ್ ರಾಮಂಜನ್ ಅಂತ ಐ ಪಿ ಎಸ್ ಆಫೀಸರ್, ಅವರು ರಿಜಿಸ್ಟ್ರಾರು, ಡಿ ವಿ ಆರ್ಸು ವೈಸ್ ಚಾನ್ಸಲರ್ ಆಗಿದ್ದರು. ಸೊ ಇಂಟರ್ವ್ಗೆ ಹೋದೆ. ಇಂಟರ್ವ್ಗೆ ಹೋದಾಗ ಪಿ ಎಸ್ ರಾಮ್ ತಿಪ್ಪೇಸ್ವಾಮಿನೇನ್ ಸ್ವಾಮಿ ಇಂಟರ್ವ್ ಮಾಡೋದು, ಅವ್ರ ಚಿತ್ರಗಳು ನಾವೆಲ್ಲ ನಾವು ಅವ್ರದ್ದು ಯಾವ ಪತ್ರಿಕೆ ಹೇಳ್ತಾಯಿದ್ರು ಅವರೇ, ಅವ್ರಿಗೇನು ಇಂಟರ್ವ್ಯೂ ಮಾಡೋದು, ಅವ್ರಿಗೊಂದು ಜಾಬ್ ಕೊಡಿ. ನಾಡಿ ಕೃಷ್ಣಮೂರ್ತಿ ಅಂತ ಪ್ರೊಫೆಸರ್ ಅವಾಗ ಡಬ್ ಡಿಪಾರ್ಟ್. ಸೊ ಅವ್ರಿಗೆ ರಾಮಂಜನ್ ಮದ್ದು ಹೇಳಿದ್ರು, ತಿಪ್ಪೇಸ್ವಾಮಿ ಏನು ನೋಡಬೇಕಲ್ಲ, ಅವ್ರು ಈಸ್ ಎ ವೆರಿ ಪಾಪ್ಯುಲರ್ ಮ್ಯಾನ್ ಆ್ಯಂಡ್ ಈ ಅಚೀವ್ಡ್ ಎ ವೆರಿ ಗುಡ್ ನೇಮ್ ಇನ್ ಫ್ರೆಸ್ ಅಂದರು. ಸೊ ಜಾಬ್ ಸಿಗ್ತಾ ಇಲ್ಲ, ಅಲ್ಲೇ ಅಪಾಯಿಂಟ್ಮೆಂಟ್ ಆಯ್ತು. ಸೊ ಮುಂದಿನ ತಮಾಷೆ ಕೇಳಿ, ಆಯಿತು ಅಪಾಯಿಂಟ್ ಆಯಿತು, ನಾನು ಫೋಟೋಗ್ರಾಫರ್ ಆಗಿ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ಗೆ ಹೋದೆ. ಅಲ್ಲಿ ಹೋದಾಗ ನಮ್ಮ ಎಚ್ ಓ ಡಿ ನಾಡಿ ಕೃಷ್ಣಮೂರ್ತಿ ಅವರು ಏನು ಮಾಡಿದರು, ತಿಪ್ಪೇಸ್ವಾಮಿ ಅವರು ಚಂಬರ್ಕಲ್ ಬನ್ನಿ ತಿಪ್ಪೇಸ್ವಾಮಿ ಅಂದರೆ, ನಮಸ್ಕಾರ ಸರ್, ಏನು ಸರ್ ಅಂದೆ, ನೋಡಯ್ಯ ನೀ ಬಿ ಎಸ್ ಸಿ ಮಾಡಿದೆಯಾ, ಸಿನಿಮಾಟೋಗ್ರಫಿ ಮಾಡಿದೆಯಾ, ವೈ ಕಾಂಟ್ ಟು ಟೀಚ್ ಅವರ್ ಸ್ಟೂಡೆಂಟ್ ಐ ಸೇ ಅಂತ. ನನಗೆ ಟೀಚಿಂಗಾ ಸರ್, ನಾನು ಹಳ್ಳಿ ಪಳ್ಳಿಯಿಂದ ಬಂದವನು, ನನಗೆ ಇಂಗ್ಲೀಷ್ ಸರಿಯಾಗಿ ಬರಲ್ಲ, ಇಂಥದ್ರಲ್ಲಿ ನನಗೆ ಇಂಗ್ಲೀಷ್ನಲ್ಲಿ ಪಾಠ ಮಾಡಬೇಕಾಯ್ತು, ನಾನು ಎಮ್ ಎ ಜರ್ನಲಿಸಂ ಗೊತ್ತಲ್ಲ ನಿಮ್ಗೆ. ಸೊ ಇಂಥದ್ರಲ್ಲಿ ನನಗೆ ಏನು ಸರ್, ನಾನು ಎಮ್ ಎ ಜರ್ನಲಿಸಮ್ಗೆ ಹೋಗಿ ಪಾಠ ಮಾಡಿ ಅಂತಿರಲ್ಲ, ನಿಜವಾಗ್ಲೂ ನನಗೆ ಮಾಡೋಕ್ಕಾಗುತ್ತೆ ಸರ್, ಖಂಡಿತ ಆಗಲ್ಲ ಸರ್ ಅಂದೆ. ಏ ಡೋಂಟ್ ವರಿ ಸರ್, ಟ್ರೈ ಟು ಟೇಕ್ ಕ್ಲಾಸ್, ಐ ವಿಲ್ ಹೆಲ್ಪ್ ಯು ಅಂದರು. ಬಿಡಲಿಲ್ಲ ಆ ಮನುಷ್ಯ, ಹುಚ್ಚೆ ಬಿಡಿಸ್ಬಿಟ್ರು. ಸೊ ದೊಡ್ಡವ್ರು ಹೇಳಿದ್ಮೇಲೆ ನಾವು ಮಾತು ಕೇಳಲೇಬೇಕು, ತಿರಸ್ಕಾರ ಮಾಡಲಿಲ್ಲ. ಆಯ್ತು ಸರ್, ನೀವು ಹೇಳಿದ್ಮೇಲೆ ಮಾಡ್ತೀನಿ ಅಂದೆ. ಮೊದಲೇ ಬ್ಯಾಚ್ನಾಗ 9 ಜನ ಹುಡುಗಿಯರು, 5 ಜನ ಹುಡುಗರು. ಹಾಗಾಗಿ ನನಗೆ, ಬಟ್ ನನಗೆ ಒಂದು ಏನಂದರೆ ಕಾನ್ಫಿಡೆನ್ಸು, ನನಗೆ ನಾನು 5 ವರ್ಷದ ಹುಡುಗನ ಅಂತ ಹೇಳಿದ್ರೆ ನಾನು ನಾಟಕದಲ್ಲಿ ಅಭಿನಯಿಸಿದ್ದು ನನ್ನ ಕಲೆ. ಹಾಗಾಗಿ ಆಯಿತು ಸರ್ ಮಾಡ್ತೀನಿ ಅಂದೆ. ಸೊ ಏನಾಯಿತು, ನನ್ನ ಎಲಿಮೆಂಟ್ಸ್ ಆಫ್ ಫೋಟೋ ಜರ್ನಲಿಸಮ್ ಅನ್ನೋ ಒಂದು ಇಂಗ್ಲೀಷ್ ಒಂದು ಎಡಿಷನ್ ಬುಕ್ ಸಿಕ್ತು ನನಗೆ, ಅದನ್ನು ತಗೊಂಡು ಎಲ್ಲ ನಾಟಕದ ಥರ ಬಯೋಟ್ ಎಲ್ಲ ಮಾಡಿ ದಿವಸ ಆಯಾ ಪಾಠ ಏನೇನು ಹೇಳ್ಬೇಕು ಅದನ್ನು ಒಪ್ಪಿಸ್ತಾ ಇದ್ದೆ.
1: ಓಕೆ,
0: 1 ಸ್ವಲ್ಪ ಕಷ್ಟಪಟ್ಟೆ ಎಲ್ಲ, ಆಮೇಲೆ ಪಕ್ಕ ಅದೆ 1 ಆಮೇಲೆ. ಇದೇನಾಯಿತು ಅಂದರೆ, ನಾನು ಫೋಟೋಗ್ರಫಿ, ಫೋಟೋ ಜರ್ನಲಿಸಮ್, ವಿಡಿಯೋ ಪ್ರೊಡಕ್ಷನ್ 3 ಸಬ್ಜೆಕ್ಟನ್ನು ಟೀಚ್ ಮಾಡಿದೆ. ಸೊ ಬೌತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಇಷ್ಟೆಲ್ಲ ಮಾಡಿದೆ. ಇದು ಏನಾಯಿತು, ಬೇರೆ ಯೂನಿವರ್ಸಿಟಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಮ್ ಹೋಸ್ಕಮ್ಗೆ, ಅರೆ ಮೈಸೂರು ವಿಶ್ವವಿದ್ಯಾನಿಲಯದ ತಿಪ್ಪೇಸ್ವಾಮಿ ಎಲ್ಲರಿಗೂ ಫೋಟೋಗ್ರಫಿ, ಫೋಟೋ ಜರ್ನಲಿಸಮ್, ವಿಡಿಯೋ ಪ್ರೊಡಕ್ಷನ್ ಹೇಳ್ಕೊಡ್ತಾರೆ, ನಮ್ಮಲ್ಲಿ ಅಂತಾರೆ ಒಬ್ಬರು ಇಲ್ವಲ್ಲ ಅಂತ ನನಗೆ ಮಾಡಿದ್ರು. ನನಗೆ ಗೆಸ್ಟ್ ಲೆಕ್ಚರ್ ಆಗಿ ಎಲ್ಲ ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟ್ ಕರೆದ್ರು, ಥ್ರೋಟ್ ಕರ್ನಾಟಕ ಕರೆದ್ರು. ಆಯಿತು ಹೋದೆ ನಾನು, ಎಲ್ಲ ಯಾವ ಯೂನಿವರ್ಸಿಟಿ ಬಿಟ್ಟಿಲ್ಲ, ಎಲ್ಲ ಯೂನಿವರ್ಸಿಟಿಗೆ ಹೋಗಿದ್ದೀನಿ, ಪ್ಲಸ್ ಫೈನ್ ಆರ್ಟ್ಸ್ ಕಾಲೇಜು. ಸೊ ಗುಲ್ಬರ್ಗ ಐಡಿಯಲ್ ಫೈನ್ ಆರ್ಟ್ಸ್ ಕಾಲೇಜು, ಚಿತ್ರಕಲಾ ಪರಿಷತ್ ಬೆಂಗಳೂರು, ಬೋರ್ಡ್ ಆಫ್ ಸ್ಟಡಿ ಮೆಂಬರು ಆಗಿದ್ದೆ, ದಾವಣಗೆರೆ ಫೈನ್ ಆರ್ಟ್ಸ್ ಕಾಲೇಜು, ಆಮೇಲೆ ಮೈಸೂರಿನಲ್ಲೇ ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್ ಅಂತ ಇದೆ, ಅದೊಂದೇ ಕಡೆ ಇಡೀ ಭಾರತ ದೇಶದಲ್ಲಿ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ ಒಂದು ಡಿಗ್ರಿ ಕೋರ್ಸ್ ಇರೋದು ನಮ್ಮ ಕಾವದಲ್ಲಿ. ಕಾವ ಅಂದರೆ ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್ ಅಂತ, ಅಲ್ಲಿ ಪ್ರಾರಂಭ ಆಯಿತು. ಅಲ್ಲಿ ಪ್ರಾರಂಭ ಆದರೆ ಅಲ್ಲಿ ಹ್ಯಾಂಡ್ಸ್ ಇಲ್ಲ ಟೀಚ್ ಮಾಡೋಕ್ಕೆ. ನಾನು ಮಾನ್ಸ್ ಗಂಗೋತ್ರಿಯಲ್ಲಿ ಟೀಚ್ ಮಾಡ್ತಾ ಇದ್ದೆ, ನನಗೆ ರಿಕ್ವೆಸ್ಟ್ ಮಾಡಿ ಮತ್ತೆ ಗೆಸ್ಟ್ ಲೆಕ್ಚರ್ ಆಗ್ತಾ ಇದ್ರಲ್ಲಿ.
1: ಓಕೆ,
0: ಸುಮಾರು 20 ನಾನು ಅಲ್ಲಿ ಕೆಲಸ ಮಾಡಿದೆ. ಇವತ್ತು ಎಲ್ಲೋದ್ರೂ ನನ್ನ ಸ್ಟೂಡೆಂಟು ಇಡೀ ಇಂಡಿಯಾದಲ್ಲಿ
1: ಎಲ್ಲ ಕಡೆ
0: 100,000 ಜನಕ್ಕೆ ಪಾಠ ಮಾಡಿದ್ದೆ. 100,000 ಜನ ಎಲ್ಲೋದ್ರು, ಸರ್ ನಾನು ನಿಮ್ಮ ವಿದ್ಯಾರ್ಥಿ ಆಗಿದ್ದೆ ಸರ್, ನೀವು ನಮಗೆ ಜರ್ನಲಿಸಮ್ ಹೇಳ್ಕೊಟ್ರಿ ಸರ್ ಅಂತ ಎಲ್ಲ ಖುಷಿ, ಎಲ್ಲರೂ ಖುಷಿಯಿಂದ ಹೇಳ್ತಾರೆ. ನನಗೆ ನಿಜವಾಗ್ಲೂ ಅವಾಗ ಎಷ್ಟು ಸಂತೋಷ ಆಗುತ್ತೆ ಅಂತ ಪರವಾಗಿಲ್ಲ, ನಾವು ಮರ್ತೇ ಹೋಗಿರ್ತೀವಿ ಅಷ್ಟೇ, ಎಲ್ಲ ವಿದ್ಯಾರ್ಥಿಗಳು ನಾವು ಜ್ಞಾಪಕ ಇಟ್ಕೊಳಕ್ಕೆ
1: ಖಂಡಿತ.
0: ಹಾಗಾಗಿ ನಮಗೆ ಖುಷಿ ಆಗುತ್ತೆ, ಓ ಪರವಾಗಿಲ್ಲ. ಆಮೇಲೆ ಇನ್ನೊಂದು, 18 ನಾನು 3 ಸಬ್ಜೆಕ್ಟ್ ಟೀಚ್ ಮಾಡಿದೆ, ಫೋಟೋಗ್ರಫಿ, ಫೋಟೋ ವಿಡಿಯೋ ಪ್ರೊಡಕ್ಷನ್. ಒಂದೇನು ವಿಶೇಷ ಅಂತ ಹೇಳಿದ್ರೆ, ನಾನು 18 ಹಾನರೇರಿಯಾಗಿ ಟೀಚ್ ಮಾಡಿದ್ದು, ಯಾವುದೇ ಸಂಭಾವನೆ ಇಲ್ಲ ಅವನಿಗೆ, ಇಡೀ ದಾಖಲೆ ಅದು, ಮೈಸೂರು ಯೂನಿವರ್ಸಿಟಿಯಲ್ಲಿ ಯಾರೋ ಆ ಥರ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಅದು 18 ಮಾಡಿದೆ. ಇನ್ನೊಂದು ಏನಾಯ್ತಪ್ಪ ಅಂದರೆ, ಅಷ್ಟರಲ್ಲಿ ನಾನು ಪತ್ರಿಕೆಯಲ್ಲಿ ನಾನು ಹೆಸರು ಮಾಡಿದ್ದೆ, ಸಿನಿಮಾ ನಟ ನಟರಿ. 1981 ಯಾರೋ ಒಬ್ಬ ಸ್ನೇಹಿತ ಏನು ಮಾಡಿದ, ಬಂದು ರೀ ಸಿನಿಮಾ ನಟ ನಟಿಯರದ್ದು ಏನು ರೀ ತೆಗೆಯೋದು, ಅವ್ರು ಮೇಕಪ್ ಮಾಡ್ಕೊಂಡಿರ್ತಾರೆ ಒಳ್ಳೊಳ್ಳೆ ಡ್ರೆಸ್ಸಾಗಿ, ಅವ್ರ ಫೋಟೋ ತೆಗೆದ ತಕ್ಷಣ ನೀನೇನು ದೊಡ್ಡ ಮನುಷ್ಯ ಆಗ್ಬಿಟ್ಟ, ಬಹಳ ಗ್ರೇಟ್ರ ನೀನು, ನಿನಗೆ ಆ ಥರ ಚಾಲೆಂಜ್.

0: ಮಾಡಿದ್ರೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡು, ಅಲ್ಲಿ ಹೆಸರು ಮಾಡಿ ನೋಡೋಣ ನಿನಗೆ. ಸೊ ನೀನು ಅಲ್ಲಿ ಚಾಲೆಂಜಿಂಗ್ ಮಾಡಿ ಒಳ್ಳೆ ಹೆಸರು ತಗೊಂಡ್ರೆ ಅವಾಗ ನೀನು ಒಳ್ಳೆ ಫೋಟೋಗ್ರಾಫರ್ ಅಂತ ಹೇಳ್ತೀನಿ ನಾವು. ನನಗೆ ಯೋಚನೆ ಮಾಡಿದೆ, ಅರೆ ನಾನು ಬರೀ ಗ್ಲ್ಯಾಮರು ವುಮೆನ್ಸ್ ಮ್ಯಾಗ್ಝಿನ್ನು ಇಂಥ ಮ್ಯಾಗ್ಝಿನ್ ಸಾಹಿತಿಗಳದ್ದು ಇದೆಲ್ಲ ತೆಗೆದು ಇಂಥದ್ರಲ್ಲಿ ನಾನೇನು ಮಾಡಿದೆ, ಏನೋ ಒಂಥರ ಮನಸ್ಸಿಗೆ ಮುಜುಗರ ಆಯಿತು. ಆಮೇಲೆ ಒಂಥರ ನನಗೊಂಥರ ಸ್ಫೂರ್ತಿ ಚಾಲೆಂಜಿಂಗ್ ಆಯಿತು, ಮಾಡಿ ತೋರಿಸ್ತೀನಿ ಅಂದೆ. ಹೇಳಿದೆ ಅವನಿಗೆ, ಆಯ್ತು ಮಾಡಿ ತೋರಿಸ್ತೀನಿ ಅಂದರೆ ನೀವು ನಂಬ್ತೀರ ಬಿಡ್ತೀರ. ಒಂದು ವರ್ಷದಲ್ಲೇ ಅವನ ಹಿಂದಾಕಿ ಮುಂದಕ್ಕೆ ಹೋದೆ, ಯಾರು ನನಗೆ ಚುಡಾಯಿಸಿದ್ರು ಅವ್ರಿಗೆ. ಸೊ ನನಗೆ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಇಡೀ ಭಾರತ ದೇಶದಲ್ಲಿ ನನ್ನಷ್ಟು ಹೈಯೆಸ್ಟ್ ಇಂಟರ್ನ್ಯಾಷನಲ್ ಡಿಸ್ಟಿಂಕ್ಷನ್ ಯಾರು ತಗೊಂಡಿಲ್ಲ. 1991 ನನಗೆ ಇಂಗ್ಲೆಂಡಿನ ರಾಯಲ್ ಫೋಟೋಗ್ರಫಿ ಸೊಸೈಟಿ ಆಫ್ ಗ್ರೇಟ್ ಬ್ರಿಟನ್ ಕ್ವೀನ್ ಎಲಿಜಬೆತ್ ಸ್ಥಾಪನೆ ಮಾಡಿದ್ದದು. ಸೊ ಫಸ್ಟ್ ಅಟೆಂಪ್ಟ್ನಲ್ಲಿ ನಂದು ಕಲರ್ ಪ್ರಿಂಟ್ನಲ್ಲಿ ನನಗೆ FRPS ಬಂತು, ಫೆಲೋ ಆಫ್ ದ ರಾಯಲ್ ಫೋಟೋಗ್ರಫಿ ಸೊಸೈಟಿ ಆಫ್ ಗ್ರೇಟ್ ಬ್ರಿಟನ್. ಅಲ್ಲಿ ಬಂದಾಗ ನಾನು ಪರ್ಸನಲಿ ಐ ವೆಂಟ್ ಟು ಇಂಗ್ಲೆಂಡ್, ಗೊತ್ತಾಯ್ತಾ, ಅಲ್ಲಿ ಹೋಗಿ ನಾನು ಫೆಲೋಶಿಪ್ ರಿಸೀವ್ ಮಾಡ್ಕೊಂಡೆ. ಆ ಬಿಳಿ ಜನಗಳ ಮಧ್ಯೆ ಈ ಕರಿಯಣ್ಣ ಒಬ್ಬನೇ ಹೋಗಿ ಫೆಲೋಶಿಪ್ ರಿಸೀವ್ ಮಾಡ್ಕೊಂಡೆ. ಹಾಗೆಲ್ಲ ಅನೌನ್ಸ್ ಮಾಡ್ಬೇಕಾದ್ರೆ ಎಲ್ಲ, ಓ ಮಿಸ್ಟರ್ ಸ್ಪೆಷಮ್ ಆಲ್ ದ ವೇ ಕೇಮ್ ಫ್ರಮ್ ಇಂಡಿಯಾ ಟು ರಿಸೀವ್ ಇಸ್ ಫೆಲೋಶಿಪ್ ಅಂದಾಗ ಎಲ್ಲ
1: ಚಪ್ಪಾಳೆ
0: ಚಪ್ಪಾಳೆ ತೊಟ್ಟಿದ್ರು. ಸೊ ಫೆಲೋಶಿಪ್ ಕಲರ್ ಪ್ರಿಂಟ್ನಲ್ಲಿ ನಂದೇ ಫಸ್ಟ್ ಇಂಡಿಯಾ.
1: ಅಂದ್ರೆ ಯಾವ ರೀತಿಯಾಗಿ ಅದನ್ನ ಕಳಿಸುವಂತದ್ದು, ಏನ್ ಮಾಡಿದ್ರಿ ಅದಕ್ಕೆ, ಯಾವ ರೀತಿಯಾದಂತ ಕೆಲಸ ನಡೀತು?
0: ಕರೆಕ್ಟ್ ಕರೆಕ್ಟ್, ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಇದೇನಕ್ಕಂದ್ರೆ ನೀವು ತಕ್ಷಣ ಕಳ್ಸಕ್ಕಾಗಲ್ಲ, ಫಸ್ಟ್ ನೀವು ಅದರ ಸದಸ್ಯ ಆಗಬೇಕು. ನೀವು ರಾಯಲ್ ಫೋಟೋಗ್ರಫಿ ಸೊಸೈಟಿಯ ಸದಸ್ಯ ಆಗಬೇಕು. ಅದು ಫಸ್ಟ್ ಮೂರು ಸ್ಟೆಪ್ಸ್ ಇರುತ್ತೆ, ಎಲ್ಲಾದ PS ಅಂತ, ಫಸ್ಟ್ ಲೈಸೆನ್ಸಿಯೇಟೆಡ್ ರಾಯಲ್ ಫೋಟೋಗ್ರಫಿ ಅಂತ, ಅದಾದಮೇಲೆ ಅಸೋಸಿಯೇಷನ್ ARPS ಅಂತ, ಕೊನೆಗೆ ಫೆಲೋ, ದಟ್ ಈಸ್ ದಿ ಫೈನಲ್ ಇದು. ಸೊ ಅಲ್ಲಿ LRPS ಇಷ್ಟು ಪಿಕ್ಚರ್ ಅಂತ ಹಾಕ್ಬೇಕು, ARPS ಇಷ್ಟು ಪಿಕ್ಚರ್ ಅಂತ ಹಾಕ್ಬೇಕು, FRPS ಇಷ್ಟು ಪಿಕ್ಚರ್. FRPS ಯು ಹ್ಯಾವ್ ಟು ಶೋ ಸ್ಪೆಷಲೈಸೇಷನ್. ಈಗ ಸಪೋಸ್ ಬರ್ಡ್ಸ್ ಇನ್ ಫ್ಲೈಟ್ ಅಂತ ಇಟ್ಕೊಳ್ಳಿ, 20 ಪಿಕ್ಚರು ಬರ್ಡ್ಸ್ ಫ್ಲೈಟ್ ಕಳಿಸ್ಬೇಕು. ಮೊನ್ನೆ ನಾನು ಅಮೆರಿಕದ ನಿಮ್ಗೆ ಹೇಳಿದ್ನಲ್ಲ ಪೋರ್ಟ್ಫೋಲಿಯೋ ಡಿಸ್ಟಿಂಕ್ಷನ್ ಅಂತ, ಅದು ಆನೆಗಳ ಬಗ್ಗೆನೇ ನನಗೆ ಇದು ಬಂದಿದ್ದು, ಪೋರ್ಟ್ಫೋಲಿಯೋ ಡಿಸ್ಟಿಂಕ್ಷನ್ ಅಂದರೆ ಆನೆಗಳ ಒಂದು ಏನು ಬಿಹೇವಿಯರ್ಸ್, ಅದರ ಮೇಟಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸಕ್ಲಿಂಗ್ ಇರ್ಬೋದು, ಸ್ಪ್ಯಾರಿಂಗ್ ಇರ್ಬೋದು, ಆಮೇಲೆ ಈ ರೀತಿ 20 ಚಿತ್ರಗಳು ಡಿಫ್ರೆಂಟ್ ಆಗಿರ್ಬೇಕು. ಬಟ್ ಅದು ಕೋಹರೆನ್ಸ್, ಒಂದಕ್ಕೊಂದು ಸಂಬಂಧ ಇರಬೇಕು. ಪರ್ಟಿಕ್ಯುಲರ್ ಸಬ್ಜೆಕ್ಟೇ ನೀವು ಕಳಿಸ್ಬೇಕು, ಆಗ ಎಷ್ಟು ಕಷ್ಟ ಇರುತ್ತೆ ನನಗೆ ಗೊತ್ತದು. 20 ಒಂದೇ ಸಬ್ಜೆಕ್ಟ್, ಆನೆಗಳ ಬಿಹೇವಿಯರ್ಸ್ 20 ಇರಬೇಕು. ಬರ್ಡ್ಸ್ ಇನ್ ಫ್ಲೈಟ್ ಅಂದರೆ 20 ಬರ್ಡ್ಸ್ ಇನ್ ಫ್ಲೈಟ್ ಕಳಿಸ್ಬೇಕು, ಹೀಗಾಗಿ ತುಂಬ ಟಫ್ ಇದೆ ಅದು. ಆಮೇಲೆ ಅದರಲ್ಲಿ ಒಂದಿದಾದರೂ ಹೋಯ್ತು, ಮತ್ತೆ ಒಂದು ಪಿಕ್ಚರ್ ಹೆಚ್ಚು ಕಡಿಮೆ ಆದರೂ ಹೋಯ್ತು, ಮತ್ತೆ ರೀಅಪ್ಲೈ ಮಾಡಬೇಕು. ಅದಕ್ಕೆ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ.
1: ಹೌದು, ತುಂಬಾ ಪ್ರಶಸ್ತಿಗಳನ್ನ ಗಳಿಸಿಕೊಂಡಿರುವಂತವರು ತಾವು.
0: ಮೋಸ್ಟ್ ಎಕ್ಸ್ಪೆನ್ಸಿವ್, ಇಂಟರ್ನ್ಯಾಷನಲ್ ಡಿಸ್ಟಿಂಕ್ಷನ್ ಇದೆಲ್ಲ ಮೋಸ್ಟ್ ಎಕ್ಸ್ಪೆನ್ಸಿವ್.
1: ಹೌದು.
0: ಸೊ ಹಾಗಾಗಿ
1: ಈಗ ಇಷ್ಟೆಲ್ಲ ಮಾಡೋದಕ್ಕೆ ನಿಮ್ಮ ಕ್ಯಾಮ್ರಾಗಳ ಆಯ್ಕೆ ಹೇಗಿರುತ್ತೆ ಅಂತ?
0: ಸೊ ಕ್ಯಾಮ್ರಾಗಳ ಆಯ್ಕೆ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಮೊದಲಿಗೂ ಈಗಿನ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾನು ಪ್ರಾರಂಭ ಮಾಡಿದಾಗ ಎಲ್ಲ ಮ್ಯಾನ್ಯುಯಲ್ ಕ್ಯಾಮ್ರಾಗಳು, ಎಲ್ಲ ಮ್ಯಾನ್ಯುಯಲ್ ಕ್ಯಾಮ್ರಾಗಳು. ಆಗ ಫಿಲಮ್ಗಳನ್ನು ಉಪಯೋಗಿಸಿ ನಾವು ಛಾಯಾಚಿತ್ರ ತೆಗಿಬೇಕಾಯ್ತು. ಯಾಕೆಂದ್ರೆ ಒಂದು ಕ್ಯಾಮ್ರಾ ಒಂದು 120 ಕ್ಯಾಮ್ರಾ ಅಂತ ಹೇಳ್ತೀವಿ, ಅದ್ರ ಕ್ಯಾಮ್ರಾದಲ್ಲಿ ಮೂರು ವಿಧ ಅದಿರುತ್ತೆ, ಸ್ಮಾಲ್ ಫಾರ್ಮ್ಯಾಟ್, ಮೀಡಿಯಂ ಫಾರ್ಮ್ಯಾಟ್, ಲಾರ್ಜ್ ಫಾರ್ಮ್ಯಾಟ್ ಅಂತ. ಸ್ಮಾಲ್ ಫಾರ್ಮೆಟ್ನಲ್ಲಿ 35mm ಫಿಲಮನ್ನು ಉಪಯೋಗಿಸಿ 35 ಚಿತ್ರಗಳನ್ನು ತೆಗಿಬೋದು. ಮೀಡಿಯಂ ಫಾರ್ಮೆಟ್ನಲ್ಲಿ ರೋಲಿಕಾರ್ಡ್, ರೋಲಿಫ್ಲೆಕ್ಸ್, ಮ್ಯಾಮಿಯಾಫ್ಲೆಕ್ಸ್, ಅದರಲ್ಲಿ 12 ಚಿತ್ರಗಳನ್ನು ತೆಗಿಬೋದು. ಫೀಲ್ಡ್ ಕ್ಯಾಮ್ರಾ ಅಂತ ಇರುತ್ತೆ, ಫೀಲ್ಡ್ ಕ್ಯಾಮ್ರಾದಲ್ಲ ಏನಂದರೆ ಗ್ರೂಪ್ ಫೋಟೋ ಎಲ್ಲ ತೆಗಿಬೇಕಾದ್ರೆ ನೋಡ್ತೀವಲ್ಲ, ಅದರಲ್ಲಿ ಒಂದು ಸಾರಿ ಒಂದು ಫಿಲಮನ್ನು ಹಾಕಿ ಚಿತ್ರ ತೆಗಿಬೇಕು. ತುಂಬ ಕಷ್ಟ ಆಯಿತು ಅವಾಗ, ಒಂದು ಯಾವುದಕ್ಕೆ ಹಿಂದೆ ಮ್ಯಾನ್ಯುಯಲ್ ಕ್ಯಾಮ್ರಾಗಳಲ್ಲಿ. ಆಮೇಲೆ ಅಲ್ಲಿ ನಿಮಗೆ ನಿಮ್ಮ ಬುದ್ಧಿ ಉಪಯೋಗಿಸಿ ನೀವು ಇಷ್ಟು ಅಪರ್ಚರ್ ಇಡಬೇಕು, ಈ ಬೆಳಕಿಗೆ ಇಷ್ಟು ಅಪರ್ಚರ್ ಬೇಕು, ಈ ಬೆಳಕಿಗೆ ಈ ದೃಶ್ಯಕ್ಕೆ ಇಷ್ಟು ಶಟರ್ ಸ್ಪೀಡ್ ಬೇಕು, ಇಂಥ ಫಿಲಮನ್ನು ಉಪಯೋಗಿಸ್ಬೇಕು, ಫೋಕಸಿಂಗ್ ಮಾಡಿ, ಇದೆಲ್ಲ ಪರಿಜ್ಞಾನ ಅವನಿಗಿರ್ಬೇಕು ಒಬ್ಬ ಛಾಯಾಗ್ರಾಹಕ. ನನಗೆ ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹೋಯ್ತು, ಅದು ಪಕ್ಕ ಪರಿಪಕ್ವವಾಗಿರಬೇಕು ಮ್ಯಾನ್ಯುಯಲ್ ಕ್ಯಾಮ್ರಾದಲ್ಲಿ ತೆಗಿಬೇಕಾದ್ರೆ. ನಾನು ರಾಯಲ್ ಫೋಟೋಗ್ರಫಿ ಫೆಲೋಶಿಪ್ ತಗೊಂಡಾಗ ಕಂಪ್ಲೀಟ್ ಮ್ಯಾನ್ಯುಯಲ್ ಕ್ಯಾಮ್ರಾದಲ್ಲಿ ನಾನು ತೆಗೆದಿದ್ದು. ಸೊ ಹಾಗಾಗಿ ಆಗಿನ ಕ್ಯಾಮ್ರಾ ತುಂಬ ಕಷ್ಟ ಆಯಿತು. ಆಗಿನ ಒಂದು ಚಿತ್ರ ಚೆನ್ನಾಗಿ ಬಂದಿದೆ ಅನ್ನೋದು ನಾವು ನೋಡಬೇಕಾದ್ರೆ ಡೆವಲಪ್ಮೆಂಟ್ ಪ್ರಿಂಟ್ ಡೆವಲಪ್ ಮಾಡಿ ಮತ್ತು ಪ್ರಿಂಟ್ ಮಾಡಿದಾಗ ಅದರ ಯೋಗ್ಯ

0: ಗೊತ್ತಾಗ್ತಿತ್ತು. ನಂತರ ಏನು ಮಾಡ್ತು, ಥ್ರೂ ದಿ ಲೆನ್ಸ್ ಮೀಟರ್ ಅಂತ ಬಂತು. ಯಾವುದು ಯಾವುದು ಅಶಾಯ್ ಪೆಂಟೆಂಗ್ಸ್ ಅಂತ ಬಂತು. ಅಂದರೆ ಥ್ರೂ ದಿ ಲೆನ್ಸ್ ಮೀಟರ್ ಅಂದ್ರೇನು, ನಾವು ಯಾವ ದೃಶ್ಯವನ್ನು ಚಿತ್ರೀಕರಿಸ್ತೀವೋ ಆ ದೃಶ್ಯಕ್ಕೆ ಇಷ್ಟು ಅಪರ್ಚರ್, ಇಷ್ಟು ಬೆಳಕಿನ ಒಂದು ಸಂಯೋಜನೆ ಬೇಕು ಅನ್ನೋದನ್ನು ಅದು ಅಶಾಯ್ ಪೆಂಟೆಂಗ್ಸ್ ತೋರಿಸ್ತಾ ಇತ್ತು. ತದನಂತರ ಅದು ಅಲ್ಲ, ಆದರೆ ಮ್ಯಾನ್ಯುಯಲ್ ಫೋಕಸಿಂಗ್ ಇತ್ತು. ಅದು ಕೊನೆಗೆ ಆಟೋ ಕ್ಯಾಮ್ರಾಗಳು ಬಂದವು 1990 ನಂತರ. ಆಟೋ ಕ್ಯಾಮ್ರಾಗಳು ಅಂದರೆ ನೀವು ಯಾವುದೇ ಒಂದು ಚಿತ್ರವನ್ನು ತೆಗಿಬೇಕಾದ್ರೆ ಅದ್ರ ಕಡೆ ಏಮ್ ಮಾಡಿ ಒಂದು ಶಟರ್ ರಿಲೀಸರ್ ಬಟನ್ ಒಂದು ತಕ್ಷಣ ಆಟೋಮೆಟಿಕ್ಕಾಗಿ ಫೋಕಸ್ ಆಗೋದು, ಆಟೋಮೆಟಿಕ್ಕಾಗಿ ಅಪರ್ಚರ್ ಶಟರ್ ತಾನೇ ಸೆಟ್ ಮಾಡೋದು, ಚಿತ್ರ ತೆಗಿಬೋದಾಯ್ತು. ಆದರೂ ಅಲ್ಲಿ ನಾವು ಫಿಲಮ್ಗಳನ್ನು ಉಪಯೋಗಿಸ್ತಿದ್ವಿ. ಆಟೋ ಕ್ಯಾಮ್ರಾದಲ್ಲೂ ನಾವು ಫಿಲಮ್ಗಳನ್ನು ಉಪಯೋಗಿಸಿ ತೆಗಿತಾ ಇದ್ವಿ. 2000 ನಂತರ ನಾವು ಡಿಜಿಟಲ್ ಯುಗಕ್ಕೆ ಕಾಲಿಟ್ವಿ. ಸೊ ಇದೇನಪ್ಪ ಅಂದರೆ ಡಿಜಿಟಲ್ ಯುಗಕ್ಕೂ ಫಿಲಮ್ ಯುಗಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದರೆ, ನೀವು ಫಿಲಮ್ ಆಟೋ ಕ್ಯಾಮ್ರಾ ಆದ್ರೂ ಸಹ ಅಲ್ಲೂ ಸಹ 35mm ಕ್ಯಾಮ್ರಾದಲ್ಲಿ 35 ಚಿತ್ರಗಳು ಮಾತ್ರ ತೆಗಿಬೇಕಾಯಿತು. ತೆಗೆದ್ಮೇಲೆ ಮತ್ತೆ ರಿವೈಂಡ್ ಮಾಡಿ ಇನ್ನೊಂದು ಫಿಲಮನ್ನು ಉಪಯೋಗಿಸಬೇಕಾಯಿತು. ಮತ್ತು 120 ಕ್ಯಾಮ್ರಾ ಅಂದರೆ 12 ಚಿತ್ರ ತೆಗಿಬೇಕಾದ್ರೂ ರಿವೈಂಡ್ ಮಾಡಿ ಮತ್ತೆ ಬೇರೆ ಫಿಲಮ್ ಹಾಕಬೇಕಾಯಿತು. ಬಟ್ ಡಿಜಿಟಲ್ ಯುಗಕ್ಕೆ ಬಂದಮೇಲೆ ವಿ ಆರ್ ಸೋ ಹ್ಯಾಪಿ. ಈಗಿನ ಯುವಕರೆಲ್ಲ ಒಳ್ಳೆ ಎಲ್ಲರೂ ಫೋಟೋಗ್ರಾಫರ್ ಹೇಗೆ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಷ್ಟಪಡೋಂಗಿಲ್ಲ. ಯಾಕೆ ಈಗ ಒಂದು ಡಿಜಿಟಲ್ ಒಂದು ಮೆಮೊರಿ ಕಾರ್ಡ್ ಹಾಕಿಬಿಟ್ರೆ 1GBಯಿಂದ 150 GB ತಗೊಂಡ್ರೆ, 1GB ಅಂದರೆ ಒಂದು 100 ಚಿತ್ರ ತೆಗಿಬೋದು. ಒಂದು 150 GB ಅಂತಂದರೆ 1000 ಚಿತ್ರಗಳನ್ನ ನೀವು ಕಂಟಿನ್ಯೂಸ್ ತೆಗಿಬೋದು, 1000 ಚಿತ್ರಗಳು ವಿತೌಟ್ ಚೇಂಜಿಂಗ್ ದ ಮೆಮೊರಿ ಕಾರ್ಡ್. ಹಾಗಾಗಿ ಆಮೇಲೆ ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ಡಿಜಿಟಲ್ ಕ್ಯಾಮ್ರಾದಲ್ಲಿ ನೀವು ಒಂದು ಹಿಂದೆ ನಾವು ಒಂದು ಫಿಲಮನ್ನು ಉಪಯೋಗಿಸಿದಾಗ ಅದಕ್ಕಿಷ್ಟೇ ಫಿಲಮ್ ಸ್ಪೀಡ್ ಅಂತ ಇರುತ್ತೆ. ಅಮೇರಿಕಾದವ್ರು ASA ಅಂತಾರೆ, ಜರ್ಮನ್ಸ್ ಡಿನ್ ಅಂತಾರೆ. ಆ ಸ್ಪೀಡಿಗೆ ಅನುಗುಣವಾಗಿ ನಾವು ಚಿತ್ರ ತೆಗಿಬೇಕಿತ್ತು. ಬಟ್ ಡಿಜಿಟಲ್ ಕ್ಯಾಮ್ರಾ ಬಂದಮೇಲೆ ನಾವು ಶಟ್ರ್ ಸ್ಪೀಡ್ ಅಲ್ಲ, ಈವನ್ ಫಿಲಮ್ ಸ್ಪೀಡನ್ನು ವೇರಿಯೇಷನ್ ಮಾಡ್ಬೋದು. 100 ASAಯಿಂದ 12,000 ASAವರೆಗೂ ಆ ಫಿಲಮನ್ನು ಪುಷ್ ಮಾಡ್ಬೋದು. ಅಂದರೆ ಈವನ್ ವೆರಿ ಡಲ್ಲೆಸ್ಟ್ ಲೈಟ್ನಲ್ಲೂ ನೀವು ಛಾಯಾಚಿತ್ರ ತೆಗಿಬೋದು. ಈ ರೂಮ್ನಲ್ಲಿ ಕುತ್ಕೊಂಡು ವಿತೌಟ್ ಫ್ಲ್ಯಾಶ್ ಆರಾಮಾಗಿ ತೆಗಿಬೋದು, ಗೊತ್ತೇ ಆಗಲ್ಲ ನಿಮಗೆ. ಸೊ ಅಂತಹ ಒಂದು ಟೆಕ್ನಾಲಜಿ ಬಂತು. ಸೊ ಈಗ ಡಿಜಿಟಲ್ ಯುಗ ಆದಮೇಲೆ ಈಗ ಮಿರರ್ಲೆಸ್ ಕ್ಯಾಮ್ರಾ ಬಂದಿದೆ ಲೇಟೆಸ್ಟ್. ಅಂದರೆ ಮುಂಚೆ ಮಿರರ್ ಇತ್ತಿದ್ದು, 45 degree ಮಿರರ್ ಇರೋದು. ನಾವು ಯಾವ ದೃಶ್ಯ ತೆಗಿತೀವೋ ಆ 45 degree ಮಿರರ್ ಮೇಲೆ ಬೀಳೋದು, ಅಲ್ಲಿಂದ ಗ್ರೌಂಡ್ ಗ್ಲಾಸ್ಗೆ ಹೋದ್. ಬಟ್ ಈಗ ಸ್ಟ್ರೈಟಾಗೆ ವಿತೌಟ್ ಮಿರರ್ ಒಂದು ಗಂಟೆ.
1: ಹೇಗೆ ಅನಿಸುತ್ತೆ ನೀವು ಈ ಮೂರು ಕ್ಯಾಮ್ರಾಗಳ ನಡುವೆ ಈವರೆಗೂ ನೀವು ಆ ವೃತ್ತಿಯಲ್ಲೇ ಮುಂದುವರಿತಾ ಇದ್ದೀರಿ?
0: ಖಂಡಿತವಾಗೂ. ಆದರೂ ಚಾಲೆಂಜಿಂಗ್ ಅಂದರೆ ಮ್ಯಾನ್ಯುಯಲ್ ಕ್ಯಾಮ್ರಾದ್ದು. ಯಾಕೆಂದ್ರೆ ನಾನು ಅಂಥ ಕ್ಯಾಮ್ರಾದಲ್ಲಿ ನಾನು ಫಿಲಮ್ ಮ್ಯಾಗ್ಝಿನ್ಸಿಂಗ್ ಮಾಡಿದ್ದೀನಿ, ರಾಯಲ್ ಫೋಟೋಗ್ರಫಿ ಫೆಲೋಶಿಪ್ ತಗೊಂಡಿದ್ದೀನಿ. ದಟ್ ಈಸ್ ಎ ವೆರಿ ಟಫೆಸ್ಟ್ ಜಾಬ್.
1: ಇವತ್ತು ನಾವು ಫೋಟೋ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ತಕ್ಷಣಕ್ಕೆ ಡಿಲೀಟ್ ಆಪ್ಷನ್ ಇದೆ.
0: ಇವಾಗ ಮದುವೆ ಮನೆಯಲ್ಲಿ ನೋಡ್ತೀನಿ, ಅಲ್ಲಿ ತೆಗಿತಾನೆ ನೋಡ್ತಾನೆ, ಅಲ್ಲಿ ಇನ್ನೊಂದು ತೆಗಿತಾನೆ. ಹಾಗೆ ಈವನ್ ಈಗ ಏನಪ್ಪ ಅಂತ ಅಂದ್ರೆ ಈಗ ನಿಮ್ಮ ಮೊಬೈಲ್ನಲ್ಲೇ ಒಳ್ಳೆ ಒಳ್ಳೆ ಚಿತ್ರ ತೆಗಿಬೋದು. ಅದರಿಂದ ತುಂಬಾ ಜನ ನೋಡ್ತೀನಿ ಮದುವೆ ಮನೆಗೆ ಹೋದ್ರೆ, ನೀವು ಫೋಟೋಗ್ರಾಫರ್ಗಿಂತ ವಿಡಿಯೋಗ್ರಾಫರ್ಸ್ ನಮ್ಮ ಮೊಬೈಲ್ ಗ್ರಾಫರ್ಸ್ ಜಾಸ್ತಿ, ಫೋಟೋಗ್ರಾಫರ್ಗೆ ಬಿಡ ಜಾಗ ಅಂತ ತೆಗಿತಾ ಇರ್ತಾರೆ. ಹಾಗಾಗಿ ಏನೇ ಆದರೂ ಹಿಂದೆ ನಾವು ತೆಗಿತಿದ್ದು ತುಂಬ ಟಫೆಸ್ಟ್ ಇತ್ತು. ನನ್ಗೆ ಪರ್ಫೆಕ್ಟ್ ನಾಲೆಡ್ಜ್ ಇರಬೇಕಾಯ್ತು ಅವನಿಗೆ, ಯಾವ ಬೆಳಕಿಗೆ ಯಾವ ದೃಶ್ಯಕ್ಕೆ ಯಾವ ರೀತಿ ಅಪರ್ಚರ್ ಮಾಡಬೇಕು, ಸೆಟ್ ಮಾಡಬೇಕು, ಯಾವ ರೀತಿ ಶಟರ್ ಸ್ಪೀಡನ್ನು ಉಪಯೋಗಿಸ್ಬೇಕು ಅನ್ನೋ ಪರಿಜ್ಞಾನ ಪಕ್ಕ ಇರಬೇಕು. ಮ್ಯಾನ್ ಕ್ಯಾಮ್ರಾ ಒಂದೇ ಇಂಪಾರ್ಟೆಂಟ್, ಮ್ಯಾನ್ ಬಿಹೈಂಡ್ ದಿ ಕ್ಯಾಮ್ರಾ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಕ್ಯಾಮ್ರಾ. ಇವತ್ತು ಬಂದಿರ್ಬೋದು ಅನೇಕ ತಾಂತ್ರಿಕ ಹೊಸ ತಾಂತ್ರಿಕತೆಯಿಂದ ತುಂಬಿದಂಥ ಕ್ಯಾಮ್ರಾ ಬಂದಿದ್ರು ಸಹ ಅದು ಒಂದು ಉತ್ತಮವಾದ ಚಿತ್ರ ಬೇಕು, ಒಂದು ಉತ್ತಮವಾದ ಚಿತ್ರ ತೆಗಿಬೇಕು, ಒಂದು ಕಲಾತ್ಮಕವಾದ ಚಿತ್ರ ತೆಗಿಬೇಕಂದ್ರೆ ಅವನಿಗೆ ಪರಿಜ್ಞಾನ ಇರಬೇಕು. ಒಂದು ಚಿತ್ರ ಕಲಾತ್ಮಕವಾಗಿ ತೆಗಿಬೇಕಾದ್ರೆ ಯಾವ ರೀತಿ ತೆಗಿಬೇಕು, ಇದು ನೆರಳು ಬೆಳಕಿನ ಸಂಯೋಜನೆ ಕ್ಯಾಮ್ರಾ ಮಾಡಲ್ಲ ಮನುಷ್ಯ. ಮ್ಯಾನ್ ಬಿಹೈಂಡ್ ದಿ ಕ್ಯಾಮ್ರಾ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಕ್ಯಾಮ್ರಾ. ಹಾಗಾಗಿ ಅವನಿಗೆ ಪರಿಕಲ್ಪನೆ ಇರಬೇಕು.
1: ಅದೇ ಪ್ರಶ್ನೆ ಇತ್ತು ನನಗೆ, ಕ್ಯಾಮ್ರಾ ಇಂಪಾರ್ಟೆಂಟ್ ಮನುಷ್ಯ ಇಂಪಾರ್ಟೆಂಟ್?
0: ಮೋರ್ ದ್ಯಾನ್ ಎ ಕ್ಯಾಮ್ರಾ, ಮ್ಯಾನ್ ಬಿಹೈಂಡ್ ದಿ ಕ್ಯಾಮ್ರಾ ಇಸ್ ಮೋರ್ ಇಂಪಾರ್ಟೆಂಟ್. ಯು ಮಸ್ಟ್ ಹ್ಯಾವ್ ದ ವಿಜುವಲೈಸೇಷನ್. ಒಂದು ಚಿತ್ರ ನಾವು ಈ ರೀತಿ ತೆಗೆದ್ರೆ ನಾವು ಚಿತ್ರ ಅತ್ಯಂತ ಕಲಾತ್ಮಕವಾಗಿ ಮೂಡಿ ಬರುತ್ತೆ ಅನ್ನೋದು ಅನ್ನೋದನ್ನ ನಾವು ನಮ್ಮ ಕಲ್ಪನೆಯಲ್ಲಿ ನಮ್ಮ ಪರಿಜ್ಞಾನದಲ್ಲಿ ನಮ್ಮ ಥರ್ಡ್ ಐ ಅಂತ

0: ಕಣ್ಣು ಅಂದಿದ್ದಕ್ಕೆ ನನಗೊಂದು ನೆನಪಾಗತ್ತೆ, ಈಗ ಕ್ಯಾಮ್ರಾ ಕಣ್ಣಷ್ಟೇ ಸಾಕ, ನಮ್ಮ ಕಣ್ಣುಗಳು ಬೇಕಾ
1: ಅನ್ನುವಂಥದ್ದು ನಮ್ಮ ಕಣ್ಣ ಕಣ್ಣಿಗಿಂತ ನಮ್ಮ ಪರಿಜ್ಞಾನ. ನಾವು ಈ ರೀತಿ ತೆಗೆದ್ರೆ ಈ ಚಿತ್ರ ಕಲಾತ್ಮಕ ಹೀಗೆ ಬರುತ್ತೆ. ಒಂದು ಪಕ್ಷಿ ಹಾರಾಡ್ತಾ ಇರುತ್ತೆ, ತೆಗಿಬೇಕಾದ್ರೆ ಅದಕ್ಕೆ ಶಟರ್ ಸ್ಪೀಡ್ ಎಷ್ಟು ಬೇಕು, ಅದಕ್ಕೆ ಅಪರ್ಚರ್ ಎಷ್ಟು ಇಡಬೇಕು, ಯಾವ ರೀತಿ ತೆಗಿಬೇಕು ಅನ್ನೋ ಪರಿಜ್ಞಾನ ಪರಿಕಲ್ಪನೆ.
0: ಅಂದ್ರೆ ದುಬಾರಿ ಕ್ಯಾಮ್ರಾ ಮುಂದೆ ಇದ್ರೂ ಕೂಡ ನಮ್ಮ ಜ್ಞಾನ ಮುಖ್ಯ.
1: ಕ್ಯಾಮ್ರಾ ಇಸ್ ನಾಟ್ ಮೋರ್ ಇಂಪಾರ್ಟೆಂಟ್. ಯಾರು ಬೇಕಾದ್ರೂ ಒಂದು 5 ವರ್ಷದ ಮಗನಿಗೆ ಕೊಟ್ಟರು ಫೋಟೋ ತೆಗಿತಾನೆ, ಅದು ಫೋಟೋ, ಅದು ಫೋಟೋ ಬರುತ್ತೆ, ದೃಶ್ಯ ರೆಕಾರ್ಡ್ ಆಗುತ್ತೆ. ಬಟ್ ದೃಶ್ಯ ರೆಕಾರ್ಡ್ ಆಗೋದಕ್ಕಿಂತ ಅದು ಕಲಾತ್ಮಕವಾಗಿ ತೆಗೆಯೋದು ಅದ್ಭುತವಾಗಿ, ಓ ಇದೇನಪ್ಪ ಚಿತ್ರ, ಇದಿಷ್ಟು ಅದ್ಭುತವಾಗಿದೆ ಅನ್ಬೇಕಾದ್ರೆ ಅವನಿಗೆ ಆ ಪರಿಜ್ಞಾನ. ಮ್ಯಾನ್ ಬಿಹೈಂಡ್ ದಿ ಕ್ಯಾಮ್ರಾ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಕ್ಯಾಮ್ರಾ.
0: ಹೌದು, ಈ ಎಲ್ಲ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಲ್ಲ, ಇದರಿಂದ ಕಲ್ತಂಥ ಪಾಠ ಏನು ಹಾಗಾದರೆ, ಈ ಸಿನಿಮಾಟೋಗ್ರಫಿಯಿಂದ ಕಲ್ತದ್ದು, ಈ ಕ್ಯಾಮ್ರಾಮನ್ ಆಗಿ ಅಥವಾ ಈ ವೈಲ್ಡ್ ಫೋಟೋಗ್ರಫಿ ಮಾಡ್ತಾ ಇರೋದ್ರಿಂದ ಕಲ್ತಂಥ ಪಾಠ ಏನು ಅನ್ನಿಸಲ್ಲ?
1: ಅದು ನಾನು ಹೇಳ್ತೀನಿ. ಇನ್ನೊಂದು, ಜರ್ನಲಿಸಮ್ನಲ್ಲಿದ್ದೆ 18 ವರ್ಷ. ನನಗೆ ಅದೃಷ್ಟ ಏನಪ್ಪ ಅಂತಂದರೆ, ನಿಜವಾಗ್ಲೂ ನಾನು ಬಯಸಿದ ಬಂದ ಭಾಗ್ಯಕ್ಕಿಂತ ಬಯಸದೆ ಬರದೇ ಇದ್ದ ಭಾಗ್ಯ
0: ಜಾಸ್ತಿ.
1: ನಾನು ಜರ್ನಲಿಸಮ್ ಇದ್ದೆ ಅಂತ ಹೇಳಿದ್ನಲ್ಲ, ಲಕ್ಕಿಲಿ ನಮಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಎಜುಕೇಷನ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ ಅಂತ ಬಂತು. ಅಲ್ಲಿ ಕ್ಯಾಮ್ರಾಮನ್ ಪೋಸ್ಟ್ ಖಾಲಿ ಇತ್ತು ನೋಡಿ, ಅಲ್ಲಿಂದ ಜಂಪ್ ಪಡೆದೆ ನಾನು ಕ್ಯಾಮ್ರಾಮನ್ಗೆ. ನನಗೆ ಕೊರಿತಾ ಇರೋದು ಒಂದೊಂದ್ಸರಿ, ಅರೆ ನಾನು ಸಿನಿಮಾಟೋಗ್ರಫಿ ಮಾಡಿದೆ, ಇಷ್ಟೆಲ್ಲ ಹೆಸರು ಮಾಡಿದೆ, ನನ್ನ ಚಿತ್ರ ನನ್ನ ಪರದೆಯ ಮೇಲೆ ಛಾಯಾಗ್ರಾಹ ತಿಪ್ಪೇಸ್ವಾಮಿ ಅಂತ ಬರಲಿಲ್ವಲ್ಲ ಅಂತ, ಅದು ನನಗೆ ತಲೆ ತಿಂತ ಇತ್ತು. ನೋಡಿ ಅದೃಷ್ಟ ಅನ್ನೋದು ಹೆಂಗೆ ಅಂದರೆ ಹುಡಿಕೊಂಬಂತದ್ದು. ಅಲ್ಲಿಗೆ ಯಾವಾಗ ನಾನು 1995 ಬಂತು, ಅಪ್ಲೈ ಮಾಡಿದೆ, ಅಲ್ಲಿ ಕ್ಯಾಮ್ರಾಮನ್ ಪೋಸ್ಟ್ ಸಿಕ್ತು. ಸುಮಾರು 250 ಸಾಕ್ಷಾತ್ ಚಿತ್ರ ತೆಗೆದೆ, ಅದರಲ್ಲಿ 4 ನ್ಯಾಷನಲ್ ಅವಾರ್ಡ್ ಬಂತು ನನಗೆ. ಸೊ ಅಲ್ಲಿಗೆ ನನಗೆ ಪರಿಪೂರ್ಣತೆ, ನನಗೆ ಮನಸ್ಸಿನಲ್ಲಿ ಇದ್ದಿದ್ದು ಏನು ಕ್ಯಾಮ್ರಾಮನ್ ಆಗಬೇಕು ಅಂತ ಮನಸ್ಸಿನಲ್ಲಿ ಇದ್ದಿತ್ತು, ಆ ಒಂದು ಆಸೆ ಫುಲ್ಫಿಲ್ ಆಯಿತು, ನನಗೆ ತೃಪ್ತಿ ಆಯ್ತು ಅವಾಗ. ಬಟ್ ನನಗೆ ಫೋಟೋಗ್ರಫಿನಲ್ಲಿ ನಾನು ಬಯಸದೇ ಬಂದಿದ್ದಕ್ಕಿಂತ ಹೆಚ್ಚಿಗೆ ತನಗೆ ತಾನೇ ಬಂದಿದ್ದು ಜಾಸ್ತಿ. ಎಲ್ಲ ಅದಾಗದು ಬಂತು ನನಗೆ, ಹುಡಿಕೊಂಡು ಹೋಗಲೇ ಇಲ್ಲ. ನಾನು ರಿಪೋರ್ಟಿಂಗ್ ವಿಜಯ ಚಿತ್ರ ಉನ್ನಿತ ಹೆರಿಟೇಜ್, ಅದು ತಮಿಳ್ನಾಡಿನಿಂದ ಪಬ್ಲಿಷ್ ಆಗ್ತಾ ಇತ್ತು, ವಿಜಯವಾಣಿ ಸ್ಟುಡಿಯೋ, ಒನ್ ಆಫ್ ದಿ ಬಿಗ್ಗೆಸ್ಟ್ ರಿಚೆಸ್ಟ್ ಪೀಪಲ್ಸ್ ಅವರು. ಅಲ್ಲಿ ಏನಾಯಿತು ಅಂದರೆ, ಮೈಸೂರಿನಲ್ಲಿ ತುಂಬ ಪರಿಣಿತ ಪತ್ರಿಕರ್ತರು ಆ ಪತ್ರಿಕೆಗೆ ವರದಿಗಾರರಾಗಿ ಕೆಲಸ ಮಾಡೋಕ್ಕಂತ ಭಾಳ ಜನ ಪ್ರಯತ್ನ ಮಾಡಿದರು. ನನಗೊಂದಿನ ಒಬ್ಬರು ಮಡ್ರಾಸಿಂದ ಬಂದು, ನೀವು ರಿಪೋರ್ಟರು ಆಗ್ಬೇಕು ಸರ್, ನಮ್ಮ ನಾನು ಛಾಯಾಚಿತ್ರ ಒದಗಿಸ್ತಿದ್ದೆ ಅವಾಗ, ಇಲ್ಲ ರಿಪೋರ್ಟಿಂಗ್ ನೀವೇ ಮಾಡ್ಬೇಕು ಸರ್ ಅಂದರು. ಅರೆ ನಾನು ಬರೆಯೋದೇನೆ ಬರವಣಿಗೆ ನಿಮ್ಗೆ ಗೊತ್ತಿಲ್ಲ, ನಾನು ರಿಪೋರ್ಟರ್ ಆಗ್ಬೇಕು ಅಂತೀರ ಅಂದ್ರೆ, ಇಲ್ಲ ಸರ್ ರಾಜ್ಕುಮಾರ್ ಫ್ಯಾಮಿಲಿಯವರು ನಿಮ್ಮ ಬಗ್ಗೆ ಭಾಳ ಹೇಳಿದ್ದಾರೆ, ತಿಪ್ಪೇಸ್ವಾಮಿ ಮಾಡಿ ಅವ್ರು ಖಂಡಿತ ಬರೀಬಲ್ರು ಅಂತ ಅಂದರು. ಸೊ ನೋಡಿ, ಅದನ್ನು ನನಗೆ ರಿಪೋರ್ಟರ್ ಫೋಟೋಗ್ರಾಫರ್ ಕಮ್ ರಿಪೋರ್ಟರ್ ಆಗಿಬಿಟ್ಟೆ ಅಲ್ಲಿ. ಅದು ಲೀಡಿಂಗು ವಿಜಯ ಚಿತ್ರ ವನಿತಾ ಹೆರಿಟೇಜ್, ಮೂರು ಪತ್ರಿಕೆಗಳು ನಾನು ವರದಿ ಮಾಡ್ತಿದ್ದೆ.
0: ಹೌದಾ? ಹಾಗಾದ್ರೆ ಈ ಏನು ಫೋಟೋಗಳನ್ನು ಹಾಕೋದ್ರ ಮೂಲಕ ಸಮಾಜವನ್ನೇನಾದ್ರೂ ಬದಲಾಯಿಸಬಹುದೇ?
1: ಖಂಡಿತ ಬದಲಾಯಿಸಬಹುದು. ಎಷ್ಟೋ ಚಿತ್ರಗಳು ಎಷ್ಟೋ ಬದಲಾವಣೆಗಳಾಗಿದೆ. ಇವಾಗ ರಘುರ ಇದು ಒಂದು ಚಿತ್ರ, ಒಂದು ಭೋಪಾಲ್ ದುರಂತದಲ್ಲಿ ಒಂದು ಚಿತ್ರ ಬಂತು, ಅದರಿಂದ ಎಷ್ಟೋ ಪರಿಣಾಮ ಬೀರ್ತವೆ, ಎಷ್ಟೋ ಪತ್ರಿಕೆ ಎಷ್ಟೋ ಛಾಯಾಚಿತ್ರಗಳು ಪರಿಣಾಮ ಬೀರ್ತವೆ.
0: ಇವತ್ತು AI ಕೂಡ ಬಂದಿದೆ.
1: ಹೌದು,
0: ಅದ್ರ ಮೂಲಕ ಏನು ಹೇಳ್ತೀರಿ ಅಂತ ಅಂದರೆ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ?
1: ಇಲ್ಲ, ನಮಗೆ ಅದು ಏನಪ್ಪ ಅಂದರೆ ಛಾಯಾಚಿತ್ರ ಮುಖಾಂತರ ನಾವು ಬೇಕಾದಷ್ಟು
0: ಅಂದರೆ ಭವಿಷ್ಯ ಇದೆಯಾ ಅನ್ನೋ?
1: ಇದೆ ಇದೆ ಭವಿಷ್ಯ ಖಂಡಿತ.
0: AI ಬಂದಾಗ್ಯೂ?
1: ಹೌದೌದು, ಇದೆ ಇದೆ. AI ಅಂತ AI ಬಂದ್ರೂ ಅದು ಕೊನೆ ಕ್ಯಾಮ್ರಾ ವರ್ಕ್ ಇರಲೇಬೇಕಲ್ಲ.
0: ಹೌದು,
1: ಅವನೇನು AI ಇದ್ರು ಅವನು ಕ್ಯಾಮ್ರಾ ವರ್ಕ್ ಇಲ್ದಲೇ ಅವನೇನು ಮಾಡಂಗಿಲ್ಲ.
0: ಹೌದು
1: ಅಲ್ವಾ?
0: ಹೌದು,
1: ಅವನು ವ್ಯಕ್ತಿಯನ್ನು ಮೂಡಿಸಬಲ್ಲ ಹೊರತು ಕೊನೆಗೆ ಅವನು ರೆಕಾರ್ಡ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಬೇಕೇ. ವಿತೌಟ್ ಕ್ಯಾಮ್ರಾ ನನ್ ಆಫ್ ದೆಮ್ ನೋಬಡಿ ಕ್ಯಾನ್ ಡೂ ಎನಿಥಿಂಗ್. ಕ್ಯಾಮ್ರಾ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಆಲ್ ದ ಪರ್ಪಸಸ್. ಈವನ್ ಮೆಡಿಕಲ್ ಕಾಲೇಜ್ ಮೈಕ್ರೋ, ಈಗ ನಮಗೆ ಎಷ್ಟೋ ಡಿಸೀಸಸ್ನ ನಾವು ಟ್ರೇಸ್ ಔಟ್ ಮಾಡ್ಬೇಕಂದ್ರೆ ಮೈಕ್ರೋ ಫೋಟೋಗ್ರಫಿ, ಮ್ಯಾಕ್ರೋ ಇವೆಲ್ಲ ಇದ್ರೇ ನಮಗೆ ಇದು ಒಂದು ಕಾಯಿಲೆನ ಟ್ರೇಸ್ ಔಟ್ ಮಾಡೋಕ್ಕಾಗ್ತಿತ್ತು ಮೈಕ್ರೋ ಫೋಟೋಗ್ರಫಿ ಸಮೇತ. ಅದಕ್ಕೆ ನಾನು ಸಾಕಷ್ಟು ಅಂತಹ ಕ್ಯಾಮ್ರಾಗಳನ್ನು ತಗೊಂಡಿದ್ದೆ ನಾನು, ವೆರ್ರ ಅಂತ ಬರ ಜರ್ಮನಿ. ಸೊ ಮೈಕ್ರೋ ಫೋಟೋಗ್ರಫಿ ಕ್ಯಾಮ್ರಾ ತೆಗೆದು ಅದನ್ನೆಲ್ಲ ಮತ್ತೆ ಎನ್ಲಾರ್ ಮಾಡಿ ನೋಡಿದಾಗ ಏನೇನು ಮನುಷ್ಯನಿಗೆ ಏನಾಗಿದೆ ಕಾಯಿಲೆ ಅನ್ನೋದ ಪತ್ತೆ ಹಚ್ಚಬಾರ್ದು. ಕಾಯಿಲೆ ಏನಾಗಲಿ, ವಾಟ್ ಎವರ್ ಇಟ್ ಲೆಟ್ ಇಟ್ ಬಿ ಎನಿಥಿಂಗ್, ಬಟ್ ಕ್ಯಾಮ್ರಾ ಫೋಟೋಗ್ರಫಿ ಇರಲಿಲ್ಲ.

0: ಬೇಕು. ವಿತೌಟ್ ದಟ್ ನೋಬಡಿ ಕ್ಯಾನ್ ಡು ಎನಿಥಿಂಗ್.
1: ಇಷ್ಟೆಲ್ಲ ಫೋಟೋಗಳು ತೆಗೆದಿದ್ದೀರಿ, ಯಾವ್ದು ತುಂಬಾ ಸುಂದರವಾಗಿ ಅನ್ಸಿರೋದು ಅಥವಾ ಸುಂದರವಾದಂತಹ ಸ್ಥಳ ಯಾವುದು ಅಂತ ನಿಮಗೆ ಅನ್ಸಿರೋದು?
0: ನನಗೆ ಸುಂದರವಾದ ಸ್ಥಳ ಅಂದ್ರೆ ಅದು ಹೀಗೆ ಅಂತ ಹೇಳಕ್ಕಾಗಲ್ಲ, ಬಟ್ ಸುಂದರವಾದ ಸ್ಥಳಗಳಿದೆ ನಮ್ಮಲ್ಲಿ, ಇಲ್ಲ ಕರ್ನಾಟಕದಲ್ಲಿನೂ ಇದೆ, ಇಡೀ ಭಾರತ. ನಾನು ಆಫ್ರಿಕಾ ಹೋದೆ, ಕೀನ್ಯಾ, ಮಸೈ ಮಾರಾ, ನೈವಾಶ ಮತ್ತೆ ಸೌತ್ ಆಫ್ರಿಕಾ. ನೀವು ನಂಬ್ತಿರಲ್ಲ, ನೀವು ನ್ಯಾಷನಲ್ ಜಿಯೋಗ್ರಫಿಗೆ ಏನು ನೋಡ್ತಿರೋ ಅದೇ ಚಿತ್ರಗಳನ್ನು ನಾವು ಕಣ್ಣಾರೆ ಕಾಣ್ಬೋದು ಅಲ್ಲಿ. ನನಗೆ ಥ್ರಿಲ್ ಆಯಿತು, ನಾನು ಸಾವಿರಾರು ಚಿತ್ರಗಳನ್ನು ತೆಗೆದೆ ಅಲ್ಲಿ, ಸುಮಾರು 50,000 ಚಿತ್ರಗಳನ್ನ ನಾನು ತೆಗೆದಿದ್ದೀನಿ ಅಲ್ಲಿ. ಏನಪ್ಪ ಅಂದರೆ ವಿಶೇಷ ನಮ್ಮ ಕಾಡಿಗೂ ಅಲ್ಲೇನಪ್ಪ ಅಂದರೆ, ಅಲ್ಲಿ ನೀವು ಯಾವುದೇ ಒಂದು ಒಂದು ಲಯನ್ನು ಚೇಂಜ್ ಮಾಡ್ತಾ ಇದ್ದೆ ಅಂದರೆ ಕಣ್ಣಿಂದ ಕಾಣುತ್ತೆ ಅಲ್ಲಿ, ಇಲ್ಲಿ ಆಫ್ರಿಕಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ, ಇಂಡಿಯಾದಲ್ಲೆಲ್ಲ ಫಾರೆಸ್ಟ್ಗಳು, ಥಿಕ್ ಫಾರೆಸ್ಟ್ಗಳು. ನಾವು ಇವಾಗ ಒಂದು ವ್ಯಾನ್ನಲ್ಲಿ ಒಂದು ಹುಲಿ ನೋಡಿದೆ ಅಂದರೆ, ಇನ್ನೊಂದು 10 ನಿಮಿಷದಾಗ ಇನ್ನೊಂದು ವ್ಯಾನ್ ಬಂತಂದ್ರೆ ಹುಲಿ ನೋಡೋಕ್ಕಾಗಲ್ಲ, ಕಾಡಿನ ಒಳಗಡೆ ಹೋಗಿರುತ್ತೆ. ಬಟ್ ಆಫ್ರಿಕಾದಲ್ಲಿ ಏನಪ್ಪ ವಿಶೇಷ ಅಂದರೆ, ತುಂಬ ಬಯಲು ಪ್ರದೇಶ, ಬಯಲು ಪ್ರದೇಶ. 100-108 ಕಿಲೋಮೀಟರ್ ದೂರ ಇದ್ರು ನಾವು ಪ್ರಾಣಿಗಳು ನೋಡ್ಬೋದು, ಚೇಸ್ ಮಾಡ್ಬೋದು, ಅಲ್ಲೇ ಒಂದು ಇದಿದೆ. ಹಾಗಾಗಿ ನೀವೇನು ನೋಡ್ತಾ ಇದ್ದಾರೆ ನ್ಯಾಷನಲ್ ಜಿಯೋಗ್ರಫಿ ಅನಿಮಲ್ ಪ್ಲಾಂಟ್, ಚೇಸ್ ಮಾಡೋಕ್ಕೆ ಬಹಳ ಅನುಕೂಲ. ಓಪನ್ ಪ್ಲೇಸ್ ಆಗಿದ್ದರಿಂದ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಆರಾಮಾಗಿ ಹೋಗ್ಬೋದು, ಚೇಂಜ್ ಮಾಡ್ಬೋದು, ಟ್ರೇಸ್ ಔಟ್ ಮಾಡ್ಬೋದು, ಛಾಯಾಚಿತ್ರ ತೆಗಿಬೋದು. ಬಟ್ ಹಾಗಾಗಿ ಅದು ಕೀನ್ಯಾ ಇಡೀ ಪ್ರಪಂಚದಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್. ನಮ್ಮ ಭಾರತ ದೇಶದಲ್ಲಿ ಹೇಳ್ಬೇಕಂದ್ರೆ ಕಬಿನಿ ಇದೆ ಕರ್ನಾಟಕದಲ್ಲಿ, ಅಲ್ಲಿ ನೀವು ಹೋದಾಗ ಹುಲಿ, ಚಿರತೆ ಮತ್ತು ಆನೆಗಳು ವಿಶೇಷವಾಗೆಲ್ಲ ನೋಡ್ಬೋದು. ಕಾಜಿರಂಗ ಹೋದರೆ ಅಲ್ಲಿ ರೈನೋಸಿರಸ್ಸು, ವೈಲ್ಡ್ ಬಫೆಲೋಸು, ಹಾರಂಬಿಲ್ಸ್ ಎಲ್ಲ ಇದೆ. ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬೇರೆ ಬೇರೆ ಬೇರೆ ಪ್ರಾಣಿಗಳು ಇರ್ತವೆ. ಈಗ ಇಲ್ಲಿ ದರೋಜೆ ಅಂತ ಇದೆ ನಮ್ಮ ಅಲ್ಲಿ ಹಂಪೆ ಹತ್ರ, ಅಲ್ಲಿ ಹೋದ್ರೆ ಕರಡಿಗಳು ಮಾತ್ರ ಆ ರೀತಿ ನೋಡ್ಬೋದು. ಇಡೀ ವಿಶ್ವದಲ್ಲಿ ಆ ರೀತಿ ಕರಡಿಗಳು ನೀವು ನೋಡೋಕೆ ಸಾಧ್ಯತೆನೇ ಇಲ್ಲ, ತುಂಬ ಹತ್ರದಿಂದ ನೋಡ್ಬೋದು. ಅದೇ ರೀತಿ ಅಸ್ಸಾಮ್ಗೆ ಹೋದರೆ ರೈನೋಸಿರಸ್, ಅದೇ ರೀತಿ ನೀವು ಗುಜರಾತ್ಗೆ ಹೋದರೆ ರಣ್ ಆಫ್ ಕಚ್, ಅಲ್ಲಿ ವೈಲ್ಡ್ ಹಾಸ್ ಕಾಡು ಕತ್ತೆಗಳು ನೋಡ್ಬೋದು. ಹೀಗೆ ಒಂದೊಂದು ಕಡೆ ಒಂದೊಂದು ವಿಶೇಷತೆ ಇದೆ. ನಮ್ಗೆ ನಾವು ಆಫ್ರಿಕಾ ಬಿಟ್ಟರೆ ನೆಕ್ಸ್ಟ್ ಕರ್ನಾಟಕ, ಅಲ್ಲ ಸಾರಿ ಇಂಡಿಯಾ. ಇಂಡಿಯಾದಲ್ಲಿ ಸಾಕಷ್ಟು ಈವನ್ ಪಕ್ಷಿಗಳು ಸಹ ಒಂದು 1,005 ಪ್ರಭೇದಗಳಿದೆ. 1,005 ಇಡೀ ಇಡೀ ವಿಶ್ವದಲ್ಲೇ ಇಷ್ಟು ಪಕ್ಷಿಗಳು ಇರೋಂಥ ಸ್ಥಳ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಪ್ರಾಣಿಗಳು ಅಷ್ಟೇ ವಿಶೇಷವಾಗಿ ಎಲ್ಲ ಕಡೆ. ಬಟ್ ನಾವು ಪ್ರಾಣಿಗಳ ಚಿತ್ರ ತೆಗೆದ ಬಹಳ ಅದೃಷ್ಟ ಬೇಕು.
1: ಅಂದ್ರೆ ನಿಮಗೆ ರಕ್ಷಣೆ ಇರುತ್ತಾ ಅಲ್ಲಿ, ಹೇಗೆ ಹೋಗಿರ್ತೀರಿ ನೀವು?
0: ಇರುತ್ತೆ ರಕ್ಷಣೆ, ಇರುತ್ತೆ ಒಳ್ಳೊಳ್ಳೆ ಜಿಪ್ಸಿ ಇರುತ್ತೆ. ಯಾವ ಅದೇನಾಗಿದೆ ಅಂದ್ರೆ, ಸ್ಯಾಂಚುರಿಯಲ್ಲಿ ಪ್ರಾಣಿಗಳೇ ಆಯ್ತು, ಇನ್ಯಾವುದೇ ದುಷ್ಟ ಪ್ರಾಣಿಗಳೇ ಆಯ್ತು, ಹುಲಿ, ಸಿಂಹ, ಚಿರತೆ, ಆನೆ ಎಲ್ಲ ಒಂಥರ ಹೊಂದ್ಕೊಂಡು ಹೋಗಿಬಿಟ್ಟವ್ರೆ. ಜನಗಳನ್ನ ನೋಡಿ ನೋಡಿ ನೋಡಿ ಯಾವ ಏನು ಅಟ್ಯಾಕ್ ಮಾಡಲ್ಲ. ಯಾವಾಗ ಅಟ್ಯಾಕ್ ಮಾಡಲ್ಲ ಅಂತ ಹೇಳಂಗಿಲ್ಲ. ಈಗ ಆನೆ ತನ್ನ ಮರಿ ಜೊತೆ ಇರ್ಬೇಕಾದ್ರೆ ತಮ್ಮ ಮರಿ ರಕ್ಷಣೆಗಾಗಿ ಬೇರೆ ಯಾರು ಬಂದರೆ ಅದಕ್ಕೆ ಪ್ರೊಟೆಕ್ಷನ್ ಕೊಡ್ಬೇಕಂತ ಬೇರೆ ಮನುಷ್ಯನಿಗೆ ಅಟ್ಯಾಕ್ ಮಾಡುತ್ತೆ. ಬಟ್ ಹುಲಿ, ಸಿಂಹ ಇವೆಲ್ಲ ಏನು ತನ್ನ ಪಾಡಿಗೆ ತಾನು ಇರ್ತವೆ. ಯಾರು ಅದ್ರ ಅದ್ರ ತೀಟಿಗೆ ಅದನ್ನೇನಾದರೂ ಕೇಟ್ಲೆ ಮಾಡಿದಾಗ ಮಾತ್ರ ಅವು ಮನುಷ್ಯನಿಗೆ ಅಟ್ಯಾಕ್ ಮಾಡ್ತಾ ಹೊರತು ಅದರ್ವೈಸ್ ಏನೇ ಸಾಧ್ಯತೆ. ಯಾವ ಪ್ರಾಣಿನೂ ಮನುಷ್ಯನ ಸಂಘರ್ಷಕ್ಕೆ ಬರೋದಿಲ್ಲ.
1: ಒಂದು ರೀಲ್ ಮೂಮೆಂಟನ್ನ ಎಡಿಟ್ ಮಾಡಿ ಸುಂದರ ಮಾಡ್ಬೋದಾ ಅಥವಾ ಡಾಕ್ಯುಮೆಂಟ್ರಿ ಫೋಟೋದಲ್ಲಿ ಎಡಿಟ್ ಹೇಗಿರಬೇಕು ಅನ್ನುವಂಥದ್ದು?
0: ಎಡಿಟ್ ಇರಬೇಕು, ಶಾರ್ಪ್ ಆಗಿರಬೇಕು, ಸ್ಟೈಲ್ ಆಗ್ಬೋದು. ಯಾವುದೋ ಒಂದು ದೃಶ್ಯ ತೋರಿಸ್ತಾ ಹೋದ್ರೆ ಬೋರ್ ಆಗುತ್ತೆ. ಅದಕ್ಕೆ ಒಬ್ಬ ಎಡಿಟರ್ ಅಂದ ನಾವು ಕಲೆಗಾರನಾಗಿರ್ಬೇಕು. ಒಂದು ದೃಶ್ಯವನ್ನ ಇನ್ನೂ ಒಂದು ಸ್ವಲ್ಪ ನೋಡ್ಬೇಕಾಯ್ತು ಅನ್ನೋದ್ರಲ್ಲೇ ಆ ದೃಶ್ಯ ಹೋಗಿದಾಗ ನಮ್ಗೇನಾಗುತ್ತೆ, ಅಯ್ಯೋ ಆ ದೃಶ್ಯ ಇನ್ನೂ ನೋಡ್ಬೇಕಾಯ್ತು, ಅದು ಕುತೂಹಲ ಕೆಲಸುತ್ತೆ. ಹಾಗಾಗಿ ಎಡಿಟರು ಅಷ್ಟೇ ಬುದ್ಧಿವಂತ ಆಗಿರ್ಬೇಕು. ಒಂದು ಸಿನಿಮಾದ್ದೇ ಆಗಲಿ, ಇವಾಗ ನಾವು ಪುಟಾಣ ಕಣಗಲ್ ಪಿಕ್ಚರ್ ಯಾಕೆ ನಾವು ಮಿಚ್ಕೊಳ್ತೀವಿ, ಅವರು ಅಲ್ಲಲ್ಲ ಪುಟಾಣ ಕಣಗಲ್ ಎಲ್ಲರೂ ಬಯ್ಯರ್ ಅವಾಗ, ಯಾಕೆಂದರೆ ಭಾಳ ಫಿಲಮ್ ತಿಂತಾನಪ್ಪ ಅನ್ನೋರು. ಅಂದರೆ ಅವರು ಪರ್ಫೆಕ್ಷನ್ ಬೇಕು ಅವ್ರಿಗೆ. ಯಾವುದೇ ಒಂದು ದೃಶ್ಯ 10 ಸರಿ ತೆಗೆಸೋರು ಅವರಿಗೆ ಮನಸ್ಸಿಗೆ ಈ ಚಿತ್ರ ಈ ಒಂದು ದೃಶ್ಯ ಪರಿಪಕ್ವವಾಗಿದೆ ಅಂದಾಗಲೇ ಅವ್ರು ನಿಲ್ಲಿಸ್ತಾ ಇದ್ದಿದ್ದು. ಅಂದರೆ ಸಾಮಾನ್ಯಗಳಿಗೆ ಓ ಸಿಕ್ಕಾಬಟ್ಟೆ ಖರ್ಚು ಮಾಡ್ತಾರಪ್ಪ ಅಂತ. ಸಿಕ್ಕಾಬಟ್ಟೆ ಖರ್ಚಲ್ಲ, ನಾನು ತೆಗೆದಂಥ ಒಂದು ದೃಶ್ಯ ಪರ್ಫೆಕ್ಟಾಗಿ ಬರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ. ಆಮೇಲೆ ಆ ದೃಶ್ಯವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅದು ಒಬ್ಬ ನಿರ್ದೇಶಕಿಗೆ ಮತ್ತು ಎಡಿಟರ್ಗೆ ಅಷ್ಟೇ ಡಿಪೆಂಡ್ ಆಗುತ್ತೆ. ಇಲ್ಲಿ ಕ್ಯಾಮ್ರಾಮೆನ್ನು, ಎಡಿಟರು, ಮತ್ತೆ

0: ನಿರ್ದೇಶಕ. ಈ ಮೂವರದ್ದು ಒಂದು ಮೂವರ ಒಂದು ಏನಿದೆ ಪರಿಕಲ್ಪನೆ ಸೇರಿ ಆ ದೃಶ್ಯ ಅತ್ಯುತ್ತಮವಾಗುತ್ತೆ.
1: ನಮ್ಮ ಕೇಳುಗರೊಬ್ರು ಒಂದು ಸಂದೇಶ ಕಳಿಸಿದ್ದಾರೆ, ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೋಮನಾಥ ಮಡ್ರಳ್ಳಿಯಿಂದ ಸಂದೇಶ ಬರ್ತಾ ಇದೆ. ಶುಭೋದಯ ಛಾಯಾಗ್ರಾಹಕರು ತಿಪ್ಪೇಸ್ವಾಮಿ ಅವ್ರಿಗೂ ಮತ್ತು ವಿಜಯಕಲ ಮೇಡಮ್ ಅವ್ರಿಗೂ, ನನ್ನ ಫೋಟೋ ನಾನು ಸೆಲ್ಫಿಯಿಂದ ಕ್ಲಿಕ್ಕಿಸಿಕೊಂಡಾಗ ನಾನು ಸುಂದರವಾಗಿ ಬಂದಿರ್ತೇನೆ, ಅದೇ ಫೋಟೋವನ್ನ ಎದುರುಗಡೆಯಿಂದ ಕ್ಲಿಕ್ಕಿಸಿಕೊಂಡಾಗ ಸಾಧಾರಣವಾಗಿ ಕಾಣ್ತಾ ಇರ್ತಾನೆ, ಇದರ ವ್ಯತ್ಯಾಸ ಏನು ಅಂತ ಹೇಳಿ ದಯವಿಟ್ಟು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ಅವರು.
0: ಇಲ್ಲ ಸರ್, ಅದು ಏನಂದ್ರೆ ತನ್ನ ಚಿತ್ರ ತಾನೇ ತೆಗೆದಾಗ ತುಂಬಾ ಹತ್ತಿರ ತೆಗಿತಾನೆ, ಬೋಲ್ಡ್ ಆಗಿರುತ್ತೆ. ಅದು ಅವ್ರಿಗೆ ಅವ್ರ ತೆಗೆದ ಚಿತ್ರ ಎತ್ತವ್ರಿಗೆ ಗಿಣ ಮುದ್ದು ಅನ್ನಂಗೆ, ಅದು ನಿಜವಾಗ್ಲೂ ಅವ್ರ ತೆಗೆದ ಚಿತ್ರ ಅವ್ರಿಗೆ ಚೆನ್ನಾಗೇ ಇರುತ್ತೆ. ಬಟ್ ಥರ್ಡ್ ಪರ್ಸನ್ ಬೇರೆಯವ್ರ ತಾಂತ್ರಿಕ ಅವ್ರಿಗೆ, ಈಗ ನಾನು ನೋಡಿದಾಗ ಆ ಚಿತ್ರ ಚೆನ್ನಾಗಿದೆ ಅಲ್ಲ ಅಂತ ನಾನು ಹೇಳ್ತೀನಿ ಅವ್ರಿಗಿಂತ.
1: ಆ
0: ಚಿತ್ರದ ನ್ಯೂನ್ಯತೆ ಏನಿದೆ ಅನ್ನೋದ್ ನಾನು ಹೇಳೋದು ಅವರಲ್ಲ, ಅವ್ರಿಗೆ ಎತ್ತವ್ರಿಗೆ ಗಿಣ ಮುದ್ದು
1: ಅಲ್ವಾ.
0: ಎಂತದ್ದು, ನನ್ನ ಮಗಳು ತುಂಬಾ ಚೆನ್ನಾಗಿದ್ದಾಳೆ, ನನ್ನ ಮಗ ಚೆನ್ನಾಗಿದೆ. ಬಟ್ ಮಗ ಚೆನ್ನಾಗಿದ್ದಾನೆ ಚೆನ್ನಾಗಿಲ್ಲ ಅಂದ್ರೆ ಮೂರನೇ ಪರ್ಸನ್ ಹೇಳ್ಬೇಕು, ಅವಾಗ ಅದು ಚೆನ್ನಾಗಿದೆ ಅಂತ ಹೇಳೋದು.
1: ಹೌದು, ಇವತ್ತು ಜನ್ಸಿ ಅಂತ ಏನ್ ಕರಿತೀವಿ ಅವರೆಲ್ಲರೂ ಕೂಡ ಫೋಟೋಗ್ರಾಫರ್ ಅಂತಾನೆ ಹೇಳ್ಬಹುದು.
0: ಹೌದು,
1: ಅವರಲ್ಲಿ ನೀವು ಕಂಡ್ಕೊಂಡಂತ ಎರಡು ಒಳ್ಳೆಯ ಗುಣಗಳು ಅಥವಾ ಅವ್ರು ಇನ್ನು ಏನಾದ್ರು ತಿದ್ದುಕೊಳ್ಬೇಕಾ ಅಂತ ನೀವು ಹೇಳ್ತೀರಾ ಅಂತ?
0: ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಈಗ ಐಫೋನ್ ಅಂತ ಬಂದಿದೆ, ನಾನು ಐಫೋನ್ ಉಪಯೋಗಿಸಿದ್ದು, ಕಾಸ್ಟ್ಲಿ ಇದು. ಇದು ನೀವು ಈ ಐಫೋನ್ ನಲ್ಲಿ ತೆಗೆದಾಗ ನೀವು ಕ್ಯಾಮ್ರಾದ ತೆಗೆದಷ್ಟೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ನಾನು ಐ ಲೈಕ್ ಇಟ್. ಬಟ್ ಏನಾಗುತ್ತೆ, ತುಂಬಾ ಜನಕ್ಕೆ ಆ ದೃಶ್ಯ ಅದೆಲ್ಲ ತೆಗೆದಾಗ ಹೌದು ನಾನು ಚೆನ್ನಾಗಿ ತೆಗೆದೆ ಅಂತ, ಬಟ್ ಚೆನ್ನಾಗಿ ತೆಗೆದಿದ್ದೀನಿ ಅಂತ ನಮಗೆ ತೃಪ್ತಿ ಆಗುತ್ತೆ ಅಷ್ಟೇ. ಬಟ್ ಅದನ್ನ ಪ್ರಿಂಟ್ ಹಾಕ್ಸ್ಬೇಕಾದ್ರೆ ಅದ್ರ ಕ್ವಾಲಿಟಿ ಏನನ್ನು ಗೊತ್ತಾಗುತ್ತೆ. ನೀವು ಬೇರೆ ಡಿಜಿಟಲ್ ಕ್ಯಾಮ್ರಾ ತೆಗೆದಿದ್ದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅನ್ನೋದು ಪ್ರಿಂಟ್ ಹಾಕ್ದಾಗ ಗೊತ್ತಾಗುತ್ತೆ. ಪ್ರಿಂಟ್ನಲ್ಲಿ ನೀವು ಯಾವ್ದು ಸೈಜ್ ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು. ನನ್ನ 35 ಫಿಲಮ್ನಲ್ಲಿ ತೆಗೆದಂಥ ಚಿತ್ರಗಳು 4 ಅಡಿ 6 ಅಡಿ ಗೊತ್ತಾಯ್ತಲ್ಲ, 8 ಅಡಿ 10 ಅಡಿ 8 ಅಡಿ 12 ಅಡಿ ಬ್ಲೋ ಅಪ್ ಮಾಡಿಸಿದ್ದೀನಿ. ಆ ರೀತಿ ಬ್ಲೋ ಅಪ್ಸನ್ನು ಈ ಮೊಬೈಲ್ನಲ್ಲಿ ಮಾಡೋಕ್ಕಾಗಲ್ಲ. ನೀವು ನೋಡಿ ಖುಷಿ ಪಡ್ಬೋದು, ಯಾಕೆಂದರೆ ಇದು ಸ್ಮಾಲ್ ಸ್ಕ್ರೀನ್, ಇದು ಚಿಕ್ಕ ಸ್ಕ್ರೀನಲ್ಲಿ ನೀವು ನೋಡೋದು ಅದನ್ನ ಖುಷಿ ಪಡ್ತೀರಿ, ಅದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಐಫೋನ್ನಾಗಂತ ತುಂಬ ಚೆನ್ನಾಗಿ ಬರುತ್ತೆ, ನಿಮ್ಗೆ ಏನು ಗೊತ್ತಾಗೋದಿಲ್ಲ. ನಾವು ಹಿಂಗೆ ಕ್ಯಾಮ್ರಾದಲ್ಲಿ ತೆಗೆದಿರೋದು ಅಥವಾ ಐಫೋನಲ್ಲಿ ತೆಗೆದಿರೋದು ಏನು ಯಾರು ಹೇಳೋಕ್ಕಲ್ಲ. ಸೊ ಹಾಗಾಗಿ ಸೊ ಅವ್ರಿಗೆ ಪ್ರತಿಯೊಬ್ಬರಿಗೂ ಈಗ ಏನಂದ್ರೆ, ನಾವು ಎಷ್ಟೋ ದೃಶ್ಯಗಳನ್ನ ದಿನ ಬೆಳಗ್ಗೆದ್ದಾಗ ನೋಡ್ತೀವಿ, ನೀವು ಕ್ಯಾಮ್ರಾ ಹಿಡ್ಕೊಂಡೇ ಛಾಯಾಚಿತ್ರ ತೆಗಿಬೇಕಾಗಿರಲ್ಲ. ಸೊ ನಾವು ನೋಡಿದಂಥ ದೃಶ್ಯವನ್ನು ನಾವು ತಕ್ಷಣ ತೆಗಿಬೇಕು, ಆ ದೃಶ್ಯವನ್ನು ಸೆರೆ ಹಿಡಿಬೇಕಂದ್ರೆ ಫೋನ್ ಮುಖಾಂತರ ಸೆರೆ ಹಿಡಿಯಲಿಕ್ಕೆ ಸಾಧ್ಯತೆ. ನಾನೇ ಈಗ ನಾನು ಯಾತಕ್ಕೆ ಕಾಸ್ಟ್ಲಿ ಕ್ಯಾಮ್ರಾ ತಗೊಂಡೆ ಅಂದರೆ, ಎಲ್ಲ ಕಡೆ ನಾನು ಕ್ಯಾಮ್ರಾ ತಗೊಂಡು ಹೋಗೋಕ್ಕಾಗಲ್ಲ.
1: ಹೌದು,
0: ಸೊ ನನಗೆ ನನಗೆ ತೃಪ್ತಿ ಪಡಬೇಕಾದ್ರೆ ನಾನು ನೋಡಿದಂಥ ದೃಶ್ಯವನ್ನು ನಾನು ಮೊಬೈಲ್ ಐಫೋನಲ್ಲಿ ತೆಗಿತೀನಿ. ಅದನ್ನೇ ಎಷ್ಟೋ ಸಾರಿ ಫೇಸ್ಬುಕ್ಕಿಗೆ ಹಾಕ್ತೀನಿ, ಎಲ್ಲರೂ ಖುಷಿ ಪಡ್ತಾರೆ, ಏನೂ ಗೊತ್ತಾಗಲ್ಲ ನಿಮ್ಗೆ ಅದು.
1: ಓಕೆ,
0: ಬಟ್ ಗೊತ್ತಾಗುತ್ತೆ ಅಂತ ಅನ್ಬೇಕು, ಪ್ರಿಂಟ್ ಹಾಕ್ಸ್ದಾಗ ಅದ್ರ ಹಣ ಬರೋ ಗೊತ್ತಾಗುತ್ತೆ. ಹಾಗಾಗಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್.
1: ಹೌದು, ಇಷ್ಟು ವರ್ಷಗಳ ಅನುಭವದಲ್ಲಿ ಯಾವ್ದಾದ್ರೂ ನಾನು ಇಂಥದ್ದೊಂದು ಫೋಟೋ ತೆಗಿಬೇಕಿತ್ತಪ್ಪ ಅಂತ ಏನಾದರೂ ರಿಗ್ರೆಟ್ ಆಗಿರೋದು ಇದೆಯಾ ನಿಮಗೆ?
0: ರಿಗ್ರೆಟ್ ಅಂತ ನನಗೆ ನಾನೇ ಖುಷಿ ಇದೆ, ನಾನು ತೆಗೆದಂತ ಚಿತ್ರಗಳು ಅಲ್ಲ ವರ್ಲ್ಡ್ ಬೆಸ್ಟ್ ಪಿಕ್ಚರ್ ಅನ್ನ ಒಂದು ನನಗೆ ಬಿರುದು ಬಂತು. ನಾನು ಶಾರ್ಟ್ ಔಟ್ ಸ್ನೇಕ್ ಈಗಲ್ ಅಂತ ಒಂದು ಚಿತ್ರ ತೆಗೆದಿದ್ದೆ, ಅದು ಸುಮಾರು 50 ಅಡಿ ಮೇಲೆ ಗೂಡು ಮಾಡಿತ್ತು. ಅದು ಅದ್ರದ್ದು ವಿಶೇಷ ಏನಪ್ಪ ಅಂದರೆ, ಅದು ಶಾರ್ಟ್ ಔಟ್ ಸ್ನೇಕ್ ಈಗಲ್ ಮರಿಗೆ ಹಾವನ್ನು ಬಿಟ್ಟು ನಿಂತ್ಕೊಡ್ತಿರ್ಲಿಲ್ಲ, ಮರಿಗಳು ಹಾವನನ್ನು ನುಂಗ್ಸತ್ತಂದು 250 ಕಿಲೋಮೀಟರ್ ದೂರ ಇರಲಿ ಹಾರಿ ಹೋಗಿ ಹಾವು ಹಿಡ್ಕೊಂಬಂದು ಮರಿಗೆ ಫೀಡ್ ಮಾಡ್ತಾ ಇತ್ತು. ಅದೇನಾಯ್ತು, ನಾವು 50 ಅಡಿ ಅಟ್ಟ ಹಾಕ್ಸಿದ್ವಿ ಅದಕ್ಕೆ ಸರಿಯಾಗಿ ಆಪೋಸಿಟ್ ಇನ್ನೊಂದು ಮರದಲ್ಲಿ. ನಾವು ಮರ ಹತ್ತಿ ಕೂತ್ಕೊಂಡಿದ್ದು 5 ದಿನ ಕಾದ್ವಿ. ಅದೇನಂದ್ರೆ ಮನುಷ್ಯ ಇದೇನಂದ್ರೆ ಸುಳಿ ಗೊತ್ತಾದ್ರೆ ಸಾಕು, ಆ ಕಡೆ ಬರ್ತಿರಲಿಲ್ಲ ಅಂತದ್ದು. 5 ದಿನ ಕೊನೆಗೆ ಒಂದು ಹಾವು ಮರಿ ಹಿಡ್ಕೊಂಬಂತು, ಫೀಡ್ ಮಾಡ್ತು, ನನಗೆ ತೃಪ್ತಿ ಆಯಿತು. ಅದು ಎಲ್ಲೋದ್ರೂ ಪ್ರಶಸ್ತಿ ಬಂತು. ಆಮೇಲೆ ಬೆಸ್ಟ್ ಪಿಕ್ಚರ್ ಆಫ್ ದಿ ಇಯರ್, ಅಂದರೆ ಬೆಸ್ಟ್ ಪಿಕ್ಚರ್ ಆಫ್ ದಿ ಇಯರ್ ಹೆಂಗೆ ಅಂತ ಹೇಳಿದ್ರೆ, ಫೋಟೋಗ್ರಫಿ ಸೊಸೈಟಿ ಆಫ್ ಅಮೇರಿಕಾ ಅದನ್ನು ಕಂಡಕ್ಟ್ ಮಾಡುತ್ತೆ, ಎಲ್ಲ ಅವಾರ್ಡ್ ಬಂದಿರೋ ಪಿಕ್ಚರ್ನ ತರಿಸ್ಕೊಳ್ತಾರೆ. ಸೊ ಎಲ್ಲ ಅವಾರ್ಡ್ ಬಂದಿರೋ ಪಿಕ್ಚರ್ ತರಿಸ್ಕೊಂಡು ಕೊನೆಗೆ ಯಾವ ಚಿತ್ರಕ್ಕೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೋ ಅದು ದಿ ಬೆಸ್ಟ್ ಪಿಕ್ಚರ್ ಆಫ್ ದಿ ಇಯರ್ ಅಂತ ಕೊಡ್ತಾರೆ. ಅದಕ್ಕೆ ಆ ಚಿತ್ರಕ್ಕೆ ನನಗೆ ಬೆಸ್ಟ್ ಪಿಕ್ಚರ್ ಆಫ್ ದಿ ಇಯರ್ ವರ್ಲ್ಡ್ ಫೋಟೋಗ್ರಫಿ ಅಂತ ಬಂತದ್ದು. ಸೊ ಅದು ತೃಪ್ತಿ ಇದೆ. ಅದೇ ರೀತಿ ನನಗೆ 23 ಸಾರಿ ವಿಶ್ವಕಪ್ ಛಾಯಾಗ್ರಹಣ ಸ್ಪರ್ಧೆ ಇದೆ, ಅದರಲ್ಲಿ 15 ಸಾರಿ ನನ್ನ ಚಿತ್ರಗಳು ಸೆಲೆಕ್ಟ್ ಆಗಿದೆ ವಿಶ್ವಕಪ್ ಛಾಯಾಗ್ರಹಣಕ್ಕೆ, ಒಂದೇ ಜೀವಿ. ಸೊ ಇಟ್ಸ್ ಎ ರೆಕಾರ್ಡ್. ಇಷ್ಟು 15 ಸಾರಿ ಯಾರ್ದು ಆಗಿಲ್ಲ. 4 ಸಾರಿ ವಿಶ್ವಕಪ್ ಗೆದ್ದಿದ್ದೀವಿ ನಾವು. ನೀವು ಕ್ರಿಕೆಟ್ ಹಾಕ್ಬಿಟ್ರೆ ಓ ಇಂದ್ರ ಚಂದ್ರ ದೇವೇಂದ್ರ ಅಂತಾರೆ, ನನಗೆ 4 ಸಾರಿ ವಿಶ್ವಕಪ್.

0: ಬಂದಿದ್ದೆ. 15 ಸಾರಿ ವಿಶ್ವಕಪ್ಗೆ ನನ್ನ ಚಿತ್ರಗಳು ಆಯ್ಕೆ ಆಗಿದೆ. ಇದು ಹೆಮ್ಮೆ ಪಡುವ ಕಾಲ
1: ಖಂಡಿತ. ಹೌದು,
0: ನಾನು ಅನೇಕ ದಾಖಲೆಗಳಾಗಿದೆ ನಂದು. ನನಗೆ ಗೌರ್ಮೆಂಟ್ ಆರ್ಗನೈಸೇಷನ್ ಮಾಧ್ಯ ಪ್ರೆಸ್ ಅಕಾಡೆಮಿ ಅವಾರ್ಡು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎಲ್ಲ ಬಂತು. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಯಲ್ ಫೋಟೋಗ್ರಫಿ ಫೆಲೋಶಿಪ್, ಅದು ತುಂಬ ಕಷ್ಟ ಇದೆ ತೆಗೊಂಡ್ರೆ. ಫೋಟೋಗ್ರಫಿ ಸೊಸೈಟಿ ಅಮೆರಿಕಾ, ಅದಕ್ಕೂ ಹೋಗಿ ಬಂದೆ ನಾನು. ಪರ್ಸನಲಿ ನಾನು ಅಮೆರಿಕಕ್ಕೆ ಹೋಗಿ ಫೆಲೋಶಿಪ್ ತಗೊಂಡೆ. ಅಲ್ಲೂ ಚುಡಾಯಿಸಿದ್ರು, ಮಿಸ್ಟರ್ ತಿಪ್ಪೇಸ್ವಾಮಿ ಆಲ್ ದ ವೇ ಕೇಮ್ ಫ್ರಮ್ ಇಂಡಿಯಾ ಅಂತ. ಆ ಬಿಳಿಯಣ್ಣ ಜೊತೆ ಈ ಕರಿಯಣ್ಣ ಹೋಗಿ ಒಂದು ಪ್ರಶಸ್ತಿ ತಗೊಂಡೆ. ಖುಷಿ ಆಯ್ತು, 3 ದಿನ ಅವ್ರ ಜೊತೆ ಇದ್ದೆ, ತುಂಬ ಖುಷಿ ಆಯ್ತು. ಪರವಾಗಿಲ್ಲ, ಇಂಡಿಯಾ ದೇಶದಿಂದ ಹೋಗಿ ಒಬ್ಬ ನಾನು ಟ್ರಿಮ್ ಆಗಿ ಶೂಟ್ ಗೀಟ್ ಎಲ್ಲ ಹಾಕೊಂಡು ಟೈ ಕಟ್ಕೊಂಡು, ಎರಡು ಕಡೆನೂ ಅಷ್ಟೇ, ಇಂಗ್ಲೆಂಡ್ಗೆ ಹೋದಾಗಲೂ ಹಾಗೆ ಹೋಗಿದ್ದೆ, ನಾನು ಶೂಟ್ ಹಾಕೊಂಡು ಹೋಗಿದ್ದೆ, ಅಮೇರಿಕಕ್ಕೆ ಹೋದಾಗಲೂ ಶೂಟ್ ಹಾಕೊಂಡು ಹೋಗಿದ್ದೆ. ಸೊ ಆ ರೀತಿ ನಾನು ಹಾಗೆ ಇದ್ದೆ. ನಾನು ಇಂಡಿಯಾದಲ್ಲಿ ಹೆಂಗೆ ಕಡಿಮೆ ಅಲ್ಲ ಅನ್ನೋದ ತೋರಿಸ್ಕೊಟ್ಟೆ. ಅಂದರೆ ಇಡೀ 80 ಕಂಟ್ರಿಯಿಂದ 5 ಜನಕ್ಕೆ ಸೆಲೆಕ್ಟ್ ಮಾಡೋದು, ದಟ್ ಈಸ್ ದ ಟಫೆಸ್ಟ್ ಒನ್. 5 ರಲ್ಲಿ ನಾನು ಸೆಲೆಕ್ಟ್ ಮಾಡಿದೆ ಇಂಡಿಯಾದಲ್ಲಂತೆ. ಇಂಗ್ಲೆಂಡ್ದು ಅಷ್ಟೇ, ರಾಯಲ್ ಫೋಟೋಗ್ರಫಿ ಫೆಲೋಶಿಪ್ ಕೊಟ್ಟಾಗ 5 ಜನ ಕೊಟ್ಟಿದ್ರು, ನಾನು ಇಂಡಿಯಾದಿಂದ ನಾನಾಗಿದ್ದೆ.
1: ಹೌದು, ಇವತ್ತೆಲ್ಲರೂ ಕೂಡ ನಾನು ಫೋಟೋ ತೆಗಿತೀನಿ, ನಾನು ವೈಲ್ಡ್ ಫೋಟೋಗ್ರಫಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ.
0: ಹೌದು,
1: ಈಗಿನವರಿಗೆ ನೀವು ಏನು ಸಲಹೆಗಳನ್ನು ಕೊಡ್ತೀರಿ ಅಂತ, ಹಾಗೆ ಮಾಡ್ತೀನಿ ಅಂದವರಿಗೆ?
0: ಮಾಡಲಿ ಪಾಪ, ಮಾಡಲಾರಿ ಬೇಡ ಅನ್ನಲ್ಲ, ನಾನು ಒಂದು ಹೇಳಲ್ಲ. ಒಳ್ಳೆ ಫೋಟೋಗ್ರಫಿ ಮಾಡ್ತೀನಿ, ಸಾಕಷ್ಟು ಹಣದ ಹಿನ್ನೆಲೆ ಇರಬೇಕು, ಒಳ್ಳೊಳ್ಳೆ ಕ್ಯಾಮ್ರಾಗಳು ತಗೋಬೇಕು, ಸಾಕಷ್ಟು ಕಾಲಾವಕಾಶ ಬೇಕು. ಈಗ ನಾವು ಇಲ್ಲಿಂದ ನಾವು ಕೀನ್ಯಾಕ್ ಹೋಗ್ಬೇಕಂದ್ರೆ ಕನಿಷ್ಠ ಅವನಿಗೆ 3 ಲಕ್ಷ ಬೇಕು, ಮತ್ತೆ ಉತ್ತರ ಇದು ಸೌತ್ ಆಫ್ರಿಕಾಕ್ಕೆ ಹೋಗ್ಬೇಕಂದ್ರೆ 3 ಲಕ್ಷ. ನಾನು 2 ತಿಂಗಳ ಅಂತರದಲ್ಲಿ 6 ಲಕ್ಷ ಖರ್ಚು ಮಾಡಿದೆ. ಸೊ ಸಾಕಷ್ಟು ಮನಿ ಬೇಕು, ಕಾಲಾವಕಾಶ ಬೇಕು, ಒಳ್ಳೆ ಎಕ್ವಿಪ್ಮೆಂಟ್ಸ್ ಬೇಕು, ಇವುಗಳನ್ನೆಲ್ಲ ಕೊಂಡ್ಕೊಳ್ಳೋದು, ಇದಕ್ಕೆಲ್ಲ ಕಾಲಾವಕಾಶ ತೆಗೆದಿಡೋದು, ಇವಕ್ಕೆಲ್ಲಕ್ಕೂ ಸಾಕಷ್ಟು ಕಾಲಾವಕಾಶ, ಹಣ ಎಲ್ಲ ಬೆಂಬಲ ಇದ್ರೆ ಮಾಡ್ಬೋದು ಅವನು. ಅಷ್ಟೇ ಅಲ್ಲ, ಚಾಕಚಕ್ಯತೆ ಇರ್ಬೇಕು ಅವನಿಗೆ. ಒಂದು ದೃಶ್ಯವನ್ನು ಛಾಯಾಚಿತ್ರ ತೆಗಿಬೇಕಾದ್ರೆ ಅದಕ್ಕೆ ಯಾವ ರೀತಿಯಾಗಿ ಛಾಯಾಚಿತ್ರ ತೆಗಿಬೇಕು, ಅದಕ್ಕೆ ಶಟರ್ ಸ್ಪೀಡ್ ಏನು ಇಡಬೇಕು, ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು, ಯಾವ ರೀತಿಯಾಗಿ ಕಂಪೋಸ್ ಮಾಡಬೇಕು, ಈ ಪರಿಕಲ್ಪನೆ ಒಬ್ಬ ಒಳ್ಳೆ ಛಾಯಾಗ್ರಾಹಕನಿಗಿದ್ರೆ ಅವ್ನು ಸಕ್ಸಸ್ಫುಲ್ ಕ್ಯಾಮ್ರಾ. ಇವಾಗ ನಮ್ಮ ಜೊತೆ ಬಂದಿದ್ರೆ ಎಷ್ಟೋ ಜನ ಎಲ್ಲರೂ ಆ ದೃಶ್ಯ. ಈಗ ಒಂದು ಇನ್ನೂ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ ನಾನು, ಇದಕ್ಕೆ ಯಾವುದು ಹಂಪೆಗೆ ಹೋದಾಗ ದರೋಜಿಗೆ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಜೊತೆ 8 ಜನ ಇದ್ದಾರೆ, ಅಲ್ಲಿ ಕರಡಿ 6 ಕರಡಿ 3 ಕರಡಿ 2 ಮರಿ ಹಾಕಿತ್ತು. ಒಂದು ಕರಡಿ ಮರಿ ತಪ್ಪಿಸ್ಕೊಂಡು ಇನ್ನೊಂದು ಜೊತೆ ಅಡಾಪ್ಟ್ ಮಾಡ್ಕೊಂಡಿತ್ತು ಅಲ್ಲಿಗೆ 3. ಹೀಗಾಗಿ ಏನಾಯ್ತು, ನಾವೆಲ್ಲ ಒಟ್ಟಿಗೆ ಇದ್ವಿ. ಸೊ ಸಂಜೆ ಆಯಿತು, ಎಲ್ಲರೂ ಕ್ಯಾಮ್ರಾಗಳನ್ನು ಮುದ್ಕೊಂಡು ತೆಪ್ಪಾರು. ಒಂದು ಕರಡಿ ತನ್ನ 3 ಮರಿಗಳನ್ನು ತನ್ನ ಬೆನ್ನ ಹಿಂದೆ ಕುಟ್ಟಿಸ್ಕೊಂಡು ಬರ್ತಾ ಇತ್ತು. ನನಗೆ ಯಾಕೋ ಸ್ವಲ್ಪ ಅನುಮಾನ ಬಂತು, ಏನೋ ಇದು ಈ ಕಡೆ ಬರ್ಬೋದು ಅಂತ. ನಾನು ಕ್ಯಾಮ್ರಾ ಎಲ್ಲ ತೆಗೆದಿಟ್ಟಿರಲಿಲ್ಲ. ಸೊ ನೋಡಿದೆ, 3 ಮರಿನ ಹಚ್ಕೊಂಡು ಈ ಕಡೆ ನನ್ನ ಕಡೆ ಬಂತು. ನಾನು 7-8 ಚಿತ್ರಗಳು ತೆಗೆದೆ. ಇಟ್ ವಾಸ್ ಎ ವಂಡರ್ಫುಲ್ ಪಿಕ್ಚರ್. ಯಾರ್ದೂ ಇಲ್ಲ, ನಂದೊಬ್ಬಂದೆ ನಿಮಗೆ ತೋರಿಸ್ತೀನಿ ಈಗ. ಇದೆಲ್ಲ 6 ಚಿತ್ರಗಳು 3 ಮರಿಗಳನ್ನು ಕುಣಿಸಿ ಮೆಜೆಸ್ಟಿಕ್ ಆಗಿ ಬರ್ತಾ ಇದೆ. ಖುಷಿ ಆಯಿತು. ಅದಾಮೇಲೆ ನನಗೆ ಪಂಪಯ್ಯ ಅಂತ ಇದ್ರೆ ಹೇಳಿದ್ರು, ಸರ್ ಇದೆ ನೀವು ತೆಗೆದಿದ್ದಲ್ಲ ಅಷ್ಟು ಸರ್, ನೆಕ್ಸ್ಟ್ ಡೇ ಇಲ್ಲ, ಮರಿ ಸತ್ತೋಗಿತ್ತು ಅಂತ.
1: ಅಯ್ಯೋ,
0: ಹಾಗೆ ಅದು ಅದೃಷ್ಟ ಅನ್ನೋದು. ಜೊತೆಗೆ ನಾವು ನಮ್ಮ ಪರಿಜ್ಞಾನ ತೆಗಿಬೇಕು ಅನ್ನೋದು. ಇನ್ನೊಂದು ಸರಿ ಏನಾಯಿತು, ನಾನು ಸೌತ್ ಆಫ್ರಿಕಾಗೆ ಹೋದಾಗ ಕೀನ್ಯಾದಲ್ಲಿ ಒಂದು ಮೊಸಳೆ ಇಷ್ಟು ದೊಡ್ಡ ಒಂದು ಮೀನನ್ನು ಹಿಡ್ಕೊಂಡು ಮೇಲಕ್ಕೆ ಎಸೆಯೋದು ಹಿಂಗೆ, ಗೊತ್ತಾಯ್ತಲ್ಲ, ಮೇಲ್ಗೆ ಎಸೆಯೋದು ಹಿಂಗೆ, ಎಷ್ಟು ಮತ್ತೆ ಹಿಡಿಯೋದು. ಸೊ ನಮ್ಮವ್ರು ಯಾರೂ ಅದನ್ನ ನೋಡೇ ಇಲ್ಲ. ನಾನು ಅದನ್ನು ನೋಡಿದೆ, ಅಬ್ಸರ್ವ್ ಮಾಡಿದೆ, ಛಾಯಾಚಿತ್ರ ತೆಗೆದೆ, ಸುಮಾರು ಅವಾರ್ಡ್ ಬಂತು ಅದಕ್ಕೆ. ಆಮೇಲೆ ನಾನು ತೋರಿಸಿದಾಗ, ಅಯ್ಯೋ ನಾವು ನೋಡಲೇ ಇಲ್ಲ ಅಂದರು. ನೋಡಲಿಲ್ಲ, ನಮ್ಮ ಮೈಯೆಲ್ಲ ನಮ್ಮ ಏನು ಮೈಯೆಲ್ಲ ಕಣ್ಣಾಗಿರ್ಬೇಕು ನಾವು ಛಾಯಾಚಿತ್ರ ತೆಗಿಬೇಕಾದ್ರೆ. ನಮ್ಮ ಏನು ಕಾನ್ಸಂಟ್ರೇಷನ್ ಅದರ ಪ್ರಾಣಿ ಮೇಲೆ ಪಕ್ಷಿ ಮೇಲೆ ಇರಬೇಕು, ಅದು ಏನು ಮಾಡುತ್ತೆ ಅನ್ನೋದು. ಅದನ್ನು ಬಿಟ್ಬಿಟ್ಟು ನಾವು ಹರಟೆ ಹೊಡಿತಾ ಕುತ್ಕೊಳ್ಳೋದು, ಇನ್ನೆಲ್ಲ ನೋಡೋದು, ಇದು ಮಾಡಲೇಬಾರ್ದು. ಕಾನ್ಸಂಟ್ರೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಮತ್ತು ಪರಿಕಲ್ಪನೆ ಜೊತೆಗೆ ನಾವು ಹೇಗೆ ಅಲರ್ಟ್ ಆಗಿರಬೇಕು, ಯಾವ ರೀತಿ ಶಟರ್ ಸ್ಪೀಡ್ ಇರಬೇಕು, ಯಾವ ರೀತಿ ಅಪರ್ಚರ್, ಅದೆಲ್ಲ ಪರಿಜ್ಞಾನ ಇರಬೇಕು. ಹಾಗಿದ್ದಾಗ ಮಾತ್ರ ಅವನು ಒಳ್ಳೆಯ ವ್ಯಕ್ತಿ. ಒಂದೇ ಜೀವಿಸ ದುಡ್ಡಿದ್ದ ತಕ್ಷಣ ಬರಲ್ಲ. ಇವತ್ತು ದುಡ್ಡಿರೋರು ಬೇಕಷ್ಟು ಜನ ಇದ್ದಾರೆ. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ವೈಲ್ಡ್ ಲೈಫ್ ಮಾಡ್ತಾರೆ ಗೊತ್ತಾ ನಿಮಗೆ? 1,000 ಜನ ಇದ್ದಾರೆ ಬೆಂಗಳೂರಿನಲ್ಲಿ, 1,000 ಜನ. ಬಟ್

0: ಎಲ್ಲರೂ ಯಾಕೆ ಹೆಸರು ಅಂತ ಅನ್ಲಿಲ್ಲ? ದುಡ್ಡಿದ ತಕ್ಷಣ ಆಗುತ್ತಾ? ಇಲ್ಲ. ದುಡ್ಡಿನ ಜೊತೆಗೆ ಪರಿಶ್ರಮ, ಪರಿಕಲ್ಪನೆ, ಚಾಕಚಕ್ಯತೆ ಎಲ್ಲ ಇದ್ದಾಗ ಮಾತ್ರ ಅವನು ಒಬ್ಬ ಉತ್ತಮ ಛಾಯಾಗ್ರಾಹಕನಾಗ್ತಾನೆ, ಇದ್ರೆ ಖಂಡಿತವಾಗಲ್ಲ. ಆಮೇಲೆ ಇನ್ನೊಬ್ಬ ಅತ್ಯುತ್ತಮ ಛಾಯಾಗ್ರಾಹಕನ ಬೇಕಾದ್ರೆ ಅವನು ಯಾವ ಯಾವ ಪಕ್ಷಿ, ಯಾವ ಯಾವ ಪ್ರಾಣಿ, ಯಾವ ಸಂದರ್ಭದಲ್ಲಿ ಗೂಡನ್ನು ಕಟ್ಟುತ್ತೆ, ಯಾವ ರೀತಿ ಫೀಡ್ ಮಾಡುತ್ತೆ, ಯಾವ ಸಂದರ್ಭದಲ್ಲಿ ಆದರೆ ಆ ಪಕ್ಷಿ ಪ್ರಾಣಿಯನ್ನು ನಾವು ಹತ್ತಿರದಿಂದ ನೋಡಬಹುದು, ಈ ಪರಿಕಲ್ಪನೆನೂ ಸಹ ಅವನಿಗಿರಬೇಕು. ಕಾಂಬೋಡಿಯಾದಿಂದ ನಮ್ಮ ಭಾರತ ದೇಶಕ್ಕೆ ಬರ್ತವೆ,
1: ಹೌದು, ಅಂತದೆಲ್ಲನೂ ಕೂಡ ಅಳ್ತ್ಕೊಂಡಿರ್ಬೇಕು.
0: ರೆಡ್ಡೆಡ್ ಗೀಸ್ ಅಂತ ಸಾವಿರಾರು ಇಲ್ಲಿ ಹಿಮಾಲಯ ದಾಟಿ ಬರ್ತವೆ. ನಮ್ಮ ಕರ್ನಾಟಕ ಮೈಸೂರು ಹತ್ರ 16 ಅಂತ ಹಳ್ಳಿ ಬರುತ್ತೆ, ಅಲ್ಲಿ ಬಂದು ಅಲ್ಲಿ ಸಹ ತಾನು ಏನು ಆಹಾರಕ್ಕಾಗಿ ಅರಸಿ ಬರುತ್ತೆ. ಯಾಕೆಂದ್ರೆ ಕಾಂಬೋಡಿಯಾಲೆಲ್ಲ ತುಂಬಾ -0 ಡಿಗ್ರಿಗೆ ಒಳಗಡೆ ಹೋಗಿರುತ್ತೆ. ಅವಕ್ಕೆ ಹವಾಮಾನ ಬದಲಾವಣೆಗಾಗಿ ಅವು ಹಿಮಾಲಯ ಪರ್ವತ ದಾಟಿ ನಮ್ಮ ಭಾರತ ದೇಶಕ್ಕೆ
1: ಬರ್ತವೆ.
0: ಇದು ಗೊತ್ತಿರಬೇಕು, ಯಾವ ಸೀಸನ್ನಲ್ಲಿ ಆ ಪಕ್ಷಿಗಳು ವಲಸೆ ಬರ್ತವೆ, ಅವನ್ನ ಎಷ್ಟು ಹತ್ರದಿಂದ ತಾನು ತೆಗಿಬೋದು, ಈ ಪರಿಕಲ್ಪನೆ ಇರಬೇಕು. ಇವಾಗ ರಂಗನತಿಟ್ಟಿದ್ದಾರೆ ಮೈಸೂರು ಹತ್ರ, ರಂಗನತಿಟ್ಟಿನಲ್ಲಿ ನಿಮ್ಗೆ ಇಡೀ ವರ್ಷ ಪಕ್ಷಿಗಳು ಇರಲ್ಲ, ಅದಕ್ಕೆ ಸೀಸನ್ ಇದೆ, ಮೈಗ್ರೇಟರಿ ಸೀಸನ್ ಅಂತ. ಸೊ ಯೂಶಲಿ ನವೆಂಬರ್ ಡಿಸೆಂಬರ್ ಇಂದ ಹಿಡಿದು ಏಪ್ರಿಲ್ ಮೇ ವರೆಗೂ ಸಾವಿರಾರು ಪಕ್ಷಿಗಳು ಬರ್ತವೆ, ಬರ್ತವೆ, ಸಂತಾನೋತ್ಪತ್ತಿ ಮಾಡ್ತವೆ, ಮರಿಗಳು ಗುಟ್ಟು ಕೊಡ್ತವೆ, ಮರಿಗಳು ದೊಡ್ಡವಾದ ಮೇಲೆ ಮರಿಗಳನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತವೆ, ಆಮೇಲೆ ಖಾಲಿ. ಸೊ ಈ ಪರಿಕಲ್ಪನೆ ಒಬ್ಬ ಛಾಯಾಗ್ರಹ ವನ್ಯಜೀವಿ ಛಾಯಾಗ್ರಹಕ್ಕೆ ಗೊತ್ತಿರ್ಬೇಕು. ಆಮೇಲೆ ಒಂದು ಆನೆ ಚಿತ್ರ ಮರಿ ಜೊತೆ ಇರ್ಬೇಕಾದ್ರೆ ನಾವು ಎಷ್ಟು ಅಲರ್ಟ್ ಆಗಿರ್ಬೇಕಂದ್ರೆ ಅದಕ್ಕೂ ಆನೆಗೂ ತನ್ನ ಮರಿನ ಪ್ರೊಟೆಕ್ಷನ್ ಕೊಡ್ಬೇಕು ಅನ್ನೋ ಭಯ ಇರುತ್ತೆ. ಸೊ ಅದು ತುಂಬಾ ಯಾರಾದ್ರೂ ಹತ್ರ ಬಂದ್ಬಿಟ್ರೆ ನಮ್ಮನ್ನೇ ಅಟ್ಟಿಸ್ಕೊಂಡ್ಬಿಡುತ್ತೆ. ಆಗ ನಾವು ಹುಷಾರಾಗಿರ್ಬೇಕು, ಒಬ್ಬ ಫೋಟೋಗ್ರಾಫರ್ ಆದ್ರೆ. ಸೊ ಹಾಗಾಗಿ ಪರಿಕಲ್ಪನೆ
1: ಫೋಟೋಗ್ರಾಫರ್ಗೆ ಇರಬೇಕು ಅನ್ನುವಂಥದ್ದು ಅತಿ ಮುಖ್ಯ.
0: ಮುಖ್ಯ
1: ಕ್ಯಾಮ್ರಾ ಇದ್ರೂ ಕೂಡ ನಮ್ಮ ತಲೆ ನಮಗೆ ಮುಖ್ಯ.
0: ಕ್ಯಾಮ್ರಾ ಇದ್ರೆ ಅಲ್ಲ ಉಪಯೋಗ ರೀತಿ. ಇವಾಗ ಒಬ್ಬ ಮನುಷ್ಯನ್ ಗನ್ ಕೊಟ್ಬಿಟ್ಟು ಶೂಟ್ ಮಾಡ ಅಂದ್ರೆ ಅವ್ನ ಏನ್ ಮಾಡ್ತಾನೆ? ಅವ್ನು ಏಮಿಂಗ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು.
1: ಕರೆಕ್ಟ್,
0: ಪರ್ಫೆಕ್ಟ್ ಏಮಿಂಗ್ ಗೊತ್ತಿದ್ರೆ ಅವನು ಒಂದು ಕರೆಕ್ಟ್ ಆಗಿ ಹೊಡಿಬಲ್ಲ, ಖಂಡಿತ ಆಗಲ್ಲ. ಹಾಗೆ ಫೋಟೋಗ್ರಾಫರ್ಗೂ ಅಷ್ಟೇ, ಒಂದು ಅವನಿಗೆ ಪರಿಕಲ್ಪನೆ ಇರಬೇಕು, ಈ ರೀತಿ ಫೋಕಸ್ ಮಾಡಬೇಕು, ಈ ರೀತಿ ಕ್ಯಾಮ್ರಾ ಇಡಬೇಕು. ಇವಾಗ ಬರ್ಡ್ಸ್ ಒಂದು ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ, ಅದನ್ನು ತೆಗಿಬೇಕಾದ್ರೆ ಹೆಂಗ್ ತೆಗಿಬೇಕು? ಅದು ಅವನಿಗೆ ಅವನಿಗೆ ಪರಿಜ್ಞಾನ ಇರಬೇಕು, ಪರಿಕಲ್ಪನೆ ಇರಬೇಕು, ಆಗ ಅವನು ಉತ್ತಮ ಛಾಯಾಚಿತ್ರ ಆಗಬಲ್ಲ.
1: ಇಷ್ಟೆಲ್ಲ ಮಾತುಗಳನ್ನ ಹಂಚಿಕೊಂಡ್ರಿ, ನಿಮ್ಮ ಜರ್ನಿಯನ್ನ ನಮ್ಮ ಇವತ್ತು ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಕಾರ್ಯಕ್ರಮದಲ್ಲಿ ಹೂವಾಗಿ ಬಂದು ಇವತ್ತಿಷ್ಟೊಂದು ಮಾಹಿತಿಯನ್ನ ನಿಮ್ಮ ಜರ್ನಿಯನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಕೊನೆಯದಾಗಿ ಚಿತ್ರದುರ್ಗ ಆಕಾಶವಾಣಿ ಬಗ್ಗೆ ನಿಮ್ಮ ಎರಡು ಮಾತುಗಳು.
0: ಇಲ್ಲ, ನನಗೆ ತುಂಬಾ ಖುಷಿ, ಯಾಕಂದ್ರೆ ನಾನು ಓದಿದ ಊರು ನಮ್ಮೂರು ಅನ್ನೋ ಹೆಮ್ಮೆ ನನಗಿದೆ. ನಾವು ನಿಮ್ಗೆ ಕರೆದಾಗೆಲ್ಲ ನಮ್ಮ ಚಿತ್ರದುರ್ಗ ಬರ್ಬೇಕಂತ ಭಾಳ ಆಸೆ ಇದೆ. ಇವತ್ತು ನಾನು 65 ನನ್ನ BSc ಡಿಗ್ರಿ ಮುಗಿಸಿದೆ. ಇವತ್ತು ನಾನು ಚಿತ್ರದುರ್ಗ ನೋಡಿದಾಗ ಏನು ಎಲ್ಲ ಕಲ್ಪನೆ, ಏನು ಅದಕ್ಕೂ ಇದಕ್ಕೂ ಕಂಪೇರೇ ಮಾಡೋಂಗಿಲ್ಲ. ಆದರೆ ನನಗೆ ಮೈಸೂರು ನೀವು ಕರೆದಾಗ ಚಿತ್ರದುರ್ಗ, ನಾನು ಚಿತ್ರದುರ್ಗ ಬರ್ಬೇಕನ್ನೋ ಮನಸ್ಸಿದ್ದೇ ಇತ್ತು. ನಮ್ಮೂರು ನಾನು ಎಲ್ಲೋದ್ರೂ ನಾನು ಚಿತ್ರದುರ್ಗ, ಇವತ್ತು ಹೇಳೋದು ಅದೇ ಚಿತ್ರದುರ್ಗ ಮದಕರ್ ನಾಯಕ್ ಕೋಟೆಯಿಂದ ಬಂದ ನಾನು, ತಾರಸು ಕಾದಂಬರಿಗಳ ನಾನು ಎಲ್ಲ ನಿಮಗೆ ಕಳಿಸಿದ್ಬಿಟ್ಟು ಅದರಲ್ಲೂ ಅದೇ ಹೇಳೋದು ನಾನು. ಅವರಿಂದ ನಾನು ಪ್ರೇರೇಪಿಂದ, ಅದೇ ಅವರಿಂದ ಪ್ರೇರೇಪಿಂದ ನಾನು ಈ ಲೆವೆಲ್ಗೆ ಬಂದೇನೆ ಅಂತೆಲ್ಲ ನಂದು ಘಂಟಾಘೋಷಿತವಾಗಿ ಹೇಳ್ತೀನಿ. ಚಿತ್ರದುರ್ಗ ನನಗೆ ಹೆಮ್ಮೆ ಇದೆ.
1: ತುಂಬಾ ಧನ್ಯವಾದಗಳು ನಿಮಗೆ. ಮತ್ತೆ ಸಮಯ ಆದಾಗೆಲ್ಲ ಚಿತ್ರದುರ್ಗದ ಕಡೆ ಬನ್ನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.
0: ತುಂಬಾ ನಮಸ್ಕಾರ ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಮತ್ತು ವಿಜಯ ಕಲಾ ಅವ್ರಿಗಂತೂ ನಾನು ಸ್ಪೆಷಲ್ ಆಗಿ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಅವ್ರು ಬಿಡದೆ ನನಗೊಂದು ವರ್ಷ ನೀವು ಬರ್ಬೇಕು ಸರ್ ಬರ್ಬೇಕಂತ ಹೇಳಿದ್ರು. ಆದ್ರೆ ಇವತ್ತೇನು ಕಾಲ ಒದಗಿ ಬಂತು, ನನ್ನ ಒಳ್ಳೆಯ ಸಂದರ್ಶನ ಮಾಡಿದ್ರು ನನಗೆ, ಅದಕ್ಕೆ ತುಂಬಾ ಆಭಾರ ಆಗಿದ್ದೇನೆ. ಚಿತ್ರದುರ್ಗ ಜನಕ್ಕೆ ಅಷ್ಟೇ ಆಭಾರ ಆಗಿದೆ. ಧನ್ಯವಾದಗಳು.
1: ಧನ್ಯವಾದಗಳು ಸರ್. ಇದುವರೆಗೂ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಲಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ ಕೇಳಿದರೆ. ಈ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದು ನಾನು ವಿಜಯಕಲಾ ಜಗ್ಲೂರ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ತಾಂತ್ರಿಕ ನೆರವು

ಗುತ್ತಿ ಹಾಗೂ ಇದುವರೆಗೂ ಸ್ಟುಡಿಯೋದಲ್ಲಿ ಇದ್ದದ್ದು ನಾನು ವಿಜಯಕಲಾ ಜಗ್ಲೋರ್. ಸ್ಟೇ ಟ್ಯೂನ್ ಅಂತ ಹೇಳ್ತಾ ನಾನಿದೀಗ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೇನೆ.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 11:35. ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇರೋದು ನಾನು ಚೈತ್ರ ಕೆ ವಿಜಯ್. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದೀಗ ಅಡುಗೆ ಅರಮನೆ ಕಾರ್ಯಕ್ರಮ. ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮ ಬಾಣಂತಿಯರ ಊಟ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಬೋದು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 944-86-40-273, ಮತ್ತೊಂದು ಸಂಖ್ಯೆ 911-91-07-22. ವಿಷಯ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ಬಾಣಂತಿಯರ ಊಟ ಯಾವ ರೀತಿ ಇರಬೇಕು, ಯಾವೆಲ್ಲ ಅಡುಗೆ ಕೊಡಬಹುದು ಬಾಣಂತಿಯರಿಗೆ ಅನ್ನೋದ ನಿಮ್ಮ ಸ್ವ ಅನುಭವದಿಂದನೂ ಆದರೂ ನಮ್ಮೊಂದಿಗೆ ಹಂಚಿಕೊಳ್ಬೋದು. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಒಂದು ಗೀತೆಯನ್ನು.

ಶ್ರೋತೃಗಳೇ, ಕಾರ್ಯಕ್ರಮದ ಆರಂಭದಲ್ಲಿ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡೋ ಸಮಯ. ಹಲೋ, ನಮಸ್ತೆ. ಹಲೋ,

0: ഹലോ
1: ഹലോ നമസ്തേ ಕೇಳಿಸ್ತಾ ಇದೆ ಮ್ಯಾಮ್ ಹೇಳಿ ಮ್ಯಾಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಮ್ಮಿಸ್ ಕಾರ್ಯಕ್ರಮದ ಮೊದಲ ಕೇಳುಗ ಕರೆ ಮಾಡಿದಿರಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ಇಂದಿನ ವಿಷಯ ಗೊತ್ತಾಯ್ತಲ್ಲ ಮ್ಯಾಮ್ ಬಾಣಂತಿಯರ್ ಹೌದು
0: ನಮ್ಗೆಲ್ಲ ನಮ್ ತಾಯಿ ಬಾಣಂತಿಯರಿಗೆ ಅಂತಂದ್ರೆ ಕಟ್ಟು ಜಾಸ್ತಿ ಮಾಡ್ತಾ ಇದ್ರು ಕಟ್ಟು ಜಾಸ್ತಿ ಮಾಡ್ತಾ ಇದ್ರು ಮತ್ತೆ ಬೆಂಡೆಕಾಯಿ ಚಟ್ನಿ ಬಹಳ ಮಾಡ್ತಾ ಇದ್ರು ಯಾಕಂದ್ರೆ ಮಗುಗೆ ಹಾಲು ಬರುತ್ತೆ ಅನ್ನೋ ದೃಷ್ಟಿಯಿಂದ ಬೆಂಡೆಕಾಯಿ ಚಟ್ನಿ ಜಾಸ್ತಿ ಮಾಡ್ತಾ ಇದ್ರು ಮತ್ತೆ ಉಪ್ಪಿನಕಾಯಿ ಕೊಡ್ತಾ ಇರ್ಲಿಲ್ಲ ಕೆಮ್ಮಾದ್ರೆ ಮತ್ತೆ ಪಾಪುಗೂ ಕೆಮ್ಮಾಗುತ್ತೆ ಅಂತಂದ್ರೆ ಉಪ್ಪಿನಕಾಯಿ ಕೊಡ್ತಾ ಇರ್ಲಿಲ್ಲ ಅದ್ರದ್ದು ಹಳೇ ಹುಣ್ಸೆಹಣ್ಣು ಚಟ್ನಿ ತುಂಬಾ ಚಟ್ನಿ ಅದು ನಮ್ಮ ತಾಯಿ ಏನು ಅವ್ರ ಅಣ್ಣನ ಮನೆಯಿಂದ ಇಸ್ಕೊಂಡ್ಬಂದ್ರು ಯಾಕಂದ್ರೆ ನಾನು ಉಪ್ಪಿನಕಾಯಿ ಅಂದ್ರೆ ಊಟ ಮಾಡಲ್ಲ ಅಂತ
1: ಬಾಣಂತನದಲ್ಲಿ
0: ನನ್ನ ಬಾಣಂತನದಲ್ಲಿ ನಮ್ಮಅಮ್ಮ ಅವ್ರ ಅಣ್ಣನ ಮನೆಯಿಂದ ಹುಣ್ಸೆ ಚಟ್ನಿ ಹಳೇದು ತಗೊಂಡ್ ಬಂದಿದ್ರು ಇತ್ತೀಚೆಗೆ ಆಮೇಲೆ ಅಂಟುನುಂಡೆನು ಕೊಡ್ತಾ ಇದ್ರು ನಮ್ ತಂದೆ ನಮ್ ತಾಯಿ ಹೆಚ್ಚಾಗಿ ಅಂಟುನುಂಡೆ ಮಾಡ್ತಾ ಇದ್ರು ಅಂಟುನುಂಡೆ ಕೊಡ್ತಾ ಇದ್ರು
1: ಆಮೇಲೆ
0: ಏನೇ ತಿಂಡಿ ಮಾಡ್ಲಿ ಅದಕ್ಕೆ ಹಸಿಮೆಣಸಿನಕಾಯಿ ಹಾಕ್ತಾ ಇರ್ಲಿಲ್ಲ ಬರೀ ತುಪ್ಪ ಹಾಕ್ತಾ ಇದ್ರು ಮತ್ತೆ ಏನೋ ಬೆಳ್ಳುಳ್ಳಿ ಹಾಕ್ತಾ ಇದ್ರು
1: ಯಾವ್ದಾದ್ರು ಒಂದು ರೆಸಿಪಿ ಬಗ್ಗೆ ಹೇಳ್ಬೋದಾ ಮ್ಯಾಮ್ ಬೆಂಡೆಕಾಯಿ
0: ಉಪ್ಪಿಟ್ಟು ಜಾಸ್ತಿ ನಾವು ತಿಂತಾ ಇದ್ದಿದ್ದು
1: ಉಪ್ಪಿಟ್ಟು ಓಕೆ ರವೆ
0: ಆಮೇಲೆ ಶಾರ್ಗ ಪಾಯಸ ಬೆಳಿಗ್ಗೆ ಮೂರತ್ತು ಶಾರ್ಗ ಪಾಯಸ ಕೊಡ್ತಾ ಇದ್ರು ನಮ್ಮ ತಾಯಿ
1: ಓಕೆ ಓಕೆ ಶಾರ್ಗ
0: ಪಾಯಸ ಮತ್ತೆ ಸ್ವೀಟ್ ಹೆಚ್ಚಾಗಿ ಹೋಗ್ಲಿ ಹೀಟ್ ಆಗ್ಬಾರ್ದಲ್ಲ
1: ಹೌದು
0: ಮತ್ತೆ ನಾವು ಮಜ್ಜಿಗೆ ಕುಡಿಯಂಗಿಲ್ಲ ಮಜ್ಜಿಗೆ ಅಂದ್ರೆ ಕೆನೆ ತಗ್ರು ಎಲ್ಲ ಮಾಡಿ ಏನ್ ಅಡ್ಗೀತ ಮಾಡಿದ್ರು ಮತ್ತೆ ಕೆನೆ ಇದ್ದೇ ಇರುತ್ತೆ ಮತ್ತೆ ಪಾಪು ಕೆಮ್ಮಾಗುತ್ತೆ
1: ಹೌದು
0: ಈ ರೀತಿ ಎಲ್ಲ ಯೋಚನೆ ಮಾಡಿ ನಮ್ಮಅಮ್ಮ ಅದ್ರ ಬಗ್ಗೆ ಬೆಳಿಗ್ಗೆ ಮತ್ತೆ ಸಂಜೆ ತಪ್ಪತ್ತನ್ ಸಾಗ ಪಾಯಸ ಕೊಡ್ತಾ ಇದ್ರು
1: ನಮ್ಮಅಮ್ಮ
0: ಹಾರೈಕೆ ನನಗೆ ಮಾಡಿದ್ರು ನಮ್ಮಅಮ್ಮ ಸೊ ಚೆನ್ನಾಗೆ ಮಾಡಿದ್ರು ಸೊ ನನಗೆ ಹಾರೈಕೆ ಮಾಡಿದ್ದನ್ನ ನಾನು ನಿಮ್ಗೆ ಹೇಳ್ತಾ
1: ಇದ್ದೆ ತುಂಬಾ ಖುಷಿ ಆಯ್ತು ಹಾಗೆ ನಿಮ್ಮ ಹಳೆ ನೆನಪುಗಳನ್ನು ಸಹ ನಿಮ್ಗೂ ಖುಷಿ ಕೊಡ್ತು ಅಂತ ಭಾವಿಸ್ತೇನೆ ಓಕೆ ಓಕೆ ಮೇಡಮ್ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಕೇಳಿದ್ರೆ ಬಾಣಂತಿಯವರದು ಊಟ ಯಾವ ರೀತಿ ಇರಬೇಕು ಹೌದು ಹಳೆ ಕಾಲದಲ್ಲಿ ಒಂದು ರೀತಿಯ ಪದ್ಧತಿ ಇತ್ತು ಅಂತಂದ್ರೆ ಈಗಿನ ಕಾಲದಲ್ಲೂ ಒಂದು ರೀತಿ ಪದ್ಧತಿಯನ್ನ ಊಟದ ವಿಚಾರದಲ್ಲಿ ನಾವು ನೋಡ್ತಾ ಹೋಗ್ತೇವೆ ಆದ್ರೆ ಏನೇ ಹೇಳಿ ಹಳೆ ಕಾಲ ಹೊಸ ಕಾಲ ಅನ್ನೋದಕ್ಕಿಂತ ಯಾವುದು ಬಾಣಂತಿಯರಿಗೆ ಸೂಕ್ತ ಅನ್ನೋದ್ರು ಅನ್ನೋ ಒಂದು ವಿಷಯ ಇಟ್ಕೊಂಡು ಇವತ್ತಿನ ಅಡಿಗೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ ಇನ್ನು ಬಾಣಂತಿಯರ ಮೊದಲ ಆರೈಕೆ ಅಂತಂದ್ರೆ ಈಗ ಪ್ರೆಗ್ನೆಂಟ್ ಅಲ್ಲಿ ಏನಿರ್ತೀವೋ ಅಷ್ಟೇ ಆರೈಕೆ ಬಾಣಂತನದಲ್ಲೂ ಅಷ್ಟೇ ಬೇಕಾಗತ್ತೆ ಹೌದಲ್ವಾ ಅದರಲ್ಲೂ ಈ ಊಟದ ವಿಚಾರಕ್ಕಂತೂ ಬಂತು ಅಂದ್ರೆ ತುಂಬಾ ಮುಖ್ಯ ಆಗತ್ತೆ ಮತ್ತೆ ಹೆಚ್ಚಾಗಿ ಪೋಷಕಾಂಶ ಯುಕ್ತ ಆಹಾರ ಮುಖ್ಯ ಆಗತ್ತೆ ಈ ಡೆಲಿವರಿ ಆದಂತಹ ತಾಯಂದಿರಿಗೆ ಮೊದಲೆಲ್ಲ ನೀರು ಹೆಚ್ಚಾಗಿ ಬೇಡ ಅಂತ ಹೇಳ್ತಾ ಇದ್ರು ಆದ್ರೆ ಈಗಿನ ವೈದ್ಯರ ಪ್ರಕಾರ ಹಾಲು ಹೆಚ್ಚಾಗಿ ಕೊಡಿ ಓಕೆ ಕರೆ ಬರ್ತಾ ಇದೆ ಕರೆ ಕಟ್ಟಾಯಿತು ನೀರು ಹೆಚ್ಚಾಗಿ ಕೊಡಿ ಅಂತ ಹೇಳ್ತಾರೆ ಹಾಗೆ ಯಾವೆಲ್ಲ ಆಹಾರವನ್ನು ಕೊಡಬಹುದು ಊಟನ ನೀವು ಯಾವ ರೀತಿ ತಗೊಂಡಿದ್ರಿ ಅನ್ನೋ ಒಂದು ರೆಸಿಪಿ ಬಗ್ಗೆ ಮಾತಾಡ್ತಾ ಹೋಗೋಣ ಹಲೋ
2: ಹಲೋ
1: ಹಲೋ ನಮಸ್ತೆ
2: ನಮಸ್ತೆ
1: ನಮಸ್ತೆ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತು
2: ಎಲ್ಲರಿಗೂ ಗೊತ್ತಿರೋ ತರ ನಾವು ಒಳ್ಳೆ ಊಟ ಮಾಡ್ಬೇಕು ಅದಂತೂ ಖಂಡಿತ ಮನೆ ಊಟನೇ ಮಾಡ್ಬೇಕು
1: ಹೌದು
2: ಅದರಲ್ಲೂ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ ಅಳಿವೆ ಬೀಜ ಅಂತ ಬರುತ್ತೆ ಮೇಡಮ್ ಸೀಡ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಓಕೆನಾ ಅಳಿವೆ ಬೀಜ ಅದು
1: ರಿಚ್
2: ಅಲ್ಲಿ ಇರುತ್ತೆ ಆಮೇಲೆ ಐರನ್ ಕ್ವಾಂಟಿಟಿ ಜಾಸ್ತಿ ಇದೆ ಆಮೇಲೆ ಅದರಲ್ಲಿ ಟ್ರೀಟ್ ಅನಿಮಿಯಾ ಇಮ್ಯುನಿಟಿ ಇವೆಲ್ಲವನ್ನು ಟ್ರೀಟ್ ಮಾಡುತ್ತೆ ಅದು ಅಳಿವೆ ಬೀಜ ಅಂತ
1: ಹೇಳ್ಬಿಟ್ಟು
2: ಸಾಮಾನ್ಯ ಜನಕ್ಕೆ ಮೊದಲು ಕೊಡೋರು ತುಂಬಾ ಹಿಂದಿನ ಕಾಲದಲ್ಲಿ ಕೊಡೋರು ಅಂತ
1: ಇದನ್ನ
2: ನಾನ್ ಪರ್ಸನಲಿ ತಗೊಂಡಿರೋದ್ರಿಂದ ನನಗೆ ಯೂಸ್ಫುಲ್ ಆಗಿದೆ ಅದು
1: ಯಾವ ರೀತಿ ಅಳಿವೆ ಬೀಜನ ಉಪಯೋಗ ಮಾಡ್ಕೊಳ್ತಾ ಇದ್ರಿ ಸವಿತಾ ಅವರೇ
2: ಏನಿಲ್ಲ ಮ್ಯಾಮ್ ನೈಟ್ ಅದನ್ನ ಸೋಪ್ ಮಾಡ್ಬಿಟ್ಟು ಮಾರ್ನಿಂಗ್ ಅದನ್ನ ಒಂದು ಬಿಸಿ ನೀರಲ್ಲಿ ಕುದಿಸ್ಕೊಂಡ್ಬಿಟ್ಟು ಅರ್ಲಿ ಮಾರ್ನಿಂಗ್ ಕುಡಿಸ್ಬಿಟ್ರೆ ಒಳ್ಳೇದಾಗುತ್ತೆ ನಿಮಗೆ ನಾವು ಗೊತ್ತು ನಮ್ಗೆಲ್ಲ ಟೈರ್ಡ್ ಫೀಲ್ ಆಗಿರುತ್ತೆ ಆಫ್ಟರ್ ಡೆಲಿವರಿ
1: ಅದೆಲ್ಲ
2: ಸರಿ ಹೋಗುತ್ತೆ ಚೆನ್ನಾಗ್ ಬರುತ್ತೆ ಅದರಿಂದ

0: ಓಕೆ
1: ತುಂಬಾ ಒಳ್ಳೆ ಬೀಜ ನಮ್ಮ ಅಳಿಯರ್ ಬೀಜ ಅಂತ ಎಲ್ಲರೂ ಟ್ರೈ ಮಾಡಬಹುದು ನಾನು ಪರ್ಸನಲಿ ಟ್ರೈ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ
0: ಓಕೆ ಓಕೆ
1: ಅದನ್ನ ಬಿಟ್ಟರೆ ಒಳ್ಳೆ ಮನೆ ಆಹಾರ ಪದ್ಧತಿಗಳನ್ನ ನಾವು ರೂಢಿಸ್ಕೊಂಡ್ರೆ
0: ಸಾಕಾಗುತ್ತೆ ಅಂತ ಹೇಳ್ತೀರಾ ಓಕೆ ಒಂದು ಒಳ್ಳೆ ರೆಸಿಪಿ ಬಗ್ಗೆ ಅಳವಿಯಿಂದ ಒಳ್ಳೆ ಒಂದು ಪೋಷಕಾಂಶ
1: ಇರುತ್ತೆ
0: ಅಳಿವೆ
1: ಇಂಗ್ಲಿಷ್
0: ಓಕೆ ಓಕೆ ಹಾ ಹಾ ಓಕೆ
1: ಸರಿ ಚೆನ್ನಾಗಿದೆ ಓಕೆ
0: ಓಕೆ ಓಕೆ ಓಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸವಿತಾ ಅವರ ಈಗ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ
1: ಓಕೆ
0: ಓಕೆ ಥ್ಯಾಂಕ್ ಯು ಮುಂದಿನ ಕರೆ ಹಲೋ ನಮಸ್ತೆ ಕರೆ ಕಟ್ ಆಗಿದೆ ಓಕೆ ಕೇಳಿದ್ರೆ ಆಳ್ವಿ ಬೀಜ ಅಂತೇಳ್ಬಿಟ್ಟು ಸವಿತಾ ಅವರು ಕರೆ ಮಾಡಿ ಅವರ ಒಂದು ಸ್ವ ಅನುಭವದ ಮೂಲಕ ಮತ್ತೊಂದು ಕರೆ ಬರ್ತಾ ಇದೆ ಹಲೋ ನಮಸ್ತೆ ಹೇಳಿ ಯಾರು ರಾಜೇಶ್ವರಿ ಅವರು ಓಕೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ ವಿಷಯ ಗೊತ್ತಾಯ್ತಲ್ಲ ಮೇಡಮ್ ಓಕೆ ಹೇಳಿ ಯಾವ ಒಂದು ಊಟದ ಬಗ್ಗೆ ಬಾಣಂತಿಯರ
2: ತುಂಬಾ ಒಳ್ಳೆ ಆಹಾರನೇ ನಾವು ಸೇವಿಸಬೇಕಾಗುತ್ತೆ
0: ಹೌದು
2: ಅದು ನಮಗೆ ಮತ್ತೆ ಮರುಜನ್ಮ ಪಡೆದ ಹಾಗೆ ನಾವು
0: ಹೌದು ಖಂಡಿತವಾಗ್ಲೂ ಈ ಮಾತು ಒಪ್ಪುವಂತದೆ ಮೇಡಮ್
2: ಡೆಲಿವರಿ ಆಯ್ತು ಅಂತಂದ್ರೆ ಬಂದು ನಾವು ಮರುಜನ್ಮ ಪಟ್ಟಂಗೆ ಅದು
0: ಹೌದು
2: ಆವಾಗ ಮತ್ತೆ ನಮ್ಮ ಶರೀರ ಏನಾಗುತ್ತೆ ಅಂದ್ರೆ ಮತ್ತೆ ನಾವೇ ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು
0: ಹೌದು
2: ಆ ತರ ಇರುತ್ತೆ ಆ ಸನ್ನಿವೇಶ ಬಂದಿರುತ್ತೆ ಆ ಟೈಮ್ ನಲ್ಲಿ ಆದಷ್ಟು ನಾವು ಸಡಿಲವಾದ ಉಡುಪುಗಳನ್ನ ಧರಿಸ್ಕೋಬೇಕು
0: ಮಕ್ಕಳು
2: ಬಿಗಿಯಾದ ಇವು ಬೇಡ ಬಟ್ಟೆಗಳು ಬೇಡ ಆಮೇಲೆ ಕಂಫರ್ಟಬಲ್ ಇರಬೇಕು ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಯೂಸ್ ಮಾಡೋದು ಮತ್ತೆ ಆಹಾರ ಪದ್ಧತಿ ಅಂತ ಬಂದಾಗ ಹೆಚ್ಚು ನಾವು ಸೊಪ್ಪುಗಳನ್ನ ಯೂಸ್ ಮಾಡಬೇಕು
0: ಸೊಪ್ಪು ಅಂತ ಹೇಳ್ತಾ ಇದ್ರೆ ಯಾವ ಒಂದು ಸೊಪ್ಪು ಅಂತ ಏನಾದ್ರು
2: ಕಿರುಸಾಲೆ ಅಂತ
0: ಬರುತ್ತೆ
2: ಅದು ತುಂಬಾ ಉಪಯೋಗ ಆಗುತ್ತೆ ಯಾಕಂದ್ರೆ ನನ್ನ ಅನುಭವ ಅದು ನಾನು ಒಂದ್ ಮಂತ್ ಬರೀ ಕಿರುಸಾಲೆ ಸೊಪ್ಪನ್ನು ತಿಂದಿದ್ದೆ ನಾನು
0: ಹಾಗಾಗಿ
2: ಹಾಲು ಉತ್ಪನ್ನ
0: ಹಾಲು ಉತ್ಪತ್ತಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ
2: ಮೋಷನ್ ಹೋಗಕ್ಕೆ ತುಂಬಾ ಅನುಕೂಲ ಆಗುತ್ತೆ
0: ಓಕೆ ಯಾವ ರೀತಿ ಸೊಪ್ಪನ್ನ ತಗೊಳ್ತಾ ಯಾವ ರೀತಿ ಅಂತಂದ್ರೆ ಪಲ್ಯದ ರೂಪದಲ್ಲೋ ಅಥವಾ ಅನ್ನದ ರೂಪದಲ್ಲೋ
2: ಪಲ್ಯ ಅಂದ್ರೆ ಈಗ ನೋಡಿ ಬೇಳೆ ಬೇಳೆ ಸೊಪ್ಪನ್ನ ಬೇಯಿಸ್ಕೊಂಡ್ಬಿಡುದು ಆ ಕಟ್ಟನ್ನು ತಗೊಳ್ಳೋದು ಆ ಕಟ್ಟನ್ ತಗೊಳ್ಕೊಂಡು ಹೆಚ್ಚಾಗಿ ನಾವು ಜೀರಿಗೆ ಬೆಳ್ಳುಳ್ಳಿನ ಯೂಸ್ ಮಾಡ್ಬೇಕಾಗುತ್ತೆ ಆ ಬಾಣಂತಿಯಲ್ಲಿ
0: ಹೌದು ಬೆಳ್ಳುಳ್ಳಿ ಹೆಚ್ಚಾಗಿ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ
2: ಒಣಮೆಣಸಿನಕಾಯಿ
0: ಓಕೆ
2: ಅದನ್ನ ಸ್ವಲ್ಪ ತುಪ್ಪದಲ್ಲಿ ಹಿಂಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನ ಹಂಗೆ ಸ್ವಲ್ಪ ಆ ತರ ಚೂಚ್ಕೊಂಡ್ಬಿಟ್ಟು ಆ ರಸ ಬೆಳೆದಿರ್ತಲ್ಲ ಆ ರಸನ ನಾವು ಮುದ್ದೆ ಅಥವಾ ರೈಸ್ ಗೆ ಊಟ ಮಾಡ್ಕೊಂಡು ಆ ಸೊಪ್ಪು ಇದೆಯಲ್ಲ ಆ ಸೊಪ್ಪನ್ನು ಸ್ವಲ್ಪ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡು ಅದನ್ನು ತಿನ್ಬೇಕು
0: ಓಕೆ ಆ ರೀತಿ ಒಂದು ಉಪಯೋಗ ಆಯ್ತು ಅಂತಂದ್ರೆ ತಾಯಿಗೂ ಸಹ ಪೋಷಕಾಂಶ ಯುಕ್ತ ಒಂದು ಆಹಾರ ದೊರೆಯುತ್ತೆ ಜೊತೆಲಿ ಹಾಲಿನ ಉತ್ಪನ್ನ ಸಹ ಅಷ್ಟೇ ಚೆನ್ನಾಗಾಗತ್ತೆ ಅಂತ
2: ಇನ್ನ ಒಂದು ಬೆಳಿಗ್ಗೆ ಅಂತಂದ್ರೆ ಖಾರ ಅಂತ ಮಾಡ್ಕೊಂತಾರೆ ನಮ್ ಕಡೆಗೆ ಉತ್ತುತ್ತಿ
0: ಓಕೆ
2: ಎಲ್ಲಾ ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ಅದನ್ನ ತುರ್ದ್ಬಿಟ್ಟು ಪುಡಿ ತರ ಮಾಡ್ಕೊಳ್ತೀವಿ ಅದನ್ನ ನಾವು ಬೆಳಿಗ್ಗೆ ಎದ್ದೊಳದ್ರಾಗ ಒಂದ್ ಅರ್ಧ ಗಂಟೆ ಅಥವಾ ಒಂದ್ ಹತ್ತು 15 ನಿಮಿಷ ಮುಂಚಿನ ತುಪ್ಪದಲ್ಲಿ ಚೆನ್ನಾಗಿ ನೆನೆ ಇಟ್ಬಿಡೋದು ಅದನ್ನ
0: ಓಕೆ
2: ಬೆಳಿಗ್ಗೆ
0: ಪೌಡರ್ ತರ ಮಾಡ್ಕೊಂಡಿರ್ತೀರಾ
2: ಅದನ್ನ ಹುಂಡೆ ತರ ಏನಾದ್ರು ಮಾಡ್ಕೋಬಹುದು ಅಥವಾ ತುಪ್ಪದಲ್ಲಿ ನೆನೆ
0: ಇಟ್ಕೊಂಡು ಮೇಡಮ್
2: ಅದು ಒಂದ್ ಖಾರ ಅಂತೇಳಿ ಅದು ತುಂಬಾ ಶಾ ಅಂದ್ರೆ ಹೀಟ್ ಕೊಡುತ್ತೆ ನಮ್ಗೆ
0: ಹೀಟ್ ಕೊಡುತ್ತೆ ಪ್ರತಿದಿನ ತಗೊಳ್ತಿದ್ರ
2: ಹೌದು ಪ್ರತಿದಿನ ತಗೊಳ್ತಿದ್ದೀನಿ ಬೆಳಿಗ್ಗೆ ಅದೇ ಫುಡ್ ಫಸ್ಟ್ ಎದ್ದಾಗಷ್ಟ ನಮ್ಗೆ ಅದೇ ಫುಡ್
0: ಓಕೆ
2: ಆಗಿದೆ ನಂತರ ಯಾಕೆ ಮಧ್ಯಾಹ್ನಕ್ಕೆ ಸೊಪ್ಪು ತಗೋಬೇಕಂದ್ರೆ ಇದನ್ನ ತಿಂದಿರ್ತೀವಲ್ಲ ಇದು ಹೀಟ್ ಜಾಸ್ತಿ ಆಗುತ್ತೆ
0: ಓಕೆ ಅದು ಒಂದು ತಂಪು ಮಾಡೋ ಅಂತ
2: ತಂಪು ಮಾಡಕ್ಕೆ ನಮ್ಗೆ ಬಹಳ ಇದಾಗುತ್ತೆ ಆ ಟೈಮ್ ನಲ್ಲೇ ಟೈಲ್ಸ್ ಬರೋದು ನೋಡ್ರಿ
0: ಹೌದು ನಿಜ ಹೌದು ಕೆಲವೊಂದು ಊಟ ಉಪಚಾರ ಯಾವ ರೀತಿ ಮಾಡ್ಬೇಕು ಅನ್ನೋದು ತುಂಬಾ ಮುಖ್ಯನೂ ಆಗಿರುತ್ತೆ
2: ಆಮೇಲೆ ಮೆಂತೆ ಇಲ್ಲಿ ಮೆಂತೆ ಜಾಸ್ತಿ ಯೂಸ್ ಮಾಡ್ಬೇಕಾಗುತ್ತೆ ಮೆಂತೆ ದಿಟ್ಟು ಅಂತ ಮಾಡ್ತಾರೆ
0: ಓಕೆ ಮೆಂತೆ ಮುದ್ದೆ ಅಂತ
2: ಮನೇಲಿ ಮಾಡ್ತಾರೆ ಕೆಲವರು ಮಾಡ್ತಾರ ಇಲ್ಲ ಗೊತ್ತಿಲ್ಲ ನಿಮ್ಗೆ ಆ ಮೆಂತದಲ್ಲಿ ಮೆಂತ್ಯ ಗೋಧಿ ಮತ್ತೆ ಸ್ವಲ್ಪ ಅಕ್ಕಿನ ಮಿಷಿನ್ಗೆ ಹಾಕ್ಸ್ಕೊಂಡ್ಬಂದ್ಬಿಟ್ಟು ಅದರಲ್ಲೇ ಮುದ್ದೆ
0: ಮಾಡೋದು ಓಕೆ ರಾಗಿ ಮುದ್ದೆ ತರನೇ ಮೆಂತೆ ಮುದ್ದೆ
2: ರಾಗಿ ಮುದ್ದೆ ತರನೇ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ನಮ್ದು ಏನ್ ಮಾಮೂಲು ಸಾಂಬಾರ್ ಇರ್ತಾವಲ್ಲ ಅಂದ್ರೆ ಖಾರ ಕಡಿಮೆ ಇರೋ ಸಾಂಬಾರೇ ಹಸಿಮೆಣಸಿನಕಾಯಿ ಬೆಳೆಸಂಗಿಲ್ಲ ಬದನೆಕಾಯಿ ಆಲೂಗಡ್ಡೆ ಅವ್ಯಾವ ಕೊಡ್ತಿದ್ದಿಲ್ಲ ನಮ್ಗೆ ಆ ತರ ಇದನ್ನ ಆ ಮೆಂತೆ ಮುದ್ದೆ ಊಟ ಮಾಡಿದ್ರೆ ಅದು ತುಂಬಾ ಶಕ್ತಿ ಬರುತ್ತೆ ಬೇಕು ಅವಾಗ ಅಳವಿ ಬೀಜ ಅಂತ ಹೇಳಿದ್ರು ಅದು ಒಂದ್ ಮಾಡ್ತೀವಿ
0: ಹೌದು ಅಳವಿ ಬೀಜ ಅದರಲ್ಲಿ ಓಕೆ ರಾಜೇಶ್ವರಿ ತುಂಬಾ ಒಳ್ಳೆ ಒಂದು ವಿಷಯನ ತಿಳಿಸ್ಕೊಟ್ರಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು
2: ಧನ್ಯವಾದಗಳು
0: ಮುಂದಿನ ಕರೆ ಕಟ್ ಆಯ್ತು

0: ಓಕೆ, ಈಗ ಒಂದು ಆಳ್ವಿ ಬೀಜ ಅಂತಾನು ಹೇಳಿದ್ರು. ಆಳ್ವಿ ಬೀಜದಿಂದ ಕೆಲವರು ಪಾಯಸನೂ ಮಾಡಿಬಿಟ್ಟು ತಗೊಳ್ತಾರೆ. ಅದು ಸಹ ಹೆಚ್ಚಿನ ಮಟ್ಟಿಗೆ ಕಬ್ಬಿನಾಂಶ ಇರೋದರಿಂದ ತಾಯಿಗೆ ಬಾಣಂತಿಯ ಒಂದು ಸಂದರ್ಭದಲ್ಲಿ ತಾಯಿಗೆ ತುಂಬ ಉಪಯುಕ್ತನೂ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದು ಆಳ್ವಿ ಬೀಜವನ್ನ ಒಂದು ಗಂಟೆ ಕಾಲ ನೆನೆ ಇಟ್ಟು ಅದನ್ನ ಈಗ ಒಂದು ಶಾವಿಗೆ ಪಾಯಸದ ರೀತಿಯಲ್ಲಿ ಅದನ್ನ ನೀರಿನಲ್ಲಿ ಕುದಿಸಿ ಅದಕ್ಕೆ ಬೆಲ್ಲದ ಪಾಕವನ್ನು ಸೇರಿಸಿ ಅದಕ್ಕೆ ತುಪ್ಪ ಮತ್ತು ಹಾಲನ್ನು ಬೆರೆಸಿ ಕುಡಿದ್ರೆ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇದು ಒಂದು ಟ್ರೈ ಮಾಡ್ಬೋದು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ಓಕೆ, ಶ್ರುತಿ ಅವರೇ ಹೇಳಿ. ಇವತ್ತಿನ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ, ವಿಷಯ ಗೊತ್ತಾಯ್ತಾ? ಹೌದು, ಯಾವ ರೀತಿಯ ಆಹಾರ ತಗೋಬಹುದು ಅಂತ ಹೇಳ್ಬಿಟ್ಟು. ನಿಮಗೂ ಸಹ ಮಕ್ಕಳು?
2: ಆಕ್ಚುಲಿ ನಾನು ಇವಾಗ ಬಾಣಂತಿನೇ.
0: ಓ,
2: ರೆಸಿಪಿ ಹೇಳಕ್ ಇಷ್ಟ ಪಡ್ತೀನಿ.
0: ಓಕೆ, ತುಂಬಾ ಖುಷಿನೂ ಆಯ್ತು. ಏನದು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರೇ ಕರೆ ಮಾಡಿರೋದ್ರಿಂದನು ಸಹ. ಓಕೆ,
2: ನಾನು ಈಗ ಆಕ್ಚುಲಿ ಹಳ್ಳಿ ಸೈಡ್ ಅಲ್ಲೇ ಏನ್ ಮಾಡ್ತಾರೆ, ಆಲ್ಮೋಸ್ಟ್ ಗಂಜಿನೇ ಕೊಡೋದು ಮ್ಯಾಮ್ ಎಲ್ಲರಿಗೂ.
0: ಗಂಜಿ ಅಂತಂದ್ರೆ ಯಾವ ರೀತಿ ಗಂಜಿ ತಗೊಳ್ತೀರಾ? ರವೆದ ಅಕ್ಕಿ,
2: ರವೆ ಗಂಜಿ ಕೊಡ್ತಾರೆ, ಹಾಕಿ ಬೆಲ್ಲ ಹಾಕಿ. ಮತ್ತೆ ಸಕ್ಕರೆ ಎಲ್ಲ ಕೊಡಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ನನಗೆ ಒಂದ್ ಮಂತ್ ಇವತ್ತಿ ಕಂಪ್ಲೀಟ್ ಆಗುತ್ತೆ. ಇವಾಗಿಂದ ಮನೆ ಆಹಾರನೇ ಕೊಡ್ತಾರೆ. ಮನೆ ಮೀನ್ಸ್ ಅವರೆಲ್ಲ ಊಟ ಮಾಡೋದನ್ನ ಕೊಡ್ತಾರೆ. ಅದ್ರಲ್ಲಿ ಕಾಳು ತಿನ್ಬಾರ್ದು, ಗೊತ್ತಲ್ಲ ಹಳೆ ಕಾಲ.
0: ಒಂದು
2: ತಿಂದ್ರೆ ಹೆಚ್ಚಾಗುತ್ತೆ, ಒಂದ್ ತಿಂದ್ರೆ
0: ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ.
2: ಏನೋ ತಿಂದಿದೀವಿ ಅನ್ನಂಗಾಳ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ನೀರು ಸಹ ಕುಡಿಯೋಕು ಕಷ್ಟ ಆಗ್ಬಿಟ್ಟಿದೆ ನಮ್ಮ ಅಮ್ಮರ ಎದುರಿಗೆ.
0: ಓಕೆ,
2: ಜಾಸ್ತಿ ನೀರ್ ಕುಡಿದ್ರೆ
0: ಮಗುಗೆ ಎಫೆಕ್ಟ್ ಆಗುತ್ತೆ.
2: ಮಗು ಅಳುತ್ತೆ, ನೀನ್ ಅದಕ್ಕೆ ಜಾಸ್ತಿ ನೀರ್ ಕುಡಿತೀಯಾ ಹಂಗೆ ಹಿಂಗೆ ಅಂತಾರೆ. ನಾಕ್ ಒದ್ದು ಮುಚ್ಚಿ ನೀರ್ ಕುಡಿಯ ಪರಿಸ್ಥಿತಿ ಅಂದ್ರೆ ಹಳೆ ಕಾಲದಲ್ಲಿ ಆಗಿ ಡಾಕ್ಟರ್ ಎಲ್ಲ ಹೇಳುದು ಚೆನ್ನಾಗಿ 4 liter ನೀರ್ ಕುಡಿಯಿರಿ, ಆಹಾರ ತಿನ್ನಿ, ಹಣ್ಣು ತಿನ್ನಿ ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ ಅಳೊಬ್ರೆಲ್ಲ ಯಾರು
0: ಒಪ್ಪಲ್ಲ.
2: ನಾವು ಹಿರಿಯರು ಏನ್ ಹೇಳ್ತಾರೆ ಅದನ್ನೇ ಫಾಲೋ
0: ಮಾಡ್ಬೇಕಾಗುತ್ತೆ.
2: ಫಾಲೋ ಮಾಡಿದೀವಿ. ಅದ್ರಲ್ಲೂ ನಮಗೂ ಗಂಜಿ ಮತ್ತೆ ಜೋಳದ ಮುದ್ದೆ ಇತ್ತವೆಲ್ಲ ತಿಂದು ತಿಂದು ಬೇಜಾರಾಗಿ ನಾನು ರೆಸಿಪಿ ನೋಡ್ಕೊಂಡಿದೀನಿ. ಅದು ಏನಂದ್ರೆ ಬಾಣಂತಿಯರೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೆಳ್ಳುಳ್ಳಿ ಬಜ್ಜಿ ಅಂತೇಳಿ.
0: ಓಕೆ, ಬೆಳ್ಳುಳ್ಳಿಯಿಂದ ಬಜ್ಜಿ ಮಾಡೋದು.
2: ಬೆಳ್ಳುಳ್ಳಿ ಬಜ್ಜಿ ಅಂತೇಳಿ ಅದ್ ಯಾವ ರೀತಿ ಮಾಡೋದು ಅಂತ ಅಂದ್ರೆ, ಒಂದ್ ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದ್ ಹಿಡಿಯಷ್ಟು ನಮಗೆ ಒಬ್ರಿಗೆ ಅಲ್ವಾ ಅದು ಮಾಡೋದು, ಒಂದ್ ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದ್ ಹಿಡಿಯಷ್ಟು ಒಣ ಕೊಬ್ಬರಿ, ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಣಸು, ಅದಕ್ಕೆ ಸ್ವಲ್ಪ ಅರಿಶಿನ, ಮತ್ತೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್, ಇಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಒಗ್ಗರಣೆ ಹಾಕೋಬೇಕಲ್ಲ, ಅವಾಗ ತುಪ್ಪ ಅಥವಾ ಎಣ್ಣೆಯನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಕರಿಬೇವು ಹಾಕಿ ಅದಕ್ಕೆ ಮತ್ತೆ ಬೆಳ್ಳುಳ್ಳಿಯನ್ನ ಆಡ್ ಮಾಡ್ಬೇಕು. ಅದಕ್ಕೆ ಆಡ್ ಮಾಡಿ ಚೆನ್ನಾಗಿ ಬೆಳ್ಳುಳ್ಳಿಯನ್ನ ಅದ್ರಲ್ಲಿ ಡೀಪ್ ಫ್ರೈ ಮಾಡ್ಕೊಂಡು ಅವ್ರು ಒಪ್ಕೊಂಡಿರೋ ಅಂತದನ್ನ ಅದ್ರಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನ ರುಚಿಗೆ ಎಷ್ಟಬೇಕು ಅಷ್ಟು ಹಾಕೊಂಡು ಮಾಡಿಸ್ಕೋಬೇಕು. ಅದನ್ನ ಸ್ವಲ್ಪ ನೀರ್ ಹಾಕೋಬೇಕು, ನಾವು ರುಬ್ಬಿರ್ತೀವಲ್ಲ ಅದೇ ಜಾರಲ್ಲಿ ಇರೋ ಅಂತದನ್ನ ನೀರ್ ಹಾಕೊಂಡು ಆ ನೀರೆಲ್ಲ ಹೋಗ್ಬೇಕು. ನಾವು ಬಳಸಿದಾಗ ಹೋಗಿ ನಮ್ಗೆ ಏನ್ ಬರ್ಬೇಕು ಅದು ಗಟ್ಟಿ ಆಗ್ಬೇಕು, ಮತ್ತೆ ಎಣ್ಣೆ ಅಂಶ ಬಿಟ್ಕೋಬೇಕು ಅದ್ರಲ್ಲಿ. ಆ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು ಅದನ್ನ ರುಬ್ಬಿರೋ ಅಂತದನ್ನ. ಡೀಪ್ ಫ್ರೈ ಮಾಡ್ಕೊಂಡಾಗ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಬಿಸಿಯನ್ನ ಜೊತೆಯಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಈ ಬಜ್ಜಿ ಹಾಕೊಂಡು ತಿಂದ್ರೆ
0: ತಿಂದ್ರೆ
2: ಒಳ್ಳೆ ಎಲ್ಸಿಗೂ ಒಳ್ಳೇದಾಗುತ್ತೆ. ಈಗ ಅಮ್ಮನ ಹತ್ರ ಕೈಬರೋದು ತಪ್ಪು. ಆಕ್ಚುಲಿ ಹೇಳ್ಬೇಕಂದ್ರೆ ಅಳ್ತಿದ್ದೆ ನಮ್ಮ ಅಮ್ಮರಿಗೆ, ನನಗೆ ಇಲ್ಲಿ ಯಾವಾಗ ಊಟ ಕೊಡೋದು.
0: ಓಕೆ ಓಕೆ, ಶ್ರುತಿ ಅವರೇ ಒಳ್ಳೆ ಒಂದು ರೆಸಿಪಿನ ತಿಳಿಸ್ಕೊಟ್ರಿ. ಇದು ಒಂದು ಬಾಣಂತಿಯರಿಗೆ ಉಪಯುಕ್ತವಾದಂತಹ ರೆಸಿಪಿ ಅಂತೂ ನಿಜವಾಗ್ಲೂ ಖಂಡಿತವಾಗ್ಲೂ ಹೌದು. ಹಾಗೆ ನಿಮ್ಮ ಬಾಣಂತನನ್ನು ಸಹ ಸುಖಮಯವಾಗಿರ್ಲಿ ಅಂತ ಒಂದು ಆಶಿಸ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
2: ಥ್ಯಾಂಕ್ ಯು.
0: ಕೇಳಿದ್ರೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿನ ಅತಿ ಹೆಚ್ಚಾಗಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಈ ಬೆಳ್ಳುಳ್ಳಿನ ಯಾವ ರೀತಿಯೆಲ್ಲ ತಗೋಬಹುದು ಅಂತಂದ್ರೆ, ಬಿಸಿ ಅನ್ನಕ್ಕೆ ತುಪ್ಪದ ಜೊತೆಗೆ ಹಸಿ ಬೆಳ್ಳುಳ್ಳಿಯನ್ನ ಜೊತೆ ಸೇರಿಸಿಕೊಳ್ಳೋದ ಮೂಲಕ ಅದು ಒಂದು ಒಳ್ಳೆಯ ರೀತಿಯ ಪೋಷಕಾಂಶ, ಜೊತೆಯಲ್ಲಿ ಎದೆ ಹಾಲಿಗೂ ಸಹ ಉಪಯುಕ್ತ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಮತ್ತೊಂದು ವಿಷಯ ಏನು ಅಂತಂದ್ರೆ, ಮುಖ್ಯವಾಗಿ ಈಗ ಒಬ್ಬೊಬ್ಬರು ದೇಹ ಒಂದೊಂದು ರೀತಿಯಲ್ಲಿ ಇರುತ್ತೆ, ಹಾಗಾಗಿ ಅವರ ವೈದ್ಯರ ಸಲಹೆ

ಮೇರೆಗೆ ಯಾವ ರೀತಿ ಆಹಾರ ತಗೋಬಹುದು ಅನ್ನೋದನ್ನು ಸಹ ಮುಖ್ಯವಾಗಿ ತಿಳ್ಕೊಂಡ್ಬಿಟ್ಟು ಅದನಂತರ ಯಾವೆಲ್ಲ ಆಹಾರನ ಅನುಸರಿಸಬಹುದು ಅನ್ನೋದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಹುದು. ಮುಂದಿನ ಕರೆ. ಹಲೋ ಹಲೋ ಹಲೋ ಆಕಾಶವಾಣಿ. ಹಲೋ ನಮಸ್ತೆ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಗಳ ವಿಷಯ ಗೊತ್ತಾಯ್ತು ಅಂತ ಭಾವಿಸ್ತೇನೆ.

0: ತಮ್ಮ ಹೆಸರು? ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಗಳ ವಿಷಯ ಗೊತ್ತಾಯ್ತು ಅಂತ ಭಾವಿಸ್ತೇನೆ.
1: ಬಾಣಂತಿಯರಿಗೆ ಯಾವ ಆಹಾರ ಕೊಡ್ಬೇಕು?
0: ಬಾಣಂತಿಯರ ಆಹಾರ ಪದ್ಧತಿ ಒಂದು ರೆಸಿಪಿ ಬಗ್ಗೆ
1: ಕೊಡ್ತಾ ಇದ್ರು. ತಿಂಡಿಗೆ ಬಾಣಂತಿರಿಗೆ ಎಣ್ಣೆ ಉಪಯೋಗಿಸಲ್ಲ, ತುಪ್ಪದಲ್ಲೇ
0: ಮಾಡ್ತೀವಿ.
1: ಚಪಾತಿ ಅಥವಾ ಉಪ್ಪಿಟ್ಟು, ಹಸಿರು ಮೆಣಸಿನ್ಕಾಯಿ ಅದೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ಕೆಂಪ್ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದಿದ್ದು.
0: ಯಾವ್ದಾದ್ರು ಒಂದು ರೆಸಿಪಿ ಬಗ್ಗೆ ಹೇಳ್ಬೋದಾ?
1: ಅಂಟಿನ ಉಂಡೆ ಅಂತ ಕೊಡ್ತಾ ಇದ್ರು. ಬಾಣಂತಿಯರಿಗೆ ತುಂಬಾ ಸೊಂಟಕ್ಕೆ ತುಂಬಾ ಶಕ್ತಿ ಬರುತ್ತೆ ಅಂತ. ಇದನ್ನೆಲ್ಲ ಡ್ರೈ ಫ್ರೂಟ್ಸ್ ಗಳು, ಈಗ ಅಂಟು ಸಿಗುತ್ತಲ್ಲ ಬಿಳಿ ಗೋಂದು, ಆಮೇಲೆ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಒಣಗ
0: ಎಲ್ಲಾ ರೀತಿಯ ಡ್ರೈ ಫ್ರೂಟ್ಸ್,
1: ಗಸಗಸೆ, ಎಳ್ಳೆ, ಎಲ್ಲಾನು ತುಪ್ಪದಲ್ಲೇ ಕರಿಬೇಕು. ಸಣ್ಣದಾಗಿ ಹೆಚ್ಕೊಂಡು ತುಪ್ಪದಲ್ಲೇ ಕರೆದು ಬೆಲ್ಲದ ಪಾಕ ಮಾಡ್ಬಿಟ್ಟು ಅದ್ರೊಳಗೆ ಇದಕ್ಕ ಹಾಕ್ಬಿಟ್ಟು ಎಲ್ಲ ಒಂದು ಸಣ್ಣ ಸಣ್ಣ ಉಂಡೆ ತರ ಮಾಡಿ ಪ್ರತಿದಿನ ಒಂದು ಉಂಡೆ ಹಂಗೆ ಬಾಣಂತಿಗೆ ಕೊಡ್ತಾರೆ. ಇದರಿಂದ ತುಂಬಾ ಸೊಂಟಕ್ಕೆ ತುಂಬಾ ಶಕ್ತಿ ಬರುತ್ತೆ. ಇದನ್ನ ವಿಶೇಷವಾಗಿ ಮಾಡ್ಕೊಡ್ತಾರೆ. ಆಮೇಲೆ ಮೆಂತ್ಯ ದೋಸೆ ಮಾಡ್ಕೊಡ್ತಾರೆ. ದಿನ ಬಿಟ್ಟಿನ ಮೆಂತ್ಯ, ಬರೀ ಮೆಂತ್ಯ ಅಷ್ಟೇ ಹಾಕಿ ಅಕ್ಕಿ
0: ಉದ್ದಿನ ಬೇಳೆ ಎಲ್ಲ ಏನು ಸೇರ್ಸೋದಿಲ್ಲ, ಬರೀ ಅಕ್ಕಿ ಮೆಂತೆ ಅಷ್ಟೇನಾ?
1: ನೂರ್ ಗ್ರಾಮ್ ಅಷ್ಟು ಅಕ್ಕಿ ತಗೊಂಡ್ರೆ ಒಂದೂವರೆ ಸ್ಪೂನ್ ಅಷ್ಟು ಮೆಂತ್ಯ
0: ನೆನ್ಸ್ಕೋಬೇಕು,
1: ರುಬ್ಬಿಟ್ಟು ದೋಸೆ ಮಾಡ್ಕೊಳ್ಳೋದು. ಇದು ಸಹ ತುಂಬಾ ಶಕ್ತಿ ಬರುತ್ತೆ ಅಂತಂದ್ಬಿಟ್ಟಂತಾರೆ. ಆಮೇಲೆ ಮತ್ತೆ ಕರಿಮೇವು ಚಟ್ನಿ ಪುಡಿ ತುಂಬಾ ಒಂದ್ ಎರಡ್ ಮೂರ್ ಕಟ್ಟಷ್ಟು ಕರಿಬೇವು, ಆಮೇಲೆ ಒಂದ್ ಎರಡ್ ಕೆಜಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಮೂಲಿ ಚಟ್ನಿ ಪುಡಿ ಹಾಕುವಂತ ಪದಾರ್ಥಗಳನ್ನ ಹಾಕಿ ಈ ಬಾಣಂತಿಗೆ ವಿಶೇಷವಾಗಿ ಇದು ಚಟ್ನಿ ಪುಡಿ ಮಾಡ್ಕೊಡ್ತಾರೆ. ಆಮೇಲೆ ಮೆಂತ್ಯ ಸೊಪ್ಪು, ಸಬ್ಬಸ್ಗೆ ಸೊಪ್ಪನ್ನ ಪ್ರತಿದಿನ ಬಾಣಂತಿರಿಗೆ ಕೊಡ್ಬೇಕು.
0: ಇದರಿಂದ
1: ಮಗುಗೆ ಹಾಲು ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಈ ತರ ಎಲ್ಲ ಮಾಡ್ಬೋದು.
0: ಒಳ್ಳೆ ಒಂದು ವಿಷಯವನ್ನ ಹಂಚ್ಕೊಂಡ್ರಿ ಉಮಾ ಅವರೇ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶ್ರೋತೃಗಳೇ, ಬಾಣಂತಿಯರಿಗೆ ಯಾವ ಆಹಾರವನ್ನ ಕೊಡಬಹುದು, ಯಾವ ರೀತಿ ಅವರ ಸ್ವ ಅನುಭವದ ಮೂಲಕ ಹಂಚಿಕೊಂಡ್ರು ಅಂತ ನಾವೆಲ್ಲ ನೋಡಿದ್ವಿ. ಇನ್ನು ಒಂದು ತಾಯಿಯ ಮೂಲಕವೇ ಮಗುವಿಗೆ ನ್ಯೂಟ್ರಿಷನ್ ಹೋಗ್ಬೇಕಾಗಿರುತ್ತೆ. ಹಾಗಾಗಿ ತಾಯಿಗೆ ಒಳ್ಳೆಯ ಆಹಾರ ತುಂಬಾ ಅತಿ ಮುಖ್ಯನೇ ಅಂತಾನೆ ಹೇಳ್ಬೋದು ಈ ಒಂದು ಬಾಣಂತನದಲ್ಲಿ. ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳೋ ಸಮಯ.

ಕೇಳುಗರೆ, ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ಬಾಣಂತಿಯವರಿಗೆ ಕೊಡೋ ಊಟ ಯಾವುದೆಲ್ಲ ಅಂತ ಹೇಳ್ಬಿಟ್ಟು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಈ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಸಹ ಬಂದಿದೆ. ಬಾಣಂತಿಯರಿಗೆ ಈಗಿನ ಕಾಲದಲ್ಲಿ ಹೊಸ ರೀತಿಯ ಆಹಾರವನ್ನು ಕೊಡಬೇಕು. ಯಾಕೆ ಅಂತಂತಂದರೆ ಅವರಿಗೆ ಅದಷ್ಟೇ ಬೇಕಾದಂಥ ಪೋಷಕಾಂಶಗಳು ಬೇಕಾಗಿರುತ್ತೆ, ನ್ಯೂಟ್ರಿಷನ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಅವರ ವೈದ್ಯರ ಸಲಹೆ ಮೇರೆಗೆ ಯಾವೆಲ್ಲ ಆಹಾರ ಕೊಡಬೇಕು ಅನ್ನೋದು ಕೇಳಿ ತಿಳ್ಕೊಂಡು ಕೊಡಬೇಕು ಅಂತ ಹೇಳ್ತಾ ಇನ್ನು ಈ ಕಾರ್ಯಕ್ರಮವನ್ನು ಮುಗಿಸೋ ಸಮಯ.

ಕೇಳುಗರೆ, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಎಂದಿನಂತೆ ಒಂದು ಪ್ರತಿನಿತ್ಯ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಕೆಲವು ಸುಂದರ ಹಾಡುಗಳನ್ನ ಕೇಳ್ತೇವೆ. ಇಂದಿನ ವಿಷಯ ಏನು ಅಂತಂದ್ರೆ ಕ್ರೀಡಾ ಕ್ಷೇತ್ರ. ಕ್ರೀಡೆಗಳ ಬಗ್ಗೆ ಪರಿಚಯವನ್ನ ಮಾಡ್ಕೊಳ್ತಾ ಕೆಲವು ಸುಂದರ ಗೀತೆಗಳನ್ನ ಕೇಳ್ತಾ ಸಾಗೋಣ. ಇಂದಿನ ಕ್ರೀಡಾ ಪರಿಚಯದಲ್ಲಿ ವಿಷಯ ಏನು ಅಂತಂದ್ರೆ ಖೇಲೋ ಇಂಡಿಯಾ. ಇದೊಂದು ರಾಷ್ಟ್ರೀಯ ಕ್ರೀಡಾ ಅಭಿವೃದ್ಧಿ ಕಾರ್ಯಕ್ರಮ. ದೇಶದ ಕ್ರೀಡಾ ಸಂಸ್ಕೃತಿಯನ್ನ ತಳಮಟ್ಟದಿಂದ ಪುನರ್ಜೀವನಗೊಳಿಸಲು ಮತ್ತು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ನಮ್ಮ ಭಾರತ ಸರ್ಕಾರವು 2017ರಲ್ಲಿ ಖೇಲೋ ಇಂಡಿಯಾ ಕಾರ್ಯಕ್ರಮವನ್ನು ಆರಂಭಿಸುತ್ತೆ. ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯವು ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಬಂದಿದೆ. ಇನ್ನು ರಾಜೀವ್ ಗಾಂಧಿ ಖೇಲ್ ಅಭಿಯಾನ, ನಗರ ಕ್ರೀಡಾ ಮೂಲಸೌಕರ್ಯ ಯೋಜನೆ ಮತ್ತು ರಾಷ್ಟ್ರೀಯ ಕ್ರೀಡಾ ಪ್ರತಿಭಾ ಶೋಧ ವ್ಯವಸ್ಥೆ, ಈ ಮೂರು ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿ ಖೇಲೋ ಇಂಡಿಯಾ ಈ ಒಂದು ರಾಷ್ಟ್ರೀಯ ಕ್ರೀಡಾ ಅಭಿವೃದ್ಧಿ ಕಾರ್ಯಕ್ರಮ ರೂಪುಗೊಂಡಿದೆ. ಕೇಳುಗರೆ, ಮಾಹಿತಿಯನ್ನು ಮುಂದುವರೆಸ್ತೇನೆ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆಯನ್ನು ಕೇಳೋಣ. ಗುರು ಶಿಷ್ಯರು ಚಿತ್ರದ ಗೀತೆಗೆ ದನಿಯಾಗಿದ್ದಾರೆ ಕೈಲೇಶ್ ಖೇರ್ ಹಾಗೂ ಸಂಗಡಿಗರು. ಸಾಹಿತ್ಯ ಚೇತನ್ ಕುಮಾರ್ ಅವರದಾಗಿದೆ.

ಕೇಳುಗರೆ, ಮಾಹಿತಿ ಕಣಜ ಮಾಲಿಕೆಯಲ್ಲಿ ಇಂದು ಕ್ರೀಡಾ ಪರಿಚಯದ ವಿಷಯದಲ್ಲಿ ಖೇಲೋ ಇಂಡಿಯಾ ಇದೊಂದು ರಾಷ್ಟ್ರೀಯ ಕ್ರೀಡಾ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ದೆ. ಇನ್ನು ಮಾಹಿತಿಯನ್ನ ಮುಂದುವರಿಸ್ತಾ, ಖೇಲೋ ಇಂಡಿಯಾಕ್ಕೆ ಒಂದಷ್ಟು ಉದ್ದೇಶಗಳನ್ನ ಒಳಗೊಂಡಿದೆ. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಭಾರತದ ಸಾಂಪ್ರದಾಯಿಕ ಕ್ರೀಡೆಗಳನ್ನ ಪ್ರೋತ್ಸಾಹಿಸುವ ಉದ್ದೇಶವನ್ನ ಹೊಂದಿದೆ. ಪ್ರತಿ ವರ್ಷವೂ 1000ಕ್ಕೂ ಹೆಚ್ಚು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಕ್ರೀಡಾಪಟುಗಳಿಗೆ ವಾರ್ಷಿಕವಾಗಿ 5-8 ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡುತ್ತೆ. ಇನ್ನು ಕ್ರೀಡಾಪಟುಗಳಿಗೆ ಅಧ್ಯಯನ ಮತ್ತು ಕ್ರೀಡೆ ಎರಡನ್ನೂ ಸಹ ಮುಂದುವರೆಸಲು ದೇಶದ 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಕ್ರೀಡಾ ವಿಶಿಷ್ಟ ಕೇಂದ್ರಗಳಾಗಿ ಗುರುತಿಸಿ ಉತ್ತೇಜಿಸಲು ಈ ಕಾರ್ಯಕ್ರಮವು ಮುಂದಾಗಿದೆ. ಇನ್ನು ಆರೋಗ್ಯಕರ ಜೀವನ ಶೈಲಿಯೊಂದಿಗೆ ಸಕ್ರಿಯ ಜನಸಂಖ್ಯೆಯನ್ನು ರೂಪಿಸುವುದು ಸಹ ಈ ಕಾರ್ಯಕ್ರಮದ ಕೇಂದ್ರಬಿಂದು. ಇನ್ನು ಕಾರ್ಯಕ್ರಮದ ಮುಂದಿನ ಒಂದು ಗೀತೆಯನ್ನು ಕೇಳೋಣ. ಪೈಲ್ವಾನ್ ಚಿತ್ರದ ಒಂದು ಆಯ್ದ ಗೀತೆಗೆ ಧ್ವನಿಯಾಗಿದ್ದಾರೆ ಅರ್ಜುನ್ ಜನ್ಯ, ಕ್ಷಮಿಸಿ. ಈ ಹಾಡನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಸಿದ್ಧಾರ್ಥ್ ಬಸರೂರ್ ಅವರು. ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ, ಸಾಹಿತ್ಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರದು.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳಿದರೆ ಖೇಲೋ ಇಂಡಿಯಾ ಈ ವಿಷಯದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೆ. ಇನ್ನು ಖೇಲೋ ಇಂಡಿಯಾ ಈ ಯೋಜನೆಯ ಅಡಿಯಲ್ಲಿ ಹಲವಾರು ಬಗೆಯ ಸ್ಪರ್ಧೆಗಳನ್ನು ಸಹ ನೋಡಬಹುದು. ಯೂತ್ ಗೇಮ್, ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ, ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ, ಪ್ಯಾರಾ ಕ್ರೀಡಾಕೂಟ, ಬೀಚ್ ಕ್ರೀಡಾಕೂಟ, ಹಾಗೆ ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್, ಹಾಗೆ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ, ಹೀಗೆ ಅನೇಕ ಕ್ರೀಡಾಕೂಟಗಳನ್ನು ಸಹ ಇಲ್ಲಿ ಖೇಲೋ ಇಂಡಿಯಾ ಈ ಯೋಜನೆಯ ಅಡಿಯಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತೆ. ಈ ಸ್ಪರ್ಧೆಗಳ ಕೆಲವು ಸ್ಪರ್ಧೆಗಳ ಕುರಿತಾಗಿ ಕಿರು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ಇದೇ 2026 ಮಾರ್ಚ್ 25 ಏಪ್ರಿಲ್ 3 ಛತ್ತೀಸ್ಗಢದ ರಾಯ್ಪುರದಲ್ಲಿ ಮೊದಲ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟವು ನಡೆಯುತ್ತೆ.

0: ಈ ಕ್ರೀಡಾಕೂಟವು 7 ಪದಕ ಕ್ರೀಡೆಗಳನ್ನ ಒಳಗೊಂಡಿರುತ್ತೆ. ಅದರಲ್ಲಿ ಅಥ್ಲೆಟಿಕ್ಸ್, ಫುಟ್ಬಾಲ್, ಹಾಕಿ, ವೆಯ್ಟ್ ಲಿಫ್ಟಿಂಗ್, ಬಿಲ್ಲುಗಾರಿಕೆ, ಈಜು ಮತ್ತು ಕುಸ್ತಿ ಹಾಗೆ ಪ್ರದರ್ಶನ. ಹೀಗೆ ಪ್ರದರ್ಶನ ಕ್ರೀಡಾ ವಿಭಾಗದಲ್ಲಿ ಮಲ್ಲಕಂಬ ಮತ್ತು ಕಬಡ್ಡಿ ಈ ಒಂದು ಸಾಂಪ್ರದಾಯಿಕ ಕ್ರೀಡೆಗಳನ್ನು ಒಳಗೊಂಡಿದೆ. 30 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಸುಮಾರು 2,300 ಹೆಚ್ಚು ಬುಡಕಟ್ಟು ಕ್ರೀಡಾಪಟುಗಳು ಭಾಗವಹಿಸಿದ್ರಂತೆ. ಈ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟದಲ್ಲಿ 2026 ನಡೆದ ಈ ಸ್ಪರ್ಧೆಯ ಮುಖ್ಯ ವಿಷಯ ಏನು ಅಂತಂದ್ರೆ, ನಮ್ಮ ಕರ್ನಾಟಕದ ಬುಡಕಟ್ಟು ಕ್ರೀಡಾಪಟುಗಳು ಅತಿ ಹೆಚ್ಚು ಪದಕಗಳನ್ನು, ಅಂದರೆ 23 ಚಿನ್ನದ ಪದಕಗಳನ್ನು ಪಡೆಯುವ ಮೂಲಕ ಅಗ್ರಸ್ಥಾನದ ಕಿರೀಟವನ್ನು ಮುಡಿಗೇರಿಸಿಕೊಳ್ತಾರೆ. ಹಾಗೂ ಒಡಿಶಾ ಮತ್ತು ಜಾರ್ಖಂಡ ಕ್ರಮವಾಗಿ 2 ಮತ್ತು 3 ಸ್ಥಾನವನ್ನು ಪಡಿತವೆ. ಇದು ಭಾರತದ ಖೇಲೋ ಇಂಡಿಯಾ ಜಲಕ್ರೀಡಾ ಉತ್ಸವ. ಈ ಒಂದು ಕ್ರೀಡಾಕೂಟವು ಜಮ್ಮು ಮತ್ತು ಕಾಶ್ಮೀರದ ದಾಲ್ ಸರೋವರದಲ್ಲಿ 2025 ತನ್ನ ಮೊದಲ ಸ್ಪರ್ಧೆಯನ್ನು ಆರಂಭಿಸುತ್ತೆ. 3 ದಿನಗಳ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ರು. ರೋಯಿಂಗ್, ಕಾಯಾಕಿಂಗ್, ಕ್ಯಾನೋಯಿಂಗ್ನಂತಹ ಪದಕ ಕ್ರೀಡೆಗಳನ್ನು ಹೊಂದಿದ್ರೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಗುರಿಯೊಂದಿಗೆ ವಾಟರ್ ಸ್ಕೀಯಿಂಗ್, ಶಿಖರ ದೋಣಿ ಸ್ಟ್ರಿಂಟ್ ಮತ್ತು ಡ್ರ್ಯಾಗನ್ ದೋಣಿ ಓಟದ 3 ಪ್ರದರ್ಶನ ಕ್ರೀಡೆಗಳನ್ನು ಸಹ ಇದು ಒಳಗೊಂಡಿತ್ತು. ಖೇಲೋ ಇಂಡಿಯಾ ಜಲಕ್ರೀಡಾ ಉತ್ಸವ 2025 ನೇರ ಪ್ರಸಾರವು ಪ್ರಸಾರ ಭಾರತಿ ಕ್ರೀಡಾ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಡಿಡಿ ಸ್ಪೋರ್ಟ್ಸ್ ಟಿವಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇಲ್ಲಿ ಮಧ್ಯಪ್ರದೇಶವು ಒಟ್ಟು 18 ಪದಕಗಳನ್ನು ಗೆದ್ದರೆ ಇದೊಂದು ಅಗ್ರವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ನಂತರ ಒಡಿಶಾ ಮತ್ತು ಕೇರಳ ನಂತರದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಕೇಳುಗರೆ, ಮಾಹಿತಿಯನ್ನು ಮುಂದುವರಿಸ್ತೇನೆ, ಮತ್ತೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಶ್ರೋತೃಗಳೇ, ಕೇಳೋ ಇಂಡಿಯಾ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ. ಇದರಲ್ಲಿ ಮತ್ತೊಂದು ಸ್ಪರ್ಧೆಯ ಬಗ್ಗೆ ಹೇಳೋದಾದ್ರೆ, ಕೇಲೋ ಇಂಡಿಯಾ ಬೀಚ್ ಗೇಮ್ಸ್ 2025 ನಡೆದ ಮೊದಲ ಬೀಚ್ ಕ್ರೀಡಾಕೂಟ ಇದಾಗಿದೆ. ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯುವಿನಲ್ಲಿ ನಡೆದ ಗೋಗ್ಲಾ ಬೀಚ್ನಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತಂತೆ. ಮಣಿಪುರ ರಾಜ್ಯವು ಒಟ್ಟು 14 ಪದಕಗಳನ್ನು ಪಡೆಯುವುದರ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದಿತ್ತು. ಇನ್ನು ಪದಕದ ವಿಭಾಗದ ಕ್ರೀಡೆಗಳು ಬೀಚ್ ಸಾಕರ್, ಬೀಚ್ ವಾಲಿಬಾಲ್, ಬೀಚ್ ಕಬಡ್ಡಿ ಹಾಗೆ ಓಪನ್ ವಾಟರ್ ಸ್ವಿಮ್ಮಿಂಗ್ ಕ್ರೀಡೆಗಳು ಸಹ ಇಲ್ಲಿ ಪ್ರದರ್ಶನಗೊಂಡಿದ್ವು. ಮತ್ತು ಪ್ರದರ್ಶನದ ಕ್ರೀಡೆಗಳ ವಿಭಾಗದಲ್ಲಿ ಮಲ್ಲಕಂಬ ಮತ್ತು ಅಗ್ಗ ಜಗ್ಗಾಟವಿತ್ತಂತೆ. ಇನ್ನು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ 31 ಕೇಲೋ ಇಂಡಿಯಾ ಕೇಂದ್ರಗಳನ್ನು ವಿತರಿಸಲಾಗಿದೆ. ಬೆಂಗಳೂರು, ಮೈಸೂರು, ಬಿಜಾಪುರ, ಮಡಿಕೇರಿಯಲ್ಲಿ ತರಬೇತಿ ಕೇಂದ್ರಗಳಿವೆ. ಒಟ್ಟಾರೆಯಾಗಿ ಹೇಳೋದಾದರೆ, ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ಉನ್ನತೀಕರಿಸಲು ಹಾಗೆ ಅತ್ಯಾಧುನಿಕ ತರಬೇತಿ ಮತ್ತು ವೃತ್ತಿಪರ ನೆರವನ್ನು ಒದಗಿಸಲು ಕೇಲೋ ಇಂಡಿಯಾ ಅಭಿಯಾನವು ಮಹತ್ವಪೂರ್ಣವಾದ ಕಾರ್ಯವನ್ನು ಮಾಡ್ತಾ ಇದೆ. ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕೇಲೋ ಇಂಡಿಯಾ ಅಭಿಯಾನದ ಕುರಿತು ಮಾಹಿತಿಯನ್ನು ಹೇಳಿದೆ. ಇದೀಗ ಮಾಹಿತಿ ಕಣಜದಲ್ಲಿ ಒಂದು ವಿಶೇಷ ಮಾಹಿತಿ, ಒಂದು ಚಿಕ್ಕದಾದ ಪುಟ್ಟ ವಿಶೇಷ ಮಾಹಿತಿ ಏನು ಅಂತ ನೋಡೋ ಸಮಯ. ಈ ಮಡಗಾಸ್ಕರ್ ದ್ವೀಪದಲ್ಲಿ ಮಾತ್ರ ಕಂಡುಬರುವ ಲ್ಯಾಪೋಡ್ಸ್ ಊಸರವಳ್ಳಿ, ಇದೊಂದು ಪ್ರಾಣಿ ಪ್ರಪಂಚದ ಅತ್ಯಂತ ವಿಶಿಷ್ಟ ಮತ್ತು ಅಚ್ಚರಿಯ ಜೀವಿಗಳಲ್ಲಿ ಒಂದು. ಈ ಊಸರವಳ್ಳಿಯು ತನ್ನ ಬಣ್ಣ ಬದಲಾಯಿಸುವ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಪ್ರಕೃತಿಗೆ ಸವಾಲೆಸೆಯುವಂತಹ ತನ್ನ ಅಲ್ಪಾವಧಿಯ ಮತ್ತು ವಿಲಕ್ಷಣವಾದ ಜೀವನ ಚಕ್ರದಿಂದ ವಿಜ್ಞಾನಿಗಳ ಗಮನ ಸೆಳೆದಿದೆಯಂತೆ. ಇದರ ಇಡೀ ಜೀವನ 1 ವರ್ಷ ಮಾತ್ರ. ಆಶ್ಚರ್ಯವಾದ ಇನ್ನೊಂದು ಸಂಗತಿ ಏನು ಅಂತಂದರೆ, ಊಸರವಳ್ಳಿಗಳು ತಮ್ಮ ಜೀವಿತಾವಧಿಯ ಬಹುಪಾಲು, ಅಂದರೆ ಬರೋಬ್ಬರಿ 8-9 ತಿಂಗಳುಗಳ ಕಾಲ ಭೂಮಿಯ ಒಳಗೆ ಮೊಟ್ಟೆಯೊಳಗೆ ಕಳಿತಾವಂತೆ. ಹೀಗೆ ಬದುಕುವ ಕೇವಲ 4-5 ತಿಂಗಳುಗಳಲ್ಲಿ ಇಡೀ ಜೀವನದ ಘಟ್ಟವನ್ನು ಅತಿ ವೇಗವಾಗಿ ಅನುಭವಿಸಿ ಮುಗಿಸುವ ಲ್ಯಾಬೋಟ್ಸ್ ಉಸರವಳಿಗಳ ಬದುಕು ನಿಸರ್ಗದ ಹೊಂದಾಣಿಕೆ ಮತ್ತು ವಿಕಸನದ ಒಂದು ಅದ್ಭುತವಾದ ನಿದರ್ಶನ. ಕೇಳಿದರೆ ಇದಾಗಿತ್ತು ಇಂದಿನ ಮಾಹಿತಿ ಕಣಜದ ಕಾರ್ಯಕ್ರಮದಲ್ಲಿ ಕ್ರೀಡಾ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಕೇಲೋ ಇಂಡಿಯಾ ಅಭಿಯಾನದ ವಿಷಯದ ಕುರಿತು ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಒಂದು ಗೀತೆಯನ್ನ. Yeah.

ಕೇಳುಗರೆ, ಮಾಹಿತಿ ಕಣಜ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ನಮ್ಮ ಕೇಳುಗರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನ ಹಾಗೆ ಓದ್ತಾ ಹೋಗ್ತಾನೆ. ಜೆ ಎಸ್ ಚಂದನ, ತರಳುಬಾಳು ನಗರ, ಚಿತ್ರದುರ್ಗ. ಬಾಣಂತಿಯರ ಆಹಾರ ಪದ್ಧತಿ ಈ ಕುರಿತು ನಮ್ಮ ಕೇಳುಗರ ಮಾತುಗಳು ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂದೇಶ ಬಂದಿದೆ. ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಕ್ರೀಡಾ ಪರಿಚಯದಲ್ಲಿ ಖೇಲೋ ಇಂಡಿಯಾ ಬಗ್ಗೆ ಉತ್ತಮವಾದ ಮಾಹಿತಿಯ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳ ಜಗಳೂರಿಂದ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು, ಎಲ್ಲಿಂದ ಅಂತಂದರೆ ಅಡುಗೆ ಅರಮನೆ ಪ್ರೋಗ್ರಾಮ್. ಓಕೆ, ಅಡುಗೆ ಅರಮನೆ ಬಗ್ಗೆನೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ಶ್ರೋತೃಗಳು. ಪ್ರೋಗ್ರಾಮ್ ಮಾಹಿತಿ ಕಣಜ, ಒಳ್ಳೆಯ ಮಾಹಿತಿಗಳು, ಹಾಡುಗಳು ಇದೆ ಅಂತ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂದೇಶ. ಚಿತ್ರದುರ್ಗದಿಂದ ಪಂಡರಳ್ಳಿ ರವಿ ಅವರು ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಕ್ರೀಡಾ ಕ್ಷೇತ್ರಗಳ ಪರಿಚಯದಲ್ಲಿ ಖೇಲೋ ಇಂಡಿಯಾ, ಇದರಲ್ಲಿ ಯೂತ್ಸ್ ಗೇಮ್ಸ್, ಯೂನಿವರ್ಸಿಟಿ ಗೇಮ್ಸ್, ಓಕೆ, ಇಂಟರ್ಮಿ ಇಂಡಿಯಾ ಪ್ಯಾರಾಗ್ರಾಮ್ಸ್, ಓಕೆ, ನಾ ಹೇಳಿದಂತಹ ವಿಷಯಗಳ ಬಗ್ಗೆನೇ ಒಂದಷ್ಟು ದೀರ್ಘವಾದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ಭಾರತ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಬಲಪಡಿಸುವ ನಿರ್ಧಾರದಿಂದ ಈ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ವಿಷಯದೊಂದಿಗೆ ಬಹಳ ವಿಸ್ತಾರವಾಗಿ ತಿಳಿಸುತ್ತಾ ಹೂಸರವಳ್ಳಿ ಅತಿವೇಗವಾಗಿ ಬದುಕುವ ಲ್ಯಾಬರ್ಟ್ಸ್ ಬಗ್ಗೆ ಮಾಹಿತಿ ತಿಳಿಸಿದ, ಕ್ರೀಡಾ ಸಾಹಿತ್ಯ ಸಂಗೀತ ಇರುವ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ತಮ್ಮ ಸಂದೇಶಕ್ಕೆ ಶುಭ ಧನ್ಯವಾದಗಳನ್ನು ಹೇಳ್ತಾ ತಮಗೂ ಕೂಡ ಶುಭ ದಿನ. ಮತ್ತೊಂದು ಸಂದೇಶ ಬಂದಿದೆ ಶಾಂತಾಚಾರ ಬಡಗೇರಿ ಕುಕ್ಕನೂರು ಹರಿಹರ ತಾಲೂಕಿನಿಂದ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ತೆಯನ್ನು ತಿಳಿಸ್ತಾ FM ಚಿತ್ರದುರ್ಗ ಅರಳಿದ ಹೂಗಳು ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯಾತ್ಮಕ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಾದ ವಿಜಯಕಲಾ ಜಗಳೂರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಾರೆ, ತಮ್ಮ ಧನ್ಯವಾದಗಳನ್ನು ಸ್ವೀಕರಿಸಿರ್ತಾರೆ ಅಂತ ಹೇಳ್ತಾ ಅವರ ಕಡೆಯಿಂದನೂ ಸಹ ತಮಗೂ ಕೂಡ ಧನ್ಯವಾದಗಳು. ಇಂದು ವಿಶ್ವಮಾನ್ಯ ಛಾಯಾಗ್ರಾಹಕರಾದ ಅನೇಕ ರಾಷ್ಟ್ರೀಯ ಚಲನಚಿತ್ರಕ್ಕೆ ಭಾಜನರಾದ ತಿಪ್ಪೇಸ್ವಾಮಿ ಅವರ ಸಂದರ್ಶನ ಅತ್ಯಂತ ಆಸಕ್ತಿದಾಯಕವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡಾ ಕ್ಷೇತ್ರದ ಪರಿಚಯ ಹಾಗೂ

ಖೋಖೋ ಇಂಡಿಯಾ ರಾಷ್ಟ್ರೀಯ ಕ್ರೀಡಾಕೂಟದ ಕುರಿತು ನೀಡಿದ ಮಾಹಿತಿ ಬಹಳ ಉತ್ತಮವಾಗಿತ್ತು. ಮಾಹಿತಿ ಮತ್ತು ಮನರಂಜನೆಯಿಂದ ಕೂಡಿದ ಕಾರ್ಯಕ್ರಮ ನೀಡಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮುಂದಿನ ಸಂದೇಶ ಬಂದಿದೆ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಕ್ರೀಡೆ ಪರಿಚಯದಲ್ಲಿ ಖೇಲೋ ಇಂಡಿಯಾ ಪಂದ್ಯಾವಳಿಗಳ ಮಾಹಿತಿಯ ಜೊತೆಗೆ ಖೇಲೋ ಇಂಡಿಯಾ ಸಂಸ್ಥೆಯ ಪರಿಚಯ ಚೆನ್ನಾಗಿ ತಿಳಿಸ್ಕೊಟ್ರಿ, ನಿಮಗೆ ಧನ್ಯವಾದಗಳಂತ ತಿಳಿಸ್ತಾ ಇದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಕಡೆಯ ಸಂದೇಶ ಚಿಕಟೇರಿ ಆದಿಶೆಟ್ರು ಬಸವರಾಜ್ ಅವರು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮಗಳು ಸೂಪರ್ ಆಗಿ ಮುಡಿ ಬರ್ತಾ ಇದೆ. ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ ತಿಳಿಸ್ಕೊಟ್ಟಿದ್ದಾರೆ. ಓಕೆ ಶ್ರೋತೃಗಳೇ, ಕಾರ್ಯಕ್ರಮವನ್ನು ಕೇಳ್ತಾ ತಮ್ಮ ಮೆಚ್ಚುಗೆಯ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ

ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. ನಂತರ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಶ್ರವಣ ದಿನ. ಪರಿಸರ ಜಾಗೃತಿ ಮೂಡಿಸಲು ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಸೌಂಡ್ಸ್ಕೇಪ್ಸ್ ಆಲಿಸುವ ಕಲೆ ಪ್ರೋತ್ಸಾಹಿಸಿ ಶ್ರವಣ ಸಂಸ್ಕೃತಿಯ ಮೂಲಕ ಆಲಿಸುವಿಕೆ ಉದ್ದೀಪಿಸಲು ಈ ದಿನ ಮೀಸಲಿದೆ. ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ, ತ್ಯಾಗ ಹಾಗೂ ಬಲಿದಾನದ ಹಿನ್ನೆಲೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಗೆ ಬೆದರಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷ್ ಸಂಸತ್ತು ಒಪ್ಪಿಗೆ ಸೂಚಿಸಿದ ದಿನ ಜುಲೈ 18. ಈ ನಿರ್ಣಯದ ಅನುಸರಣೆಯಾಗಿ 1947 ಆಗಸ್ಟ್ 15 ಬೆಳಗಿನ ಜಾವ ಭಾರತ ಪಾರತಂತ್ರದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮೈಸೂರು ಸಂಸ್ಥಾನದ ಕೊನೆಯ ದೊರೆ ಉದಾರದಾನಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜಯಂತಿಯಿಂದು. ಶಾಂತಿ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ನೊಬೆಲ್ ಶಾಂತಿ ಪುರಸ್ಕಾರದಿಂದ ಸನ್ಮಾನಿತರಾದ ನೆಲ್ಸನ್ ಮಂಡೇಲಾ ಸಂಸ್ಮರಣೆ ಅಂತಾರಾಷ್ಟೀಯ ದಿನವಿಂದು. ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂಗಸಂಸ್ಥೆ ಬೆಂಗಳೂರಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆವರಣದಲ್ಲಿ ಪ್ರಕೃತಿಯ ಔಷಧಾಲಯದ ಅನ್ವೇಷಣೆ, ಆರೋಗ್ಯ, ಜೀವನೋಪಾಯ, ಜೈವಿಕ ಅರ್ಥವ್ಯವಸ್ಥೆ ಮತ್ತು ಸಂರಕ್ಷಣೆಗಾಗಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಾಮರ್ಥ್ಯಗಳು ಎಂಬ ವಿಷಯದ ಕುರಿತ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಇಂದು ಸಂಪನ್ನಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಿಂದ 120 ಪ್ರತಿನಿಧಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಆಯುಷ್ ಇಲಾಖೆಯ 15 ಜನ ವೈದ್ಯಾಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಜರುಗಿದ ಭಾರತ್ ಟೆಕ್ಸ್ 2026 ಜವಳಿ ಉದ್ಯಮದ ಹೂಡಿಕೆದಾರರ ವಿಶ್ವ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ 12 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದು ರಾಜ್ಯಕ್ಕೆ 2,821 ಕೋಟಿ ರೂಪಾಯಿ ಹೂಡಿಕೆ ಖಾತ್ರಿಯಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕಲಬುರಗಿ, ಚಿತ್ರದುರ್ಗ, ರಾಮನಗರ, ಮೈಸೂರು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಜವಳಿ ಪಾರ್ಕ್ಗಳಲ್ಲಿ ಹಣ ಹೂಡಿಕೆಯಾಗಲಿದ್ದು 11,020 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದಿದ್ದಾರೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಮುನ್ನೆಲೆಗೆ ತರುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ರಾಜ್ಯಮಟ್ಟದ 3 ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳನ್ನು ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ.

0: ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮಲ್ಲಕಂಬ ಪಟು ಹಾಗೂ ತರಬೇತುದಾರ ಗದಗ ಜಿಲ್ಲೆ ಶಿರಹಟ್ಟಿಯ ಸೋಮಶೇಖರ್ ಕೊಡ್ಲಿ.
1: ಧಾರವಾಡದಲ್ಲ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ನಡೀತಿರ್ತಕ್ಕಂತ ಮಲ್ಲಕಂಬ ಕ್ರೀಡೋತ್ಸವ 2 ದಿನಗಳಿಂದ ಪ್ರಾರಂಭ ಆಗಿದೆ. ಇದು 3ನೇ ಆವೃತ್ತಿ ಧಾರವಾಡದಲ್ಲಿ ನಡೀತಾ ಇದೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸ್ತಾ ಇದ್ದಾರೆ. ಸ್ಥಿರ ಮತ್ತು ರೋಪ ಮಲ್ಲಕಂಬ ನಡೀತಾ ಇದ್ದಾರೆ. ಸುಮಾರು 18 ಹೆಚ್ಚು ತಂಡಗಳು ಮಲ್ಲಕಂಬ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಧಾರವಾಡದ ಸುಮಾರು 6 ತಂಡಗಳು ಎಲಿವಾಳ, ಸಿರುಗುಪ್ಪಿ, ಅಣ್ಣಿಗೇರಿ, ಹರಲಾಪುರ, ಹುಬ್ಬಳ್ಳಿ, ಉತ್ತಿನಪೇಟಿಗೇರಿ, ಅದರ ಜೊತೆ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ರಾಮನಗರ, ಮೈಸೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಜಮಖಂಡಿ, ಹೀಗೆ 275 ಹೆಚ್ಚು ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಪಾರಿತೋಷಕ ಹಾಗೂ ನಗದು ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದಾರೆ.
0: ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ತಿಳಿಸಿದ್ದಾರೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಹಾವೇರಿ ಜಿಲ್ಲೆ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿದೆ. ಮೈಸೂರಿನ ಡಾ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಪ್ರಾದೇಶಿಕ ಕೇಂದ್ರದ ಸಹಯೋಗದಲ್ಲಿ ನಾಟಕ ವಿಭಾಗದ ಸ್ನಾತಕೋತ್ತರ ಪದವಿಯ ಪ್ರದರ್ಶನದ ಭಾಗವಾಗಿ ವಾರ್ಷಿಕ ನಾಟಕೋತ್ಸವ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಚಿತ್ರದುರ್ಗದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕವಾಯತು ಮೈದಾನದಲ್ಲಿ ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ, ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
1: ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ. ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾ ಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರೇ ಕೇಳಿದರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವತ್ತು ನಮಗೆಲ್ಲರಿಗೂ ಸಾಕಷ್ಟು ರೀತಿಯ ತೊಂದರೆಗಳು ಬರ್ತಾ ಇದಾವೆ. ವಿಶೇಷವಾಗಿ ಆರೋಗ್ಯ ತೊಂದರೆಗಳು ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇದೆ ಅಂತ ಗೊತ್ತಿದೆ. ವಿಶೇಷವಾಗಿ ಆಹಾರದಿಂದಲೇ ಆರೋಗ್ಯದ ಸಮಸ್ಯೆಗಳು ತುಂಬಾನೇ ಕಾಡ್ತಿದ್ದಾವೆ ಅನ್ನುವಂಥದ್ದು. ತಿನ್ನುವ ಆಹಾರ ತುಂಬಾನೇ ಕಲುಷಿತವಾಗಿದೆ, ಕುಡಿಯುವ ನೀರು ಕಲುಷಿತವಾಗಿದೆ, ಜೊತೆಗೆ ಗಾಳಿನೂ ಕಲುಷಿತವಾಗಿದೆ, ಎಲ್ಲವೂ ಕಲುಷಿತವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆಹಾರದ ಬಗ್ಗೆ ನಾವು ಇವತ್ತು ತುಂಬಾನೇ ಮಹತ್ವ ಕೊಡಬೇಕಾಗಿದೆ. ಯಾಕಂದ್ರೆ ಆಹಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ರೀತಿಯ ಕೆಮಿಕಲ್ ಬಳಸ್ತಾರೆ, ಎಲ್ಲಾ ರೀತಿಯ ಕೆಮಿಕಲ್ ಬಳಸ್ತಾರೆ, ಅದರಿಂದ ದೇಹಕ್ಕೆ ಸಾಕಷ್ಟು ರೀತಿಯ ರೋಗಗಳು ಬರ್ತಾ ಇದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ಆಯುರ್ವೇದ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂತ ಒಂದು ಸೂಕ್ತವಾದ ಒಂದು ಪದ್ಧತಿಯಾಗಿದೆ. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಈ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ಆಯುರ್ವೇದದಲ್ಲಿ ತುಂಬಾನೇ ಒಳ್ಳೆ ಒಂದು ಸೂತ್ರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಯಾವ ತರ ಆಹಾರ ಸೇವನೆ ಮಾಡಬೇಕು, ಆಹಾರ ಅಂದ್ರೆ ಏನು, ಮತ್ತು ಆಹಾರವನ್ನು ತಗೊಳ್ಳುವಂತಹ ಪದ್ಧತಿ ಹೇಗೆ ಇರುತ್ತದೆ ಅನ್ನುವಂಥದ್ದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಭಾರತೀಯರಾಗಿ ನಾವು ಹುಟ್ಟಿದ ಮೇಲೆ ಆಯುರ್ವೇದವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗೂ ಕೂಡ ಅನಿಸ್ತದೆ. ಹೇಳಿ ಮೇಡಮ್ ಆಹಾರದ ಬಗ್ಗೆ.
3: ನೋಡಿ, ಈಗ ಆಯುರ್ವೇದದಲ್ಲಿ ಆಹಾರವನ್ನ ತ್ರಯೋಪಸ್ತಂಭಗಳು ಅಂತ ಹೇಳ್ತಾರೆ. ಆಹಾರ ನಿದ್ರಾ ಮೈಥುನ, ಈ ಅಂದ್ರೆ ಈ ಆಹಾರ ಚೆನ್ನಾಗಿದ್ರೆ, ನಿದ್ರೆಯನ್ನ ಚೆನ್ನಾಗಿ ಮಾಡ್ತಿದ್ರೆ, ಮತ್ತು ನಮ್ಮ ಜೀವನ ಲೈಂಗಿಕ ಒಂದು ಕ್ರಿಯೆ. ಇನ್ನು ಆಧುನಿಕ ಪದ್ಧತಿಯವರು ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆಹಾರ ವಿಹಾರ ವಿಚಾರ ಮತ್ತು ವಿಹಾರ ಹೀಗೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಆಹಾರವನ್ನು ಬಿಡ್ಲಿಲ್ಲ ಅವರು. ಇವು ಮೂರು ನಮ್ಮ ಈ ಒಂದು ಸ್ತಂಭ ಕೂಡ ಸರಿಯಾಗಿರ್ಲಿಲ್ಲ, ಗಟ್ಟಿಯಾಗಿರ್ಲಿಲ್ಲ ಅಂದ್ರೆ ನಮಗೆ ಅನಾರೋಗ್ಯ ಶತ ಸಿದ್ಧ. ಯಾಕಂದ್ರೆ ನಮ್ಮ ಆಯದ ಪದ್ಧತಿ ಒಂದು ಹೇಳ್ತಾರೆ ಏನಂದ್ರೆ ರೋಗಸ್ತು ದೋಷ ವೈಷಮ್ಯಂ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ. ನಮ್ಮ ಜೀವನದ ಮೂಲ ಉದ್ದೇಶ ಏನು, ಸ್ವಸ್ಥನಾಗಿರೋನು ಸ್ವಸ್ಥವಾಗಿ ಆರೋಗ್ಯವಾಗಿರಬೇಕು. ಆರ್ತಸ್ಯ ಅಂದ್ರೆ ಆಯುರ್ವೇದ ಹೇಳಿ

0: ಅಂತದ್ದು ರೋಗವನ್ನ ಬಂದರೆ ಅಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಮತ್ತು ರೋಗ ಬಂದರೆ ಏನು ಮಾಡಬೇಕು, ಆತುರಸ್ಯ ಅಂದ್ರೆ ರೋಗವನಿಗೆ ಏನು ಕೊಡಬೇಕು, ಇದನ್ನೇ ಹೇಳಿದ್ರು. ಅದರ ಒಂದು ಆಧಾರದ ಮೇಲೆ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆಹಾರವೇ ರೋಗಕ್ಕೆ ಕಾರಣ. ಯಾಕಂದ್ರೆ ಉಪನಿಷತ್ತಲ್ಲೂ ಹೇಳ್ತಾರೆ ಏನಂದ್ರೆ, ನಿಜವಾದ ಮನುಷ್ಯನ ಆರೋಗ್ಯ ಆಹಾರವನ್ನ ಅವಲಂಬಿಸಿದೆ. ಹಾಗಾಗಿ ನಾವು ಮೊದಲು, ಯಾಕಂದ್ರೆ ಒಂದು ಶ್ಲೋಕ ಆಯುರ್ವೇದದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಮನ ಇಂದ್ರಿಯಾ ಸ್ವಸ್ಥ ಇತ್ಯವಿಧೀಯತೆ ಅಂತ. ಅಂದ್ರೆ ಸ್ವಸ್ಥನಾಗಿರಬೇಕಾದ್ರೆ ಇವೆಲ್ಲ ಸರಿ, ಇವೆಲ್ಲ ಇರಬೇಕಂದ್ರೆ ಇವುಗಳನ್ನು ಪೋಷಣೆ ಮಾಡುವಂತಹ ಆಹಾರ ಸರಿಯಾಗಿರ್ಬೇಕು. ಯಾಕಂದ್ರೆ ದೋಷ ಅಂದ್ರೆ ನಿಮ್ಮ ಶಾಬ್ದಿಕ ಅರ್ಥ ದೋಷ ಅಲ್ಲ, ವಾತ ಪಿತ್ತ ಕಫಗಳು ಏನು ಇವುಗಳಿಗೆ ಪೋಷಣೆ ಮಾಡೋದು ಆಹಾರ. ಹಾಗೆ ಧಾತುಗಳು, ಸಪ್ತ ಧಾತುಗಳು ಅಂತ ಹೇಳ್ತಾರೆ, ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಮತ್ತು ಇವುಗಳ ಸಾರ ಹೊಂದಿದೆ ಓಜ, ಇದು ಕೂಡ ಆಹಾರದ ಮೇಲೆ ಅವಲಂಬಿಸಿದೆ. ಇನ್ನು ಏನಂದ್ರೆ ಮನ, ಅನ್ನದಂತೆ ಮನ ಅಂತ ಒಂದು ಸರ್ವಜ್ಞನ ವಚನ ಇದೆ ನಮ್ಮಲ್ಲೂ ಹೇಳ್ತಾರೆ. ಯಾಕಂದ್ರೆ ಯಾವ ರೀತಿಯ ಅನ್ನವನ್ನ ಸೇವನೆ ಮಾಡ್ತೀವಿ ಈ ರೀತಿಯ ಮನಸ್ಸು ನಮ್ದು ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಮನಸ್ಸು ಕೂಡ ಸತ್ವ ರಜತಮ ಗುಣಗಳಿಂದ ಕೂಡಿದೆ. ಆಹಾರವು ಸತ್ವ ಗುಣ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತಿದೆ. ಹಾಗಾಗಿ ಸೇವಿಸುವ ಆಹಾರ ಕೂಡ ಮನಸ್ಸನ್ನ ಅವಲಂಬಿಸಿದೆ. ಹಾಗೆ ಇಂದ್ರಿಯಗಳು, ಈಗ ಎಲ್ಲ ಇಂದ್ರಿಯಗಳ ಕೆಲಸ ಮಾಡ್ಬೇಕಲ್ಲ, ಜೀವಕ್ಕೆ ಪೋಷಣೆನೆ ಒಂದು ಜೀವ. ಎಲ್ಲ ಜೀವಿಗಳು ಆಹಾರದಿಂದನೇ ಅನ್ನದಂದೇ ಮಾಡಿರುವಂತದ್ದು. ಹಾಗಿರುವಾಗ ಇಂದ್ರಿಯಗಳು ಸ್ವಾಸ್ಥ್ಯವಾಗಿರ್ಬೇಕಾದ್ರೆ ಜ್ಞಾನೇಂದ್ರಿಯ ಇರ್ಲಿ ಕರ್ಮೇಂದ್ರಿಯ ಇರ್ಲಿ ಯಾವುದೇ ಇರ್ಲಿ ಏನು ಇವುಗಳು ಚೆನ್ನಾಗಿರ್ಬೇಕಾ, ಆಹಾರ ಮುಖ್ಯ. ಇವುಗಳೆಲ್ಲ ಸಾರ, ಯಾಕಂದ್ರೆ ಪ್ರಸನ್ನ ಆತ್ಮ ಅಂತಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಹೇಳುತ್ತೆ. ಯಾಕಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಆರೋಗ್ಯ ಅಲ್ಲ, ಫಿಸಿಕಲ್ ಮೆಂಟಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್ ಇಸ್ ಹೆಲ್ತ್. ಸೊ ಫಾರ್ ಆಲ್ ದೀಸ್ ಹೆಲ್ತ್, ಆತ್ಮ ಕೂಡ ನಿನ್ನ ಶುದ್ಧಿ ಆಗಿರಬೇಕಂದ್ರೆ ಆಹಾರ ಬೇಕು. ಈ ಎಲ್ಲ ನಾಲ್ಕು ನಮೂನೆಯ ಒಂದು ನಮ್ಮ ಒಂದು ಸಿಸ್ಟಮ್ ಆಫ್ ಆರೋಗ್ಯದ ಮೂಲ ಬೇಸ್ಡ್ ಅವೆಲ್ಲವೂ ಕೂಡ ಆಹಾರ ಮೇಲೆ ಅವಲಂಬಿಸಿದೆ.
1: ನೀವು ಹೇಳ್ತಕ್ಕಂತ ವಿಚಾರ ತುಂಬಾನೇ ಅರ್ಥಗರ್ಭಿತವಾದಂತ ವಿಚಾರ ಮೇಡಮ್. ಯಾಕಂದ್ರೆ ನಾವು ತಗೊಳ್ಳುವಂತ ಆಹಾರ ನಮ್ಮ ಮನೆ ಮೇಲೆ ಪರಿಣಾಮ ಬೀರ್ತದೆ, ನಾವು ತಗೊಳ್ಳುವಂತ ಆಹಾರ ನಾವು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತದೆ. ಉತ್ತಮವಾದ ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿ ಇರ್ತವೆ ಅನ್ನುವಂಥದ್ದು. ಸಾತ್ವಿಕ ಆಹಾರ ಅಂದ್ರೆ ಏನು ಮೇಡಮ್?
0: ಈಗ ಸಾತ್ವಿಕ ಆಹಾರ ಅಂದ್ರೆ ಆಹಾರದಲ್ಲಿ ಕೆಲವು ಆರು ರಸಗಳನ್ನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂದ್ರೆ ಒಬ್ಬ ಮನುಷ್ಯ ದಿನನಿತ್ಯ ತನ್ನ ಆಹಾರ ಸೇವನೆಯಲ್ಲಿ ಷಡ್ ರಸಗಳಂದ್ರೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ, ಇವು ಬಿಟ್ಟರು ಬೇರೆ ಯಾವ ರಸಗಳು ಇಲ್ಲ. ಮೀನ್ಸ್ ಟೇಸ್ಟ್ ಆಫ್ ನಿಮ್ಮ ಆಹಾರಗಳು, ರುಚಿಯಾದ ಆಹಾರ ತುಂಬಾ ಚೆನ್ನಾಗಿದೆ ಅಂತಲೇ. ಅದರಲ್ಲಿ ಮಧುರ ಅಮ್ಲ ಲವಣಗಳ ರಸಗಳ ಆಹಾರ ಪದಾರ್ಥಗಳೇನಿದೆ, ಅದು ಕಾಯಿಪಲ್ಯ ಇರ್ಬೋದು, ನೀವು ತಯಾರಿಸುವ ಭೋಜನದಲ್ಲಿ ಇರಬಹುದು, ಯಾವುದರಲ್ಲೇ ಅವೆಲ್ಲವೂ ಸಾತ್ವಿಕ ಆಹಾರ. ಕಾಯಿಪಲ್ಯ ಇದೆ, ಮಧುರ ರಸ ಹಣ್ಣುಗಳಿದೆ, ಅಮ್ಲ ನೆಲ್ಲಿಕಾಯಿ ತಗೊಳ್ಳಿ, ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲೇ ಅದರಲ್ಲಿ ಒಂದು ಉಪ್ಪು ಬಿಟ್ರೆ ಎಲ್ಲ ರಸಗಳಿವೆ. ಒಂದು ಅಲ್ಲ ತಗೊಳ್ರಿ, ವಿಶ್ವ ಭೇಷಜ ಅಂತ ಕರೀತಾರೆ. ಈ ಎಲ್ಲ ಆಹಾರ ಸಂಗ್ರಹ ಅಡಿಗೆ ಮನೆಯಲ್ಲೇ ಇದೆ. ಅದಕ್ಕೆ ನಮ್ಮ ಮಂಕುತಿಮ್ಮ ಒಂದು ಇದೆ ಹೇಳ್ತಾರ್ರಿ, ಔಷಧಿ ಸಂಗ್ರಹ ನಿಮ್ಮ ಮನೆ ಅಡಿಗೆ ಮನೆ. ಒಂದು ಸಣ್ಣ ಸ್ಲೋಗನ್ ಮಂಕುತಿಮ್ಮಂದು, ಮೆಣಸು ಪಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಪರಿ ಉಪ್ಪು ಇದ್ರೆ ಅಡಿಗೆ ಮನೆಯಲ್ಲಿ ರೋ ಅಂದ್ರೆ ಒಂದೊಂದು ರೋಗಕ್ಕೊಂದೊಂದು ನಿನಗಂತೆಯೇ 100 ಸೂತ್ರಗಳಿರಲು ಅವನರಿಯುವುದಲ್ಲೇ ಜಾಣ. ಅದೆಲ್ಲ ಬಿಟ್ಟು ಎಲ್ಲೆಲ್ಲ ಹೋಗ್ತೀಯಲ್ಲ ನಿನ್ನ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಆಹಾರದ ಭಂಡಾರ ಸಂಗ್ರಹಗಾರ ಎಲ್ಲಿದೆ ಅಂದ್ರೆ ಅಲ್ಲೇ ಔಷಧಿ ಅಂದ್ರೆ ಔಷಧಿಗಳ ಸಂಗ್ರಹನೇ ನಮ್ಮ ಅಡಿಗೆ ಮನೆ. ಹಾಗಾಗಿ ಎಲ್ಲ ಸಾತ್ವಿಕ. ಭಾರತೀಯ ಸಂಸ್ಕೃತಿಯ ಒಂದು ಆಹಾರ ಪದ್ಧತಿ ಇದೆಯಲ್ಲ, ಅದೆಲ್ಲವೂ ಸಾತ್ವಿಕ. ಈಗ ಬಂದಿರುವಂತ ನಮ್ಮ ವಿದೇಶಿ ಸಂಸ್ಕೃತಿಯ ಆಹಾರ ಪದ್ಧತಿಯಿಂದ ನಮ್ಮ ಭಾರತೀಯರಿಗೆ ಒಂದು ಮೋಹ ಫಾರಿನ್ ಇಂದ ಬಂದಿದೆ ಅಂದ್ರೆ ಅದು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗಿ ಆ ವಿದೇಶಿ ಸಂಸ್ಕೃತಿ ಈ ಫಾಸ್ಟ್ ಫುಡ್ ಡ್ರಿಂಕ್ಸ್ ನಮ್ಮಲ್ಲಿ ಹೇಳಿಲ್ಲೇನು ಪಾನಕಗಳನ್ನ, ಆಹಾರ ಲೇಹಗಳನ್ನು ಹೇಳಿಲ್ಲೇನು ಗುಳಂಬ ಅಂತೆ. ಈಗ ನೋಡಿ ಮಾವಿನಹಣ್ಣಿನ ಸೀಸನ್ ಏನೆಲ್ಲ ಮಾಡ್ತಾರೆ ಸಿಗುತ್ತಾ ಅವರಿಗೆ. ನಮಗೆ ಲಭ್ಯವಿರುವ ಯಾವುದೇ ಒಂದು ಭಾರತೀಯ ಸಂಸ್ಕೃತಿಯ ಆಹಾರ ಪದ್ಧತಿ ಅವರಿಗಿಲ್ಲ. ಆದ್ರೆ ಈ ವೈವಿಧ್ಯತೆ ಇವತ್ತು ಮರೆಯಾಗಿ ಹೋಗ್ತಾ ಇದೆ ನಮ್ಮ ಮನೆಗಳಿಂದಲೇ, ನಮ್ಮ ಅಡಿಗೆ ಮನೆಯಿಂದಲೇ, ನಮ್ಮ ಮಕ್ಕಳಿಗೆ ನಮ್ದು. ಯಾಕಂದ್ರೆ ನಮ್ಮ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಇವತ್ತೊಂದಿತ್ತು ಏನ ಹಳೆದ ಅಜ್ಜಿದು ಮರ ಆಲದ ಮರಕ್ಕೆ ಏನೆಣ್ಣ ಹಾಕೋತಿ ಅಂತ, ಅದರ ಮಹತ್ವ ಗೊತ್ತಿಲ್ಲದೆ ಮಾತಾಡ್ತಿದ್ರು. ಹೊಳೆ ಬೇರು ಹೊಸ ಚಿಗರು ಊಡಿರಲು ಮರ ಸೊಬಗು, ಎಲ್ಲ ನಮ್ಮ ಋಷಿ ಮುನಿಗಳು ಇದನ್ನ ಅಡಿಗೆ ಮನೆಯಿಂದಲೇ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ತಾಯಿಯಂದ್ರಿಗೆ ನಾವು ಏನೇನು ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಸಾತ್ವಿಕ ಆಹಾರ ಪದ್ಧತಿ ಮನೆಯಲ್ಲಿ ತಯಾರು ಮಾಡುವ ಎಲ್ಲ ಮಧುರ ಅಮ್ಲ ಲವರಸದ ಎಲ್ಲ ಆಹಾರಗಳು ಕೂಡ ಸಾತ್ವಿಕವೇ. ಅದರಲ್ಲೂ ಮನೆಯಲ್ಲೇ ತಯಾರಿಸಿದ ಆಹಾರ ಮೊದಲಿಗೆ ಸಾತ್ವಿಕ. ಯಾಕಂದ್ರೆ ತಯಾರಿಸುವಾಗ ಮನ ಆನಂದದಿಂದ, ತಾಯಿಯಾದವಳು ತಯಾರಿಸುವ ಎಷ್ಟು ಪ್ರೀತಿಯಿಂದ ತಯಾರಿಸ್ತಾಳೆ ಅದು ಕೂಡ

0: ಈ ಜೋಡಣೆ ಆಗತ್ತೆ, ಅದು ಸಾತ್ವಿಕ. ಏನೋ ಮನಸ್ಸಿಟ್ಕೊಂಡು ಬೇಜಾರಲ್ಲಿ ತುಂಬಾ ಕಹಾರ ಮಾಡೋದು, ತುಂಬಾ ಹುಳಿ ತಿನ್ನೋದು ಅತಿಯಾಗಿ ಹೇಳ್ತಾರಲ್ಲ. ಒಂದು ಇದಕ್ಕೂ ಒಂದು ಶ್ಲೋಕ ಆಯುರ್ವೇದದಲ್ಲಿ ಹೇಳ್ತಾರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯಾಸಕ್ತ ದಾತಾ ಸಮಹ ಸತ್ಯಪರ ಕ್ಷಮಾವಾನ್ ಆರೋಪ ಸೇವಿಚ ಭವತ್ಯ ರೋಗ. ಅಂದ್ರೆ ಅರ್ಥ ಏನು, ಯಾರು ನಿತ್ಯ ಹಿತವಾದ ಆಹಾರ ಯಾವುದು, ಸಾತ್ವಿಕ ಆಹಾರ, ಹಿತವಾಗಿ ಮಿತವಾಗಿ ವಿಹಾರ ವ್ಯಾಯಾಮಗಳನ್ನ ಮಾಡನೆ, ಹಾಗೆ ಸತ್ಯವಾಗಿರ್ತಾನೆ. ಆಪ್ತ ಉಪ ಸೇವಿಚ ಅಂದ್ರೆ ಆಪ್ತರು ಅಂದ್ರೆ ಅತಿಥಿಗಳು, ಬಂದಂತ ಅತಿಥಿಗಳು, ಯೋ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅನ್ನೋ ಒಂದು ವಾಕ್ಯ ಇದೆಯಲ್ಲ, ಪ್ರೇಮದ ಒಂದು ಮಾತು, ಅದು ಕೂಡ ನಮ್ಗೆ ಸಾತ್ವಿಕವನ್ನ ಮತ್ತು ಸಾತ್ವಿಕ ಮನಸ್ಸನ್ನ ಮಾಡ್ತದೆ. ಹಾಗೆ ದಾತಾಸಮ ದಾನವನ್ನು ಕೊಡುವವನು, ದಾನ ಏನ್ ಕೊಡ್ತೀರಿ, ಮನೆಗೆ ಬಂದ ಅತಿಥಿಗಳಿಗೆ ಊಟವನ್ನು ಕೊಡ್ತೀರಿ. ಸತ್ಯವಾನ್ ಕ್ಷಮಾವಾನ್ ಎಷ್ಟು ನೋಡಿ ಗುಣಗಳನ್ನ ಹೇಳಂದ್ರೆ ಆಹಾರದ ಜೊತೆ ಇದನ್ನು ಹೇಳಿದ್ರು, ಒಬ್ಬನು ಯಾರ ತಪ್ಪು ಮಾಡಿದ್ರೆ ಅವನಿಗೆ ಕ್ಷಮಿಸುವ ಗುಣ, ಸತ್ಯವಾಗಿರುವವನು ಆತನ ಸೇವಿಸುವನು, ಇವನು ಭವತ್ಯ ರೋಗ, ಇವನ ಜೀವನದಲ್ಲಿ ರೋಗನೇ ಬರುವುದಿಲ್ಲ, ಅವನು ಯಾವಾಗ್ಲೂ ಆರೋಗ್ಯ ಆಗಿರ್ತಾನೆ. ಆರೋಗ್ಯ ಅಂದ್ರೆ ಏನು, ಆರೋಗ್ಯವಾಗಿರ್ತಾನೆ ನೋಡಿ. ಹೀಗೆ ನಮಗೆ ಸಾತ್ವಿಕ ಆದ ಒಂದು ಮಹಿಮೆಯನ್ನ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ನಿಜವಾಗ್ಲು ತುಂಬಾ ಅದ್ಭುತ ಮೇಡಮ್. ಮೇಡಮ್, ಎಲ್ಲಾ ರೋಗಗಳಿಗೆ ಕಾರಣ ಆಯುರ್ವೇದದಲ್ಲಿ ಹೇಳ್ತಾರೆ ವಾತ ಪಿತ್ತ ಕಫ.
0: ಹೌದು,
1: ಈ ಮೂರನ್ನು ಯಾರು ನಿಯಂತ್ರಣ ಕೊಂಡು ಹೋಗ್ತಾರೆ ಅವರು ದೀರ್ಘ ಆಯುಷಗಳಾಗ್ತಾರೆ ಅನ್ನುವಂಥದ್ದು
0: ಖಂಡಿತ.
1: ಈಗ ಆಹಾರದಲ್ಲಿ ಈ ಮೂರನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಯಾವ ಆಹಾರ ಸೇವನೆ ಮಾಡಿದ್ರೆ ಈ ಮೂರು ನಮಗೆ ನಿಯಂತ್ರಣದಲ್ಲಿ ಇರ್ತವೆ ಅನ್ನುವಂಥದ್ದು.
0: ದೋಷ ಸಾಮ್ಯಂ ಅರೋಗತಃ, ರೋಗ ಬರ್ಲಿಕ್ಕೆ ದೋಷಗಳ ಸಾಮ್ಯತೆ ಇಲ್ಲದಿದ್ದರೆ. ಯಾಕಂದ್ರೆ ಇವತ್ತು ನೋಡಿ, ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವದಲ್ಲಿ ವ್ಯಕ್ತಿಯ ಸೃಷ್ಟಿನೇ ಆಗ್ಬೇಕಂದ್ರೆ ದೋಷ ಧಾತು ಇವುಗಳು ಮತ್ತು ಪಂಚಮಹಾಭೂತಗಳು, ಪಂಚ ನಮ್ದೆಲ್ಲ ಅಗ್ನಿಗಳು, 13 ಅಗ್ನಿಗಳಿದೆ. ಹೇಗೆ ದೋಷ ಧಾತು ಮಲಗಳನ್ನ ಹೇಳಿದೀನಿ, ಇವೆಲ್ಲಕ್ಕೂ ಒಂದೊಂದು ಅಗ್ನಿ ಉಂಟು. ಅದಕ್ಕೆ ಮೇನ್ ಅಗ್ನಿ ಪಾಚಕ ಅಗ್ನಿ, ಪೇಲಿರುವ ಅಗ್ನಿ, ಎಲ್ಲದಕ್ಕೂ ಕಾರಣ ಹೊಟ್ಟೆ. ಈ ಅಗ್ನಿ ಮೇನ್ ಸೋರ್ಸ್, ಈ ಅಗ್ನಿ ಸರಿ ಇತ್ತ ಎಲ್ಲ ಅಗ್ನಿಗಳು, ಇಂದ್ರಿಯಗಳಲ್ಲಿರುವಂತ ದೋಷಗಳಲ್ಲೂ ಒಂದು ಅಗ್ನಿ ಉಂಟು. ಅವಕ್ಕೂ ಆಹಾರ ಬೇಕಲ್ಲ, ಅಂದ್ರೆ ಸಮನಾದ ಆಹಾರ. ಈಗ ಹೇಳದ್ ನಾನು, ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಎಲ್ಲ ರಸಗಳ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದೀನಿ. ಅದರಲ್ಲೂ ಬೆಳಗ್ಗೆ, ಈಗ ನೋಡಿ ಕೆಲವರಿಗೆ ಬೆಳಗ್ಗೆ ತಕ್ಷಣ ಚಹಾ ಕುಡಿಯೋ ಅಭ್ಯಾಸ, ಒಂದು ಸಣ್ಣದು ಉದಾಹರಣೆ. ದಿನಚರ್ಯ ಅಂತ ಹೇಳಿದ್ದಾರೆ, ಬಹಳ ವಿಸ್ತಾರವಾದದ್ದು. ಅಷ್ಟಾಂಗ ಹೃದಯ ಅಂತ ಒಂದು ಪುಸ್ತಕ ಉಂಟು ನಮ್ದು, ಅದು ಸೂತ್ರಸ್ಥಾನ ಅಂತ. ಕೇವಲ ದಿನಚರ್ಯ ಮತ್ತು ಋತುಚರ್ಯಗಳನ್ನ ಹೇಳ್ತಾರೆ, ಯಾಕಂದ್ರೆ ಕಾಲಕ್ಕನುಸಾರ, ದೇಶಕ್ಕನುಸಾರ, ಪ್ರಕೃತಿಗನುಸಾರ ಎಲ್ಲ. ಯಾಕಂದ್ರೆ ಎಷ್ಟು ವ್ಯಕ್ತಿಗಳಿದ್ದಾರೆ, ಅಷ್ಟೊಂದು ಪ್ರಕೃತಿ ಇದೆ, ಒಬ್ಬನಾಗಿ ಇನ್ನೊಬ್ಬಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ದೋಷ ಮತ್ತು ಇನ್ನೊಬ್ಬ ವ್ಯಕ್ತಿಯ ದೋಷ ಬೇರೆ. ಹಾಗಾಗಿ ನನಗೆ ಸಾತ್ಮ್ಯವಾದ, ನನಗೆ ಯಾವುದು ತಿಂದರೆ, ಇವತ್ತು ನೋಡ್ತೀರಿ ಅಲರ್ಜಿಗಳೇ ಜಾಸ್ತಿ, ನನಗೆ ಅದು ಸೇರುವುದಿಲ್ಲ, ನನಗೆ ಇದು ಅಲರ್ಜಿ. ಯಾಕಂದ್ರೆ ಅವನಿಗೆ ಸಾತ್ಮ್ಯವಾದ ಆಹಾರ ಯಾವ್ದಂತ ಗೊತ್ತಿಲ್ಲ. ಹೋ, ನಾನು ಇದನ್ನ ತಿಂದ್ರೆ, ಯಾಕಂದ್ರೆ ಇಂಥದೇ ಆಹಾರ ಇದಕ್ಕೆ ಹೀಗಿಲ್ಲ, ನನ್ನ ಪ್ರಕೃತಿಗೆ. ನಾನು ಯಾವ ದೇಶದಲ್ಲಿ ಇದ್ದೇನೆ, ನಾನು ಈಗ ನಮ್ದು ದೇಶ ಬಿಸಿಲಿನ ದೇಶ, ನಾನು ಚೆನ್ನಾಗಿ ಖಾರ ಉಪ್ಪು ಹುಳಿ ತಿಂದು ನನ್ನ ವಿಹಾರವನ್ನು ನಾನು ಬದಲಾವಣೆ ಮಾಡ್ಕೊಂಡು ಬಿಟ್ರೆ ನನಗೆ ವಾತ ಪಿತ್ತ ಕಫಗಳು ಹೇಗೆ ಸಮನಾಗಿರ್ತದೆ. ನಾನು ಅದನ್ನ ನೋಡ್ಕೊಳ್ಬೇಕು. ಇಂಥದೇ ಆಹಾರ ಹೀಗಿಲ್ಲ, ಆದ್ರೆ ಸಾತ್ವಿಕ ಆಹಾರದಲ್ಲಿ ಇದೇ ಸಾತ್ವಿಕ ಇದೆ. ಎಲ್ಲೇ ಪ್ರಪಂಚದ ಯಾವುದೇ ಊರಿಗೆ ಹೋದ್ರು ಸಾತ್ವಿಕ ಆಹಾರ. ಆದರೆ ದೋಷಗಳನ್ನ ಸಾಮ್ಯವಾಗಿಡಬೇಕು ಅಂದ್ರೆ ನಾನೇ ನನ್ನ ಜಡ್ಜ್ ಮಾಡ್ಕೋಬೇಕು, ನನಗೇನು ಸರಿ, ಹೌದು ನನ್ನ ದೋಷ ಯಾವುದು. ನನಗಿವತ್ತು ನಾನು ಕಫ ಪ್ರಕೃತಿಯವನು, ಹಾಗಾದ್ರೆ ನಾನು ಕಫದ ಆಹಾರವನ್ನ ನನಗೆ ಬಹಳ ತಗೊಳ್ಬಾರ್ದು. ಆದರೆ ಸರ್ವೇ ಸಾಮಾನ್ಯ ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನೀರು, ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ, ರಾತ್ರಿ ಮಲಗುವಾಗ ಹಾಲು. ಇದನ್ನೇ ವ್ಯಕ್ತಿ ಇಟ್ಕೊಂಡ್ಬಿಡ್ಬೇಕು ಕಾಲಕ್ಕೆ ಅಂದ್ರೆ ಎಲ್ಲ ವ್ಯಕ್ತಿಗಳಿಗೆ ಸರ್ವೇ ಸಾಮಾನ್ಯ. ನನ್ನ ವಾತ ಪಿತ್ತ ಕಫಗಳು ನಾನು ಸರಿಯಾಗಿ ಇಟ್ಕೋಬೇಕು, ನನ್ನ ಅಗ್ನಿಯನ್ನ ಸರಿಯಾಗಿ ಇಟ್ಕೋಬೇಕು. ಏನು ಯಾವಾಗ್ಲೇ ಹೇಳಿದೆ, ಹಿತವಾದ ಮಿತವಾದ. ಈಗ ಹಿತವಾಗಿದ್ದು ತಿನ್ಲಿಲ್ಲ, ಮಿತವಾಗಿದ್ದು ತಿನ್ಲಿಲ್ಲ, ದೋಷ ಪ್ರಕೋಪ ಸರಿ. ಈಗ ವಾತಜ ಆಹಾರಗಳಂತಿದೆ, ಎಲ್ಲ ರೂಕ್ಷ ಒಣಗಿದ್ದು ಏನು ಇವೆಲ್ಲ ತಿನ್ನ. ಈ ವಾತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಸ್ನಿಗ್ಧ ಅಂದ್ರೆ ಸ್ನೇಹನ, ಉಪ್ಪು ತುಪ್ಪ ಚೆನ್ನಾಗಿರೋದು. ಯಾಕಂದ್ರೆ ರೂಕ್ಷ ಅಲ್ಲ ವಾತ ಅನ್ನೋದು, ಅಂದ್ರೆ ಸ್ವಲ್ಪ ಕಫದ ಆಹಾರವನ್ನ ಅಂದ್ರೆ ಮೆತ್ತಿಗೆ ತುಪ್ಪ ಹಾಲು ಮಜ್ಜಿಗೆ ಇಂಥವು ತಿನ್ಬೇಕು. ಅವನಿಗೆ ಕಫವನ್ನ ಸರಿಯಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ರೂಪಾದ ಒಣಗಿದ್ದ ಬಿಸಿ ಬಿಸಿಯಾದ ತಿನ್ಬೇಕು. ಈಗ ಪಿತ್ತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಅವನ ಪಿತ್ತವನ್ನ ಸರಿಯಾಗಿ ಇಟ್ಕೋಬೇಕು. ಇಲ್ಲ ಚೆನ್ನಾಗಿ ತಿನ್ಬಿಟ್ರೆ ಅವನಿಗೆ ಪಿತ್ತ ಜಾಸ್ತಿ ಆಗಿ, ಎಸಿಡಿಟಿ ಜಾಸ್ತಿ ಆಗಿ, ತಲೆ ಚಕ್ಕರ್ ಬಂದು, ಮೈಗ್ರೇನ್ ಅಂತ ಬೇರೆ ಬೇರೆ ಕಾಯಿಲೆಗಳು. ಅವನು ತನ್ನ ದೋಷ ಮೇನ್ ಯಾವುದಿದೆ, ತನಗೆ ಆಗದಿಲ್ಲ ಯಾವುದು, ಅದನ್ನ ಅವನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪಿತ್ತ ಶಮನವಾದ ಕಡಿಮೆ ಮಾಡುತ್ತೆ. ಅವನ ಆಹಾರದಲ್ಲಿ ಸ್ವಲ್ಪ ತುಪ್ಪು ತುಪ್ಪನ್ನ ಮಜ್ಜಿಗೆ ಇಂಥರ ತಿನ್ನುವಂಥದ್ದು. ಹೀಗೆ ಪ್ರಕೃತಿಗನುಗುಣವಾಗಿ ವಾತ ಪಿತ್ತಗಳಿರೋದ್ರಿಂದ ಕಫಗಳು, ಅವನು ತನ್ನ ಒಂದು ಶರೀರದ ಆರೋಗ್ಯ ಆರೋಗ್ಯವನ್ನ ತಾನೇ ಒಂದು ನಿರ್ಣಯ ಮಾಡ್ಕೋಬೇಕು. ಹಿಂದೆ ಹೇಳ್ತಿ ಡಾಕ್ಟರ್ ಆದಾಗ ನೋಡು ನಿನ್ ಪಿತ್ತ ಪ್ರಕೃತಿ, ನೀನು ತಿನ್ಬೇಡ ಹೇಳಿರ್ತಾರೆ, ಗೊತ್ತಿರ್ತದ. ಅಯ್ಯೋ ನನ್ ಕಫ ಅದಪ್ಪ ನಾನು ತಿನ್ನೋದಿಲ್ಲ ನಾನು ಇದು ಹೇಳ್ತಾರೆ, ಅಯ್ಯೋ ಕೋಲ್ಡ್ ಜ್ಯೂಸ್ ಬೇಡ. ಹಾ ಹೌದಲ್ಲ, ಹಾಗೆ ಹೇಳ್ತಾರಲ್ಲ, ಗೊತ್ತಾಗೋಗಿರಿ. ಈಗ ಸ್ವಲ್ಪ ಒಂದು ವಯಸ್ಸಿಗೆ ಬಂದ ಮೇಲೆ ವ್ಯಕ್ತಿ ತನ್ನ ಪ್ರಕೃತಿಯನ್ನ ತಾನು ಜಡ್ಜ್ ಮಾಡ್ಕೊಂಡಿರ್ತಾನೆ, ಅದಕ್ಕನುಗುಣ. ಹೀಗೆ ಎಲ್ಲರದೂ ಸಮನಾಗಿರುತ್ತೆ ದೋಷ? ಖಂಡಿತ ಇಲ್ಲ. ಕಾಲಕ್ಕನುಗುಣ, ದೇಶಕ್ಕನುಗುಣ, ಎಲ್ಲ ಅದಕ್ಕನುಗುಣ.

0: ನಮ್ದು ಚೇಂಜ್ ಆಗ್ತಿರುತ್ತೆ, ಅದಕ್ಕೆ ಅನುಗುಣ ಋತುಗೆ ಅನುಗುಣ, ಋತು ಅನುಸಾರ. ಈಗ ಬಿಸಿಲುಗಾಲದಲ್ಲಿ ನಾನು ಪುಗಳಿ ಖಾರ ತಿಂತೀನಿ, ಹೋಗೋದು ಬಿಸಿಲು ಹೇಳ್ ಮಾಡ್ತಾರೆ, ಬಿಸಿಲಲ್ಲಿ ಇರುತ್ತೆ, ತಿರುಗಿ ಬರ್ತಾರೆ, ಇಲ್ಲಿ ಬಂದು ಎಸಿಲಿ ಕುತ್ಕೊಂಡು ನೀರು ಕುಡಿದು ಬಿಡ್ತಾರೆ, ಏನಾಗ್ತದೆ. ಹಾಗೆ ಪ್ರತಿಯೊಂದನ್ನು ನಾವು ಜಗತ್ತು ಪ್ರಕೃತಿ ನಮಗೆ ಕಲಿಸುತ್ತೆ, ಹಾಗೆ ನಾನು
1: ಇರ್ಬೇಕು
0: ಖಂಡಿತ. ಹಾಗೆ ದೋಷಗಳನ್ನ ಸಾಂಬಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕನುಸಾರ.
1: ಮೇಡಮ್, ಈಗ ಸಾಕಷ್ಟು ಜನಗಳು ಈಗ ಅಲೋಪತಿ ತಗೊಳ್ತಾರೆ, ಅಸಿಡಿಟಿ ಜಾಸ್ತಿ ಆಯ್ತು, ಈ ಸಮಸ್ಯೆಗಳು ಜಾಸ್ತಿ ಆದಾಗ ದೀರ್ಘವಾಗಿ ತಗೊಳ್ತಾನೆ ಹೋಗ್ತಾರೆ.
0: ಹೌದು,
1: ಆಯುರ್ವೇದದಲ್ಲಿ ಸಾಕಷ್ಟು ಪರಿಹಾರಗಳು ಇದಾವೆ, ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸಿಕೊಂಡ್ರೆ ಪರಿಹಾರ ಸಿಗ್ತದೆ ಅಂತ. ಆ ತರ ಅಸಿಡಿಟಿ ಸಮಸ್ಯೆಗಳು ಇದ್ದವರು ಆಹಾರ ಪದ್ಧತಿಯನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ.
0: ಭೋಜನ ತಯಾರಿಕೆ ವಿಧಾನ, ಭೋಜನವನ್ನು ಸೇವಿಸುವ ಕ್ರಮ ಇದನ್ನ ತಿಳ್ಕೊಂಡ್ರೆ ಖಂಡಿತ ಅಸಿಡಿಟಿ ಬರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಈಗ ಬಂದ ಮೇಲೆ ಅದಕ್ಕೆ ಆಯುರ್ವೇದ ತಗೊಳ್ಳ ಅಲೋಪತಿ ತಗೊಳ್ಳ ಅನ್ನೋದಕ್ಕಿಂತ ನಮ್ಮ, ಯಾಕಂದ್ರೆ ನಮ್ಮ ಆಯುರ್ವೇದ ಹೇಳಿರೋದೇ ಹಾಗೆ, ನೀವು ರೋಗಿಗಳ ಅಂದ್ರೆ ರೋಗಿಗಳಾಗ್ಬೇಡಿ, ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಹೇಳಿದೀವಿ. ಅದರಲ್ಲಿ ಭೋಜನದ ಕ್ರಮ ಇದೆಯಲ್ಲ, ಅದನ್ನ ಪಾಲಿಸ್ಬೇಕು. ನಾ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಸೇವಿಸ್ತೀನಿ ಬೇಡ ಅಲ್ಲ, ಯಾಕಂದ್ರೆ ಸ್ವಲ್ಪ ಒಂದು ಗ್ಲಾಸ್ ಬೆಚ್ಚನ್ ನೀರು ಕುಡಿಯೋದು ಅಥವಾ ನೀರನ್ನೇ ಕುಡೀರಿ, ಸ್ವಲ್ಪ ನನ್ನ ಏನು ದೋಷ ಎಲ್ಲ ಕ್ರಮಕ್ಕೆ ಬರುತ್ತೆ. ಆಮೇಲೆ ನಿಮ್ಮ ಸೇವನೆ, ಅದರಲ್ಲೂ ಕಾಫಿ ಟೀ ನಮ್ಮದೇ ಪದ್ಧತಿಯೇ ಅಲ್ಲ. ಹಾಗಾಗಿ ನಮ್ಮಲ್ಲಿ ಕಷಾಯವನ್ನು ಹೇಳ್ತಿತ್ತು, ಧನಿಯಾ ಕಷಾಯ, ಬೇರೆ ಏನೂ ಇಲ್ಲ. ಯಾವುದೇ ಒಂದು ಕಾಲಕ್ಕೆ ದೇಶಕ್ಕೆ ಅನುಗುಣವಾದ ಪಾನೀಯ ಅಂದ್ರೆ ಕಷಾಯ, ಅದಕ್ಕೇನಿಲ್ಲ. ಧನಿಯಾ ಜೀರಿಗೆ ಕಷಾಯ ಬಹಳ ಏನು ತಗೊಳ್ಬೇಡ್ರಿ, ಹೆಚ್ಚಂದ್ರೆ ಜ್ಯೇಷ್ಠ ಮಧು ಅಂತ ಒಂದು ಬರ್ತದೆ ಒಂದು ಬೇರು, ದಿ ಬೆಸ್ಟ್ ಕಷಾಯ ಮನೆಯಲ್ಲಿ ತಯಾರು ಮಾಡಿದ್ರೆ ಎಲ್ಲ ಕಾಲಕ್ಕೂ. ಈಗಂತೂ ಗ್ರೀನ್ ಟೀ ಬಂದ್ಬಿಟ್ಟಿದೆ, ಇದನ್ನ ಕುಡಿಯಿರಿ. ಮೊದಲನೇದು ಬ್ರೇಕ್ ಯುವರ್ ಫಾಸ್ಟಿಂಗ್ ಅಂತ, ಏನೂ ತಿನ್ನಲಾರದೆ ಹೋಗುವಂತದ್ದು. ಅಂದ್ರೆ ವೃತ್ತಿ ಜೀವನಗಳು ಇವತ್ತು ಹೇಗಾಗಿದೆ ಅಂದ್ರೆ ಓಡೋಗ್ತಿದೆ, ಪ್ರತಿ ಹೆಣ್ಣಾಗ್ಲಿ ಗಂಡ ಆಗ್ಲಿ ಎಲ್ಲ ಉದ್ಯೋಗಗಳನ್ನ ಅರಸಿ ಹೋಗುವಂತ ಜನ ಏನ್ ಮಾಡ್ತಾರೆ, ತಿನ್ನೋದೇ ಇಲ್ಲ. ಅಲ್ಪ ಆಹಾರವನ್ನಾದರೂ ಸೇವಿಸೋದಿಲ್ಲ. ಅದ್ರಲ್ಲಿ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಸ್ವಲ್ಪ ಆದ್ರೂ ಆಹಾರ ಸೇವಿಸಬೇಕು, ಆಹಾರ ಸೇವಿಸಿ ಜೀರ್ಣ ಆದ ನಂತರ ಇನ್ನೊಂದು ಆಹಾರವನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಪಾರ್ಟಿ ಇತ್ತಂದ್ರೆ ಬೆಳಗ್ಗೆನೂ ತಿಂದಿರ್ತಾರೆ, ಇಲ್ಲ ತಿನ್ನೋದೇ ಇಲ್ಲ, ಇಲ್ಲ ಮಧ್ಯಾಹ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಮಾಡ್ಬೇಕಲ್ಲ ಭೋಜನ, ಯಾಕಂದ್ರೆ ಅಗ್ನಿ ದೀಪ್ತಿ ಆಗಿರುತ್ತೆ. ಯಾರನ್ನ ತಿನ್ಬೇಕದು, ಅಲ್ಲಿ ಆಹಾರವೇ ಇಲ್ಲದಿದ್ದಾಗ ಉಂಟಾದ ಆಮ್ಲ ರಸ, ಪಾಚಕ ಅಗ್ನಿ ಆಸಿಡ್ ಇದು ಎಲ್ಲ ಹೇಳ್ತಾರೆ. ನಮ್ಮಲ್ಲಿ ಪಿತ್ತ ಜೀರ್ಣಶಯನ ಹೆಚ್ಚು ಮಾಡ್ಲಿಕ್ಕೆ ಭಗವಂತ ಕೊಟ್ಟಿರೋ ಒಂದು ಪ್ರಾಕೃತಿಕ ಪದಾರ್ಥ, ಅದು ಯಾರನ್ನ ಜೀರ್ಣ ಮಾಡಿಸ್ಬೇಕು,
1: ಅದಕ್ಕೆ ಆಹಾರ ಇದ್ರೆ
0: ಆಹಾರನೇ ಇಲ್ಲ ಅಂದಾಗ ಅಗ್ನಿ ದೀಪ್ತಿ ಆಗ್ಬಿಡುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಇಂದ ಅವನಿಗೆ ಆರೋಗ್ಯ ಮೇಲೆ ಖಂಡಿತ ಪರಿಣಾಮ ಬೀಳುತ್ತೆ. ಹಾಗಾಗಿ ನಮಗೆ ಬೆಳಗ್ಗೆ ಉಪಾಹಾರ ಅಲ್ಪಾಹಾರ ಸೇವಿಸಿದ ಒಂದು ಅದು ಜೀರ್ಣ ಆದ ಗಂಟೆ ಒಳಗೆ ಆಹಾರ, ಇನ್ನೊಂದು ಅದ ಜೀರ್ಣ ಆದ ಒಂದು ಸಂಜೆಗೆ ಒಂದು ಸ್ವಲ್ಪ ಅಲ್ಪ ಉಪಾಹಾರ, ಅದಾದ ಒಂದು ಎರಡು ಮೂರು ಗಂಟೆ ಒಳಗೆ ಮತ್ತೆ ನಾನು ನೆಕ್ಸ್ಟ್ ಆಹಾರ ಹೀಗಿಸಬೇಕಂತಿದೆ. ಹಾಗೆ ಊಟದ ನಂತರ ಊಟದಲ್ಲಿ ಏನು ಸೇವನೆ ಮಾಡಬೇಕು, ನಾ ಹೇಳದ್ನಲ್ಲ ಬೆಳಗ್ಗೆ ನೀರು ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಮೊಸರನ್ನು ಊಟ ಮಾಡ್ತಾರೆ ನಮ್ಮಲ್ಲಿ ಸರ್ವತ್ರ ವರ್ಜ್ಯಂ. ಹಾಗಾಗಿ ರಾತ್ರಿ ಹಾಲನ್ನೇ ಉಪಯೋಗಿಸಬೇಕು, ಒಳ್ಳೆಯ ನಿದ್ರಾಕಾರಕ, ಒಳ್ಳೆ ನಿದ್ರೆ ಬರ್ಬೇಕು
1: ಹೇಳಿದಿವಲ್ಲ.
0: ಹೌದು, ಧ್ಯಾನ ನೀವು ಖಂಡಿತ ಮಜ್ಜಿಗೆಯನ್ನು ಉಪಯೋಗಿಸ್ರಿ, ರಾತ್ರಿಗೆ ಹಾಲು ಸೇವನೆ ಮಾಡಿಯೇ ಮಲಗಂತಾರೆ, ಒಳ್ಳೆ ಜೀವನ ಆಹಾರ ಪದ್ಧತಿ. ಅಥವಾ ತುಂಬಾ ಲೇಟ್ ಆಗಿ ಊಟ ಮಾಡೋದು, ಜೀರ್ಣ ಆಗ್ಲಿಕ್ಕೆ ಅದು ನಾವ್ ಹೇಳ್ತೀವಿ ಊಟದ ನಂತರ ಮಲ್ಕೊಳ್ಬೇಡ್ರಿ ಅಂತ. ಮಾಡುದೇಂತದ್ ನಾವು ಬೆಳಿಗ್ಗೆ ಹೋದವ್ರು ರಾತ್ರಿ ಬರ್ತಾರೆ, ಊಟ ಮಾಡ್ತಾರೆ, ತಕ್ಷಣ ಮಲ್ಕೊಂಡು ಬಿಡ್ತಾರೆ. ಹಾಗಾಗಿ ಇದು 10 ಹೆಜ್ಜೆಯಾದ್ರೂ 100 ಹೆಜ್ಜೆಯಾದ್ರೂ ನಡೀರಿ. ಹಾಗಾಗಿ ಅದನ್ನೇನಾಗುತ್ತೆ, ಸ್ವಲ್ಪ ಕೆಳಗೆ ಹೋಗುತ್ತೆ ಜೀರ್ಣಶಕ್ತಿ, ಒಂದ್ ಸ್ವಲ್ಪ ಜೀರ್ಣ ಶುರು ಆಗುತ್ತೆ. ಆಮೇಲೆ ಅಟ್ಲೀಸ್ಟ್ 1-2 ಅವರ್ಸ್ ನಮ್ಗೆ ಗ್ಯಾಪ್ ಕೊಡ್ಲೇಬೇಕು. ಕೆಲವರು ನೋಡಿ 7 ಗಂಟೆಗೆ ಊಟ ಮಾಡಿ ಬಿಡ್ತಾರೆ, ಒಂದು 2 ಗಂಟೆ ನಂತರ ಒಂದು ಹಾಲು ಹಣ್ಣನ್ನ ಸೇವನೆ ಮಾಡಿ ಮಲಗ್ತಾರೆ. ಕೆಲವರು ಜೀವನಶೈಲಿ ಪದ್ಧತಿ, ಯಾಕಂದ್ರೆ ನಮ್ಮ ಋಷಿಮುನಿಗಳು ಅದನ್ನೇ ಹೇಳಿರೋದು, ಆಯುಷ್ಯ ಅಂದ್ರಿ ನೀವು 1000 ವರ್ಷ ತೋರಿಸಿದ್ರು. ಆದ್ರೆ ಇವತ್ತು ಮನುಷ್ಯನ ಆಯುಷ್ಯ ಇದೇ ಕಾರಣಕ್ಕಾಗಿ, ಜೀವನ ಆಹಾರ ಪದ್ಧತಿ ಸರಿ ಇಲ್ಲ, ಕ್ರಮ ಸರಿ ಇಲ್ಲ, ತಯಾರಿಸುವಂತ ಆಹಾರ ಮನೆಯಲ್ಲೇ ಇಲ್ಲ, ಹೊರಗಿನದೇ ಆಹಾರ. ಹಾಗಾಗಿ ಅಲ್ಲಿ ಏನ್ ತಯಾರು ಮಾಡ್ತಾರಂತ ಗೊತ್ತಿದೆ ನಿಮ್ಗೆ, ವಿಷ ಪದಾರ್ಥಗಳನ್ನೇ ಹೆಚ್ಚಾಗಿ ಸೇವನೆ ಮಾಡುವಂತಹ ಒಂದು ಪದ್ಧತಿ. ಪಾನೀಯಗಳ ಸೇವನೆ, ವಿಚಿತ್ರ ಪಾನೀಯಗಳು, ನಾವು ಹೇಳೋದಿಲ್ಲ ಮದ್ಯ ಬಿಟ್ಟು ದೂರ ಉಂಟು, ಬೇರೆ ಬೇರೆ ಪಾನೀಯಗಳು ನಾವು ಹೇಳಬಾರ್ದು. ಅದನ್ನ
1: ಬೇರೆ ಬೇರೆ
0: ಕಂಪನಿಗಳ ಒಂದು ಪಾನೀಯಗಳನ್ನ ಜೊತೆಯಾಗಿ ಸೇವನೆ ಮಾಡ್ತಾರೆ. ನಿಂಬು ಪಾನಕ ಇಟ್ಕೊಳ್ತಿದ್ರು, ಪಾನಕಗಳನ್ನ ತಯಾರು ಮಾಡಿ ವರ್ಷಾನುಗಟ್ಟಲೆ ಇಟ್ಕೋತಿದ್ರು, ಅದು ಬೇಡ, ಇಟ್ಲಿ ಮನೆಯಲ್ಲೇ ತಯಾರು ಮಾಡಿದ ಪಾನೀಯ ಇವತ್ತು ಯಾವ ಒಬ್ಬ ವ್ಯಕ್ತಿ ಸೇವನೆ ಮಾಡ್ತಿಲ್ಲ. ಹಾಗಾಗಿ ಆರೋಗ್ಯದ ಮೇಲೆ ಸ್ಪೆಷಲಿ ನೀವಂದ್ರಿ ಪಿತ್ತ ಮತ್ತು ಎಸಿಡಿಟಿ ಇದು ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋ. ಇದರ ನೆಕ್ಸ್ಟ್ ಸ್ಟೇಜ್ ಚರ್ಮ ರೋಗಗಳು, ಅಲರ್ಜಿಗಳು, ವ್ಯಾಧಿ ಕ್ಷಮತ್ವ ಕರ್ಮಗ ಇದಾಗೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿಯಿಂದ ಅವನ ವರ್ಣ ಬಲ ಓಜಸ್ಸು ತೇಜಸ್ಸು ಅವನ ಸ್ವರ ಆಯುಷ್ಯ ಎಲ್ಲವೂ ಆಹಾರದ ಮೇಲೆ. ಒಳ್ಳೆಯ ಕ್ರಮ ಪದ್ಧತಿಯ ಆಹಾರ ಮನೆಯಲ್ಲಿ ತಯಾರು ಮಾಡಿದ್ದು ಸಾತ್ವಿಕ ಆಹಾರವನ್ನ ತಿಂದರೆ ಅವನ ಈ ಎಲ್ಲ ಏನೋ ಶಕ್ತಿ ಅವನಿಗೆ ಖಂಡಿತ ಲಭಿಸುತ್ತೆ, ಅವನ ಜೀವನ ಮತ್ತು ಆಯುಷ್ಯ ದೀರ್ಘವಾಗಿರುತ್ತೆ.
1: ಮೇಡಮ್, ಈಗ ತುಂಬಾ ಜನ ವೈದ್ಯರು ಹೇಳ್ತಾರೆ, ವಿಶೇಷವಾಗಿ ಆಯುರ್ವೇದ ವೈದ್ಯರು ಹೇಳ್ತಾರೆ, ಹೊಟ್ಟೆ ತುಂದು ಮೆದುಳು ಅಂತ.

0: ಚೆನ್ನಾಗಿತ್ತಂದ್ರೆ ನಮ್ಮ ಆಲೋಚನೆ ಕ್ರಮಗಳು ಚೆನ್ನಾಗಿರ್ತಾವ ಅಂತೇಳಿ. ನಾವು ಹೊಟ್ಟೆ ಕೆಡಿಸ್ಕೊಂಡು ಬಿಟ್ರೆ ಎಲ್ಲ ಕೆಟ್ಟೋದಂಗ. ಈಗಿನ ಜೀವನ ಶೈಲಿಯಲ್ಲಿ ನಿಮ್ಗೆಲ್ಲ ಗೊತ್ತೆ, ಯುವಕರು ಹೊರಗಿಂದು ಪಿಜ್ಜಾ ಬರ್ಗರು ನಾವೆಜ್ಜು ಏನನ್ನೆಲ್ಲ ಹೊಟ್ಟೆಲ್ಲಿ ಹಾಕೊಳ್ತಾರೆ. ಸಿಕ್ಕಾಬಟ್ಟೆ ಹೊಟ್ಟೆಲ್ಲಿ ಹಾಕೊಂಡು ಆದ್ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ. ಆಮೇಲೆ ಕ್ರೌರ್ಯಗಳು ಹೆಚ್ಚಾಗ್ತಿರ್ತವೆ, ಸಿಟ್ಟು ಜಾಸ್ತಿ ಆಗ್ತದೆ, ಏನೆಲ್ಲ ಸ್ಟಾರ್ಟ್ ಆಗ್ತವೆ ನಿಮ್ಗೆ ಗೊತ್ತಿದೆ. ಅಂತ ಒಂದು ಹೊಟ್ಟೆಯನ್ನು ನಾವು ಹಾಳು ಮಾಡ್ಕೊಳ್ಳುವಂತ ಈಗ ದಿನಗಳು ನಾವೀಗ ಕಾಡ್ತಾ ಇದ್ದಾವೆ. ಇದಕ್ಕೆ ಪರಿಹಾರ ಅನ್ನೋದು ಹೇಗೆ, ನೀವು ವೈದ್ಯರಾಗಿ ಏನು ಹೇಳ್ತೀರಂತ?
1: ಇವತ್ತು ಜೀವನ ಶೈಲಿನೇ ಆಗಿದೆ. ಹೊಸದಾಗಿ ನಾವೇನಾದ್ರು ನೀವು ಹಾಗೆ ಹೊರಗೆ ಹೋಗಿ ತಿನ್ಬೇಡ್ರಿ ಮಾಡಬೇಡ್ರಿ ಅಂತ ಹೇಳೋದು ಬಹಳ ಕಷ್ಟದ ಪರಿಸ್ಥಿತಿ ಯುವಕರಿಗೆ, ಇಂದಿನ ಯುವ ಪೀಳಿಗೆಗೆ. ಈಗ ನಾವೆಲ್ಲ ಒಂದು ಹಂತದಲ್ಲಿ ದಾಟಿ ಬಂದಿದೀವಿ. ಏನೇ ಆದ್ರೂ ಮನೆಯಿಂದ ಡಬ್ಬಿ ಕಟ್ಕೊಂಡು ಹೋಗುವಂತಹ ಒಂದು ಪದ್ಧತಿಯನ್ನ ತಂದೆ ತಾಯಿಗಳು ನಮಗ್ ಬೆಳೆಸಿದ್ರು. ಅದನ್ನೇ ನಾವು ಮಕ್ಕಳು ದೊಡ್ಡವರಾಗೋವರೆಗೂ ಮಾಡಿದೀವಿ. ಈಗ ಅವರಿಗೆ ದೊಡ್ಡವರಾದ್ಮೇಲೆ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು. ಮನೆಯ ಆಹಾರವನ್ನೇ ಪರವಾಗಿಲ್ಲ, ಒಂದು ಗಂಟೆ ಎರಡು ಗಂಟೆ ತಯಾರು ಮಾಡಿ ಇಟ್ಟಿದ್ದೀರಾ, ಮನೆಯ ಆಹಾರ ಕೆಡುವುದಿಲ್ಲ. ಇವತ್ತು ಯಾವುದೇ ಹೊರಗಿನ ಆಹಾರ ಚೆನ್ನಾಗಿರುತ್ತೆ ಇದು ಗ್ಯಾರಂಟಿ ಇಲ್ಲ. ಜೀವಂತವಾಗಿ ಇರ್ಲಿಕ್ಕೆ ಊಟ ಮಾಡಬೇಕು ಹೊರತು ತಿನ್ನುವುದಕ್ಕೆ ಜೀವಂತವಾಗಿರೋದಲ್ಲ ನಾವು. ಇದನ್ನ ಒಂದು ನಾವು ನೆನಪಿಟ್ಕೋಬೇಕು. ಸರ್ವಜ್ಞ ಹೇಳಿರೋದು ಹಸಿದು ಉಣ್ಣಬೇಕು, ಹಸಿವಿಲ್ಲದ ಉಣಬೇಡ.

0: ಮಕ್ಕಳು ದೊಡ್ಡವರಾಗುವವರೆಗೂ ಮಾಡಿದೀವಿ. ಈಗ ಅವರಿಗೆ ದೊಡ್ಡವರಾದ್ಮೇಲೆ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ. ಮನೆಯ ಆಹಾರವನ್ನೇ ಪರವಾಗಿಲ್ಲ, ಒಂದು ಗಂಟೆ ಎರಡು ಗಂಟೆ ತಯಾರ ಮಾಡಿ ಇಟ್ಟಿದ್ದೀರಾ, ಮನೆಯ ಆಹಾರ ಕೆಡುವುದಿಲ್ಲ. ಇವತ್ತು ಯಾವುದೇ ಹೊರಗಿನ ಆಹಾರ ಚೆನ್ನಾಗಿರುತ್ತೆ ಇದು ಗ್ಯಾರಂಟಿ ಇಲ್ಲ. ಜೀವಂತವಾಗಿ ಇರ್ಲಿಕ್ಕೆ ಊಟ ಮಾಡಬೇಕು ಹೊರತು ತಿನ್ನುವುದಕ್ಕೆ ಜೀವಂತವಾಗಿರೋದಲ್ಲ ನಾವು. ಇದನ್ನ ಒಂದು ನಾವು ನೆನಪಿಟ್ಕೋಬೇಕು. ಸರ್ವಜ್ಞ ಹೇಳಿರೋದು ಹಸಿದು ಉಣ್ಣಬೇಕು, ಹಸಿವಿಲ್ಲದ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಗೂಡಿ ತಂಗರಬೇಡ, ವೈದ್ಯ ಬೆಸಸಲೇಬೇಡ, ವೈದ್ಯರನ್ನ ಕಾಣಲೇಬೇಡ ಸರ್ವಜ್ಞ, ಹಸಿವಿಲ್ಲದೆ ಊಟ ಮಾಡಬೇಡ, ಹಸ್ಕೊಂಡು ಇರಬೇಡ, ತಂಗಳುಣಬೇಡ. ಏನ್ ಮಾಡ್ಬಿಡ್ತಾರೆ, ನಾಲ್ಕು ದಿನಕ್ಕಾಗುವಷ್ಟು ಜಲ್ ಇಟ್ಬಿಡುವಂತದ್ದು. ನೀವು ಮನೇಲಿ ತಿನ್ನಿ ಏನ್ ಬಿಟ್ರಲ್ಲ ನಮ್ಗೆ, ನಾವು ಮಾಡಿ ಇಟ್ಬಿಡ್ತೀವಿ, ಬಿಸಿ ಬಿಸಿ ಉಣ್ಣು. ಅದಕ್ಕೆ ಹೇಳ್ತಾರೆ ಈಗ ತಯಾರು ಮಾಡಿದ್ದು ನಮ್ಮ ಅಜ್ಜಿಂದ್ರು ನೆನ್ಪು ಮಾಡ್ಕೋಬೇಕು. ನಾವು ಮಕ್ಕಳು ಬರ್ತಾರಂದ್ರೆ ಬಿಸಿ ಬಿಸಿ ಮಾಡಿ ಊಟ ಹಾಕ್ತಿದ್ರು. ಎಷ್ಟು ನಾವೆಲ್ಲ ನಿಜವಾಗ್ಲೂ ಇವತ್ತು ಗಟ್ಟಿಯಾಗಿದ್ದೇವೆ. ನಮ್ಮ ಮಕ್ಕಳು ನಮ್ಮಷ್ಟು ಇರ್ತಾರೆ ಅನ್ನೋ ಗ್ಯಾರಂಟಿ ನಮಗೂ ಇಲ್ಲ. ಇದು ಪರಿಸ್ಥಿತಿ ಆಗಿದೆ. ಸರ್ವಜ್ಞರಾಗಲಿ ಮಂಕುತಿಮ್ಮ ಆಗಲಿ ಮಂಕುತಿಮ್ಮ ಕಗ್ಗಲಿ ಆಹಾರದ್ದೇ ಬೇಕಾದ ಹೇಳಿದ್ದಾರೆ. ಸರ್ವಜ್ಞರು ಕೇವಲ ಅಧ್ಯಾತ್ಮವನ್ನು ಹೇಳಲಿಲ್ಲ, ಊಟದ ಪದ್ಧತಿಯನ್ನು ಕೂಡ ಹೇಳಿದರು. ಆಯುರ್ವೇದ ಅಂತೂ ಆಹಾರದ ಮೇಲೆ ಅವಲಂಬಿಸಿರುವಂತಹ ಪದ್ಧತಿಯನ್ನು ಹೇಳಿತು. ಹೀಗೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ಸುಲಭ ಏನು, ಸುಖವಾಗಿರಬೇಕಂದ್ರೆ ನಾನು ಆಹಾರ ಪದ್ಧತಿಯನ್ನ ಕ್ರಮವಾಗಿ ಎಷ್ಟಾಗತ್ತಷ್ಟು. ಕಾಲ ಬದಲಾಗಿದೆ, ಕಲಿಯುಗ ಬಹಳ ಕಷ್ಟ, ಆದರೂ ನನ್ನ ಆರೋಗ್ಯವನ್ನ ನಾನೇ ನೋಡ್ಕೊಳ್ಬೇಕು, ಬೇರೆಯವರು ಯಾರೂ ಇಲ್ಲ. ಹಾಗಾಗಿ ಇದನ್ನ ನಾವು ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಇವತ್ತು ಸಂಘರ್ಷ ಜೀವನನೇ ಒಂದು ಸಂಘರ್ಷದಿಂದ ಹೋಗ್ತಾ ಇದೆ. ಯಾಕಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಮ್ಮಲ್ಲಿ ಹೇಳಿದ್ದಾರೆ ಇವರು ನಮ್ಮ ಜನ. ಅರ್ಥ ಮತ್ತು ಬರೀ ಕಾಮ, ಧರ್ಮ ಇಲ್ಲ ಮೋಕ್ಷ ಇಲ್ಲ, ಆಧ್ಯಾತ್ಮಿಕ ಜೀವನ ಅಂತೂ ಇಲ್ಲವೇ ಇಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಆಹಾರ ಪದ್ಧತಿ ಬಹಳ ಕಷ್ಟ ಇದೆ, ಆದರೆ ಅಟ್ಲೀಸ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಧ್ಯಾತ್ಮಿಕವಾಗಿ ನನ್ನ ಮನಸ್ಸು ತುಂಬಾ, ಯಾಕಂದ್ರೆ ಅನ್ನದಂತೆ ಮನ ಅಂದ್ವಿ, ಅನ್ನ ಅಂತೂ ಮನಕ್ಕೆ ಚೆನ್ನಾಗಿರೋದು ಸಿಗ್ತಾ ಇಲ್ಲ ಅಲ್ಲ, ಅಟ್ಲೀಸ್ಟ್ ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು. ಮಕ್ಳಿಗೆ ಹೇಳ್ತೀವಲ್ಲ ಏನ್ ಪುರುಷಾರ್ಥ ಕುಂಟಿದೀವಿ ಅಂತ, ಮೋಕ್ಷಕ್ಕಾಗಿ. ಮೋಕ್ಷ ಅಂದ್ರೆ ಎಲ್ಲೋ ಇಲ್ಲ, ಇಲ್ಲೇ ಸುಖವಾಗಿರ್ಲಿಕ್ಕೆ ನಾನು ನನ್ನ ಧರ್ಮಾಚರಣೆಯಿಂದ ಅರ್ಥವನ್ನ ಸಂಪಾದನೆ ಮಾಡಿ ನನ್ನ ಆಸೆ ಆಕಾಂಕ್ಷೆನ ಪೂರೈಸಿ ನನ್ನ ಮನಸ್ಸನ್ನ ಚೆನ್ನಾಗಿಟ್ಟು ನಾನು ಆನಂದದಲ್ಲಿರೋದು ಇದು ಜೀವನ ಪದ್ಧತಿ. ಇದಕ್ಕೆ ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ಆಹಾರವನ್ನ ಪದ್ಧತಿಯನ್ನ ಬಳಸ್ಕೊಂಡು ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ಯೋಗ ಪದ್ಧತಿ ಹೇಳ್ತಾರಲ್ಲ, ಈ ಆತ್ಮವನ್ನ ಆ ಭಗವಂತನಲ್ಲಿ ಸೇರಿಸ್ಲಿಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ. ಮೋಕ್ಷ ಅಂದ್ರೆ ಆನಂದ, ಸುಖವಾಗಿರ್ಲಿಕ್ಕೆ, ಆನಂದ ಪ್ರಾಪ್ತಿಗಾಗಿ ಏನು ಪ್ರಯತ್ನ ಮಾಡ್ತೀನಲ್ಲ ಅದನ್ನ ಮಾಡ್ಬೇಕು. ಇವತ್ತು ವ್ಯಕ್ತಿಗಳು ಮನಸ್ಸು ಚೆನ್ನಾಗಿರುತ್ತೆ, ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್, ಯಾಕಂದ್ರೆ ಬರೀ ಫುಡ್ ಅಲ್ಲ, ಮನಸ್ಸು ಕೂಡ ಕಾರಣ, ವಿಹಾರ ಕೂಡ ಕಾರಣ, ವಿಚಾರ ಕೂಡ ಅನ್ನದಂತೆ ಬರೋದ್ರಿಂದ ನಾನು ಸ್ವಲ್ಪವಾದ್ರೂ ಆಧ್ಯಾತ್ಮಿಕ, ಯಾಕಂದ್ರೆ ಹೇಳಿದಾರಲ್ಲ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್, ನೀನು ಎಲ್ಲ ಶರೀರ ಮನಸ್ಸು ಸಮಾಜ ಎಷ್ಟೇ ಚೆನ್ನಾಗಿಡು, ಸ್ಪಿರಿಚುವಲಿ ಚೆನ್ನಾಗಿಲ್ಲ, ಆಧ್ಯಾತ್ಮಿಕವಾಗಿ ಸುಖವಾಗಿಲ್ಲ, ಆರೋಗ್ಯವಂತನಲ್ಲ, ಯು ಆರ್ ನಾಟ್ ಸ್ವಾಸ್ಥ್ಯ.
1: ಮೇಡಮ್, ಈಗ ಕೊನೆಯದಾಗಿ ಎಲ್ಲ ಆಯುರ್ವೇದ ವೈದ್ಯರು ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ಇರತಕ್ಕಂಥ ಆಹಾರ ಪದ್ಧತಿ ಜಾಸ್ತಿ ಬಳಸ್ತಾ ಇದ್ದಾರೆ, ಹಂಗಾಗಿ ಶುಗರ್ ಅಂತ ಕಾಯಿಲೆಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು. ಹಾಗಾಗಿ ಈ ಸಿರಿಧಾನ್ಯಗಳು ಹೆಚ್ಚಾಗಿ ಬಳಸಿದ್ರೆ ನಮ್ಮ ಹಿಂದಿನ ಒಂದು ಪದ್ಧತಿಯಲ್ಲಿ ಸಾಕಷ್ಟು ನಮ್ಮ ಸಿರಿಧಾನ್ಯಗಳು ಬಳಸ್ತಿದ್ರು, ಆರೋಗ್ಯವಂತರಾಗಿದ್ರು, ನೂರಾರು ವರ್ಷಗಳು ಬಾಳ್ತಿದ್ರು. ಭಾರತೀಯ ಪದ್ಧತಿನೇ ಅದು, ಅದನ್ನು ಬಳಸಿದ್ರೆ ನಾವು ಆರೋಗ್ಯವಂತರ ಆಗ್ತೀವಿ ಅನ್ನುವಂಥ ಮಾತು ವೈದ್ಯರು ಎಲ್ಲ ಹೇಳ್ತಾರೆ. ಈ ಸಿರಿಧಾನ್ಯ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
0: ಯಾಕಂದ್ರೆ ನಮ್ಗೆ ಏನ್ ಸಿಕ್ತಿತ್ತು ಅವಾಗ, ಈಗ ಸೋನಾ ಮಸೂರಿ. ಹಾಗಾಗಿ ಭಗವಂತ ಹೇಳಿದಾನೆ ದೇಶ ಕಾಲ ತಕ್ಕಂತೆ ಯಾವ ಆಹಾರ ಪದ್ಧತಿಗಳಿದ್ರು ಅವೆಲ್ಲವನ್ನು ಉಪಯೋಗಿಸಿ. ಸಿರಿಧಾನ್ಯಗಳು ಸಹಜೀವನ, ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಅದೇ ಊಟ ಮಾಡಿ ಗಟ್ಟುಮುಟ್ಟಾಗಿ ಜೀವನವನ್ನ ಕಳೆದಂತಹ ನಮ್ಮ ಹಿರಿಯರು ಒಂದು ಆದರ್ಶ. ಆದರೆ ಇವತ್ತು ಅದು ಏನಾಗೋಗಿದೆ ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ, ಸುಲಭವಾಗಿ ಸಿಗುವಂತಹ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ. ಅದನ್ನು ಏನು ಕೆಟ್ಟದ್ದಲ್ಲ, ಅದನ್ನು ಹಿತವಾಗಿ ಮಿತವಾಗಿ ಬಳಸಿದ್ರೆ ಸರಿ. ಇವತ್ತು ಅದೇ ಬೇಕು ಇದೇ ಬೇಕು ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಂಥದೇ ಆಹಾರ ಅಂತ ಹೇಳಿಲ್ಲ. ಸಿರಿಧಾನ್ಯ ಕೂಡ ಅತ್ಯುತ್ತಮ ಅಂತ ಹೇಳಿದ್ರು, ಆಯುರ್ವೇದದಲ್ಲಿ ಹೇಳಿದ್ದಾರೆ, ಒಂದೊಂದು ಆಹಾರ ದ್ರವ್ಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಖಂಡಿತ ಉಪಯೋಗಿಸ್ಲಿ, ಅದೇ ಉಪಯೋಗಿಸುವಂತಿಲ್ಲ. ಅಥವಾ ಬರೀ ಕಾರ್ಬೋಹೈಡ್ರೇಟ್ಸ್ ಇಂದನೇ ಅಲ್ಲ, ಜೋಳದ ರೊಟ್ಟಿಯನ್ನು ತಿನ್ನಬೇಕು, ಚಪಾತಿಯನ್ನು ಬಳಸಬೇಕು. ನನ್ನ ಜೀವನಕ್ಕೆ ನನ್ನ ಪ್ರಕೃತಿಗೆ ಅನ್ನಲ್ಲ, ಈಗ ಸಿರಿಧಾನ್ಯಗಳು ಎಲ್ಲರಿಗೂ ಸೂಟ್ ಆಗುತ್ತೆ ಇಲ್ಲ, ಅದರಲ್ಲೂ ನಾನು ಕಂಡ್ಕೊಳ್ಬೇಕು ನನ್ನ ಪ್ರಕೃತಿಗೆ ನಾನು ಯಾವ್ದು
1: ಸೂಟ್ ಆಗುತ್ತೆ.
0: ಯಾವುದು ಕೂಡ ಅಷ್ಟೇ, ಅತಿ ಸೇವನೆ ವರ್ಜ್ಯ, ತಿನ್ನೋದಿಲ್ಲ ಬಂದಿದ್ದಾರೆ, ಎಲ್ಲವೂ ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಇವತ್ತು ಸಣ್ಣ ಸಣ್ಣವರಿಗೆ ಒತ್ತಡ, ಕೆಲವು ವ್ಯಾಧಿಗಳು ಜನ್ಮಜನ್ಯ ಬಂದಿದೆ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ. ಆದರೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜನ ಕಾಲದಲ್ಲಿ ಎಲ್ಲಿತ್ತು ಶುಗರ್ ಬಿಪಿ? ಈಗಿನ ಒಂದು ಪೀಳಿಗೆ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, ಬಿಪಿ, ಶುಗರ್ ಇದೆಲ್ಲ ಕಾಣ್ತಿರೋ ಇತ್ತಿನ ಜೀವನ ಶೈಲಿಯಿಂದ. ನನ್ನ ಜೀವನ ಶೈಲಿಯಲ್ಲಿ ನನ್ನ ವ್ಯಾಯಾಮ, ಆಹಾರ ಪದ್ಧತಿ, ನನ್ನ ಮನಸ್ಸನ್ನ ಚೆನ್ನಾಗಿಡುವಂತಹ ಎಲ್ಲ ಕ್ರಮವನ್ನ ನಾನು ಪಾಲಿಸಿದ್ರೆ ಆನಂದವಾಗಿರ್ತೀನಿ, ರೋಗ ರಹಿತನಾಗಿರ್ತೀನಿ, ಅವ ಇನ್ನೊಬ್ಬನಿಗೂ ನಾನು ಸದುಪಯೋಗವಾಗ್ತೀನಿ. ಇದು ಪರೋಪಕಾರಂ ಇದಂ ಶರೀರಂ, ನಾನೊಬ್ಬನೇ ಅಲ್ಲ ಅಲ್ಲ. ಹಾಗಾಗಿ ಈ ತರ ನಮ್ಮ ಜೀವನ ಶೈಲಿ ಇರಲಿ.
1: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಸುದೀರ್ಘವಾಗಿ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಸಾತ್ವಿಕ ಆಹಾರ ಅಂದ್ರೇನು,

0: ಜೊತೆಗೆ ನಮ್ಮ ಜೀವನಶೈಲಿ ಹೇಗೆ ಇಟ್ಕೋಬೇಕು, ಜೊತೆಗೆ ಆಧ್ಯಾತ್ಮದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅನ್ನುವಂಥದ್ದು. ಒಟ್ಟಾರೆಯಾಗಿ ಭಾರತೀಯ ಪದ್ಧತಿಯಲ್ಲಿ ಈ ಆಹಾರ ಪದ್ಧತಿಯನ್ನು ಆಯುರ್ವೇದದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋಅಪ್ ಮಾಡಿದ್ರೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು.
1: ನಮಸ್ಕಾರ. ವನ್ಯ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 12:31 ಸೆಕೆಂಡುಗಳು. ಇದೀಗ ಕೆಲವು ಪ್ರಕಟಣೆಗಳು.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ಈ ರೀತಿ ಇವೆ. ಮೊದಲಿಗೆ ಇಂದ್ರಜಿತ್ ಚಿತ್ರದಿಂದ ಈ ಗೀತೆ

0: ಕೇಳುಗರೆ, ಈ ಹಾಡುಗಳನ್ನ ಕೇಳಿದ್ರಿ ಅಲ್ವಾ? ಈ ಹಾಡುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ, ಯಾಕೆ ಈ ಹಾಡುಗಳು ನಿಮ್ಗೆ ಇಷ್ಟ ಅನ್ನೋದನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆನ ಹೇಳ್ಬಿಡ್ತೇನೆ. 9448640273. ಈ ಸಂಖ್ಯೆಗೆ ತಮ್ಮ ಸಂದೇಶವನ್ನ ಕಳಿಸುವುದರ ಮೂಲಕ ಈ ಹಾಡುಗಳ ಬಗ್ಗೆ ಅಭಿಪ್ರಾಯವನ್ನ ತಿಳಿಸಬಹುದು. ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನು

0: ಸಾಧಿಸುವಿ.
1: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಕೇಳುಗರೆ, ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ, ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗ್ಡೆ.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅತಿ ಹೆಚ್ಚಿನ ಗರ್ಭಧಾರಣೆ, ಸುರಕ್ಷಿತ ಹೆರಿಗೆ ಮತ್ತು ಬಾಣಂತಿಯ ಆರೈಕೆ, ಈ ವಿಷಯ ಕುರಿತಂತೆ ಅನೇಕ ವೈಜ್ಞಾನಿಕ ಸಲಹೆಗಳು ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಂದು ನಮ್ಮೊಡನಿದ್ದಾರೆ ಹೊಸಪೇಟೆಯ ಸ್ತ್ರೀ ಪ್ರಸೂತಿ ತಜ್ಞರು ಹಾಗೂ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಎಸ್ ಗಂಗೋತ್ರಿ ಅವರು. ಡಾಕ್ಟರ್, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
5: ನಮಸ್ಕಾರ.
4: ಮಹಿಳೆಯ ಜೀವನದಲ್ಲಿ ಈ ಗರ್ಭಧಾರಣೆ, ಪ್ರಸೂತಿ ಅಥವಾ ಈ ಹೆರಿಗೆ, ಇದು ಹೆಣ್ತನಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಡುವಂತ ಒಂದು ಮಹತ್ತರ ಕಾಲಘಟ್ಟವೂ ಕೂಡ ಹೌದು ಅನ್ನುವಂಥದ್ದನ್ನ ತಮ್ಮ ವೈದ್ಯಕೀಯ ಲೋಕ ಈಗಾಗಲೇ ಸಾಬೀತುಪಡಿಸಿದೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಗರ್ಭಧಾರಣೆ ಅಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಈ ವಾಕ್ಯವನ್ನು ಹೇಗೆ ತಾವು ವ್ಯಾಖ್ಯಾನಿಸ್ತೀರಿ ಡಾಕ್ಟರ್?
5: ಆಕ್ಚುಲಿ ನಾವು ಪ್ರೆಗ್ನೆನ್ಸಿನ 2 types ಆಫ್ ಡಿವೈಡ್ ಮಾಡ್ತೀವಿ. ಏನು ಅಂತಂದ್ರೆ, ಒಂದು ಲೋ ರಿಸ್ಕ್, ಇನ್ನೊಂದು ಹೈ ರಿಸ್ಕ್ ಅಂತ. ಇವತ್ತು ನಾವು ಹೈ ರಿಸ್ಕ್ ಅಂದ್ರೆ ಏನು, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಯಾರನ್ನ ಹೈ ರಿಸ್ಕ್ ಅಂತ ಹೇಳ್ತೀವಿ ಅನ್ನೋದು ನೋಡೋಣ. ಫಸ್ಟ್ ಥಿಂಗ್ ನಾವು ನೋಡೋದು ಏಜ್ ಆಫ್ ದ ಮದರ್ ಮೋರ್ ದನ್ 35 years ಇದ್ರೆ, ಇಲ್ಲ ಅವ್ರದ್ದು ತೂಕ. ತೂಕ ನಾವು ಯೂಶಲಿ ನಾವು BMI ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ 30 kg/m² ದೊಳಗೆ ಜಾಸ್ತಿ ಇದ್ರೆ, ಇಲ್ಲ ಅವರದ್ದು ಪ್ರೀವಿಯಸ್ ಹಿಸ್ಟ್ರಿನಲ್ಲಿ ಏನಾದರೂ BP ಇದೆ, ಶುಗರ್ ಇದೆ, ಇಲ್ಲ ಸರ್ಜರಿ ಡೆಲಿವರಿ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಗಿದೆ, ಇಲ್ಲ ಈ ಪ್ರೆಗ್ನೆನ್ಸಿಲಿ ಏನಾದರೂ ಅವರಿಗೆ BP ಇದೆ, ಶುಗರ್ ಇದೆ ಅಂತಂತಂದರೆ ಅವ್ರನ್ನ ನಾವು ಯೂಶ್ವಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಲಸ್ ಪ್ರೆಗ್ನೆನ್ಸಿ ಯಾವ ರೀತಿಯಿಂದ ಆಗಿದೆ, ನ್ಯಾಚುರಲ್ ಕನ್ಸೆಪ್ಷನ್, ಇಲ್ಲ ಏನಾದರೂ ಟೆಸ್ಟ್ ಟ್ಯೂಬ್ ಬೇಬಿಯಿಂದ ಕನ್ಸೀವ್ ಆಗಿದ್ರ, ಟೆಸ್ಟ್ ಟ್ಯೂಬ್ ಬೇಬಿ ಪೇಷಂಟ್ಸ್ನೆಲ್ಲ ನಾವು ಹೈ ರಿಸ್ಕ್ ಪೇಷಂಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ, ಇಲ್ಲ ತಾಯಿಗೆ ಅವ್ರ ಗರ್ಭಿಣಿನಲ್ಲಿದ್ದಾಗೆ, ಅಂದರೆ ಈಗಿರೋ ಪ್ರೆಗ್ನೆನ್ಸಿ ಅವ್ರ ಪ್ರೆಗ್ನೆಂಟ್ ಲೇಡೀಸ್ ತಾಯಿಗಳು, ಅವ್ರ ತಾಯಿ ಏನಾದರೂ BP ಪೇಷಂಟ್ ಇದ್ರೂ ಅವ್ರನ್ನೂ ನಾವು ಹೈ ರಿಸ್ಕ್ ಕ್ಯಾಟಗರಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ಆ್ಯಕ್ಚುಲಿ ನಾವು ಗೌರ್ಮೆಂಟ್ ಮೂಲಕನೇ, ಅಂದರೆ ನಮ್ಮದು ಫಾಕ್ಸಿ ಕಡೆಯಿಂದನೇ ಜಸ್ಟ್ ಒಸು ಸ್ಕೋರ್ ಅಂತ ನಾವು ಒಂದು ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆಂಟ್ ಲೇಡೀಸ್ನ ನಾವು ಸಪರೇಟ್ ಮಾಡಿ ಅವರಿಗೆ ರೆಗ್ಯುಲರ್ ಚೆಕಪ್ಸ್ ಆಗಲಿ, ಇಲ್ಲ ಹೆಚ್ಚು ದರದ ವಿಸಿಟ್ಸ್ನ ಮಾಡಲಿಕ್ಕೆ ಹೇಳ್ತೀವಿ. ಸೊ ಇಂಥ ಪೇಷಂಟ್ಸ್ನ ವಿ ಕನ್ಸಿಡರ್ಡ್ ಆಸ್ ಹೈ ರಿಸ್ಕ್.
4: ಡಾಕ್ಟರ್, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿ ಅಂತ ಹೇಳಿ, ಈ ಒಂದು ಸ್ಥಿತಿ ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಶ್ಯಕತೆ ಆಗಿರುತ್ತೆ ಮತ್ತು ಇದರ ಪ್ರಸ್ತುತ ದಿನಗಳಲ್ಲಿ ಇದರ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇದೆ ಅಂತೀರಿ ಡಾಕ್ಟರ್?
5: ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ನಮ್ಮ ಯಾರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮುಗಿದಿದೆ, ಅಂದ್ರೆ ನ್ಯಾಚುರಲ್ ಕನ್ಸೆಪ್ಷನ್ಗೂ ಟ್ರೈ ಮಾಡಿದ್ದಾರೆ, ಓವ್ಯುಲೇಷನ್ ಇಂಡಕ್ಷನ್ ಅಂತ ಅಂದ್ರೆ ಮಾತ್ರೆ ಮೂಲಕ, ಇಂಜೆಕ್ಷನ್ ಮೂಲಕ, ಇಲ್ಲ IUI ಮೂಲಕ, ಇದ್ಯಾವುದೂ ಮೂಲಕನೂ ಕನ್ಸೀವ್ ಆಗಿಲ್ಲ, ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ಕನ್ಸೀವ್ ಆಗಿಲ್ಲ ಅಂದ್ರೆ ಅವ್ರನ್ನ ಅನ್ಎಕ್ಸ್ಪ್ಲೇನ್ಡ್ ಆಗಿ ಕನ್ಸಿಡರ್ ಮಾಡಿ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಇದಾವೆ ಅಂದವರಿಗೂ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಪುರುಷರ ಕಡೆಯಿಂದ ಏನೋ ವೀರಣ ಕಣತಿ ಬಹಳ ಕಡಿಮೆ ಇದ್ರೂ ಅವ್ರಿಗೆ ನಾವು ಟೆಸ್ಟ್ ಟ್ಯೂಬ್ ಬೇಬಿನ ಸಜೆಸ್ಟ್ ಮಾಡ್ತೀವಿ. ಇಚ್ಚಿಚ್ಚು ಕಾಲಿಗೆ ಮ್ಯಾರೇಜ್ ಏಜ್ ಶಿಫ್ಟ್ ಆಗಿರೋದ್ರಿಂದ ಏಜ್ ರಿಲೇಟೆಡ್ ಚೇಂಜಸ್ ಇದೆ ಬಾಡಿನಲ್ಲಿ, ಎಗ್ ಕೌಂಟ್ ಕಡಿಮೆ ಇದೆ, ವೀರಣ ಕೌಂಟ್ ಕಡಿಮೆ ಇದ್ದವ್ರಿಗೆ ಕೂಡ ಟೆಸ್ಟ್ ಟ್ಯೂಬ್ ಬೇಬಿ ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತು ಇತ್ತೀಚಿನ ಕಾಲದಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ರೇಟ್ ಆಸ್ ಇನ್ಕ್ರೀಸ್ಡ್, ಬಿಕಾಸ್ ಮುಂಚೆ ಕಾಲದಲ್ಲಿ ಅಷ್ಟು ನಮಗೆ ಜ್ಞಾನ ಇರಲಿಲ್ಲ. ಸಿ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಒಂದು ಪ್ರೊಸೀಜರ್ ಇದೆ, ನಮ್ಮ ಅದರಿಂದ ಪ್ರೆಗ್ನೆನ್ಸಿ ಮಾಡ್ಕೋಬಹುದು ಅನ್ನೋದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಎಷ್ಟೋ ಜನಕ್ಕೆ ನಾಲೆಜ್ ಕೂಡ ಗೇನ್ ಆಗಿರೋದ್ರಿಂದ ಪೇಷಂಟೇ ಬರ್ತಿದ್ದಾರೆ, ಮೇಡಮ್ 10 ವರ್ಷ

0: ಮದುವೆ ಆಗಿ ಸೊ ನಾವು ಟೆಸ್ಟ್ ಟ್ಯೂಬ್ ಬೇಬಿಗೆ ಪ್ಲಾನ್ ಮಾಡ್ಕೋಬಹುದಾ ಅಂತ. ಸೊ ಅದು ಅವ್ರ ಟೆಸ್ಟ್ ಟ್ಯೂಬ್ ಬೇಬಿನ ಕನ್ಸೀವ್ ಆದಾಗ ಏನಾಗುತ್ತೆ, ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ನಾವು ಜಾಸ್ತಿ ಕೊಡ್ತೀವಿ. ಸೊ ಆ ಕಾರಣಕ್ಕೆ ಅವರು ಹೈರಿಸ್ಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಡಾಕ್ಟರ್, ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿನ ಎಷ್ಟು ವರ್ಷಗಳವರೆಗೆ ನಾವು ಕಾಯಬಹುದು ಡಾಕ್ಟರ್? ಇಂಥದೊಂದು ಪ್ರೆಗ್ನೆನ್ಸಿಯನ್ನ ಒಬ್ಬ ಮಹಿಳೆ ಈ ಹೈರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗಬೇಕಾದ ಸಂದರ್ಭ
0: ಅಕಾರ್ಡಿಂಗ್ ಟು ಗವರ್ಮೆಂಟ್ ರೂಲ್ಸ್ ಪ್ರಕಾರನೇ ನಾವು ಹೋದ್ರೆ 50 ಇಯರ್ಸ್ ಕಟ್ ಆಫ್ ಕೊಟ್ಟಿದ್ದಾರೆ. ಸೊ 50 ಇಯರ್ಸ್ ತನೂ ನಾವು IVF ನ ಪ್ಲಾನ್ ಮಾಡಬಹುದು. ಬಟ್ ಏಜ್ ರಿಲೇಟೆಡ್ ಚೇಂಜಸ್ ಬಾಡಿನಲ್ಲಿ ಡೆಫಿನೆಟ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ ಒನ್ಸ್ 40 ಇಯರ್ಸ್ ಕ್ರಾಸ್ ಆದ್ಮೇಲೆ. ಸೊ 40 ಇಯರ್ಸ್ ಕ್ರಾಸ್ ಆದ್ಮೇಲೆ ನ್ಯಾಚುರಲ್ ಪ್ರೆಗ್ನೆನ್ಸಿನ ನಾವು ಹೈರಿಸ್ಕ್ ಅಂತ ತಗೋತೀವಿ. ಆದ್ರೆ ಇನ್ನು ಟೆಸ್ಟ್ ಟ್ಯೂಬ್ ಬೇಬಿನ ಇನ್ನ ಮೇಜರ್ ವೆರಿ ಹೈರಿಸ್ಕ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು.
1: ಡಾಕ್ಟರ್, ಇತ್ತೀಚಿನ ಯಂಗ್ ಜನರೇಷನ್ ಅಲ್ಲಿ ಈ ತರದ ಒಂದು ಸಮಸ್ಯೆ ಬಹಳಷ್ಟು ಎದ್ದು ಕಾಣ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ?
0: ಸ್ಟ್ರೆಸ್ ಫ್ಯಾಕ್ಟರ್ ಮೇನ್ಲಿ, ಮತ್ತೆ ಊಟ ಮತ್ತೆ ನಿದ್ದೆ, ಇವು ಮೂರು ಯಾರು ಕರೆಕ್ಟ್ ಆಗಿ ಮಾಡ್ತಿಲ್ಲ. ಯಾಕಂದ್ರೆ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಅಂತೂ ಇಲ್ಲೇ ಇಲ್ಲ. ಏನು ಕೆಲಸ ಇಲ್ಲ ಅಂತಂದ್ರು ಇಚ್ಚಿಚ್ಚಿಗೆ ರೀಲ್ಸ್ ನೋಡೋದು ಜಾಸ್ತಿ ಆಗಿದೆ, ಮೊಬೈಲ್ ಯೂಸೇಜ್ ಜಾಸ್ತಿ ಆಗಿದೆ, ಮತ್ತೆ ಹಸ್ಬೆಂಡ್ ವೈಫ್ ನಡುವೆ ಇರೋ ಅನ್ಯೋನ್ಯತೆನೂ ಬಹಳನೇ ಕಡಿಮೆ ಆಗಿದೆ. ಪೇಷಂಟ್ಸ್ ಎಷ್ಟೋ ಜನ ಬರ್ತಾರೆ, ಮೇಡಮ್ ನಮಗೆ ಅನ್ಯೋನ್ಯತೆ ಇರಕ್ಕೆ ಆಗ್ತಿಲ್ಲ. ಈ ಕಾರಣದಿಂದ ಏನಾಗ್ತಿದೆ, ಅವ್ರದ್ದು ಪ್ರೆಗ್ನೆನ್ಸಿ ಡಿಲೇ ಆಗಿ ಲಾಸ್ಟಿಗೆ ಅವ್ರು ಎಂಡ್ ಅಪ್ ಆಗೋದು IVF ಅಲ್ಲಿ.
1: ಡಾಕ್ಟರ್, ಸಹಜ ಗರ್ಭಧಾರಣೆ ಮತ್ತೆ ಈ ಕೃತಕ ಗರ್ಭಧಾರಣೆ ಎರಡು ವ್ಯತ್ಯಾಸಗಳನ್ನ ತಾವು ಅರಿತಿದ್ದೀರಿ, ಮತ್ತೆ ಎಷ್ಟೋ ಜನರಿಗೆ ತಾವು ಮಾರ್ಗದರ್ಶನ ಮತ್ತು ಸಲಹೆ ಕೂಡ ನೀಡಿದ್ದೀರಿ. ತಮ್ಮ ಅನುಭವದ ಪ್ರಕಾರ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸ್ ಅನ್ನ ಕಂಡುಕೊಂಡಂತ ಸಂದರ್ಭದಲ್ಲಿ ತಾವು ಹೆಚ್ಚಾಗಿ ಪ್ರಿಫೇರ್ ಮಾಡುವಂತ ಸಲಹೆ ಸಾಮಾನ್ಯ ಜೀವನ ಶೈಲಿ?
0: ಮೇನ್ ಥಿಂಗ್ ಅಂತಂದ್ರೆ ನಿದ್ದೆ, 8 ತಾಸ್ ನಿದ್ದೆ ಕಂಪಲ್ಸರಿ. ಪ್ಲಸ್ ಸ್ಟ್ರೆಸ್, ಎಷ್ಟೇ ಇದ್ರು ಏನೇ ಇದ್ರು ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಬೇಕು. ಹೇಗೆ ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಬೋದು ಅಂದ್ರೆ, ನಿಮಗೆ ಏನಾದ್ರೂ ತೊಂದರೆ ಇದ್ರೆ ಬೆಟರ್ ಟು ನಿಮ್ಮ ಪಾರ್ಟ್ನರ್ ಜೊತೆಗೋ ಇಲ್ಲ ನಿಮ್ಮ ತಂದೆ ತಾಯಿಗೋ ನಿಮ್ಮ ಅತ್ತೆ ಮಾವ ಜೊತೆಗೆ ಶೇರ್ ಮಾಡಿಕೊಂಡು ಆ ಸ್ಟ್ರೆಸ್ ಲೆವೆಲ್ಸ್ನ ನೀವು ಕಡಿಮೆ ಮಾಡ್ಕೋಬೇಕಾಗದಿಲ್ಲ. ನಿಮ್ಮ ಗೆಳತಿ ಜೊತೆಗೋ ಶೇರ್ ಮಾಡಿಕೊಂಡು ಸ್ಟ್ರೆಸ್, ಎಷ್ಟೋ ಜನಕ್ಕೆ ಪ್ರೊಫೆಷನಲ್ ಸ್ಟ್ರೆಸ್ ಇರ್ಬೋದು ಪರ್ಸನಲ್ ಸ್ಟ್ರೆಸ್ ಇರ್ಬೋದು, ಬಟ್ ಮೇನ್ ಥಿಂಗ್ ನೀವು ಯಾವಾಗ ಅದನ್ನ ನೀವು ಶೇರ್ ಮಾಡ್ಕೋತಿರೋ ಆ ಸ್ಟ್ರೆಸ್ ಇಲ್ಲ ಯಾರೊಬ್ಬರು ಸಲಹೆ ಕೊಟ್ಟ ಮೇಲೆ ಆ ಸ್ಟ್ರೆಸ್ ಲೆವೆಲ್ಸು ಕಡಿಮೆ ಆಗುತ್ತೆ. ಮತ್ತೆ ಆರೋಗ್ಯವಾದ ಊಟ, ಎಷ್ಟೋ ಜನ ನೋಡ್ತೀವಿ ಬರೀ ಫಾಸ್ಟ್ ಫುಡ್ ನಾವು ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಅಟ್ಲೀಸ್ಟ್ ಫ್ರೂಟ್ಸು ವೆಜಿಟೇಬಲ್ಸು ತಿಂದಾಗ ಏನಾಗುತ್ತೆ, ಮತ್ತೆ ಪೌಷ್ಟಿಕ ಆಹಾರ ಅಂದ್ರೆ ಮೇನ್ಲಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಎಗ್ ತಿಂತೀರಾ, ಸೊ ಬಾಯ್ಲ್ಡ್ ಎಗ್ ತಿನ್ನೋದ್ರಿಂದ ಇವೆಲ್ಲ ಏನಾಗುತ್ತೆ ನಿಮ್ದು ರಿಸ್ಕ್ ಕ್ಯಾಟಗರಿನ ಕಡಿಮೆ ಮಾಡ್ಕೊಂತ ಹೋಗುತ್ತೆ. ಅಟ್ಲೀಸ್ಟ್ 8 ತಾಸ್ ನಿದ್ದೆಗಳ ಮಿನಿಮಮ್ 6 ಅವರ್ಸ್ ಸ್ಲೀಪ್ ಸಿಕ್ಸ್ ಲವರ್ಸ್ ಗುಡ್ ಸ್ಲೀಪ್ನ ವಿ ಸಜೆಸ್ಟ್. ಮತ್ತೆ ರೆಗ್ಯುಲರ್ ವಿಸಿಟ್ ಟು ಹಾಸ್ಪಿಟಲ್, ಯಾಕಂದ್ರೆ ಅರ್ಲಿ ಸೈನ್ಸ್ ಏನಾದ್ರೂ ಇದ್ರೆ ನಾವು ಪಿಕ್ ಮಾಡಿ ನಿಮಗೆ ಅದ್ರ ತಕ್ಕಂಗೆ ಸಲಹೆ ಕೊಡಬಹುದು.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಪುರುಷ ಮತ್ತು ಮಹಿಳೆ ಇಬ್ರು ಕೂಡ ದುಡಿಲೇಬೇಕಾದಂತ ಪರಿಸ್ಥಿತಿ ಇದೆ. ಇಂಥೊಂದು ಸಂದರ್ಭದಲ್ಲಿ ಸಹಜವಾಗಿ ಇತ್ತೀಚೆಗೆ ಬಹಳಷ್ಟು ಯಂಗ್ ಜನರೇಷನ್ ಈ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಅರ್ಲಿಯಾಗಿ ಪ್ಲಾನ್ ಮಾಡ್ಕೊಳ್ತಾರೆ, ಕನಿಷ್ಠ ಪಕ್ಷ ಒಂದು 3-4 ವರ್ಷ ಆದ್ರೂ ಬೇಡ ಅಂತೇಳಿ. ಇಂಥವ್ರು ಈ ಅರ್ಲಿ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗೋ ಅಲ್ಲಿ ಚಾನ್ಸಸ್ ಇದೆಯಾ ಅಂತ?
0: ಡೆಫಿನೆಟ್ಲಿ ಇದೆ, ಬಿಕಾಸ್ 3-4 ಇಯರ್ಸ್ ಗ್ಯಾಪ್ ಮಾಡಿದಾಗ ಏನಾಗುತ್ತೆ, ಅವ್ರ ಏಜು ಜಾಸ್ತಿ ಆಗುತ್ತೆ, ಪ್ಲಸ್ ಅವ್ರು ಒಂದ್ಸತೆ ವರ್ಕ್ ಹೋದ್ರು ಅಂದ್ಮೇಲೆ ಸ್ಟ್ರೆಸ್ ಫ್ಯಾಕ್ಟರು ಆ್ಯಡ್ ಆನ್ ಆಗುತ್ತೆ. ಆ ಕಾರಣಕ್ಕೆ ಫಸ್ಟ್ ಮಗುನ ಯಾವಾಗ ಆಸ್ ಅರ್ಲಿ ಆಸ್ ಪಾಸಿಬಲ್ನ ನೀವು ಪ್ಲಾನ್ ಮಾಡ್ಕೊಂಡು ಸೆಕೆಂಡ್ನ ಬೇಕಾದ್ರೆ ಗ್ಯಾಪ್ ಕೊಟ್ಟು ಮಾಡಿ ಅಂತ ಹೇಳ್ತೀವಿ ಒಂದು. ಎರಡನೇದು, ಈಗ ಸಪೋಸ್ ಇಲ್ಲ ನಮಗೆ ಗ್ಯಾಪ್ ಬೇಕೇ ಬೇಕು ಬಿಕಾಸ್ ಹಸ್ಬೆಂಡ್ ಬೇರೆ ಎಲ್ಲೋ ವರ್ಕ್ ಮಾಡ್ತಿರ್ತಾರೆ, ವೈಫ್ ಎಲ್ಲೋ ವರ್ಕ್ ಮಾಡ್ತಿದ್ದ, ಹಂಗಿದ್ದಾಗ ನಾವೇನು ಹೇಳ್ತೀವಿ ಸೋಷಿಯಲ್ ಫ್ರೀಜಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂತಂದ್ರೆ ನಿಮ್ಮ ಅಂಡಾಶಯನ ನೀವು ಫ್ರೀಜ್ ಮಾಡಿಕೊಂಡು ಮುಂದೆ ಬಳಸಕ್ಕೆ ಅವಕಾಶ ಕೂಡ ಇದೆ.
1: ಬಂಜೆತನ ನಿವಾರಣೆಯನ್ನ ಮಾಡ್ಲಿಕ್ಕೆ ತಾವು ಆ ಮಹಿಳೆಗೆ ಅಥವಾ ಕುಟುಂಬದ ಸದಸ್ಯರಿಗೆ ನೀಡುವಂತ ಸಲಹೆ?
0: ಬಂಜೆತನ ನಿವಾರಣೆ ಹೇಗ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಥಿಂಗ್ ಐಡಿಯಲ್ ವೇಟ್, ಎಕ್ಸಸೈಸ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಪ್ಲಸ್ ಅವ್ರವ್ರದ್ದು ಸೈಕಲ್ನ ಅಂದ್ರೆ ಮುಂಚಿತವಾಗಿ ಅವ್ರ ಸೈಕಲ್ ಹೇಗಿದೆ, ಅವ್ರದ್ದು ಓವ್ಯುಲೇಷನ್ ಆಗ್ತಿದೆನಾ ಇಲ್ಲನಾ ಅಂತಂದು ಮುಂಚೆತೆ ಅಂದ್ರೆ ಈಗ ಅಟ್ಲೀಸ್ಟ್ 1 ಇಯರ್ ಆದ ತಕ್ಷಣನೇ ಟ್ರೀಟ್ಮೆಂಟಿಗೆ ಬರೋದು ಬೆಟರ್. ಅಂದ್ರೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಇಲ್ಲಾದ್ರೂ ಏನು ಸಮಸ್ಯೆ ಅಂತ ಕಂಡಿಡ್ಸ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ದೊಡ್ಡವ್ರು ಏನಂತಾರೆ, ಮನೆಯಲ್ಲಿ ನಮ್ಗೆ 5 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, 7 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, ಅಲ್ಲಿ ತನಕ ವೇಟ್ ಮಾಡಿ ಅಂತ ಬಹಳಷ್ಟು ಜನ ದೊಡ್ಡವ್ರು ಹೇಳ್ತಾರೆ. ಬಟ್ ಅವಾಗಿನ ಕಾಲನೂ ಬೇರೆ, ಈಗಿನ ಕಾಲನೂ ಬೇರೆ. ನಾವು ತಿನ್ನೋ ಆಹಾರ ಆಯ್ತು, ನಾವು ಹೋಗೋ ಸ್ಟ್ರೆಸ್ ಆಯ್ತು, ಅದು ಬಹಳನೇ ಇದೆ. ಆ ಒಂದ್ ಕಾರಣಕ್ಕೆ 1 ಇಯರ್ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಆಗ್ಲಿಲ್ಲಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬಂದು ಏನು ಸಮಸ್ಯೆ ಅನ್ನೋದು ಇಬ್ರು ಹಸ್ಬೆಂಡ್ ವೈಫ್ ನ ಎವಾಲ್ಯೂಯೇಷನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಆಪ್ಷನ್ ಇರುತ್ತೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದಕ್ಕೆ ಒಳಗಾದಂತ ಮಹಿಳೆ ಅಥವಾ ಆ ಕುಟುಂಬದ ಎಲ್ಲ ಸದಸ್ಯರು ಆಕೆಗೆ ನೀಡಬೇಕಾದಂತ ಮಾನಸಿಕ ಮತ್ತು ಭೌತಿಕವಾದ ಸಲಹೆಗಳು ಅಥವಾ ಸಹಕಾರ ಹೇಗಿರ್ಬೇಕು ಅಂತೀರಿ ಡಾಕ್ಟರ್?
0: ಅದೇ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇಂದನೇ ಅವಳು ಹೈ ರಿಸ್ಕ್ ಪ್ರೆಗ್ನೆನ್ಸಿನ ಎದುರಿಸ್ಲಿಕ್ಕೆ ಸಾಧ್ಯ. ಹೆಂಗೆ ಅಂತಂದ್ರೆ ರೆಸ್ಟ್ ಕೊಡೋದು, ಈಗ ಅಟ್ಲೀಸ್ಟ್ ಮಧ್ಯಾಹ್ನ ಒಂದು ತಾಸು ನಿದ್ದೆ ಬರಲಿ ಬಿಡಲಿ, ರೆಸ್ಟ್ ಮಾಡಲಿ, ಸೊ ದಟ್

0: ಏನಾಗುತ್ತೆ ಫಿಸಿಕಲಿ ಮೆಂಟಲಿ ಎರಡೂ ಕಾಮ್ ಆಗುತ್ತೆ ಬಾಡಿ. ಮತ್ತೆ ಎಕ್ಸೆಸಿವ್ ವರ್ಕ್, ಈಗ ಅಟ್ಲೀಸ್ಟ್ ಅವ್ರೇನು ಹೇಳ್ತಾರೆ, ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ವರ್ಕ್ ಎಲ್ಲ ಮುಗಿಸ್ಬಿಡ್ತೀವಿ ಆಮೇಲೆ ಟಿಫನ್ ಮಾಡ್ತೀವಿ, ಹಂಗಿರೋದಿಲ್ಲ. ವರ್ಕ್ನ ಡಿವೈಡ್ ಮಾಡಲಿ, ಸಪೋರ್ಟ್ ಹಸ್ಬೆಂಡ್. ಮೇನ್ಲಿ ನಾವೇನು ಹೇಳ್ತೀವಿ ಯೂಶ್ವಲಿ ನಮ್ಮ ಕಡೆ ಬಂದಾಗ, ಹಸ್ಬೆಂಡ್ ಸಪೋರ್ಟ್ ಇಂಪಾರ್ಟೆಂಟ್. ಪ್ಲಸ್ ನಾನು ಪ್ರತಿ ಸತಿ ವಿಸಿಟ್ ಬಂದಾಗ ಹಸ್ಬೆಂಡ್ ಬಂದಿದ್ದಾರ ಅಂತ ಕೇಳ್ತೀನಿ. ಎದಕ್ಕೆ ಅಂತಂದರೆ ಹಸ್ಬೆಂಡಿಗೆ ಹೇಳಿದಷ್ಟು ಏನಾಗುತ್ತೆ, ಅವರು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓ, ಪ್ರೆಗ್ನೆನ್ಸಿ ಅಂದರೆ ಅವಳದೊಂದೇ ಅಲ್ಲ, ನಂದು ಇದರಲ್ಲಿ ರೋಲ್ ಇದೆ ಅನ್ನೋದು ಅವರಿಗೂ ತಿಳಿಯುತ್ತೆ. ಈವನ್ ಅವ್ರ ಪೇರೆಂಟ್ಸ್ ಬಂದರೂ ಅದನ್ನ ಹೇಳೋದು, ನೀವು ಅವಳಿಗೆ ಸಪೋರ್ಟ್ ಮಾಡಿ, ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗಿ. ಇಲ್ಲ ಮೇಡಮ್, ನಾನು ಬರೋದು 11 ಗಂಟೆಗೆ ಬಂದ್ರೂ ಅಟ್ಲೀಸ್ಟ್ ಸಾಯಂಕಾಲ ಒಂದು ತಾಸು ಗ್ಯಾಪ್ ಮಾಡಿದಾಗ ಹೊರಗೆ ಬಂದು ಕರ್ಕೊಂಡು ಹೋಗಿ ವಾಕಿಂಗ್. ಯಾಕಂದ್ರೆ ಇದೇನಾಗುತ್ತೆ, ಅವಳಿಗೆ ಮೆಂಟಲ್ ಚೇಂಜಸ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅವಳಿಗೆ ಏನೇನು ಸಮಸ್ಯೆ ಇದ್ರೆ ಅವಳು ಶೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿ ವಿಸಿಟ್ಸ್ ಒಳಗೆ ಅವಳು ಒಬ್ಬಳನೇ ಕಳಿಸ್ಬೇಡ್ರಿ, ಇನ್ನೊಬ್ರು ಯಾರನ್ನು ಜೊತೆಗೆ ಬಂದರೆ ಏನಾಗುತ್ತೆ, ಅವಳ ಕಂಡೀಷನ್ ಹೇಗಿದೆ ಅನ್ನೋದು ಕೂಡ ತಿಳಿತಾರೆ. ಮತ್ತು ನಾನು ಯೂಶ್ವಲಿ ನನ್ನ ಪೇಷಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ, ಒಂದೇ ಏರಿಯಾದಲ್ಲಿದ್ದರು ಇಲ್ಲ ಒಂದೇ ಊರಲ್ಲಿಂದ ಬಸ್ಸಿಗೆ ಬರ್ತಿದ್ದಾರಂದರೆ, ಇಬ್ಬರು ಕೂಡಿ ಬನ್ನಿ ಮಾ, ಸೊ ದಟ್ ಇಬ್ಬರು, ಈಗ ನಾನು ವಿಸಿಟಿಗೆ ಹೋಗ್ತಿದ್ದೀನಿ, ನನ್ನ ಜೊತೆ ನಿಂದು ವಿಸಿಟ್ ಇದೆ, ಬಾ ಮಾ ಕಲ್ತೋಗೋಣ ಅಂತ ಹೇಳ್ತಾರೆ. ಸೊ ದಟ್ ಏನಾಗುತ್ತೆ, ರಿಸ್ಕ್ ಮಿಸ್ ಆಗಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಯಾರು ಬರ್ತಿಲ್ಲ ಅಂತ ಅವ್ರಿಗೂ ಬೇಜಾರು ಇರೋದಿಲ್ಲ. ಸೊ ಮೇನ್ ಥಿಂಗ್ ಏನಿರುತ್ತೆ, ಫ್ಯಾಮಿಲಿ ಕಮ್ ಸೋಷಿಯಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರೆಗ್ನೆನ್ಸಿನ ಹೆದರ್ಸ್ಬೇಕು ಅಂತಂದ್ರೆ.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ಯಂತ್ರಗಳ ಮಧ್ಯೆ ಮಹಿಳೆ ಕೆಲಸ ಮಾಡುವಂತ ಪ್ರಸಂಗ, ಮತ್ತು ಬೇರೆ ಬೇರೆ ತಂತ್ರಜ್ಞಾನಗಳು, ಬೇರೆ ಬೇರೆ ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಂತ ಮಷಿನ್ಗಳ ಮಧ್ಯೆ, ಉದಾಹರಣೆಗೆ ಕಂಪ್ಯೂಟರ್ ಮತ್ತು ಬೇರೆ ಬೇರೆ ಬೃಹತ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯ ವಾತಾವರಣವು ಕೂಡ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಕಾರಣ ಆಗಬಹುದೇ ಡಾಕ್ಟರ್?
0: ಡೆಫಿನೆಟ್ಲಿ ಆಗ್ಬೋದು. ಬಟ್ ಕೋವಿಡ್ ಬಂದ ಮೇಲಿಂದ ನಮಗೊಂದು ಬೆನಿಫಿಟ್ ಏನಾಗಿದೆ ಅಂದ್ರೆ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಎಷ್ಟೋ ಮಹಿಳೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗಿದೆ. ಆಫೀಸ್ಗೆ ಹೋಗ್ಬೇಕು, ಬಸ್ಸಲ್ಲಿ ಕೂಡಬೇಕು, ಆ ಬಸ್ಸಲ್ಲಿ ಪ್ರಾಬ್ಲಮ್ಸು, ಮತ್ತೆ ಎಲ್ಲೋ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರ ತಂದೆ ತಾಯಿ ಊರಲ್ಲಿರ್ತಾರೆ. ಸೊ ಅವಕ್ಕೆ ಸಪೋರ್ಟ್ ಇರಂಗಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ ಕಡೆಯಿಂದ ಪೋಸ್ಟ್ ಕೋವಿಡ್ ಅದೊಂದು ಒಳ್ಳೆ ಬೆನಿಫಿಟ್ ಏನಂದ್ರೆ, ವರ್ಕ್ ಫ್ರಮ್ ಹೋಮ್ ಅನ್ನೋದು ಬಂದಿದೆ. ಸೊ ಎಷ್ಟೋ ಜನ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ನಮಗೆ ಒಂದು ವರ್ಕ್ ಫ್ರಮ್ ಹೋಮ್ ವರ್ಕ್ ಸ್ಲಿಪ್ ಕೊಡ್ಬೋದಾ ಅಂತ. ಆ ಕಂಡೀಷನ್ ಸಸ್ಟೈನ್ ಮಾಡ್ತಿದ್ರೆ ನಾವು ವರ್ಕ್ ಫ್ರಮ್ ಹೋಮ್ ಕೊಡ್ತೀರಾ, ಅಂದ್ ಪೇಷಂಟ್ ಆರ್ ಕಂಫರ್ಟಬಲ್, ವಿಸಿಟ್ಸ್ ಫ್ಯಾಮಿಲಿ ಜೊತೆ ಅವರು ಸ್ಪೆಂಡ್ ಮಾಡ್ದಂಗೆ ಕೂಡ ಟೈಮ್ ಇದೆ. ಪ್ಲಸ್ ಈಗ ಏನಾಗುತ್ತೆ ಅಂತ ನಾವು ಅದನ್ನೂ ಹೇಳ್ತೀವಿ, ಸಪೋಸ್ ನೀವು ಆಫೀಸ್ ಒಳಗೆ ಹೋಗ್ತಿಲ್ಲ, ವರ್ಕ್ ಫ್ರಮ್ ಹೋಮ್ ಇದ್ರು ಯು ಹ್ಯಾವ್ ಟು ಟೇಕ್ ಬ್ರೇಕ್ಸ್. ಯಾಕಂದ್ರೆ ಕೂತಲ್ಲೇ ಕೂತಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಬಾಡಿನಲ್ಲಿ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಏನಾಗುತ್ತೆ, ಬ್ಲಡ್ ಎಲ್ಲ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ ಕಾಲಲ್ಲಿ, ಅವಾಗ ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡುತ್ತೆ. ಸೊ ಇನ್ ಕೇಸ್ ನೀವು ವರ್ಕ್ ಫ್ರಮ್ ಹೋಮಲ್ಲಿ ಇದ್ದೀರಾ ಅಂದರೆ ಕೂಡ ಎವ್ರಿ 2 hours ಎದ್ದು ವಾಕ್ ಮಾಡಿ, ಅಟ್ಲೀಸ್ಟ್ 1-10 minutes ವಾಕ್ ಮಾಡಿ, ನೀರು ಕುಡಿದು ಫ್ರೈ ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ವಾಪಸ್ ವರ್ಕಿಗೆ ಕೂಡಿ ಅಂತ ಹೇಳ್ತೀವಿ.
1: ಹಾಗಾದ್ರೆ ಡಾಕ್ಟರ್, ಈ ಕೋವಿಡ್ನ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಈ ಕಾನ್ಸೆಪ್ಟ್ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಂದು ಸಲಹೆ ಮತ್ತು ಒಂದು ಗೈಡ್ಲೈನ್ಸ್ ಆಯ್ತು?
0: ಯಸ್, ಒಂದ್ ಸಪೋರ್ಟಿವ್ ಆಗಿದೆ, ಅಟ್ ಲೀಸ್ಟ್ ಸಮ್ ಕಂಪ್ನೀಸ್ ಅದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ, ಅಂಡ್ ಪೇಷಂಟ್ಸ್ ಕೂಡ ಹ್ಯಾಪಿ ಆಗಿದೆ. ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡೋರು ಇಲ್ಲೇ ಇದ್ದಾರೆ ಹಾಸ್ಪಿಟಲ್ಲಿ, ಸೊ ಅವ್ರಿಗೊಂದು ಅದು ಹೆಲ್ಪ್ ಆದಂಗ ಆಗಿದೆ.
1: ಹಾಗಾದ್ರೆ ಡಾಕ್ಟರ್, ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ನಿಂದ ದಿಢೀರ್ನಂತೇಳಿ ಅವರನ್ನ ಮತ್ತೆ ಯಥಾವತ್ತಾಗಿ ಕೆಲಸಕ್ಕೆ ಬರುವಂತ ಆದೇಶ ಬರುತ್ತೆ ಅಥವಾ ಅಂತದೊಂದು ಪರಿಸ್ಥಿತಿ ಬಂದಾಗ ಹೇಗೆ ಆ ಪರಿಸ್ಥಿತಿ ದಿಢೀರ್ನಂತೇಳಿ ಆ ಮಹಿಳೆ ಅಥವಾ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಳಗಾದಂತ ಮಹಿಳೆ ಹೇಗೆ ಆ ವಾತಾವರಣದಲ್ಲಿ ಮತ್ತೆ ತನ್ನನ್ನು ತಾನು ಪುನಶ್ಚೇತನಗೊಳಿಸ್ಕೊಳ್ಬೇಕು ಅಂತ ಹೇಳಿ?
0: 99% ಆ ತರ ಇದ್ರೂ ಪೇಷಂಟ್ ಏನ್ ಮಾಡ್ತಿದ್ದಾರೆ ಅಂತಾನೆ 15 days ಒಮ್ಮೆ ಹೋಗಿ ವಿಸಿಟ್ ಮಾಡಂತೂ ಬರ್ತಿದ್ದಾರೆ. ಸೊ ಯಾಕಂದ್ರೆ ನಾರ್ಮ್ಸ್ ಏನಿದೆ ಆಫೀಸ್ ನಾರ್ಮ್ಸ್ ಅಂತೂ ಫಾಲೋ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅವ್ರಿಗೆ ಸಪರೇಟ್. ಬಟ್ ಸ್ಟಿಲ್ ಏನಾದ್ರೂ ತೀರಾ ಹೈ ರಿಸ್ಕ್ ಇತ್ತು, ಇಲ್ಲ IVF ಕನ್ಸೆಪ್ಷನ್ ಇತ್ತು, BP ಹೆಚ್ಚಾಗಿತ್ತು ಅಂತಂದ್ರು ಸ್ಟಿಲ್ ದ ಕಂಪನಿ ಇಸ್ ಸಪೋರ್ಟಿಂಗ್. ಇಲ್ಲ ಹಂಗಿದ್ರೆ ನೀವು ವರ್ಕ್ ಫ್ರಮ್ ಹೋಮೇ ಮಾಡಿ 15 days ಬಂದು ವಿಸಿಟ್ ಮಾಡಿ ಅಂತಾನು ಹೇಳ್ತಿದ್ದಾರೆ. ಅದರಲ್ಲೂ ಪೇಷಂಟ್ಸ್ ಆರ್ ಹ್ಯಾಪಿ, ಅಟ್ ಲೀಸ್ಟ್ 14 days ಮನೇಲಿ ಇರ್ತೀವಲ್ಲ ಅನ್ನೋ ಖುಷಿನಲ್ಲಿ ಇದ್ದಾರೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ ಜೊತೆಗೆ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಗಳನ್ನು ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಕಾರಣಗಳು ಕಷ್ಟ ಆಗ್ಬೋದು ಡಾಕ್ಟರ್?
0: ಡಯಾಬಿಟಿಸ್ ಕೂಡ, ಯಾಕಂತಂದ್ರೆ ಇನ್ ಕೇಸ್ ಅವ್ರು ಹೊರಗಡೆನೆ ಇದ್ದಾಗಂದಾಗ ಊಟ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಮನೆಗಿದ್ದಾಗ ಏನಾಗುತ್ತೆ, ನಾವು ಕೊಟ್ಟಿರೋ ಡೈಟ್ ಚಾರ್ಟ್ ನ ಮೇಂಟೈನ್ ಮಾಡಬಹುದು, ಬಟ್ ಹೊರಗೆ ಅವ್ರು ಅಷ್ಟೇ ವರ್ಕ್ ಹೋಗ್ತಿದ್ದಾರೆ ಅಂತಂದಾಗ ಆ ಡೈಟ್ ನ ಮೇಂಟೈನ್ ಮಾಡಕ್ ಆಗಲ್ಲ. ಶುಗರ್ ಅನ್ನ ಕಂಟ್ರೋಲ್ ಮಾಡೋದು ಮೇನ್ ಥಿಂಗ್, ಒತ್ತಾಯ ಕೆಡೋದು ಅನ್ನೋದು ಡೈಟ್ ಮೇಲೆ. ಪ್ಲಸ್ ಇನ್ಸುಲಿನ್, ಸಪೋಸ್ ನಾವು ಇನ್ಸುಲಿನ್ ಹಾಕಿದ್ರು ಆಫೀಸಿಗೆ ತೊಗೊಂಡು ಹೋಗಕ್ ಆಗ್ತಿಲ್ಲ, ಫ್ರಿಜ್ ಅಲ್ಲಿ ಇಡಕ್ ಆಗ್ತಿಲ್ಲ, ಆ ಮೇಂಟೆನೆನ್ಸ್ ಇಶ್ಯೂಸ್ ಕೂಡ ಇದೆ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಲ್ಲಿ ಡಯಾಬಿಟಿ ಕೂಡ ಮೇಜರ್ ರೋಲ್ ಪ್ಲೇ ಮಾಡೇ ಮಾಡುತ್ತೆ.
1: ಹಳೆ ಕಾಲದಲ್ಲೆಲ್ಲ ಬೆಳಗಿನ ಜಾವ ಹೇಳ್ತಾ ಇದ್ರು, ಎಲ್ಲ ಮಹಿಳೆಯರು ದೂರದ ದೂರ ಸ್ಥಳಗಳಿಗೆ ಹೋಗಿ ಕೊಡ ತೊಗೊಂಡೋಗಿ ಬಿಂದಿಗೆಯಲ್ಲಿ ನೀರು ತರ್ತಾ ಇದ್ರು, ಬೀಸ್ತಾ ಇದ್ರು, ಮನೆಯಲ್ಲಿ ಕುಡ್ತಾ ಇದ್ರು, ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತೆಲ್ಲೋದು ಕೂಡ ಫಾಸ್ಟ್ ಫುಡ್ ಆಗಿ ಫಾಸ್ಟ್ ಆಗಿ ಜೀವನ ಶೈಲಿ ಕೂಡ ರೂಢಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅಂಥದೊಂದು ಜೀವನ ಶೈಲಿ ಇವತ್ತಿನ ವಾಸ್ತವ ಅಥವಾ ಇವತ್ತಿನ ಯುವ ಜನತೆಗೆ ಅವಶ್ಯಕತೆ ಇದೆಯೇ?
0: ನಾ ಪ್ರಸ್ತಿ ಪೇಷಂಟ್ ಹೇಳೋದು, ಸಿ ಪ್ರೆಗ್ನೆನ್ಸಿನಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಪ್ರೆಗ್ನೆಂಟ್ ಆದ ತಕ್ಷಣ ತಂದೆ ತಾಯಿ ಆಗ್ಲಿ ಅತ್ತೆ ಮಾವ ಕೆಲಸ ಮಾಡು ಕೆಲಸ ಮಾಡು, ಮುಂಚೆ ಅವ್ರಿಗೆ ಅಭ್ಯಾಸನೇ ಇರೋದಿಲ್ಲ. ಸಡನ್ ಆಗಿ ಅವ್ರಿಗೆ ಕೆಲಸ ಮಾಡಿದಾಗ ಏನಾಗುತ್ತೆ, ಮಸಲ್ ಕ್ಯಾ

0: ಅನ್ನೋದು ಆಗೋ ಚಾನ್ಸ್ ಇಲ್ಲ. ಅವಾಗ ಏನಾಗುತ್ತೆ, ಅವರು ಮೇಡಮ್ ನೆಕ್ಸ್ಟ್ ನಾವು ಡೆಲಿವರಿ ಟೈಮಲ್ಲಿ ಎಕ್ಸಸೈಸ್ ಮಾಡು ಅಂದಾಗೂ ಮಾಡಲ್ಲ. ಸೊ ನಾನು ಎಲ್ಲರಿಗೂ ಏನ್ ಹೇಳ್ತೀನಿ, ಫೋಟೋ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕಿನ ಮುಂಚೆನೆ ಅಟ್ಲೀಸ್ಟ್ ಸಮ್ ಫಿಸಿಕಲ್ ಆಕ್ಟಿವಿಟಿ, ಹೊರಗೆ ಹೋಗಿ ಎಕ್ಸಸೈಸ್ ಮಾಡಬೇಕು, ಶಟಲ್ ಆಡಬೇಕು, ಅದಾಡಬೇಕು, ಸ್ವಿಮ್ಮಿಂಗ್ ಆತರದಲ್ಲ. ಮನೆ ಕೆಲಸ ಮಾಡಿದ್ರೇನೆ ಅರ್ಧ ಫಿಸಿಕಲ್ ಆಕ್ಟಿವಿಟಿ ವರ್ಕ್ ಬರುತ್ತೆ. ಕೊಡಕ್ಕೆ ನೀರು ತಂದು ಹಾಕಿ ಅಂತ ನಾನು, ಯಾಕಂದ್ರೆ ಎಲ್ಲರ ಮನೇಲಿ ಬೋರ್ ಇದೆ, ಎಲ್ಲರ ಮನೇಲಿ ಫಿಲ್ಟರ್ ಇದೆ, ಅಟ್ಲೀಸ್ಟ್ ಮನೆಯಲ್ಲಿ ಕಸ ಗೂಡಿಸ್ಕೊಂಡು ಬಂಡೆ ವರ್ಷ ಕೆಲಸ ಸ್ಟಾರ್ಟ್ ಮಾಡಿದ್ರೇನೆ ಅರ್ಧ ವರ್ಕ್ ಲೋಡ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅವ್ರ ಪ್ರೆಗ್ನೆನ್ಸಿನಾಗೂ ಕೂಡ ಹೆಲ್ದಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಡಾಕ್ಟರ್, ಇಂಥೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾದಂತ ಮಹಿಳೆಯರು ದಿಢೀರ್ನ ಅಂತೇಳಿ ಪೀರಿಯಡ್ ಮುಗಿದೋಗಿರುತ್ತೆ, ಅಂದ್ರೆ ಪ್ರಸವದ ದಿನಗಳು ಹತ್ರ ಆಗಿರ್ತವೆ, ಸಮಯ ಕೂಡ ಮೀರಿರ್ತದೆ, ಅಲ್ಲಿ ನಮ್ಮ ವೈದ್ಯರಿಗೆ ಒಂದು ಸವಾಲೇ ಸರಿ ಆ ಕ್ಷಣದ ಸಂದರ್ಭವನ್ನ, ಮತ್ತು ಆ ಮಹಿಳೆಯನ್ನ ಆ ಸುರಕ್ಷಿತ ಹೆರಿಗೆ ಮಾಡಿಸುವಲ್ಲಿ ವೈದ್ಯರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಅಲ್ಲಿ ಅಂಥದೊಂದು ಪ್ರಸಂಗವನ್ನ ಹೇಗೆ ತಾವು ಒಬ್ಬ ನುರಿತ ತಜ್ಞರಾಗಿ ಹೇಗೆ ಪೇಷಂಟ್ ನ ಸಹಕಾರ ಅಂದ್ರೆ ಆ ಮಹಿಳೆಯ ಸಹಕಾರ ಹೇಗಿರಬೇಕು ಅಂತ ಬಯಸ್ತೀರಿ?
0: ಫಸ್ಟ್ ನಾವು ಹೇಳೋದು ಡೆಲಿವರಿ ತನ ಅಷ್ಟೇ ಕಾಯೋದಿಲ್ಲ, ಪ್ರೆಗ್ನೆನ್ಸಿನಲ್ಲಿ ಕೂಡ ರೆಗ್ಯುಲರ್ ವಿಸಿಟ್ಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಬರೀ ತಾಯಿನಷ್ಟೇ ನಾವು ರಿಸ್ಕ್ ಅಲ್ಲಿ ಇಟ್ಟಿರಲ್ಲ, ಇವನ್ ಮಗುನೂ ಶಿಶುನೂ ರಿಸ್ಕ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಬಿ ಪಿ ಒತ್ತಡ ಇತ್ತು, ಶುಗರ್ ಒತ್ತಡ, ಇವೆಲ್ಲನೂ ಬೇಬಿ ಮೇಲೆ ಸುಳ್ಳ ಎಫೆಕ್ಟ್ ಇರುತ್ತೆ. ಸೊ ರೆಗ್ಯುಲರ್ ವಿಸಿಟ್ ವಿತ್ ಫ್ಯಾಮಿಲಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಏನ್ ಕಾಂಪ್ಲಿಕೇಶನ್ಸ್, ಎಕ್ಸಾಂಪಲ್ ನಾವು ಬಿ ಪಿನೇ ತಗೊಂಡ್ವಿ ಅನ್ಕೊಳ್ಳಿ, ಬಿ ಪಿ ಹೆಚ್ಚಾದಾಗ ಏನಾಗುತ್ತೆ, ಒಬ್ರಿಗೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ, ಇಲ್ಲ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ, ಜಾಂಡಿಸ್ ಬರೋ ಚಾನ್ಸ್, ಇವೆಲ್ಲ ನಾವು ಮುಂಚಿತವಾಗಿ ಅವರಿಗೆ ಮೆಂಟಲಿ ಪ್ರಿಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಬಾಡಿಲಿ ಫಿಸಿಕಲಿ ಮೆಂಟಲಿ ಪ್ರಿಪೇರ್ ಮಾಡಿದಾಗೆ ಅವ್ರಿಗೂ ಒಂದು ಧೈರ್ಯ, ಆಯ್ತು ನಂಗೆ ರಿಸ್ಕ್ ಇದೆ, ನಾನು ಅದನ್ನ ಹೆದರ್ಸ್ಬೋದಾ, ಈಗ ನಮ್ಗೆ ಬ್ಲಡ್ ಕಡಿಮೆ ಇದೆ, 8 ಪಾಯಿಂಟ್ ಇದೆ, 10 ಪಾಯಿಂಟ್ ಇದೆ, ಎರಡೂ ಪೇಷಂಟಲ್ಲಿ ಡಿಫ್ರೆನ್ಸ್. 10 ಪಾಯಿಂಟ್ ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ, 8 ಪಾಯಿಂಟ್ ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ. ಆ ಒಂದು ಕಾರಣಕ್ಕೆ ಅಟ್ಲೀಸ್ಟ್ ಲಾಸ್ಟ್ ಮೂಮೆಂಟಕ್ಕೆ ಬರಲಾರ್ದಂಗೆ ಮುಂಚಿತವಾಗಿನೇ ಎಲ್ಲ ಚೆಕಪ್ಸ್ ಮಾಡಿಸಿ ಕೂಡ ನೀವು ಅದನ್ನ ಹೆದರ್ಸ್ಬೋದು. ಪ್ಲಸ್ ನಾವು ಡೆಲಿವರಿ ಟೈಮ್ ಬಂದಾಗ ಪೇಷಂಟ್ ಬಿ ಪಿ ಇತ್ತು, ಈಗ ಮಿಡ್ ನೈಟಲ್ಲಿ ಬರ್ತಾರೆ, ಅನ್ಬುಕ್ಡ್ ಕೇಸ್ ಅಂತ ಹೇಳ್ತೀವಿ. ಅನ್ಬುಕ್ಡ್ ಕೇಸ್ ಅಂತಂದ್ರೆ ಮುಂಚೆ ಯಾವಾಗೂ ಬುಕ್ ಇರೋದಿಲ್ಲ ನಮ್ಮ ಹತ್ರ, ಸಡನ್ ಆಗಿ ಬಿ ಪಿ ಜಾಸ್ತಿ ಆಗಿದೆ ಅಂತ ಬರ್ತಾರೆ. ಆ ಕೇಸಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ನಾವು ಪೇಷಂಟ್ಗೆ ಹೇಳ್ತೀವಿ, ನೋಡಮ್ಮ ನಿಮ್ದು ಹೈ ರಿಸ್ಕ್ ಕೇಸ್ ಇದೆ, ಸೊ ನಿಮಗೆ ಈ ತರ ಎಲ್ಲ ಟ್ರೀಟ್ಮೆಂಟ್ ಬೇಕಾಗತ್ತೆ, ಸಿ ಸೆಕ್ಷನ್ ಮಾಡ್ಬೇಕಾ ಇಲ್ಲ ನಾರ್ಮಲ್ ಡೆಲಿವರಿ ಮಾಡ್ಬೇಕಾ ಅನ್ನೋದು ಆ ಕಂಡೀಷನ್ ಡಿಸೈಡ್ ಮಾಡ್ತೀವಿ. ಪ್ಲಸ್ ಫ್ಯಾಮಿಲಿ ಮೆಂಬರ್ಸ್ಗೂ, ಯಾಕಂದ್ರೆ ಬರೀ ಡಾಕ್ಟರ್ ಕಡೆಯಿಂದ ಅಷ್ಟೇ ಅಲ್ಲ, ಫ್ಯಾಮಿಲಿ ಸಪೋರ್ಟ್ ಇದ್ರೇನೆ ನಾವು ಕೂಡ ರಿಸ್ಕ್ ಕೇಸ್ ನ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ಬ್ಲಡ್ ಬೇಕಾಗ್ಬೋದು, ಬ್ಲಡ್ ಪ್ರಾಡಕ್ಟ್ಸ್ ಬೇಕಾಗ್ಬೋದು, ಅವನ್ನೆಲ್ಲಾನು ಅರೇಂಜ್ ಮಾಡ್ಕೊಂಡು, ಇಲ್ಲ ಬೇರೆ ಏನಾದ್ರೂ ಸಪೋಸ್ ಯೂರಿನ್ ಕಟ್ ಆಯ್ತು, ಲಿವರ್ ಫೇಲ್ಯೂರ್ ಬಂತು, ರಿನಲ್ ಫೇಲ್ಯೂರ್ ಬಂತು ಅಂದ್ರೆ ಅದು ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಮ್ದು ಒಂದು ಟೀಮ್ ಅಂತ ನಾವು ಫೋನ್ ಮಾಡ್ಕೊಂಡಿರ್ತೀವಿ. ಹೈ ರಿಸ್ಕ್ ಕ್ಯಾಟಗರಿ ಬಂದ್ರೆ ಈ ಡಾಕ್ಟರ್ಸ್ನೆಲ್ಲ ಕರಿಬೇಕು ಅಂತ. ಸೊ ಅದನ್ನ ನಮಗೆ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಾಗ ಏನಾಗುತ್ತೆ, ಸುರಕ್ಷಿತ ಹೆರಿಗೆ ತಾಯಿಗೂ ಆಯ್ತು ಮಗುಗೂ ಆಯ್ತು ನಾವು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಒಬ್ಬ ನುರಿತ ವೈದ್ಯರಾಗಿ ಆಕೆಗೆ ಸುರಕ್ಷಿತ ಹೆರಿಗೆತನವನ್ನೇನೋ ಅಂದ್ರೆ ಪ್ರಸೂತಿಯನ್ನೇನೋ ಮಾಡಿಸ್ತಾರೆ ನಿಜ, ಆದ್ರೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿಗೆ ಮುಗಿತಾ ಅಂತ?
0: ಇಲ್ಲ, ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ ನ ನಾವು ಫಾಲೋ ಅಪ್ ಆಗೋದು ಮಿನಿಮಮ್ 6 ವೀಕ್ಸ್ ತನ, ಅಂದ್ರೆ ಹೆರಿಗೆ ಆಗಿ 1.5 ತಿಂಗಳ ತನನು ಫಾಲೋ ಮಾಡ್ತೀವಿ. ಸಮ್ ಕಂಡೀಷನ್ 6 ತಿಂಗಳ ತನನು ಫಾಲೋ ಮಾಡ್ತೀವಿ. ಎದಕ್ಕೆ ಅಂತಂದ್ರೆ ಒಬ್ಬೊಬ್ರಿಗೆ ಏನಾಗುತ್ತೆ, ಜಸ್ಟ್ ಡೆಲಿವರಿ ಟೈಮಲ್ಲಿ ಬಿ ಪಿ ಬಂದಿರೋದು ಅವ ಆ ಕ್ಷಣಕ್ಕೆ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಅದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಈವನ್ ಶುಗರ್ ಕೂಡ ಆಯ್ತು ಡೆಲಿವರಿ ಆದ್ಮೇಲೆ, ಯಾಕಂದ್ರೆ ನಾವು ಊಟ ಸ್ವಲ್ಪ ಚೇಂಜಸ್ ಮಾಡಿರ್ತೀವಿ, ಶುಗರ್ ಕಂಟ್ರೋಲ್ ಅನ್ಸುತ್ತೆ, ಬಟ್ ಆಮೇಲೆ ಮತ್ತೆ ಅದು ಫ್ಲಕ್ಚುಯೇಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಯಾವುದೇ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಯ್ತು ಅಂತಂದ್ರೂ ಡೆಲಿವರಿನಲ್ಲಿ ಮುಗಿಯೋದಿಲ್ಲ, 6 ವೀಕ್ಸ್ ತನಕ ನಾವು ಫಾಲೋ ಅಪ್ ಮಾಡಲೇಬೇಕಾಗತ್ತೆ.
1: ಡಾಕ್ಟರ್, 6 ವಾರಗಳ ತನಕ ಸುರಕ್ಷತೆಯನ್ನ ಪೇಷಂಟ್ ಮತ್ತೆ ಆಕೆಯ ಗಂಡ ಮತ್ತು ಮನೆಯವರು ವೈದ್ಯರಾಗಿ ತಾವು ನೀಡಿದಂತ ಸಲಹೆಯನ್ನ ಸಕಾಲಕ್ಕೆ ಪರಿಪಾಲನೆ ಮಾಡಿದಾಗ್ಯೂ ಕೂಡ ಮತ್ತಾವುದಾದ್ರೂ ತೊಂದರೆಗಳು ಆಕೆಯನ್ನು ಬಾಧಿಸೋದು ಕಂಡು ಬರ್ತವೆ ಏನು
0: ಅಂದ್ರೆ, ಮೇನ್ಲಿ ನಾವು ಚೆಕಪ್ ಬರ್ಲಕ್ಕೆ ಹೇಳ್ತೀವಿ, ಎದಕ್ಕಂತಂದ್ರೆ ರೆಗ್ಯುಲರ್ ಮಾನಿಟರಿಂಗ್ ಆಫ್ ಬಿ ಪಿ ಆಗುತ್ತೆ, ಶುಗರ್ಸ್ ಆಗುತ್ತೆ, ಮತ್ತೆ ಶಿಶು ಕೂಡ ಗ್ರೋತ್ ಹೇಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೆ ಯೂಶಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಲೇಡೀಸ್ಗೆ ಏನಾಗುತ್ತೆ ಅಂದ್ರೆ ಹಾಲು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಅದು ಗೊತ್ತಾಗೋದಿಲ್ಲ, ಇಲ್ಲ ಹಾಲು ಕುಡಿತಿದೆ ಮಗು, ಇಲ್ಲ ಹಠ ಮಾಡ್ತಿದೆ ಅಂತಂದ್ರೆ ಪೌಡರ್ ಹಾಲು ಹಾಕ್ಬಿಟ್ಟು ಮಲ್ಸ್ಬಿಡ್ತಾರೆ. ಸೊ ನಾವು ರೆಗ್ಯುಲರ್ ವಿಸಿಟ್ಸ್ ಎದಕ್ಕೆ ಮಾಡಿಸ್ತೀವಿ ಅಂದ್ರೆ ಇವೆಲ್ಲ ನೋಡ್ಲಿಕ್ಕೆ, ಮತ್ತೆ ಯೂಟ್ರಸ್ ಅದು ನಾರ್ಮಲ್ ಪೊಸಿಷನ್ ಹೋಗ್ಲಿಕ್ಕೆ 6 ವಾರ ಬೇಕಾಗುತ್ತೆ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗೆ ಅದು ಸ್ವಲ್ಪ ಟೈಮ್ ತಗೋಬಹುದು, ಇಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ರೆಗ್ಯುಲರ್ ಫಾಲೋ ಅಪ್ ಮಾಡಿದಾಗ ಈ ರಿಸ್ಕ್ಗಳು ಏನಾದ್ರೂ ಇದೇನಾ ಈ ಮಹಿಳೆಯಲ್ಲಿ ಅನ್ನೋದು ಅಂದ ಚೆಕ್ ಮಾಡ್ತೀವಿ. ಪ್ಲಸ್ ಏನಾಗುತ್ತೆ, ಯೂಶಲಿ ಈಗೂ ಅದೇ ಕಾಲ ಏನು ಅಂದ್ರೆ ನೀರು ಕೊಡೋದಿಲ್ಲ, ಪೋಸ್ಟ್ ಡೆಲಿವರಿ ನೀರು ಕೊಡ್ಲಾರ ಕಾರಣಕ್ಕೆ ರಿಸ್ಕ್ ನ ಇದ್ದಿದ್ನ ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಡಿಹೈಡ್ರೇಷನ್ ಹೋಗಿ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸ್ ಇರುತ್ತೆ. ಆ ಒಂದ್ ಕಾರಣಕ್ಕೆ ನಾವು ರೆಗ್ಯುಲರ್ ವಿಸಿಟ್ಸ್ ಕರಿತೀವಿ, ಏನಾದ್ರು ಡಿಹೈಡ್ರೇಟ್ ಆಗ್ತಿದ್ದಾಳ ತಾಯಿ ಅಂತಂದು. ಸೆಕೆಂಡ್ ಪಾಯಿಂಟ್, ನಾವು ಬಿ ಪಿ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಶುಗರ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಮೇಡಮ್ ಅವಳು ಏನು ತಿಂದಿಲ್ಲ ಅದಕ್ಕೆ ನಾವು ಬಿ ಪಿ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಶುಗರ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂತ ಮಿಸ್ ಮಾಡೋ ಚಾನ್ಸಸ್ ತೀರಾ ಜಾಸ್ತಿ ಇರುತ್ತೆ. ಆ ಒಂದ್ ಕಾರಣಕ್ಕೆ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ 6 ವೀಕ್ಸ್ ಅನ್ನ ರೆಗ್ಯುಲರ್ ವಿಸಿಟ್ಸ್ಗೂ ಕರಿತೀವಿ.
1: ಡಾಕ್ಟರ್, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಪಾರಾದ ನಂತರ ಮುಂದಿನ ಮಗುವಿಗೆ ಆ ತಾಯಿ ಮುಂದಿನ ಮಗುವಿಗಾಗಿ ಪ್ರಸವಕ್ಕಾಗಿ ಸಿದ್ಧತೆ ಆಗ್ಲಿಕ್ಕೆ ಎಷ್ಟು ಕಾಲಾವಧಿ ಬೇಕು?

0: ಆಫ್ 18 ಮಂತ್ಸ್ ಅಂತೂ ಹೇಳ್ತೀವಿ. ಬಿಕಾಸ್ ಪೂರ ಬಾಡಿಲಿನೂ ರಿಕವರ್ ಆಗ್ಲಿಕ್ಕೆ 18 ತಿಂಗಳಂತೂ ಬೇಕಾಗತ್ತೆ. ಯಾವುದೇ ಹೈ ರಿಸ್ಕ್ ಅಷ್ಟೇ ಅಲ್ಲ, ಇವನ್ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಮಿನಿಮಮ್ 18 ಮಂತ್ಸ್ ಗ್ಯಾಪ್ ಕೊಟ್ಟಾಗ ಬಾಡಿ ಚೇತರಿಸಿಕೊಂಡು ಅದನ್ನ ಮತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ರೆಡಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ.
1: ಆಕೆ ಎರಡನೇ ಮಗುವನ್ನ ಕನ್ಸೀವ್ ಮಾಡಿದಾಗ ಅಲ್ಲಿ ಕೂಡ ಪುನಃ ಮತ್ತೆ ಅದೇ ತರನಾದಂತಹ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅದು ಕಂಟಿನ್ಯೂ ಆಗಿರುತ್ತೆ ಅಥವಾ ಸಹಜ ಹೆರಿಗೆಗೆ ಆಕೆ ಸಿದ್ಧವಾಗಿರ್ತಾಳ?
0: ಇಲ್ಲ, ಯೂಶಲಿ ಬಿಪಿ ಇತ್ತು ಅಂದ್ರೆ 30% ಪುನಃ ನೆಕ್ಸ್ಟ್ ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ರಿಸ್ಕ್ ಇರುತ್ತೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಯಾಕೆ ಕಾಣದ್ಲೆ ಅವ್ರ ಫಸ್ಟ್ ಪ್ರೆಗ್ನೆನ್ಸಿ ರಿಸ್ಕ್ ಆಗಿದ್ದಾರೆ ಅದ್ರ ಮೇಲೆ ಕೂಡ ಹೋಗುತ್ತೆ.
1: ಹಾಗಾದ್ರೆ ಎರಡನೇ ಪ್ರೆಗ್ನೆನ್ಸಿಗೆ ಎರಡನೇ ಪ್ರಸವಕ್ಕೆ ಹಳೆಯ ಇತಿಹಾಸ ಬಹಳ ಅಲ್ಲಿ ಮುಂದುವರಿಯೋ ಚಾನ್ಸಸ್ ಇರುತ್ತಂತೆ.
0: ಡೆಫಿನೆಟ್ಲಿ ಡೆಫಿನೆಟ್ಲಿ ಇರುತ್ತೆ.
1: ಹಾಗಾದ್ರೆ ಡಾಕ್ಟರ್, ಇಂಥ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಥವಾ ಈ ಅತಿ ಹೆಚ್ಚಿನ ಗರ್ಭಧಾರಣೆಯ ಸುರಕ್ಷಿತ ಪ್ರಸವದ ನಂತರ ಬಾಣಂತಿಯ ಆರೈಕೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಆ ಬಾಣಂತಿಯ ಆರೈಕೆ ಬಗ್ಗೆ ತಮ್ಮ ವೈದ್ಯಕೀಯ ಸಲಹೆಗಳು.
0: ನಾವು ಮೇನ್ಲಿ ವಿ ಕಾನ್ಸಂಟ್ರೇಟ್ ಆನ್ ಹೈಡ್ರೇಷನ್ ಅಂಡ್ ಫುಡ್. ಏನು ಅಂತಂದ್ರೆ ಪೌಷ್ಟಿಕ ಆಹಾರ, ಮೇನ್ಲಿ ಪ್ರೋಟೀನ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಚೆನ್ನಾಗಿ ತಿನ್ನಿ. ಎಷ್ಟೋ ಜನ ಬರೀ ಏನು ಇಲ್ಲಾಂದ್ರೆ ಬರೀ ಗಂಜಿ, ಉಪ್ಪಿಟ್ಟು ಇಂಥದ್ರಲ್ಲೇನೆ ಕೊಡ್ತಾರೆ, ಆ ಹಣ್ಣು ಯಾವ ತರಕಾರನೂ ಕೊಡೋದಿಲ್ಲ. ಒಂದು ಅದು ತಪ್ಪು ಮಾಡಬೇಡಿ, ಯಾಕಂದ್ರೆ ಎಲ್ಲದಕ್ಕೂ ಪೌಷ್ಟಿಕ ಆಹಾರ, ಮೊದಲೇ ನಮ್ಗೆ ತಿನ್ನೋ ಆಹಾರದಲ್ಲಿ ಅಷ್ಟಕ್ಕಷ್ಟೇ ನ್ಯೂಟ್ರಿಷನ್ ಇದೆ. ಸೊ ನಾವೇನಂತೀವಿ ಚೆನ್ನಾಗಿ ಕೊಡಿ, ಮತ್ತೆ ಮೆಡಿಸಿನ್ಸ್ ಕಂಪಲ್ಸರಿ ತಗೊಳ್ಳೇಬೇಕಾಗತ್ತೆ. ಮೇಡಮ್ ಡೆಲಿವರಿ ಆಯ್ತಲ್ಲ ಈಗ ಯಾಕೆ ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಸಿ, ಇಷ್ಟು ದಿವಸ ತಗೊಂಡಿರೋದು ತಾಯಿ ಮಗು ಸುರಕ್ಷ, ಈಗ ನೆಕ್ಸ್ಟ್ ಡೆಲಿವರಿ ನಂತರ ತಗೊಂತಿರೋದು ತಮ್ಮ ಸ್ವಂತ ಹೆಲ್ತ್ ಕೋಸ್ಕರ. ಯಾಕಂದ್ರೆ ಹೆರಿಗೆ ಟೈಮಲ್ಲಿ ಬ್ಲೀಡ್ ಎಲ್ಲ ಆಗಿ ಬ್ಲಡ್ ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ರಿಕವರಿ ಮಾಡಬೇಕು ಅಂತಂದ್ರೆ ನೀವು ಮೆಡಿಸಿನ್ಸ್ ತಗೊಳ್ಳೇಬೇಕಾಗತ್ತೆ. ಸೊ ಫುಡ್, ವಾಟರ್, ಮೆಡಿಸಿನ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಮತ್ತೆ ನಿದ್ದೆ, ರಾತ್ರಿ ಎಲ್ಲ ಮಗು ಅಳ್ತಾ ಇದೆ ಅಂತ ನಿದ್ದೆ ಕೆಡಿಸ್ಕೊಂಡು ಕೂತು ಕುಡಿಸ್ತಿರ್ತಾರೆ ಹಾಲು, ಆ ಥರ ಮಾಡಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಫೀಡ್ ಮಾಡಿಸಿ, ಯಾರಿಗಾನ ಕೊಟ್ಟು ನೀವು ರೆಸ್ಟ್ ಮಾಡಿ. ಅದೇ ನಾನು ಯಾವಾಗಲೂ ಎಲ್ಲ ಪೇಷಂಟ್ಗೂ ಹೇಳೋದು, ನಿಮ್ಮ ರೆಸ್ಟ್ ಈಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಹೊರಬಂದ ಮಹಿಳೆ ಆಕೆಯ ಜೀವನ ಶೈಲಿ ಮತ್ತೆ ಸಹಜ ಜೀವನ ಶೈಲಿ ಹೇಗಿರ್ಬೇಕಂತೀರಿ, ಮತ್ತು ಆಹಾರ ಕ್ರಮ ಇದೆಲ್ಲದ್ರ ಬಗ್ಗೆ ತಮ್ಮ ಸಲಹೆ?
0: ಸೊ ಈಗಾಗಲೇ ಅವಳು ಫಸ್ಟ್ ಪ್ರೆಗ್ನೆನ್ಸಿಗೆ ಅನುಭವಿಸ್ಬಿಟ್ಟಿರ್ತಾಳೆ, ಸೊ ಆ ನೋವು ಒಳಗಾಗ್ಲೇ ಗೊತ್ತಿರುತ್ತೆ. ಸೊ ಅವಳು ಸಪೋಸ್ ಇನ್ ಕೇಸ್ ವೇಟ್ ಜಾಸ್ತಿ ಇದ್ದಾಳೆ, ಇಲ್ಲ ಅವಳು ತಿನ್ನೋ ಫುಡ್ ಕರೆಕ್ಟ್ ಇಲ್ಲ, ಇಲ್ಲ ಎಕ್ಸಸೈಸ್ ಜೀರೋ ಇದೆ ಅಂತಂದ್ರೆ ಅವಳು ಬೆಟರ್ ಅವಳನ್ನ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಐಡಿಯಲ್ ವೇಟ್ ಬರಲಿದ್ದು ಬಹಳ ಬಹಳ ಮುಖ್ಯ ಆಗುತ್ತೆ. ಪ್ಲಸ್ ಫಾಸ್ಟ್ ಫುಡ್ ತಿಂತಿದ್ರೆ ಅದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಆಹಾರವಂತ ಫುಡ್ನ ಕುಕ್ ಮಾಡಿಕೊಂಡು ತಿನ್ನೋದು ಬೆಟರ್ ಆಗುತ್ತೆ. ಸೊ ದಟ್ ಅವಳು ನೆಕ್ಸ್ಟ್, ಯಾಕಂದ್ರೆ ಒಂದ್ಸತಿ ಹೆಲ್ತ್ ಹೊಡೆತ ಬಿದ್ದಮೇಲೆ ಸೆಕೆಂಡ್ ಟೈಮ್ ಆಗುತ್ತೆ ಅಂತಂತಂದ್ರೆ ಇನ್ನೂ ಅದರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ. ಸೊ ಮುಂಚೆ ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಲ್ರೆಡಿ ಫಸ್ಟ್ ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅನುಭವಿಸಿದಾಳಂದ್ರೆ ಅವಳು ಕರೆಕ್ಟ್ ವೇಟ್ ಬರಲಿಕ್ಕೆ, ಪ್ಲಸ್ ಅವಳದ್ದು ಫುಡ್ನ ಅವಳು ಕಂಟ್ರೋಲ್ ಮಾಡಿ ಅವಳ ಐಡಿಯಲ್ ವೇಟ್ ಅಚೀವ್ ಮಾಡಲಿಕ್ಕೆ ಏನ್ ಇಂಪಾರ್ಟೆಂಟ್ ಅದು ಮಾಡಿದ್ರೆ ಬಹಳ ಬಹಳ ಬಹಳ ಮುಖ್ಯ ಆಗುತ್ತೆ.
1: ಡಾಕ್ಟರ್, ಈ ಕೇಸ್ ಹೆಚ್ಚಾಗಿ ನಾವು ಸಿಜರಿಯನ್ ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತೀರಾ?
0: ಹೌದು, ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ದಮ್ ಸಿಜರಿಯನ್ಗೆ ಹೋಗ್ತಾರೆ. ಯಾಕಂತಂದ್ರೆ ಒಂದು ಲಾಸ್ಟ್ ಮಿನಿಟ್ಗೆ ಬಿ ಪಿ ಆಲ್ಮೋಸ್ಟ್ ಜಾಸ್ತಿ ಇದ್ದಾಗ ನಾವು ನಾರ್ಮಲ್ ಡೆಲಿವರಿ ಕಾಯ್ಲಿಕ್ಕೆ ಟೈಮ್ ಬಹಳ ಬೇಕಾಗುತ್ತೆ. ಯಾಕಂದ್ರೆ ಅವ್ರು ತಾನಾಗಿ ನ್ಯಾಚುರಲ್ ಪೇನ್ಸ್ ಬಂತು ಅಂತಂದ್ರೆ ದಟ್ ಈಸ್ ನಾಟ್ ಎನ್ ಇಶ್ಯೂ, ಬಟ್ ಇನ್ನೂ ಪೇನ್ಸ್ ಬಂದಿಲ್ಲ, ಅವಾಗೆ ಬಿ ಪಿ ಜಾಸ್ತಿ ಇದೆ, ಇಲ್ಲ ಆ ಬಿ ಪಿ ಜಾಸ್ತಿ ಇರೋದ್ರಿಂದ ಪಾಪುಗೆ ಒಳಗೆ ತೊಂದರೆ ಇದೆ ಅಂತಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ಇಟ್ 70% ಅಂತ ಹೇಳ್ಬೋದು ಅವು ಸೆಕ್ಷನ್ಗೆ ಸಿಜರಿನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕಂಟ್ರೋಲ್ಡ್ ರೆಗ್ಯುಲರ್ ಟ್ರೀಟ್ಮೆಂಟ್ಲೆ ಬಿ ಪಿನೆಲ್ಲ ಕಂಟ್ರೋಲ್, ಶುಗರ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ರೆಗ್ಯುಲರ್ ವಿಸಿಟ್ಸ್ಲೆ ಅಂತಂದ್ರೂ ನಾರ್ಮಲ್ ಚಾನ್ಸಸ್ ಕೂಡ ಇದೆ.
1: ಇತ್ತೀಚಿನ ಯುವ ಜನತೆಯಲ್ಲಿ ಪ್ರಸವ ನೋವು ವೇದನೆಯನ್ನ ತಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇದೆ ಅನ್ಸುತ್ತಲ್ವ?
0: ಹೌದು ಹೌದು, ಅದು ಮಾತ್ರ ಕರೆಕ್ಟ್ ಹೇಳ್ತಿದ್ದೀರಾ. ಯಾಕಂತಂದ್ರೆ ಇತ್ತೀಚೆ ಅದೇ ಹೇಳಿದ್ದೇನಲ್ಲ, ಒಂದು ಕೆಲಸನೂ ಇಲ್ಲಾರೆ ಅವ್ರಿಗೆ ಆ ನೋವೇ ತಿಂದಿರಲಿಕ್ಕಿಲ್ಲ, ಆ ಒಂದು ಕಾರಣಕ್ಕೆ ಈ ಸಡನ್ ಆಗಿ ಹೆರಿಗೆ ನೋವು ಅಂತಂತಂದ್ರೆ ಹಾಡಿ ನಿಮ್ಗೆ ಗೊತ್ತಿದೆ, ಹೆರಿಗೆ ನೋವು ಅಂತಂದ್ರೆ ಎಷ್ಟೋ ಬಾಡಿನಲ್ಲಿ ಬೋನ್ಸ್ ಬ್ರೇಕ್ ಆಗೋಷ್ಟು ನೋವು ಇರುತ್ತೆ ಅಂತ. ಆ ಕಾರಣಕ್ಕೆ ಅದಕ್ಕೂ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂತಾನು ತಂದಿದೀವಿ, ಬಟ್ ಸ್ಟಿಲ್ ಅದನ್ನ ಇನ್ನ ಪೇಷಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಂಡು ತಗೊಳ್ಳೋದು ಇನ್ನ ಕಡಿಮೆ ಜನಾನೇ. ಬಟ್ ಸ್ಟಿಲ್ ನಾವಂತೂ ಅದನ್ನ ಪ್ರಮೋಟ್ ಮಾಡ್ತಿದೀವಿ, ಪೇನ್ಲೆಸ್ ಡೆಲಿವರಿ. ಸೊ ನಾರ್ಮಲ್ ಅಲ್ಲೂ ಕೂಡ ನೀವು ನೋವಿಲ್ಲಾರೆ ಕೂಡ ನಾರ್ಮಲ್ ಡೆಲಿವರಿನ ನೀವು ಮಾಡ್ಕೋಬಹುದು ಅನ್ನೋದು ಸಜೆಸ್ಟ್ ಮಾಡ್ತಿದೀವಿ.
1: ಡಾಕ್ಟರ್, ಈ ಸಿಜರಿನ್ ಒಳಗಾದಂತ ಮಹಿಳೆಯರ ಒಂದು ಕೂಗು ಅಂತಂದ್ರೆ ಈ ಬೆನ್ನು ಮೂಳೆಯ ನೋವು ಅಥವಾ ಬೆನ್ನು ನೋವು ಬಳಸಲು ಬಾಧಿಸುವಂತದ್ದು, ಮತ್ತೆ ಸಹಜವಾಗಿ ಒಂದು 2-3 ವರ್ಷ ಅಥವಾ 4-5 ವರ್ಷ ಆದ ನಂತರ ಬಾಡಿ ಓವರ್ ವೈಟ್, ಅತಿ ಹೆಚ್ಚಿನ ದೇಹದ ತೂಕ ಹೆಚ್ಚಾಗೋದು, ಬೊಜ್ಜು ಬೆಳೆಯೋದು, ಈ ತರಕ್ಕೆಲ್ಲ ಕಾರಣಗಳು ಒಳಗಾಗ್ತಾರೆ. ಹಾಗಾದ್ರೆ ಅಂತ ಮಹಿಳೆಯರಿಗೆ ತಾವು ವೈಜ್ಞಾನಿಕವಾಗಿ ವೈದ್ಯರಾಗಿ ನೀಡುವ ಮಾರ್ಗದರ್ಶನ?
0: ಸೊ ಎಷ್ಟೋ ಜನ ಅನ್ಕೊಂಡ್ರೆ ಸಿಜರಿನ್ ಆದ ತಕ್ಷಣ ಬೆನ್ನು ಬರೋದು ಕಾಮನ್ನು ಅಂತ, ಆ ತರದ್ ಇರೋದೇ ಇಲ್ಲ. ಯಾಕಂದ್ರೆ ಸಿಜರಿನ್ ನಲ್ಲಿ ನಾವು ಯೂಸ್ ಮಾಡೋ ನೀಡಲ್ ಅಂದ್ರೆ ಸ್ಪೈನಲ್ ನೀಡಲ್ ಅಂತ ಹೇಳ್ತೀವಲ್ಲ, ಅದು ಅತಿ ಸಣ್ಣದಾಗಿರುತ್ತೆ. ಸೊ ಅದು ನಮ್ಮ ಬಾಡಿ ಒಳಗೆ ಹೋಗೋದ್ರಿಂದ ಬೆನ್ನು ಬರುತ್ತೆ ಅನ್ನೋದೆಲ್ಲ ಇಲ್ಲ, ಅದು ಮೆಡಿಕಲಿನೂ ಅದು ಕನ್ಫರ್ಮ್ಡ್ ಆಗಿದೆ ಅದರಿಂದ ಅಲ್ಲ ಅಂತ. ಮೇನ್ ಥಿಂಗ್ ಅಂದ್ರೆ ಪೋಸ್ಟ್ ಡೆಲಿವರಿ ನಮ್ದು ಪೋಶ್ಚರ್, ಅಂದ್ರೆ ಈಗ ನಾವು ಹಾಲು ಕುಡಿಸೋ ತಮ್ಮ ನಮಗೆ ಬೆನ್ನಿಗೆ ಸಪೋರ್ಟ್ ಇಲ್ಲ.

0: ಆಗುತ್ತೆ. ಇಲ್ಲ ಪಾಪು ನಮ್ ಮೇಲ್ ಹಾಕೊಂಡಾಗೆ ತೊಡೆಗೆ ಸಪೋರ್ಟ್ ಇಲ್ಲಾರೆ, ನಮ್ ಪೊಸಿಷನ್ ಹೇಗೆ ನಾವು ಹಾಲು ಕುಡಿಸೋದಕ್ಕೆ ತಗೋತೀವೋ ಅದ್ರ ಮೇಲೆ ಬೆನ್ನೋವು ಬರೋ ಚಾನ್ಸ್ ಇರುತ್ತೆ. ಈಗ ಪಾಪು ಅತ್ತ ತಕ್ಷಣ ತಾಯಿ ಏನ್ ಮಾಡ್ತಾಳೆ, ಎಲ್ಲಿ ಸಿಕ್ಕಿರುತ್ತೆ ಅಲ್ಲಿ ಕುಂತು ಕುಡ್ಸಕ್ ಸ್ಟಾರ್ಟ್ ಮಾಡ್ತಾಳೆ. ಅವಳು ಹೇಗೆ ಕೂತಿದ್ದಾಳೆ, ಯಾವ ಪೊಸಿಷನ್ ಕೂತಿದ್ದಾಳೆ ಅಂತ ಕೂಡ ನೋಡೋದಿಲ್ಲ. ಸೊ ಫಸ್ಟ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ದು ಪೊಸಿಷನ್ ಕರೆಕ್ಟ್ ಮಾಡಿಕೊಂಡು ಆಮೇಲೆ ಪಾಪುಗೆ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಒಂದಿಂದ ಒಂದು ವರ್ಷದ ತನಕ ಹಾಲು ಕುಡಿಸ್ತೀರ, ಅದೇ ಪೊಸಿಷನ್ ಅಲ್ಲಿ ಕೂತು ಕೂತು ಕೂತು ಬೆನ್ನೋ ಬರೋ ಚಾನ್ಸಸ್ ಇರುತ್ತೆ. ಬಾಣಂತಿ ಆರೈಕಿನಲ್ಲಿ ಫಸ್ಟ್ ಥಿಂಗ್ ವಾಟರ್ ಚೆನ್ನಾಗಿ ತಗೊಳ್ಳಿ, ಡಿಹೈಡ್ರೇಷನ್ ಆಗ್ಲಾರಂಗ್ ನೋಡ್ಕೊಳ್ಳಿ. ಮಿನಿಮಮ್ 3-4 ಲೀಟರ್ಸ್ ವಾಟರ್ ತಗೊಳ್ಳಿ. ನೀವು ಖುದ್ ಹಾಲು ಕುಡಿಬೇಕು, ಯಾಕಂದ್ರೆ ಕ್ಯಾಲ್ಸಿಯಂ ಅನ್ನೋದು ಹಾಲಲ್ಲಿ ಬಹಳ ಮುಖ್ಯ. ಸೊ ನೀವು ಫೀಡಿಂಗ್ ಮಾಡಿಸ್ತಿದ್ರ, ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿದ್ದೀರಂತ ನೀವು ನಿಮ್ಮ ಆರೋಗ್ಯ ಕಡೆ, ಊಟದ ಕಡೆ ಲಕ್ಷ್ಯ ಕೊಡ್ಬೇಕು. ಯಾಕಂದ್ರೆ ನಿಮಗೂ ಪೌಷ್ಟಿಕ ಆಹಾರವನ್ನು ನೀವು ತಗೋಬೇಕಾಗತ್ತೆ. ಅದ್ರ ತಕ್ಕಂಗೆ ಹಾಲು ಕೂಡ ಅಟ್ಲೀಸ್ಟ್ ಮಾರ್ನಿಂಗ್ ಒಂದ್ ಗ್ಲಾಸ್, ನೈಟ್ ಒಂದ್ ಗ್ಲಾಸ್ ಹಾಲು ಕೂಡ ತಗೊಳ್ಳಿ. ಒಂದ್ 3 months ನಂತರ ನೀವು ನಿಮ್ದು ನಾರ್ಮಲ್ ವಾಕಿಂಗ್ ಅವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಅರ್ಲಿ ಮಾರ್ನಿಂಗ್ ವಾಕ್, ಸೊ ದಟ್ ವಿಟಮಿನ್ D3, ಸನ್ರೈಸ್ ಇಂದ ಸಿಗೋ ನಮಗೆ ವಿಟಮಿನ್ D3 ಕೂಡ ನಿಮ್ ಹೆಲ್ತ್ನ, ನಿಮ್ ದೇಹನ ತೇಜಸ್ಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲವಾಗುತ್ತೆ.
1: ಆರೋಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತು ಬಾಣಂತಿಯ ಆರೈಕೆ ಈ ಕುರಿತಾಗಿ ಡಾಕ್ಟರ್ ನಮ್ಮೆಲ್ಲ ಕೇಳುಗರಿಗೆ ಅನೇಕ ಸಲಹೆಗಳನ್ನ ಮತ್ತು ಮಾರ್ಗದರ್ಶನವನ್ನ ನೀಡಿದ್ದೀರಿ. ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
5: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಕ್ಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳ

0: ಬಗ್ಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿ ವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ. ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್. ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವರೆಗೆ ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನ LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನ LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1 https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2 ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನ ಕ್ಲಿಕ್ ಮಾಡಬಹುದು. ಮೂರನೇ ಹಂತ SV ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4 ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800110119 ಕ್ಕೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ ಮೊದಲ ಸಾಲಕ್ಕೆ A ಮತ್ತು B ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. C ಮತ್ತು D ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. UELBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, PM ನಿಧಿ, PM ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಇಂದು ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ 7 ಅಂತಸ್ತಿನ ಎತ್ತರದ 4 ಹಂತಗಳ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಎಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಗ್ರಹ ಸ್ಪೇಸ್, ಕಾಸ್ಮೋಸರು, ಡಿ ಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಯುವ ವಿಜ್ಞಾನಿಗಳ ತಂಡದ ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು ದೂರವಾಣಿ ಮೂಲಕ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ಧದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಫೋರ್ಸಸ್ ಫಸ್ಟ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಭಾರತ ಶತ್ರುಗಳ ಹಡಗು ತಾಣಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಮಟ್ಟಹಾಕಲಿದೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದ ಸ್ವಾವಲಂಬನೆಗೆ ಗರಿಷ್ಠ ಆದ್ಯತೆ ನೀಡಿದೆ. ಸಶಸ್ತ್ರ ಪಡೆಗಳ ಆಧುನೀಕರಣಕ್ಕಾಗಿ ಬಜೆಟ್ನ 75% ದೇಶೀಯ ಉದ್ಯಮಿಗಳಿಗೆ ಕಾಯ್ದಿರಿಸಲಾಗಿದ್ದು ಶೀಘ್ರದಲ್ಲೇ ನೂತನ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. 2024ರಲ್ಲಿ 4,000 ಕೋಟಿ ರೂಪಾಯಿಗಳಿದ್ದ ದೇಶದ ರಕ್ಷಣಾ ಉತ್ಪಾದನೆ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದ್ದು ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ದಾಟುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವ ಕರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಡ್ಪಥ ರಸ್ತೆ, ಹಡಪ್ಸರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಹಾಗೂ ತಲೆಗಾಂವ್ ಚಾಕನ್ ಶಿಖ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿವೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನಾಗರಿಕ

0: ನಾಯನ ರಾಜ್ಯ ಸಚಿವ ಮುರಳೀಧರ್ ಮೋಹೋಲ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಸುನೇತ್ರಾ ಪವಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ಇದೇ 25ರವರೆಗಿನ ಈ ಪ್ರವಾಸ ಆಯಾ ದೇಶಗಳ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಭೇಟಿಯು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿದ್ದು, ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾ ದೇಶಗಳಿಗೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇನ್ನು ರೊಮೇನಿಯಾ ದೇಶಕ್ಕೆ 3 ದಶಕಗಳ ನಂತರ ಭಾರತದ ರಾಷ್ಟಪತಿಯೊಬ್ಬರು ಭೇಟಿ ನೀಡುತ್ತಿದ್ದು, ಇದಕ್ಕೂ ಮುನ್ನ 1994ರಲ್ಲಿ ಭಾರತದ ರಾಷ್ಟಪತಿಯವರು ಅಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಪಿಂಚಣಿ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ಪಿಂಚಣಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ಧತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿವೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ವಾಂಗ್ಚುಕ್ ಅವರು ಕಳೆದ ಹಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಈ ನಡುವೆ ವಾಂಗ್ಚುಕ್ ಅವರ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿರುವ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಚಾರು ಬಂಬಾ, ವಾಂಗ್ಚುಕ್ ಅವರನ್ನು ನಿರಂತರ ವೈದ್ಯಕೀಯ ನಿಗಾದಲ್ಲಿಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿರುವ ಜಾನ್ಸಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಂವಿನಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರೊಂದಿಗೆ ಜಾನ್ಸಿಬಾರ್ ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದು, ಭಾರತ ತಾನ್ಸಾನಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಹ ಜಾನ್ಸಿಬಾರ್ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದಾರೆ. ಜಾಗತಿಕ ದಕ್ಷಿಣದ ಪಾಲುದಾರ ರಾಷ್ಟಗಳಾದ ಭಾರತ ಮತ್ತು ತಾನ್ಸಾನಿಯಾ ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಭೇಟಿ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕ್ವೆಸ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಇದೇ 22ರಂದು ನವದೆಹಲಿಯಲ್ಲಿ ಜೇವಿಯರ್ ಎಡ್ವಾರ್ಡೋ ಅವರು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ವಿಶ್ವದ 4ನೇ ಶ್ರೇಯಾಂಕಿತ ಚೀನಾದ ಚೆನ್ ಯು ಫೈ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲೇ ನಿವೃತ್ತಿ ಪಡೆದಿದ್ದರಿಂದ ಸಿಂಧು ನೇರವಾಗಿ ಫೈನಲ್ ತಲುಪಿದರು. ಪಂದ್ಯದ ಮೊದಲ ಸೆಟ್ ಅನ್ನು ಸಿಂಧು 21-19 ಗೆದ್ದುಕೊಂಡಿದ್ದರು. 2ನೇ ಸೆಟ್ನಲ್ಲಿಯೂ 15-10 ಮುನ್ನಡೆಯಲ್ಲಿದ್ದಾಗ ಚೀನಾ ಆಟಗಾರ್ತಿ ಆಟದಿಂದ ಹೊರನಡೆದರು. ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಪಿವಿ ಸಿಂಧು ಅವರು ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು, ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ.

ಇನ್ನು ನಾಳೆ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಯಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 1:20 25 ಸೆಕೆಂಡ್ಗಳು. ಇದೀಗ ಉಲ್ಲಾಸ ಕಾರ್ಯಕ್ರಮ.

0: ಶ್ರೋತೃಗಳೇ, ಮಧ್ಯಾಹ್ನದ ಮದಕರಿ ಪ್ರಸಾರದ ಉಲ್ಲಾಸ ಕಾರ್ಯಕ್ರಮ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಗುರುರಾಜ್ ಕರ್ಜಗಿ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾಬಳಕೆ, ಹಾಗೆ ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ಪ್ರಸಾರವಾದ ಆರೋಗ್ಯ ಬಿಂದುವಿನ ಮರುಪ್ರಸಾರ, ಹಾಗೂ ಕೆಲವು ಭಾವಪೂರ್ಣವಾದ ಭಾವಗೀತೆಗಳನ್ನ ಕೇಳುವಿರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
2: ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಾವಗೀತೆಯನ್ನ ಕೇಳ್ಕೊಂಡು ಬರೋಣ. ಈ ಗೀತೆಯ ಸಾಹಿತ್ಯ ರಚಿಸಿದ್ದಾರೆ KS ನರಸಿಂಹಸ್ವಾಮಿಯವರು. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸಂಗೀತ ಕುಲಕರ್ಣಿ.

ಕೇಳುಗರೆ, ನೀವು ಕೇಳ್ತಾ ಇದ್ರಿ ಉಲ್ಲಾಸ ಕಾರ್ಯಕ್ರಮವನ್ನ. ಇನ್ನು ಇದೀಗ ನೀವೆಲ್ಲರೂ ಕಾಯ್ತಾ ಇರೋ ಇಂದಿನ ಪ್ರಶ್ನೆಗೆ ಬರೋಣ. ಇಂದಿನ ಪ್ರಶ್ನೆ ಏನು ಅಂತಂದ್ರೆ, ಕರ್ನಾಟಕದ ಶಾಸನದ ಪಿತಾಮಹ ಯಾರು? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದ ಶಾಸನದ ಪಿತಾಮಹ ಯಾರು ಅನ್ನೋದು ಇಂದಿನ ಪ್ರಶ್ನೆಯಾಗಿದೆ. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸುವುದರ ಮೂಲಕ ತಿಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆನ ಒಮ್ಮೆ ಹೇಳ್ಬಿಡ್ತೇನೆ, 9448640273. ಮತ್ತೊಮ್ಮೆ 9448640273. ಈ ಸಂಖ್ಯೆಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ಕಳಿಸ್ಕೊಡಬಹುದು. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕದ ಶಾಸನದ ಪಿತಾಮಹ ಯಾರು ಅನ್ನೋದು ಇಂದಿನ ಉಲ್ಲಾಸ ಕಾರ್ಯಕ್ರಮದ ಪ್ರಶ್ನೆಯಾಗಿದೆ. ಕೇಳುಗರೆ, ಹಾಗೆ ಇನ್ನೊಂದು ಹೇಳ್ಬಿಡ್ತಾನೆ, ಇವತ್ತು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗೋ ಗೀತೆಗಳ ಬಗ್ಗೆನೂ ಸಹ ಈಗ ಹೇಳ್ತೇನೆ. ಮೊದಲಿಗೆ ಕಾಮನಬಿಲ್ಲು ಚಿತ್ರದಿಂದ ಈ ಗೀತೆ

0: ತಲುಪುವ ಸಮಯ ಏನು ಅಂತಂದ್ರೆ ಸಂಜೆಯ 4 ಗಂಟೆಯ ನಂತರ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಇದೊಂದು ತಮಾಷೆ ಪ್ರಸಂಗ ಅಂತ. ಒಂದ್ ದಿವಸ ಒಂದ್ ಮರಿ ದೆವ್ವ ಏದುಸಿರು ಬಿಡ್ತಾ ಓಡಿ ಓಡಿ ಬಂತಂತೆ. ಮರದ ಕೆಳಗೆ ಹಾಯಾಗಿ ಮಲಗಿ ನಿದ್ರೆ ಮಾಡ್ತಿತ್ತಲ್ಲ ಹಿರಿ ದೆವ್ವ, ಅದನ್ನ ಅಲಗಾಡಿಸಿ ಅಲಗಾಡಿಸಿ ಎಬ್ಬಿಸ್ತಂತೆ. ಮೈ ಕೊಡಗಿಕೊಂಡು ಆಕಳಿಸಿ ಆ ದೆವ್ವ ಎದ್ದು ಕೂತ್ಕೊಂತು. ಯಾಕೋ ಯಾಕೆ ಇಷ್ಟು ಓಡಿ ಬರ್ತಿ, ಏನಾಯ್ತು, ಏನ್ ತೊಂದರೆ ಆಯ್ತು ಅಂತ ಕೇಳ್ತು. ಮರಿ ದೆವ್ವ ಹೇಳ್ತು, ನೀವೆಲ್ಲ ಹಿರಿಯರು ಹೀಗೆ ಆರಾಮಾಗಿ ಮಲಗಿದ್ರೆ ಗತಿಯೇನು, ಏನಾಗ್ತಿದೆ ಅನ್ನೋ ಕಲ್ಪನೆ ಇದೆಯಾ ನಿಮಗೆ? ಇಡೀ ನಮ್ಮ ದೆವ್ವಗಳ ವಂಶ ಕುಲ ನಾಶ ಆಗುವ ಪರಿಸ್ಥಿತಿ ಬಂದಿದೆ ಇವತ್ತು ಅಂತ ಪಾಪ ಗಾಬರಿಯಿಂದ ಮುಖ ಕೆಂಪು ಮಾಡಿಕೊಂಡು. ಹೌದಾ, ಅಂತದೇನಾಯ್ತು ಪುಟ್ಟ ಈಗ ಅಂತ ಹಿರಿ ದೆವ್ವ ಕೇಳ್ತು. ಆಗ ಪುಟ್ಟ ದೆವ್ವ ಮರಿ ದೆವ್ವ ಹೇಳ್ತು, ನೀವು ಕೇಳಿಲ್ವೇ, ಈ ಊರಿನ ಮಹಾತ್ಮರೊಬ್ಬರಿಗೆ ಸತ್ಯ ದರ್ಶನ ಆಗ್ಬಿಟ್ಟಿದೆ ಅಂತೆ, ಭಗವಂತನ ದರ್ಶನ ಆಗಿದೆ ಅಂತ ಅವರಿಗೆ. ಅವರು ಸತ್ಯ ಅಂದ್ರೇನು, ಬದುಕೋದ್ ಹೇಗೆ ಅಂತ ಜನರಿಗೆಲ್ಲ ತಿಳಿಕೊಡ್ತಾ ಇದ್ದಾರಂತೆ. ನಾವೇನಾದ್ರೂ ತಕ್ಷಣ ಮಾಡಲೇಬೇಕು. ಅವ್ರು ಎಲ್ಲರೂ ಸತ್ಯ ದರ್ಶನ ಮಾಡಿಸ್ಬಿಟ್ರೆ ನಮ್ ದೇವಗಳಿಗೇನ್ ಕೆಲಸ, ನಮಗೆ ಉಳಿಗಾಲವೇ ಇಲ್ದಂಗೆ ಆಗ್ಬಿಡುತ್ತೆ, ನಮ್ ವೃತ್ತಿ ಕೂಡ ಅಪಾಯದಲ್ಲಿದೆ. ಈತ ಮನುಷ್ಯ ತತ್ವಜ್ಞಾನಿ ಅಂತ ಏನ್ ಬಂದಿದ್ದಾನೆ ಸತ್ಯ ದರ್ಶನ ಆದವನು, ನಮ್ಮ ಕಸುಬಿನ ಮೂಲ ಬೇರನೆ ಕತ್ತರಿಸಂಗ್ ಕಾಣಿಸ್ತಾ ಇದೆ ಅಂತ ಬಡಬಡ ಬಡಬಡ ನೋಡಿದ್ಬಿಟ್ಟು ಆತಂಕ ಹೇಳ್ಕೊಂಡ್ಬಿಡ್ತು ಮರಿ ದೇವ. ಆ ಹಿರಿ ದೇವ ಹೇಳ್ತಂತೆ, ಛೇ ಹುಚ್ಚ, ನೀನೇನು ಎಳಸ್ ಹುಡುಗ, ಅದಕ್ಕೆ ಗಾಬರಿ ಆಗಿದ್ದಿ, ಚಿಂತೆ ಮಾಡಬೇಡ ನೀನು. ನನಗೂ ಗೊತ್ತು ಈ ವ್ಯಕ್ತಿಗೆ ಸತ್ಯ ದರ್ಶನ ಆಗಿದೆ ಅಂತ ವಿಷಯ ಗೊತ್ತಾಯ್ತು. ತಕ್ಷಣ ನಮ್ಮ ಜನರನ್ನ ಕೆಲಸಕ್ಕೆ ಬಿಟ್ಟಿದ್ದೇನೆ, ಅವರೆಲ್ಲ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಆ ಮಹಾತ್ಮ ಏನು ಮಾಡೋಂಗಿಲ್ಲ, ತಲೆ ಕೆಡಿಸ್ಕೋಬೇಡ. ಸ್ವಲ್ಪ ದಿನದಲ್ಲಿ ಜನ ಅವನನ್ನೇ ಹುಚ್ಚ ಅಂದ್ಬಿಡ್ತಾರೆ ನೋಡ್ತಿರು ನೀನು ಅಂತ ಅಭಿಮಾನದಿಂದ ಮರಿ ದೇವದ ಬೆನ್ ತಡೆದು ಹಿರಿ ದೇವ. ಮರಿ ದೇವ ಕೇಳ್ತು, ನಮ್ ಜನ ಕೆಲಸ ಮಾಡ್ತಿದ್ದಾರೆಯೇ, ನನಗೆ ಯಾರು ಕಾಣಿಸ್ತಿಲ್ಲ. ಮಹಾತ್ಮನ ವಿಚಾರಕ್ಕೆ ಬರೀ ಪಂಡಿತರು ಬುದ್ಧಿಜೀವಿಗಳೇ ಮಾತಾಡ್ತಾ ಇದ್ದಾರೆ, ನಮ್ಮವ್ರು ಯಾರು ಇಲ್ಲ ಅಂತ ಮರಿ ದೇವ. ಆ ಹಿರಿ ದೇವ ಗಹಗಶ ನೆಕ್ತಂತೆ, ಅಯ್ಯೋ ದಡ್ಡ, ಅವರೇಪ ನಮ್ ಜನ ಅಂತ. ಹಾಗೆ ಈ ಮಹಾತ್ಮ ಒಂದು ಮಾತಾಡಿದ್ರೆ ಬುದ್ಧಿಜೀವಿಗಳು ಪರ ವಿರೋಧಗಳ ಭಾಷಣೆ ಸುರಿಮಳೆ ಮಾಡಿಬಿಡ್ತಾರೆ. ಎಷ್ಟು ಚರ್ಚೆ ಮಾಡಿಬಿಡ್ತಾರೆ ಅಂದ್ರೆ ಆ ಗದ್ದಲದಲ್ಲಿ ಮಹಾತ್ಮ ಏನ್ ಹೇಳಿದ ಅನ್ನೋದು ಯಾರಿಗೂ ತಿಳಿದಿಲ್ಲ. ಹೀಗೆ ಹಿರಿ ದೇವ ತಿಳುವಳಿಕೆ ಕೊಡ್ತು. ಅಲ್ಲ ಹುಬ್ಬು ಗಂಟಿಕ್ಕೆ ಮರಿ ದೇವ ಕೇಳ್ತು, ಈ ಬುದ್ಧಿಜೀವಿಗಳು ಯಾರು ಅಂತ ಕೇಳ್ತು. ದಡ್ಡ ದಡ್ಡ, ಅಷ್ಟೋ ಗೊತ್ತಿಲ್ವೇನೋ, ಸಸ್ಯ ತಿಂದು ಬದುಕೋರು ಸಸ್ಯಜೀವಿಗಳು, ಪ್ರಾಣಿಗಳನ್ನ ತಿಂದು ಬದುಕೋರು ಪ್ರಾಣಿಜೀವಿಗಳು, ಹಾಗೆ ಮತ್ತೊಬ್ಬರ ಬುದ್ಧಿಯನ್ನ ತಿಂದು ಬದುಕೋರು ಬುದ್ಧಿಜೀವಿಗಳು. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವ್ರು ಯಾವ ಸಂಸ್ಥೆಯನ್ನು ಕಟ್ಟಲ್ಲ, ಯಾವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲ್ಲ, ಅವ್ರದ್ದೇನಿದ್ರು ಟೀಕೆ ಟಿಪ್ಪಣಿ ಮಾಡಿಕೊಂಡು ಜನರನ್ನ ಅನುಮಾದ ಸುಳಿಯಲ್ಲಿ ಸಿಗಿಸ್ತಾರೆ, ತರ್ಕ ವಿತರ್ಕ ಪ್ರಚಾರ ಮಾಡಿ ಅದ್ಭುತವಾಗಿ ಪ್ರಚಾರ ಪಡಿತಾರೆ ಅವರಿಗೆ, ಅದೇ ಮುಖ್ಯ ಅವರಿಗೆ ಎಂತ ಹಿರಿದೇವ. ಅಲ್ಲ ಅವಾಗ ಮರಿ ದೇವ ಕೇಳ್ತು, ಇವರೇನೋ ಬುದ್ಧಿಜೀವಿಗಳು ಪ್ರಯತ್ನ ಮಾಡ್ತಾರೆ, ಇವರಿಂದಾನೋ ಮಹಾತ್ಮನ್ ತಡೆಯೋಕೆ ಆಗದಿದ್ರೆ ಇನ್ನೇನ್ ಮಾಡೋದು, ಸಂದೇಹ ಬಂತು ಮರಿ ದೇವಕ್ಕೆ. ಆ ಹಿರಿ ದೇವ ಹೇಳ್ತು, ಚಿಂತೆ ಮಾಡಬೇಡ ಯಾರು, ನಮ್ಗೆ ಇದೆಲ್ಲ ಮೊದಲೇ ಸಲ ಅನುಭವ ಆಗಿದೆ, ಬೇಕಾದಷ್ಟು ಮಾಡಿದ್ದೀವಿ ಇಂಥದನ್ನ, ಚಿಂತಿಸಬೇಡ. ಈ ಬುದ್ಧಿಜೀವಿಗಳಿಂದ ಆಗದೆ ಹೋದ್ರೆ ಪುರೋಹಿತರಿದ್ದಾರೆ, ಪಾದ್ರಿಗಳಿದ್ದಾರೆ, ಮುಲ್ಲಾಗಳಿದ್ದಾರೆ, ಅವರು ಇನ್ನೂ ಜನರಿಗೆ ಭ್ರಮೆ ಆಗೋ ಹಾಗೆ ಮುಂದೆ ಹೊಸದಾಗಿ ಚಿಂತೆ ಮಾಡದ ಹಾಗೆ ನೋಡಿಕೊಳ್ಳೋದೇ ಅವ್ರ ಕೆಲಸ, ಆದ್ರಿಂದ ನಮ್ಮ ಕೆಲಸ ಬಹಳ ಕಡಿಮೆ ಆಗಿದೆ ಅಂತ ಹಿರಿ ದೇವ ಅಂದಾಗ ಮರಿ ದೇವ ಸಂತೃಪ್ತಿಯ ನಗೆ ಬೀರಿತು ಅಂತ ಒಂದು ಕಥೆ. ಈ ಹಿರಿ ದೇವ ಮರಿ ದೇವಗಳ ಸಂಭಾಷಣೆ ಎಷ್ಟೋ ಬಾರಿ ಸತ್ಯ ಅನಿಸೋದಿಲ್ವೇ ಕೇಳಿದ್ರೆ? ಯಾವುದೋ ಒಂದು ಸತ್ಯದ ಮಾತು ಚಿಂತನೆ ಮಾತು ಬಂದಾಗ ಅದ್ಭುತ ವಿಚಾರವಾದಿಗಳು ತಲೆ ಎಬ್ಬಿಸಿಬಿಟ್ಟು ಕೊನೆಗೆ ಮೂಲ ಏನು ಅಂತ ಮರೆತು ಹೋಗ್ಬಿಡುತ್ತೆ. ಆ ನಂತರ ನಮ್ಮ ಧರ್ಮ ಅಂತ ಏನು ಹಾಕೊಂಡಿದ್ದೀವಿ ನಾವು, ಧರ್ಮ ಅಲ್ಲ ಅದು, ನಾವು ಮಠಮಾನ್ಯಗಳನ್ನು ಕಟ್ಕೊಂಡಿದ್ದೇವೆ, ಸಣ್ಣ ಸಣ್ಣ ಕಟ್ಕೊಂಡಿದ್ದೇವೆ, ಅವರೆಲ್ಲ ಸೇರಿ ಮೂಲ ಸತ್ಯ ನಮಗೆ ದೊರಕದ ಹಾಗೆ ಆಗ್ಬಿಡುತ್ತೆ ಅನ್ನೋದು ಆ ಕಥೆ ಬರೆದಂತವರ ಆಶಯ.
1: ಕರುಣಾಳು ಬಾ ಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
0: ಕೇಳುವರೆ, ನೀವು ಕೇಳ್ತಾ ಇದ್ರಿ ಉಲ್ಲಾಸ ಕಾರ್ಯಕ್ರಮವನ್ನ.

ಕೇಳುಗರೆ, ಈ ಹಾಡುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ಮತ್ತೊಮ್ಮೆ ನಮ್ಮ ಮೊಬೈಲ್ ಸಂಖ್ಯೆನ, ವಾಟ್ಸಪ್ ಸಂಖ್ಯೆನ ಹೇಳ್ತೇನೆ, 9448640273. ಈ ಹಾಡುಗಳ ಬಗ್ಗೆ ನಿಮ್ಮ ಮೆಚ್ಚುಗೆ ಸಂದೇಶವನ್ನ ನಮ್ಮ ನಿಲಯಕ್ಕೆ

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ಮೊಡವೆಯಾ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
2: ಸಾಯಿ ಬಾಲ್
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಇದೀಗ ಕೇಳಿ ಆರೋಗ್ಯ ಬಿಂದು. ವಿಷಯ ಯೋಗದ ಪರಿಚಯ. ಭಾಗವಹಿಸುತ್ತಾರೆ ಡಾಕ್ಟರ್ ಎಚ್ ಜಿ ಮಂಜುನಾಥ್.
5: ಪ್ರಾಚೀನ ಭಾರತದ ಅನೇಕ ವಿದ್ಯೆಗಳಿಗೆ ಮಹತ್ವವಿದೆ. ಅವುಗಳಲ್ಲಿ ಯೋಗಕ್ಕೆ ವಿಶೇಷ ಸ್ಥಾನವಿದೆ. ಯೋಗದಲ್ಲಿ ಅಡಗಿರುವ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ವಿಷಯಗಳಿಂದಾಗಿ ವಿದೇಶಿಯರು ಸಹ ಇದರ ಪ್ರಾಮುಖ್ಯತೆಯನ್ನು ಅರಿತುಕೊಂಡು ಅಧ್ಯಯನ ನಡೆಸಲು ಪ್ರಾರಂಭಿಸಿದ್ದಾರೆ. ಯೋಗ ಅನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಅನ್ನುವ ಪದದಿಂದ ಬಂದಿದ್ದು, ಯುಜ್ ಎಂದರೆ ನೊಗಕ್ಕೆ ಕಟ್ಟು, ಬಂಧಿಸು, ಕೇಂದ್ರೀಕರಿಸು ಎಂದು ಅರ್ಥ ಎಂದು ಶಬ್ದಾರ್ಥಕೋಶವು ನಮಗೆ ತಿಳಿಸುತ್ತದೆ. ಅಂದರೆ ಯೋಗ ಎನ್ನುವ ಪದದ ಅರ್ಥ ಏಕಾಗ್ರತೆ ಎಂದಾಯಿತು. ಆತ್ಮನನ್ನು ಪರಮಾತ್ಮನಲ್ಲಿ ಲೀನಗೊಳಿಸುವುದೇ ಯೋಗ. ಯೋಗೋ ಚಿತ್ತವೃತ್ತಿ ನಿರೋಧ ಎಂದು ಹೇಳಲ್ಪಟ್ಟಿದೆ. ಅಂದರೆ ಮನುಷ್ಯನ ಮನಸ್ಸು ಚಂಚಲ ಪ್ರವೃತ್ತಿಯನ್ನು ಹೊಂದಿದೆ. ಇದರ ಚಂಚಲತೆಯನ್ನು ಹೋಗಲಾಡಿಸಿ ಮನಸ್ಸನ್ನು ನಿಯಂತ್ರಿಸಿ ಕೇಂದ್ರೀಕರಿಸುವುದೇ ಯೋಗ ಎನ್ನಲ್ಪಟ್ಟಿದೆ. ಒಂದು ನಿಮಿಷ ಕಣ್ಣು ಮುಚ್ಚಿ ಕುಳಿತರೆ ಎಷ್ಟೊಂದು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಓಡಾಡುತ್ತವೆ ಎಂಬುದನ್ನು ನಾವೆಲ್ಲರೂ ಅರಿತಿದ್ದೇವೆ. ಆ ಓಟಕ್ಕೆ ಕಡಿವಾಣ ಹಾಕಿ ನಿಯಂತ್ರಿಸುವುದೇ ಯೋಗ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಯೋಗಾಭ್ಯಾಸದಿಂದ ಮನಸ್ಸನ್ನು ಹೇಗೆ ನಿಯಂತ್ರಿಸಬಹುದೆಂದು ವಿವರವಾಗಿ ತಿಳಿಸಲ್ಪಟ್ಟಿದೆ. ಮೂಲತಃ ಯೋಗ ಇರುವುದು ಮೋಕ್ಷ ಸಾಧನೆಗಾಗಿ. ಅಂದರೆ ಆತ್ಮವು ಹುಟ್ಟು, ಸಾವು, ಮರುಹುಟ್ಟು ಎಂಬ ಜನ್ಮಾಂತರ ವರ್ತುಲದಿಂದ ಕಳಚಿಕೊಂಡು ಎಲ್ಲಾ ಬಂಧನಗಳಿಂದ ಮುಕ್ತಿ ಹೊಂದಿ ಮೋಕ್ಷವೆಂಬ ಸದ್ಗತಿಯನ್ನು ಕಾಣುವುದೇ ಆಗಿದೆ. ಯೋಗಾಭ್ಯಾಸ ಅಂದ ತಕ್ಷಣ ಅನೇಕರು ಅನೇಕ ವಿಧದಲ್ಲಿ ಅಭ್ಯಾಸವನ್ನು ತಿಳಿಸುತ್ತಾರಾದರೂ, ಸುಮಾರು 2000 ವರ್ಷಗಳ ಹಿಂದಿನ ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗವೇ ಇವುಗಳಲ್ಲಿ ಪ್ರಾಚೀನ ಹಾಗೂ ಪ್ರಮುಖವಾಗಿ ಕಾಣಿಸುತ್ತದೆ. ಈ ಅಷ್ಟಾಂಗ ಯೋಗದ ಬಗ್ಗೆ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪಡೆದರೆ ಉಳಿದ ರೀತಿಯ ಅಭ್ಯಾಸಗಳು ಈ ಅಷ್ಟಾಂಗ ಯೋಗದ ಕೆಲವು ಹಂತಗಳಿಂದ ಮುಂದಕ್ಕೆ ಮುಂದುವರಿಯುತ್ತಿರುವುದನ್ನು ಗಮನಿಸಿ ತಿಳಿದುಕೊಳ್ಳಬಹುದಾಗಿದೆ. ಪತಂಜಲಿಯು ಆತ್ಮ ಸಾಧನೆಗಾಗಿ ಅಷ್ಟ ಅಂದರೆ 8 ಅಂಗಗಳಿರುವ ಯೋಗವನ್ನು ಹೇಳಿದ್ದಾನೆ. ಅವು ಯಾವುವೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಯಮ ಮತ್ತು ನಿಯಮಗಳು ಸಾರ್ವತ್ರಿಕ ನಿಯಮಾವಳಿಗಳು. ಇವು ಯೋಗಿಯ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳೆಂಬ ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ ಸಮಾಜದಲ್ಲಿನ ಇತರರೊಡನೆ ಸಮರಸವಾಗಿರುವಂತೆ ಮಾಡುತ್ತವೆ. ಯಮದಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 5 ಅಂಶಗಳಿದ್ದು, ಹಿಂಸೆ ಮಾಡದಿರುವುದು, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಬ್ರಹ್ಮಚರ್ಯವನ್ನು ಪಾಲಿಸುವುದು ಮತ್ತು ಅನಗತ್ಯ ವಸ್ತು ದ್ರವ್ಯಗಳನ್ನು ಸಂಗ್ರಹ ಮಾಡದಿರುವುದನ್ನು ಪಾಲಿಸುವುದೇ ಯಮ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಎಂಬ 5 ಅಂಶಗಳೇ ನಿಯಮ. ಅಂದರೆ ಅಂತರಂಗ ಹಾಗೂ ಬಹಿರಂಗ ಶುದ್ಧಿ, ಮನಸ್ಸನ್ನು ತೃಪ್ತಿ ಸಂತೋಷದಲ್ಲಿಡುವುದು, ತಪಸ್ಸನ್ನು ಆಚರಿಸುವುದು, ತನಗೆ ತಾನೇ ಅಧ್ಯಯನ ನಡೆಸುವುದು ಹಾಗೂ ಸಂಪೂರ್ಣ ಸಮರ್ಪಣಾ ಮನೋಭಾವ ಬೆಳೆಸಿಕೊಳ್ಳುವುದೇ ನಿಯಮ ಎಂದು ಪತಂಜಲಿ ತಿಳಿಸಿದ್ದಾನೆ. 3ನೇ ಅಂಗ ಆಸನ. ಇದು ನಮ್ಮ ಶರೀರದ ಅಂಗಗಳಿಗೆ ನಿಲುವು, ಆರೋಗ್ಯ ಹಾಗೂ ಲಘುತ್ವವನ್ನು ನೀಡುತ್ತದೆ. ಇದು ಕೇವಲ ಶರೀರಕ್ಕಷ್ಟೇ ಸೀಮಿತವಾಗಿರದೆ ಮನೋದೈಹಿಕ ವ್ಯಾಯಾಮವಾಗಿದೆ. ಯೋಗಾಸನಗಳ ಅಭ್ಯಾಸದಿಂದ ಮನಸ್ಸಿನ ಚಂಚಲತ್ವವನ್ನು ನಿವಾರಿಸಿ ಅದಕ್ಕೆ ದೃಢತ್ವವನ್ನು ಕೊಡುತ್ತದೆ. ದೇಹವೆಂಬುದು ಮೋಟಾರು ವಾಹನದಂತೆ, ಆತ್ಮವೆಂಬುದು ಅದರ ಚಾಲಕ. ಇಂಧನವು ಯೋಗ ಸಾಧನೆ, ಮಾರ್ಗವೆಂಬುದು ಗುರು ಎಂದು ಹೇಳಲಾಗಿದೆ. ಆದ್ದರಿಂದ ಮೋಟಾರು ವಾಹನವನ್ನು ಕಾಲಕಾಲಕ್ಕೆ ಶುಚಿ ಹಾಗೂ ದುರಸ್ತಿಗೊಳಿಸಿ ಸುಸ್ಥಿತಿಯಲ್ಲಿರಿಸಿಕೊಳ್ಳುವಂತೆ ಈ ದೇಹವನ್ನು ಸುಸ್ಥಿತಿಯಲ್ಲಿರಿಸಿ ಪರಮಾತ್ಮನೆಡೆಗೆ ಆತ್ಮದ ಪಯಣಕ್ಕೆ ಸಜ್ಜುಗೊಳಿಸಲು ಇರುವುದೇ ಈ ಆಸನ, ಪ್ರಾಣಾಯಾಮಗಳೆಂಬ ಸಾಧನೆ. ಇವುಗಳಿಂದ ಯೋಗಿಗೆ ದೇಹದ ಮೇಲೆ ಸಂಪೂರ್ಣ ಹತೋಟಿ ಬಂದು ದೇಹದ ಗುಲಾಮನಾಗುವುದನ್ನು ತಪ್ಪಿಸಬಹುದಾಗಿದೆ. ದೇಹವು

0: ಇವು ಮೋಕ್ಷ ಸಾಧನೆಗೆ ಅನುಕೂಲವಾದ ಸಾಧನವಾಗಿದೆ. ದೇಹ, ಆತ್ಮ, ಗುರು, ಯೋಗ ಸಾಧನೆ, ಇವುಗಳ ಲಭ್ಯತೆ ಹಾಗೂ ಸರಿಯಾದ ಹೊಂದಾಣಿಕೆಯಿಂದ ಮಾತ್ರ ಮೋಕ್ಷ ಸಾಧಿಸಬಹುದಾಗಿದೆ. ಆಸನಗಳ ಹೆಸರು ವಿಕಾಸ ತತ್ವವನ್ನು ಸೂಚಿಸುವ ಅರ್ಥಗಳನ್ನು ಹೊಂದಿದೆ. ಕೆಲವು ಆಸನಗಳು ಸಸ್ಯಗಳ ಹೆಸರಿನಿಂದ, ಕೆಲವು ಕ್ರಿಮಿಕೀಟಗಳ ಹೆಸರಿನಿಂದ, ಕೆಲವು ಜಲಚರಗಳ ಹೆಸರಿನಿಂದ, ಕೆಲವು ಪಕ್ಷಿಗಳ ಹೆಸರಿನಿಂದ, ಕೆಲವು ಪ್ರಾಣಿಗಳ ಹೆಸರಿನಿಂದ, ಕೆಲವು ಪೌರಾಣಿಕ ವ್ಯಕ್ತಿಗಳ ಹೆಸರಿಂದ, ಕೆಲವು ಋಷಿಗಳ ಹೆಸರಿನಿಂದಲೂ ಕರೆಯಲ್ಪಟ್ಟಿದೆ. ಎಲ್ಲವೂ ಸಮಾನ ಎಂಬ ತತ್ವ ಇಲ್ಲಿ ಬಿಂಬಿಸಲ್ಪಟ್ಟಿದೆ. ನಾಲ್ಕನೇ ಹಂತ ಪ್ರಾಣಾಯಾಮ. ಪ್ರಾಣಾಯಾಮವೆಂದರೆ ಸರಳವಾಗಿ ಉಸಿರಿನ ನಿಗ್ರಹಣೆ ಎನ್ನಬಹುದು. ಯೋಗಾಭ್ಯಾಸದ ಗುರಿ ಮನಸ್ಸನ್ನು ನಿಗ್ರಹಿಸುವುದು ಎಂದಾದ ಮೇಲೆ ಯೋಗಿ ಉಸಿರಾಟವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುತ್ತಾನೆ. ಇದು ಇಂದ್ರಿಯಗಳನ್ನು ನಿಗ್ರಹಗೊಳಿಸಲು ಸಹಾಯಕವಾಗಿದೆ. ಪ್ರಾಣಾಯಾಮದಿಂದ ಮನಸ್ಸಿನ ಚಂಚಲತೆ, ಭಾವೋದ್ರೇಕ ಶಮನವಾಗುತ್ತವೆ. ವ್ಯಕ್ತಿ ದೀರ್ಘಾಯುಷಿಯೂ ಆಗುತ್ತಾನೆ. ಯಾವನು ಉಸಿರಾಟವನ್ನು ದೀರ್ಘವಾಗಿ ಮಾಡುತ್ತಾನೋ ಅವನು ದೀರ್ಘಾಯುಷಿ ಎಂದು ಹೇಳಲ್ಪಟ್ಟಿದೆ. ಐದನೇ ಹಂತ ಪ್ರತ್ಯಾಹಾರ, ಅಂದರೆ ಇಂದ್ರಿಯಗಳ ನಿಗ್ರಹಣೆ. ಉಸಿರನ್ನು ಸರಿಯಾಗಿ ನಿಗ್ರಹಿಸಿದರೆ ಇಂದ್ರಿಯಗಳು ಹೊರಗಿನ ವಿಷಯಗಳ ಕಡೆ ಹರಿಯದೆ ಅಂತರ್ಮುಖವಾಗುತ್ತವೆ. ಆಗ ಯೋಗಿಯು ಇಂದ್ರಿಯಗಳ ಹಿಡಿತದಿಂದ ತಪ್ಪಿಸಿಕೊಂಡು ಮುಂದಿನ ಸಾಧನೆಗೆ ಅಣಿಯಾಗುತ್ತಾನೆ. ಆರನೇ ಹಂತ ಧಾರಣ. ಧಾರಣದಲ್ಲಿ ಯೋಗಿಯು ಒಂದೇ ವಸ್ತು ಅಥವಾ ವಿಷಯದ ಮೇಲೆ ಕೇಂದ್ರೀಕೃತ ಮನಸ್ಸುಳ್ಳವನಾಗುತ್ತಾನೆ ಮತ್ತು ಅದರಲ್ಲೇ ಲೀನವಾಗುತ್ತಾನೆ. ಈ ರೀತಿಯ ಪೂರ್ಣ ಸ್ಥಿರತೆಯನ್ನು ಪಡೆಯಲು ಮನಸ್ಸನ್ನು ಸ್ಥಿರಗೊಳಿಸಬೇಕು. ಏಳನೇ ಹಂತ ಧ್ಯಾನ. ಏಕಾಗ್ರತೆಯು ಎಡಬಿಡದೇ ಇದ್ದರೆ ಧ್ಯಾನ ಸ್ಥಿತಿ ಉಂಟಾಗುತ್ತದೆ. ಎಂಟನೇ ಹಂತವೇ ಸಮಾಧಿ. ಇದು ಸಾಧಕನ ಅಂತಿಮ ಗುರಿ. ಧ್ಯಾನಾವಸ್ಥೆಯ ತುತ್ತ ತುದಿಯನ್ನು ತಲುಪಿದಾಗ ಯೋಗಿಯು ಸಮಾಧಿಸ್ಥನಾಗುತ್ತಾನೆ. ಆಗ ಆತನ ದೇಹ, ಇಂದ್ರಿಯಗಳು ನಿದ್ರೆಯಲ್ಲಿದ್ದಂತೆ ವಿಶ್ರಾಂತಿಯಲ್ಲಿರುತ್ತದೆ, ಆದರೆ ಮನಸ್ಸು ಎಚ್ಚರವಾಗಿದ್ದವನಂತೆ ಜಾಗೃತವಾಗಿರುತ್ತದೆ. ಆಗ ಯೋಗಿ ಆನಂದದ ಅನುಭವದಲ್ಲಿರುತ್ತಾನೆ. ಆತ್ಮ ಪರಮಾತ್ಮನಲ್ಲಿ ಸಂಪೂರ್ಣ ಲೀನವಾಗಿರುತ್ತದೆ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಯೋಗದ ಪರಿಚಯದ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಹೆಚ್ ಜಿ ಮಂಜುನಾಥ್.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಕನ್ನಡ ಕರ್ನಾಟಕದ ಶಾಸನದ ಪಿತಾಮಹ ಯಾರು ಅನ್ನೋದು ಇಂದಿನ ಉಲ್ಲಾಸ ಕಾರ್ಯಕ್ರಮದ ಪ್ರಶ್ನೆಯಾಗಿತ್ತು. ಸಾಕಷ್ಟು ನಮ್ಮ ಶ್ರೋತೃಗಳು ಎಲ್ಲರೂ ಸಹ ಸಂದೇಶದ ಮುಖಾಂತರ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರ ಸಂದೇಶವನ್ನು ಓದ್ತೇನೆ, ಉತ್ತರವನ್ನು ಮೊದಲಿಗೆ ನೋಡ್ಬಿಡೋಣ. ಕರ್ನಾಟಕ ಶಾಸನದ ಪಿತಾಮಹ ಯಾರು ಅನ್ನೋದಕ್ಕೆ ಉತ್ತರ ಬಿ ಎಲ್ ರೈಸ್, ಬೆಂಜಮಿನ್ ಲೂಯಿಸ್ ರೈಸ್. ಇವರು ಕರ್ನಾಟಕದ ಇತಿಹಾಸ, ಸಾಹಿತ್ಯ ಮತ್ತು ಶಾಸನಶಾಸ್ತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದಂತಹ ಬ್ರಿಟಿಷ್ ವಿದ್ವಾಂಸರು. 1837 ಜುಲೈ 17ರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಅಂದರೆ ಇಂದು ಬಿ ಎಲ್ ರೈಸ್ ಅವರ ಜನ್ಮದಿನ. ಅವರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಇವರು ಮೈಸೂರು ರಾಜ್ಯದ ಪ್ರಾಚ್ಯವಸ್ತು ಇಲಾಖೆಯ ಮೊದಲ ನಿರ್ದೇಶಕರಾಗಿದ್ದರು. ಇವರ ಶ್ರಮದಿಂದ ಕರ್ನಾಟಕದ ಇತಿಹಾಸವು ಕ್ರಿಸ್ತಪೂರ್ವ 3ನೇ ಶತಮಾನದಷ್ಟು ಹಳೆಯದು ಎಂದು ಸಹ ಸಾಬೀತಾಯಿತು. ಕನ್ನಡ ನಾಡಿನ ಶಾಸನೋದ್ಧಾರಕ್ಕೆ ಶ್ರಮಿಸಿದ ಇವರು ಶಾಸನದ ಪಿತಾಮಹ ಎಂದು ಗೌರವಿಸಲಾಗಿದೆ. ಹಾಗಾದರೆ ಬನ್ನಿ, ಯಾರೆಲ್ಲ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋ ಸಮಯ.

ಮೊದಲಿಗೆ ಸಂದೇಶ ಬಂದಿದೆ. ಚಿಗಟೇರಿಯಿಂದ ಆದಿಶೆಟ್ರು ಬಸವರಾಜ್, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇವೆ ತಮಗೆ ಮತ್ತು ನಿಲಯದ ಸಿಬ್ಬಂದಿ ವರ್ಗಕ್ಕೆ. ಓಕೆ, ಸಂದೇಶ ಕಳಿಸಿದಾರಲ್ಲ. ಓಕೆ ಓಕೆ, ಉತ್ತರವನ್ನ ನೋಡೋಣ. ಈಗ ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಕಳಿಸ್ಕೊಟ್ಟಿದ್ದಾರೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶ ಬಂದಿದೆ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ

ಇಲ್ಲೂ ಚಿತ್ರದುರ್ಗದಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಡ್ತಾರೆ. ಮುಂದಿನ ಸಂದೇಶ, ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆಯಿಂದ, ಚಿತ್ರ ಶಿವಕುಮಾರ್ ಹೊಸ್ಮನಿ ಭದ್ರಾವತಿಯಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನಾಗೇಂದ್ರ ಗುಂಡಮ್ಮ ದೊಡ್ಡ ಹುಳ್ಳಾರ್ತಿ ಚಳ್ಳಕೆರೆಯಿಂದ ತಮ್ಮ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ.

ಮತ್ತೊಂದು ಸಂದೇಶ ಬಂದಿದೆ. ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗವೇಣಿ ಸತೀಶ್ ರೋಹಿತ್ ಕನಿಕಾ ರೋಡ್ ಚಿತ್ರದುರ್ಗ ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಲತಾ ಸುಹಾಸ್ ಹೊಸಕೋಟೆ ಚಿತ್ರದುರ್ಗದಿಂದ ಬಂದಿದೆ. ಮುಂದಿನ ಸಂದೇಶ ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗದಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ರಾಯಭಾಗ್ ತಾಲೂಕಿನ ಮುಗುಳಕೋಡದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕ್ ಹಿರೇಮಠ್ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಗೀತಾ ಶಶಿಧರ್ ಶಿವಗಂಗಾ ಅವರು ಕಳಿಸಿದ್ದಾರೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿ ಹೊಳೆನಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಶಾಂತಾಚಾರ ಬಿಡಗಿರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಕರ್ನಾಟಕದ ಶಾಸನಗಳ ಪಿತಾಮಹ ಎಂದು BL ರೈಸ್ ಅವರನ್ನ ಕರೆಯಲಾಗುತ್ತೆ. ಅವರು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಸುಮಾರು 9,000 ಹೆಚ್ಚು ಶಾಸನಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ 12 ಸಂಪುಟಗಳ ಎಪಿಗ್ರಾಫಿಯಾ ಕರ್ನಾಟಕ ಎಂಬ ಗ್ರಂಥವನ್ನು ಪ್ರಕಟಿಸಿದ್ದಾರೆ ಅನ್ನೋದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂದೇಶ ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಉಮಾಮೋಹನ್ ಮುರುಳಿ ಜೋಗಿಮಟ್ಟಿ ರಸ್ತೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ. MR ಶ್ರೀಕಂಠನ್ ಅಗ್ರಹಾರ ಅವರು ನಿಮ್ಮ ಇಂದಿನ ಪ್ರಶ್ನೆಗೆ ಉತ್ತರ ಅಂತೇಳಿ ಕರ್ನಾಟಕದ ಶಾಸನದ ಪಿತಾಮಹ. ಓಕೆ, ಧನ್ಯವಾದಗಳು. ಮುಂದಿನ ಸಂದೇಶ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ GHR ಲೇಔಟ್ ಚಿತ್ರದುರ್ಗದಿಂದ. ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಅನಂತಲಕ್ಷ್ಮಿ ಮೆಂದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ. ಮೀರಾ ನಾಡಿಗ್ ಚಿತ್ರದುರ್ಗದಿಂದ. ಮಾಣಿಕ್ಯ ಪ್ರತೀಶ್ ಮನೆಯವರು ಬುರುಜನರೊಪ್ಪ ಅವರು ಕಳಿಸ್ಕೊಟ್ಟಿದ್ದಾರೆ. ಸರ್ವೇಶ್ ಮುತ್ತಿಗಾರಹಳ್ಳಿಯಿಂದ ಸಂದೇಶನ ಕಳಿಸ್ಕೊಟ್ಟಿದ್ದಾರೆ. MH ರವಿಕುಮಾರ್ ಮೇಟಿ ಕುರ್ಕೆ ಹಿರಿಯೂರು ತಾಲೂಕಿನಿಂದ ಸಂದೇಶ ಬಂದಿದೆ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ದೀಪಶ್ರೀ ನವೀನ್ ಅವರು ಕಳಿಸ್ಕೊಟ್ಟಿದ್ದಾರೆ. ಸಾಧ್ಯ ಆದಷ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋಣ. ಮತ್ತೊಂದು ಸಂದೇಶ KP ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಮುಂದಿನ ಸಂದೇಶ ಲೋಕಮ್ಮ ಶಿಕ್ಷಕರು ಬೊಂಬೇರಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶ ಬಂದಿದೆ. ಸಣ್ಣ ಬೋರಯ್ಯ ಬೂರಮ್ಮ ಬಚ್ಚಬೋರನಹಟ್ಟಿಯಿಂದ. ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನ ಹಳ್ಳಿಯಿಂದ ಬಂದಿದೆ. ಪ್ರಭಾಕರಯ್ಯ ಚೈತ್ರ ಹೆಣ್ಮಟ್ಟದ್ ಅಂಪನೂರು ಗ್ರಾಮ ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಂದಿನ ಓಕೆ ನಿಮ್ಮ ಪ್ರಶ್ನೆಗೆ ಓಕೆ ಮುಂದಿನ ಸಂದೇಶ ಬಂದಿದೆ. ನಮಸ್ಕಾರ ರೀ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ಕಾರ ಹೇಳ್ತಾ ನಾವು ವಿಜಯಪುರದ ಸಂಗಮೇಶ್ವರ ಬಡಾವಣೆಯ ಗುರುರಾಜ್ ಕಾವೇರಿ ಪ್ರವೀಣ್ ಹಾಗೂ ಸಮರ್ಥ್ ಕುಲಕರ್ಣಿ ಇಂತ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ. ಓಕೆ, ಶಿಲ್ಪಾ ವಿದ್ಯಾನಗರ್ ಅವರು ಕಳಿಸ್ಕೊಟ್ಟಿದ್ದಾರೆ. ಸುಧಾ ಗುಂಡಪ್ಪ ಹೊಸಕಟ್ಟಿ ಹಾವೇರಿ ಜಿಲ್ಲೆಯಿಂದ ಸಂದೇಶ ಬಂದಿದೆ. ಅಂಜಿನಪ್ಪ ಸುಟ್ಟ ಕರ್ನಾರಹಟ್ಟಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಹಾಗೂ ಕೊನೆಯ ಸಂದೇಶ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಕೇಳುಗರೆ, ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕಳಿಸಿದಂತಹ ಎಲ್ಲ ಶ್ರೋತೃ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋ ಸಮಯ. ಈಗ ಕೇಳೋಣ ಒಂದು ಭಾವಗೀತೆಯನ್ನು. ಹಾಡಿದ್ದಾರೆ MS ಶೀಲಾ ಅವರು. ಈ ಸಾಹಿತ್ಯ KS ನರಸಿಂಹಸ್ವಾಮಿ ಅವರದಾಗಿದೆ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಮಧ್ಯಾಹ್ನದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಅಷ್ಟಮ ಸ್ಟುಡಿಯೋ ಸಮಯ ಆಗಿದೆ 1:03:03. ಇದೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷಾ ಪೂರ್ವ ತರಬೇತಿಯನ್ನ ಉಚಿತ ಊಟ ಹಾಗೂ ವಸತಿಯೊಂದಿಗೆ ನೀಡಲು ರಾಜ್ಯದ ಹಿಂದುಳಿದ ವರ್ಗಗಳ ಇಲಾಖೆ ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3/8/2026, ಅಂದರೆ 2026 ಆಗಸ್ಟ್ 3 ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ

0: ಸಮುದಾಯವಾಣಿ ಸಂಖ್ಯೆ 8050770004. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಸಮಯ 10:00 AM ಸಂಜೆ 5:30 PM ಕರೆ ಮಾಡಬಹುದಾಗಿದೆ. ಸಾರ್ವಜನಿಕ ರಜಾದಿನಗಳನ್ನು ಹೊರತುಪಡಿಸಿ. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳೋ ಮುನ್ನ ಇಂದು ಸಂಜೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಾಡುಗಳ ಬಗ್ಗೆ ಮತ್ತೊಮ್ಮೆ ಹೇಳ್ಬಿಡ್ತೇನೆ. ಕಾಮನಬಿಲ್ಲು ಚಿತ್ರದಿಂದ ಈ ಗೀತೆ. ಮತ್ತೊಂದು ಚಿತ್ರ ರಥಸಪ್ತಮಿ ಚಿತ್ರದಿಂದ ಈ ಗೀತೆ.
1: ಜೊತೆಯಾಗಿ ಹಿತವಾಗಿ ಸೇರಿ ನಡೆವ.
0: ಇಂದ್ರಜಿತ್ ಚಿತ್ರದಿಂದ ಈ ಗೀತೆ. ಕೇಳುಗರು ಈ ಹಾಡುಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ನಿಲಯದೊಂದಿಗೆ ಸಂದೇಶ ಕಳಿಸುವುದರ ಮೂಲಕ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗಳು 9448640743. ನಿಮ್ಮ ಸಂದೇಶ ನಮ್ಮ ನಿಲಯಕ್ಕೆ ಬಂದು ತಲುಪಲು ಸಂಜೆಯ 4 ಗಂಟೆಯ ನಂತರ ಅಂತ ಹೇಳ್ತಾ ಮುಂದಿನ ಗೀತೆಯನ್ನ ಕೇಳೋ ಸಮಯ. ದರಾ ಬೇಂದ್ರೆ ಅವರ ಗೀತ ರಚನೆಗೆ ಧನಿಯಾಗಿದ್ದಾರೆ ಸಂಗೀತ ಕಟ್ಟಿಯವರು.

ಇದಾಗಿತ್ತು ಇಂದಿನ ಉಲ್ಲಾಸ ಕಾರ್ಯಕ್ರಮ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಮತ್ತೆ 2 ಗಂಟೆ 40 ನಿಮಿಷಕ್ಕೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಿಗೋಣ.

0: ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ ತಲಾ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಎಂದು ಹೇಳಿದ್ದಾರೆ.
1: ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೆವು. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿಸಿ ಹತ್ರ ಪಿಡಿ ಅಕೌಂಟ್ ಅಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೀವಿ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ.
0: ಕುಡಿಯುವ ನೀರಿಗಾಗಿ 329 ಕೋಟಿ ರೂಪಾಯಿ ಲಭ್ಯವಿದ್ದು, ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗಳಲ್ಲಿ ಸುಮಾರು 600 ಕೋಟಿ ರೂಪಾಯಿ ಲಭ್ಯವಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಪ್ರತಿಪಕ್ಷಗಳು ರಾಜ್ಯಕ್ಕೆ ಶೀಘ್ರವೇ ಹಣ ಕೊಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಚರ್ಚೆ ನಡೆಸಿದ್ದರು. ಬಳಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿಯವರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳಲ್ಲಿನ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಲ್ಲೇಶ್ವರಂನಲ್ಲಿದ್ದು ಈ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಈಗಾಗಲೇ 2,700 ಅನಾಥ ವಾಹನಗಳನ್ನು ಪಟ್ಟಿ ಮಾಡಲಾಗಿದೆ. ಇಂತಹ ವಾಹನಗಳಿಗೆ ನೋಟಿಸ್ ನೀಡಲಾಗಿದ್ದು, ಮಾಲೀಕರು ಬಂದು ವಾಹನ ಪಡೆಯದಿದ್ದರೆ ಟೋಯಿಂಗ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳನ್ನು ಹರಾಜು ಹಾಕಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ.
2: ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನು ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು. ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ. ಅದನ್ನ ಒತ್ತುವರಿ ಮಾಡಿ ಪಾದಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬಾರದು.
0: ಈ ವೇಳೆ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್, ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೆನ್ ಹಾಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಹಾಗೂ ಐಬಿಎಂ ಆರ್ಥಿಕ ಸಲಹೆಗಾರರಾದ ಅನನ್ಯ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆಯ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಮಾಡುವುದರಿಂದ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ.

ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು, ರಾಜ್ಯವು ಈಗಾಗಲೇ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ಧಿ ಸಾಧಿಸಿದೆ, ಮತ್ತೊಂದು ವಿಮಾನ ನಿಲ್ದಾಣವನ್ನು ಬೆಂಗಳೂರು ಸಮೀಪ ನಿರ್ಮಿಸಿದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ನ್ಯಾಯ ಸಂದಂತೆ ಆಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಶಿರಾಬಳಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು, ಭದ್ರಾ ಮೇಲ್ದಂಡೆ ಕಾಲುವೆ, ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ನೀರಿನ ಲಭ್ಯತೆಯೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಭಾಗದಲ್ಲಿ ವಿಮಾನ ನಿಲ್ದಾಣವಾದರೆ ಕೈಗಾರಿಕೆ, ಉದ್ಯೋಗ, ಹೂಡಿಕೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕಲಿದ್ದು, ರಾಜ್ಯದ ಸಮತೋಲಿತ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಿದ್ದಾರೆ. ನರಗುಂದ ತಾಲೂಕಿನ ಕಲಕೇರಿ ಹಾಗೂ ಹದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು, ರೈತರು ಬೆಳೆದ ಹೆಸರು, ಉದ್ದು, ಶೇಂಗಾ, ಮೆಕ್ಕೆಜೋಳ, ಈರುಳ್ಳಿ ಹಾಗೂ ಹತ್ತಿ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವ ಬೆಳೆಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಂವಾದ ನಡೆಸಿದ ಅವರು, ಜಿಲ್ಲೆಯಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರದೇಶದ ನಿಖರ ಮಾಹಿತಿ ಪಡೆಯಲು ಜಿಲ್ಲೆಯ ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 13,35,000 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಗಣಕೀಕರಣದಲ್ಲಿ ಜಿಲ್ಲೆಯು ಎರಡನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,30,037 ಮತದಾರರಿದ್ದು, ಪ್ರತಿಯೊಬ್ಬರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 833,365 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಇದುವರೆಗೆ 9,02,939 ಗಣತಿ ನಮೂನೆಗಳನ್ನು ವಿತರಿಸಿದ್ದಾರೆ. 5,75,478 ಎನ್ಯುಮರೇಷನ್ ಫಾರಂಗಳು ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೀಣ್ಯಂನಲ್ಲಿ ಮನೆ ಮುಂದೆ ಕುಳಿತಿದ್ದ ಅಜ್ಜಿ ಮೊಮ್ಮಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಮೀಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟೆಕೆರೆ ದೊಡ್ಡಿ ಹಾಡಿಯಲ್ಲಿ ಶಿವಮ್ಮ ಹಾಗೂ ಹರ್ಷಿತಾ ಎಂಬ ಅಜ್ಜಿ ಮೊಮ್ಮಗಳ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನು ಇರಿಸಿ ನಿರಂತರ ಕಾರ್ಯಾಚರಣೆ ಕೈಗೊಂಡಿದ್ದರು. ಇಂದು ಬೆಳಿಗ್ಗೆ ಆಹಾರದಾಸಿಗೆ ಬಂದ ಚಿರತೆ ಬೋನಿಗೆ ಬಿದ್ದಿದ್ದು, ಪಶುವೈದ್ಯರ ಪರಿಶೀಲನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕರು 40 ವರ್ಷ ಮೇಲ್ಪಟ್ಟ ನಂತರ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮಾವು ಬೆಂಬಲ ಬೆಲೆ ಯೋಜನೆಯಡಿ ತೋತಾಪುರಿ ಮಾವು ಮಾರಾಟ ಮಾಡುತ್ತಿರುವ ಹಾಗೂ ಈಗಾಗಲೇ ಮಾರಾಟ ಮಾಡಿರುವ ಎಲ್ಲಾ ರೈತರು ವ್ಯಾಪಾರಿಯಿಂದ ಮಾರಾಟ ಬಿಲ್ಲನ್ನು ಕಡ್ಡಾಯವಾಗಿ ಪಡೆದು ಗೇಟ್ ಎಂಟ್ರಿ ಚೀಟಿ, ತೂಕದ ಚೀಟಿ, ಆನ್ಲೈನ್ ನೋಂದಣಿ ಪ್ರತಿಯೊಂದಿಗೆ ಅದೇ ದಿನ ಅಥವಾ ಮರುದಿನವೇ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ಸಲ್ಲಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 2:40

ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ವಿಷಯ ಏನು ಅಂತ ನೀವು ಕಾಯ್ತಾ ಇದ್ದೀರಿ ಅಲ್ವಾ? ಇಂದಿನ ವಿಷಯ ಒಂದು ಹೂವಿನ ಬಗ್ಗೆ, ಒಂದು ಪುಷ್ಪದ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕೇಳುಗರೆ.

ಆ ಹೂವು ಯಾವುದು ಅಂತ ಕಾಯ್ತಾ ಇದ್ದೀರಾ? ಓಕೆ, ಕದಂಬ ಪುಷ್ಪ. ಇದೊಂದು ಕದಂಬ ಪುಷ್ಪವು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಸ್ಥಳೀಯವಾಗಿ ಬೆಳೆಯುವ ಒಂದು ಸುಂದರವಾದ ಪರಿಮಳಯುಕ್ತ ಗೋಳಾಕಾರದ ಕಿತ್ತಳೆ ಹಳದಿ ಬಣ್ಣದ ಹೂವನ್ನು ಹೊಂದಿರುವ ಒಂದು ಪವಿತ್ರ ವೃಕ್ಷವಾಗಿದೆ ಈ ಕದಂಬ ಮರವು. ಇದು ಹಿಂದೂ ಧರ್ಮದಲ್ಲಿ ಇದಕ್ಕೆ ಹೆಚ್ಚಿನ ಧಾರ್ಮಿಕ ಮಹತ್ವವಿದ್ದು ಇದು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಹೂವಂತೆ. ಇದರ ಆಕರ್ಷಕವಾದ ಹೂವುಗಳು ಸುಗಂಧ ದ್ರವ್ಯಗಳಲ್ಲಿ ವ್ಯಾಪಕವಾಗಿ ಬಳಕೆಯಾಗುತ್ತೆ. ಕೇಳುಗರೆ, ಕದಂಬ ಪುಷ್ಪ, ಈ ಕದಂಬ ಮರದಲ್ಲಿ ಬಿಡುವ ಈ ಕದಂಬ ಪುಷ್ಪದ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನು ಕೇಳ್ತಾ ಸುಂದರ ಹಾಡುಗಳನ್ನು ಕೇಳ್ತಾ ಸಾಗೋಣ. ವಿಷಯಕ್ಕೆ ಸಂಬಂಧಿಸಿದಂತೆ ಹಾಡುಗಳು ಈಗ ಮೂಡಿಬರಲಿವೆ. ಮೊದಲಿಗೆ ಗೀತೆಯನ್ನು ಕೇಳೋಣ. ಪಿ ಸುಶೀಲಾ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್ ಅವರು.

0: ಕೇಳುಗರೆ, ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕದಂಬ ಮರದಲ್ಲಿ ಬಿಡುವಂತಹ ಕದಂಬ ಪುಷ್ಪ. ಈ ಪುಷ್ಪದ ಬಗ್ಗೆ ಕಿರು ಮಾಹಿತಿಯನ್ನ ಹೇಳ್ತಾ ಇದ್ದೆ. ಇದು ಮನೆಯಲ್ಲಿ ಕದಂಬ ಗಿಡವನ್ನ ನೆಡೋದ್ರಿಂದ ಆಗುವ ಪ್ರಯೋಜನಗಳು ಯಾವೆಲ್ಲ ಅಂತ ಮುಂದೆ ನೋಡ್ತಾ ಹೋಗೋಣ. ಇದು ಆರೋಗ್ಯಕ್ಕೂ ಸಹ ಉಪಯುಕ್ತವಾಗಿದೆಯಂತೆ. ಔಷಧೀಯ ಗುಣಗಳನ್ನು ಸಹ ಹೊಂದಿದ್ದ ಈ ಕದಂಬ ಮರದ ಪುಷ್ಪಗಳು ಮರದ ತೊಗಟೆಯನ್ನು ಆಯುರ್ವೇದದಲ್ಲಿ ಉರಿಯೂತ, ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಹಸಿ ಸಣ್ಣಪುಟ್ಟ ಗಾಯಗಳಿಗೂ ಸಹ ಈ ಮರದ ತೊಗಟೆಯಿಂದ ಉಪಯೋಗ ಆಗಿದೆಯಂತೆ. ಇನ್ನು ನಮ್ಮ ಪ್ರಾಚೀನ ಕಾಲದಲ್ಲಿ ಕದಂಬ ಮರದ ತೊಗಟೆಯನ್ನು ಚರ್ಮದ ಕಾಯಿಲೆಗೂ ಸಹ ಬಳಸ್ತಾ ಇದ್ರಂತೆ. ತೊಗಟೆಯನ್ನು ತೆಗೆದು ಅದರ ಪೇಸ್ಟ್ ಮುಖಾಂತರ ಬಳಸಲಾಗಿತ್ತಂತೆ. ಮತ್ತು ಮತ್ತೊಂದು ಆರೋಗ್ಯಕರವಾದ ವಿಚಾರ ಏನು ಅಂತಂದರೆ, ಒಬ್ಬ ವ್ಯಕ್ತಿಯ ಪಿತ್ತಜನಕಾಂಗದ ಸಮಸ್ಯೆಯಿಂದ ಬಳುತ್ತಿದ್ರೆ ಕದಂಬ ಮರವು ಸಹ ಉಪಯುಕ್ತವಾಗಿದೆ ಅಂತ ಹೇಳಲಾಗುತ್ತೆ. ಮತ್ತೊಂದು ಗೀತೆಯನ್ನ ಕೇಳೋಣ. ಚಿತ್ರ ಬೆಟ್ಟದ ಹೂವು, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲೋಹಿತ್. ಸಾಹಿತ್ಯ ಬರೆದಿದ್ದಾರೆ ಜಿ ಉದಯಶಂಕರ್. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ ಅವರು.
1: ನಾನು
2: ಐ,
1: ನೀನು
2: ಯು,
1: ಕಾಡು
2: ಫಾರೆಸ್ಟ್,
1: ಬೆಟ್ಟ
2: ಮೌಂಟೇನ್,
1: ಹೂ
3: ಫ್ಲವರ್,
1: ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲ್ಲವೇ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್.

0: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳ ವಿವರ ಹೀಗಿದೆ. ಕಾಮನ ಬಿಲ್ಲು ಚಿತ್ರದಿಂದ ಈ ಗೀತೆ. ಮತ್ತೊಂದು ಹಾಡು ರಥಸಪ್ತಮಿ ಚಿತ್ರದಿಂದ.
1: ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ.
0: ಮತ್ತೊಂದು ಗೀತೆ ಇಂದ್ರಜಿತ್ ಚಿತ್ರದಿಂದ.

ಕೇಳುಗರೆ, ಈ ಹಾಡುಗಳ ಬಗ್ಗೆ ನಿಮ್ಮ ಸಂದೇಶವನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳುಹಿಸಿದರ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗಳು 9448640273. ನಿಮ್ಮ ಸಂದೇಶ ನಮ್ಮನ್ನು ತಲುಪಲಿ ಸಂಜೆಯ 4 ಗಂಟೆಯ ನಂತರ. ಇನ್ನು ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಕದಂಬ ಮರದಲ್ಲಿ ಬಿಡುವಂತಹ ಕದಂಬ ಪುಷ್ಪದ ಕುರಿತು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈ ಕದಂಬ ಮರವು ಭಾರತದ ಕಾಡುಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ ಇದೊಂದು ಸುಂದರವಾದ ಹೂವುಗಳಿಗಾಗಿ ಉದ್ಯಾನವನಗಳಲ್ಲಿ ರಸ್ತೆಗಳ ಪಕ್ಕದಲ್ಲಿ ಬೆಳೆಸ್ತಾರೆ. ಇದರ ಹಣ್ಣುಗಳು ರುಚಿಯಾಗಿರುವುದರಿಂದ ಮನುಷ್ಯರು, ಪ್ರಾಣಿ ಪಕ್ಷಿಗಳು ಸಹ ತಿನ್ನುವುದುಂಟು. ಪರಿಸರ ಸ್ನೇಹಿಯಾದ ಈ ಮರಗಳು ದಟ್ಟವಾದ ಎಲೆಗಳನ್ನು ಹೊಂದಿರೋದ್ರಿಂದ ಉದ್ಯಾನವನಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ನೆರಳಿಗಾಗಿ ಬೆಳೆಸಲು ಅತ್ಯುತ್ತಮವಾಗಿದೆ. ಇನ್ನು ಇದರ ಧಾರ್ಮಿಕ ಮಹತ್ವವನ್ನು ಸಹ ಹೊಂದಿದೆ ಅಂತ ಹೇಳಿದ್ದೆ. ಧರ್ಮ ಗ್ರಂಥಗಳ ಪ್ರಕಾರ ಕದಂಬ ಹೂವು ಶ್ರೀಕೃಷ್ಣನ ಅಚ್ಚುಮೆಚ್ಚು ಮತ್ತು ಲಕ್ಷ್ಮೀದೇವಿಗೆ ತುಂಬ ಪ್ರಿಯವಾಗಿದೆ ಎಂದು ಸಹ ನಂಬಲಾಗುತ್ತೆ.

ಕೇಳುಗರೆ, ಒಟ್ಟಾರೆ ಹೇಳೋದಾದರೆ ಈ ಕದಂಬ ಮರದ ಪುಷ್ಪವು ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು, ಔಷಧೀಯ ಗುಣಗಳನ್ನು ಸಹ ಹೊಂದಿದ್ದು, ಆರೋಗ್ಯಕ್ಕೂ ಸಹ ಉಪಯುಕ್ತವಾಗಿದೆ. ಸುಂದರವಾದ ಆಕರ್ಷಣೆಯನ್ನು ಹೊಂದಿರುವ ಈ ಕದಂಬ ಪುಷ್ಪವನ್ನು ಒಮ್ಮೆ ನೋಡಲೇಬೇಕು. ಕೇಳುಗರೆ, ಇದಾಗಿತ್ತು ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ವಿಷಯ ಹಾಗೂ ವಿಷಯಕ್ಕೆ ಸಂಬಂಧಿಸಿದ ಹಾಡುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇದುವರೆಗೂ ಮಧ್ಯಾಹ್ನದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದು, ಹಾಗೆ ನಿಮ್ಮೊಂದಿಗೆ ಜೊತೆಯಾದದ್ದು ನಾನು ಚೈತ್ರ ಕೆ ವಿಜಯ್. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ಸಂಜೆಯ 5 ಗಂಟೆಯಿಂದ ಚಂದ್ರವಳ್ಳಿ ಪ್ರಸಾರದೊಂದಿಗೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭಗೊಳ್ಳಲಿವೆ. ಅಲ್ಲಿವರೆಗೂ ನಮಸ್ಕಾರಗಳು.

0: मन चाहेगी।
1: मन चाहेगी।
0: मन चाहेगी।

ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 FM. ಈಗ ಸಮಯ 5:23. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಈ ಸುಂದರ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ಕೆ ನಿಮ್ಮ ಬಾನೂಲಿ ಗೆಳತಿ ಟಿ ಗೀತಾ ಮಾಡುವ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಈ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಅಲ್ವೇ? ಇದು ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಾಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿಮಗೀಗಾಗಲೇ ಗೊತ್ತಾಗಿದೆ ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅಂತ. ಆದರೂ ಕೂಡ ಮತ್ತೊಮ್ಮೆ ನಾ ಹೇಳ್ತೇನೆ, ಕಾಮನಬಿಲ್ಲು ಚಿತ್ರದಿಂದ ಇಂದು ಆನಂದ ನಾ ತಾಳಲಾರೆ, ರಥಸಪ್ತಮಿ ಚಿತ್ರದಿಂದ ಜೊತೆಯಾಗಿ ಹಿತವಾಗಿ, ಇಂದ್ರಜಿತ್ ಚಿತ್ರದಿಂದ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಈ ಮೂರು ಗೀತೆಗಳಿಗೆ ಯಾರ್ಯಾರು ಯಾವೆಲ್ಲ ಗೀತೆಗಳನ್ನು ಇಷ್ಟಪಟ್ಟು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಳಿಸಿದ್ದಾರೆ ನೋಡ್ತಾ ಹೋಗೋಣ.

ಮೊದಲನೇದಾಗಿ ಒಂದು ಸಂದೇಶ ಬಂದಿದೆ. ಬಿಂದು ರಾಘವ, ಜೋಗಿಮಟ್ಟಿ ರಸ್ತೆ, ಚಿತ್ರದುರ್ಗದಿಂದ. ನಾನು ನೋಡಿದ ಮೊದಲ ಸಿನಿಮಾ ಶಿವಣ್ಣನ ರಣರಂಗ, ಎರಡನೇ ಸಿನಿಮಾ ರಥಸಪ್ತಮಿ. ಬಾಲ್ಯದಲ್ಲಿ ನೋಡಿದ್ದರಿಂದ ಅದರ ಸವಿನೆನಪು ಎಂದಿಗೂ ಅಮರ. ಕುಟುಂಬ ಸಮೇತರಾಗಿ ಸಿನಿಮಾ ವೀಕ್ಷಣೆ ಮಾಡಿದಂತಹ ಕ್ಷಣ ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತೆ. ಹಾಗೆ ಆ ಭಾವ ಸದಾ ನಮ್ಮ ಜೊತೆಯಲ್ಲಿ ಸಾಗಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಹಾಡು ಜೊತೆಯಾಗಿ ಹಿತವಾಗಿ ಈ ಚಿತ್ರದ ಗೀತೆಯನ್ನು ಅವರು ಮೆಚ್ಚಿ ತಮ್ಮ ಅಭಿಪ್ರಾಯವನ್ನು ಕಳಿಸಿದ್ದಾರೆ. ಮತ್ತು ಮತ್ತೊಂದು ಸಾಲನ್ನು ಕಳಿಸಿದ್ದಾರೆ, ನಾವೆಲ್ಲರೂ ಹೀಗೆ ಬದುಕುವಲ್ಲಿ ಸುಖ ಸಂತೋಷದಿಂದ ಸಾಗೋಣ ಅನ್ನುವಂತಹ ಒಳ್ಳೆಯ ಒಂದು ಸಂದೇಶದ ಮೂಲಕ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಯಾರು ಅಂತ ಹೇಳಿದ್ರೆ ಬಿಂದು ರಾಘವ, ಜೋಗಿಮಟ್ಟಿ ರಸ್ತೆ, ಚಿತ್ರದುರ್ಗದಿಂದ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಸಂದೇಶ ಬಂದಿದೆ. ಆಕಾಶವಾಣಿ ಚಿತ್ರದುರ್ಗ ನಿಲಯದ ನಿರೂಪಕರಿಗೆ ನಮಸ್ಕಾರಗಳು. ನೀವುಗಳು ಆಯ್ಕೆ ಮಾಡಿಕೊಂಡಿರುವಂತಹ ಮೂರು ಚಿತ್ರಗೀತೆಗಳು ಬಹಳ ಚೆನ್ನಾಗಿದೆ, ಆದ್ದರಿಂದ ಆ ಮೂರು ಗೀತೆಗಳಲ್ಲಿ ಯಾವುದಾದ್ರೂ ಒಂದು ಹಾಡನ್ನು ಪ್ರಸಾರ ಮಾಡಿ ನಮಸ್ಕಾರಗಳು ಅಂತ ಹೇಳಿದರೆ ಒಂದು ಹಾಡಲ್ಲ, ಮೂರು ಹಾಡುಗಳನ್ನು ಕೂಡ ಪ್ರಸಾರ ಆಗ್ತವೆ ಕೇಳಿ ಅಂತ ಹೇಳ್ತೇನೆ. ಯಾರು ಆ ಸಂದೇಶ ಕಳಿಸಿರೋದು ಅಂತ ಹೇಳಿದ್ರೆ ಬಸವರಾಜ್ ಸ್ವಾಮಿ, ಚೇತನ, ಮಹಾಲಕ್ಷ್ಮಿ, ರಂಗಸಮುದ್ರ, ಪಾವಗಡ ತಾಲೂಕಿನಿಂದ ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಬಂದಿದೆ. ಮೀರಾ ನಾಡಿಕ್, ಉಪನ್ಯಾಸಕಿ, ಚಿತ್ರದುರ್ಗದಿಂದ. ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭ ಸಂಜೆ. ಈ ಸಂಜೆಯ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಮೂರು ಹಾಡುಗಳು ಸೊಗಸಾಗಿವೆ. ಸಾಹಿತ್ಯ, ಸಂಗೀತ, ರಾಗ ಇಂಪಾಗಿದೆ. ಅದರಲ್ಲೂ ನನಗೆ ಇಷ್ಟವಾದಂತಹ ಗೀತೆ ಅಂತ ಹೇಳಿದ್ರೆ ರೆಬಲ್ ಸ್ಟಾರ್ ಅಂಬರೀಶ್ ಅಭಿನಯದ ಇಂದ್ರಜಿತ್ ಚಿತ್ರದ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ. ಈ ಹಾಡು ಸೂರ್ಯನ ಕಿರಣ, ಚಂದ್ರನ ಬೆಳಕು, ಕೃಷ್ಣನ ಮುರಳಿಯ ನಾದ, ಶ್ರುತಿ ಲಯ ತಾಳದಂತೆ ನಮ್ಮಿಬ್ಬರ ಪ್ರೀತಿ ಮೇಳೈಸಿದೆ ಎಂದು ಸಾರುವ ಹಾಗೂ ಸುಂದರವಾದ ಹಾಡಿನ ಆಯ್ಕೆಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಚೆನ್ನಾಗಿದೆ, ರಾಗ ತಾಳ ಪಲ್ಲವಿ ಸೊಗಸಾಗಿವೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ಹಾಗೂ ಎಲ್ಲ ಹಾಡುಗಳು ಇಷ್ಟಪಟ್ಟು ಕೇಳ್ತೇವೆ ಅಂತ ಹೇಳಿ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಕಳಿಸಿದ್ದಾರೆ. ಶುಭ ಸಂಜೆ, ಧನ್ಯವಾದಗಳು ಅಂತ ಹೇಳಿದರೆ ತಮಗೂ ಕೂಡ ಶುಭ ಸಂಜೆ, ಧನ್ಯವಾದ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ನನಗೆ ಎಲ್ಲ ಹಾಡುಗಳು ಇಷ್ಟವಾಗಿವೆ, ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ, ಮರೆಯಲಾಗದ ಹಾಡುಗಳು, ಧನ್ಯವಾದಗಳು, ಶುಭ ಸಂಜೆ ಅಂತ ಹೇಳಿದ್ದಾರೆ. ಧನ್ಯವಾದ ತಮಗೂ ಕೂಡ ಶುಭ ಸಂಜೆ. ಮತ್ತೊಂದು ಸಂದೇಶ, ಕೊಕ್ಕನೂರು ಹರಿಹರ ತಾಲೂಕಿನಿಂದ ಕಳಿಸಿದ್ದಾರೆ. ನಮಸ್ತೆ ಅಂತ ಹೇಳಿದರೆ ತಮಗೂ ನಮಸ್ತೆ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳಿದರೆ ತಮಗೆ ಯಾವುದು ಹಾಡು ಕೇಳಿದರೆ ಅಂತ ಹೇಳಿದರೆ ಕಾಮನ ಬಿಲ್ಲು ಹಾಡು, ಇಂದು ಆನಂದ ನಾ ತಾಳಲಾರೆ. ಈ ಹಾಡು ಅಪಾರ ಪ್ರೀತಿ, ಆನಂದ ಮತ್ತು ರೋಮಾಂಚನದಿಂದ ತುಂಬಿರುವ ಒಂದು ಸುಂದರವಾದ ಪ್ರೇಮ ಗೀತೆ. ಪ್ರಿಯತಮನ ಮನಸ್ಸಿನಲ್ಲಿ ಹುಕ್ಕಿ ಅರಿಯುತ್ತಿರುವ ಆನಂದವನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಹೊಸ ಕನಸುಗಳ ಮತ್ತು ಆಸೆಗಳು ಆತನನ್ನು ಕುಣಿಯುವಂತೆ ಮಾಡುತ್ತಿವೆ. ಗಾಳಿಯಲ್ಲಿ ತಂಗಾಳಿ, ಸಂಜೆಯ ರಂಗು, ಹರಿಯುವ ನದಿ, ಹೂವಿನ ಮಕರಂದ ಹೀರುವ ದುಂಬಿಗಳು ಕೂಡ ಪ್ರೀತಿಯ ಸಂಭ್ರಮವನ್ನು ಸಾರ್ತಾ ಇವೆ. ಪ್ರಕೃತಿಯ ಪ್ರತಿಯೊಂದು ಅಂಶವು ಜೋಡಿಯ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ. ನೀನೇನೆಂದು ನನ್ನವಳೆ ಎಂದು ನಾಯಕ ನಾಯಕಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ, ನಾಗೇಂದ್ರ ಗುಂಡಮ್ಮ, ದೊಡ್ಡ ಉಳ್ಳಾರ್ತಿ, ಚಳ್ಳಕೆರೆ ತಾಲೂಕು. ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ತಪ್ಪದೆ ಕೇಳ್ತೇನೆ, ಎಲ್ಲ ಹಾಡುಗಳು ಪ್ರಸಾರ ಮಾಡಿ ಅಂತ ಹೇಳಿದರೆ ಖಂಡಿತ ಪ್ರಸಾರ ಆಗುತ್ತೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ, ಶುಭ ಸಂಜೆ ಅಂತ ಹೇಳಿದರೆ ತಮಗೂ ಕೂಡ ಶುಭ ಸಂಜೆ. ಇಂದು ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ರಾಗ ತಾಳ ಲಯ ಸೂಪರ್, ಸಾಹಿತ್ಯ ಮತ್ತು ಸಂಗೀತ ಸೂಪರ್ ಸೂಪರ್ ಸೂಪರ್ ಅಂತ ಹೇಳಿ ನಿಮ್ಮ ನಿರೂಪಣೆಯು ಕೂಡ ಸೂಪರ್ ಸೂಪರ್ ಅಂತ ಹೇಳಿದರೆ ಧನ್ಯವಾದಗಳು. ರಾಯಭಾಗ ತಾಲೂಕು ಮುಗಳಖೇಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಸರಿ ಕೇಳಿದ್ರೆ ಈಗೊಂದು ಹಾಡು ಕೇಳಿಬರೋಣ ಅಲ್ವೇ. ಇದೀಗ ಕೇಳೋಣ ಕಾಮನಬಿಲ್ಲು ಚಿತ್ರದ ಈ ಗೀತೆಯನ್ನು.

ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಸುಮಧುರವಾದ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ ಅಲ್ವೇ. ಓಕೆ ಕೇಳುಗರೆ, ಗಮನಿಸಿ, ಇಂದು ಸಂಜೆ 5:30 ಕತೆ ಕೇಳಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಪೋಷಕರು ತಮ್ಮ ಮಕ್ಕಳನ್ನ

ಮಕ್ಕಳಿಗೆ ಸಹಾಯ ಮಾಡುವುದರ ಮೂಲಕ ನಾವು ಅರ್ಧ ಕಥೆಯನ್ನು ಹೇಳ್ತೇನೆ. ಆ ಮುಂದುವರೆದಂತಹ ಕಥೆಯನ್ನು ಮಕ್ಕಳಿಂದ ನೇರವಾಗಿ ನೀವು ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ಕಥೆಯನ್ನು ಮುಂದುವರಿಸಬಹುದು. ಓಕೆ, ನೋಡೋಣ ಈ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂದೇಶ ಬಂದಿದೆ. ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಸ್ಟುಡಿಯೋ ಏಟ್ ಪೋಸ್ಟ್ ಆಫೀಸ್ ಹತ್ತಿರ ಎಚ್ಎಲ್ಕೆ ರೋಡ್ ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಅಂತ ಹೇಳಿದ್ದಾರೆ. ಹಾಗೂ ಇವತ್ತಿನ ಸಿನಿಮಾ ಶಿವರಾಜ್ಕುಮಾರ್ ಆಶಾರಾಣಿ ಅಭಿನಯದ ರಥಸಪ್ತಮಿ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಒಬ್ಬರಿಗೊಬ್ಬರು ಪೂರಕವಾಗಿ ಬದುಕುವುದು ಮತ್ತು ಕಷ್ಟ ಸುಖಗಳಲ್ಲಿ ಪರಸ್ಪರ ಹೆಗಲು ಕೊಟ್ಟು ನಡೆಯುವುದು ಮಾನವ ಧರ್ಮ. ನಾವು ಒಂಟಿಯಾಗಿ ಸಾಧಿಸುವುದಕ್ಕಿಂತ ಎಲ್ಲರನ್ನ ಒಳಗೊಂಡು ಜೊತೆಯಾಗಿ ಸಾಗಿದಾಗ ದೇಶ ಮತ್ತು ಸಮಾಜದ ಪ್ರಗತಿ ಸಾಧ್ಯ. ಜೀವನದಲ್ಲಿ ಎಂತಹದೇ ಸವಾಲುಗಳು ಬಂದರೂ ನಾವೆಲ್ಲರೂ ಒಂದಾಗಿ ಮುನ್ನಡೆದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಪರಸ್ಪರ ದ್ವೇಷ ಅಸೂಯೆಗಳನ್ನು ಮರೆತು ಎಲ್ಲರಿಗೂ ಒಳಿತನ್ನು ಬಯಸುತ್ತಾ ಹಿತವಾಗಿ ಹೆಜ್ಜೆ ಇಡುವುದೇ ನಿಜವಾದ ವಿಕಾಸ. ಆದುದರಿಂದ ಈ ಹಾಡಿನಲ್ಲಿ ಪ್ರೇಮಿಗಳ ಸ್ವಾರಸ್ಯಕರ ಜೀವನದ ಕುರಿತು ಸಾಹಿತ್ಯ ಸಂಗೀತ ಇರುವ ಈ ಹಾಡನ್ನು ಕೇಳಲು ಬಯಸುವೆ ಅಂತ ಹೇಳಿ ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ ಮತ್ತು ನಿಮ್ಮ ಅಭಿಪ್ರಾಯಕ್ಕಾಗಿ. ಮತ್ತೊಂದು ಸಂದೇಶ ಇದೆ. ಪ್ರಹ್ಲಾದ ಕೆಳಗೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳಿದರೆ ತಮಗೂ ಕೂಡ ಶುಭ ಸಂಜೆ. ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ, ಪ್ರಸಾರ ಮಾಡಿ ಅಂತ ಹೇಳಿದರೆ ಧನ್ಯವಾದ, ಖಂಡಿತ ಪ್ರಸಾರ ಆಗ್ತದೆ, ಕೇಳಿ. ಮತ್ತೊಂದು ಸಂದೇಶ ಇದೆ. ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ. ಈ ದಿನದ ನಮ್ಮ ಹಾಡು ರಥಸಪ್ತಮಿ ಚಿತ್ರದಿಂದ ಜೊತೆಯಾಗಿ ಹಿತವಾಗಿ ಈ ಹಾಡನ್ನು ಪ್ರಸಾರಿಸಿ ಅಂತ ಹೇಳಿದ್ದಾರೆ. ಓಕೆ, ಪ್ರಸಾರ ಮಾಡ್ತೇವೆ. ಇನ್ನು ಈ ಹಾಡು ತುಂಬ ಮಧುರ, ಬಾಂಧವ್ಯಗಳ ಪ್ರೇಮಗೀತೆ. ಪ್ರೇಮಮಯ ಉಯ್ಯಾಲೆಯಲ್ಲಿ ತೇಲಾಡುವ ಯುವ ಪ್ರೇಮಿಗಳ ಹೃದಯ ಸ್ಪಂದನದ ಮಧುರ ಮಿಲನದ ಬಾಂಧವ್ಯದ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬ ಅಂದ ಚಂದದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳುತ್ತಾ ಮೈಮರೆಯಬಹುದು. ಈ ಶುಭ ಶನಿವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವ ಹಾಡುಗಳು. ಈ ಹಾಡಿನಲ್ಲಿ ಗೀತ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ ಮತ್ತು ಬಿ ಕೆ ನಿರ್ದೇಶನ ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದೀರಾ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಶನಿವಾರದ ಶುಭ ಸಂಜೆ ಅಂತ ಹೇಳಿದರೆ ತಮಗೂ ಕೂಡ ಶುಭ ಸಂಜೆ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಮೂರು ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಚಿ ದತ್ತರಾಜ್ ಅವರ ನಿರ್ದೇಶನದಲ್ಲಿ 1983 ಬಿಡುಗಡೆಯಾಗಿ ತೆರೆ ಕಂಡ ಕಾಮನಬಿಲ್ಲು ಚಿತ್ರದ ಇಂದು ಆನಂದ ನಾ ತಾಳಲಾರೆ ಈ ಗೀತೆ. ಕಾರಣ ಈ ಗೀತೆಯು ಖ್ಯಾತ ನಟರುಗಳಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಚಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರುಗಳ ಕಂಠಸಿರಿಯಲ್ಲಿ ಬಹಳ ಸುಮಧುರವಾಗಿ, ಸೃಶ್ಯಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿದರೆ ಈಗಾಗಲೇ ಆ ಹಾಡು ಪ್ರಸಾರ ಆಯಿತು, ತಾವು ಕೂಡ ಕೇಳಿದಿರಿ ಅಂತ ಭಾವಿಸ್ತೇನೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಇದೀಗ ಕೇಳಿ ಬರೋಣ ಈ ಒಂದು ಗೀತೆಯನ್ನು, ರಥಸಪ್ತಮಿ ಚಿತ್ರದ ಈ ಗೀತೆ.

ಸಂಗಡಿಗರೊಂದಿಗೆ ಆಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಇನ್ನು ಮತ್ತೊಂದು ಸಂದೇಶ ಇದೆ, ಯಾವುದು ಅಂತ ಹೇಳಿದ್ರೆ, ಎನ್ ಮಾರಣ್ಣ ಶಿಕ್ಷಕರು ತಳುಕು ಚಳ್ಳಕೆರೆ ತಾಲೂಕು ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿದರೆ, ನಮಸ್ಕಾರ. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇನೆ, ತಪ್ಪದೇ ಪ್ರಸಾರ ಮಾಡಿ ಅಂತ ಹೇಳಿದರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ, ಬೆಳಗಾವಿಯಿಂದ ಅಶೋಕ್ ಭೀಮಸೇನ ನಲವಡೆ ಅವರು ಕಳಿಸಿದ್ದಾರೆ. ಮಾನ್ಯರೇ, ಇಂದು ನನಗೆ ಇಷ್ಟವಾದ ಗೀತೆ ಡಾಕ್ಟರ್ ರಾಜ್ ಸರಿತಾ ನಟಿಸಿ ಹಾಡಿರುವ ಯುಗಳ ಗೀತೆ ಕಾಮನಬಿಲ್ಲು ಚಿತ್ರದ್ದು. ಇಂದು ಆನಂದ ನಾತಾಳಲಾರೆ, ನೀವು ಬೇಗ ಈ ಹಾಡನ್ನು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಹೇಳಿ AIR ಚಿತ್ರದುರ್ಗದಿಂದ ಚಿತ್ರದುರ್ಗದಿಂದ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಧನ್ಯವಾದ, ನೀವು ಈ ಹಾಡನ್ನು ಕೇಳಿರ್ತೀರಿ ಅಂತ ಭಾವಿಸ್ತೇನೆ.

ಮತ್ತೊಂದು ಸಂದೇಶ ಇದೆ. ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ನಮಸ್ತೆ ಅಂತ ಹೇಳಿದರೆ ತಮಗೂ ಕೂಡ ಶುಭ ಸಂಜೆ ನಮಸ್ತೆ. ಬಾಗೇನಾಳ್ ರಮ್ಯ ಅವರು, ನಿತಿನ್, ಯಶವಂತ್, ಸುರೇಶ್ ಅವರು ಕಳಿಸಿದ್ದಾರೆ. ನೀವು ಆಯ್ಕೆ ಮಾಡಿರುವ ಎಲ್ಲ ಹಾಡುಗಳು ತುಂಬ ಇಷ್ಟ. ರಥಸಪ್ತಮಿ ಚಲನಚಿತ್ರದ ಜೊತೆಯಾಗಿ ಹಿತವಾಗಿ ಹಾಡು ತುಂಬ ಅರ್ಥಪೂರ್ಣವಾದ ಹಾಡು. ಶಿವರಾಜ್ಕುಮಾರ್ ಸರ್ ಅವರ ನಟನೆ ಅದ್ಭುತ. ಏನೇ ಆಗಲಿ ಎಲ್ಲರೂ ಜೊತೆಯಾಗಿ ಇದ್ದರೆ ನಮ್ಮ ಬದುಕಿಗೆ ಒಂದು ಅರ್ಥ ಇರೋದರಲ್ಲಿ ಇರೋ ತನಕ ಜೊತೆಯಾಗಿ ಕೂಡಿಕೊಂಡು ಇದ್ರೆ ಜೊತೆಯಾಗಿದ್ರೆ ಅದೇ ಸ್ವರ್ಗ ಸುಖ. ಈ ಹಾಡು ನನಗೆ ತುಂಬ ಇಷ್ಟ, ದಯಮಾಡಿ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಪ್ರಸಾರ ಆಯಿತು, ತಾವು ಕೂಡ ಕೇಳಿ ಸಂತೋಷವನ್ನು ಪಟ್ಟಿರ್ತೀರಿ ಅಂತ ಭಾವಿಸ್ತೇನೆ. ಮತ್ತೊಂದು ಸಂದೇಶ ಇದೆ, ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಶುಭ ಸಂಜೆ ನಮಸ್ಕಾರಗಳು ಅಂತ ಹೇಳಿದ್ದಾರೆ. ತಮಗೂ ಕೂಡ ನಮಸ್ಕಾರ. ಇಂದು ಆಯ್ಕೆ ಮಾಡಿಕೊಂಡಿರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಸೂಪರ್, ಎಲ್ಲ ಹಾಡುಗಳನ್ನು ತಪ್ಪದೇ ಕೇಳ್ತೇನೆ ಪ್ರಸಾರ ಮಾಡಿ ಅಂತ ಹೇಳಿ, ಬಚ್ಚಬೋರ್ನಹಟ್ಟಿಯಿಂದ ಸಣ್ಣ ಬೋರಯ್ಯ, ಬೋರಮ್ಮ, ಮನು, ವಿನುತ, ಜೀವಿತ, ರೋಜಮ್ಮ, ಚಿತ್ರಲಿಂಗಯ್ಯ, ತ್ರಿವೇಣಿ, ಅನುಶ್ರೀ ಹಾಗೂ ಕುಟುಂಬದವರೆಲ್ಲ ಸೇರಿ ಸಂದೇಶವನ್ನು ಕಳಿಸಿದ್ದೀರಾ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ, ಈ ದಿನ ಪ್ರಸಾರವಾಗುವ ಎಲ್ಲ ಹಾಡುಗಳು ಇಂಪಾಗಿವೆ, ಸಂಗೀತ ಸಾಹಿತ್ಯ ಕೂಡ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನು ಕೇಳ್ತೇನೆ ಅಂತ ಹೇಳಿ ಹೊನ್ನೂರಾಲಿ ಹನುಮಂತಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕೆ. ಇನ್ನೊಂದು ಸಂದೇಶ ಇದೆ, ಗುಡ್ ಈವ್ನಿಂಗ್ ಮೇಡಮ್ ಸಲ್ಮಾ ಟೀಚರ್, ತರೀಕೆರೆ ಇಂದ್ರಜಿತ್ ಚಿತ್ರದ ಹಾಡು ತುಂಬ ಸುಮಧುರವಾಗಿದೆ ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕೆ. ಇನ್ನು ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಶಿವಾನಂದ, ಶಶಿಕಲಾ, ಶ್ರವಣ್, ಶ್ರೇಯಸ್ ಇವರಿಗೆ ಮೂರು ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿ, ವಿನಂತಿ ದಯಮಾಡಿ ಪ್ರಸಾರ ಮಾಡಿ ಅಂತ ಹೇಳಿದರೆ ಪ್ರಸಾರ ಆಗುತ್ತೆ. ಎರಡು ಹಾಡು ಆಲೇ ಕೇಳಿದಿರಿ ಅಂತ ಭಾವಿಸ್ತೇನೆ. ಮತ್ತೊಂದು ಸಂದೇಶ, ಶುಭ ಸಂಜೆ ನಿರೂಪಕರಿಗೆ ಕಾಶಮ್ಮ ಕಾಮನಬಾವಿ ಬಡಾವಣೆ ಚಿತ್ರದುರ್ಗದಿಂದ. ಈ ದಿನ ಆಯ್ಕೆ ಮಾಡಿಕೊಂಡಿರುವ ಎಲ್ಲ ಹಾಡುಗಳು ಸೊಗಸಾಗಿವೆ. ನನಗೆ ಇಂದ್ರಜಿತ್ ಚಿತ್ರದ ಹಾಡು ಇಷ್ಟ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಎಲ್ಲ ಹೋಯ್ತು. ಓಕೆ, ಇಷ್ಟ, ಈ ಹಾಡು ಇಷ್ಟ ಆಗಿದೆ, ಈ ಹಾಡನ್ನು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಹೇಳಿದರೆ ಧನ್ಯವಾದ. ಮತ್ತೊಂದು ಸಂದೇಶ ಇದೆ, ಗೀತಾ ಮೇಡಮ್ ನೀವು ಆಯ್ಕೆ ಮಾಡಿರೋ ಮೂರು ಹಾಡುಗಳು ತುಂಬ ಚೆನ್ನಾಗಿವೆ, ಕೇಳೋಕೆ ನಾವು ಅದೃಷ್ಟ ಮಾಡೀವಿ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ, ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್ ಪ್ರಣೀತ್, ನೀಲಮ್ಮ ಮುಚ್ಚಂಡಿ, ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕು ಸೂರ್ಯಾಳ ಗ್ರಾಮದಿಂದ. ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ರೀ, ನಮಗೆ ಕಾಮನಬಿಲ್ಲು ಚಿತ್ರದ ಹಾಡು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿದರೆ ಖಂಡಿತ ಪ್ರಸಾರ ಆಯಿತು, ನೀವು ಕೂಡ ಕೇಳಿದಿರಿ ಅಂತ ಭಾವಿಸ್ತೇನೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ, ತುಂಗಭದ್ರಾ ನದಿ ದಡದಲ್ಲಿರುವ ಪುಣ್ಯಕ್ಷೇತ್ರ ಹರಿಹರ ವಿದ್ಯಾನಗರ ಶ್ರೀ ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ನಮಸ್ತೆ ಅಂತ ಹೇಳಿದರೆ, ತಮಗೂ ನಮಸ್ತೆ. ಕಾಮನಬಿಲ್ಲು ಈ ಹಾಡು ನನಗೆ ಇಷ್ಟ ರೀ, ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬ ಇಂಪಾಗಿವೆ, ಸೂಪರ್. ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ನಮಸ್ಕಾರ ಅಂತ ಹೇಳಿದರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನೊಂದು ಹಾರಕಬಾವಿ ಮಹಾದೇವಿ ಮೇಡಮ್ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳಿದರೆ ಧನ್ಯವಾದ. ನಿರೂಪಕರಿಗೆ ಶುಭ ಸಂಜೆ, ನಾನು ಶಂಕರ್, ಡಿ ಎನ್, ಹೇಮಲತಾ, ಗ್ರೀಷ್ಮ, ಲೋಚನ್, ಗಿರೀಶ್, ಅನಸೂಯ ಚಿತ್ರದುರ್ಗದಿಂದ IUDP ಲೇಔಟ್ನಿಂದ ಕಳಿಸಿದ್ದಾರೆ. ಈ ದಿನದ ಮೂರು ಹಾಡುಗಳು ರಥಸಪ್ತಮಿ ಬಹಳ ಇಂಪಾಗಿ ಮನಕ್ಕೆ ಮುದ ನೀಡುವ ಹಾಗಿವೆ. ಪ್ರಸಾರ ಮಾಡಿ ಮತ್ತು ಕೇಳುಗರಿಗೆ ಸಂಜೆಯ ವೇಳೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಸಂತೋಷವನ್ನು ಉಂಟು ಮಾಡಿದೆ ಎಂದು ಹೇಳ್ತಾ ಧನ್ಯವಾದಗಳು ಅಂತ ಹೇಳಿದರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ, ಶಶಿಕಲಾ ಸಾಯಿನಾಥ್ MKRT ಶಿವರಾಜ್ಕುಮಾರ್ ಅವರ ಯಶಸ್ವಿ ಎರಡನೇ ಚಿತ್ರ ರಥಸಪ್ತಮಿ ತುಂಬ ಒಳ್ಳೆಯ ಚಿತ್ರ, ಮಧುರ ಬಾಂಧವ್ಯಗಳ ಅಭಿನಯದ ಚಿತ್ರ, ಈ ಚಿತ್ರದ ಹಾಡು ತುಂಬ ಚೆನ್ನಾಗಿದೆ, ನಮಗೆ ಕೇಳಲು ತುಂಬ ಸಂತೋಷ ಅಂತ ಹೇಳಿದರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್, ನಮಸ್ತೆ ಮೇಡಮ್, ಇಂದು ನೀವು ಪ್ರಸಾರ ಮಾಡುತ್ತಿರುವ ಮೂರು ಗೀತೆಗಳು ಚೆನ್ನಾಗಿವೆ, ಅದರಲ್ಲೂ ಕಾಮನಬಿಲ್ಲು ಚಿತ್ರದ ಗೀತೆ ತುಂಬ ಚೆನ್ನಾಗಿದೆ, ನನಗೆ ಕನ್ನಡ ಚಿತ್ರರಂಗದ ಸದಾ ಹಚ್ಚ ಹಸಿರಾಗಿರುವ ಅದ್ಭುತ ಪ್ರೇಮ ಗೀತೆಗಳು ಅಂತ ಹೇಳಿ ಆ ಗೀತೆಯ ಬಗ್ಗೆ ಇನ್ನು ಜಾಸ್ತಿ ಬರೀತಾ ಹೋಗಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ, ನಮಸ್ಕಾರ ಮೇಡಮ್, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿವೆ ಅಂತ ಹೇಳಿ ಮಂಜುನಾಥ್ ಮೃತ್ಯುಂಜಯ ಪ್ರೀತಮ್ ಇರಬೇಕು ಅನಿಸುತ್ತೆ ಅದು, ಓಕೆ, ಕೋಡಿಕೊಪ್ಪ ಮಣಕವಾಡದಿಂದ ಕಳಿಸಿದ್ದಾರೆ, ಧನ್ಯವಾದ. ಮತ್ತೊಂದು ಸಂದೇಶ ಇದೆ, ಕಾಮನಬಿಲ್ಲು ನನ್ನ ಮೆಚ್ಚಿನ ಗೀತೆ.

ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾಡಿ ಜಮಖಂಡಿಯಿಂದ ಕಳಿಸಿದ್ದಾರೆ, ಧನ್ಯವಾದ. ಲತಾ ಶಿವಶಂಕರ್ ಚಟ್ಟೇರ ಬಸವನ ಭಾಗ್ಯವಾಡಿಯಿಂದ ವಿಜಯಪುರದಿಂದ ಕಳಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮ ತುಂಬ ಇಷ್ಟವಾದ ಹಾಡು ರಥಸಪ್ತಮಿ ಶುಭ ಸಂಜೆ ನಮಸ್ಕಾರಗಳು ನಿಮಗೆ ಅಂತ ಹೇಳಿದ್ದಾರೆ. ನಿಮ್ಮ ನಿರೂಪಣೆಯು ಬಹಳ ಇಷ್ಟ ಆಯಿತು ಅಂತ ಹೇಳಿದರೆ, ಧನ್ಯವಾದ. ಯಾರಿದ್ದು ಅಂದರೆ ಲತಾ ಶಿವಶಂಕರ್ ಅವರು. ಓಕೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ, ಹೆಸರು ಕಳಿಸಿಲ್ಲ, ಬರೀತಾ ಇದ್ದೀರಿ, ಟೈಪಿಂಗ್ ಅಂತ ಬರ್ತಿದೆ. ಓಕೆ, ಇದೀಗ ಕೇಳೋಣ ಇಂದ್ರಜಿತ್ ಚಿತ್ರದ ಈ ಗೀತೆಯನ್ನು.

ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಾಪ್ ಆಧಾರಿತ ಚಿತ್ರಗೀತೆಗಳನ್ನ ಕೇಳಿದ್ರಿ. ಸಂದೇಶದ ಮೂಲಕ ತಮ್ಮ ನೆಚ್ಚಿನ ಗೀತೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಹೃದಯಪೂರ್ವಕ ಧನ್ಯವಾದಗಳು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೇಳೋಣ ಕತೆ ಕೇಳಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮೆಲ್ಲ ಪುಟಾಣಿ ಮಕ್ಕಳಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಕ್ಕಳೇ, ನಾನು ಒಂದು ಕತೆಯನ್ನು ಹೇಳಲಿಕ್ಕೆ ರೆಡಿಯಾಗಿದ್ದೀನಿ. ನೀವು ಕೂಡ ಕತೆ ಕೇಳಲಿಕ್ಕೆ ರೆಡಿಯಾಗಿದ್ದೀರಾ ಅಲ್ವೇ? ಓಕೆ, ನೀವು ಕೂಡ ತಯಾರಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ನೀವು ಕೂಡ ಕರೆ ಮಾಡಬಹುದು. ನಾನು ಮೊದಲು ಕತೆಯನ್ನು ಹೇಳ್ತೇನೆ. ಕತೆ ಕೇಳ್ತೀರಾ ಅಲ್ವೇ? ಕತೆಯನ್ನು ಕೇಳಿ ಕತೆಯನ್ನು ಮುಂದುವರಿಸಿ. ಕತೆ ಏನಪ್ಪ ಅಂತ ಹೇಳಿದರೆ ಕಪ್ಪೆಗಳ ಸರ್ಪ ಸವಾರಿ ಅನ್ನುವಂತಹದ್ದು. ಏನಿದು ಕಪ್ಪೆಗಳು ಮತ್ತು ಸರ್ಪ ಅಂತೀರಾ? ಓಕೆ, ಒಂದಾನೊಂದು ಕಾಲದಲ್ಲಿ ಒಂದು ಮುದಿ ಸರ್ಪ ಇರುತ್ತೆ. ಆ ಒಂದು ಸರ್ಪ ಏನು ಮಾಡುತ್ತೆ, ಒಂದು ಪರ್ವತದಲ್ಲಿ ವಾಸವಾಗಿರುತ್ತೆ. ಅದಕ್ಕೆ ವಯಸ್ಸು ಮತ್ತಷ್ಟು ಹೆಚ್ಚತೊಡಗುತ್ತೆ. ಅಂದರೆ ವಯಸ್ಸಾಗ್ತಾ ಆಗ್ತಾ ಅದರ ದೇಹದಲ್ಲಿರುವಂತಹ ಒಂದು ಶಕ್ತಿಯೂ ಕೂಡ ಕಡಿಮೆಯಾಗಿ ದುರ್ಬಲವಾಗುತ್ತೆ. ಆದರೆ ಅದು ಬದುಕಬೇಕಲ್ವೇ? ವಯಸ್ಸಾಯಿತು ಅಂದ ತಕ್ಷಣ ಸಾಯೋದಿಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡುತ್ತೆ, ಅದು ಬೇಟೆಯಾಡಬೇಕು. ಬೇಟೆಯಾಡಬೇಕು ಅಂದರೆ ಏನಾದರೂ ತಿನ್ನಬೇಕು. ಅದನ್ನು ಏನು ಮಾಡಬೇಕು ತಿನ್ನಕ್ಕೆ, ಅದಕ್ಕೆ ವಯಸ್ಸಾಗಿರುತ್ತೆ. ಆದರೆ ಅದು ಒಂದು ಪ್ಲ್ಯಾನ್ ಮಾಡುತ್ತೆ. ಏನು ಮಾಡುತ್ತೆ, ಅದು ಬದುಕಬೇಕು ಅನ್ನುವಂಥದ್ದು ಆಹಾರವನ್ನು ಸೇವಿಸಬೇಕು. ಯಾವುದಾದ್ರೂ ಒಂದು ಮಾರ್ಗವನ್ನು ನಾನು ಹುಡುಕೋಬೇಕು, ಹುಡುಕಿದಾಗ ಮಾತ್ರ ನಾನು ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿ ನಿರ್ಧಾರವನ್ನು ಮಾಡುತ್ತೆ.

ಅದು ಒಂದು ಪರ್ವತದ ಬಳಿ ಹೋಗುತ್ತೆ. ಅಲ್ಲಿ ಒಂದು ಕೆರೆ ಇರುತ್ತೆ. ಆ ಒಂದು ಕೆರೆಯ ಬಳಿ ಆ ಕೆರೆಯೇ ತುಂಬ ಕಪ್ಪೆಗಳು ಅಂದರೆ ಕಪ್ಪೆಗಳ ಸಾಮ್ರಾಜ್ಯವೇ ಆಗಿತ್ತು ಆ ಕೆರೆ. ಆ ಕೆರೆಯ ಯಾವ ಮೂಲೆಯಲ್ಲಿ ನೋಡಿದರೂ ಕೂಡ ಕಪ್ಪೆಗಳಿರುತ್ತೆ. ಸರಿ, ಇದೇ ನನಗೆ ಒಳ್ಳೆಯ ಸ್ಥಳ, ಇಲ್ಲಿ ಆಹಾರಕ್ಕೆ ನನಗೆ ಕಪ್ಪೆಗಳು ಸಿಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಅದು ಸುಮ್ಮನೆ ಆ ಒಂದು ಕೆರೆಯ ಬದಿಯಲ್ಲಿ ಬರ್ತಾ ಇರುತ್ತೆ. ಅಂದರೆ ಅದು ನಟನೆಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಸಾಧುವಿನಂತೆ ನಟಿಸುತ್ತಾ ಕೆರೆಯ ದಂಡೆಯ ಮೇಲೆ ಧ್ಯಾನವನ್ನು ಮಾಡತೊಡಗುತ್ತೆ. ಆ ಒಂದು ಧ್ಯಾನದಲ್ಲಿ ಕುಳಿತಂತಹ ಸರ್ಪಕ್ಕೆ ಒಂದು ಕಪ್ಪೆ ಅದನ್ನು ನೋಡುತ್ತೆ. ನೋಡಿ ಅದಕ್ಕೊಂಥರ ಕುತೂಹಲ ಆಗುತ್ತೆ. ಯಾಕೆ ಸರ್ಪ ಯಾರನ್ನು ಕೂಡ ಕಚ್ತಾ ಇಲ್ಲ, ಯಾರನ್ನು ಕೂಡ ಅದು ಬೇಟೆ ಆಡ್ತಾ ಇಲ್ಲ ಕಪ್ಪೆಗಳನ್ನು, ಆದರೂ ಕೂಡ ಸಾಧುವಿನಂಗೆ ಕೂತಿದೆಯಲ್ಲ ಅಂತ ಹೇಳಿ ಸರ್ಪದ ಹತ್ರ ಬರುತ್ತೆ ಕಪ್ಪೆ. ಯಾಕೆ ನೀನು ಈ ಕೂತಿದೀಯಾ ಅಂತ ಹೇಳಿ ಅದು ಕೇಳುತ್ತೆ ಸರ್ಪವನ್ನು. ಆಗ ಸರ್ಪ ಹೇಳುತ್ತೆ, ನಾನು ಬೇಟೆಯನ್ನು ಮಾಡೋದಿಲ್ಲ, ಅದನ್ನು ತ್ಯಜಿಸಿದ್ದೀನಿ ಅಂತ ಹೇಳುತ್ತೆ. ತ್ಯಜಿಸ್ಬೇಕು ಅಂತ ನಿರ್ಧರಿಸಿದ್ದೀನಿ ಅಂತ. ಯಾಕೆ ಅಂತ ಆ ಕಪ್ಪೆ ಕೇಳಿದಾಗ, ನಿನ್ನೆ ರಾತ್ರಿ ನನಗೊಂದು ಕಪ್ಪೆನ ನಾನು ಬೇಟೆ ಮಾಡ್ತಾ ಇದ್ದೆ, ಬೇಟೆಯನ್ನು ಆಡ್ತಾ ಇದ್ದೆ. ಆಗ ಅದನ್ನು ಅಟ್ಟಿಸ್ಕೊಂಡು ಹೋಗುವಾಗ ಅಲ್ಲಿ ಒಂದು ಒಬ್ಬ ಸಾಧು ಸಿಕ್ಕರು ನನಗೆ. ಆ ಸಾಧು ಏನು ಹೇಳಿದರು ಅಂತ ಹೇಳಿದರೆ, ನಾ ಕಪ್ಪೆನ ಅದು ಬೇಟೆಯಾಡುವಂತಹ ಸಮಯದಲ್ಲಿ ಆ ಕಪ್ಪೆ ಏನೋ ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಆದರೆ ಆಗ ಆ ಒಂದು ಗೊಂದಲದಲ್ಲಿ ನಾನು ಸಾಧು ಒಬ್ಬರ ಮಗನನ್ನು ಕಚ್ಚಿಬಿಟ್ಟೆ. ಆಗ ಆ ಒಂದು ಸಾಧುವಿನ ಮಗ ಸತ್ತು ಹೋದ. ಆದ್ದರಿಂದ ಕಪ್ಪೆ ಯಾವುದು ಸಾಧುವಿಗೆ ಕೋಪ ಬಂತು. ಕೋಪ ಬಂದುಬಿಟ್ಟು ಅದು ನನಗೆ ಒಂದು ಶಾಪವನ್ನು ಕೂಡ ಕೊಡ್ತು. ಏನದು ಅಂತ ಹೇಳಿದರೆ, ಕಪ್ಪೆಗಳನ್ನು ನೀನು ಯಾವುದೇ ಕಾರಣಕ್ಕೂ ಬೇಟೆಯನ್ನು ಆಡೋಂಗಿಲ್ಲ, ಅಂದರೆ ನೀನು ಅದನ್ನು ತಿನ್ನೋಂಗಿಲ್ಲ. ನೀನೇನು ಮಾಡಬೇಕು ಅಂತ ಹೇಳಿದರೆ, ನನ್ನ ಮೇಲೆ ಧ್ಯಾನವನ್ನು ಮಾಡಬೇಕು, ಹಾಗಾಗಿ ನಿನಗಿದು ಶಾಪ ನನ್ನಿದ್ದ ಅಂತ ಹೇಳ್ತಾನಂತೆ ಸಾಧು. ಆಗೇನು ಮಾಡ್ತದೆ ಸರ್ಪ, ಈ ರೀತಿಯಾಗಿ ಆ ಕಪ್ಪೆಗಳಿಗೆಲ್ಲ ಅದು ಸುಳ್ಳನ್ನು ಹೇಳಿ ನಂಬಿಸ್ಬಿಡುತ್ತೆ. ಹೀಗೆ ನಂಬಿದಂತಹ ಕಪ್ಪೆಗಳು ಒಂದಕ್ಕೊಂದು ಕಪ್ಪೆಗಳು ಒಬ್ಬೊಬ್ಬರಿಗೆ ಒಂದು ಬಾಯಿಂದ ಮತ್ತೊಂದು ಬಾಯಿಗೆ ಈ ವಿಷಯ, ಸರ್ಪದ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಕೊನೆಯದಾಗಿ ಕಪ್ಪೆಗಳ ರಾಜನಿಗೂ ಕೂಡ ಈ ವಿಚಾರ ಗೊತ್ತಾಗುತ್ತೆ. ಹಾಗೇನು ಮಾಡ್ತದೆ, ಮುಂದೆ ಏನಾಗಬಹುದು? ಈ ಕಥೆಯನ್ನು ನೀವು ಮುಂದುವರಿಸ್ತೀರಾ ಅಲ್ವೇ? ಈ ಕಥೆ ಮುಂದುವರೆದು ಸರ್ಪಗಳ ಮೇಲೆ ಕಪ್ಪೆಗಳ ಸವಾರಿ ಮಾಡುತ್ತಾ ಮುಂದೆ ಏನಾಗುತ್ತೆ ಅನ್ನುವಂತಹದನ್ನು ನೀವು ನಮ್ಮೊಂದಿಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ಕಥೆಯನ್ನು ಮುಂದುವರಿಸ್ಬೋದು. ಇದೀಗ ಕೇಳೋಣ ಈ ಗೀತೆಯನ್ನು ಕೇಳಿ ಬರೋಣ ಅಲ್ವೇ.

ಕೇಳಿದ್ರೆ ನೀವು ಕಥೆಯನ್ನ ಕೇಳ್ತಾ ಇದ್ದೀರಾ ಅಂತ ಭಾವಿಸ್ತೇನೆ. ಮಕ್ಕಳಿಗೂ ಕೂಡ ಅವರ ಒಂದು ನೆನಪಿನ ಶಕ್ತಿ ಮತ್ತು ಒಂದು ಸೃಜನಾತ್ಮಕತೆಯನ್ನು ಕೂಡ ನೀವು ಬೆಳೆಸಬೇಕಾಗುತ್ತೆ. ಹಾಗಾಗಿ ಅವರ ಮನಸ್ಸಲ್ಲಿ ಏನು ಈ ಕಥೆಯ ಮುಂದೆ ಏನಾಗಬಹುದು ಅನ್ನುವಂತಹ ಕುತೂಹಲ ಹೇಳ್ತಾರಲ್ವೇ, ಅದನ್ನು ನೀವು ಕೂಡ ನೀವು ಕರೆ ಮಾಡುವುದರ ಮೂಲಕ ಮಕ್ಕಳ ಬಾಯಿಂದಲೇ ಹೇಳಿಸಿ ಅಂತ ಹೇಳ್ತೇನೆ. ಮತ್ತೊಮ್ಮೆ ಕಥೆಯನ್ನು ಹೇಳ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಕಪ್ಪೆಗಳ ಒಂದು ಸವಾರಿಯನ್ನು ಸರ್ಪ ಮಾಡುತ್ತೆ ಅಂತ ಈ ಕಥೆಯ ಒಂದು ಅಂಶ. ಏನು ಅಂತ ಹೇಳಿದ್ರೆ, ವಯಸ್ಸಾದಂತಹ ಸರ್ಪ ಏನು ಮಾಡುತ್ತೆ, ಅದಕ್ಕೆ ಆಹಾರ ಬೇಕಾಗಿರುತ್ತೆ, ಶಕ್ತಿ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಒಂದು ಉಪಾಯವನ್ನು ಮಾಡುತ್ತೆ, ಎಲ್ಲಿ ಕಪ್ಪೆಗಳು ಜಾಸ್ತಿ ಇವೆಯೋ ಆ ಕೆರೆಯ ಬಳಿಗೆ ಬರುತ್ತೆ. ಆ ಕೆರೆಯ ಬಳಿ ಇರುವಂತಹ ಕಪ್ಪೆಗಳ ಒಂದು ರಾಶಿ ರಾಶಿ ಕಪ್ಪೆಗಳು ಆ ಕೆರೆಯಲ್ಲಿ ದಂಡೆಯಲ್ಲಿ ಇರುತ್ತೆ. ಹಾಗೇನು ಮಾಡುತ್ತೆ, ಅದು ಸಾಧುವಿನಂತೆ ತುಂಬ ಒಳ್ಳೆಯವನೇನೋ ಅನ್ನೋಂತೆ ಅದು ನಟನೆಯನ್ನು ಕೂಡ ಮಾಡುತ್ತೆ. ಆಗ ನಟನೆ ಮಾಡಿದಾಗ ಧ್ಯಾನದಲ್ಲಿ ಕೂತ್ಕೊಂಡು ನಾನು ತುಂಬ ಒಳ್ಳೆಯವನು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಎಲ್ಲ ಕಪ್ಪೆಗಳಿಗೂ ಬರೋ ರೀತಿ ಅದು ನಟನೆಯನ್ನು ಮಾಡುತ್ತೆ. ಆಗ ಆ ಕಪ್ಪೆ ಹೇಳಿದಂತಹ ಸುಳ್ಳು ಆ ಎಲ್ಲ ಕಪ್ಪೆಗಳು ಆ ಸರ್ಪದ ಹೇಳಿದಂತಹ ಸುಳ್ಳನ್ನು ಕಪ್ಪೆಗಳು ನಂಬ್ತವೆ. ನಾನು ಯಾವುದೇ ಕಪ್ಪೆಯನ್ನು ಬೇಟೆಯಾಡೋದಿಲ್ಲ, ಹಾಗಾಗಿ ಸಾಧುಗಳು ನನಗೆ ಶಾಪವನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾನು ಆ ಕಪ್ಪೆಗಳನ್ನು ತಿನ್ನಂಗಿಲ್ಲ ಅಂತ ಹೇಳಿ ಸರ್ಪ ಸುಳ್ಳನ್ನು ಹೇಳುತ್ತೆ. ಅದು ಆ ಒಂದು ಹೇಳಿದಂತಹ ಸುಳ್ಳು ಕಪ್ಪೆಗಳ ರಾಜನಿಗೂ ಕೂಡ ಮುಟ್ಟುತ್ತೆ. ಓ ಹೌದಾ, ಹಂಗಾದರೆ ಈ ಸರ್ಪ ನಮ್ಮನ್ನು ಕಚ್ಚೋದಿಲ್ಲ, ನಾವು ಕೂಡ ಈ ಸರ್ಪದ ಮೇಲೆ ಸವಾರಿಯನ್ನು ಮಾಡಬಹುದು ಅನ್ನುವಂಥ ಅಭಿಪ್ರಾಯಕ್ಕೆ ಕಪ್ಪೆಗಳು ಬರ್ತವೆ. ಮುಂದೇನಾಯಿತು, ಸವಾರಿಗೆ ಹೋಯ್ತಾ ಕಪ್ಪೆಗಳು ಹೋದ್ವಾ, ಅಂದರೆ ಸವಾರಿ ಅಂತ ಹೇಳಿದರೆ ಸರ್ಪದ ಮೇಲೆ ಕುಳಿತು ಆ ಸರ್ಪ ಹೋಗುವಂತಹ ಒಂದು ಸವಾರಿ, ಅಂದರೆ ಸರ್ಪದ ಮೇಲೆ ಕುಳಿತಾಗ ಸರ್ಪವು ಮುಂದೆ ಹೋಗ್ತಾ ಇರುತ್ತೆ. ಆ ಒಂದು ಮಜವನ್ನು ಆ ಕಪ್ಪೆಗಳು ಪಡಿತವ. ಮುಂದೆ ಏನಾಯಿತು, ಆ ಸರ್ಪ ಹೇಳಿದಂತಹ ಸುಳ್ಳನ್ನು ನಂಬಿದಂತಹ ಕಪ್ಪೆಗಳಿಗೆ ಏನಾಗುತ್ತೆ ಅನ್ನುವಂಥದ್ದು. ನೀವು ಕೂಡ ಈ ಕಥೆಯನ್ನು ಮುಂದುವರಿಸಿ ಫೋನ್ ಮಾಡಿ, ನಮ್ಮ ನಿಲಯದ ಸಂಖ್ಯೆಗಳು ಹೀಗಿವೆ, 9448640273. ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಕೂಡ ಮಕ್ಕಳಿಗೆ ಈ ಕಥೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದೆ ಏನಾಗುತ್ತೆ ಕತೆ ಕೇಳೋಣ ಅಲ್ವೇ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಓಬನಹಳ್ಳಿ ಗ್ರಾಮದ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಮೈಲಾರ ಲಿಂಗಪ್ಪ ದೇವರ ಪದವನ್ನ ಕೇಳುವಿರಿ. ಕೇಳುಗರೇ, ನೀವು ಕೂಡ ಕರೆ ಮಾಡಿ ಕತೆ ಮಕ್ಕಳಿಗೆ ಅರ್ಥ ಆಗಿದೆಯೋ ಅಥವಾ ಇಲ್ಲವೋ ಅನ್ನೋವಂಥದ್ದನ್ನ ಅವರಿಂದನೇ ಹೇಳಿಸಿ ನಮ್ಮ ನಿಲಯಕ್ಕೆ ಕರೆ ಮಾಡಿ ಮಕ್ಕಳ ಒಂದು ಸೃಜನಶೀಲತೆಯನ್ನು ಹೆಚ್ಚಿಸಬಹುದು.

ಕೇಳಿದ್ರೆ ಪುಟಾಣಿಗಳು ಕಾಯ್ತಾ ಇದ್ದಾರೆ ಈ ಕತೆ ಏನಾಗುತ್ತೆ ಅಂತ. ಓಕೆ, ಇನ್ನ ಸ್ವಲ್ಪ ಕಥೆಯನ್ನ ಮುಂದುವರಿಸ್ತೇನೆ. ಆ ಕಪ್ಪೆಗಳು ಸರ್ಪ ಹೇಳಿದಂತಹ ಕಥೆಯನ್ನ ಅಥವಾ ಸುಳ್ಳನ್ನ ನಂಬುತ್ತೆ. ನಂಬಿಟ್ಟು ಅಂತ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಕಪ್ಪೆಗಳ ರಾಜನಿಗೆ ಅದು ಗೊತ್ತಾಗುತ್ತೆ. ಕಪ್ಪೆಯ ರಾಜ ಏನು ಮಾಡುತ್ತಾನೆ, ಓ ಸರ್ಪದ ಸವಾರಿ ತುಂಬ ಮಜವಾಗಿರುತ್ತೆ, ನಾವು ಇದನ್ನು ಈ ಅವಕಾಶವನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿ ದಿನ ಸರ್ಪದ ಮೇಲೆ ಸವಾರಿಯನ್ನು ಹೊರಡ್ತವೆ. ಹೀಗೆ ಎಲ್ಲ ಕಪ್ಪೆಗಳು ಸಹ ಆ ಒಂದು ಸರ್ಪದ ಮೇಲೆ ಸವಾರಿಯನ್ನು ಮಾಡ್ತವೆ. ಇನ್ನು ಮುಂದೆ ಕೆಲವು ದಿನಗಳಂತೂ ಕಪ್ಪೆಗಳಿಗೆ ಸರ್ಪದ ಮೇಲಿನ ಸವಾರಿ ಅಂತ ಹೇಳಿದ್ರೆ ಏನೋ ಒಂದು ಮೋಜಿನ ಒಂದು ಆನಂದವನ್ನು ಉಂಟು ಮಾಡ್ತಿರುತ್ತೆ. ಆಮೇಲೆ ಏನು ಮಾಡುತ್ತೆ, ಒಂದಿನ ಸರ್ಪ ಏನು ಮಾಡುತ್ತೆ, ನಿಧಾನಗತಿಯಲ್ಲಿ ಚಲಿಸೋ ಒಂದು ನಿಧಾನವಾಗಿ ಹೋಗ್ತಾ ಇರುತ್ತೆ. ಆಗ ಕಪ್ಪೆ ರಾಜನಿಗೆ ಅನುಮಾನ ಬರುತ್ತೆ, ಯಾಕೆ ಈ ಸರ್ಪ ನಿಧಾನವಾಗಿ ಚಲಿಸುತ್ತಲ್ವೇ ಅಂತ ಹೇಳಿ ಕೇಳುತ್ತೆ ಸರ್ಪ, ಯಾಕೆ ನೀನು ನಿಧಾನವಾಗಿ ಚಲಿಸ್ತಾ ಇದೀಯಾ ಅಂತ. ಆಗ ಹೇಳುತ್ತೆ ಸರ್ಪ, ಇಲ್ಲ ಇಲ್ಲ, ನನಗೆ ತುಂಬ ಹಸಿವಾಗ್ತಾ ಇದೆ, ಆಹಾರವನ್ನು ಸೇವಿಸ್ತಾ ಇಲ್ವಲ್ಲ, ಹಾಗಾಗಿ ನನಗೆ ಸುಸ್ತಾಗ್ತಾ ಇದೆ, ಜೋರಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಆ ಸರ್ಪ ಅಥವಾ ಹಾವು ಹೇಳುತ್ತೆ. ಆಗ ಆ ಒಂದು ರಾಜ ಇರುತ್ತಾನಲ್ಲ ಕಪ್ಪೆ ರಾಜ, ಆಯಿತು ಆಯಿತು, ನಿಮಗೆ ಹಸಿವಾಗಿದೆ ಅಂದರೆ ನಮಗೆ ಈ ಸರ್ಪದ ಮೇಲಿನ ಸವಾರಿ ನಮಗೆ ಮಿಸ್ ಆಗಿಬಿಡುತ್ತೆ, ಹಾಗಾಗಿ ನೀನು ಸಣ್ಣ ಸಣ್ಣ ಮರಿ ಕಪ್ಪೆಗಳಿದ್ದಾವಲ್ಲ ಅದನ್ನು ಮಾತ್ರ ತಿನ್ನು ಅಂತ ಹೇಳುತ್ತೆ, ಅಂದರೆ ಪರ್ಮಿಷನ್ ಕೊಡುತ್ತೆ. ಹಾಗೇನಾಗುತ್ತೆ, ಸರ್ಪಕ್ಕೆ ಖುಷಿಯಾಗುತ್ತೆ, ಓ ಹೌದಲ್ಲ, ಸಣ್ಣ ಸಣ್ಣ ಕಪ್ಪೆಗಳನ್ನು ತಿಂದುಬಿಟ್ರೆ ನನಗೆ ಹಸಿವು ತೀರುತ್ತೆ ಅಂತ ಹೇಳಿ ದಿನ ದಿನ ಸಣ್ಣ ಸಣ್ಣ ಕಪ್ಪೆಗಳನ್ನು ಚಿಕ್ಕ ಚಿಕ್ಕ ಇರುವಂತಹ ಕಪ್ಪೆಗಳನ್ನು ನುಂಗಲಿಕ್ಕೆ ಶುರು ಮಾಡುತ್ತೆ.

0: ಕರೆ ಬರ್ತಾ ಇದೆ, ನೋಡೋಣ ಯಾರಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ, ಯಾರಿದು?
1: ನನ್ನ ಹೆಸರು ಮೈತ್ರಿ ಅಂತ.
0: ಮೈತ್ರಿ, ಕತೆ ಗೊತ್ತಾಯ್ತಾ? ಹೇಳಪ್ಪ.
1: ಸರ್ಪದಿಂದ ಕತೆಗಳೆಲ್ಲ ನಂಬಿಕೆ ಸರ್ಪದಿಂದ
0: ಓಕೆ, ಸರ್ಪದ ಮೇಲೆ ಕಪ್ಪೆಗಳು ಕೂತು ಸವಾರಿಯನ್ನ ಮಾಡ್ತಾ ಇರ್ತವೆ ಅಲ್ವಾ? ಆಮೇಲೆ ಏನಾಯ್ತು? ಮುಂದೆ ಎಲ್ಲ ಅಂದ್ರೆ ಕಪ್ಪೆಗಳನ್ನೆಲ್ಲ ನುಂಗ್ತಾ ಹೋಯ್ತು ಅಂತ. ಹೌದಾ? ಓಕೆ, ಸರ್ಪಕ್ಕೆ ಗೊತ್ತಲ್ಲ, ಕಪ್ಪೆಗಳಿಗೆ ಗೊತ್ತಾಗ್ಲಿಲ್ವಾ ಅದು ಸುಳ್ಳು ಹೇಳುತ್ತೆ ಅಂತ? ಹೌದಾ? ಸರ್ಪ ಕಪ್ಪೆಗಳಿಗೆ ಮೋಸ ಮಾಡುತ್ತೆ. ಓಕೆ, ನಿನ್ನ ಒಂದು ಮುಂದಿನ ಭಾಗನು ಕೂಡ ಹಾಗೆ ಇದೆ. ಓಕೆ, ಧನ್ಯವಾದ ಮೈತ್ರಿ.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು.

ಓಕೆ, ಮೈತ್ರಿ ಹೇಳಿದಾಗೆ ಸರ್ಪ ಏನು ಮಾಡುತ್ತೆ, ಕಪ್ಪೆನ ತಿನ್ನುತ್ತೆ ಅಂತ ಹೇಳ್ತಾ ಇದ್ದಾಳೆ. ಓಕೆ, ಮುಂದುವರೆದ ಕತೆ ನಾನು ಹೇಳ್ತಾ ಹೋಗ್ತೇನೆ, ಇನ್ನೂ ಸ್ವಲ್ಪ ಹೇಳ್ತೇನೆ. ಏನು ಅಂತ ಹೇಳಿದ್ರೆ, ಹೀಗೆ ಮೋಸ ಮಾಡ್ತಾ ಇರುತ್ತಲ್ವಾ ಸರ್ಪ ಕಪ್ಪೆಗಳಿಗೆ. ಒಂದಿನ ಸರ್ಪದ ಗೆಳೆಯ ಬರ್ತಾನೆ. ಸರ್ಪದ ಗೆಳೆಯ ಬಂದಾಗ ಸರ್ಪ ಆ ಗೆಳೆಯನೊಂದಿಗೆ ಮಾತಾಡುತ್ತೆ. ಏನು ಹೇಳುತ್ತೆ, ಕಪ್ಪೆಗಳ ಜೊತೆ ನಾನೇನು ಮಾಡಿದೆ, ಮೋಸ ಮಾಡ್ತಾ ಇದ್ದೀನಿ, ಮೂರ್ಖರನ್ನಾಗಿ ಮಾಡ್ತಾ ಇದ್ದೀನಿ ಕಪ್ಪೆಗಳನ್ನು. ನಾನು ಸುಳ್ಳು ಹೇಳಿಬಿಟ್ಟು ಸಾಧುವಿನಂತೆ ನಟಿಸಿ ಎಲ್ಲ ಕಪ್ಪೆಗಳನ್ನು ತಿಂತಾ ಇದ್ದೀನಿ, ಆದರೆ ಕಪ್ಪೆಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಆ ಸ್ನೇಹಿತನ ಜೊತೆ ಸರ್ಪ ಹೇಳುತ್ತೆ. ಅದನ್ನು ಯಾವುದೂ ಕಪ್ಪೆಗಳ ರಾಜನ ಕಿವಿಗೆ ಆ ಮಾತುಗಳು ಬೀಳುತ್ತೆ. ಆಗ ಏನು ಮಾಡುತ್ತೆ ಕಪ್ಪೆಗಳ ರಾಜ, ಇನ್ನು ಮುಂದೆ ಏನು ಹೇಳ್ಬೋದು, ಅದು ಗೊತ್ತಾಗ್ಬಿಡುತ್ತಲ್ವಾ ಸರ್ಪ ಮೋಸ ಮಾಡ್ತಾ ಇದೆ ಅಂತ. ಆದರೆ ಮುಂದೇನಾಗುತ್ತೆ ಆ ಕತೆ ಮುಂದುವರಿಸಿ

0: ನೋಡೋಣ. ಕರೆ ಬಂದಿದೆ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ಯಾರಿದು? ಯಾರು?
1: ಅನ್ವಿತಾ.
0: ಓಕೆ ಅನ್ವಿತಾ, ಕತೆ ಅರ್ಥ ಆಗಿದೆಯಾ? ಹೇಳಪ್ಪ, ಮುಂದೆ ಏನಾಯ್ತು? ಅನ್ವಿತಾ,
1: ಹಾವು ತಿಂತ ಇದೆ ಅನ್ನೋದು ಕಪ್ಪೆಗಳಿಗೆ, ಕಪ್ಪೆಗಳ ರಾಜನ್ ಕಿವಿಗೆ ಬಿದ್ದಾಗ ಅಲ್ಲೇ ಕೆರೆಯ ದಂಡೆಯಲ್ಲಿ ಒಂದು ಮುಂಗ್ಸಿ ವಾಸವಾಗಿರುತ್ತೆ. ಕಪ್ಪೆಗಳೆಲ್ಲ ಹೋಗಿ ಅದರ ಸಹಾಯ ಕೇಳುತ್ತೆ. ಅದಕ್ಕೆ ನಾನು ಸಹಾಯ ಮಾಡ್ತೀನಿ, ನೀವೇ ಹೇಗಾದ್ರೂ ಹಾವಿನ ಬೆಡ್ಡೆ ಹತ್ತಿ ಕರ್ಕೊಂಡ್ಬರ್ಬೇಕು ಅಂತ ಹೇಳುತ್ತೆ. ಅದಕ್ಕೆ ಎಲ್ಲ ಕಪ್ಪೆಗಳು ಹಾವಿನ ಬಳಿ ಬಂದು ನಾವು ಕೆರೆಯ ಬಳಿ ಕಾರ್ಯಕ್ರಮ ಇಟ್ಕೊಂಡಿದೀವಿ, ನೀನು ಬಂದು ಸೇರ್ಕೊಂತ್ಯಾ ಅಂತ ಕೇಳುತ್ತೆ. ಅದಕ್ಕೆ ಹಾವು ನಾನು ಎಷ್ಟ್ ದಿನ ಕದ್ಮುಚ್ಕೊಂಡು ಹೀಗೆ ಕಪ್ಪೆಗಳು ತಿನ್ಬೇಕು, ನಾನು ಅಲ್ಲಿ ಹೋಗಿ ಸೇರ್ಕೊಂತೀನಿ ಅಂತ ಅನ್ನುತ್ತಂತೆ. ಅವೆಲ್ಲ ಅಲ್ಲಿ ಹೋಗುತ್ತೆ, ಅಲ್ಲೇ ಮುಂಗ್ಸಿ ಕೂತಿರುತ್ತಲ್ಲ, ಕಾಯ್ಕೊಂಡು ಕುತ್ಕೊಂಡಿರುತ್ತೆ. ಅದು ಹಾವು ಬಂದ ತಕ್ಷಣ ಅದನ್ನ ಹಿಡ್ಕೊಂಡು ಸಾಯಿಸ್ಬಿಡುತ್ತೆ.
0: ಹೌದಾ? ಓಕೆ, ಎಷ್ಟು ಚೆನ್ನಾಗಿ ಹೇಳ್ದೆ ನೀನು ಅನ್ವಿತಾ ಕತೆ. ಥ್ಯಾಂಕ್ ಯು, ಚೆನ್ನಾಗಿ ಹೇಳ್ದೆ ಕತೆಯನ್ನ. ನೋಡೋಣ ಮುಂದೆ ಇನ್ನು ಯಾರೆಲ್ಲ ಕರೆ ಮಾಡ್ತಾರೆ, ಅವರು ಏನೆಲ್ಲ ಹೇಳ್ತಾರೆ ಅಂತ. ಓಕೆನಾ?
1: ಧನ್ಯವಾದ.
0: ಥ್ಯಾಂಕ್
1: ಯು ಮ್ಯಾಮ್, ಬೈ ಮ್ಯಾಮ್.

ಪುಟಾಣಿಗಳೇ, ಕಥೆಯನ್ನ ಚೆನ್ನಾಗಿ ಹೇಳಿದ್ರಿ ಮೈತ್ರಿ ಮತ್ತೆ ಅನ್ವಿತಾ ಅವರು ಕೂಡ. ಏನಪ್ಪ ಅಂತ ಹೇಳಿದ್ರೆ, ಈ ಸರ್ಪ ಗೆಳೆಯನ ಜೊತೆ ಮಾತಾಡಿದ್ದನ್ನ ಕಪ್ಪೆಗಳ ರಾಜ ಕೇಳಿಸ್ಕೊಳ್ಳುತ್ತೆ. ಕೇಳಿಸ್ಕೊಂಡು ಸಿಟ್ಟು ಬಂದ್ಬಿಡುತ್ತೆ ಕಪ್ಪೆಯ ರಾಜನಿಗೆ. ಹಾಗೇನು ಮಾಡುತ್ತೆ, ಆಗ ಆ ಸರ್ಪದ ಬಳಿ ಹೋಗ್ಬಿಟ್ಟು, ಏನಿದು ನೀವು ನಮಗೆ ಮೋಸ ಮಾಡ್ತಾ ಇದೀಯಾ, ನಮ್ಮ ಎಲ್ಲ ಕಪ್ಪೆಗಳನ್ನು ನುಂಗ್ಲಿಕ್ಕಂತಾನೆ ಬಂದಿದೀಯಾ ಅಂತ ಹೇಳಿ ಸಿಟ್ಟಾಗಿ ಮಾತಾಡುತ್ತೆ ಕಪ್ಪೆ. ಹಾಗೇನು ಮಾಡುತ್ತೆ ಸರ್ಪ, ಮತ್ತೊಂದು ಉಪಾಯವನ್ನು ಮಾಡುತ್ತೆ. ಇಲ್ಲ ಇಲ್ಲ, ನಾನು ನನ್ನ ಗೆಳೆಯ ನಿಮ್ಮನ್ನೆಲ್ಲ ತಿನ್ನಬೇಕು ಅಂತ ಬಂದಿದ್ದ, ಆದರೆ ನಾನು ನಿಮ್ಮನ್ನು ಉಳಿಸಿದ್ದೀನಿ, ತುಂಬ ಒಳ್ಳೆಯವರು ಇವರು, ಇವ್ರನ್ನ ಯಾರೂ ತಿನ್ನಂಗಿಲ್ಲ ಅಂತ ಹೇಳಿ ನಾನು ಅವರಿಗೆ ಆ ರೀತಿ ಸುಳ್ಳನ್ನು ಹೇಳಿ ಕಳಿಸಿದ್ದೀನಿ ಅಂತ ಮತ್ತೆ ಯಾಮಾರಿಸುತ್ತೆ ಕಪ್ಪೆಗಳಿಗೆ ಆ ಸರ್ಪ. ಹಾಗೇನು ಮಾಡುತ್ತೆ, ಹೌದಾ ಅನ್ನುವಂತಹ ಒಂದು ಭಾವನೆಯನ್ನು ಕಪ್ಪೆಯ ರಾಜ ಅಂದರೆ ಅದಕ್ಕೆ ಯಾಕೆ ಅದು ಒಪ್ಕೊಳ್ಳುತ್ತೆ ಅಂತ ಹೇಳಿದರೆ, ಆವಿನ

ಮೇಲಿನ ಸವಾರಿ ಅಂದರೆ ಸರ್ಪದ ಮೇಲಿನ ಸವಾರಿ ತುಂಬ ಇಷ್ಟ ಆಗಿರುತ್ತೆ. ದಿನ ಸವಾರಿ ಹೋಗ್ತಾ ಇರುತ್ತಲ್ವಾ, ಹಾಗಾಗಿ ಆ ಸರ್ಪ ಹೇಳಿದ ಮತ್ತೊಂದು ಸುಳ್ಳನ್ನು ಕೂಡ ಅದು ಮೂರ್ಖನಾಗಿ ನಂಬುತ್ತೆ. ಹೀಗೆ ನಂಬಿದಂತಹ ಸರ್ಪ ದಿನ ಸಾರಿ ಕ್ಷಮಿಸಿ ಆ ಕಪ್ಪೆಗಳು ನಂಬಿದಂತಹ ಕಪ್ಪೆಗಳೇನು ಮಾಡುತ್ತೆ, ಆ ಸರ್ಪದ ಮೇಲಿನ ಸವಾರಿಯ ಮೋಜನ್ನು ಅನುಭವಿಸ್ತಾ ಮೈ ಮರೆತುಬಿಡುತ್ತೆ. ಹಾಗಾಗಿ ದಿನ ಕಳೆದಂತೆ ಕಪ್ಪೆಗಳ ಒಂದು ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆ ಕಡಿಮೆ ಆಗಿರುವಂತಹ ಕಪ್ಪೆಗಳನ್ನು ರಾಜ ಗಮನಿಸೋದೇ ಇಲ್ಲ, ಅಂದರೆ ಅವನು ಒಂದು ಸಂತೋಷದಿಂದ ಆ ಒಂದು ಸವಾರಿಯನ್ನು ಅನುಭವಿಸ್ತಾ ಇರ್ತಾನೆ. ಆಗ ಏನಾಗುತ್ತೆ, ಒಂದು ದಿನ ಎಲ್ಲ ಕಪ್ಪೆಗಳು ಖಾಲಿಯಾಗ್ಬಿಟ್ಟಿರುತ್ತೆ. ಆಗ ಉಳಿದಿದ್ದು ಒಂದೇ ಒಂದು ಕಪ್ಪೆ, ಯಾವುದು, ರಾಜ, ಕಪ್ಪೆಯ ರಾಜ. ಹೀಗೆಯೇ ಉಳಿದ ಎಲ್ಲ ಕಪ್ಪೆಗಳನ್ನು ಸರ್ಪಕ್ಕೆ ತುತ್ತಾಗಿರ್ತಾವಲ್ವಾ ಎಲ್ಲ ಕಪ್ಪೆಗಳು, ಆಗ ಉಳಿದಿದ್ದು ಒಂದೇ ಒಂದು ಕಪ್ಪೆ ಅಂತ ಹೇಳಿದ್ರೆ ಕಪ್ಪೆಯ ರಾಜ. ಒಂದು ದಿನವೂ ಕೂಡ ಬಂದ್ಬಿಡುತ್ತೆ, ಆಗ ಆ ಕಪ್ಪೆಯನ್ನು ಕೂಡ ಆ ಕಪ್ಪೆಯ ರಾಜನನ್ನು ಕೂಡ ಆ ಸರ್ಪ ನುಂಗುತ್ತೆ. ಇದರಿಂದ ಏನು ಗೊತ್ತಾಯಿತು ಅಂತ ಹೇಳಿದರೆ, ಯಾರೇ ಆಗಿರಲಿ ಸುಳ್ಳನ್ನು ಹೇಳಿದಾಗ, ಪೂಸಿ ಹೊಡೆದಾಗ, ಅಥವಾ ಆ ಸುಳ್ಳನ್ನು ಸತ್ಯ ಅಂತ ಹೇಳಿ ನಂಬಿಸಿದಾಗ ಅದರ ಒಂದು ಜವಾಬ್ದಾರಿಗಳು, ಅಂದರೆ ಕಪ್ಪೆಯ ರಾಜನಿಗೆ ಇರಬೇಕಾದಂತಹ ಜವಾಬ್ದಾರಿ ಮುಂದಾಲೋಚನೆ ಇರಲಿಲ್ಲ. ಹಾಗಾಗಿ ಏನು ಮಾಡ್ತು, ಆ ಎಲ್ಲ ಕಪ್ಪೆಗಳನ್ನು ಅದು ಕಳ್ಕೊಳ್ತು. ಕೊನೆಯದಾಗಿ ತನ್ನ ಸಾವಿಗೂ ಕೂಡ ಅದೇ ಕಾರಣ ಆಯ್ತಲ್ವೇ. ಓಕೆ, ಇದೀಗ ಕೇಳಿ ಬರೋಣ ಈ ಗೀತೆ.

0: ನೋಡೋಣ ಕರೆ ಸಿದ್ಧವಾಗಿದೆ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ಹಲೋ
0: ಹೇಳಿ, ಯಾರಿದು? ನಮಸ್ತೆ, ಯಾರಿದು? ಕೀರ್ತನಾ. ಕೀರ್ತನಾ ಹೇಳಪ್ಪ, ಕತೆ ಮುಂದುವರಿಸ್ತೀಯ? ಹೇಳಪ್ಪ ಬೇಗ.
1: ಹಾವಿಗೆ ಕಪ್ಪರಾಜ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಹಾವು ದಿನವೂ ಬರೀ ಕಪ್ಪೆಗಳನ್ನು ನೋಡುತ್ತಾ ಬಂದಿತು. ಹಾವಿಗೆ ಗೆಳೆಯನ್ನು ನೋಡು, ಹಾವಿನ ಗೆಳೆಯನ್ನು ನೋಡು, ಕಪ್ಪೆಗಳಿಗೆ ಗೊತ್ತಿಲ್ಲ, ನಾವು ಮೋಸ ಮಾಡುತ್ತಿದ್ದೇವೆ ಎಂದನು. ಇಬ್ಬರು
0: ಅಂದ್ರೆ ಎಲ್ಲವೂ ಅವೆರಡು ಸೇರ್ಬಿಟ್ಟು ಕಪ್ಪೆಗಳನ್ನೆಲ್ಲ ಖಾಲಿ ಮಾಡ್ತಾವಲ್ವಾ? ಹೌದು, ಆ ಕಪ್ಪೆ ಖಾಲಿ, ಆ ಕಪ್ಪೆಗಳೆಲ್ಲ.
1: ಆಗ ಹಾವು ಆಹಾರವನ್ನು ಹುಡುಕಲು
0: ಆಯ್ತು. ಪುಟ್ಟ, ಇದೆಲ್ಲ ಆಯ್ತಲ್ವಾ? ಈಗ ಕಪ್ಪೆಗಳನ್ನೆಲ್ಲ ತಿಂದಾಯ್ತು, ಆಮೇಲೆ ಏನ್ ಮಾಡ್ತದು? ಆ ಕಪ್ಪೆ ರಾಜನನ್ನು ಕೂಡ ತಿಂದ್ಬಿಡ್ತಲ್ವಾ? ಅಂದ್ರೆ ಸುಳ್ಳು ಹೇಳುವಂತವ್ರು ಇದ್ದಾರೆ, ಮೋಸ ಮಾಡುವಂತವ್ರು ಇರ್ತಾರೆ, ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರ್ಬೇಕು ಅನ್ನುವಂಥದ್ದು ಇದರ ನೀತಿ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳುಗರೆ, ಇದುವರೆಗೂ ಕತೆ ಕೇಳಿ ಕತೆ ಮುಂದುವರಿಸಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು

0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
4: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

0: ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ ನಮನ ನಮನ.
1: ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: Team Skyroot on the successful launch of Vikram 1. The minister said the mission marks a major milestone for India's expanding private space sector. In Gujarat, 8 people were killed and 10 others injured today after a massive fire broke out at a firecracker manufacturing and processing unit on the Ramol Gatrad Road in Ahmedabad. Our correspondent reports that the Rapid Action Force personnel rushed to the site immediately, retrieved 8 bodies, rescued the trapped and injured workers from the blazing structures. The injured have been admitted to nearby hospitals for treatment. Several firefighting vehicles also rushed to the spot and brought the blaze under control. Cooling operations are currently underway. In West Bengal, Union Home Minister Amit Shah today visited the Border Security Force camp at Jumagach in Siliguri and interacted with BSF personnel. He also planted trees and attended Prahari Sammelan. Discussions were held on strengthening border areas, birth and death registration and the law and order situation. Minister of State for Personnel, Public Grievances and Pensions, Dr. Jitendra Singh, has said that grievance redressal should go beyond the disposal of complaints and focus on addressing the concerns and aspirations of pensioners. Dr. Singh added that pension-related disputes should be resolved administratively so that pensioners are not forced to approach courts. He made these remarks while addressing the second national workshop on pension litigation in New Delhi today. Dr. Singh informed that the Department of Pension and Pensioners' Welfare has introduced several citizen-centric reforms and has digitized pension services through online systems to improve transparency and efficiency. 7 people were killed and 51 others injured in overnight Ukrainian drone attacks on Russia. Russian officials today said 2 sprawling warehouses of Russia's major online retailer were hit by Ukrainian drones overnight, one in the town of Kotovsky in Tambov region and another in Elektrostal near Moscow. In FIFA World Cup, European rivals France and England will lock horns in the third-place playoff match at the Miami Stadium tonight. The match is scheduled to begin at 2:30 a.m. Indian Standard Time. And with that, we end this news bulletin.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಓಬನಹಳ್ಳಿ ಗ್ರಾಮದ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಮೈಲಾರ ಲಿಂಗಪ್ಪ ದೇವರ ಕುರಿತು ಪದವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಗ್ಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಹಳ್ಳಿಯ ಕೃಷಿಕ ಎಂಜಿ ಪ್ರಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಯುಎಂ ಮರಳಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. 8:00 ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಪ್ರಸಾರವಾಗುವುದು. 10:00-11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ನಾಳಿನ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುವಿಐಎಚ್ಎಸ್ ನೇಗಿಲ ಮಿಡಿತದಲ್ಲಿ ಅಗಸೆ ಬೀಜಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಲಿದ್ದಾರೆ ಡಾಕ್ಟರ್ ಸ್ನೇಹಾ ಶೀಗೇಹಳ್ಳಿ, ಆಹಾರ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ. 6:45 ರೈತರಿಗಾಗಿ ಸಲಹೆ. 6:50 ಆರೋಗ್ಯ ಬಿಂದುವಿನಲ್ಲಿ ಯೋಗದ ಪರಿಚಯ. ಈ ವಿಷಯದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಜಿ ಮಂಜುನಾಥ್. 7:15 ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಮತ್ತು 8:30 ಚಿತ್ರಗೀತೆಗಳು. 9:05 ಡಾಕ್ಟರ್ ಸತೀಶ್ ಚಂದ್ರ ಅವರಿಂದ ನಲ್ಲುಡಿ ಬದುಕಿಗೊಂದು ಹಿತನುಡಿ ಪ್ರಸಾರವಾಗಲಿದೆ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನ್ ಇನ್.

ಕಾರ್ಯಕ್ರಮ ಪ್ರಸಾರವಾಗುವುದು. 11 ಗಂಟೆಗೆ ಚಿಗುರು ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕು ರಂಗಪುರದ ರಿಷಿ ಗುರುಕುಲಂ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ 2ನೇ ಭಾಗ ಪ್ರಸಾರವಾಗುವುದು. 11:30ಕ್ಕೆ ಮಾಹಿತಿ ಕಣಜದಲ್ಲಿ ಫಿಲ್ಮಿ ದುನಿಯಾ ಅಥವಾ ಸಿನಿಮಾ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಳ್ಳುವಿರಿ. ಇನ್ನು ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬರಲಿದೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ, ಈ ಕುರಿತು ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು. ಮತ್ತು 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿಯನ್ನು ಕೇಳುವಿರಿ. 1:20ಕ್ಕೆ ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ, 2:40ಕ್ಕೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ, 5:30ಕ್ಕೆ ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕೂನಬೇವು ಗ್ರಾಮದ ಮಹಾಲಿಂಗಪ್ಪ ಸ್ವಾಮಿ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ, 6:35ಕ್ಕೆ ನಮ್ಮ ನಿಲಯದಿಂದ ಸೇವಾ ಮಾಹಿತಿ, 6:51ಕ್ಕೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಪ್ರಗತಿಪರ ಕೃಷಿಕರಾದ ಕೆ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45ಕ್ಕೆ ಕನ್ನಡದಲ್ಲಿ ಭಾಷಣ, ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಕೋರಣ ಸರಸ್ವತಿ ಪ್ರಕಾಶ್ ಅವರು. 8:00ಗೆ ಹೊಸ ಕನ್ನಡ ಚಿತ್ರಗೀತೆಗಳು, 8:45ಕ್ಕೆ ವಚನಗಳು, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ನಾಟಕ ಗಾಂಧಾರಿ ರಚನೆ ಶ್ರೀ ಡಿಆರ್ ತುಕಾರಾಂ, ನಿರ್ದೇಶನ ಪ್ರಭುಸ್ವಾಮಿ ಮಳಿಮಠ. 10:00ಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಮೂಡಿಬರಲಿದೆ. ಇದುವರೆಗೂ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

0: ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಓಬನಹಳ್ಳಿ ಗ್ರಾಮದ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗಪ್ಪ ದೇವರ ಕುರಿತು ಪದವನ್ನ ಕೇಳುವಿರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಕೇಳಿ ಚಳ್ಳಕೆರೆ ತಾಲೂಕು ಓಬನಹಳ್ಳಿ ಗ್ರಾಮದ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗಪ್ಪ ದೇವರ ಕುರಿತು ಪದ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಹೋಬನಹಳ್ಳಿ ಗ್ರಾಮದ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಮೈಲಾರ ಲಿಂಗಪ್ಪ ದೇವರ ಕುರಿತು ಪದ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಪ್ರಸಾರವಾಗುವುದು.

0: ನಡೆ ವಿಜಯ್ ನಿಶಾಂತ್ ಅವರಿಂದ
1: ವಿಜ್ಞಾನದ ಮುನ್ನಡೆ ಹೊಸತನವ ಪ್ರತಿಫಲಿಸುವ ಕಡೆಗೆ
2: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ ನಾವು ಬೇಡದೆ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ ನಾವು ಬೇಡದೆ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ ಅಮ್ಮಿಯಿಂದ ಗಿಡ ನೆಡೋದು ಮರ ನೆಡೋದು ಅಥವಾ ಎಲ್ಲಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ ಅಥವಾ ರೋಡ್ ಬೇಕ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ ಇದೆಲ್ಲಾನು ಅರ್ತ್ ಡೇದ ಭಾಗ ಆಗುತ್ತೆ ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನ್ ಮಾಡೋದು ಇನ್ವಾಲ್ವ್ ಮಾಡ್ಬೋದು ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ ಆಗತ್ತೆ ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್ ನಮ್ಮ ವ್ಯವಸಾಯ ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ ನದಿ ನೀರ ಇದ್ರದೆಲ್ಲ ಮೂಲ ಅದೇ ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್ ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್ ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್ ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್ ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತೆಲ್ಲ ಮಾತಾಡ್ತಾ ಇದಾರೆ ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಒಂದು 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ ಇಂಡಿವಿಜುವಲ್ ಆಗಿ ನೀವ್ ಏನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ ಆ ಪ್ರಾಕ್ಟೀಸ್ ಅಲ್ಲಿ ಹೇಳಿದಲ್ಲ ಪ್ಲಾಂಟಿಂಗ್ ಟ್ರೀ ಆಗ್ಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು ಪ್ಲಾಸ್ಟಿಕ್ ಯೂಸ್ ಮಾಡಿ ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್ ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್ ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ ಅಲ್ಲ ಕಾಡ್ ಕಡಿತಾ ಇದಾರ ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್ ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್ ಡಿಫೈನ್ ಮಾಡಿದ್ದಾರೆ ಅರ್ಬನ್ ಸ್ಪೇಸಸ್ ಅಲ್ಲಿ ಸ್ಟೇಟ್ ಅಲ್ಲಿ ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಗೋದು ನನ್ನ ಸಿಟಿ ನನ್ನ ಜಾಗ ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ಮಾಡೋ ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು ಬಟ್ ಐ ಆಮ್ ಟುಡೇ ಐ ಆಮ್ ಸೋ ಹ್ಯಾಪಿ ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರ್ ಅಲ್ಲಿ ಎಸ್ಥೆಟಿಕ್ಕು ಅಲ್ಲಿ ಇಂಪಾರ್ಟೆನ್ಸ್ ಅಲ್ಲಿ ಕಲ್ಚರು ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದ ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಅಮ್ಮ ಬಂದು ಪ್ರಮೋದಾದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಷಿಯೇಟ್ ಮಾಡಿಕೊಟ್ರು

0: ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರ್ಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಷಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂತ ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ ಗೆ 7-8 ಮರ ಇರುತ್ತೆ ಬಿಕಾಸ್ ಕಂಫರ್ಟಬಲ್ ಲಿವಿಂಗ್ ಅಂತ ಹೇಳಿ ಆ 33% ಡಿಫೈನ್ ಮಾಡಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ.
2: ವಿಜಯ್ ನಿಶಾಂತ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ.

0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕೇಳಿ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳುಗರೇ ಗಮನಿಸಿ, ಚಳ್ಳಕೆರೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಗುರು ಪೂರ್ಣಿಮಾ ವಿಶ್ವ ಸೇವೆಗಾಗಿ ಸಮರ್ಪಿತವಾದ ಚೈತನ್ಯ ಶಿವಶಕ್ತಿಯರ ದರ್ಶನದ ಆಧ್ಯಾತ್ಮಿಕ ಜ್ಞಾನ ಶಿಬಿರವು ದಿನಾಂಕ 21/7/2026 ಮಂಗಳವಾರ ಸಮಯ ಸಂಜೆ 5 ಗಂಟೆಗೆ ಸ್ಥಳ ಶ್ರೀ ವಾಲ್ಮೀಕಿ ಕಲ್ಯಾಣ ಮಂಟಪ ಬೆಂಗಳೂರು ರಸ್ತೆ ಚಳ್ಳಕೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು.
7: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ.
0: ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
9: ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
10: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿದು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
2: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟ ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳನ್ನು ಚರ್ಚಿಸಲಾಗುವುದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರನ್ನು ಮಂಡ್ಯ ರೈತರು ಕುಡಿಯುವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೀರು ಬಿಡಲಾಗಿದೆ ಎಂದು ವ್ಯವಸಾಯಕ್ಕೆ ಯಾರೂ ಉಪಯೋಗ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಲಾಶಯಗಳು ಭರ್ತಿಯಾದ ಬಳಿಕವೇ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯಪಟುತ್ವ ಹಾಗೂ ವೃತ್ತಿಪರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ. ಹೊಸದಾಗಿ ನಿಯೋಜನೆಗೊಳ್ಳುವ ಸಿಬ್ಬಂದಿ ಕನಿಷ್ಠ 15 ದಿನಗಳ ಗುಪ್ತವಾರ್ತೆ ಸಂಗ್ರಹಣೆ ತರಬೇತಿ ಪಡೆದಿರಬೇಕು. ತರಬೇತಿ ಪಡೆದವರನ್ನೇ ವಿಶೇಷ ಶಾಖೆಗೆ ನಿಯೋಜಿಸಲು ನಿರ್ಧರಿಸಲಾಗಿದೆ. 1 ವರ್ಷದ ಕರ್ತವ್ಯ ಪೂರೈಸಿದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ದೈನಂದಿನ ಕಾರ್ಯನಿರ್ವಾಹಕ ಕರ್ತವ್ಯಕ್ಕೆ ಮರು ನಿಯೋಜಿಸಲಾಗುವುದು. ಘಟಕಾಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಗೊಂಡಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಸಿನಿಮಾದ ಉತ್ತಮ ಬರಹಕ್ಕಾಗಿ ಪ್ರಶಸ್ತಿ ದೊರೆತಿದೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಈ ಪುಸ್ತಕದ ಬರಹಗಾರರಾಗಿದ್ದಾರೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿಗೆ ಭಾಜನವಾಗಿದೆ.

0: ಬೆಳ್ಳಂದೂರು ಬಫರ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ವೇಗ ನೀಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಕೈಗೆತ್ತಿಕೊಂಡಿರುವ ಬಫರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬಫರ್ ರಸ್ತೆ ನಿರ್ಮಾಣಕ್ಕೂ ಮುನ್ನ ರಾಜಕಾಲುವೆಯ ಅಗತ್ಯ ಅಗಲವನ್ನು ಕಾಯ್ದಿರಿಸಬೇಕು. ದೇವರಬೀಸನಹಳ್ಳಿ ಖಾಸಗಿ ಆಸ್ಪತ್ರೆ ಸಮೀಪ ರಾಜಕಾಲುವೆಯ ಅಗಲ ಕಡಿಮೆ ಇರುವುದರಿಂದ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆ ಉಂಟಾಗುತ್ತಿದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಕೂಡಲೇ ಸರ್ವೆ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮಡದಿಯಾಗಿದ್ದರೂ ಎಲ್ಲರನ್ನೂ ಅಕ್ಕರಿಯಂತೆ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ.ಜಿ ಪರಮೇಶ್ವರ್ ಚೆನ್ನಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸಿದ್ದಾರೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಡದಿ ರೈತರ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ದಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯನ್ನು ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನಾಗಿಸದೆ ರೈತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ ಮಾವು ಬೆಳೆಯುವುದಷ್ಟೇ ಅಲ್ಲದೆ ತೇಗ, ಮಹಾಗನಿ, ಸಿಲ್ವರ್ ಓಕ್, ಬೇವು, ಹೊಂಗೆ ಮತ್ತು ಹಲಸು ಮುಂತಾದ ಮರಗಳನ್ನು ಬೆಳೆಸುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಪಡೆಯಲು ಉತ್ತೇಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದ. ಇದೀಗ ನೀಟ್ ಫಲಿತಾಂಶದಲ್ಲಿ 647 ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಈ ಕುರಿತಂತೆ ಪುಟ್ಟರಾಜ ಭೀಮನೂರು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ.
4: ಎತ್ತಿಗೆ ಮೇವು ಹಾಕೋದು, ಕುರಿ ಕಾಯೋದು, ಕೆಲಸ ಮಾಡ್ತಿದ್ದೆ ರಜೆಯಲ್ಲಿ. ಡೈಲಿ 8 hours ಓದ್ತಿದ್ದೆ. ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ನಾವು ನೀಟಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ST ಕ್ಯಾಟಗರಿ ಅಲ್ಲಿ ಇಡೀ ದೇಶಾದ್ಯಂತ 694 ರ್ಯಾಂಕ್ ಬಂದಿದೆ. ಮುಂದೆ ಒಂದೊಳ್ಳೆ ಡಾಕ್ಟರ್ ಆಗಿ ಎಲ್ಲ ಜನರಿಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ಬೇಕನ್ನೋದು ನನ್ನ ಆಸೆ.
0: ಭಾರತದ ಕಾಫಿಯನ್ನು ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇಂಡಿಕಾ ಕಾಫಿ ಬ್ರಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುರೋಪ್ ದೇಶಗಳ ಒಕ್ಕೂಟಕ್ಕೆ ಶೇಕಡ 45% ಕಾಫಿಯನ್ನು ರಫ್ತು ಮಾಡಲಾಗುತ್ತಿದೆ. ಈಗಾಗಲೇ ಬ್ರಿಟನ್ ಹಾಗೂ ಭಾರತದ ನಡುವೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇವೆಲ್ಲವೂ ಭಾರತದ ಕಾಫಿಯನ್ನು ವಿಶ್ವ ಮಟ್ಟಕ್ಕೆ ಪರಿಚಯಿಸಲು

0: ಭದ್ರ ಬುನಾದಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಂಟ್ವಾಳ, ಗೇರುಸುಪ್ಪೆ, ತಾಳಗುಪ್ಪದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಹಳ್ಳಿಯ ಕೃಷಿಕ ಎಂಜಿ ಪ್ರಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನ ಕೇಳುವಿರಿ. ಇದೀಗ ಕೆಲವು ಪ್ರಕಟಣೆಗಳನ್ನ ಕೇಳಿಬರೋಣ.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್.

0: ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಈಗ ಕೇಳಿ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಹಳ್ಳಿಯ ಕೃಷಿಕ ಎಂಜಿ ಪ್ರಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನ. ಸಂದೇಶಿಸುತ್ತಾರೆ ಯುವಿಎಂ ಮರುಳಸಿದ್ದೇಶ್.
7: ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಸದುರ್ಗ ತಾಲೂಕಿನ ಮಲ್ಲಿಹಳ್ಳಿ ಗ್ರಾಮದ ಎಂಜಿ ಪ್ರಭುಲಿಂಗಪ್ಪ ಅವ್ರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಕೃಷಿ ವೃತ್ತಿ ಜೊತೆಗೆ ಉಪಕಸುಬಾಗಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನು ಸಹ ಮಾಡಿಕೊಂಡು ತಮ್ಮ ಒಂದು ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರಭುಲಿಂಗಪ್ಪ ಅವರೇ.
8: ನಮಸ್ಕಾರ ಸ್ವಾಮಿ.
7: ಪ್ರಭುಲಿಂಗಪ್ಪ ಅವರೇ, ಹೇಳಿ, ಈ ಒಂದು ಕೃಷಿ ವೃತ್ತಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕಿಲ್ಲಿ ಮಾಡ್ತಾ ಬಂದಿದ್ದೀರಾ?
8: ನಾವು 20 ವರ್ಷದ ಮಾಡ್ತಾ ಇದ್ದೀವಿ ಸರ್.
7: ಈಗ ಕೃಷಿಯಲ್ಲಿ ಏನೇನು ಬೆಳೆ ಬೆಳೀತಾ ಇದ್ದೀರಾ?
8: ನಾವು ರಾಗಿ, ಸಾವೆ. ಈಗ ನಮ್ಮ ಕಡೆ ಎಲ್ಲ ತೆಂಗಿನ ಬೆಳೆಗೆ ರೋಗ ಬಂದಿರೋದ್ರಿಂದ ಬಾಳೆ, ಅಡಿಕೆ, ಅದ್ರ ಜೊತೆಗೆ ಕುರಿ, ನಾಟಿ ಕೋಳಿ ಸಾಕ್ತಾ ಇದ್ದೀವಿ.
7: ಈಗ ತೆಂಗಿನ ಬೆಳೆಗೆ ಯಾವ ರೋಗ ಬಂದಿದೆ ನಿಮ್ಮ ಕಡೆ ಎಲ್ಲ?
8: ಕಪ್ಪು ತಲೆ ಹುಳು ರೋಗ ಸರ್, ಎಲ್ಲ ಒಣಗ್ತಾ ಇದೆ. ಅದಕ್ಕೋಸ್ಕರ ಅದೊಂದಕ್ಕೆ ಜೀವನ ಮಾಡೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ಅದ್ರ ಬದಲಾಗಿ ಅಡಿಕೆ ಹಾಕಿದ್ದೀವಿ ಮತ್ತೆ ಬಾಳೆನೂ ಹಾಕಿದ್ದೀವಿ ಸರ್.
7: ಎಷ್ಟು ಎಕರೆ ಜಮೀನು ಇದೆ
8: ನಮ್ದು? 10 ಎಕರೆ ಇದೆ ಸರ್. ನಮ್ಮ ಮನೆ ಹತ್ರ ಇರೋ 4 ಎಕರೆ ಸರ್.
7: ತೆಂಗಿನ ಬೆಳೆಯಲ್ಲಿ ಬೆಳೀತಾ ಇದ್ರಾ? ಬಾಳೆ ಅದನ್ನೆಲ್ಲ
8: ಒಳಗಡೆ ಮಾಡ್ತೀವಿ ಸರ್.
7: ಈಗ ತೆಂಗಿನಲ್ಲಿ ಅಡಿಕೆ ಇಳುವರಿ ಬರುತ್ತಾ?
8: ಸುಮಾರು ಬರುತ್ತ. ಏನೋ ಅದು ತಪ್ಪಿದ್ರೆ ಇದು ಆಗ್ಬೇಕಲ್ಲ ಸರ್, ಹೆಂಗ್ ಜೀವನ ಮಾಡಕ್ಕೆ ಯಾವ್ದಾರ ಒಂದು ಬರ್ಬೇಕಲ್ಲ.
7: ಈಗ ಸಾಕಷ್ಟು ಜಮೀನು ಇದೆ ನಿಮ್ದು
8: 10 ಎಕರೆ.
7: ಈಗ 10 ಎಕರೆ ಒಳಗಡೆ ಈಗ ತೆಂಗು ಬೆಳೀತಾ ಇದ್ರಾ? ಬಾಳೆ, ಅಡಿಕೆ, ಸಿರಿಧಾನ್ಯಗಳನ್ನ ಸಹ ಬೆಳೀತಾ ಇದ್ರಾ?
8: ಹೌದು ಸರ್.
7: ಕೃಷಿ ಜೊತೆಗೆ ಉಪಕಸಬಾಗಿ ಈ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು?
8: ಈಗ ಅದು ಅಷ್ಟು ಕೆಲಸ ಇರಲ್ಲ ಸರ್ ಕೋಳಿ ಕುರಿಗೆ. ಸರ್ ನಾಟಿ ಕೋಳಿ ಇರೋದ್ರಿಂದ ಅವು ಮೊದಲು ಸ್ವಲ್ಪ ದಿವಸ ನಾವು ಬೇರೆ ಮೈಸೂರು ನಾಟಿ ತಂದು ಮಾಡಿದ್ವಿ ಸರ್. ಅದಕ್ಕೆ ಫುಡ್ ಹಾಕ್ಬೇಕಲ್ಲ, ಖರ್ಚು ಜಾಸ್ತಿ ಬರುತ್ತೆ, ಅಷ್ಟು ಟೇಸ್ಟ್ ಇರಲ್ಲ, ಮತ್ತೆ ರೇಟ್ ಕಡಿಮೆ. ಓಕೆ ಸರ್. ಈಗ ನಾವೇ ಮಾಡಿ 4 ಎಕರೆ ಸಣ್ಣ ಮೆಸ್ ಹಾಕೊಂಡ್ಬಿಟ್ಟು ಒಂದು 300 ಕೋಳಿ ನಾವೇ ಸ್ವಂತ ಮಾಡಿದೀವಿ. ಸ್ವಂತ ಮೊಟ್ಟೆ ಕಾವಿ ಕೂರಿಸ್ಬಿಟ್ಟು ಈಟರ್ ಹಾಕ್ಬಿಟ್ಟು ಅದನ್ನ ದಪ್ಪ ಪಿಳ್ಳೆ ಆದ್ಮೇಲೆ ಹೊರಗೆ ಬಿಡ್ತೀವಿ ಸರ್. ಅದು ನಾಟಿ ಕೋಳಿ ಆಗಿರುತ್ತೆ, ಅದಕ್ಕೋಸ್ಕರ ಟೇಸ್ಟ್ ಇರುತ್ತೆ, ರೇಟು ಜಾಸ್ತಿ, ಮೊಟ್ಟೆ ನೀಡ್ತಾವು. ನಾವು ಜಾಸ್ತಿ ಮೊಟ್ಟೆ ಕೊಡೋದಿಲ್ಲ, ಯಾಕೆಂದ್ರೆ 15 ರೂಪಾಯಿ ಮೊಟ್ಟೆ 500 ರೂಪಾಯಿ ಕೋಳಿ ಆಗುತ್ತೆ, ಒಂದು 3 ತಿಂಗಳು ಸಾಯ್ಕೆ 500 ರೂಪಾಯಿಗೆ ಹೋಗುತ್ತೆ. ಅದಕ್ಕೋಸ್ಕರ ಮೊಟ್ಟೆ ಕಡಿಮೆ ಕೊಡೋದು.
7: ಈಗ ಮೈಸೂರು ನಾಟಿ ಅಂತಂದ್ರೆ ಅದು ನಿಮಗೆ ಲಾಭದಾಯಕ ಆಗಲಿಲ್ಲ?
8: ಅಂತ ಲಾಭದಾಯಕ ಆಗಲ್ಲ, ಫುಡ್ ಹಾಕಿ ಅಂತ ರೇಟು ಸಿಗ್ಲಿಲ್ಲ ಅದು ನಮಗೆ.
7: ಅದೇನು ಗೊತ್ತಾಯ್ತು ನಿಮಗೆ ಮೈಸೂರು ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ?
8: ಯಾರು ನಮ್ಮೂರು ಪಕ್ಕದವರು ಒಬ್ರು ಸಾಕ್ತಿದ್ರು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವೇನು ಮಾಡಿದ್ವು ನೋಡೋಣ ಅಂತ ಸಾಕ್ತು ಸರ್. ಸಾಕಿ ಅಂತ ಪ್ರಾಫಿಟ್ ಬರಲಿಲ್ಲ, ಅದು ಈಕ್ವಲ್ ಆಯ್ತು ಅಷ್ಟೇ. ಅಂದ್ರೆ ಅದರಿಂದ ಅನುಭವ ಬಂತು ನಮಗೆ, ಈಟ್ ಹಾಕೋದು ಹೆಂಗೆ, ಸಣ್ಣ ಪಿಳ್ಳೆ ಸಾಕೋದು ಹೆಂಗೆ ಅಂತೇಳಿ. ಈಗ ನಾವು ಅದೇ ಥರ ಕಾವಿ ಕೂಸ್ಬಿಟ್ಟು ಮೊಟ್ಟೆ ಪಿಳ್ಳೆ ಮಾಡಿಸ್ಬಿಡ್ತೀವಿ. ಪಿಳ್ಳೆ ಮಾಡಿಸ್ಬಿಟ್ಟು ಅದನ್ನು ಸ್ವಲ್ಪ ಒಂದು ತಿಂಗಳು ಒಳಗಡೆ ಇಟ್ಕೊಂತೀವಿ.

0: ಹೊರಗಡೆ ಬಿಡಿ ತೋಟಕ್ಕೆ ಸಹ ಫ್ರೀಯಾಗಿ ಅಡ್ಡಾಡ್ಕೊಂಡು ಫುಡ್ ಏನು ಜಾಸ್ತಿ ಹಾಕಲ್ಲ, ಬೆಳಗ್ಗೆ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಹಾಕ್ತೀವಿ, ಹಂಗಾಗಿ ಅವಕ್ಕೆ ಒಳ್ಳೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸರ್. ಇದು ಒಳಗಡೆ ಕೂಡ್ಕೊಂಡಿರೋದು ಅಂತ ಟೇಸ್ಟ್ ಇರಲ್ಲ, ಅದಕ್ಕೋಸ್ಕರ ನಾವು ಹೊರಗಡೆ ಫ್ರೀಯಾಗಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ರೇಟ್ ಇದು ಫುಡ್ಡಿಂದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ನಾಟಿ ಕೋಳಿಯ ಫ್ರೀಯಾಗಿ ಬಿಟ್ಟು ಸಾಕೋಣ ಅಂತ ಮಾಡಿದ್ದೀವಿ. ಅದ್ರ ಜೊತೆಗೆ ಕುರಿನೂ ಅದೇ ಥರ ಮಾಡ್ತೀವಿ.
1: ಕುರಿ ಎಷ್ಟು ಸಾಕಾಣಿಕೆ ಮಾಡಿದ್ವಿ?
0: ಒಂದು 10 ಇದಾವೆ ಸರ್ ಸದ್ಯಕ್ಕೆ.
1: ಈಗ ಮಾಮೂಲಿ ಈಗ ಏನು ಕೋಳಿ ಸಾಕಾಣಿಕೆ ಮಾಡ್ತಿದ್ರು ಹೈಬ್ರಿಡ್, ಅವನ್ನ ಸಾಕಾಣಿಕೆ ಮಾಡ್ಬೇಕಂತ ಮನಸ್ಸು ಮಾಡಲಿಲ್ಲ ನೀವು?
0: ಅದು ಮನಸ್ಸು ಮಾಡಲಿಲ್ಲ ಸರ್, ಕೆಲಸ ಜಾಸ್ತಿ ಸರ್. ಇವು ಫ್ರೀ ಅಲ್ಲ ಸರ್, ಬೆಳಿಗ್ಗೆ ಒಂದ್ಸಲ ಫುಡ್ ಹಾಕಿ ಸಾಯಂಕಾಲ ಬಿಟ್ಬಿಟ್ಟು ತೋಟದೊಳಗೆ ಅಡ್ಡಾಡ್ಕೊಂತ ಬಂದು ಸಾಯಂಕಾಲ ಇರ್ತವೆ, ಅದಕ್ಕೋಸ್ಕರ ನಾವು ಇದನ್ನೇ ಮಾಡ್ತಾ ಇದ್ದೀವಿ ಸರ್.
1: ಈಗ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡಾಗ ಈಗ ಕೋಳಿ ಸಾಕಾಣಿಕೆ ಬಗ್ಗೆ ನಿಮಗೆ ಅನುಭವ ಇತ್ತ?
0: ಮೊದಲಿಂದ ನಮ್ಮ ಅಜ್ಜ ನಮ್ಮಪ್ಪ ನಮ್ಮಅಮ್ಮರೆಲ್ಲ ಸಾಕೇನು ಸ್ವಲ್ಪ ಸಾಕ್ತಿದ್ರು ಸರ್, ಜಾಸ್ತಿ ಉಳ್ಕಂತಿರಲ್ಲ ಪಿಳ್ಳಿಗಳು. ನಾವು ಈಗ ಏನ್ ಮಾಡೋ, ಈಟರ್ ಹಾಕಿ ಅದಕ್ಕೆ ಮೆಡಿಸಿನ್ ಹಾಕ್ತಿವಲ್ಲ, ಹಂಗಾಗಿ ಪಿಳ್ಳಿಗಳು ಸಾಯಲ್ಲ, ದಪ್ಪ ಆಗಿರುತ್ತೆ. 3 ತಿಂಗಳು 4 ತಿಂಗಳಿಗೆ 500 ರೂಪಾಯಿ ಕೊಡ್ತೀವಿ.
1: ಕೋಳಿ ಸಾಕಾಣಿಕೆಯಲ್ಲಿ ನಿಮಗೆ ಲಾಭ ಬರ್ಬೇಕಂತಂದ್ರೆ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಅಂತೀರ?
0: ಓಪನ್ ಆಗಿ ಬಿಟ್ಟರೆ ಲಾಭ ಸಿಗುತ್ತೆ ಸರ್, ಕೂಡ್ಕೊಂಡು ಅದು ಫುಡ್ ಹಾಕೊಂಡು ಮೈಸೂರೇ ಲಾಭ ಬರಲ್ಲ ಸರ್. ನಾವು ನೋಡಿದ್ವಲ್ಲ, ಇದಕ್ಕೆ ಬೆಳಗ್ಗೆ ಫುಡ್ಗೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ, ಮತ್ತೆ ಅದು ಕಾಯ್ಬೇಕು ಯಾರು ತಗೊಂಡೋಗಲ್ವಲ್ಲ ತಗೊಂಡೋಗರಲ್ಲ ಅಂತ. ಇದು ನಮಗೆ ಅಂತ ಪ್ರಾಬ್ಲಮ್ ಇಲ್ಲ, ತಗೊಂಡೋಗ್ಬೋದು ಇಲ್ಲ ಮೊಟ್ಟೆ ಇಡ್ತವೆ, ಮತ್ತೆ ಪಿಳ್ಳೆ ಮಾಡ್ತಿರ್ತೀವಿ ಕೋಳಿ ತೋಟದೊಳಗಡೆ ಬಿಡ್ತಿರ್ತೀವಿ, ಹಂಗಾಗಿ ನಮಗೆ ತೊಂದರೆ ಇರಲ್ಲ ಸರ್. ಇದಕ್ಕೆ ನಾವು ಇನ್ವೆಸ್ಟ್ ಮಾಡಿರ್ತೀವಲ್ಲ, 40 ರೂಪಾಯಿ ಒಂದು ಪಿಳ್ಳೆ ತಂದಿರ್ತೀವಲ್ಲ,
1: ಮರಿಯಲ್ಲಿ ತರ್ತೀರಾ ನೀವು?
0: ನೊಣಗಿರಿಂದ ಒಬ್ರು ಕೊಟ್ಟಿದ್ರು ಸರ್ ನಮ್ಗೆ, ಆದ್ರೆ ನಾವು ಅದನ್ನ ಕಾಪಾಡಿದ್ವು, ನಮಗೆ ಲಾಸ್ ಏನಾಗಲಿಲ್ಲ, ಅನುಭವ ಬಂದಾಗ ಆಯ್ತು ಅಷ್ಟು. ನಾವು ತಂದು ಮಾರಿದ್ವು ಅಷ್ಟೇ, ಹೆಂಗೆ ಬೇಕು ಹಂಗೆ ರೇಟ್ಗೆ ಅಂತ ರೇಟ್ ಕೊಡಲ್ಲ ಅವರು, ಹಂಗಾಗಿ ಸರ್ ಅಂತ ಟೇಸ್ಟ್ ಇರಲ್ಲ. ಅದು
1: ನೀವೇ ಮಾಡ್ಕೊಂಡ್ರೆ ಮೊಟ್ಟೆಯಲ್ಲಿ ಮರಿನ?
0: ನಾವೇ ಮಾಡ್ಕೊಂಡ್ ಕೋಳಿ ಮೊಟ್ಟೆ ಇಡುತ್ತಲ್ಲ ಸರ್, ಅದನ್ನ ಕಾವಿ ಕೂರಿಸ್ಬಿಟ್ಟು ನಾವು
1: ಮರಿ
0: ಮಾಡ್ತೀವಿ ಸರ್.
1: ಹೆಂಗೆ ಕಾವಿ ಕುಂದಿಸೋದು, ಹೆಂಗೆ ಹೆಂಗೆ ಮರಿ ಮಾಡ್ತೀರಾ?
0: ಒಂದು ಕೋಳಿ 20 ಮೊಟ್ಟೆ ಇಡುತ್ತೆ ಸರ್, ಅದನ್ನ ಒಂದು ತಟ್ಟಿನಲ್ಲಿ ಇಟ್ಬಿಟ್ಟು ಅದು 21 ದಿವಸಕ್ಕೆ ಪಿಳ್ಳೆ ಆಗುತ್ತೆ ಸರ್. ಅವಾಗ ಪಿಳ್ಳೆ ಅವೇ ಕುಕ್ಕೊಂಡು ಹೊರಗೆ ಬರುತ್ತವೆ, ಅವಾಗ ಅದನ್ನ ನಾವು ಹೀಟರ್ ಒಂದು ರೂಮ್ ಮಾಡಿದೀವಿ ಸರ್, ಹೀಟರ್ ಹಾಕಿ ಆ ಹೀಟರ್ ಅದರೊಳಗೆ ತಗೊಂಡು ಬಿಟ್ಟರೆ ಸರ್, ಮತ್ತೆ ಸಣ್ಣ ಪಿಳ್ಳಿಗಳಿಗೆ ಹಾಕೋ ಫುಡ್ ಗೊತ್ತಲ್ಲ, 500 ಪಿಳ್ಳೆ ತಂದಿದ್ವಲ್ಲ, ಅದಕ್ಕೋಸ್ಕರ ಅದಕ್ಕೆ ಫುಡ್ ಹಾಕ್ಬಿಟ್ಟು ಬಿಡ್ತೀವಿ. ಒಂದು ತಿಂಗಳಾದ್ಮೇಲೆ ಅದನ್ನ ಹೊರಗಡೆ ಬಿಡ್ತೀವಿ, ತೋಟಕ್ಕೆ ಬಿಡ್ತೀವಿ. ಆ ತೋಟದಲ್ಲಿ ಆರಾಮಿರ್ತವೆ. ನಮ್ಮ ತೋಟದಲ್ಲಿ ಮುಂಗ್ಸಿ ಏನು ಬರಬಾರ್ದು ಅಂದ್ರೆ ಸಣ್ಣ ಮೆಸ್ ಹಾಕಿದ್ವಿ, ತೋಟ 4 ಎಕರೆ ಮೆಸ್ ಹಾಕಿದ್ವಿ ಸರ್.
1: ಈಗ 4 ಎಕರೆ ಮೆಸ್ ಅಂತಂದ್ರೆ ಸುತ್ತಲೂ ಎಲ್ಲ ಬೌಂಡ್ರಿಗೆ ಹಾಕಿದ್ರೆ?
0: ಬೌಂಡ್ರಿಗೆ ಹಾಕಿ ಸರ್.
1: ಏನು ಮೆಸ್ ಅಂದ್ರೆ ಏನು ಹಾಕಿದ್ರೆ?
0: ಸಣ್ಣ ಚಿಕನ್ ಮೆಸ್ ಅಂತ ಬರುತ್ತೆ ಸರ್, ಅದರೊಳಗಡೆ ಮುಂಗ್ಸಿ ಹಾವು ಏನು ಬರೋದಿಲ್ಲ,
1: ಅದಕ್ಕೆಲ್ಲ ಕಲ್ಕಂಬದ್ನ
0: ಹಾಕೊಂಡಿ ಸರ್.
1: ಮತ್ತೆ ತಂತಿ ಬೇಲೆ ಏನಾದ್ರು ಮಾಡಿ?
0: ತಂತಿ ಬೇಲೆ ಮೊದ್ಲಿತ್ತು ಸರ್, ಪಕ್ಕಕ್ಕೆ ಇದನ್ನ ಮೆಸ್ ಹಾಕೊಂಡಿದ್ವಿ.
1: ಈಗ 4 ಎಕರೆ ಮೆಸ್ ಮಾಡಿದ್ರೆ ಎಷ್ಟು ಖರ್ಚು ಬಂತು?
0: 2 ಲಕ್ಷ ಖರ್ಚು ಬಂತು ಸರ್.
1: ಈಗ ಸಾಕಷ್ಟು ಬಂಡವಾಳ ಹಾಕಿದ್ರೆ ನೀವು?
0: ಹಾಕಿದೀವಿ. ಅದು ಮತ್ತೆ ಅದರೊಳಗೆ ಕುರಿ ಸಾಕಿರೋದ್ರಿಂದ ನಾಯಿ ಬರಲ್ಲ ಏನು ಬರಲ್ಲ, ಫ್ರೀಯಾಗಿ ಅಡ್ಡಾಡ್ಕೊಂಡು ಇರ್ತಾವ ನಮ್ಮ ತೋಟದೊಳಗಡೆ. ಅದಕ್ಕೋಸ್ಕರ ಕುರಿ ಕೋಳಿ ಎರಡು ಫ್ರೀ, ಕೆಲಸ ಇಲ್ದಾವ ಎರಡು.
1: ಈಗ ಒಂದು ಕೋಳಿ 20 ಮೊಟ್ಟೆ ಅಂತಂದ್ರೆ ಎಷ್ಟು ದಿನ ಬೇಕು 20 ಮೊಟ್ಟೆ ಇಡಕ್ಕೆ?
0: 20 ದಿವಸ ಇಡುತ್ತೆ ಸರ್.
1: ದಿನ ಒಂದೊಂದು?
0: ಒಂದಿನ ಒಂದೊಂದು.
1: ಮೊಟ್ಟೆನೆ ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಬರಲ್ವಾ?
0: ಅಂತ 15 ರೂಪಾಯಿಗೆ ಒಂದು ಮೊಟ್ಟೆ, ಅಥವಾ 3 ತಿಂಗಳು ಸಾಕಿದ್ರೆ 500 ರೂಪಾಯಿಗೆ ಹೋದ್ ಸರ್ ಇದು ಕೋಳಿ ಒಂದು.
1: ಹಂಗೆ ಈಗ ಅನಿವಾರ್ಯ ಏನಾದ್ರೂ ಮೊಟ್ಟೆ
0: ಬೇಕು ಅಂತ ನಮ್ಮ ಫ್ರೆಂಡ್ಸ್ ಯಾರು ಬಂದು ಕೇಳಿದ್ರೆ ಕೊಡ್ತೀವಿ.
1: ಈಗ ನಾಟಿಯಲ್ಲಿ ಸಾಕಷ್ಟು ತಳಿಗಳು ಇದ್ದಾವಲ್ವಾ?
0: ನಾಟಿ ಇದಾವೆ ಸರ್, ಕಡಕ್ನಾಥ್ ಐತೆ, ಎಲ್ಲದನ್ನ ಮಿಕ್ಸ್ ಮಾಡಿದೀವಿ ನಾವು. ಫೈಟಿಂಗ್ ಕೋಳಿ ಇದಾವೆ, ಹಂಗಾಗ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ವರ ಫ್ರೀಯಾಗಿ ಬಿಡೋದ್ರಿಂದ ಎಲ್ಲದೂ ಟೇಸ್ಟ್ ಇರುತ್ತೆ ಚಿಕನ್.
1: ಈಗ ಹುಂಜುಗಳನ್ನ ಎಷ್ಟು ಸಾಕಾಣಿಕೆ ಮಾಡಿರ?
0: ಹುಂಜುಗಳು ಒಂದು 10 ಹುಂಜೆ ಇದಾವೆ, ಒಂದು 200 ನಾಟಿ ಕೋಳಿ ಇದಾವೆ.
1: ಈಗ ಹುಂಜುಗಳನ್ನ ಏನು ಮಾರಾಟ ಮಾಡಲ್ಲ ನೀವು?
0: ಅವನು ಮಾರ್ತೀವಿ, ಯಾರು ಬಂದ್ಕೆ ಅವನು ಕೊಡ್ತೀವಿ.
1: ಈಗ ಹುಂಜುಗಳು ಬೇಕಾಗ್ತಾವಲ್ಲ ನಿಮಗೆ?
0: ಮತ್ತಿರ್ತಾವಲ್ಲ, ಮತ್ತೆ ಉಡ್ತಾ ಇರ್ತಾವಲ್ಲ.
1: ಓಹೋ, ಹಾಗೆ
0: ಹಂಗೆ
1: ಹೊಸ ಹೊಸ ಹುಂಜುಗಳನ್ನ ನೀವು ಬೆಳೆಸ್ತೀರಾ, ಹಳೆಗಳನ್ನೆಲ್ಲ ನೀವು ವಯಸ್ಸಾದವನ್ನೆಲ್ಲ
0: ಮಾರಾಟ ಮಾಡ್ತೀವಿ. ಫೈಟಿಂಗ್ ಕೋಳಿ ತಂದಿದ್ದೀವಿ ಸರ್, ಅದು ಸಹ 1,000 ರೂಪಾಯಿಗೆ ಒಂದೊಂದು ಕೋಳಿ. ಅದನ್ನ ಇದು ಈ ನಾಟಿ ಕೋಳಿ ಕ್ರಾಸ್ ಮಾಡಿದ್ರೆ ಚೆನ್ನಾಗಿ ತೂಕ ಬರುತ್ತೆ ಸರ್, ಅದು ಟೇಸ್ಟ್ ಇರುತ್ತೆ ಸರ್.
1: ಈಗೆಲ್ಲ ನೀವು ಅದಕ್ಕೆ ಸಪ್ರೇಟ್ ಆಗಿ ಒಂದು ಮನೆ ಕಟ್ಕೊಂಡು ಸಾಕಾಣಿಕೆ ಮಾಡ್ತಾ ಇಲ್ಲ?
0: ಮಾಡ್ತಾ ಇದೀವಿ. ಒಂದು ಅದ್ರ ನೈಟ್ ಬಂದು ಕೂರಕ್ಕೆ ಒಂದು ಸಣ್ಣ 20-25 ಮನೆ ಕಟ್ಟಿದೀವಿ ಸರ್, ಫಾರ್ಮ್ ಟೈಪ್ ಮಾಡಿದೀವಿ.
1: ಈಗ ಮನೆಯೆಲ್ಲ ಸ್ವಂತ ಕಟ್ಟಿದ್ರೆ ಏನಾದ್ರೂ ಯಾವ್ದಾದ್ರು ಇಲಾಖೆಯಿಂದ ಇದು ಸಬ್ಸಿಡಿ ತಗೊಂಡು?
0: ಗ್ರಾಮ ಪಂಚಾಯತಿಂದ 60,000 ರೂಪಾಯಿ ಕೊಟ್ಟಿದ್ದಾರೆ ಸರ್.
1: ಯಾವ ರೀತಿ ಕೇಳಿದ್ರೆ ಅಲ್ಲಿ ಹೋಗಿ?
0: ನಾವದೇ ಕೋಳಿ ಸಾಕ್ಬೇಕು, ಕೋಳಿ ಶೆಡ್ಡಿಗೆ ದುಡ್ಡು ಕೊಡ್ರಿ ಅಂತ ಹೇಳೋ ಹೊತ್ತಿಗೆ ಅಪ್ಲಿಕೇಶನ್ ಕೊಟ್ಟು ಬಂದಿದ್ವಿ ಸರ್, ಅವರು ಎಲ್ಲ ನೋಡ್ಕೊಂಡು ಹೋಗಿ ಕೊಟ್ಟರು ಸರ್. 60,000 ರೂಪಾಯಿ ಕೊಟ್ಟು.
1: ಯಾವ ರೀತಿ ಶೆಡ್ ನಿರ್ಮಾಣ ಮಾಡಿದ್ರೆ?
0: 50 ಅಡಿ ಉದ್ದ, 25 ಅಡಿ ಅಗಲ ಸರ್, ಓಪನ್. ಸುತ್ತ ಮೇಲೆ ಶೀಟ್ ಹಾಕಿ ಸುತ್ತ ಮೆಸ್ ಹಾಕಿದ್ವಿ. ಅದಕ್ಕೂ
1: ಯಾವ್ದು ನಾಯಿ ಪಾಯಿ ಒಳಗೆ ಬರಬಾರ್ದು?
0: ಒಳಗೆ ಬರಬಾರ್ದು ಸರ್.
1: ಈ ಒಳಗೆಲ್ಲ ಯಾವ ರೀತಿ ಸ್ವಚ್ಛತೆ ಮಾಡ್ತೀರಾ?
0: ನಾವು ಅದಕ್ಕೆ ಇದು ನಮ್ಮ ಹತ್ರ ಸಿಗೋದು ಈ ರಾಗಿದು ಒಟ್ಟು ಸಿಗುತ್ತೆ, ರಾಗಿ ಉಬ್ಬಲು ಸಿಗುತ್ತೆ, ಅದನ್ನ ಹಾಕ್ಬಿಡ್ತೀವಿ. ನಾವು 1 ತಿಂಗಳಿಗೊಂದ್ಸಲ ತೋಟಕ್ಕೆ ಹಾಕಿ ಅಂತೀವಿ, ಆಮೇಲೆ ಮತ್ತೆ ರಾಗಿ ಉಬ್ಬಲು ಇರುತ್ತಲ್ಲ ಅದನ್ನ ಹಾಕಿಂತೀವಿ ಸರ್.
1: ಅಂದ್ರೆ ಅಲ್ಲೆಲ್ಲ ಹಾಕಿದಂತ ಈಗ ಏನು ಪಿಚ್ಗಿರುತ್ತ ಅದೆಲ್ಲ ಗಲೀಜಾಗಬಾರ್ದು
0: ಅಂತ ಅದನ್ನ ನಾವು 1 ತಿಂಗಳಿಗೊಂದ್ಸಲ ತೋಟಕ್ಕೆ ಹಾಕ್ತೀವಿ. ಅದನ್ನ
1: ಕೋಳಿ ಗೊಬ್ಬರ
0: ಉತ್ತಮವಾದ ಗೊಬ್ಬರ ಸರ್, ಅದನ್ನ ಡೈರೆಕ್ಟ್ ಹಾಕ್ಬಾರ ಸರ್. ಅದನ್ನ 1-2 ತಿಂಗಳು ಹಾಕ್ಬಿಟ್ಟು ನೀರ್ ಗಿರ್ ಬಿಟ್ರೆ ಇದು ಎರೆಹುಳ ತಿನ್ನುತ್ತೆ, ಅದನ್ನ ಸ್ವಲ್ಪ ಬಿಟ್ಟು ತೋಟಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಡೈರೆಕ್ಟ್ ಹಾಕ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಆ ಟೈಪ್ ಮಾಡ್ತೀವಿ ಸರ್.
1: ಕೋಳಿ ಗೊಬ್ಬರ ಕೊಡ್ತಿರಲ್ಲ, ಯಾವ ಬೆಳೆ ಕೊಡ್ತೀರಾ?
0: ತೆಂಗಿನ ತೋಟ, ಅಡಿಕೆ ತೋಟ, ಬಾಳೆ?
1: ಬದಲಾವಣೆ ಆಗ್ತಾವ ಬೆಳೆಗಳು?
0: ಚೇಂಜ್ ಆಗುತ್ತೆ ಸರ್.
1: ಗಮನಿಸಿರೋದು?
0: ಗಮನಿಸಿದ್ವಿ ಸರ್.
1: ಅಂದ್ರೆ

0: ಈಗ ಕೋಳಿ ಸಾಕಾಣಿಕೆ ಮಾಡಿರೋದ್ರಿಂದ ಈಗ ಕೋಳಿ ಗೊಬ್ಬರ ನಿಮ್ಮ ಬೆಳೆಗಳಿಗೆ ಕೊಡ್ತಾ ಇದ್ರಲ್ಲ, ಖರ್ಚು ಕಡಿಮೆ ಅಲ್ವಾ? ಹೊರಗಡೆಯಿಂದ ಯಾವ್ದು ರಾಸಾಯನಿಕ ಗೊಬ್ಬರ ತರೋದು ತಪ್ಪು?
1: ರಾಸಾಯನಿಕ ಗೊಬ್ಬರ ತರಲ್ಲ, ತೋಟಕ್ಕೆ ಹಾಕೋದಿಲ್ಲ ನಾವು ಜಾಸ್ತಿ.
0: ಯಾಕೆ ಹಾಕಲ್ಲ?
1: ಮಣ್ಣು ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ರಾಸಾಯನಿಕ ಗೊಬ್ಬರ ಹಾಕಲ್ಲ. ಕೋಳಿ ಗೊಬ್ಬರನೇ ಹಾಕ್ತಿದ್ ಕೋಳಿ ಗೊಬ್ಬರ ಹಸುಗಳಿದಾವೆ,
0: ಹಸಿನ ಗೊಬ್ಬರ. ಈಗ ಕೋಳಿ ಸಾಕಾಣಿಕೆಗೆ ಈಗ ಸಪ್ರೇಟ್ ಆಗಿ ಒಂದು ಮನೆ ಕಟ್ಕೊಂಡು ರಾತ್ರಿ ಟೈಮ್ ಅಷ್ಟೇನೆ ಅದರಲ್ಲಿ ಬಿಡೋದು ನೀವು?
1: ಹೌದು ಸರ್.
0: ಈಗ ಆಗಲು ಎಲ್ಲೆಲ್ಲಿ
1: ತೋಟದಲ್ಲಿ ಸುತ್ತ ಮೆಸ್ ಇರುತ್ತೆ, 4 ಎಕರೆ ವೇಕೆಯಿಂದ ಅಡ್ಡಾಡ್ತಿರ್ತಾವು
0: ತೋಟದಲ್ಲಿ ಅವಕ್ಕೆ ಏನೇನು ಸಿಗುತ್ತೆ ತಿನ್ನಕ್ಕೆ?
1: ಅವು ಕರಿಕೆ ತಿಂತವೆ ಸರ್, ಹುಳ ಉಪ್ಪಡೆಗಳು, ಜಿರಲೆ, ಏನು ಸಿಗಿರು ತಿಂತಾವೆ, ಏನು ಬಿಡಲ್ಲ ಅವು, ಸಣ್ಣ ಸಣ್ಣದು ಎಲ್ಲ ಸಿಕ್ಕು ತಿಂತವೆ.
0: ಈಗ ನಿಮ್ಮ ಮೆಸ್ನಿಂದ ಹೊರಗೆ ಆರೋಗಂತದ್ದು ಇದು
1: ಹೋಗಲ್ಲ ಹೋಗಲ್ಲ ಸರ್, ಅದು ಇಲ್ಲೇ ಒಳಗೆ ಫುಡ್ ಇರುತ್ತಲ್ಲ ಇರ್ತವೆ.
0: ಕೆಲವು ಕೋಳಿಗಳೆಲ್ಲ ಹಿಂಗೆ ಆರಿ
1: ಒಂದೊಂದು ನೋಡ್ತಿರ್ತೀವಿ, ಸಿಸಿ ಕ್ಯಾಮ್ರಾ ಹಾಕೊಂಡಿವಿ ಸರ್.
0: ಹೌದು
1: ಸರ್, ನಾವು ತೋಟದಲ್ಲೇ ಮನೆ ಕಟ್ಕೊಂಡಿವಿ ಸ್ವಂತ.
0: ಯಾಕೆ ಅನಿಸ್ತು ನಿಮಗೆ ತೋಟದಲ್ಲೇ ಮನೆ ಮಾಡಿಕೊಂಡು ಈ ಥರ ಒಂದು ಬದುಕನ್ನು ಕಟ್ಟಿಕೊಳ್ಬೇಕು ಅಂತ?
1: ಊರೊಳಗಡೆ ಇದ್ರೆ ಮತ್ತೆ ತೋಟ ಕಾಯಕ್ ಮತ್ತೆ ಜನ ಬೇರೆ ಆಳು ಇಡ್ಬೇಕಾಗತ್ತೆ, ಕೋಳಿ ಏನು ಸಾಕಾಗಲ್ಲ, ಅವ್ರನ್ನೆಲ್ಲ ಕಾಯ್ಕೊಂಡಿರ್ಬೇಕು, ಅದಕ್ಕೋಸ್ಕರ ನಮ್ಗೆ ಯಾವ್ದೇ ಖರ್ಚಿರಲ್ವ ಸರ್ ಅಲ್ಲಿದ್ರೆ, ಎದ್ದು ತೋಟದಲ್ಲೇ ಇರ್ತೀವಲ್ಲ, ಅದಕ್ಕೋಸ್ಕರ ಕೋಳಿ ಸಾಕೊಂಡಿದ್ದೀವಿ.
0: ಹೌದು, ಈಗ ಮನೆಯಲ್ಲಿ ನೀವು ರಾತ್ರಿ ಟೈಮ್ ಎಲ್ಲ ಕೋಳಿಗಳನ್ನ ಕೂಡು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ರಿ ಅಲ್ವಾ? ಈಗ ಹೊರಗಡೆ ಏನ್ ಬಿಡಲ್ಲ ರಾತ್ರಿ ಟೈಮ್?
1: ಇಲ್ಲ ಇಲ್ಲ,
0: ಅಂತ ಟೈಮ್ನಲ್ಲಿ ರಾತ್ರಿ ಟೈಮ್ನಲ್ಲಿ ಅವಕ್ಕೆ ನೀರು ಆಹಾರ
1: ರಾತ್ರಿ ಟೈಮಲ್ಲಿ ನೀರೇನು ಬೇಕಾಗಲ್ಲ ಅವಕ್ಕೆ, ಸಾಯಂಕಾಲ ಆದ ತಕ್ಷಣ ರೂಮಿಗೆ ಬಂದು ಮಲಗ ಹೋಗ್ಬಿಡ್ತಾವು.
0: ಆಹಾರ
1: ಆಹಾರ ಸಾಯಂಕಾಲ ಏನು ಹಾಕಲ್ಲ, ಬೆಳಿಗ್ಗೆ ಸ್ವಲ್ಪ ಹಾಕ್ತೀವಿ ಅಷ್ಟೇ, ಕೂಡಿದ್ರೆ ಅವಕ್ಕೆ ಪಾಪ ಏನು ಇರಲ್ಲ ಅಂತ ನಾವು ಹಾಕ್ಲೇಬೇಕಾಗುತ್ತೆ. ಈ ಹೊರಗಿರೋ ಹುಳ ಉಪ್ಪು ತಿಂತವೆ ಅಂತ ಹಾಕಲ್ಲ, ಟೇಸ್ಟ್ ಇರುತ್ತೆ ಚಿಕನ್ ಸರ್.
0: ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ
1: ಸ್ವಲ್ಪ ಕೊಡ್ತೀವಿ.
0: ಏನ್ ಕೊಡ್ತೀರಿ ಆಹಾರ?
1: ರಾಗಿ, ಸಾವೆ, ಆಮೇಲೆ ಸ್ವಲ್ಪ ಈ ಫುಡ್ ಸಿಗುತ್ತೆ, ಚಿಕನ್ ಫುಡ್ ಸಿಗುತ್ತೆ ಸರ್, ಅದನ್ನ ತಂದು ಹಾಕ್ತೀವಿ.
0: ಏನಾದ್ರೂ ಅದನ್ನ ಜೀನ್ ಮಾಡಿಸ್ಕೊಡ್ತೀರಾ?
1: ಏನು ಮಾಡ್ಸ ಡೈರೆಕ್ಟ್ ಹಾಕ್ಬಿಡ್ತೀವಿ.
0: ಕಾಳೆ ಕೊಡ್ತೀರಾ ನೀವು?
1: ಕಾಳೆ ಕೊಡ್ತೀವಿ.
0: ಅದೆಲ್ಲ ಅರಗಿಸ್ಕೊಳ್ತ?
1: ಎಲ್ಲ ಅರಿಸ್ಕೊಳ್ತ, ಕಲ್ ತಿಂದ್ರೆ ಅರಗಿಸುತ್ತೆ ಅದು
0: ಕೋಳಿ. ಈಗ ಕೋಳಿಗಳಿಗೆ ರೋಗ ಬರೋದು ಸಹಜ ಅಲ್ವಾ?
1: ಈಗೆಲ್ಲ
0: ಹೊರಗಡೆ ಬೈಲರ್ ಕೋಳಿ ಇವೆಲ್ಲ ಬಹಳಷ್ಟು, ಅವಕ್ಕೆಲ್ಲ ಇಂಜೆಕ್ಷನ್ ಇಲ್ದಲೆ ಸಾಕಾಣಿಕೆ ಮಾಡಕ್ ಆಗಲ್ಲವಾ? ಅವ್ಕೆ ಡಾಕ್ಟರ್ಗಳು ಎಲ್ಲ ಯಾವತ್ತೂ ಇರಲೇಬೇಕು. ಅಂದ್ರೆ ನೀವು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ, ಅಂದ್ರೆ ನಿಮ್ಮ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಏನಾದ್ರು ಸಮಸ್ಯೆಗಳು ಬಂದಿದ್ದಾವ?
1: ರೋಗಗಳು ಕೋಳಿ ಏನು ಅಂತ ಆಗುತ್ತೆ, ಅದಕ್ಕೆ ಮೆಲಾಟಿನ್ ಪೌಡರ್ ಹಾಕ್ಬಿಟ್ಟು ಕೂರಿಸ್ತೀರ, ಅದಕ್ಕೆ ಕೋಳಿ ಏನಿರಲ್ಲ. ಮತ್ತೆ ನಾವು ಔಷಧಿ ಹಾಕ್ತಾ ಇರ್ತೀವಿ ಸರ್, 6 ದಿವಸಕ್ಕೊಂದ್ಸಲ, 20 ದಿವಸಕ್ಕೊಂದ್ಸಲ ಮೆಡಿಸಿನ್ ವೆಟರ್ನರಿ ಡಾಕ್ಟರ್ ಕೇಳ್ಕೊಂಡು ಕೊಡ್ತಾರೆ ಸರ್.
0: ಅದನ್ನೆಲ್ಲ ಯಾಕೆ ಕೊಡ್ಬೇಕಾಗುತ್ತೆ?
1: ಅದು ರೋಗ ಬರುತ್ತಲ್ಲ ಸರ್, ರೋಗ ಬಂದು ನಾಟಿ ಕೋಳಿ ತಡೆಯೋದಿಲ್ಲ, ಒಂದು ಕೋಳಿ ಸ್ಟಾರ್ಟ್ ಆದ್ರೆ ಹೋಗ್ಬಿಡುತ್ತೆ ಅಂತ, ಅದಕ್ಕೋಸ್ಕರ ನಾವು ಮೆಡಿಸಿನ್ ಹಾಕ್ತಾ ಇರ್ತೀವಿ.
0: ಈಗ ರೋಗ ಬಂದ್ಮೇಲೆ ಮೆಡಿಸಿನ್ ಕೊಡ್ತೀರಾ? ಏನು ರೋಗ ಬರಲಿಲ್ಲ,
1: ಮೊದಲೇ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಬಿಡ್ತೀವಿ, 6 ದಿವಸಕ್ಕೊಂದ್ಸಲ ಕೊಡ್ತೀವಿ, 20 ದಿವಸಕ್ಕೊಂದ್ಸಲ ಕೊಡ್ತೀವಿ,
0: ರೋಗ ಬರಬಾರ್ದು ಅಂತೇಳಿ
1: ಪಿಳ್ಳೆಗಳಿಗೆ ಕೊಡ್ತೀವಿ, ದೊಡ್ಡವಕ್ಕೂ ಸ್ವಲ್ಪ ಆಗ್ತಿರ್ತೀವಿ ಸರ್.
0: ಈಗ ಸಾಕಷ್ಟು ಕಡೆ ನಾವು ನೋಡಿದೀವಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿರೋಂಥವ್ರ ಮನೆ ಹತ್ರ ಯಾವುದು ಏನು ಕೊಡಲ್ಲ, ಆ ಥರ ಸಾಕಾಣಿಕೆ ಮಾಡ್ತಾರೆ.
1: ಮಾಡಿದ್ರೆ ಸರ್ ಲಾಸ್ ಆಗ ಸರ್, ಎಲ್ಲ ಯಾವ್ದಾದ್ರು ರೋಗ ಬಂದು ಸತ್ತೋಗ್ಬಿಡುತ್ತಲ್ಲ, ಒಂದು ಕೋಳಿಗೆ ಮಾತ್ರ ಸ್ಟಾರ್ಟ್ ಆದ್ರೆ ಓಲ್ಟ್ ಹೋಗ್ಬಿಡುತ್ತೆ ಸರ್. ಅದು ಅದಕ್ಕೋಸ್ಕರ ನಾವು ಮೆಡಿಸಿನ್ ಹಾಕ್ತಿರ್ತೀವಿ.
0: ಏನಾದ್ರೂ ನಿಮಗೆ ರೋಗ ರುಜಿನ ಬಂದು ಲಾಸ್ ಆಗಿದೆಯಾ?
1: ಇಲ್ಲ ಇಲ್ಲ, ಯಾವುದು ಹಂಗೇನು ಆಗಿಲ್ಲ ಸರ್, ನಾವು ಮೆಡಿಸಿನ್ ಹಾಕ್ತಿರ್ತೀವಿ ಸರ್. ಮತ್ತೆ RKT ಅಂತ ಸಿಗುತ್ತೆ, ವೆಟರ್ನರಿ ಹಾಸ್ಪಿಟಲ್ ಕೊಡ್ತಾರೆ, ಫ್ರೀ ಆಗಿ ಕೊಡ್ತಾರೆ ಸರ್, ಅದನ್ನ ಇಂಜೆಕ್ಷನ್ ಮಾಡ್ತಿರ್ತೀವಿ.
0: ಕೋಳಿಗಳಿಗೆ ಇಂಜೆಕ್ಷನ್ ಅಂದ್ರೆ ಅದು ಲಸಿಕೆ ಹಾಕಿದಂಗೆ?
1: ಲಸಿಕೆ ಸರ್,
0: ರೋಗ ಬರಬಾರ್ದು,
1: ರೋಗ ಬರದಂಗೆ ಸರ್.
0: ನೀವೆಲ್ಲ ಪಶು ಆಸ್ಪತ್ರೆ ಡಾಕ್ಟರ್ನ ಎಲ್ಲ ಕಂಟ್ಯಾಕ್ಟ್ ಮಾಡ್ತೀರಾ?
1: ಮಾಡ್ತೀವಿ ಸರ್.
0: ಅಲ್ಲಿಂದ ಏನೇನು ಮಾಹಿತಿ ತಗೊಳ್ತೀರಾ?
1: ಅದೇ ಯಾವ್ಯಾವ್ದು ಅಂತ ಹೇಳ್ತಾರೆ ಸರ್, RKT ಕೊಡ್ರಿ, ಮತ್ತೆ ಮೆಡಿಸಿನ್ 6 ದಿವಸಕ್ಕೊಂದು ಮೆಡಿಸಿನ್ ಕೊಡ್ತಾರೆ ಸರ್, ಲಸೋಟ ಅಂತ, ಅದನ್ನ ಹಾಕ್ತೀವಿ, ಸ್ವಲ್ಪ ದೊಡ್ಡವಾದ ಮೇಲೆ ಇಂಜೆಕ್ಷನ್ ಹಾಕ್ತೀವಿ ಸರ್.
0: ಈಗ ಕೋಳಿ ಸಾಮಾನ್ಯವಾಗಿ ಈಗ ಮಾರಾಟ ಮಾಡ್ಬೇಕು ಅಂತಂದ್ರೆ ಎಷ್ಟು ದಿನಕ್ಕೆ ಬರುತ್ತದು?
1: 4 ತಿಂಗಳಿಗೆ ಮಾರಾಟ
0: ಮಾಡ್ತೀವಿ. 120 ದಿನ ಬೇಕು?
1: ಹೌದು ಸರ್.
0: ಈಗ ಅಷ್ಟೊತ್ತಿಗೆ ಎಷ್ಟು ಕೆಜಿ ಬರ್ತಾವಲ್ಲ?
1: ನಾಟಿ ಕೋಳಿ 1.5 ಕೆಜಿ ಬರುತ್ತೆ ಸರ್, ಹುಂಜ 2 ಕೆಜಿ, 2.5 ಕೆಜಿ ಬರುತ್ತೆ, ಯಾಟೆ 1.5 ಬರುತ್ತೆ.
0: ಇನ್ನ 1 ತಿಂಗಳು 2 ತಿಂಗಳು ಹೆಚ್ಚಿಗೆ ಇಟ್ಕೊಂಡ್ರೆ
1: ಏನಾದ್ರೂ
0: ಲಾಭ ಇರುತ್ತೆ?
1: ಲಾಭ ಇರುತ್ತೆ ಸರ್, ಅದ್ರಾಗೆ ಲಾಸ್ ಏನಾಗಲ್ಲ.
0: ಮತ್ತೆ ಯಾಕೆ 2.5-3 ತಿಂಗಳಿಗೆ ಮಾರಾಟ ಮಾಡ್ತೀರಾ ನೀವು?
1: ಕೋಳಿ ಜಾಸ್ತಿ ಆಗ್ತಿರ್ತಾವಲ್ಲ, ಹೋಗ್ತಿರ್ಲಿ ಅಂತ, ಖರ್ಚಿ ದುಡ್ಡು ಬೇಕಲ್ಲ.
0: ಹಾಗೆ ಈಗ ಕೋಳಿ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ?
1: ಇಲ್ಲೇ ನಮ್ಮ ಹತ್ರ ಬಂದು ತಂಡೋಗ್ತಾರೆ ಸರ್. ಏ ನಮ್ದು ಪಕ್ಕದಲ್ಲಿ ಗೌರಿಗನಹೊಸ್ವಾಮಿ ಬೆಟ್ಟ ಅಂತ ಇದೆ ಸರ್, ಅಲ್ಲಿ ಬೆಂಗಳೂರಿಂದ ಬರ್ತಿರ್ತಾರೆ, ತಂಡೋಗ್ತಿರ್ತಾರೆ.
0: ಈಗ ನೀವೇನು ಮಾರ್ಕೆಟ್ಗೆ ಹೋಗಿ?
1: ಇಲ್ಲ ಇಲ್ಲ, ಹಂಗೇನು ಹೋಗಲ್ಲ ಸರ್. ಈಗ ಜಾಸ್ತಿ ಆದ್ಮೇಲೆ ಹೋಗೋಣ ಮಾರ್ಕೆಟಿಗೆ ತಗೊಂಡೋಗೋಣ ಅಂತ ಇದೀವಿ ಸರ್. ನಮ್ಮ ಇನ್ನೊಬ್ರು ಮಹೇಶ್ ಅಂತ ಇದಾರಲ್ಲ, ಅವರು ಅದೇ ತರ ಮಾಡ್ತಿದ್ದಾರೆ, ಇಬ್ರು ತಗೊಂಡೋಗೋಣ ಅಂತ.
0: ಈಗೆಲ್ಲ ಮಾರಮ್ಮನ ಹಬ್ಬ, ಈಗ ಒಳ್ಳೆ ಬೇಡಿಕೆ ಇರುತ್ತೆ.
1: ಈ ಬೇಡಿಕೆ ಇದೆ ಸರ್.
0: ಈಗ ನಿಮ್ಮೂರ್ನಲ್ಲೇ ತಗೊಳ್ತಾರ?
1: ನಮ್ಮೂರು ತಾಣ್ತಾರೆ.
0: ಅವಾಗೆಲ್ಲ ನೀವು ಡಿಮ್ಯಾಂಡ್ ಮಾಡ್ತೀರಾ?
1: ಡಿಮ್ಯಾಂಡ್ ಮಾಡ್ತೀವಿ. ಹೆಂಗ್
0: ಹಬ್ಬ ಇದೆ ಹೆಂಗಾದ್ರೂ ತಗೊಳ್ತಾರ ಅಂತ ಅಲ್ವಾ?
1: ಹೌದು ಸರ್.
0: ಎಷ್ಟು ಡಿಮ್ಯಾಂಡ್ ಮಾಡ್ತೀರಾ ಅವಾಗ?
1: ಅವು 400-500 ಅಂತೀವಿ, 600 ಬೆಂಗಳೂರು ಬಂದು 700 ಅಂತೀವಿ, ತಗೊಂಡೋಗ್ತಾರ ಅವ್ರು ನಾಟಿ ಕೋಳಿ ಅಂತ.
0: ಈಗ 200-300 ಮಾಮೂಲಿದಿಂದ ಕೊಡ್ತೀರಿ?
1: ಇಲ್ಲ ಇಲ್ಲ, 200-300 ಕೊಡಲ್ಲ, 500 ಮೇಲೆ ಲೆಕ್ಕಾಚಾರ.
0: ಈಗ ಹಬ್ಬದಾಗ ಇನ್ನ 1-200 ರೂಪಾಯಿ ಜಾಸ್ತಿ
1: ಮಾಡ್ತೀವಿ. 600-700 ಸರ್, 1,000 ರೂಪಾಯಿ ತನಕ ಕೊಟ್ಟಿದೀವಿ.
0: ಅಂದ್ರೆ ತೂಕದ ಮೇಲೆ
1: ಕೆಜಿ 400 ರೂಪಾಯಿ ಅಂತ ಕೊಡ್ತೀವಿ, ತೂಕದ ಮೇಲೆ 2 ಕೆಜಿ ಬರೀ 800, 2.5 ಕೆಜಿ ಬಂದು 1,000.
0: ಖುಷಿ ಆಗುತ್ತಾ ನಿಮ್ಗೆ ಅವಾಗ?
1: ಖುಷಿ ಆಗ್ತದೆ ಸರ್, ಅದ್ ಕೆಲಸ ಇಲ್ದಂಗೆ ದುಡ್ಡು ಬರ್ತಿರ್ತಾರೆ ಸರ್, ಕೆಲಸ ಇರಲ್ವಲ್ಲ, ಅದಕ್ಕೆ ಜಾಸ್ತಿ ನೀರ್ ಇಡಂಗಿಲ್ಲ, ಫುಡ್ ಹಾಕಂಗಿಲ್ಲ, ಅಡ್ಡಾಡ್ಕೊಂಡ್ ಬರ್ತವೆ, ಕುತ್ಕೊಂತವೆ, ಮೊಟ್ಟೆ ಇಡ್ತವೆ, ಹೋಗ್ತವಲ್ಲ ಅದಕ್ಕೋಸ್ಕರ.
0: ಈಗ ನಿಮಗೆ ಸಾಮಾನ್ಯವಾಗಿ ಈಗ ವರ್ಷದಲ್ಲಿ ಸೀಸನ್ ಅಂತಂದ್ರೆ ಯಾವ್ಯಾವ ಸೀಸನ್ ಅಲ್ಲಿ ಒಳ್ಳೆ ರೇಟ್ ಸಿಗುತ್ತೆ?
1: ಈ ಶ್ರಾವಣ ಕಾಲದ ಮೇಲೆ ಸೀಸನ್ ಸಿಗುತ್ತೆ, ಆಮೇಲೆ ಬೇಸಿಗೆನಲ್ಲೂ ಸೀಸನ್ ಸಿಗುತ್ತೆ. ಶ್ರಾವಣದಲ್ಲಿ

0: ಮಾತ್ರ ಇರಲ್ಲ ಅಷ್ಟೇ, ಬೇರೆ ಟೈಮಲ್ಲಿ ಸಿಗುತ್ತೆ.
1: ಎಲ್ಲ ಟೈಮ್ನಲ್ಲಿ ನಿಮಗೆ ಒಳ್ಳೆ ರೇಟ್ ಇರುತ್ತಲ್ವಾ? ಈಗ ಒಂದ್ ಸಲಕ್ಕೆ ನೀವು 200 ಕೋಳಿ ತಂದು ಸಾಕಾಣಿಕೆ ಮಾಡ್ತೀರಾ?
0: 200 ಕೋಳಿ ತರಲ್ಲ ಸರ್, ನಾವು ಒಂದು 51 ಅದರಲ್ಲೇ ಜಾಸ್ತಿ ಮಾಡ್ಕೊಂತ ಮಾಡ್ಕೊಂತ ಇನ್ನು 200-300 ಕೋಳಿ ಮಾಡ್ಕೊಂಡು.
1: ಈಗ 200-300 ಇದೆ
0: ಇದೆ ಇದೆ 200 ಕೋಳಿ ಇದೆ. ಈಗ
1: ಈಗ ಒಂದೊಂದು ಬೇಡಿಗೆ ಎಷ್ಟೆಷ್ಟು ಬರ್ತಾವೆ ಮಾರಾಟ ಮಾಡಕ್ಕಂದ್ರೆ?
0: ನಾವು ಸರ್ ಒಂದೊಂದ್ ಸರಿ ಒಂದ್ 5 ಕೋಳಿ ಕೂರಿಸ್ತೀರ ಸರ್, 15 ಇಲ್ಲ 75 100 ಕೋಳಿ ಬಂದ್ಬಿಡುದು, 100 ಪಿಳ್ಳೆ ಬರುತ್ತೆ, ಅದು 3 ತಿಂಗಳಾದ್ಮೇಲೆ ಮಾರಾಟಕ್ಕೆ ಬರುತ್ತೆ ಸರ್.
1: ಒಟ್ಟಾರೆ ವರ್ಷದಲ್ಲಿ ಎಷ್ಟು ಕೋಳಿ ಮಾರಾಟ ಮಾಡ್ತೀರಾ?
0: ವರ್ಷದಲ್ಲಿ ಸಹ ಒಂದು 400-500 ಮಾರ್ತೀವಿ ಸರ್.
1: ಈಗ 400 ಕೋಳಿಗೆ ನಿಮಗೆ ಒಂದು 500 ರೂಪಾಯಿ ಕೊಟ್ಟರು 4-5-22 ಲಕ್ಷ ರೂಪಾಯಿ ದುಡ್ಡು ಆಯ್ತು.
0: ತಿಂಗಳ 20,000 ಅಲ್ಲ ಸರ್, ಯಾತ್ರೆ ಬರುತ್ತೆ.
1: ಹಂಗ ಲೆಕ್ಕ ಮಾಡಿದ್ರೆ
0: ಹೌದು,
1: ತಿಂಗಳ 20,000 ಬಂದ್ಬಿಡುತ್ತೆ
0: ಸರ್.
1: ಈಗ ಏನಾದ್ರೂ ಮರಿ ಮಾರಾಟ ಮಾಡ್ತೀರಾ?
0: ಇಲ್ಲ, ಮರಿ ಮಾರಾಟ ಮಾಡಲ್ಲ ನಾವು, ಕೋಳಿನೇ ಮಾಡೋದು.
1: ಯಾಕೆ ಮರಿ ಯಾಕೆ ಮಾರಾಟ ಮಾಡಲ್ಲ?
0: ಮರಿ ಯಾರು ತಾಣಕ್ಕೆ ಬರೋದಲ್ಲ ಸರ್, ಅದಕ್ಕೋಸ್ಕರ ನಾವು ಕೋಳಿ ಮಾರ್ತೀವಿ ಇಲ್ಲ ಮೊಟ್ಟೆ ಮಾರ್ತೀವಿ.
1: ಈಗ ಮೊಟ್ಟೆ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ?
0: ಅವ್ರು ಬಂದ್ರು ಕೊಡ್ತೀವಿ ಅಷ್ಟೇ, ಯಾರು ಬರ್ತಿರ್ತಾರೆ ನಮ್ಮ ಮನೆ ಹತ್ರ 15 ರೂಪಾಯಿ ಒಂದು ಮೊಟ್ಟೆ ತಗೊಂಡು ಹೋಗ್ತಾರೆ.
1: ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಈ ಒಂದು ಉಪಕಸಬನ್ನೆಲ್ಲ ನೋಡ್ಕೊಂಡು ಹೋಗಂತವ್ರು, ಕೃಷಿ ವೃತ್ತಿಯನ್ನ ಇದನ್ನೆಲ್ಲ?
0: ನಾವು ನಮ್ಮ ಮನೆಯವ್ರು ಇದ್ದಾರೆ ಸರ್, ನಮ್ಮ ಮಗ ಇದ್ದಾನೆ.
1: ಎಲ್ಲರ ಕೈ ಜೋಡಿಸ್ತಾರೆ?
0: ಎಲ್ಲ ಜೋಡಿಸ್, ನಮ್ಮ ಮಗನು ಬರ್ತಾರೆ, ನಮ್ಮ ಮಗನೂ ನೋಡ್ಕೊಂತಾರೆ, ನಮ್ಮ ಮನೆಯವ್ರು ನಾವಿಲ್ದ್ರೆ ನಮ್ಮ ಮನೆಯವ್ರು ನೋಡ್ಕೊಂತಾರೆ.
1: ಈಗ ನಿಮ್ಮ ಮಗನೇನು ವಿದ್ಯಾಭ್ಯಾಸ ಕಲಿಸ್ತಿಲ್ಲ?
0: ಬಿ ಫಾರ್ಮ್ ಮನೆ ಸರ್, ಅವನು ಕಣ್ಕಟ್ಟಿ ಅಂತ ಇಲ್ಲಿ ಮೆಡಿಕಲ್ ಆಫೀಸರ್ ಹಾಸ್ಪಿಟಲ್ಗೆ ಹೋಗ್ತೇನೆ ಸರ್, ಅವನು 10 ಗಂಟೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ.
1: ಸಾಮಾನ್ಯವಾಗಿ ಇನ್ನೂ ಹೆಚ್ಚಿನ ಒಂದು ಮಠದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಸಿದ್ಯಾ?
0: ಇದನ್ನ ರೈಸ್ ಮಾಡ್ತಾ ಹೋಗ್ತಾ ಇದೀವಿ. ಈಗ ಬಂದ್ರೆ ಯಾರು ಕೊಡೋದು ಇಲ್ದ್ರೆ ಅವೇ ಮೊಟ್ಟೆ ಇಕ್ತಿರ್ತವೆ, ಕೋಳಿ ದೊಡ್ಡವಾಗ್ತಿರ್ತವೆ, ಹಂಗಾಗ್ಲಿ ಅಂತ ಇಟ್ಕೊಂಡಿದೀವಿ. ನಡೀತು ಸರ್, ಏನು ಅಂತ ಪ್ರಾಬ್ಲಮ್ ಏನಾಗಲಿ, ಇಟ್ಕೊಂಡು ಯಾರು ತಗೊಂಡೋಗಿದ್ರೆ ಹೆಂಗಪ್ಪ ಅನ್ನಂಗೆ ಇನ್ನರಲ್ಲ ಸರ್, ತಗೊಂಡೋಗ್ಬೋದು ಇಲ್ಲ ಇರ್ಬೋದು. ನಾವು ಮೈಸೂರು ನಾಟಿ ತಂದಿದ್ದು ಸಹ ಅಯ್ಯೋ ಈಗ ಇನ್ವೆಸ್ಟ್ ಮಾಡಿದೀವಿ, ಯಾರು ತಗೊಂಡೋಗಿ ಬರ್ಲಲ್ಲಪ್ಪ ಅಂತ ಚಿಂತೆ ಆಗೋದು. ಈಗೇನು ಚಿಂತೆ ಮಾಡಂಗೆ, ನಾವೇ ಪಿಳ್ಳೆ ಮಾಡಿಸಿರ್ತೀವಿ, ನಾವೇ ಸ್ವಲ್ಪ ಫುಡ್ ಹಾಕಿ ಹೊರಗೆ ಬಿಡ್ತೀವಿ, ಅವು ಮೊಟ್ಟೆ ಹಿಡಿತಿರ್ತವೆ, ಕಾಯಿ ಕೂತ್ಕೊಂತಿತ್ತು, ಹಂಗಾಗಿ ಯಾವುದೇ ತೊಂದರೆ ಲಾಸ್ ಆಗೋದಿಲ್ಲ.
1: ಯಾವುದು ಚಿಂತೆ ಇಲ್ಲ?
0: ಚಿಂತೆ ಇಲ್ಲ. ಓಕೆ, ನಾವು ತಗೊಂಡೋಗ್ಲೇಬೇಕು ಅಂತ ಕಾಯಂಗೇನಿರಲ್ಲ.
1: ಹೇಗಾದ್ರೂ ನಿಮಗೆ ಸೇಲ್
0: ಅದೇ ಆಗುತ್ತೆ ಸರ್.
1: ಈಗ ಹೆಚ್ಚು ಖರ್ಚನೂ ಇಲ್ಲ ನಿಮಗೆ,
0: ಖರ್ಚು
1: ಹೊರಗಡೆಯಿಂದ ಏನು ಫುಡ್ ತಂದು ಕೊಡಲ್ಲ,
0: ಜಾಸ್ತಿ ತಂದು ಹಾಕಲ್ಲ.
1: ಈಗ ಕೊಡೋಂತ ಫುಡ್ ನೀವೇ ಬೆಳ್ಕೊಳ್ತೀರ? ರಾಗಿ ಬೆಳಿತೀರ?
0: ರಾಗಿ ಬೆಳಿತೀವಿ. ಆಮೇಲೆ ಮಿಲ್ಗಳಲ್ಲಿ ಕಡಿಮೆ ರೇಟ್ ಕೊಡ್ತಾರೆ, ರಾಗಿ ಇಟ್ಟು ಮಾಡ್ತಾರೆ, ಸ್ವಲ್ಪ ವೇಸ್ಟ್ ಸಿಗುತ್ತಲ್ಲ ಅದು ಕೊಡ್ತಾರೆ, 50 ರೂಪಾಯಿ ಕೆಜಿ 15 ರೂಪಾಯಿ ಕೆಜಿ ಹೆಂಗೆ ಕೊಡ್ತಾರೆ
1: ಅಂತ ವೇಸ್ಟ್ ಎಲ್ಲ
0: ತಂದು ಹಾಕ್ತೀವಿ ಸರ್. ಜಾಸ್ತಿ ಹಾಕಲ್ಲ, ಅವು ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಹಾಕ್ತೀವಿ.
1: ಈಗ ಕೋಳಿ ಸಾಕಾಣಿಕೆ ಅಂತಂತಂದ್ರೆ, ಈಗ ಬಾಯ್ಲರ್ ಅಂತಂದ್ರೆ ಮಾಂಸದ ಕೋಳಿ ಸಾಕಾಣಿಕೆ ಮಾಡ್ತಾರಲ್ಲ, ಅದಕ್ಕಿಂತ ಇದು ಉತ್ತಮ ಅಂತ
0: ಹೇಳಿ ಇನ್ವೆಸ್ಟ್ ಜಾಸ್ತಿ ಮಾಡ್ಬೇಕು ಸರ್. ಅದಕ್ಕೆ ಅದು ಯಾವಾಗಲೂ ನೋಡ್ಕೊಂತಿರ್ಬೇಕು, ಆಳ್ಬೇಕು, ಮತ್ತೆ ಊರಿಂದ ದೂರ ಇರ್ಬೇಕು. ಅದು ನಮ್ದು ಊರ್ ಪಕ್ಕನೆ ಮನೆ ಇರೋದು, ತೋಟ ಸ್ಮೆಲ್ ಬರುತ್ತೆ ಅಂತ, ಅದಕ್ಕೋಸ್ಕರ ಇದೇ ಸ್ಮೆಲ್ ಏನ್ ಬರೋದಿಲ್ಲ. ನಾವು ತೋಟ ಊರ್ ಪಕ್ಕನೆ ಇರೋದ್ರಿಂದ ಬಾಯ್ಲರ್ ಏನ್ ಸಾಕಕ್ ಹೋಗಲ್ಲ.
1: ಈಗ ಚಳಿಗಾಲದಲ್ಲಿ ಅವ್ರಿಗೆ ಹೀಟ್ ಕೊಡ್ಬೇಕು. ನಿಮ್ಮ ಕೋಳಿ ಸಾಕಾಣಿಕೆಯಲ್ಲಿ ಮಾಡಲ್ಲ
0: ನಾವು, ಚಿಕ್ಕ ಪಿಳ್ಳಿಗೆ ಒಂದ್ ತಿಂಗಳ ತನಕ ಮಾಡ್ತೀವಿ ಹೀಟ್ ಹಾಕ್ತಿವಿ.
1: ಹೆಂಗ್ ಕೊಡ್ತೀರಿ ಹೀಟ್ ಅಂದ್ರೆ?
0: ಕರೆಂಟ್ ಹೀಟ್ ಹಾಕ್ತಾರೆ, 32 ಡಿಗ್ರಿ ಇದ್ರೆ ಸಾಕು ಪಿಳ್ಳಿಗಳಿಗೆ.
1: ಈ ಕೋಳಿ ಅಂತಂದ್ರೆ ಒಳ್ಳೆ ಟೇಸ್ಟ್ ಇದೆ ಅಂತ ಹೇಳಿದ್ರೆ ಅಲ್ವಾ?
0: ಟೇಸ್ಟ್ ಇದೆ ಸರ್. ಯಾಕೆಂದ್ರೆ ಸರ್, ಒಳಗಡೆನೆ ಸಾಕೊಂಡಿದ್ರೆ ಸಹ ಬಾಯ್ಲರ್ ಸ್ಮೂತ್ ಇರುತ್ತೆ ಸರ್ ಚಿಕನ್, ಅದು ಅದೇ ತರ ಇರುತ್ತೆ. ಹೊರಗಡೆ ಬಿಟ್ಟು ನಾವು ಸಾಕಿದ್ರೆ ಸಹ ಬಿಗಿ ಇರುತ್ತೆ ಚಿಕನ್, ಎಲ್ಲ ಇಷ್ಟಪಡ್ತಾರೆ ಸರ್ ತಗೊಂಡು ಹೋಗಿ. ನಾವು ಸರ್ ಬೆಂಗಳೂರಲ್ಲಿ ಹೋಗಿದ್ದ ಹುಡುಗ ಕನ್ನಡ ಇದ್ದ ಚಿಕನ್ ತರ ಬಾರಪ್ಪ ಅಂತ, ನಮ್ಮ ಮಕ್ಕಳ ಮಗ ಇದನ್ನಲ್ಲಿ ಕನ್ನಡ ಹೋದಾಗ ಅವನೇನ್ ಮಾಡ ಅಲ್ಲಿ ಕೇಳಿದೆ, ಕೋಳಿ ಹಾಫ್ ನಾಟಿ ಅಂತಂದ್ರೆ ಒಳಗಡೆ ಸಾಕ್ತೇವೆ ಹಾಫ್ ನಾಟಿ, ಅವು 400 ರೂಪಾಯಿ ಕೆಜಿ, ಹೊರಗಡೆ ಬಿಟ್ಟು ಸಾಕ್ತೇವೆ ಅದು 800 ರೂಪಾಯಿ ಕೆಜಿ.
1: ಪ್ಯೂರ್ ನಾಟಿ,
0: ಪ್ಯೂರ್ ನಾಟಿ ಅದು.
1: ಈಗೆಲ್ಲ ನೀವೆಲ್ಲ ಬಳಸ್ತೀರಾ ಮನೆಯಲ್ಲಿ?
0: ಬಳಸ್ತೀವಿ ಸರ್.
1: ಯಾವ್ಯಾವ ಟೈಮ್ನಲ್ಲಿ ನೀವು ಬಳಸ್ತೀರಾ?
0: ಯಾವಾಗ ತಿಂಗಳಿಗೆ ದೇಶಕ್ಕೆ ಯಾರು ಬಂದ್ರೆ, 8 ಬಂದ್ರೆ ಮಾಡ್ತಾ ಇರ್ತೀವಿ.
1: ಯಾವ ತಿನ್ಬೇಕು ಅನಿಸುತ್ತ ಅವ ತಿನ್ನೋದು,
0: ಬಟ್ಟೆ ಬಳಸ್ಕೊಂತೀವಿ.
1: ಈಗ ಕೋಳಿಯಿಂದಲೂ ಸಾಕಷ್ಟು ಆದಾಯ ಬರುತ್ತೆ ಅಂತ ಅನ್ಕೊಂಡ್ರಿ, ಒಳ್ಳೆ ಗೊಬ್ಬರ ಬರುತ್ತೆ, ಗೊಬ್ಬರ ನಿಮ್ಮ ಬೆಳೆಗಳಿಗೆ ಅಷ್ಟೇ ಯೂಸ್ ಮಾಡ್ತೀರಾ, ಮಾರಾಟನೂ ಮಾಡ್ತೀರಾ?
0: ಇಲ್ಲ ಇಲ್ಲ, ಬೆಳೆಗೆ ಹಾಕ್ತೀವಿ, ನಮ್ಮ ತೋಟಕ್ಕೆ ಹಾಕ್ತೀವಿ ಸರ್.
1: ಮತ್ತೆ ಇದ್ರ ಜೊತೆ ಕುರಿ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರ?
0: ಕುರಿ 10 ಕುರಿ ಇದೆ ಸರ್, ಅದಕ್ಕೋಸ್ಕರ ಅದು 10 ಕುರಿ, ಅದಕ್ಕೂ ಅಂತ ಏನು ಕೆಲಸ ಕಡಿಮೆ. ಒಂದು ಹಸು ಸಾಕೋದು, ಹಸು ಹಾಕೋ ಫುಡ್ ಹತ್ತು ಕುರಿಗೆ ಹಾಕ್ಬೋದು ಸರ್. ಒಂದು 5,000 ರೂಪಾಯಿ ಕೊಡ್ತಂದ್ರೆ ಸರ್, ಒಂದು 3 ತಿಂಗಳು ಸಾಕಿದ್ರೆ 15-20 ಸಾವಿರಕ್ಕೆ ಹೋಗುತ್ತೆ ಸರ್. ಅದನ್ನು ನಾವೇನು ಒಳಗಡೆ ಕುಡಿಕೆ ಮೇಯಿಸಲ್ಲ ಸರ್, ಅದನ್ನು ಫ್ರೀ ಹೊರಗೆ ಬಿಡ್ತೀವಿ,
1: ತೋಟದಲ್ಲೇ
0: ಬಿಡ್ತೀವಿ. ಸಾಯಂಕಾಲ ಬರ್ತವೆ, ಸಾಯಂಕಾಲ ಸ್ವಲ್ಪ ಏನಾದ್ರು ಫುಡ್ ಹಾಕ್ತೀವಿ, ಅದಕ್ಕೋಸ್ಕರ ನಾವು ಅದು ನಾಟಿ ಕುರಿನೇ ಸಾಕಿದ್ದೀವಿ ಸರ್.
1: ಈಗ 10ಕ್ಕೆ ಯಾಕೆ ಸೀಮಿತ ಇದ್ದಾರೆ ನೀವು?
0: ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಇದು, ಇವಾಗ ಸ್ಟಾರ್ಟ್ ಮಾಡಿ ಕುರಿ ಸರ್, ನೋಡೋಣ ಹೆಂಗೆ ಅಂತ. ನೆಕ್ಸ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಸರ್.
1: ಹೆಚ್ಚು ಹೆಚ್ಚು ಸಾಕಾಣಿಕೆ ಮಾಡಿದ್ರೆ ನಿಮಗೆ ಒಳ್ಳೆಯ ಆದಾಯ ತಂದು ಕೊಡ್ತಾವಲ್ವಾ?
0: ಆದಾಯ ತಂದು ಕೊಡಸ.
1: ಈಗ ನಿಮ್ ತೋಟದಲ್ಲೆಲ್ಲ ಹಿಂಗ್ ತುಳಿದಾಡಿದ್ರೆ ಏನು ಕೃಷಿ ಭೂಮಿಗೆ ಮೇಲೆ ಏನ್ ಪರಿಣಾಮ ಬೀರಲ್ವಾ?
0: ಇನ್ನು ಗೊಬ್ಬರ ಹಾಕಿದಂಗ ಆಗ್ತದೆ ಸರ್. ಅದು ಕೋಳಿ,
1: ಕೋಳಿದೇ ಸಮಸ್ಯೆ ಆಗಲ್ಲ, ಕುರಿಗಳೆಲ್ಲ ಈಗ ಇದ್ದಾಗ ಯಾವ್ದಾಗ ನೀರ್ ಬಿಟ್ಟಾಗ ತುಳಿಯಂತದ್ದು?
0: ಇಲ್ಲ ಇಲ್ಲ, ಏನಾಗಲ್ಲ ಸರ್, ಅವೆಲ್ಲ ಪಿಸ್ಗೆ ಇಡ್ತಾವಲ್ಲ, ಗೊಬ್ಬರ ಹಾಕಿದಂಗ ಆಗುತ್ತಲ್ಲ. ಅದ್ರೊಳಗಡೆ ಕೊರಲೆ, ರಾಗಿ, ಸಾವೆ ಎಲ್ಲದ್ನು ಹಾಕಿ ಬಿಡ್ತೀವಿ, ಅವೇ ಇದು ತಿಂತಾ ಇರ್ತೇವೆ ಸರ್.
1: ಅವನ್ನೇನು ಕಾಳಿ ಬಿಟ್ಕೊಳಲ್ಲ?
0: ಇಲ್ಲ ಇಲ್ಲ, ಕಾಳಾಗದಂಗ ಇರ್ತವೆ, ಇದ್ದಿರ್ಬೋದು ತಿಂದು ತಿನ್ಬಹುದು, ಆತರ ಮಾಡಿದ್ವಿ.
1: ಈಗ ತೋಟನ ಬೆಳೆಯುತ್ತೆ, ಇತ್ಲಾಗ ನಿಮಗೆ ಕುರಿನ ಸಾಕಾಣಿಕೆ ಆಗುತ್ತಲ್ಲ, ಇದರಿಂದಲ ಆದಾಯ ಬರುತ್ತೆ.
0: ಹೌದು ಸರ್.
1: ಈಗ ಸುಮ್ಮನೆ ನೀವು ತೋಟದಲ್ಲಿ ಹಂಗ ಬಿಟ್ರೆ ನಿಮಗೆ ಬೇರೆ ಕಳೆ ಗಿಡಗಳು ಸಾಕಷ್ಟು,
0: ಕಳೆ ಮತ್ತೆ ಹುಲ್ಲು ಹುಟ್ಟಕ್ ಬಿಡಲ್ಲ, ಕುರಿನೂ ತಿಂತಿರುತ್ತೆ. ಅದಕ್ಕೋಸ್ಕರ ಕೋಳಿ ಕುರಿ ಎರಡು ಸಾಕೆ.
1: ಕುರಿ

0: ಮಾಡಿ ಸರ್ ಇನ್ನ ಈಗ ಐ ಎಸ್ ಆರ್ ಕೋಡ್ ತಂದಿದೀವಿ, ಮತ್ತೆ 15-20 ಸಾವಿರಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದಾರೆ, ಇನ್ನ ಅವನ್ನ ಸೇಲ್ ಮಾಡಿಲ್ಲ ಸರ್.
1: ಎಲ್ತ ಅಂದ್ರೆ ಮರಿನ
0: ಇಲ್ಲಿ ಹೊಸದುರ್ಗ ಇದ್ರಲ್ಲಿ ತಂದು ಸರ್.
1: ಅವಕ್ಕೇನಾದ್ರೆ ದಿನನಿತ್ಯ ಕಾಳು ಕೊಡ್ಬೇಕಾಗುತ್ತೆ?
0: ಬೆಳಿಗ್ಗೆ ಸ್ವಲ್ಪ ಕಾಳು ಕೊಡ್ತೀವಿ, ಸಾಯಂಕಾಲ ಮೆಕ್ಕೆಜೋಳ ಒಂದು ಭೂಸ ಸಿಗುತ್ತೆ ಹಸಿನ ದಿವಸ ಡೈರಿನಲ್ಲಿ, ಅದು ಸ್ವಲ್ಪ ಮೆಕ್ಕೆಜೋಳ ಕೊಡ್ತೀವಿ, ಸ್ವಲ್ಪ ಹಿಂಡಿನ ಕೊಡ್ತೀವಿ, ಸ್ವಲ್ಪ ಕೊಡ್ತೀವಿ, ಜಾಸ್ತಿ ಅಲ್ಲ.
1: ಈಗ ಮತ್ತೆ ಹಸು ಸಾಕಾಣಿಕೆನೂ ಸಹ ಮಾಡಿದ್ವಿ.
0: ಹಸು ಇದೇ
1: ಎಷ್ಟು ಹಸು ಸಾಕಾಣಿಕೆ?
0: 3 ಹಸುಗಳಿದ್ದಾವೆ, ಒಂದು 5-6 ಲೀಟರ್ ಹಾಲು ಕೊಡ್ತವೆ, ಅದನ್ನು ಸೇಲ್ ಮಾಡ್ತೀವಿ, ಅದರಿಂದಲೂ ಪ್ರಾಫಿಟ್ ಇದೆ ಸರ್.
1: ಯಾವ ತಳಿ ಸಾಕಾಣಿಕೆ ಮಾಡಿದ್ರೆ?
0: HF ಐತೆ ಒಂದು, ಆಮೇಲೆ ಒಂದು ಜರ್ಸಿ, 2 ಜರ್ಸಿ ಇದಾವೆ ಸರ್.
1: ಯಾಕೆ ಇಷ್ಟೆಲ್ಲ ಇದ್ರೆ ಮತ್ತೆ ಹಸು ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು?
0: ಹುಲ್ಲಿರುತ್ತಲ್ಲ ಸರ್, ಸಾವಿರ ರಾಗಿ ಹುಲ್ಲಿರುತ್ತೆ, ನೇಪೇರ್ ಹಾಕಿಟ್ಟಿದ್ದೀವಿ, ಅದ್ರದ್ದು ಏನಂತ ಕೆಲಸ ಇರಲ್ಲ, ಅದನ್ನು ಸುಮ್ಮನೆ ಹುಲ್ಲಲ್ಲಿ ವೇಸ್ಟ್ ಆಗುತ್ತೆ ಅಂತೇಳಿ ಹಸುಗಳು ಸಾಕಿಟ್ಟಿದ್ದೀವಿ. ಅದನ್ನು ನಮ್ಮ ಹುಡುಗ ನೋಡ್ಕೊಂತಾರೆ, ನಾವು ನೋಡ್ಕೊಂತೀವಿ, ನಮ್ಮ ಮನೆಯವ್ರು ನೋಡ್ಕೊಂತಾರೆ, ಹಾಲು ಕರಿತೀವಿ, ಮನೆಗೆ ಹಾಲು ಬೇಕಾಗುತ್ತಲ್ಲ.
1: ಹಸು ಸಾಕಾಣಿಕೆ ಮಾಡಿದ್ರಿ, ತೋಟಕ್ಕೆ ಜೀವಾಮೃತ ಮಾಡ್ತೀರಾ?
0: ಜೀವಾಮೃತ ಇನ್ನು ಮಾಡಿಲ್ಲ, ಮಾಡ್ಬೇಕಷ್ಟೇ. ಎರೆಹುಳ ಚೆನ್ನಾಗಿ ಬರುತ್ತೆ ನಮ್ಮ ತೋಟದಲ್ಲಿ, ಗೊಬ್ಬರಕ್ಕೆ ಎರೆಹುಳ ಚೆನ್ನಾಗಿ.
1: ಗಮನಿಸಿದ್ರೆ ನೀವು?
0: ಗಮನಿಸಿದ್ರು.
1: ಈಗ ಎರೆಹುಳ ಹೆಚ್ಚಾಗಿದೆಯಲ್ಲ, ಏನ್ ಕಾರಣ ಅಂತೀರಾ?
0: ಅದೇ ಗೊಬ್ಬರ, ದನಿನ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲ ಬೀಳುತ್ತೆ ಸರ್, ಅದಕ್ಕೋಸ್ಕರ ನಾವು ಯಾವ್ದೇ ತರದ ಇದನ್ನ ಔಷಧಿ ಸ್ಪ್ರೇ ಮಾಡಲ್ಲ ಜಾಸ್ತಿ, ಕಳೆನಾಶಕ ಯಾವ್ದು ಹೊಡೆಯೋದಿಲ್ಲ, ಹಂಗಾಗಿ ಎರೆಹುಳು ಚೆನ್ನಾಗಿ ಬರುತ್ತೆ.
1: ಈಗ ಎರೆಹುಳು ಇದ್ರೆ ಏನ್ ಅನುಕೂಲ ಅಂತೀರಾ?
0: ತೋಟ ಸ್ಮೂತ್ ಇರುತ್ತೆ ಸರ್, ಕುರಿ ಗೊಬ್ಬರ ಹಾಕ್ತವೆ, ಎರೆಹುಳ ಗೇದಂಗಾಗುತ್ತೆ, ಅದಕ್ಕೋಸ್ಕರ ಖರ್ಚು ಕಡಿಮೆ.
1: ಉಳುಮೆ ಮಾಡೋದೇ ಬೇಡ ಅಂತ?
0: ಬೇಡ ಅಂತ ಸರ್.
1: ಈಗ ಮಳೆ ಬಿದ್ದಂತ ನೀರನ್ನು ಸಾಕಷ್ಟು ಹಿಂಗುತ್ತೆ
0: ಸರ್, ಎಲ್ಲ ಬಾಳೆಗೆ ಚರಂಡಿ ಹೊಡಿಸ್ಬಿಟ್ಟಿದ್ವಿ ಸರ್, ಬಾಳೆನೂ ಹಾಕಿದೀವಿ, ಅಡಿಕೆನೂ ಹಾಕಿದೀವಿ, ಅದರೊಳಗೆ ಗರಿ ಹಾಕ್ತೀವಿ, ಅದರಲ್ಲಿ ಎರೆಹುಳ ಉತ್ಪತ್ತಿ ಆಗ್ತೇವೆ ಸರ್. ಹಂಗಾಗ್ಬಿಟ್ಟು ನಾವು ಕೋಳಿ, ಕುರಿ, ಹಸ, ತೋಟ ಎಲ್ಲ ನೋಡ್ಕೊಂಡಿದ್ದೀವಿ ಸರ್.
1: ಈಗ ಸುತ್ತಲೂ ಏನಾದ್ರೂ ಎಲ್ಲ ಬೌಂಡ್ರಿಗೆ ಏರಿ ಹಾಕಿದ್ರೆ ಸುತ್ತಲೂ ಬದು ನಿರ್ಮಾಣ?
0: ಬದು ನಿರ್ಮಾಣ ಸರ್, ನಮ್ ಸುತ್ತ ಬದು ಹಾಕಿಂಡಿವಿ ಸರ್, ಬೋರ್ ಇದಾವ, ಹಂಗಾಗ್ಬಿಟ್ಟು ಯಾವ್ದೇ ನೀರಿಗೆ ತೊಂದ್ರೆ ಇಲ್ಲ.
1: ಅಲ್ಲ, ಬಿದ್ದಂತ ಮಳೆ ನೀರು ಹೊರಗಡೆ ಹೋಗ್ಲಂಗ್ ಮಾಡಿದ್ರ?
0: ಹೊರಗಡೆ ಹೋಗಲ್ಲ ಸರ್,
1: ಜಮೀನಲ್ಲಿ ಹಿಂಗಂಗ್
0: ಜಮೀನಲ್ಲಿ ಹಿಂಗ ಚರಂಡಿ ಹಾಕ್ಬಿಟ್ಟು, ಚರಂಡಿ ಹೊಡೆದ್ಬಿಟ್ಟು ಸರ್, ಬಾಳೆ ಹಾಕಕ್ಕೆ, ಅಡಿಕೆ ಹಾಕಕ್ಕೆ ಅಲ್ಲೇ ಹಿಂಗುತ್ತೆ ನೀರು.
1: ಈ ಕೃಷಿಗೆ ಅಷ್ಟೇ ಸೀಮಿತ ಆಗಿದ್ರೆ ಇಷ್ಟು ನೆಮ್ಮದಿ ಆಗಿರ್ತಿರ್ಲಿಲ್ಲ, ನೀವು ಉಪಕಸ ಮಾಡ್ಕೊಳ್ಳಿದ್ರೆ
0: ನೆಮ್ಮದಿ ಇರ್ತಿರಲ್ಲ ಸರ್? ಬರೀ ತೆಂಗಿನ ತೋಟ ಒಂದೇ ನೋಡ್ಕೊಂಡಿದ್ರೆ ನಮ್ಗೆ ಖರ್ಚಿಗೆ ದುಡ್ಡು ಇದಾಗದು, ಹಂಗಾಗ್ಬಿಟ್ಟು ಎಲ್ಲ ಉಪಕಸಬಾಗಿ ಕೋಳಿ ಕುರಿ ಸಾಕೊಂಡಿದ್ದೀವಿ ಸರ್.
1: ಇವತ್ತು ಉಪಕಸಬು ರೈತನ ಕೈ ಹಿಡಿತೆ ಅಂತ ಹೇಳ್ತಾರೆ?
0: ಉಪಕಸಬು ರೈತನ ಕೈ ಹಿಡಿತು ಸರ್. ತೆಂಗಿನ ತೋಟದಲ್ಲಿ ಒಂದ್ರಲ್ಲಿ ಏನು ಇದಾಗೋದಿಲ್ಲ, ತೋಟ ಎಲ್ಲ ರೋಗ ಬಂದಿದೆ, ಏನ್ ಮಾಡ್ಬೇಕು ಹೇಳ್ರಿ ನಾವು? ಹಂಗಾಗ್ಬಿಟ್ಟು ನಾವು ಕೋಳಿ ಕುರಿ ಹಸುಗಳು ಸಾಕೊಂಡಿದ್ವಿ.
1: ಈಗ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡಲಿಲ್ಲ?
0: ಸೆಕೆಂಡ್ ಇಯರ್ PUC ಆಯ್ತು ಸರ್.
1: ಯಾಕೆ ಅಲ್ಲಿಗೆ ನಿಲ್ಸಿದ್ರ?
0: ಅಷ್ಟಕ್ಕೆ ನಮ್ಮ ಮನೆಯಲ್ಲಿ ಯಾರು ಇರಲಿಲ್ಲ, ಹಂಗಾಗ್ಬಿಟ್ಟು ಏಜ್ ಆಯ್ತು, ಅಪ್ಪ ನಮ್ಮಅಮ್ಮ ನೋಡ್ಕೋಬೇಕು ಅಂತ ನಾವು ಅಂತ.
1: ನೀವೊಬ್ಬರೇ ಮಗನ?
0: ಮಣ್ಣಾರ್ ಒಬ್ರು ಇದಾರೆ ಸರ್, ಅವರು DHO ಆಗಿದ್ರು, ಅವ್ರು ರಿಟೈರ್ಡ್ ಆಗಿ ಮನೇಲಿದ್ದಾರೆ, ಅವ್ರು ಬೇರೆ ಇದಾರೆ, ಅವ್ರದ್ದು 1 ಎಕರೆ.
1: ಈಗ ಏನ್ ಅನ್ಸುತ್ತೆ ನಿಮ್ಗೆ, ಈ ಒಂದು ಕೃಷಿ ಜೊತೆಗೆ ಉಪಕಸವಾಗಿ ಈ ಒಂದು ಕೋಳಿ ಕುರಿ ಸಾಕಾಣಿಕೆ ಎಲ್ಲ ಮಾಡ್ತಾ
0: ಇದ್ರೆ
1: ಕೃಷಿ ರೀತಿ ಏನ್ ಅನ್ಸುತ್ತೆ ನಿಮಗೆ?
0: ಒಳ್ಳೇದು ಸರ್, ಅಂತ ಕೆಲಸ ಇರಲ್ಲ, ಬೇರೆ ಬೆಂಗಳೂರಿಗೆ ಹೋಗಿ ಬೆಳಗ್ಗಿಂದ ಸಾಯಂಕಾಲ ತನಕ ಕೆಲಸ ಮಾಡ್ಬೇಕಾಗತ್ತೆ. ಇಲ್ಲಿ ಅಂತ ಕೆಲಸ ಬೆಳಿಗ್ಗೆ ಕೋಳಿ ಕುರಿ ಹೊರಗೆ ಬಿಟ್ಬಿಟ್ಟು ಸಾಯಂಕಾಲ ಅವೇ ಬರ್ತವೆ, ನಮಗೆ ಒಳ್ಳೆ ವಾತಾವರಣನೂ ಇರುತ್ತೆ, ಆಮೇಲೆ ಹಸುಗಳು ಒಳ್ಳೆ ಹಾಲು ಸಿಗುತ್ತೆ. ಬೆಂಗಳೂರಿಗೆ ಡೈಲಿ ದುಡ್ಡು ಬೇಕಾಗುತ್ತೆ, ಇಲ್ಲಿ ನಮಗೆ ದಿವಸ ಅಮೌಂಟ್ ಏನು ಬೇಕಾಗೋದಿಲ್ಲ, ಹಂಗಾಗಿ ನಾವು ಇಲ್ಲಿದ್ರೆ ಒಳ್ಳೆಯದು, ಒಳ್ಳೆ ವಾತಾವರಣ ಇರುತ್ತೆ, ತೋಟದಲ್ಲೇ ಮನೆ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲದಂಗೆ ಇದೀವಿ ಸರ್.
1: ನಿಮಗೆ ಸಾಕಷ್ಟು ಆದಾಯ ಬರುತ್ತೆ?
0: ಆದಾಯ
1: ಕಡೆ ಕೋಳಿದು, ಒಂದ್ ಕಡೆ ಕುರಿದು, ಆಮೇಲೆ ಹಸುವಿನಿಂದ ಹಾಲು ಮಾರಾಟ ಮಾಡ್ತೀರಾ,
0: ಎಲ್ಲ ಆದಾಯ
1: ಅದರದ್ದು ನಿಮಗೆ ಸಾಕಷ್ಟು ಆದಾಯ
0: ಬರುತ್ತೆ ಸರ್.
1: ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟ ಮಾಡ್ಬೇಕು ಅನ್ಸಿದೆಯಾ?
0: ಮಾಡ್ಬೇಕು ಅಂತ ಇದು ಮಾಡ್ತೀವಿ, ಕೋಳಿನ ಜಾಸ್ತಿ ಮಾಡ್ತೀವಿ, ಕುರಿನೂ ಜಾಸ್ತಿ ಮಾಡ್ತೀವಿ, ಹಸುಗಳೇನು ಜಾಸ್ತಿ ಮಾಡಲ್ಲ, ಸಾಕು, ಮೂರೇ ಸಾಕು ಅಂತ, ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕೋಳಿ ಕುರಿ ಜಾಸ್ತಿ ಮಾಡ್ಬೇಕು.
1: ಯಾಕೆ ಹಸುವಿನ ಜಾಸ್ತಿ ಕೆಲಸ?
0: ಕೆಲಸ ಜಾಸ್ತಿ, ಸ್ವಲ್ಪ ಸಹ ಹಾಲು ಕರಿಬೇಕೆಲ್ಲ ಇರುತ್ತೆ, ಅದಕ್ಕೋಸ್ಕರ ನಾವು ಮೂರೇ ಸಾಕು, ಮನೆಗೆ ಹಾಲು, ಖರ್ಚು ದುಡ್ಡಿಗೆ ಅಂತ ಡೈರಿಗೆ ಯಾಕನ ಅಂತೇಳಿ.
1: ಈಗ ಹೊಲದಲ್ಲೇ ಎಲ್ಲ ಇರೋದ್ರಿಂದ ನೀವು ಅಲ್ಲಿ ಕುರಿ ಕೋಳಿ ಎಲ್ಲ ಇರ್ತಾವಲ್ಲ, ತೋಟದಲ್ಲಿ ಬಿಟ್ಟಿರ್ತೀರಿ, ಅಲ್ಲಿ ಕಾಡು ಪ್ರಾಣಿಗಳದ್ದು ಏನು ಸಮಸ್ಯೆ?
0: ಕಾಡು ಪ್ರಾಣಿಗಳು ಯಾವ ಸಮಸ್ಯೆ ಇಲ್ಲ,
1: ಇತ್ತೀಚೆಗೆಲ್ಲ ಕೆಲವು ಕಡೆ ಕರಡಿ ಅವಳಿನೂ ಇದೆ.
0: ಕರಡಿ ಇದ್ರೂ ನಮ್ಮ ತೋಟದೊಳಗೆ ಬರಲ್ಲ, ಅದು ಮೆಸ್ ಹಾಕಿಡುವಲ್ಲ ಸರ್, ಅವೇನಂತ ಪ್ರಾಬ್ಲಮ್ ಇಲ್ಲ ಸರ್. ಅವ್ರ ಪಕ್ಕ ಗುಡ್ಡುಗಳಿದಾವೆ, ಮೈಲಾರಪುರ, ಗೌರಂಗನಾಥ ಸ್ವಾಮಿ ಬೆಟ್ಟ, ಚಿತ್ರಗಳಿದಾವೆ ಅಂತ ನಾವೇನು ನೋಡಿಲ್ಲ.
1: ಈಗ ತೆಂಗಿನ ಗಿಡ ಅಂತಂದ್ರೆ ಎಷ್ಟದಾವ ಅಂದ್ರಿ?
0: ನಾವೊಂದು 250 ಗಿಡ ಇದೆ ಸರ್.
1: ಅದನ್ನೆಲ್ಲ ಯಾವ ರೀತಿ ಮಾರಾಟ ಮಾಡ್ತೀರಾ?
0: ಅದು ಕೊಬ್ಬರಿ ಮಾಡ್ತೀವಿ ಸರ್, ತಿಪ್ಪೂರಿಗೆ ಹಾಕ್ತೀವಿ ಸರ್ ಕೊಬ್ಬರಿ. ಅದು ಈ ರೇಟ್ ಐತಿ, ಈಗೇನದು ಬೆಳೆ ಕಡಿಮೆ ಆಗಿರೋದ್ರೆ ರೇಟ್ ಜಾಸ್ತಿ ಆಯ್ತು. 30,000 ರೂಪಾಯಿ ಕ್ವಿಂಟಲ್ ಇದೆ, 1,000 ಕ್ವಿಂಟಲ್ 30 ಕೆಜಿ ಬರುತ್ತೆ.
1: ಎಷ್ಟು ನಿಮಗೆ ಆದಾಯ ಬರುತ್ತೆ?
0: ಆದಾಯ ಬರುತ್ತೆ ಸರ್.
1: ಎಷ್ಟು ಬರುತ್ತೆ?
0: 4 ಲಕ್ಷ ಬರುತ್ತೆ ಸರ್.
1: ಮೊದಲು ತೆಂಗಿಗೆ ರೇಟ್ ಇರಲಿಲ್ಲ ಅಲ್ವಾ?
0: ರೇಟ್ ಇರಲಿಲ್ಲ, ಅದೇ ಜೀವನ ಅದೇ ಅಲ್ಲ ಸರ್. ಈಗ
1: ರೇಟ್ ಇಲ್ದಾಗ ಗಿಡಗಳನ್ನ ತೆಗಿಬೇಕಂತ ಅನಿಸ್ತಿಲ್ಲ ನಿಮಗೆ?
0: ಅವಾಗ ತೆಗಿಬೇಕು ಅಂತಿತ್ತು, ಈಗ ರೇಟ್ ಐತಲ್ಲ, ಈಗೆಲ್ಲ ಆಗ್ತಾ ಇದೆ. ಮತ್ತೆ ತೆಂಗಿನ ಸಸಿನ ಮೊಳಕೆನೂ ಮಾಡಿ ಗೆಪ್ಪೆ ಮಾಡಿ ಅದನ್ನು ಮಾರ್ತೀವಿ.
1: ಈಗೆಲ್ಲ ಮಾರಾಟ ಮಾಡ್ತೀರಾ?
0: ಮಾರಾಟ ಮಾಡ್ತೀವಿ ತೆಂಗಿನ ಸಸಿ.
1: ಈಗ ತೆಂಗಿನ ಒಂದು ಸಸಿ ಮಾಡ್ಬೇಕಂತಂದ್ರೆ ಕಾಯಿ ಬೀಜ ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ?
0: ಅದು ದಸರಾ ಟೈಮಲ್ಲಿ ತೆಗಿಬೇಕು ಸರ್. ಒಂದು ಎರಡು ಇರುತ್ತೆ, ಅದರಲ್ಲಿ 60-70 ವರ್ಷದ ಗಿಡದಲ್ಲಿ ನಾವು ಅದನ್ನು ತೆಗೆದ್ಬಿಟ್ಟು ಮಳಿಕೆ ಮಾಡ್ತೀವಿ. ಮಳಿಕೆ ಮಾಡಿ ಒಂದು ವರ್ಷ ಆದ್ಮೇಲೆ 300 ರೂಪಾಯಿ ನಂಗೊಂದು ಮಾರ್ತೀವಿ.
1: ಅಷ್ಟು ರೇಟಿಗೆ ಹೋಗ್ತಾವೆ
0: ಸರ್.
1: ಜವಾರಿನ?
0: ಜವಾರಿ ಸರ್.
1: ಅವು ಎಷ್ಟು ವರ್ಷಕ್ಕೆ ಬರ್ತಾವೆ ಫಲಕ್ಕೆ?
0: 5 ವರ್ಷಕ್ಕೆ ಬಂದ್ಬಿಡುತ್ತೆ.
1: ಈಗ ಕೆಲವು ಕಡೆ ಎಲ್ಲ 50 ರೂಪಾಯಿ 100 ರೂಪಾಯಿ ಕೊಡ್ತಾರೆ ಸಸಿಗಳು.

0: ಎಲ್ಲ ಜಾಸ್ತಿ ಮಾಡಿಬಿಟ್ಟು ಆ ಟೈಪ್ ಮಾಡಿದರೆ ನಾವು 50-100 ಕೊಡಲ್ಲ, 300 ರೂಪಾಯಿ ಕಮ್ಮಿ ಕೊಡಲ್ಲ.
1: ಅವೇನು ಲೋಕಲ್ ತಳಿಗಳು,
0: ಲೋಕಲ್ ಜಾಸ್ತಿ ದುಡ್ಡು ಮಾಡಬೇಕು ಅಂತ ಮಾಡಿರ್ತಾರೆ. ಅದಕ್ಕೋಸ್ಕರ ನಾವು ನಮ್ಮ ತೋಟದಲ್ಲೇ ತೆಗೆದು ಮಾಡಿರ್ತೀವಿ. ಹಂಗ ನಮ್ಮ ತೋಟಕ್ಕೆ ನಮ್ಮ ಗೆಪ್ಪೆ ಸೊಸಿಗೆ ಡಿಮ್ಯಾಂಡ್ ಜಾಸ್ತಿ.
1: ಸಾಮಾನ್ಯವಾಗಿ ಎಷ್ಟು ಸಸಿ ಮಾರಾಟ ಮಾಡ್ತೀರಾ ವರ್ಷದಲ್ಲಿ?
0: ವರ್ಷ ಒಂದು 300 ಸಸಿ ಮಾರಾಟ.
1: ಒಳ್ಳೆ ಇನ್ಕಮ್ ಬರುತ್ತೆ
0: ಇರುತ್ತೆ.
1: ಒಟ್ಟಾರೆ ಈ ಕೃಷಿ ಬದುಕು ಏನನ್ಸುತ್ತೆ? ಉಪಕಸವಾಗಿ ಕೋಳಿ ಕುರಿ ಎಲ್ಲ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ,
0: ಚೆನ್ನಾಗಿರುತ್ತೆ. ಉಪಕಸಬ ಅಂತ ತೊಂದರೆ ಇರಲ್ಲ, ಆರಾಮ ಇರ್ಬೋದು ಅಂತ ಒಳ್ಳೆ ವಾತಾವರಣದಲ್ಲಿ ಜೀವನ ಮಾಡಬಹುದು. ಉಪಕಸ ಮಾಡ್ಕೊಳ್ಳ ಬರೀ ಒಂದೇ ನೋಡ್ಕೊಂಡಿರಬಾರ್ದು, ಅದಕ್ಕೆ ಕೋಳಿ ಕುರಿ ಸಾಕೊಂಡಿದ್ರೆ ಹಸು ನಮಗೆ ಆದಾಯ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಉಪಕಸ ಮಾಡಬೇಕು, ಬರೀ ಒಂದೇ ನೋಡ್ಕೊಂಡಿರಬಾರ್ದು. ಒಂದು ತಪ್ಪಿರಿ ಇನ್ನೊಂದು ಬಾಳೆ ಅಡಿಕೆ ಎಲ್ಲ ಇರುತ್ತೆ. ಬಾಳೆನು ಹಿಂಗೆ ಬರ್ತಾ ಇರುತ್ತೆ ಸುಮಾರು, ಈ ಸ್ಟಾರ್ಟ್ ಆಯ್ತು ಬಾಳೆ.
1: ಒಳ್ಳೇದು ಪ್ರಭುಲಿಂಗಪ್ಪ ಅವರೇ, ಇಲ್ಲೇ ತನಕ ಈ ಒಂದು ಕೃಷಿ ವೃತ್ತಿ ಜೊತೆಗೆ ಉಪಕಸವಾಗಿ ಕೋಳಿ ಕುರಿ ಸಾಕಾಣಿಕೆಯನ್ನ ಮಾಡಿಕೊಂಡು ತಮ್ಮ ಒಂದು ಜೀವನವನ್ನ ಕಟ್ಟಿಕೊಂಡಿರುವಂತಹ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸ್ವಾಮಿ.
2: ಇದುವರೆಗೂ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಹಳ್ಳಿಯ ಕೃಷಿಕ ಎಂಜಿ ಪ್ರಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್.
3: ಸಮಸ್ತ ಕೇಳುಗರಿಗೆ ಗುರು ಪೌರ್ಣಿಮೆಯ ಶುಭಾಶಯಗಳು. 29/7/2026 ಬುಧವಾರದಂದು ಗುರು ಪೌರ್ಣಿಮೆಯ ಪ್ರಯುಕ್ತ ಶ್ರೀ ಸಾಯಿ ಸಂಕಲ್ಪ ಸೇವಾ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 8-9 ಗಂಟೆಯವರೆಗೆ ಭಕ್ತರಿಂದ ಬಾಬಾ ಅವರಿಗೆ ಕ್ಷೀರಾಭಿಷೇಕ, ಬಳಿಕ ಸಿಂಹಾಸನ ಪ್ರಭಾವಳಿ ಕಿರೀಟ ಪಾದುಕೆ ಗೋಪುರದ ಕಳಸ ಮಾಡಿಸಲು ದಂಪತಿಗಳ ಸಂಕಲ್ಪದೊಂದಿಗೆ ಸೇವಾ ಶುಲ್ಕ 1,503 ರೂಪಾಯಿ ಪಾವತಿಸಿ ಲೋಹ ಸಮರ್ಪಣಾ ಕಾರ್ಯಕ್ರಮ ಇದ್ದು ಸೇವೆಗೆ ಬೇಕಾದ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಸಮಿತಿಯೇ ಒದಗಿಸುತ್ತದೆ. ಸೇವಾಕರ್ತರು ರಸೀದಿಯನ್ನ ತರತಕ್ಕದ್ದು. ಆ ದಿನ ಸಂಜೆ 5:30 ಸುಗಮ ಸಂಗೀತ ಕಾರ್ಯಕ್ರಮ, ನಂತರ ಮಹಾಮಂಗಳಾರತಿ ಜರುಗಲಿದೆ. ಸ್ಥಳ ಶ್ರೀ ಸಾಯಿ ಸಂಕಲ್ಪ ಸಮಿತಿ, ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜೋಯಲ ಸಂತೆಪೇಟೆ, ಚಿತ್ರದುರ್ಗ.
2: ಇದೀಗ ಕೇಳಿ ರೈತರಿಗೆ ಸಲಹೆ.
4: ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವತ್ತಿನ ಕೃಷಿ ಮಾಹಿತಿಯಲ್ಲಿ ತೋಟದ ಬೆಳೆಗಳಲ್ಲಿ ನಾವು ಯಾವ ರೀತಿ ಗಿಡಗಳನ್ನ ಸಂರಕ್ಷಣೆ ಮಾಡ್ಕೋಬಹುದು ಅಂತ. ಸೊ ಬಹಳ ಮುಖ್ಯವಾಗಿ ನಮ್ಗೆಲ್ಲ ಗೊತ್ತಿದ್ದಾಗೆ ಈ ಒಂದು ಬೇಸಿಗೆ ಬಂದಾಗ ಕಂಪ್ಲೀಟ್ ಡ್ರೈ ವೆದರ್ ಆಯ್ತು ಅಂತಂದ್ರೆ ಭೂಮಿಯಲ್ಲಿ ತೇವಾಂಶ ಕಾಪಾಡೋದೇ ಒಂದು ದೊಡ್ಡ ಸಮಸ್ಯೆ. ಸೊ ಅದನ್ನ ಕಾಪಾಡಲಿಲ್ಲ ಅಂತಂದ್ರೆ ಗಿಡಗಳು ಸ್ಟ್ರೆಸ್ ಅಂತ ಏನ್ ಕರಿತೀವಿ, ಸುಸ್ತಾಗುವಂಥದ್ದು, ಹಳದಿ ಆಗುವಂಥದ್ದು, ಕಾಲಕ್ರಮೇಣ ಇಳುವರಿ ನಷ್ಟ ಆಗುವಂಥದ್ದು, ಗಿಡಗಳು ಸತ್ತೋಗುವಂತ ಸ್ಥಿತಿಗೆ ಹೋಗುವಂಥದ್ದು. ಸೊ ಈ ಮುಂದುವರೆದ ಬದಲಾವಣೆ ವಾತಾವರಣದಲ್ಲಿ ಈ ಒಂದು ಡ್ರೈ ಬರ ಪರಿಸ್ಥಿತಿಯಲ್ಲಿ ನಾವು ಇರುವಂತ ತೋಟದ ಬೆಳೆಗಳಿಗೆ ತೇವಾಂಶ ಕಾಪಾಡೋದು ಬಹಳ ಮುಖ್ಯ. ಆದ್ದರಿಂದ ರೈತರು ಹೆಚ್ಚಾಗಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿರೋರಿಗೆ ಹನಿ ಮುಖಾಂತರ ನೀರು ಕೊಡೋದ್ರಿಂದ, ಬೇರಿಗೆನೆ ನೀರು ಸಿಗೋದ್ರಿಂದ, ನೀರು ಸಂರಕ್ಷಣೆ ಜೊತೆಗೆ ಸೂಕ್ತವಾಗಿ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಸಿಗ್ತಿರುತ್ತೆ. ಕೆಲವು ಸತಿ ನಾವು ಫ್ಲಡ್ ಇರಿಗೇಷನ್ ಅಂತ ಹೇಳ್ತೀವಿ, ಹಾಯೋ ನೀರು ಪದ್ಧತಿ ಮಾಡ್ತಿರ್ತೀವಿ. ಅಂತ ಟೈಮಲ್ಲಿ ನಮ್ಗೆ ಜಾಸ್ತಿ ನೀರು ಬೇಕಾಗತ್ತೆ. ಈ ಒಂದು ಸ್ಥಿತಿಯಲ್ಲಿ ನಾವು ಅಂತ ನೀರು ಕೊಟ್ಟಾಗ ನಮ್ಗೆ ನಷ್ಟ ಜಾಸ್ತಿ, ಯಾಕಂದ್ರೆ ಸಾಕಷ್ಟು ನೀರು ಹಾವೆ ಆಗೋಗ್ತಿರುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ನೀರಿಗೆ ಒತ್ತು ಕೊಟ್ಟು ಗಿಡಗಳಿಗೆ ಸಂರಕ್ಷಣೆ ಮಾಡೋದಾದ್ರೆ ನಾವು ಹೆಚ್ಚಾಗಿ ನಾವು ಮಲ್ಚಿಂಗ್ ಮಾಡಿ ಅಂತ ಹೇಳ್ತೀವಿ ಗಿಡಗಳಿಗೆ. ಯಾಕಂದ್ರೆ ಭೂಮಿ ಮೇಲೆ ಹೊದಿಕೆ ಇವತ್ತು ಬಹಳ ಮುಖ್ಯ. ಆ ಹೊದಿಕೆಯಲ್ಲಿ ಒಣಗಿದ್ದು ಹೊದಿಕೆ ಆಗಿರ್ಬೋದು, ಹಸಿ ಹೊದಿಕೆ ಆಗಿರ್ಬೋದು. ಸೊ ಈ ಒಂದು ಸ್ಥಿತಿಯಲ್ಲಿ ನಮ್ಗೆ ಹೆಚ್ಚಾಗಿ ಒಣಗಿದ ಹೊದಿಕೆ ತುಂಬಾ ಕೆಲಸ ಮಾಡಿಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ತೋಟದ ಬೆಳೆಗಳಾದಂತ ಅಡಿಕೆ, ತೆಂಗು ಅಥವಾ ಹಣ್ಣಿನ ತೋಟದ ಬೆಳೆಗಳಾಗಿರ್ಬೋದು, ಯಾವುದೇ ಗಿಡಗಳಿದ್ರು ನೀವೇನು ಡ್ರಿಪ್ ಸಿಸ್ಟಮ್ ಅಡಾಪ್ಟ್ ಮಾಡಿರ್ತೀರೋ ಅಥವಾ ಹಾಯೋ ನೀರು ಕೊಡ್ತೀವೋ ಅಂತ ಸಮಯದಲ್ಲಿ ನೀರು ಕೊಟ್ಟಾದ ನಂತರ ಆ ಒಂದು ಬುಡಭಾಗದಲ್ಲಿ 3 ಅಡಿ ಅಥವಾ 2 ಅಡಿ ಅಗಲ ನಾವು ಅದಕ್ಕೆ ಭೂಮಿ ಮೇಲೆ ಒಣ ಹೊದಿಕೆಯನ್ನು ಹೊಚ್ಚಿಕೊಡೋದ್ರಿಂದ ಎಲ್ಲೋ ಒಂದು ಕಡೆ ಭೂಮಿಯಿಂದ ನೇರವಾಗಿ ತೇವಾಂಶ ಹಾವೆ ಆಗೋದನ್ನ ಕಾಪಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ತದನಂತರ ನೀರನ್ನ ಸ್ವಲ್ಪ ಗಿಡಗಳಿಗೆ ಮಿತವಾಗಿ ಬಳಸ್ಕೊಳೋದಕ್ಕೂ ಸಪೋರ್ಟ್ ಆಗುತ್ತೆ. ಇದ್ರ ಜೊತೆಗೆ ನಮ್ಗೆ ಎರಡನೇದಾಗಿ ಈ ಒಂದು ಹೊದಿಕೆ ಮಾಡೋದ್ರಿಂದ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಕೂಡ ವೃದ್ಧಿ ಆಗ್ತವೆ. ಆ ವೃದ್ಧಿ ಆಗೋದ್ರಿಂದ ಉಸಿರಾಟದ ಸಮಸ್ಯೆನೂ ಚೆನ್ನಾಗಿದ್ದು ಗಿಡಗಳ ಬೆಳವಣಿಗೆಗೆ ಮತ್ತೆ ನೀರಿನ ಅಭಾವ ಇಲ್ದಂಗೆ ಗಿಡಗಳನ್ನ ಸಂರಕ್ಷಣೆ ಮಾಡೋದಕ್ಕೂ ಸಪೋರ್ಟ್ ಆಗ್ತಿರುತ್ತೆ. ಆ ನಿಟ್ಟಿನಲ್ಲಿ ತೋಟದ ಬೆಳೆಗಳಲ್ಲಿ ಈ ಒಂದು ಹಂತದಲ್ಲಿ ಸಾಕಷ್ಟು ಹೊದಿಕೆಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಂತ ಕಡೆಯೆಲ್ಲ ಈ ಹೊದಿಕೆಯನ್ನ ಮಾಡಿಕೊಟ್ಟು ನೀರನ್ನ ಕಾಪಾಡುವಂತ ಸ್ಥಿತಿ ಮಾಡಿ ನಮ್ಮ ಬೆಳೆಗಳನ್ನ ಉಳಿಸ್ಕೋಬೇಕಾಗಿ ನಾವು ಕೇಳ್ಕೊತೀವಿ. ಧನ್ಯವಾದ.
2: ಇದೀಗ ಕೇಳಿ ಪುತ್ತೂರು ನರಸಿಂಹ ನಾಯಕ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನ.

0: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ
1: ಆಕಾಶವಾಣಿ ಚಿತ್ರದುರ್ಗ. ಈಗ ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು, ನಂತರ ಸಮಾಚಾರ ದರ್ಶನ ಕೇಳುವಿರಿ.
2: ವಿಕ್ರಮ್ 1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಈಗ ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಇಂದು ಇಸ್ರೋದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಇಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಸ್ಪೇಸ್ ಕಾಸ್ಮೋಸರ್ವ್, ಡಿಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ 1 ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ದೇಶದಲ್ಲಿ ವಿಸ್ತರಿಸುತ್ತಿರುವ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಈ ಮಿಷನ್ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಅವರು ಹೇಳಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಟ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಾಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗಾ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು

0: ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ಧಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ ಸೇವೆ ಹಾಗೂ ರಾಷ್ಟ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು, ಉತ್ತರಾಖಂಡದ ಕುಮಾವೋನ್ ಮತ್ತು ಗಡ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಪಿಂಚಣಿದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವರ ಸಮಸ್ಯೆಗಳು ಮತ್ತು ನಿರೀಕ್ಷೆಗಳಿಗೆ ಸಮರ್ಪಕ ಪರಿಹಾರ ಕಲ್ಪಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಎರಡನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು. ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು, ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ ಆನ್ಲೈನ್ ಚಿಲ್ಲರೆ ಮಾರುಕಟ್ಟೆಯ 2 ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಉತ್ಪಾದನೆಗೆ ಸೇರಿದ 2 ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು, ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇ ಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ

0: ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ ಒಂದು ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
2: ಸೂರ್ಯನ ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ. 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ, ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ, ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು, ಅದು ಒತ್ತಡ ಕಮ್ಮಿ ಆಗ್ತದೆ.
1: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15.1 ಕೋಟಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2,110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
3: ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ.

0: ಲೋಕಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನ ಸಾಬಾ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆ ಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯ ನೀಡಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳಿದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಎಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲಾಗುತ್ತಿರುವಂತಹ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇಗುಲಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಡಿಸಿಆರ್ಇ ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗಳಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಗಳನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: As we build as an AI innovation hub that will bring together startup researchers, academies and industries to the development of AI solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position India's technology capital. We are laying the foundation for AI first and the largest university, as I said, an ecosystem that will nature the world-class riches and the next generation of the AI talent.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತಿನ ಶೇಕಡ 40% ಕೊಡುಗೆಯನ್ನು ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅತ್ಯದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು, ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಾಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.

0: ಸಿಬ್ಬಂದಿಗೆ ಕಿವಿ ಮಾತು ಹೇಳಿದ್ದಾರೆ.
1: ಪೀಪಲ್ ಸಿ ಕಾಂಟೆಂಟ್ ಆಸ್ ವೆನ್ ದೇ ಹ್ಯಾವ್ ಟೈಮ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಕ್ಯೂಸಸ್ ವೆನ್ ಯು ನೋ ರೀಚ್ ಔಟ್ ಟು ದೆಮ್. ಇಟ್ ಇಸ್ ಗುಡ್ ಫಾರ್ ದೆಮ್ ಆರ್ ಇಟ್ಸ್ ನಾಟ್ ಗುಡ್ ಫಾರ್ ದೆಮ್. ಸೊ ಐ ಥಿಂಕ್ ಹ್ಯಾವಿಂಗ್ ಸೆಡ್ ದಟ್ ಆಕಾಶವಾಣಿ ಆಲ್ರೆಡಿ ನೋಸ್ ದಟ್ ಅಂಡ್ ಆಲ್ವೇಸ್ ಹ್ಯಾಡ್ ಅ ಸೋಲ್. ಸೋಲ್ ಆಫ್ ಎನಿ ಆರ್ಗನೈಸೇಷನ್, ಎನಿ ಪರ್ಸನ್, ಎನಿ ಕಲೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ದಟ್ ಇಸ್ ಟು ಬಿ ಕೆಪ್ಟ್ ಇನ್ ಟಚ್ ಅಂಡ್ ಆಲ್ಸೋ ನಾಟ್ ಫೋರ್ಗೆಟಿಂಗ್ ದಟ್ ವಿ ಆರ್ ಲಿವಿಂಗ್ ಇನ್ ನ್ಯೂ ಟೈಮ್ಸ್ ಅಂಡ್ ನ್ಯೂ ಚಾಲೆಂಜಸ್ ವಿಲ್ ಕಮ್. ಇಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಲೂಸ್ ಅವರ್ ಸೋಲ್. ಹೌ ಟು ಕೀಪ್ ಅವರ್ ಸೋಲ್ ಇನ್ ಟಚ್ ಅಂಡ್ ಯಟ್ ಬಿ ರೆಲೆವೆಂಟ್ ಅಂಡ್ ಕಾಂಟೆಕ್ಚುಯಲ್ ವುಡ್ ಬಿ ದ ಚಾಲೆಂಜ್ ಅಂಡ್ ಐ ಆಮ್ ಶೋರ್ ದಟ್ ಇನ್ನೋವೇಷನ್ ವಿಲ್ ಸಿ ಅಸ್ ಥ್ರೂ.
0: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಎಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈ ಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಮತ್ತು ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
2: ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಆಫ್ ಎ ಡೀಲ್. ದಿಸ್ ಇಸ್ ಆಲ್ರೆಡಿ ಹ್ಯಾಸ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಬೈಲಟರಲ್ ಟ್ರೇಡ್ ಅಂಡ್ ವಿ ಎಕ್ಸ್ಪೆಕ್ಟ್ ಮೋರ್ ಪ್ರಾಡಕ್ಟ್ಸ್ ಫ್ರಮ್ ಅಂಡ್ ಸರ್ವಿಸಸ್ ಫ್ರಮ್ ಬ್ಯಾಂಗ್ಳೂರ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಂಡ್ ದ ವೈಡರ್ ಸೌತ್ ಇಂಡಿಯಾ ಟು ಬಿ ನೌ ಅವೈಲಬಲ್ ಇನ್ ದ ಯುನೈಟೆಡ್ ಕಿಂಗ್ಡಮ್ ಅಂಡರ್ ರೆಡ್ಯೂಸ್ ಟಾರಿಫ್ ರೇಟ್ಸ್. ದ ಫಸ್ಟ್ ಕನ್ಸೈನ್ಮೆಂಟ್ ಆಫ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಫ್ರಮ್ ಜಿಂದಲ್ ಅಲ್ಯೂಮಿನಿಯಂ ಈಸ್ ಲೀವಿಂಗ್ ಬ್ಯಾಂಗ್ಳೂರ್ ಅಂಡರ್ ದ ನ್ಯೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂಡ್ ಇಟ್ ವಿಲ್ ಬಿ ರೀಚಿಂಗ್ ದ ಯುನೈಟೆಡ್ ಕಿಂಗ್ಡಮ್ ವೆರಿ ಸೂನ್. ಇಟ್ಸ್ ಅ ವಿನ್-ವಿನ್ ಫಾರ್ ಬೋತ್ ಇಂಡಿಯಾ ಅಂಡ್ ದ ಯುನೈಟೆಡ್ ಕಿಂಗ್ಡಮ್ ಅಂಡ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಪ್ಲೆಜರ್ ಅಂಡ್ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೊನ್ನಾ ಘೋಷ್, ಈ ಒಪ್ಪಂದದಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
3: ದಿಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಯುಕೆ ಮಾರ್ಕ್ಸ್ ದ ಸಿಗ್ನಲಿಂಗ್ ಆಫ್ ಅ ಪೀರಿಯಡ್ ಆಫ್ ಗ್ರೋತ್ ವಿಚ್ ಇಸ್ ಅನ್ಪ್ರೆಸಿಡೆಂಟೆಡ್ ಫಾರ್ ದ ಕಂಟ್ರಿ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೇಜರ್ಸ್ ಶೇರ್ ಆಲ್ಮೋಸ್ಟ್ ಟ್ಯಾರಿಫ್ ಲೈನ್ ರಿಡಕ್ಷನ್ ಟು 0% ಅಕ್ರಾಸ್ 99 ಎಚ್ಎಸ್ ಟ್ಯಾರಿಫ್ ಲೈನ್ಸ್. ದಿಸ್ ಇಸ್ ಅ ಹಿಸ್ಟಾರಿಕ್ ಈವೆಂಟ್ ಫಾರ್ ದಟ್.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರಬಹುದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಹಾಕಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
0: ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡುವಂತೆ ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು CWRC ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ CWRC ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ

ತನ್ನದೇ ಆದ ಸ್ಥಾನವನ್ನು ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟ್ರೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಮತ್ತು ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

0: ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನು. ಈಗ ಸಮಯ 8:48. ಇದೀಗ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: श्रीराम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपन्न सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಕೋಟೆ ಚಿತ್ರದ ಗೀತೆ. ಹಾಡಿದ್ದಾರೆ ಸಿದ್ಧಾರ್ಥ್ ಬೆಲ್ಮಣ್ಣು ಮತ್ತು ಅನನ್ಯ ಭಟ್. ಯೋಗರಾಜ್ ಭಟ್ ಅವರ ಸಾಹಿತ್ಯವಿರುವ ಗೀತೆಗೆ ವಾಸುಕಿ ವೈಭವ್ ಅವರ ಸಂಗೀತವಿದೆ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಇದೀಗ ಕೇಳಿ ಗಡಿನಾಡು ಚಿತ್ರದ ಗೀತೆ, ಹಾಡಿದ್ದಾರೆ ಅನುರಾಧ ಭಟ್ ಮತ್ತು ಚೇತನ್ ನಾಯಕ್ ಅವರ ಧ್ವನಿಯಲ್ಲಿ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಭೀಮ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಗಾನ ಮುತ್ತು. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯವಿರುವ ಗೀತೆಗೆ ಚರಣ್ ರಾಜ್ ಅವರ ಸಂಗೀತವಿದೆ.

ಕೇಳುಗರೆ ಗಮನಿಸಿ, 2026-27 ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷಾ ಪೂರ್ವ ತರಬೇತಿಯನ್ನ ಉಚಿತ ಊಟ ಹಾಗೂ ವಸತಿಯೊಂದಿಗೆ ನೀಡಲು ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಾಗೂ 3B ಗಳಿಗೆ ಸೇರಿದ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/8/2026 ಆಗಿರುತ್ತದೆ. ಅಂದರೆ ಇದೇ 2026 ಆಗಸ್ಟ್ 3ನೇ ತಾರೀಕು ಕೊನೆಯ ದಿನ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ ಹೀಗಿದೆ: 8050077004. ಈ ಸಂಖ್ಯೆಗೆ ನೀವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ವರೆಗೆ ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಕೇಳಿ ನನ್ನ ಗುರಿ ವಾರೆಂಟ್ ಚಿತ್ರದ ಈ ಗೀತೆಯನ್ನು.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
8: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ನೀವು ಕೇಳ್ತಾ ಇದ್ದೀರಾ 102.6 FM ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದೀಗ ಕೇಳಿ ಬೆಂಗಳೂರು 5600023 ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್.

ರೈತ ಬಾಂಧವರೇ ಗಮನಿಸಿ, ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಪ್ರಗತಿಪರ ಕೃಷಿಕರಾದ ಕೆ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಆಕ್ಸಿಡೆಂಟ್ ಚಿತ್ರದ ಗೀತೆ ಹಾಡಿದ್ದಾರೆ ಚೈತ್ರ ಮತ್ತು ಕುನಲ್ ಗಾಂಜಾವಾಲ. ಕನ್ನಡಿಗ ಶಿವು ಅವರ ಸಾಹಿತ್ಯವಿರುವ ಗೀತೆಗೆ ರಿಕ್ಕಿ ಕಜಯ್ ಅವರ ಸಂಗೀತವಿದೆ.

ಕೇಳುಗರೇ ಗಮನಿಸಿ, ನಾಳೆ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕೂನಬೇವು ಗ್ರಾಮದ ಮಹಾಲಿಂಗಪ್ಪ ಸ್ವಾಮಿ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಯಕ್ಕ ಚಿತ್ರದ ಗೀತೆ ಧ್ವನಿ ನೀಡಿದ್ದಾರೆ. ಸಂಗಡಿಗರೊಂದಿಗೆ ಆಂಟೋನಿ ದಾಸನ್, ಸಾಹಿತ್ಯ ನಾಗಾರ್ಜುನ್ ಶರ್ಮಾ ಹಾಗೂ ಸಂಗೀತ ಚರಣ್ ರಾಜು.

ನೀವು ಕೇಳ್ತಾ ಇದ್ದೀರಾ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಈಗ ಸಮಯ 8:39:44. ಇದೀಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೃಷ್ಣಂ ಪ್ರಣಯತ್ ಸಖಿ ಚಿತ್ರದ ಈ ಗೀತೆಯನ್ನು.

0: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸಮಯ 8:45:25. ಇದೀಗ ಕೇಳೋಣ ವಚನಗಳು. ಮೊದಲು ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ವಚನಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಅಲ್ಲಮ ಪ್ರಭು ಅವರ ವಚನ. ಹಾಡಿದ್ದಾರೆ ವೆಂಕಟೇಶ್ ಕುಮಾರ್.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇದೀಗ ಕೇಳಿ ಶಂಕರ ಭಟ್ಟ ಅಗ್ನಿಹೋತ್ರಿ ಅವರ ವಚನ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇದೀಗ ಕೇಳಿ ಕಾರ್ಯಕ್ರಮದ ಕೊನೆಯದಾಗಿ ಚನ್ನಬಸವಣ್ಣನವರ ವಚನ.

ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನು. ಈಗ ಸಮಯ 9:15:26. ಇದೀಗ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳಿ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ ಇರುವ ಗೀತೆಗೆ ಉಪಾಸನಾ ಮೋಹನ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಎಂಡಿ ಪಲ್ಲವಿ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಇರುವ ಗೀತೆ, ಬಿ ಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯವಿರುವ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಈಗ ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಪ್ರಸಾರವಾಗುವುದು. ನಂತರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 10:00 ರಿಂದ 11:00 ರವರೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ.

0: ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಕೇಳಿದ್ರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 2026ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಭಿಷೇಕ್ ಅವರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು.
1: ಬಹಳ ಸಂತೋಷದ ವಿಚಾರ, ಅಭಿಷೇಕ್ ಅವರು ಈ ಬಾರಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದಾರೆ, ಆದರೆ IFS ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಹೌದಾ?
2: ಹೌದು.
1: ಬಹಳ ಖುಷಿ ಆಗ್ತಿದೆ ಅಭಿಷೇಕ್, ಹೇಗ್ ಫೀಲ್ ಮಾಡ್ತೀರಿ ಮೊದಲನೇದಾಗಿ?
2: ಫಸ್ಟ್ ಇಂಪ್ರೆಷನ್ ಅಂತ ಅಂದ್ರೆ ರಿಲೀಫ್ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲ ಇದೆ.
1: ಎಷ್ಟು ವರ್ಷದ ಪ್ರಯತ್ನ?
2: 2021 ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು, ಸೊ ಇಟ್ಸ್ ಅನ್ 5 ಇಯರ್ಸ್ ಆಫ್ ಜರ್ನಿ.
1: 5 ವರ್ಷದ ಜರ್ನಿ. 5 ವರ್ಷದ ಜರ್ನಿಗೆ ಒಂದು ಫಲ ಸಿಕ್ಕಿದೆ ಅಂತಂದಾಗ ಅದು ಬಹಳ ದೊಡ್ಡ ವಿಚಾರನೆ. ಯಾಕೆಂತಂದ್ರೆ 4 ವರ್ಷ ಇಂಜಿನಿಯರಿಂಗ್ ಓದ್ತೀವಿ, 5 ವರ್ಷ ಮೆಡಿಕಲ್ ಓದ್ತೀವಿ. ರಿಲೀಫ್ ಆದಾಗ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಸಿಗುತ್ತೆ ನಮಗೆ. ಯಾಕೆಂತಂದ್ರೆ ಕಂಟಿನ್ಯೂಸ್ ಓದುವಂತದ್ದು ಇದೆಯಲ್ಲ, ಓದು, ಅದಕ್ಕೆ ಬ್ರೇಕೇ ಇಲ್ಲ.
2: ಹೌದು,
1: ನಾವು ಒಂದು ದಿನದ ಎಡವು ಮೈ ಮರೆಯುವಿಕೆ ನಮ್ಮ ಇಡೀ ಕರಿಯರ್ ಅನ್ನ ಬದಲಾಯಿಸ್ಬಿಡುತ್ತೆ. ಹೌದಾ?
2: ಹೌದು.
1: ಆ ನಿಟ್ಟಿನಲ್ಲಿ ಯುಪಿಎಸ್ಸಿ ಪರೀಕ್ಷೆ ಒಂದು ಉದಾಹರಣೆ ಅಂತ ಕಾಣಿಸುತ್ತೆ. ಈಗ ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, 2026ನೇ ಸಾಲಿನಲ್ಲಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದಂತಹ ಇಬ್ರು ವಿದ್ಯಾರ್ಥಿಗಳು ಅದು ಮಂಡ್ಯ ಜಿಲ್ಲೆಯವರೇ.
2: ಹೌದು.
1: ನಾವು ಈಗಾಗಲೇ ಧನಂಜಯ ಅವರನ್ನ ನಾವು ಸಂದರ್ಶನ ಮಾಡಿದ್ವಿ, ಅದ ನಂತರ ಬಂದಂತವರು ಈಗ ನಮ್ಮ ಜಿಎಸ್ ಅಭಿಷೇಕ್ ಅವರು. ಏನಿದು ಗುಟ್ಟು ಅಂತ ಗೊತ್ತಿಲ್ಲ, ಯಾಕೆ ಮಂಡ್ಯದವರೇ ಸೆಲೆಕ್ಟ್ ಆಗಿದ್ದಾರೆ. ಈ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ ಯಾರು ಇಲ್ಲ, ಮಂಡ್ಯದವರೇ ಇಬ್ರು. ಅಭಿಷೇಕ್, ಎಷ್ಟು ಖುಷಿ ಆಗುತ್ತೆ?
2: ಇಲ್ಲ, ಅದ್ ಕೇಳಿ ತುಂಬಾನೇ ಖುಷಿ ಆಗಾಯ್ತು. ಏನಕಂದ್ರೆ ಲೈಕ್ ತುಂಬಾ ಜನ ಹೇಳಿದ್ರು, ಏನ್ ಮಾಡ್ತಿದ್ರು ನಿಮ್ ಮಂಡ್ಯದವರು ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಿದ್ರೆಲ್ಲ ಹೇಳ್ತಿದ್ರು. ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ, ಏನ್ ಸ್ಪೆಷಲ್ ನಿಮ್ ಮಂಡ್ಯದವರು ಈ ತರ ಅಂತ. ಸೊ ಖುಷಿ ಆಗುತ್ತೆ ಕೇಳಿದಾಗ.
1: ಅಷ್ಟೇ ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಹಾರ್ಡ್ ವರ್ಕ್, ಅದ್ರ ಜೊತೆ ಒಂದ್ ಸ್ವಲ್ಪ ಅದೃಷ್ಟನೂ ಇರಬೇಕು ಅಂತ ಕಾಣಿಸುತ್ತೆ.
2: ಹೌದು, ಅದೃಷ್ಟ ಇರಬೇಕು.
1: ಯಾಕೆಂತಂದ್ರೆ ಕಷ್ಟವನ್ನು ಎಲ್ಲರೂ ಪಡ್ತೀವಿ.
2: ಹೌದು.
1: ಆದ್ರೆ ಕಷ್ಟಪಟ್ಟಾಗ ಒಂದು ಫಲ ಸಿಕ್ಕತ್ತಲ್ಲ, ಆ ದಿನ ನಾವು ಪ್ಲಿಮ್ಸ್ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಕ್ಲಿಯರ್ ಮಾಡ್ತೀವಿ, ಇಂಟರ್ವ್ಯೂ ಲೆವೆಲ್ ಹೋದಾಗ ನಾವು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಕ್ಷಣ ನಮಗೆ ಸಿಗುವಂತ ಅರ್ಧ ಗಂಟೆ ಇರಬಹುದು, ಮುಕ್ಕಾಲು ಗಂಟೆ ಇರಬಹುದು, ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವಂತಹ ಸಂದರ್ಶಕರು ನಮ್ಮನ್ನ ಯಾವ ರೀತಿ ಸಂದರ್ಶನ ಮಾಡ್ತಾರೆ, ಅದು ನಮ್ಮಿಂದ ಹೇಗೆ ಹೊರಬರುತ್ತೆ ಉತ್ತರಗಳು, ಅದರ ಮುಖಾಂತರನೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಬಹಳ ಸಂತೋಷ ಆಗ್ತಿದೆ. ಅಭಿಷೇಕ್, ಸಣ್ಣ ಒಂದು ಪರಿಚಯ ತಮ್ದು, ಊರು ಯಾವ್ದು ಅಂತ ಹೇಳಿದೀನಿ, ತಮ್ಮ ಬಾವಿಂದನೇ ಊರು ಯಾವುದು, ತಂದೆ ತಾಯಿ ಏನ್ ಮಾಡ್ತಾರೆ, ಏನು ನಿಮ್ಮ ಹಾಬೀಸು, ಹಾಗೆ ಏನು ಎಜುಕೇಶನ್ ಮಾಡಿ, ಅದ್ರ ಬಗ್ಗೆ ಹೇಳಿ.
2: ಸರ್, ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಅಂತ ನನ್ನ ಊರು. ನಾನು ಆದರೆ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಮೈಸೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ ಮೈಸೂರೇ ಮಾಡಿದ್ದು ನಂದು.
1: ಹಾಗಾದ್ರೆ ತಾವು ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂತ ಆಯ್ತು.
2: ಹೌದು.
1: ಮಂಡ್ಯ ಅಂದ್ರೆ ನಿಮ್ಮ ಗಂಜಾಂನಲ್ಲಿ ಇದ್ಕೊಂಡು ಮೈಸೂರಿನಲ್ಲಿ ಓದ್ಬೇಕು ಅಂತ ಯಾಕನ್ಸಿದ್ದು
2: ಅಂದ್ರೆ, ನಂತು ಶ್ರೀರಂಗಪಟ್ಟಣ ಇರೋದ್ರಿಂದ ಮೈಸೂರಿಗೆ ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ.
1: ಹೌದು,
2: ತುಂಬಾ ನಿಯರ್. ನನಗೆ ಮಂಡ್ಯನೇ ದೂರ ಆಗುತ್ತೆ, ಆಲ್ಮೋಸ್ಟ್ 25 ಕಿಲೋಮೀಟರ್ ಆಗುತ್ತೆ ಮಂಡ್ಯ. ಬಟ್ ಮೈಸೂರು ಜಸ್ಟ್ 10 ಕಿಲೋಮೀಟರ್ಸ್ ಇರೋದ್ರಿಂದ ತುಂಬಾ ನಿಯರ್ ಇರೋದ್ರಿಂದ ಮೈಸೂರು.
1: ನೀವು ಮೊದಲಿಂದನು ಅಪ್ ಡೌನ್ ಮಾಡ್ತಾ ಇದ್ರಾ?
2: ಹೌದು,
1: ಚಿಕ್ಕ ವಯಸ್ಸಿಂದನು.
2: ಹೌದು, ಅಂದ್ರೆ ಇನಿಷಿಯಲಿ ಲೈಕ್ ಅಪ್ ಟು 5th ಸ್ಟ್ಯಾಂಡರ್ಡ್ ಗಂಟ ವ್ಯಾನ್ ಇತ್ತು.
1: ಓಕೆ.
2: ಬಟ್ ಅಬೌ 5th ಸ್ಟ್ಯಾಂಡರ್ಡ್ ಎಲ್ಲ ಬಸ್ ಅಲ್ಲೇ ಅಪ್ ಡೌನ್ ಮಾಡ್ತಿದ್ರು.
1: ನೀವು ಒಬ್ರೇ ಹೋಗೋದು ಬರೋದು?
2: ಅಂದ್ರೆ ನಮ್ಮ ಅಣ್ಣ ಇದ್ದ ನನ್ನ ಜೊತೆ.
1: ಓಕೆ.
2: ಅವ್ನು ನನ್ಕಿಂತ 1.5 ಇಯರ್ಸ್ ದೊಡ್ಡವನು. ಸೊ ಇಬ್ರು ಜೊತೆಲಿ ಹೋಗ್ತಿದ್ವಿ.
1: ಓಕೆ. ಅಂದ್ರೆ ನಿಮ್ಗೆ ಆಗ್ಲೇ ಕೂಡ ಒಂದು ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಆಪರ್ಚುನಿಟಿ ಅವಾಗಲೇ ಸಿಕ್ಕಿತ್ತು.
2: ಹೌದೌದು. ನಾನು ಚಿಕ್ಕ ವಯಸ್ಸಿಂದನು ನಮ್ಮ ಫ್ಯಾಮಿಲಿ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಅವ್ರು ಸ್ವತಂತ್ರವಾಗಿ ಡಿಸಿಷನ್ ಮಾಡೋಕ್ಕಾಗ್ಲಿ ಎಲ್ಲದಕ್ಕೂ ಫ್ರೀ ಹ್ಯಾಂಡ್ ಬಿಟ್ಟಿದ್ರು.
1: ತಂದೆ ತಾಯಿ ಏನ್ ಮಾಡ್ತಾರೆ?
2: ನಮ್ಮ ತಂದೆ ಬೇಸಿಕಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ಕೌನ್ಸಿಲರ್ ಶ್ರೀರಂಗಪಟ್ಟಣದಲ್ಲಿ.
1: ಓಕೆ.
2: ಅಂಡ್ ತಾಯಿ ಗೃಹಿಣಿ.
1: ಹೆಸರು ಹೇಳಿಲ್ಲ.
2: ತಂದೆ ಗಂಜಾಂ ಶಿವು ಅಂಡ್ ತಾಯಿ ರಾಜೇಶ್ವರಿ.
1: ಅಣ್ಣ ಅಂದ್ರಿ?
2: ಅಣ್ಣ ದರ್ಶನ್ ನಾಯಕ್. ಅವನು ENC ಮಾಡಿದ, ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಿದ್ದ, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ.
1: ಅಣ್ಣನ್ಗೆ ಆಸಕ್ತಿ ಬರಲಿಲ್ಲ ಯುಪಿಎಸ್ಸಿ ಬರಬೇಕು ಅಂತ?
2: ಅವ್ನು ಮಾಡ್ದ, ಟ್ರೈ ಮಾಡ್ದ. ಆಕ್ಚುಲಿ ಅವನು 1 ಇಯರ್ ಬೆಂಗಳೂರಲ್ಲಿ ಆಫ್ಲೈನ್ ಅಟೆಂಡ್ ಮಾಡ್ದ, ಅಲ್ಲೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ದ. ಬಟ್ ಅವನಿಗೆ ಅನ್ಸ್ತು ನನ್ಗೆ ಇದಾಗಲ್ಲ, ನಾನು ಮಾಡಲ್ಲ ಅಂತ.
1: ಯಾಕೆ ಅಂತಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಪಟ್ಟಿದ್ರೆ ಮೋಸ್ಟ್ಲಿ ಗೊತ್ತಿಲ್ಲ ಇಬ್ರು ಅಧಿಕಾರಿಗಳಾಗ್ಬಿಡ್ತಿದ್ರು.
2: ಹೌದು, ಚಾನ್ಸಸ್ ಇತ್ತು, ಬಟ್ ಅವನು ಬೇಗ ಚೇಂಜ್ ಮಾಡ್ಬಿಟ್ಟ ಅನ್ನೋ ರೂಟ್ ನ.
1: ಅಂದ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ.
2: ಹೌದು, ಕೆಲವೊಂದ್ಸಲ ಒಳ್ಳೇದೇ ಅದು. ಆಕ್ಚುಲಿ
1: ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಆದ್ಮೇಲೆ ಬಿಟ್ಬಿಡೋದು ಆಸೆ. ಇಲ್ಲ, ನಾನು ಪ್ರಯತ್ನ ಪಡ್ತೀನಿ ಅಂತ ಪಡೋದಾದ್ರೆ ಅಭಿಷೇಕ್ ರೀತಿ ಸಕ್ಸಸ್ ಆಗ್ತೀವಿ, ಧನಂಜಯ್ ರೀತಿ ಸಕ್ಸಸ್ ಆಗ್ತೀವಿ. ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಬಿಟ್ರೆ ಇನ್ ಬೇರೆ ವಿಭಾಗ

0: ಸಕ್ಸಸ್ ಆಗಿ ಸಾಧ್ಯ ಆಗುತ್ತೆ.
1: ಹೌದೌದು, ಡೆಫಿನೆಟ್ಲಿ.
0: ಯಾಕೆಂದ್ರೆ ಈಗ 5 ವರ್ಷದ ಜರ್ನಿ ಅಂತ ಹೇಳಿದ್ರಿ, 5 ವರ್ಷ ತುಂಬಾ ಚಿಕ್ಕದು ಅಂತೂ ಅಲ್ವೇ ಅಲ್ಲ. 5 ವರ್ಷ ಅಂತ ನಮ್ಮ ಜೀವನದ 5 ವರ್ಷ ಅಂತಂದಾಗ ಎಷ್ಟು ಪ್ರಯತ್ನ ಇರುತ್ತೆ.
1: ಹೌದು,
0: ಎಲ್ಲಾನು ಬಿಡ್ಬೇಕಾಗತ್ತೆ ನಾವು.
1: ಹೌದು,
0: ಎಂಟರ್ಟೈನ್ಮೆಂಟ್ ಬಿಡ್ಬೇಕು, ಫ್ಯಾಮಿಲಿ ಬಿಡ್ಬೇಕು, ಓದು ಓದು ಓದು, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟರೆ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಬಟ್ ನನ್ನ ವಿಚಾರದಲ್ಲಿ ಲೈಕ್ ನಾನು ಕಂಪ್ಲೀಟ್ ಎಲ್ಲಾನು ಡಿಟ್ಯಾಚ್ ಆಗಿ ಮಾಡ್ತಿರ್ಲಿಲ್ಲ, ಬಟ್ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ನನಗೆ ತುಂಬಾ ನಮ್ಮ ಮನೇಲಾಗ್ಲಿ ಎಲ್ಲಾಗ್ಲಿ ತುಂಬಾ ಪ್ರೆಷರ್ ಇರಲಿಲ್ಲ, ಓದ್ಲೇಬೇಕು ನೀನು ಮಾಡ್ಲೇಬೇಕು ಅಂತ ಏನಿಲ್ಲ. ನಾನು ಬೇಸಿಕಲಿ ಐ ಆಮ್ ಎ ಸ್ಟೇಟ್ ಲೆವೆಲ್ ರೆಸ್ಲರ್ ಕೂಡ ನಾನು.
0: ಓ ಗುಡ್.
1: ಸೊ ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಲೈಕ್ ನನಗೆ ಕಾಲೇಜ್ ಆಗಲಿ ಸ್ಕೂಲ್ ಡೇಸ್ ಆಗಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ, ಕ್ಲಾಸಲ್ಲಿ ಕೂಡ ಟಾಪರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಾನು ರಸ್ಲಿಂಗ್ ಕೂಡ ಮಾಡ್ತಿದ್ದೆ ಅಂಡ್ ಬೇರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲದರಲ್ಲೂ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದ್ದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ಸ್ ಆಗಲಿ. ಸೊ ನನ್ನ ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ತುಂಬಾ ಚಿಕ್ಕ ವಯಸ್ಸಿಂದನೇ ಇತ್ತು. ಸೊ ಎಜುಕೇಶನ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಎರಡನ್ನು ತುಂಬಾ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಬರ್ತಿದೆ. ಸೊ ಈ ಜರ್ನಿಯಲ್ಲಿ ನನಗೆ ಕಂಪ್ಲೀಟ್ ಸ್ಟಡೀಸೇ ಮಾಡಬೇಕು ಅಂತ ಏನಿರಲಿಲ್ಲ. ಅದೇ ರೀತಿ ನಂಗೆ ತುಂಬಾ ಡ್ರೈನ್ ಔಟ್ ಕೂಡ ಆಗಲಿಲ್ಲ, ಬಿಕಾಸ್ ನಾನು ಕಂಟಿನ್ಯೂಸ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಈವನ್ ಡ್ಯೂರಿಂಗ್ ದಿ ಪ್ರಿಪರೇಷನ್ ಜರ್ನಿ ಆಲ್ಸೋ ನಾನು ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿದೆ. ಅಂಡ್ ರೀಸೆಂಟ್ಲಿ ಕೂಡ ಈ ಜರ್ನಿಯಲ್ಲಿ ನಾನು ಜಿಮ್ನಾಸ್ಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದೆ.
0: ಓಕೆ,
1: ಸೊ
0: ಜೊತೆಗೆ
1: ಸೊ ಇಲ್ಲೇ ಮೈಸೂರಲ್ಲಿ ಜೆ ಪಿ ನಗರದಲ್ಲಿ ಸ್ಪಾರ್ಕ್ಸ್ ಅಕಾಡೆಮಿ ಅಂತ ಇದ್ದಾರೆ, ರಾಘವ್ ಅರ್ಲಿಕಟ್ಟೆ ಅಂತ ಸರ್ ಇದ್ದಾರೆ. ಅವ್ರಿಗೆ ಕೇಳಿದೆ, ನಾನು ಈಗ 25 ಇಯರ್ಸ್ 26 ಇಯರ್ಸ್ ಇದ್ದೀನಿ, ನಾನು ಇವಾಗ ಸ್ಟಾರ್ಟ್ ಮಾಡಬಹುದು ಜಿಮ್ನಾಸ್ಟಿಕ್ಸ್ ಅಂತ. ಹಿಂಗ್ ಯಾವುದೇ ಏಜ್ ಇಲ್ಲ, ಯಾವ ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು ಅಂದ್ರು. ನನ್ನ ಪರ್ಸನಲಿ ಯಾವ್ದಾರು ನೀವು ಹಾಬೀಸ್ ಇದ್ರೆ, ಯಾವ್ದಾರು ಆಕ್ಟಿವಿಟೀಸ್ ಇದ್ರೆ, ನಿಮ್ ಸ್ಟಡೀಸ್ಗೆ ಅದು ಫ್ಯೂಲ್ ಮಾಡುತ್ತೆ, ಕಂಪ್ಲೀಟ್ ಡ್ರೈನ್ ಔಟ್ ಮಾಡಕ್ ಬಿಡಲ್ಲ.
0: ಓಕೆ,
1: ಸೊ ದಟ್ ಯು ವಿಲ್ ಬಿ ಲೈವ್ಲಿ ಥ್ರೂಔಟ್ ದಿ ಪ್ರಿಪರೇಷನ್.
0: ಇನ್ ಬರೀ ಓದೋದು ಬಿಟ್ಟು ಬೇರೆ ಆಕ್ಟಿವಿಟೀಸ್ ಗಳು ಇರಬೇಕಾಗುತ್ತೆ.
1: ಡೆಫಿನೆಟ್ಲಿ ಡೆಫಿನೆಟ್ಲಿ,
0: ಇಲ್ಲ ಅಂದ್ರೆ ನೀವು ಡ್ರೈನ್ ಔಟ್ ಆಡೋದು ಬಹಳ ಒಳ್ಳೆ ಪದವನ್ನು ಉಪಯೋಗಿಸಿದ್ರಿ, ಆ ಪದ ಚೆನ್ನಾಗಿದೆ. ಈಗ ಇನ್ನೊಂದು ವಿಚಾರ ನಾವು ಮಾತಾಡೋದಾದ್ರೆ, ಯಾವ ಶಾಲೆ ಅಂತ ಹೇಳಿಲ್ಲ ನೀವು, ಯಾವ ಕಾಲೇಜ್ ಅಂತ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿ.
1: ನಾನು ಬೇಸಿಕಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆವೆಂತ್ ಸ್ಟ್ಯಾಂಡರ್ಡ್ ವರ್ಗೂ ನಾನು ಸೆಂಟ್ ಮಥಾಯಿಸ್ ಅಂತ ಮಾಡಿದ್ದು, ಬನ್ನಿಮಂಟಪ್ಲ ಇದೆ. ಬಟ್ ಅದನ್ನ ಈಗ ರೀಸೆಂಟ್ ನೇಮ್ ಚೇಂಜ್ ಮಾಡಿದ್ರೆ ಸೆಂಟ್ ಜೋಸೆಫ್ ಮಾಡಿದ್ದಾರೆ. ಅಂಡ್ 8th ಇಂದ 12th ತನಕ ಮರಿಮಲ್ಪ ಹೈಸ್ಕೂಲ್, ಮರಿಮಲ್ಪ ಪಿ ಯು ಕಾಲೇಜ್. ದೆನ್ 12th ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ JC ಮೈಸೂರು.
0: ಆಲ್ಮೋಸ್ಟ್ ನೀವು ಆಗ್ಲೇ ಕೂಡ ಹೇಳಿದ್ರೆ ಮೈಸೂರಿನಲ್ಲಿ ಮುಗಿಸಿದ್ರಿ ಅಂತ.
1: ಎಲ್ಲ ಕಂಪ್ಲೀಟ್ ಮೈಸೂರು.
0: ಈಗ ಮೈಸೂರಲ್ಲಿ ಓದ್ತಾ ಇದ್ರಿ, ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರಿ, ಬಿ ಕೂಡ ಮುಗಿಸಿದ್ರಿ.
1: ಹೌದು,
0: ಬಿ ಕೂಡ ಮುಗಿಸಿದ್ಮೇಲೆ ಅಪರ್ಚುನಿಟಿ ಬಹಳ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ. ಕಂಪನೀಸ್ ಗಳಿಗೆ ಹೋಗುವಂತ ಅವಕಾಶಗಳಿತ್ತು, ಹೋಗ್ಲಿವತ್ತ ಯಾವ್ದಕ್ಕೂ
1: ಇಲ್ಲ. ನಾನು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದೆ, ಬಿಕಾಸ್ JC ಕಾಲೇಜ್ ಅಲ್ಲಿ ಪ್ಲೇಸ್ಮೆಂಟ್ಸ್ ತುಂಬಾ ಇದೆ, ತೊಂದರೆ ಆಗಲ್ಲ ಯಾವ್ದೇ ರೀತಿ ಪ್ಲೇಸ್ಮೆಂಟ್ಸ್ ಆಗಲಿ, ತೊಂದರೆ ಆಗಲ್ಲ. ಸೊ ನಾನು ಕೂಡ 2 ಪ್ಲೇಸ್ಮೆಂಟ್ ಅಟೆಂಡ್ ಮಾಡಿದೆ, ಅಂಡ್ 2 ಕೂಡ ಕ್ಲಿಯರ್ ಆಗಿತ್ತು. ಒಂದು LNT ಅಲ್ಲಿ ಆಗಿತ್ತು, ಅಂಡ್ ಆಕ್ಸೆಂಚರ್ ಅಲ್ಲಿ ಕೂಡ ಆಗಿತ್ತು. ಬಟ್ ನನ್ನ ಮೊದಲಿಂದನು ಪ್ಲಾನ್ ಇತ್ತು, ಲೈಕ್ UPSC ಮಾಡೋಣ ಅಂತ ಪ್ಲಾನ್ ಇತ್ತು. ಎಕ್ಸಾಮ್ 2020 ಅಲ್ಲ ನಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಡೈರೆಕ್ಟ್ 2021 ಇಂದ ಕಂಪನಿಗೆ ಹೋಗ್ಲಿಲ್ಲ, ಡೈರೆಕ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ.
0: ಓಕೆ, ಇಂಜಿನಿಯರಿಂಗ್ ಪ್ರಿಪರೇಷನ್
1: ಪ್ರಿಪರೇಷನ್
0: ಎಲ್ಲೂ ಕೂಡ ಡೈವರ್ಟ್ ಆಗ್ಲಿಲ್ಲ ತಾವು?
1: ಇಲ್ಲ,
0: ಗೋಲ್ ನಿಮ್ಗೆ ಇದ್ದಿದ್ದು ನಾನು UPSC ಕ್ಲಿಯರ್ ಆಗ್ಲೇಬೇಕು ಅಂತ ಹೇಳಿ.
1: ಹೌದು ಹೌದು, ಅಂದ್ರೆ ಅದು ಚೈಲ್ಡ್ಹುಡ್ ಡ್ರೀಮ್ ಅಂತಾರಲ್ಲ, ಹಾಗೆ ಇತ್ತು.
0: ಓಕೆ, ಅಂದ್ರೆ ಈಗ ಮನೆಯಲ್ಲಿ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ಅಮ್ಮ ಹೌಸ್ ವೈಫು, ಅಣ್ಣ ಕೂಡ ಜೊತೆಗೆ ಓದ್ತಾ ಇದ್ದ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕೂಡ ಈ UPSC ಕ್ಲಿಯರ್ ಮಾಡ್ಕೊಂಡು ಅಧಿಕಾರಿಗಳು ಇಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಇದ್ರ ಅಂದ್ರೆ ನಿಮ್ಗೆ ಕನ್ಸು ಆರಂಭ ಆಗಿದೆ ಏನಕ್ಕೆ? ಯಾಕೆಂತಂದ್ರೆ ಬಹಳಷ್ಟು ಜನಗಳಿಗೆ ಕನ್ಸು ಇರ್ತವೆ, ಅವ್ರು ಗೊತ್ತಿರಲ್ಲ. ಚೈಲ್ಡ್ಹುಡ್ ನೀವು ಆಗ್ಲೇ ಕೂಡ ಹೇಳಿದಾಗ ಚೈಲ್ಡ್ಹುಡ್ ಏನಾಗ್ಬೇಕು, DC ಆಗ್ಬೇಕು, ಇಲ್ಲಾಂದ್ರೆ ಕಮಿಷನರ್ ಆಗ್ಬೇಕು, ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅನ್ನೋ ಕನ್ಸು ಅಂದ್ರೆ ಯೂಶಲಿ ಬಂದೇ ಬರುತ್ತೆ. ಅಂದ್ರೆ ಇನ್ ಕೆಲವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಅವ್ರ ಕುಟುಂಬದವರು ಯಾರು ಇನ್ಸ್ಪೈರ್ ಮಾಡ್ತಾರೆ, ಇಲ್ಲ ಯಾರನ್ನ ನೋಡಿದಾಗ ಇನ್ಸ್ಪೈರ್ ಆಗ್ತಾರೆ. ಆ ನಿಟ್ಟಿನಲ್ಲಿ ತಮಗೆ ಹೇಗೆ?
1: ನಂದು ಬೇಸಿಕಲಿ ಹೇಳ್ಬೇಕು ಅಂದ್ರೆ, ಯೂಶಲಿ ಲೈಕ್ ಹೇಗೆ ಎಲ್ಲಾ ಪೇರೆಂಟ್ಸ್ ಅವ್ರವ್ರ ಮಕ್ಳಿಗೆ ನೀವು IPS ಆಗು IAS ಆಗು ಅಂತ ಹೇಗೆ ಹೇಳ್ತಾರೆ, ಸೊ ಅದೇ ರೀತಿ ನಮ್ ತಂದೆನು ಕೂಡ ನೀನು ಒಬ್ಬ IPS ಆಫೀಸರ್ ಆಗ್ಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಹೇಳಿದ್ರು. ಸೊ ಯಾರೇ ಕೇಳಿದ್ರು ನಾನು ಬಂದಾಗ್ಲೂ ಏನಾಗ್ತೀಯ ಅಂತ ಕೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ, ನಾನು IPS ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಆ ಚಿಕ್ಕ ವಯಸ್ಸಿಂದ ಅದು ಮೈಂಡ್ ಅಲ್ಲಿ ಇತ್ತು, ನಾನು ಮುಂದೆ ಒಬ್ಬ IPS ಆಗ್ಬೇಕು ಇಲ್ಲ IAS ಆಗ್ಬೇಕು IFS ಆಗ್ಬೇಕು ಅಂತ ಮೈಂಡ್ ಅಲ್ಲಿ UPSC ಕ್ಲಿಯರ್ ಮಾಡಬೇಕು ಅಂತ. ಅಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಅದರ ಗೌರ್ಮೆಂಟ್ ಅಫೀಷಿಯಲ್ಸ್ ಆಗಲಿ ಯಾರು ಇಲ್ಲ, ಅಂಡ್ ನಮ್ಮ ಪೇರೆಂಟ್ಸ್ ಕೂಡ ತುಂಬಾ ಓದೇನಿಲ್ಲ, ಬಟ್ ಅವ್ರದ್ದು ಮಕ್ಳಿಗೆ ಹೇಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ತುಂಬಾ ಫೋಕಸ್ ಮಾಡಿ ಮಾಡಿಸಿದ್ರು. ಅಂದ್ರೆ ಏನಂದ್ರೆ ನಂದು ಏನ್ ಅಡ್ವಾಂಟೇಜ್ ಅಂದ್ರೆ, ಲೈಕ್ ನನ್ನ ಪೇರೆಂಟ್ಸ್ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ನನ್ಗೆ ಒಂದಿನ ಕೂತ್ಕೊಂಡು ಓದು ಅಂತ ಹೇಳಿಲ್ಲ. ಸೊ ಅಂಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ಅವ್ರು ನನ್ಗೆ ಓನ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದವರು. ನನ್ಗೆ ಗೊತ್ತಿತ್ತು ಲೈಕ್ ನನ್ನ ಮಾರ್ಕ್ಸ್ ಚೆನ್ನಾಗಿ ತಾಗಿದ್ರೆ ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಮನೇಲಿ ಅಂತ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡ್ಬಿಟ್ಟು ನನಗೆ ಏನ್ ಬೇಕು, ನಾನು ಬೇರೆ ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಆ ರೀತಿ ಜರ್ನಿ ಬಂತು ನನ್ನ ಚಿಕ್ಕ.
0: ಓಕೆ, ಈಗ ನಮ್ಮ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ IAS ಮಾಡು IPS ಮಾಡು ಅಂತ ನೀವು ಆಗ್ಲೇ ಕೂಡ ಹೇಳಿದ್ರಿ, ಅದು ಕೂಡ ಅವ್ರೆ ಮಾಡುವಂತದ್ದು. ಆದ್ರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಕ್ಲಿಯರ್ ಮಾಡ್ಕೊಂಡಿದ್ರಿ, ಎಲ್ಲರ ಕೈ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸಾಧ್ಯ ಇದ್ರೂ ಕೂಡ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಎಲ್ರಿಗೂ ಕೂಡ ಒಂದು ಎಬಿಲಿಟಿ ಖಂಡಿತ ಇದ್ದೇ ಇರುತ್ತೆ. ಈಗ ನೀವು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ ಬೇರೆ ಯಾವ್ದೋ ಕ್ಷೇತ್ರದಲ್ಲಿ ಅನುಕೂಲ ಆಗುತ್ತೆ, ಇದಾಗಿಲ್ವಾ ಇಲ್ಲ ಅದು ಅಂತ ಹೇಳಿ.
1: ಹೌದು
0: ಅಂದ್ರೆ

0: ಒಂದ್ ಅನ್ಸುತ್ತೆ ಎರಡು ದೋಣಿ ಮೇಲೆ ಕಾಲಿಡ್ಬಿಡಿ ಅಂತ. ಖಂಡಿತವಾಗ್ಲೂ ಇಡ್ಲೇಬೇಕಾಗುತ್ತೆ ಅಲ್ವಾ? ಯಾಕೆಂತಂದ್ರೆ ಈಗ ಎಲ್ರಿಗೂ ಸಾಧ್ಯ ಆಗುತ್ತಾ ಅಭಿಷೇಕ್ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಲಿಕ್ಕೆ?
1: ಇಲ್ಲ ಡೆಫಿನೆಟ್ಲಿ ಇಲ್ಲ. ಏನಂದ್ರೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ,
0: ತುಂಬಾ
1: ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ. 99.9% ಕ್ಲಿಯರ್ ಆಗಲ್ಲ. ಸೋ ಯು ಶುಡ್ ಹ್ಯಾವ್ ದಟ್ ಬ್ಯಾಕ್ಅಪ್ ಪ್ಲಾನ್. ಏನರ ಮಾಡ್ಲೇಬೇಕು, ಏನರ ಇರಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡ್ ಮಾಡಕ್ಕಾಗಲ್ಲ. ಅದೇ ರೀಸನ್ಗೆ ನಾನು 2024 ಅಲ್ಲೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು. ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ ಯು ಪಿ ಎಸ್ ಸಿ ಎಕ್ಸಾಮ್, ಐ ಎಫ್ ಎಸ್ ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲಿ ಅಂದ್ರೆ ಯು ಶುಡ್ ಹ್ಯಾವ್ ಸಮ್ ಬ್ಯಾಕ್ಅಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ. ಐದರ್ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾವ್ದಾರ ಮಾಡಕ್ಕಂತ ಒಂದ್ ಬ್ಯಾಕ್ಅಪ್ ಪ್ಲಾನ್ ರೆಡಿ ಇರಬೇಕು. ಸೊ ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡಕ್ ಹೋಗುತ್ತೆ. ಒಂದ್ ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟೀಸ್ ಕೂಡ ಒಂದ್ ಮೈಂಡ್ ಅಲ್ಲಿ ಇದ್ರೆ ಬೆಟರ್ ಅದು.
0: ಈಗ ಅಭಿಷೇಕ್, ತಾವು ಇಂಜಿನಿಯರಿಂಗ್ ಅನ್ನ ಮುಗಿಸ್ತೀರಿ, ಮುಗಿಸಿದ ಮೇಲೆ ತಾವು ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ, ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂತದ್ದು ಐ ಎಫ್ ಎಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ, ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳುಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ ಒಂದೋ ಎರಡೋ, ಐ ಎ ಎಸ್ ಗೊತ್ತಿರುತ್ತೆ, ಐ ಪಿ ಎಸ್ ಗೊತ್ತಿರುತ್ತೆ. ಯು ಪಿ ಎಸ್ ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ ಕಂಡಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ ಐ ಎಫ್ ಎಸ್ ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೊತ್ತಿದೆ, ಆದ್ರೆ ಅದು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂತದ್ದು, ಮತ್ತೆ ಅದನ್ನ ಯು ಪಿ ಎಸ್ ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಅನ್ನ ಮೇನ್ಸ್ ಬರೆದು ಬರೀಬೇಕಾಗತ್ತಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ.
1: ಅದ್ ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ, ಲೈಕ್ ಪ್ರತಿ ಇಯರ್ 150 ಪೋಸ್ಟ್ ಐ ಎಸ್, 150 ಪೋಸ್ಟ್ ಐ ಪಿ ಎಸ್, ಅಂಡ್ ಐ ಎಫ್ ಎಸ್ ಬಂದು ಅಂದ್ರೆ 150-160 ಪೋಸ್ಟ್ ಐ ಆರ್ ಎಸ್, ಆತರ ಎಲ್ಲ ಯೂಶಲಿ ಗವರ್ಮೆಂಟ್ ಸೆಂಡ್ ಮಾಡ್ತಾರೆ. ಸೊ ಅಲ್ಲ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ ಯು ಪಿ ಎಸ್ ಸಿ ಈ 1000 ಪೋಸ್ಟ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ ಯು ಪಿ ಎಸ್ ಸಿ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನ್ ಮಾಡ್ತಾರೆ, ಪ್ರಿಲಿಮ್ಸ್ಗೆ ಎಲ್ಲಾ ಪೋಸ್ಟ್ಗೂ ಸೇರಿಸಿ ಒಂದ್ ಕಾಮನ್ ಎಕ್ಸಾಮ್ ಮಾಡ್ತಾರೆ. ಸೊ ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ 1:10 ರೇಷ್ಯೋದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ ಒಂದ್ ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ. ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಐ ಎ ಎಸ್, ಐ ಪಿ ಎಸ್, ಐ ಆರ್ ಎಸ್, ಬೇರೆ ಪೋಸ್ಟ್ ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ. ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ ಏನಂದ್ರೆ ಎನಿ ಡಿಗ್ರಿ, ನೀವು ಯಾವ್ದಾರ ಡಿಗ್ರಿ ಆಗಿರಲಿ ಈ ಪೋಸ್ಟ್ ಗೆ ಅಟೆಂಡ್ ಮಾಡಬಹುದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಫಾರೆಸ್ಟ್ ಸರ್ವಿಸ್ ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ ಏನ್ ಮಾಡ್ತಾರೆ, ಇವರು ಯು ಪಿ ಎಸ್ ಸರ್ ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದು ಒಂದೇ ಪೋಸ್ಟ್ ಗೋಸ್ಕರ. ಏನಾದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡಬೇಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ,
0: ಕಾಮರ್ಸ್ ಎಲಿಜಿಬಲ್ ಇಲ್ಲ,
1: ಕಾಮರ್ಸ್ ಎಲಿಜಿಬಲ್
0: ಓನ್ಲಿ ಫಾರ್ ಸೈನ್ಸ್.
1: ಸೈನ್ಸ್ ಇಂಜಿನಿಯರಿಂಗ್, ಸೈನ್ಸ್ ಯಾವ ಎನಿ ಸೈನ್ಸ್,
0: ಬಿ ಎಸ್ ಸಿ ಇಂಜಿನಿಯರಿಂಗ್ ಎಲ್ಲ ಮಾಡಿದ್ರೆ ಎನಿಥಿಂಗ್ ಸೈನ್ಸ್ ಬ್ಯಾಕ್ ಗ್ರೌಂಡ್,
1: ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು.
0: ಇದಕ್ಕೆ ಜನರಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲೇಬೇಕಲ್ವಾ?
1: ಹೌದು. ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ಇಂದ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ, ಯೂಶಲಿ ಐ ಎಸ್ ಐ ಪಿ ಎಸ್ ಎಲ್ಲ ನಮ್ ಕಟ್ ಆಫ್ 100 ಇದ್ರೆ, ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115 ಜನರಲ್ 10-15 ಮಾರ್ಕ್ಸ್ ಜಾಸ್ತಿ ಇರುತ್ತೆ.
0: ಜಾಸ್ತಿ ಇರುತ್ತೆ. ಓಕೆ, ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿದಾಗ ಮೇನ್ಸ್ ಗೆ ನೀವು ಜನರಲ್ ಗೂ ಕಂಡಕ್ಟ್ ಮಾಡಬಹುದಲ್ವಾ?
1: ಹೌದು, ಡೆಫಿನೆಟ್ಲಿ. ನಾನು ಈ ಸಲನು ಕೂಡ ನಂದು ಸಿವಿಲ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಎರಡೂ ಬರ್ದಿದೆ.
0: ಒಟ್ಟೊಟ್ಟಿಗೆ ಇರುತ್ತಾ?
1: ಇಲ್ಲ, ಗ್ಯಾಪ್ ಇರುತ್ತೆ, ಒಂದ್ 2 months ಗ್ಯಾಪ್ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕ್ಲಿಯರ್ ಆಯ್ತು, ಅಂಡ್ ಸಿವಿಲ್ ಸರ್ವಿಸ್ ಮೇನ್ಸ್ ಅಲ್ಲಿ ಅಂತೂ 5 marks ಇಂದ ಮಿಸ್ ಆಯ್ತು ಇಂಟರ್ವ್ಯೂ.
0: ಹಾಗೆ ನೀವು ಈಗ ಈ ಐ ಎಫ್ ಎಸ್ ಮೇನ್ಸ್ ಅನ್ನು ಬರೀತೀರಿ.
1: ಹೌದು.
0: ತದನಂತರ ಐ ಎಫ್ ಎಸ್ ಮೇನ್ಸ್ ಬರೀಬೇಕಾದ್ರೆ ಇದಕ್ಕೆ ಸಬ್ಜೆಕ್ಟ್ಸ್ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳ್ಬಿಡಿ.
1: ಬೇಸಿಕಲಿ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ 6 papers ಇರುತ್ತೆ. ಸೊ ಇಲ್ಲಿ 2 options ಇರುತ್ತೆ. ಸೊ ನಮ್ದು ಸಿವಿಲ್ ಸರ್ವಿಸಸ್ ಅಲ್ಲಿ ಒಂದ್ ಆಪ್ಷನ್.
0: ಹೌದು.
1: ಸೊ ಒಂದ್ ಆಪ್ಷನ್ ಅಂದ್ರೆ 2 papers ಇರುತ್ತೆ, ಇಲ್ಲಿ 2 options ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಲೈಕ್ ಸೋಶಿಯಲಜಿ ಆರ್ ಅಂದ್ರೆ ಆಪ್ಷನಲ್ 22 options ಎಷ್ಟೋ ಇರುತ್ತೆ. ಸೊ ಅವ್ರು ಯಾವ್ದು ತಗೊಳ್ಬಹುದು, ಬಟ್ ಇಲ್ಲಿ ಓನ್ಲಿ ಸೈನ್ಸ್ ಆಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.
0: ಸೈನ್ಸ್ ಯಾವ್ ತಗೊಂಡಿದ್ರಿ?
1: ನಂದು ಬೇಸಿಕಲಿ 2 options ಇರೋದ್ರಿಂದ ಫಾರೆಸ್ಟ್ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪಾರೇಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ ಗೆ.
0: ಓಕೆ.
1: ಸೊ ಜಿಯಾಲಜಿ ತಗೊಂಡಿದೆ ಅಂಡ್ ಫಾರೆಸ್ಟ್ರಿ ತಗೊಂಡಿದೆ, ಅಂಡ್ ಮಾಮೂಲಿ ಅನದರ್ ಜನರಲ್ ಇಂಗ್ಲಿಷ್ ಪೇಪರ್ ಅಂತ ಇರುತ್ತೆ. ಅಂಡ್ ದೀಸ್ ಆರ್ ಮೇಜರ್ ಪೇಪರ್ಸ್, ಅಂಡ್ ಒಂದ್ ಜನರಲ್ ಸ್ಟಡೀಸ್, ಜನರಲ್ ಇಂಗ್ಲಿಷ್, ಮತ್ತೆ 4 papers ಆಪ್ಷನಲ್ ಪೇಪರ್ಸ್, ಟೋಟಲ್ 6 papers ಅಂತ ಇರುತ್ತೆ. ಸಿವಿಲ್ ಸರ್ವಿಸ್ ಅಲ್ಲಿ 7 papers, ಅಲ್ಲಿ 4 ಜನರಲ್ ಪೇಪರ್ಸ್ ಒಂದ್ ಆಪ್ಷನಲ್ ಆತರ ಅಷ್ಟೇ.
0: ಅಂದ್ರೆ ಈಗ ನೀವು ಇದನ್ನ ತಗೊಂಡ್ರಲ್ಲ ಏನು ಫಾರೆಸ್ಟ್ ಸರ್ವಿಸ್, ಎಕ್ಸಾಮ್ಸ್ ಅದು ಸೇಮ್ ಅದೇ ರೀತಿ ಇರುತ್ತಲ್ವಾ?
1: ಹೌದು, ಎಕ್ಸಾಮ್ಸ್ ಎಲ್ಲ ಸೇಮ್ ಇರುತ್ತೆ. ಅಂಡ್ ಈ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಮೂರು ಕೂಡ ಪ್ರೀಮಿಯರ್ ಸರ್ವಿಸಸ್ ಇಂಡಿಯಾದಲ್ಲಿ. ಆಲ್ ಇಂಡಿಯಾ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದಲ್ಲಿ ಇರೋ 3 all India ಸರ್ವಿಸ್ ಅಂದ್ರೆ ಈ 3, ಐಎಎಸ್, ಐಪಿಎಸ್ ಮತ್ತೆ ಫಾರೆಸ್ಟ್ ಸರ್ವಿಸ್. ಇನ್ ಮಿಕ್ಕಿದೆಲ್ಲ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋದು ಸ್ಟೇಟ್ ಸರ್ವಿಸ್. ಸ್ಟೇಟ್ ಸರ್ವಿಸ್ ಎಕ್ಸಾಮ್ ನ ಕೆಪಿಎಸ್ಸಿ ಕಂಡಕ್ಟ್ ಮಾಡ್ತಾರೆ. ಈ

0: ಅವಕಾಶ.
1: ಯೂಶಲಿ ಇಂಟರ್ವ್ಯೂ ನಾವು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ, ಫುಲ್ ಟಫ್ ಇರುತ್ತೆ, ಅದ್ರಲ್ಲ ಇರುತ್ತೆ. ಬಟ್ ಆಕ್ಚುಯಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬಾ ಇದ್ ಮಾಡಲ್ಲ, ಲೈಕ್ ತುಂಬಾ ಕೋಆಪರೇಟಿವ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು, ನನ್ನ ಪರ್ಟಿಕ್ಯುಲರ್ಲಿ ನನ್ ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗ್ಲೂ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬಾ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ಗುಡ್ ಸ್ಕೋರ್ ಕೂಡ ಬಂದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂ ಬಗ್ಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಕ್ವಶನ್ಸ್ ಬರುತ್ತೆ ಈ ಬ್ಯಾಕ್ಗ್ರೌಂಡ್ ಇಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫ್ ಅಲ್ಲಿ ನಮ್ದು ಎಲ್ಲ ಡೀಟೇಲ್ಸ್. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನನ್ನ ಡ್ಯಾಫ್ ಅಲ್ಲಿ ತುಂಬಾ ಚೆನ್ನಾಗಿ ನನ್ನ ಡ್ಯಾಫ್, ಯಾಕಂದ್ರೆ ನಂದು ರಸ್ಲಿಂಗ್ ಇತ್ತು, ಸ್ಟ್ರೆಂಗ್ ಫುಡ್ ಆಯ್ತು, ಸ್ವಿಮ್ಮಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಇತ್ತು, ಎಲ್ಲ ಇತ್ತು.
0: ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಸಿಗಾಕಂಡ್ರಿ?
1: ಇಲ್ಲ, ಆಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಆಬ್ವಿಯಸ್ಲಿ ಬರ್ದೇ ಅಂದ್ರೆ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಇರುತ್ತೆ ಅದ್ರ ಮ್ಯಾಟರ್ ಮೇಲೆ. ಸೊ ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು, ಸುಮನ್ ಶರ್ಮಾ ಅಂತ ಅವ್ರು ಇಂಟರ್ವ್ಯೂ ಚೇರ್ಮನ್. ಸೊ ಕರೆದ್ರು, ಡ್ಯಾಫ್ ನೋಡಿದ್ರು, ಓ ಆರ್ ಯು ಎನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರು. ಎಸ್ ಮ್ಯಾಮ್ ಅಂತಂದೆ. ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಅದು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೈನಮೆಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ನಾವು ಆಲ್ಮೋಸ್ಟ್ ಅದು ತುಂಬಾ ಓದಿ ತುಂಬಾ ಇದಾಗ್ಬಿಟ್ಟಿದೆ. ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕ್ಯಾನಿಕಲ್ ಅಲ್ಲಿ. ನಾನು ಮೈಂಡ್ ಅಲ್ಲಿ, ಓ ಯಾರು ನಾನು ಯಾವ ಸರ್ವಿಸ್ ಎಕ್ಸಾಮ್ ಬಂದಿದ್ದೀನಿ, ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಮೈಂಡ್ ಅಲ್ಲಿ ಬಂತು. ಬಟ್ ಓಕೆ, ನಾನು ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಓದಿದೆ, ಲೈಕ್ ತುಂಬಾ ಏನಿದೆ ಅಂತ ಏನಿಲ್ಲ. ಸೊ ಜನರಲ್ ಆಗಿ ಆನ್ಸರ್ ಮಾಡಿದೆ, ಲೈಕ್ ಎಷ್ಟು ನೆನಪಿತ್ತು ಅದ್ರ ಬಗ್ಗೆ ಜನರಲ್ ಆಗಿ ಆನ್ಸರ್ ಮಾಡಿದೆ. ಆದ್ರೆ ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ರು. ನಾನು ಆಲ್ಮೋಸ್ಟ್ ಎಲ್ಲ ನಂದು ಇಂಜಿನಿಯರಿಂಗ್ ಬಿಟ್ಟು 5 years ಆಗ್ಬಿಟ್ಟಿದೆ. ಸೊ ಎಲ್ಲಾನು ಜನರಲ್ ಆಗಿ ಆನ್ಸರ್ ಮಾಡ್ತಿದ್ದೀನಿ. ಸೊ ಮ್ಯಾಮ್ ಅಂದ್ರು, ಇವರನ್ನ ಇಂಜಿನಿಯರ್ ಆನ್ಸರ್ ಲೈಕ್ ಇಂಜಿನಿಯರ್ ಅಂತ ಅಂದ್ರು. ನಾನು ನನ್ಗೆ ಮಾಮೂಲಿ ಜನರಲ್ ಆಗಿ ಆನ್ಸರ್ ಮಾಡಿ ಟ್ರೈ ಮಾಡಿದ್ವಿ, ಬಿಕಾಸ್ ಆಬ್ವಿಯಸ್ಲಿ 5 years ಗ್ಯಾಪ್ ಇರೋದ್ರಿಂದ ನಾವು ತುಂಬಾ ಟೆಕ್ನಿಕಲ್ ಸೌಂಡ್ ಆಗೋ ಆಗಲ್ಲ. ಸೊ ನಾವು ಯೂಶಲಿ 5 years ಜನರಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ, ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ.
0: ಹೌದು.
1: ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಅದರಲ್ಲೇ ಕೇಳಿದ್ರು. ನಾನೇ ಅನ್ಕೊಂಡೆ ಓಕೆ 4 members ಇರ್ತಾರೆ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ. ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನ್ ಅನ್ಕೊಂಡೆ ನೆಕ್ಸ್ಟ್ ಅಟ್ ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದ್ರೂ ನಾನು ಡ್ಯಾಫ್ ಇಂದ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದೀನಿ ಮಾತಾಡೋದು ಅಂತ ಅನ್ಕೊಂಡೆ. ಅವ್ರು ಬಂದ್ರು, ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ಅಗೇನ್ ಟೆಕ್ನಿಕಲ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಅವರು. ಅಗೇನ್ ಬ್ಯಾಟ್ರೀಸ್ ಮೆಕಾನಿಸಮ್ ಹೇಳು, ಅಂದ್ರೆ ಹೆಂಗೆ ಸೋಲಾರ್ ಕಾರ್ ಮೆಕಾನಿಸಮ್ ಹೇಳು, ಎಲ್ಲ ಸ್ಟಾರ್ಟ್ ಮಾಡಿದ್ರು ಹಂಗೆ. ಓ ನಾನು ಹೋಯ್ತು, ಯಾಕೋ ಇಂಟರ್ವ್ಯೂ ಹೋಯ್ತು ಅಂತ ಮೈಂಡ್ ಅಲ್ಲಿ ಅನ್ಕೊಂಡು. ಹಾಗೆ ಇಂಟರ್ವ್ಯೂ ಇನ್ನು 2 members, ಒಬ್ರು ಮೆಂಬರ್ ಮಾತ್ರ ಜನರಲ್ ಕ್ವಶನ್ಸ್ ಕೇಳಿದ್ರು. ಲೈಕ್ ನಾನು ಫಾರೆಸ್ಟ್ರಿ ಜಿಯಾಲಜಿ ಆಪ್ಷನ್ ಅಲ್ಲಿ ಇದ್ರಿಂದ ಫಾರೆಸ್ಟ್ರಿ ಜಿಯಾಲಜಿ ಬಗ್ಗೆ ಕೇಳಿದ್ರು, ಅದ್ ನಾವು ಪ್ರಿಪೇರ್ ಆಗಿರ್ತೀವಿ ಅದ್ರ ಬಗ್ಗೆ ಎಲ್ಲ. ಸೊ ಅದೆಲ್ಲ ಆನ್ಸರ್ ಮಾಡಿದೆ. ಬಟ್ ಆಲ್ಮೋಸ್ಟ್ 70-80% ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ, ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬಂದಿತ್ತು. ಬಟ್ ನನ್ನ ಬೆಸ್ಟ್ ಆಫ್ ಎಬಿಲಿಟಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ಮ ತಂದೆಗೆ ಹೇಳಿದೆ, ಏ ಇಂಟರ್ವ್ಯೂ ಮುಗೀತು ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳಿದ್ ಏನಂದ್ರೆ, ಲೈಕ್ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಡ್ ಚೆಕ್ ಮಾಡಲ್ಲ ಅವರು. ಸೊ ಅವನು ನಿಮ್ಗೆ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರು ಅವ್ನ್ ಕಾಮ್ ಆಗಿದಾನ, ಕಂಪೋಸ್ ಆಗಿದಾನ, ಅವ್ನು ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ಅವ್ರು ನಿನ್ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಂಗೆ ಮಾರ್ಕ್ಸ್ ಕೊಡ್ತಾರೆ, ತಲೆ ಕೆಡ್ಸ್ಕೊಡ ಅಂತ ಹೇಳಿದ್ರು. ಸೊ ಅದೇ ರೀತಿ ನಿನ್ನೆ ಮಾರ್ಕ್ಸ್ ಬಂತು, 190 ಕೊಟ್ಟಿದ್ರೆ ವೆರಿ ಗುಡ್ ಸ್ಕೋರ್ ಆಕ್ಚುಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಾಸ್ಟ್ ಇಂಟರ್ವ್ಯೂ ಸ್ಕೋರ್. ಸೊ ತುಂಬಾ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ.
0: ಆದ್ರೆ ಈಗ ನಮ್ಮ ವಿದ್ಯಾರ್ಥಿಗಳು ಹೇಳೋದೇನಂತಂದ್ರೆ, ಈ ಮುಖಾಂತರ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಜಾಸ್ತಿ ಬಂದವು, ಆದ್ರೂ ಕೂಡ ಎದೆಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರು ಆಯ್ತು, ಇದೇನೋ ಬಹಳ ಕಷ್ಟ ಇದೆ ಅಂತ ಅನ್ನಿಸ್ತು, ಆದ್ರೂ ಕೂಡ ನೀವು ಎದೆಗೊಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನ ಬಿಟ್ಕೊಡ್ಲಿಲ್ಲ, ಆ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಅಂಕವನ್ನು ಬಂತಲ್ವಾ?
1: ನಾನು ಬೇಸಿಕಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ ನನ್ನ ಆಕ್ಚುಲಿ ಡೆಮಿನಿಯರ್ ಕಾಮ್ ಇರ್ತಿತ್ತು ಮಾರ್ಕ್ಸ್ ಕೊಟ್ಟಿದ್ದಾರೆ.
0: ಓಕೆ, ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ, ಜಿ ಎಸ್ ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ರಿ, 122 ರ್ಯಾಂಕ್ ತಗೊಂಡಿದ್ರಿ. ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದಾ?
1: ಚಾನ್ಸಸ್ ಆಗಿದೆ, ಏನಕಂದ್ರೆ ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ ಓಬಿಸಿಗಿಷ್ಟು, ಎಸ್ಸಿಗಿಷ್ಟು, ಎಸ್ಟಿಗಿಷ್ಟು, ಜನರಲಿಗಿಷ್ಟು ಅಂತ ಅಲಾಟ್ ಮಾಡ್ತಾರೆ. ನಾನು ಕರ್ನಾಟಕದಲ್ಲಿ ನಂದು ಎಸ್ಟಿ ಕ್ಯಾಟಗರಿ ಬರೋದ್ರಿಂದ ನನ್ನ ಕರ್ನಾಟಕದಲ್ಲಿ ಒಬ್ಬನೇ ಎಸ್ಟಿ ಕ್ಲಿಯರ್ ಆಗಿರೋದು IFS ಎಕ್ಸಾಮಿನೇಷನ್.
0: ಓಕೆ,
1: ಸೊ ಪ್ರೆಟಿ ಫೇರ್ ಚಾನ್ಸಸ್ ಇದೆ. ಇನ್ ಕೇಸ್ ಅವರೇನ್ರ ಅಲಾಟ್ ಆದ್ರೆ, ವೇಕೆನ್ಸಿ ನಮ್ದು ಕರ್ನಾಟಕ ಅಲಾಟ್ ಆದ್ರೆ, ದಿಸ್ ವೆರಿ ಹೈ ಚಾನ್ಸ್ ಐ ವಿಲ್ ಗೆಟ್ ಕರ್ನಾಟಕ.
0: ಓಕೆ, ನಿಮ್ಮ ಕನಸು ಇದ್ದಿದ್ದು IPS.
1: ಹೌದು,
0: ಸಿಕ್ಕಿದ್ದು IFS. ಈಗ ನೀವು ಏನೋ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿದ್ರೆ IPS ಕ್ಲಿಯರ್ ಮಾಡಿ ಅಂತ ಹೇಳಿ, IFS ಸಡನ್ ಕ್ಲಿಯರ್ ಆಗೋಯ್ತು, ಏನ್ ಮಾಡ್ಬೇಕು ಅಂದ್ರೆ? ಯಾಕೆಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನೀವು ಮಂಡ್ಯದವರು ಅಂತಂದಾಗ ಸುತ್ತಮುತ್ತ ಹಸಿರು ಕಾಡು, ಪಕ್ಕದಲ್ಲೇ ಮೈಸೂರು, ಬಂಡೀಪುರ, ನಾಗರಹೊಳೆ, ಎಲ್ಲ ಸುತ್ತಮುತ್ತ ಇರುವಂತಹ ಬಹಳ ದೊಡ್ಡ ಒಂದು ಏರಿಯಾ ಅಲ್ವಾ? ನಮ್ಮ ಕರ್ನಾಟಕದಲ್ಲಿ ಬಹಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನ ಇಟ್ಕೊಂಡಿದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಈಗ IFS ಆದ್ಮೇಲೆ ಏನು ಕನಸು
1: ಅಂದ್ರೆ, ಬೇಸಿಕಲಿ ಲೈಕ್ ನಂದು ನಮ್ಮಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ, ನಮ್ಮ ರಾಮನ್ನವರು.
0: ಓಕೆ, ಬಂಡೀಪುರಕ್ಕೆ
1: ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದ್ ಹೇಗಿದೆ ಅಂದ್ರೆ, ಅವರು ಕಾಡ್ ಮಧ್ಯದಲ್ಲೇ ಇರೋದು ಊರು ಕೂಡ.

0: ಕಾಡಲ್ಲಿ ಬೆಳೆದು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನಂಗೆ ಫಾರೆಸ್ಟ್ ಮೇಲೆ ತುಂಬಾ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನಂಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನಂದು ಬೆಳೆದಿರೋ ಇದೆ ವಾತಾವರಣದಲ್ಲಿ ಎಲ್ಲ ಕಾಡ್ ಮಧ್ಯ ಬೆಳೆದಿದ್ದೀನಿ ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆಕ್ಚುಲಿ. ಅದು
1: ಖಂಡಿತವಾಗ್ಲೂ ವೆರಿ ಗುಡ್ ಸರ್ವಿಸ್,
0: ಅಂದ್ರೆ ನನ್ ಪರ್ಸನಾಲಿಟಿ ಸೂಟ್ ಆಗೋದ್ರಿಂದ ಅದು ಕೂಡ ಬೆಟರ್ ಸರ್ವಿಸ್.
1: ಅಂದ್ರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ
0: ಇರ್ಬಹುದು,
1: ಆಮೇಲೆ ಅವಕಾಶ ಇನ್ನೂ ಇದೆ ನಿಮ್ ಯುಪಿಎಸ್ಸಿ ಬರ್ಲಿಕ್ಕೆ.
0: ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ಬೇಕು.
1: ಮೋಸ್ಟ್ಲಿ ಒಂದೇ ಅಟೆಂಪ್ಟ್
0: ಇಲ್ಲ, ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್ಸ್ ಇದೆ.
1: ಅಲ್ಲ ಯಾಕೆ ಅಂತಂದ್ರೆ ಕ್ಲಿಯರ್ ಆದ್ಮೇಲೆ ಐಎಎಸ್ ಐಪಿಎಸ್ ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರ್ಲಿಕ್ಕೆ.
0: ಹೌದು, ಈ ಸಲ ಅದು ರೂಲ್ಸ್ ಮಾಡಿದಾರೆ ಆಕ್ಚುಲಿ.
1: ನಿಮ್ಗೂ ಅದ್ ಬರುತ್ತಾ ಅಪ್ಲೈ ಆಗುತ್ತಾ?
0: ಐಎಫ್ಎಸ್ ಗದ್ ಅಪ್ಲೈ ಆಗಲ್ಲ.
1: ಈಗ ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ.
0: ಹೌದು,
1: ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ, ಅದನ್ನ ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈ ಚಿಕ್ಕ ವಯಸ್ಸಿಂದ ಕನಸು ಕಟ್ಕೊಂಡಿರ್ತಾರೆ, ಈ 10ನೇ ತರಗತಿ ಎಕ್ಸಾಮ್ ಬರೀತಿರೋರು, ಇಲ್ಲ ಪಿ ಯು ಸಿ ಎಕ್ಸಾಮ್ ಬರೀತಿರೋರು, ಏನ್ ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಅಂತಾರೆ. ಯಾವ ಒಂದು ಸಬ್ಜೆಕ್ಟ್ ತಗೊಂಡು ಓದ್ತೀಯಾ? ಬಿ ಇ ಮಾಡ್ತೀನಿ ಅಂತಾರೆ, ಎಂ ಬಿ ಬಿ ಎಸ್ ಮಾಡ್ತೀನಿ ಅಂತಾರೆ. ಈಗ ಅದನ್ನ ಮಾಡ್ಕೊಂಡು ಅವ್ರ ಕನಸು ಕೂಡ ಇನ್ನೊಂದು 4 ವರ್ಷ 5 ವರ್ಷ ಗೊತ್ತಿಲ್ಲ, 1 ವರ್ಷಕ್ಕೆ ಕ್ಲಿಯರ್ ಆಗ್ಬೋದು.
0: ಹೌದು,
1: ಅಂತವ್ರಿಗೆ ನೀವು ಒಂದು ಮಾದರಿ ಆಗಿದ್ರಿ. 5 ವರ್ಷ ಸತತ ಪ್ರಯತ್ನ ಬಿಟ್ಬಿಟ್ಟಿದ್ರೆ, ನಿಮ್ಮ ಅಣ್ಣನ ರೀತಿಯಲ್ಲಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾವು ನೀವು ಈ ವಿಚಾರ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ.
0: ಡೆಫಿನೆಟ್ಲಿ.
1: ಆ ನಿಟ್ಟಿನಲ್ಲಿ ಏನ್ ಹೇಳಿ ಬಯಸ್ತೀರಿ?
0: ಅಂದ್ರೆ ಇದು ವಿಚಾರ ನನಗೆ ಲೈಕ್ ನನ್ನ ಪಿ ಯು ಆದ್ಮೇಲೆ ಬಂತು. ಲೈಕ್ ಈಗ ನಾನು ಐಎಎಸ್ ಯು ಪಿ ಎಸ್ ಸಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ ಡಿಗ್ರಿ ಮಾಡಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವರ ಹತ್ರ ಮಾತಾಡಿದೆ, ಯಾವ್ದು ಮಾಡಬೇಕು, ನಾನು ಏನಾರ ಬಿ ಎ ಮಾಡಲ ಇಲ್ಲ ಇಂಜಿನಿಯರಿಂಗ್ ಮಾಡಲ. ನಂದು ಆಕ್ಚುಲಿ ಒಂದು ಪಿ ಯು ತುಂಬಾ ಸ್ಕೋರ್ ಚೆನ್ನಾಗಿತ್ತು. ಸೊ ಪಿ ಯು ಪಿ ಸಿ ಎಂ ಬಿ ಎಲ್ ನಂದು ಆಲ್ಮೋಸ್ಟ್ 95.2% ಇತ್ತು, ಸಿ ಟಿ ರ್ಯಾಂಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾನು ಫ್ರೀ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಸೊ ನನ್ಗೆ 3 ಆಪ್ಷನ್ ಇತ್ತು. ಒಂದು ನಂದು ಜೆಇ ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, ಎನ್ ಐ ಟಿ ಸೂರತ್ ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, ಎನ್ ಐ ಟಿ ಸೂರತ್ ಕೊಳ್ಬೇಕು, ಇಲ್ಲ ಮಾಮೂಲಿ ಯಾವ್ದಾದ್ರು ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು ಯು ಪಿ ಸಿ ಮಾಡೋಕ್ಕಂತ ಫಿಕ್ಸ್ ಇತ್ತು ಮೈಂಡಲ್ಲಿ. ಸೊ ಯಾವ ಪಾತ್ ಈ 3 ಪಾತಲ್ಲಿ ಚೂಸ್ ಮಾಡಬೇಕಿತ್ತು. ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡದೆ ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದ್ರೆ, ಲೈಕ್ ನಿಂದು ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಬಿಕಾಸ್ ನಿನ್ನ ಯು ಪಿ ಎಸ್ ಸಿ ನೇ ಕಂಪ್ಲೀಟ್ಲಿ ನಂಬಕ್ ಆಗಲ್ಲ. ಸೊ ನಿನ್ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಇಂಜಿನಿಯರಿಂಗೇ ಮಾಡು. ಇಂಜಿನಿಯರಿಂಗ್ ಮಾಡಿದ್ರು ತುಂಬಾ ಜನ ನಿಂದ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆ ತರ ಒಪಿನಿಯನ್ಸ್ ಬಂದಿದ್ದರಿಂದ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡಬೇಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟಿದ್ರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ ಸಿ ಎಸ್ ಮಾಡು, ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಅಂದ್ರು. ಬಟ್ ಇಲ್ಲ, ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಅಂದೆ. ಬಟ್ ನಮ್ಮಲ್ಲಿ ನಂಗೆ ತುಂಬಾ ಫ್ರೀ ಹ್ಯಾಂಡ್ ಇತ್ತು. ಲೈಕ್
1: ಮೆಕ್ಯಾನಿಕಲ್
0: ಮೆಕ್ಯಾನಿಕಲ್ ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ, ಮೆಕ್ಯಾನಿಕಲ್
1: ಮಷಿನ್ಸ್ ಜೊತೆ ಕೆಲಸ ಇರಬೇಕು.
0: ಹೌದು, ಬೇರೆ ಬ್ರಾಂಚಸ್ ಹೋದ್ರೆ ನಮಗೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ. ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ, ಚಿಕ್ಕ ವಯಸ್ಸಿಂದ ಕಾರ್ ವೆಹಿಕಲ್ಸ್ ಎಲ್ಲ.
1: ಹಾರ್ಡ್ವೇರ್ ಮುಖ್ಯ,
0: ಡೆಫಿನೆಟ್ಲಿ.
1: ಯಾಕೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ, ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡೋ ಅಂತದ್ದು, ಆಮೇಲೆ ಭಾರ ಎತ್ತುವಂತದ್ದು, ಈ ವಿಚಾರದಲ್ಲಿ ಓಕೆ.
0: ಸೊ ಮೆಕ್ಯಾನಿಕಲ್ ತಂದೆ. ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ
1: ಇನ್ನೊಂದು ನೀವು ಹೇಳಿದ್ರೆ ಐ ಟಿ ಕ್ಲಿಯರ್ ಆಗಿತ್ತು ಅಂತ ಹೇಳಿ,
0: ಎನ್ ಐ ಟಿ ಸೂರತ್ಕಲ್
1: ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ.
0: ಯಾ, ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನ್ ನಮ್ ಗೋಲ್ ಏನ್ ಅಲ್ಟಿಮೇಟ್ಲಿ, ಎನ್ ಐ ಟಿ ಮಾಡೋದು, ಐ ಟಿ ಮಾಡೋದು, ಮೆಡಿಕಲ್ ಮಾಡೋದು. ಬಟ್ ನಾವು ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋಕೆ ಏನ್ ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿದ್ದು
1: ಕ್ಲಿಯರ್ ಆಗ್ಬಿಟ್ಟು. ನಾವು ಯು ಪಿ ಎಸ್ ಸಿ ಮಾಡಬೇಕು, ಅದಕ್ಕೆ ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಒಂದು ಡಿಗ್ರಿ ಬೇಕು,
0: ಎನಿ ಡಿಗ್ರಿ ಬೇಕು.
1: ಅದು ನಾನು ಇಲ್ಲೇ ಮಾಡಬಹುದಲ್ಲ, ಅಲ್ಲಿ
0: ಮನೇಲಿ ಇದು ಮಾಡಬಹುದಲ್ಲ, ಏನ್ ಕಷ್ಟದವ್ರು ಮಾಡೋದು,
1: ಕ್ಲಿಯರ್ ಇತ್ತು ನಿಮ್ಗೆ,
0: ಕ್ಲಿಯರ್ ಇತ್ತು,
1: ಮುಂದುವರ್ಸಿ.
0: ಸೊ ಹಾಗೆ ನಾನು ಜೆ ಸಿ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಎಲ್ಲ ಆಯ್ತು. ಸೊ ರೀಸೆಂಟ್ಲಿ ಕೂಡ ಕೇಳ್ತಿರ್ತಾರೆ ನಾ ಯಾವ ಡಿಗ್ರಿ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಪರ್ಸನಲ್ ಏನ್ ಹೇಳ್ತೀನಿ ಅಂದ್ರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮ್ಗೆ ಯು ಪಿ ಎಸ್ ಸಿನೇ ಮಾಡಬೇಕಂತ ಇದ್ರೆ ಸ್ವಲ್ಪ ಓದಕ್ ಟ್ರೈ ಮಾಡಿ. ಯೂಶಲ್ ನಾನು ಕೂಡ ಚಿಕ್ಕ ವಯಸ್ಸಿಂದಾನೆ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲನೂ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸ್ ಅಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸೇ ತುಂಬಾ ಇರುತ್ತೆ. ಬಟ್ ನಾನಂತೂ
1: ಅಲ್ಲ, ನೀವು ಹೇಳೋ ಪ್ರಕಾರ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಇಂಜಿನಿಯರಿಂಗ್ ಓದಿದ್ರಿ, ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಬಿ ಎ ಓದ್ತೀರಾ, ಬಿ ಎನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಏನ್ ಓದ್ತೀರಾ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ.
0: ಹೌದು ಹೌದು,
1: ನೀವು ಹೇಳಿದ್ರಿ ಇಂಟರ್ವ್ಯೂ ಅಲ್ಲಿ ಅದೇ ಕೇಳ್ಬಿಟ್ರು. ಈಗ ನಾವೇನೋ ಕನ್ಸ್ ಇಟ್ಕೊಂಡು ಹೋಗ್ಬಿಟ್ಟು ನೀವು ಬಿ ಎಲ್ಲಿ ಯಾವ ಸಬ್ಜೆಕ್ಟ್ ಓದಿ ಅದೇನು ಓದಿನ ಕೇಳ್ಬಿಟ್ರು, ಏನು ಹೇಳಿಲ್ಲ ಅಂತಂದಾಗ ನೀನು ಓದಿಲ್ಲ ಅನ್ನಂಗಾಯ್ತು.
0: ಡೆಫಿನೆಟ್ಲಿ, ಅದು ಆಕ್ಚುಲಿ ಇದು ನೀವು ಹೇಳಿದ್ ಕರೆಕ್ಟ್ ಆಕ್ಚುಲಿ. ಏನಕಂದ್ರೆ ನಾವು ಹೈಸ್ಕೂಲ್ ಎಲ್ಲ ಓದಿರ್ತೀವಿ, ಎಲ್ಲ ಓದಿರ್ತೀವಿ, ನಾವ್ ಏನ್ ಓದಿರ್ತೀವಿ ಅದು ಪರ್ಫೆಕ್ಟ್ ಆಗಿ ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಯು ಪಿ ಸಿ ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲೂ ನಾವು ಪುನಃ ಹಿಸ್ಟ್ರಿ ಜಾಗ್ರಫಿ ಕ್ವಾಲಿಟಿ ಓದ್ಬೇಕು, ನಾವು ಇಲ್ಲ ಇದೆಲ್ಲ ಹೈಸ್ಕೂಲಲ್ಲಿ ಓದಿರ್ತೀವಿ. ಸೊ ನಾವು ಹೈಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಓದಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ಗೆ ಹೈಸ್ಕೂಲ್ ಚೆನ್ನಾಗಿ ಓದೋದ್ರಿಂದ ಇವೆಲ್ಲ ತುಂಬಾ ಯೂಸ್ಫುಲ್ ಆಯ್ತು. ಅಂಡ್ ಪಿ ಯು ಕೂಡ ಬಯಾಲಜಿ ಓದಿದ್ರೆ ಅದು ತುಂಬಾ ಯೂಸ್ಫುಲ್ ಆಯ್ತು. ಅಂಡ್ ಇಂಜಿನಿಯರಿಂಗ್ ಕೂಡ ನಾನು ಚೆನ್ನಾಗಿ ಓದಿದ್ದೆ, ಸೊ ಅದು ಇಂಟರ್ವ್ಯೂ ಕೂಡ ಯೂಸ್ಫುಲ್ ಆಯ್ತು. ಸೊ
1: ಅದೇನು 24 ಗಂಟೆ ಓದ್ತಿದ್ರಾ?
0: ಡೆಫಿನೆಟ್ಲಿ ಇಲ್ಲ. ಯೂಶಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10 to 12 hours ಎಲ್ಲ ಓದ್ತಿದ್ವಿ ಅಂತ. ಬಟ್ ನನ್ನ ಕೇಸಲ್ಲಿ ನನ್ನ ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು. ಸೊ ಲೈಕ್ ನಂದು ಯಾವ್ದೇ ರೀತಿಯ ಲೈಕ್ ಲಾಂಗ್ ಅರ್ತ್ ಜರ್ನಿ ಲಾಂಗ್ ಅರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ ನನಗೆ. ಕೂರಕ್ಕೆ ಆಗ್ತಿರಲಿಲ್ಲ ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದ ಸ್ಟಡಿ ಅವರ್ಸ್ ಕಡಿಮೆ.

0: ಇರ್ತಿತ್ತು, ನಂಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಇನ್ವಾಲ್ವ್ಮೆಂಟ್ ಇದ್ರಿಂದ, ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು. ಸೊ ನಾನು ಯಾವಾಗಲೂ ರಾದರ್ ದನ್ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್ ಕ್ವಾಲಿಟಿ ಆಫ್ ಸ್ಟಡೀಸ್ ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 ಅವರ್ಸ್ ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದ್ರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ, ಸೊ ಆಬ್ವಿಯಸ್ಲಿ ಅವಾಗ ಓದ್ಲೇಬೇಕಾಗುತ್ತೆ 12 ಅವರ್ಸ್ ನಾವು ಸಿಲಬಸ್ ಕವರ್ ಮಾಡಕ್ಕಿರುತ್ತೆ. ಬಟ್ ಡೈಲಿ 12 ಅವರ್ಸ್ ಓದ್ತಿದ್ದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ಟಿರೋ ಮಂತ್ಸ್ ಕೂಡ ಇದೆ.
1: ಓಕೆ, ಇಂದಿನ ಯಂಗ್ಸ್ಟರ್ಸ್ ಗೆ, ಆಸ್ಪಿರೆಂಟ್ಸ್ ಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ, ಮತ್ತೆ ಏನ್ ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ.
0: ನಾನು ಏನ್ ಯಂಗ್ಸ್ಟರ್ಸ್ ಕೇಳಕ್ ಟ್ರೈ ಮಾಡ್ತೀನಿ ಅಂದ್ರೆ, ಲೈಕ್ ನೀವು ಏನಾದ್ರೂ ಮಾಡಿ, ನಿಮ್ ಜೀವನದಲ್ಲಿ ಏನಾದ್ರೂ ಮಾಡಿ, ಯಾವ ಫೀಲ್ಡ್ ಹೋಗ್ಲಿ, ಬಟ್ ನಿಮ್ ಬೆಸ್ಟ್ ಕೊಡಿ, ಆನೆಸ್ಟ್ ಆಗಿರಿ, ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ. ಬಿಕಾಸ್ ನಿಮ್ಗೆ ಲೈಫಲ್ಲಿ ರೆಗ್ರೆಟ್ ಇರಬಾರ್ದು, ಮುಂದೆ ಇಷ್ಟು ವರ್ಷ ಆದ್ಮೇಲೆ ಹೋದ್ಮೇಲೆ ನಾನು ಹಿಂದೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದ್ರೆ ಏನ್ ಅಚೀವ್ ಮಾಡ್ತಿದ್ದೆ ಲೈಫಲ್ಲಿ, ಆತರ ರೆಗ್ರೆಟ್ ಇರಬಾರ್ದು. ನೀವು ಆನೆಸ್ಟ್ ಆಗಿ ಮಾಡಿ ಆಗ್ಲಿಲ್ಲ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಬಿಕಾಸ್ ಏನಕ್ಕಂದ್ರೆ ನಿಮ್ಗೆ ಆನೆಸ್ಟ್ ಆಗಿ ಎಫರ್ಟ್ಸ್ ಹಾಕಿ ನಿಮ್ಗೆ ಏನಾರು ಆಗಲಿಲ್ಲ ಅಂದ್ರೆ ಅದು ನಿಮ್ ಡೆಸ್ಟಿನಿ ತುಂಬಾ ದೊಡ್ಡದಿದೆ ಮುಂದೆ ಅಂತ. ಸೊ ಡೋಂಟ್ ವರಿ ಅಬೌಟ್ ದಟ್. ನಿಮ್ ಆನೆಸ್ಟ್ ಎಫರ್ಟ್ಸ್ ಇರಲಿ, ನೀವು ಆನೆಸ್ಟ್ ಆಗಿ ನಿಮ್ ಬೆಸ್ಟ್ ನಿಮ್ ಪಾಸಿಬಲ್ ಕೂಡ ಟ್ರೈ ಮಾಡಿ, ಅಂಡ್ ಕ್ಲಿಯರ್ ಆಗುತ್ತೆ. ಆಗ್ಲಿ ಅಂದ್ರೆ ಡೋಂಟ್ ವರಿ, ಯು ಹ್ಯಾವ್ ಸಮಥಿಂಗ್ ಬಿಗ್ ಇನ್ ಯೋರ್ ಲೈಫ್.
1: ಬಹಳ ಚೆನ್ನಾಗಿ ಹೇಳಿದ್ರಿ ಅಭಿಷೇಕ್, ರಿಗ್ರೆಟ್ ಇಟ್ಕೋಬಿಡಿ.
0: ಹೌದು, ಡೆಫಿನೆಟ್ಲಿ.
1: ಈಗ ಹೆಂಗೆ ಅಂತಂದ್ರೆ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ, ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ನೇ ಕಟ್ಟಿರಲ್ಲ, ಓದೋ ಬರ್ದಲ್ಲ ಅದೇ ಮರ್ತು ಬಿಡಿರ್ತೀವಿ. ಅಂದ್ರೆ ಏನೇ ಆದ್ರೂ ಪ್ರಾಪರ್ ಪ್ಲಾನ್ ಮಾಡ್ಕೊಳ್ಳಿ, ಯಾವ್ದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಎತ್ತಿಡಿ. ನಿಮ್ ಕೈಲಿ ಆಗುತ್ತಾ, ಒಂದ್ ವರ್ಷದಲ್ಲೇ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳಿ. ಇದು ನನ್ನ ಕಪ್ ಆಫ್ ಟೀನಾ, ಕಷ್ಟನಾ, ಇಲ್ಲ ಕಷ್ಟ ಆದ್ರೆ ನನ್ನ ಆಲ್ಟರ್ನೇಟಿವ್ ಏನ್ ಮಾಡ್ಕೊಬಹುದು, ಅದಕ್ಕಾಗಿ ಕ್ಲಾಸಸ್ ತಗೋಬೇಕಾ, ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಕೂಡ ನಾವು ಪ್ಲಾನ್ ಮಾಡ್ಕೊಳಕಾಗತ್ತೆ. ಒಂದ್ ವರ್ಷ ಇದಕ್ಕಾಗಿ ಸತತವಾಗಿ ಎತ್ತಿಟ್ಟೋದು ಬಹಳ ಮುಖ್ಯ ಆಗುತ್ತೆ. ಈಗ ನಾನು ಈಗ ಇವತ್ತು ನಾನು ಎಕ್ಸಾಮ್ಗೆ ಅಂದ್ರೆ ಈ ವರ್ಷ ನಾನು ಡಿಗ್ರಿ ಮುಗ್ದಿದೆ, ಈ ಸಲ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಆ ವರ್ಷನೇ ಆಗೋದು ತುಂಬಾ ಕಷ್ಟ. ಎಲ್ರಿಗೂ ಆಗಲಾಗುತ್ತೆ, ಕೆಲವರಿಗೆ ಅದು ಯಾರಪ್ಪ ಅಂತ ಅದೃಷ್ಟ ಹೋದ್ರೂ ಗೊತ್ತಿಲ್ಲ. 21 ವರ್ಷ 22 ವರ್ಷ ಕ್ಲಿಯರ್ ಆದವರು ಇದಾರೆ,
0: ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್.
1: ಸುಮ್ನೆ ಆಗಲ್ಲ ಅದು ಅಲ್ವಾ. ಓಕೆ ಅಭಿಷೇಕ್, ಬಹಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿದ್ರಿಗೆ ನಾವು ಹೇಳೋಣ, 2026 ಸಾಲಿನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮ್ನ ಜಿ ಎಸ್ ಅಭಿಷೇಕ್ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ತಮಗೆ ಕಂಗ್ರಾಚುಲೇಷನ್, ಅಭಿನಂದನೆಗಳು. ನಿಮ್ಮ ಸಕ್ಸಸ್ ಹೀಗೆ ಮುಂದುವರಿತಿರಲಿ, ಐ ಪಿ ಎಸ್ ಕನಸಿದೆ, ಇನ್ನು ಅವಕಾಶ ಇದೆ,
0: ಅವಕಾಶ
1: ಖಂಡಿತವಾಗ್ಲೂ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಮತ್ತೊಂದು ಐ ಪಿ ಎಸ್ ಬಂದು ಮತ್ತೆ ನಾವು ನೀವು ಭೇಟಿಯಾಗಿ ಮಾತಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

ಆಕಾಶವಾಣಿ ಸಮಯಾಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ದೇಬ್ರೋತ್ ಮಿಶ್ರಾ ಅವರ ಸಿತಾರ್ವಾದನ. ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ.